ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಜುಲೈ 7 ಮಂಗಳವಾರ. ಶ್ರೀಶುಕ 1949 ಪರಾಭವ ಸಂವತ್ಸರ, ಉತ್ತರಾಯಣ ಗ್ರೀಷ್ಮ ಋತು, ಯೋಗ ಶೋಭನ ಕರಣ ಭವ ಸೌರಮಿಥುನ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತರವರು ವಿಶ್ವ ಚಾಕ್ಲೇಟ್ ದಿನದ ಕುರಿತು ಮಾಹಿತಿ ನೀಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇಂದು ವಿಶಾಲಾಕ್ಷಿಯವರು ಬಸವಣ್ಣನವರ ಕುರಿತು ವಚನಗಳನ್ನು ನೀಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ದಿನೇಶ್ ಹೊಸನಗರ ಇವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಏಡಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಇದರಲ್ಲಿ ಉಚ್ಚೆಲ್ಲ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಅಂಬಿಕಾ ಸಂತೋಷ್ ರವರು ಸ್ವರಚಿತ ಲೇಖನದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಮುಚ್ಚಿದ ಕೋಣೆ ಅನ್ನೋ ಒಂದು ಕಥೆಯನ್ನು ಹೇಳಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಸೊಪ್ಪಿನ ಚಟ್ನಿ ಪುಡಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಚ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಸೀಶೆಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ.
ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರವರು. ಇದರಲ್ಲಿ ಚಿಮ್ನಿಸ್ ಕೆಫೆಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ಇದರಲ್ಲಿ ಹೈನುಗಾರಿಕೆಯ ಬಗ್ಗೆ ಸತೀಶ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ

ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಹೊಸ ಭರವಸೆ ಹೊಸ ಉತ್ಸಾಹ ಹೊತ್ತು ತಂದಿರೋ ಈ ಸುಂದರ ಮುಂಜಾವಿನ ಅರುಣೋದಯ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕಿಟಕಿಯಿಂದ ಹೊರಗೆ ನೋಡಿ, ಆ ಸೂರ್ಯದೇವ ಎಷ್ಟು ಚಂದವಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾನೆ. ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಾ ಇದ್ದಾನೆ ಅಲ್ವಾ? ರಾತ್ರಿಯ ಕತ್ತಲನ್ನ ಮರೆತು ಹೊಸ ದಿನವನ್ನ ಹೇಗೆ ಪ್ರಕೃತಿ ಬರಮಾಡಿಕೊಳ್ಳುತ್ತೋ, ಹಾಗೆ ನಮ್ಮ ಮನಸ್ಸಿನ ಕಹಿ ನೆನಪುಗಳನ್ನ ಮರೆತು ಇವತ್ತಿನ ದಿನವನ್ನ ನಾವು ಕೂಡ ಸ್ವಾಗತಿಸಬೇಕಿದೆ. ಯಾಕಂದ್ರೆ ಇವತ್ತು ಜುಲೈ 7 ಗ್ಲೋಬಲ್ ಫರ್ಗ್ಯೂನೆಸ್ ಡೇ, ಅಂದ್ರೆ ಜಾಗತಿಕ ಕ್ಷಮಾಪಣಾ ದಿನ ಅಂತ ಕರಿತೀವಿ. ಎಸ್, ಮನಸ್ಸಿನ ಭಾರ ಇಳಿಸ್ಕೊಳ್ಳೋ ದಿನ. ನಾವು ದಿನನಿತ್ಯದ ಓಟದಲ್ಲಿ ಯಾರದ್ದೋ ಮೇಲೋ ಯಾವುದೋ ವಿಷಯಕ್ಕೋ ಸಿಟ್ಟು ಕೋಪ ದ್ವೇಷವನ್ನ ಮನಸ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇರ್ತೀವಿ ಅಲ್ವಾ? ಆದ್ರೆ ಸ್ನೇಹಿತರೆ, ನೆನ್ಪಿಡಿ, ಬೇರೆಯವರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ನಾವು ನಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವ ಒಂದು ಕೆಂಡದ ತರಹ ಅಂತಾನೆ ಅನ್ಕೋಬಹುದು. ಬೇರೆಯವರಿಗಿಂತ ಮುಂಚೆ ಅದು ಸುಡೋದು ನಮ್ಮ ಕೈಯನ್ನೇ ಅಲ್ವಾ? ಕ್ಷಮಿಸೋದು ಅಂತಂದ್ರೆ ಅವರು ಮಾಡಿದ್ದು ಸರಿ ಅಂತ ಒಪ್ಕೊಳ್ಳೋದಲ್ಲ, ಬದಲಿಗೆ ನಿಮ್ಮ ತಪ್ಪಿನಿಂದ ನನ್ನ ಇವತ್ತಿನ ನೆಮ್ಮದಿಯನ್ನ ನಾನು ಹಾಳು ಮಾಡ್ಕೊಳ್ಳಲ್ಲ ಅಂತ ನಮ್ಮ ಮನಸ್ಸಿಗೆ ನಾವು ಕೊಡುವ ಒಂದು ಸುಂದರ ಗಿಫ್ಟ್. ಸೊ ಇವತ್ತಿನ ದಿನ ನಾವೆಲ್ಲರೂ ಏನ್ ಮಾಡಬಹುದು ಗೊತ್ತಾ? ಎಲ್ಲದಕ್ಕಿಂತ ಮುಂಚೆ ನಮ್ಮಿಂದ ಆಗಿರೋ ಸಣ್ಣ ಪುಟ್ಟ ತಪ್ಪುಗಳಿಗೆ ನಮ್ಮನ್ನು ನಾವೇ ಬೈಕೊಳ್ಳೋದನ್ನ ನಿಲ್ಲಿಸ್ಬೇಕು. ಮೊದಲು ನಮ್ಮನ್ನ ನಾವು ಕ್ಷಮಿಸ್ಕೊಳ್ಳೋಣ, ಓಕೆನಾ? ಹಾಗೆ ಯಾರ ಮೇಲಾದ್ರೂ ಕೋಪ ಇಟ್ಕೊಂಡು ಮಾತನಾಡದೆ ದೂರ ಉಳಿದಿದ್ರೆ ಇವತ್ತು ಜಸ್ಟ್ ಒಂದು ಫೋನ್ ಮಾಡಿ ಅಥವಾ ಒಂದು ಮೆಸೇಜ್ ಮಾಡಿ, ಹೋಗ್ಲಿ ಬಿಡು ಸಾರಿ ಅಂತಲೋ, ಅಥವಾ ಅವರನ್ನ ಕ್ಷಮಿಸ್ಬಿಟ್ರೆ ಮನಸ್ಸು ಎಷ್ಟು ಹಗುರವಾಗುತ್ತೆ ಗೊತ್ತಾ? ಕ್ಷಮೆ ಕೇಳೋನು ಧೀರ, ಆದ್ರೆ ಕ್ಷಮಿಸೋನು ವೀರ, ಮಹಾವೀರ. ಎಸ್, ಇವತ್ತಿನ ಈ ಪವಿತ್ರ ಮುಂಜಾವಿನಲ್ಲಿ ನಮ್ಮ ಮನಸ್ಸಿನಲ್ಲಿರೋ ಕಹಿ ನೆನಪುಗಳನ್ನೆಲ್ಲ ಆ ಸೂರ್ಯನ ಕಿರಣಗಳಿಗೆ ಕರಗಿಸಿ ಬಿಡೋಣ. ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರನ್ನೂ ಕ್ಷಮಿಸೋಣ, ನೆಮ್ಮದಿಯಿಂದ ಬಾಳೋಣ. ಏನಂತೀರಾ? ಎಸ್, ನಿಮ್ಮ ಮನಸ್ಸನ್ನು ಹಗುರವಾಗಿಸೋ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಪ್ಲೇ ಮಾಡ್ತೀನಿ. ಎಂಜಾಯ್ ಮಾಡಿ ಅರುಣೋದಯ ಕಾರ್ಯಕ್ರಮಕ್ಕೆ ಮತ್ತೆ ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರೆ, ಹೊಸ ಮುಂಜಾವಿನ ತಂಗಾಳಿಗೆ ನಿಮ್ಮ ಮುಖದ ಮೇಲೆ ಲವ್ಲಿ ನಗೆಗೆ ನಿಮ್ಮ ಪ್ರೀತಿಯ ರೇಡಿಯೋ ಶಿವಮೊಗ್ಗ 90.8 FM ನಿಂದ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾಡುವ ನಮಸ್ಕಾರಗಳು. ಸ್ನೇಹಿತರೇ, ಇವತ್ತು ಜುಲೈ 7. ಕ್ಯಾಲೆಂಡರ್ ನೋಡಿದ ತಕ್ಷಣ ನಂಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ಮುಖದಲ್ಲಿ ಸ್ವೀಟ್ ಆಗಿರೋ ಸ್ಮೈಲ್ ಬರ್ತಾ ಇದೆ. ಯಾಕೆ ಗೊತ್ತಾ? ಇವತ್ತು ಜುಲೈ 7, ವರ್ಲ್ಡ್ ಚಾಕ್ಲೇಟ್ ಡೇ. ಅಬ್ಬಬ್ಬಾ, ಹೆಸರಲ್ಲೇ ಎಂತ ಮ್ಯಾಜಿಕ್ ಇದೆ ಅಲ್ವಾ? ಚಾಕ್ಲೇಟ್ಗೆ ತುಂಬಾ ಹಳೆ ಇತಿಹಾಸ ಇದೆ ಸ್ನೇಹಿತರೆ. ಆದ್ರೆ ಈ ಚಾಕ್ಲೇಟ್ ಡೇ ಇದೆಯಲ್ಲ, ಇದನ್ನ ಆಚರಿಸೋದಕ್ಕೆ ಮೇನ್ ರೀಸನ್ ಏನ್ ಗೊತ್ತಾ? ಕ್ರಿಸ್ತ ಶಕ 1550 ಜುಲೈ 7 ಮೊದಲ ಬಾರಿಗೆ ಯುರೋಪ್ ಖಂಡಕ್ಕೆ ಈ ಚಾಕ್ಲೇಟ್ ಪರಿಚಯ ಆಯ್ತಂತೆ. ಅದಕ್ಕೂ ಮುಂಚೆ ಅಮೆರಿಕದ ಕಡೆ ಮಾತ್ರ ಇತ್ತು. ಅರೆ, ಯುರೋಪ್ಗೆ ಬಂದ್ರೆ ನಮಗೇನು ಅನ್ಕೋಬೇಡಿ, ಅಲ್ಲಿಗೆ ಬಂದಿದ್ದಕ್ಕೆ ತಾನೇ ಜಗತ್ತಿನಾದ್ಯಂತ ಹರಡಿ ಇವತ್ತು ನಮ್ಮ ಶಿವಮೊಗ್ಗದ ಇವತ್ತು ನಮ್ಮ ಊರುಗಳಲ್ಲಿ ಅಂಗಡಿಗಳವರೆಗೂ ಬಂದು ತಲುಪಿರೋದು. ಸೊ ಆ ಒಂದು ನೆನಪಿಗಾಗಿ 2009 ಅಧಿಕೃತವಾಗಿ ಈ ಜುಲೈ 7 ವರ್ಲ್ಡ್ ಚಾಕ್ಲೇಟ್ ಡೇ ಅಂತ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ನಮ್ಮ ಈಗಿನ ಜನರೇಷನ್ ಅವ್ರು ಹೇಗೆ ತಿಂತಾರೆ ಚಾಕ್ಲೇಟು ಅಂತ ಸ್ವಲ್ಪ ಫನ್ನಿಯಾಗಿ ಹೇಳ್ತೀನಿ ಕೇಳಿ. ಈಗಿನ ಜನರೇಷನ್ ತಲೆಯಲ್ಲಿ ಚಾಕ್ಲೇಟ್ ಅಂದ್ರೆ ಬರೀ ಸ್ವೀಟ್ ಅಲ್ಲ ಕಣ್ರಿ, ಅದೊಂದು ದೊಡ್ಡ ಎಮೋಷನ್ ಅಂತಾನೆ ಹೇಳ್ಬೋದು. ಅವರ ಮನಸ್ಸಲ್ಲಿ ಚಾಕ್ಲೇಟ್ ಅಂತಂದ್ರೆ ಹೆಂಗಿರುತ್ತೆ ಗೊತ್ತಾ? ಅವರ ಪ್ರಕಾರ ಇದೊಂದು ಲವ್ ಥೆರಪಿ. ಹುಡುಗ ಹುಡುಗಿ ಮಧ್ಯೆ ಜಗಳ ಆಯ್ತಾ, ಮಾತುಕತೆ ಬಂದ್ ಆಗಿದ್ಯಾ, ಸಾಫ್ಟ್ವೇರ್ ಅಪ್ಡೇಟ್ ತರ ಡೈರಿ ಮಿಲ್ಕ್ ಸಿಲ್ಕ್ ಕೊಟ್ಬಿಟ್ರೆ ಸಾಕು, ಎಂತಹ ಕೋಪ ಇದ್ರು ಐಸ್ ಕ್ರೀಮ್ ತರ ಕರಗಿ ನೀರಾಕ್ತಾರೆ. ಅಂದ್ರೆ ಈಗಿನವರಿಗೆ ಇದು ಪ್ಯಾಚ್ ಅಪ್ ಟೂಲ್ ಅಂತಾನೆ ಹೇಳ್ಬೋದು. ಇನ್ನ ಡಿಪ್ರೆಷನ್ ಕಿಲ್ಲರ್ಸ್ ಅವರಿಗೆ, ಎಕ್ಸಾಮ್ ರಿಸಲ್ಟ್ ಕಮ್ಮಿ ಬಂತ, ಆಫೀಸ್ ನಲ್ಲಿ ಬಾಸ್ ಬೈದ್ರಾ, ಬ್ರೇಕಪ್ ಆಯ್ತಾ, ತಕ್ಷಣ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಡಾರ್ಕ್ ಚಾಕ್ಲೇಟ್ ತಿನ್ನೋದು. ನಂಗೆ ಮೂಡ್ ಆಫ್ ಆಗಿದೆ, ಡಾರ್ಕ್ ಚಾಕ್ಲೇಟ್ ಬೇಕು ಅನ್ನೋದು ಇವತ್ತಿನ ಟ್ರೆಂಡ್. ಆದ್ರೆ ನಮ್ಮ ಕಾಲದಲ್ಲಿ ಹೇಗಿತ್ತು ಗೊತ್ತಾ? ಅಮ್ಮ ಕೊಡ್ತಿದ್ದ ಒದೆಯೇ ಮೂಡ್ ಆಫ್ಗೆ ಮದ್ದಾಗಿತ್ತು ಅಲ್ವಾ? ಇನ್ನ ನೆಕ್ಸ್ಟ್, ಡಯಟ್ ಹೆಸರಲ್ಲಿ ಮೋಸ. ಜಿಮ್ಗೆ ಹೋಗೋರು ನಾನು ಶುಗರ್ ತಿನ್ನಲ್ಲಪ್ಪ, ಡಯಟ್ ಮಾಡ್ತೀನಿ ಅಂತಾರೆ. ಆದ್ರೆ ಬ್ಯಾಗ್ ಒಳಗಡೆ ಒಂದು ಪ್ರೋಟೀನ್ ಚಾಕ್ಲೇಟ್ ಬಾರ್ ಅಥವಾ 99% ಡಾರ್ಕ್ ಚಾಕ್ಲೇಟ್ ಇಟ್ಕೊಂಡೇ ಇರ್ತಾರೆ. ಅದು ಕಹಿ ಇದ್ರೂ ಪರವಾಗಿಲ್ಲ, ಚಾಕ್ಲೇಟ್ ಅನ್ನೋ ಹಣೆ ಪಟ್ಟಿ ಇದೆಯಲ್ಲ, ಅದೇ ಅವರಿಗೆ ಖುಷಿ. ಸೊ ಸ್ನೇಹಿತರೆ, ಚಾಕ್ಲೇಟು ಚಿಕ್ಕವರಷ್ಟೇ ಅಲ್ಲ, ದೊಡ್ಡವರನ್ನು ಕೂಡ ಮಗುವಾಗಿಸುತ್ತೆ, ಜಗಳ ಆಡೋರನ್ನ ಒಂದಾಗಿಸುತ್ತೆ. ಇವತ್ತು ಯಾರಾದ್ರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಒಂದು ಚಾಕ್ಲೇಟ್ ತಗೊಂಡು ಹೋಗಿ ಅವರ ಕೈಗಿಡಿ, ಆಮೇಲೆ ನೋಡಿ ಅವರ ಮುಖದಲ್ಲಿ ಬರೋ ಸ್ಮೈಲ್ ಇದೆಯಲ್ಲ, ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಅಂತಾನೆ ಹೇಳ್ಬೋದು. ಅಂದ ಹಾಗೆ ಇವತ್ತು ನೀವು ಯಾರಿಗೆ ಚಾಕ್ಲೇಟ್ ಗಿಫ್ಟ್ ಕೊಡ್ತಾ ಇದ್ದೀರಾ ಅಥವಾ ಯಾರಿಂದ ಚಾಕ್ಲೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ರೇಡಿಯೋ ಶಿವಮೊಗ್ಗ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ಬಹುದು, 9686096279. ಈ ನಂಬರ್ಗೆ ನಿಮ್ಮ ಮೆಸೇಜ್ ನ ಹಾಕ್ಬಹುದು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂಥರ ಸ್ಪೆಷಲ್ ಅಲ್ವಾ? ಕ್ಯಾಲೆಂಡರ್ ಪೇಜ್ ಟರ್ನ್ ಮಾಡಿದ್ರೆ ಇವತ್ತು ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ವಿಶೇಷತೆಗಳು ಕಣ್ಮುಂದೆ ಬರ್ತವೆ. ಮೊದಲನೇದಾಗಿ, ಇವತ್ತು ಗ್ಲೋಬಲ್ ಫರ್ಗಿವ್ನೆಸ್ ಡೇ ಅಂತ ಆಚರಿಸ್ಕೊಳ್ತಾ ಇದ್ದೇವೆ. ಹಾಗೆ ಇವತ್ತು ಬಾಯಲ್ಲಿ ನೀರೊರಿಸೋ ಇನ್ನೊಂದು ದಿನವೂ ಕೂಡ ಇವತ್ತೇ ಇದೆ. ಅದೇ ವರ್ಲ್ಡ್ ಚಾಕ್ಲೇಟ್ ಡೇ. ಲೈಫ್ ನಲ್ಲಿ ಎಷ್ಟೇ ಕಷ್ಟ ಇರಲಿ, ಒಂದು ಪೀಸ್ ಚಾಕ್ಲೇಟ್ ಬಾಯಿಗೆ ಬಿದ್ರೆ ಸಾಕು, ಮೂಡ್ ಚೇಂಜ್ ಆಗ್ಬಿಡತ್ತೆ ಅಲ್ವಾ? ಹಾಗಾದ್ರೆ ತಡ ಯಾಕೆ, ಇವತ್ತು ನಿಮ್ಮ ಇಷ್ಟದವರಿಗೆ ಮತ್ತೊಂದು ಚಾಕ್ಲೇಟ್ ಗಿಫ್ಟ್ ಮಾಡಿ ಸ್ವೀಟ್ ಆಗಿ ವಿಶ್ ಮಾಡಿ. ಆದ್ರೆ ಇವೆಲ್ಲದರ ಜೊತೆಗೆ ಇವತ್ತು ಕೋಟ್ಯಾಂತರ ಕ್ರಿಕೆಟ್ ಪ್ರೇಮಿಗಳ ಪಾಲಿಗೆ ಹಬ್ಬದ ದಿನ. ಎಸ್, ಇವತ್ತು ನಮ್ಮ ಹೆಮ್ಮೆಯ ಭಾರತೀಯ ಕ್ರಿಕೆಟಿನ ದಿಗ್ಗಜ, ವಿಶ್ವಕಪ್ ತಂದುಕೊಟ್ಟ ಮಹಾನ್ ನಾಯಕ, ನಮ್ಮೆಲ್ಲರ ಪ್ರೀತಿಯ ಕ್ಯಾಪ್ಟನ್ ಕೂಲ್ ಎಂ ಎಸ್ ಧೋನಿ ಅವರ ಬರ್ತಡೆ. ನವೆಂಬರ್ 7ರಲ್ಲಿ ಜರ್ಸಿ ಧರಿಸಿ ಮೈದಾನಕ್ಕೆ ಬಂದ್ರೆ ಸಾಕು, ಎದುರಾಳಿ ಟೀಮ್ಗೆ ನಡುಕ ಶುರುವಾಗಿತ್ತು. ಧೋನಿ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅವರ ಲೈಫ್ನಿಂದ ನಾವು ಕಲಿಬೇಕಾದ ಮೂರು ಮುಖ್ಯವಾದ ವಿಚಾರಗಳನ್ನ ಇವತ್ತು ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಪ್ರೆಷರ್ನಲ್ಲಿ ಕೂಲ್ ಆಗಿರೋದು. ಅಂದ್ರೆ ಮೈದಾನದಲ್ಲಿ ಎಷ್ಟೇ ಟೆನ್ಷನ್ ಇರಲಿ, ಲಾಸ್ಟ್ ಬಾಲ್ನಲ್ಲಿ ಸಿಕ್ಸ್ ಹೊಡಿಬೇಕಾಗಿದ್ರು ಧೋನಿ ಮುಖದಲ್ಲಿ ಮಾತ್ರ ಅದೇ ಶಾಂತತೆ, ಅದೇ ಮಂದಸ್ಮಿತ ನಗು. ಅದಕ್ಕೆ ಅಲ್ವಾ ಕ್ಯಾಪ್ಟನ್ ಕೂಲ್ ಅಂತ ಹೇಳೋದು. ನಮ್ಮ ಲೈಫ್ನಲ್ಲೂ ಎಷ್ಟೇ ಕಷ್ಟದ ಸಿಚುಯೇಷನ್ ಬಂದರೂ ಗಾಬರಿ ಆಗದೆ ಕೂಲ್ ಆಗಿ ಡಿಸಿಷನ್ ತಗೊಳ್ಬೇಕು ಅನ್ನೋದನ್ನ ಧೋನಿಗಿಂತ ಚೆನ್ನಾಗಿ ಯಾರು ಹೇಳ್ಕೊಡೋದಕ್ಕೆ ಸಾಧ್ಯವಿಲ್ಲ. ಇನ್ನು ಎರಡನೇದಾಗಿ, ನಾಯಕತ್ವ ಮತ್ತು ನಂಬಿಕೆ. ಧೋನಿ ಕೇವಲ ತಾನು ಗೆಲ್ಲಲಿಲ್ಲ ಸ್ನೇಹಿತರೆ, ತನ್ನ ಜೊತೆಗಿದ್ದ ಯುವ ಆಟಗಾರರನ್ನ ಬೆಳೆಸಿದ್ರು. ಯಾರೋ ಹೊಸ ಬೌಲರ್ ಕೈಗೆ ಲಾಸ್ಟ್ ಓವರ್ ಕೊಟ್ಟು ಮ್ಯಾಚ್ ಗೆಲ್ಲಿಸೋ ರಿಸ್ಕ್ ತಗೊಳ್ತಾ ಇದ್ರಲ್ಲ, ಆ ನಂಬಿಕೆ ಇದೆಯಲ್ಲ, ಅದು ಗ್ರೇಟ್ ಲೀಡರ್ ಲಕ್ಷಣ ಅಂತಾನೆ ಹೇಳ್ಬೋದು. ಇನ್ನ ಮೂರನೇದಾಗಿ, ಮ್ಯಾಚ್ ಎಲ್ಲೋ ಕೈ ತಪ್ಪಿ ಹೋಯ್ತು ಅನ್ನುವಾಗ ಕ್ರೀಸ್ಗೆ ಬಂದು ತಮ್ಮದ್ದೇ ವಿಶಿಷ್ಟ ಹೆಲಿಕಾಪ್ಟರ್ ಶಾಟ್ ಮೂಲಕ ಮ್ಯಾಚ್ ಫಿನಿಶ್ ಮಾಡ್ತಿದ್ರಲ್ಲ, ಆ ಸ್ಟೈಲೇ ಬೇರೆ. ಲೈಫ್ನಲ್ಲಿ ಎಂಡ್ ವರೆಗೂ ಹೋರಾಡಬೇಕು ಅನ್ನೋದಕ್ಕೆ ಧೋನಿಯೇ ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ. ಎಸ್, ಒಬ್ಬ ಸಾಮಾನ್ಯ ಟಿಕೆಟ್ ಕಲೆಕ್ಟರ್ ಆಗಿ ಲೈಫ್ ಸ್ಟಾರ್ಟ್ ಮಾಡಿ ಇಡೀ ವಿಶ್ವವೇ ಹೆದರುವಂತಹ ವಿಕೆಟ್ ಕೀಪರ್ ಮತ್ತು ಬೆಸ್ಟ್ ಫಿನಿಷರ್ ಆಗಿ ಬೆಳೆದ ಧೋನಿಯವರ ಜರ್ನಿ ನಿಜಕ್ಕೂ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್. ಇವತ್ತು ನಮ್ಮ ರೇಡಿಯೋ ಶಿವಮೊಗ್ಗ ಕಡೆಯಿಂದ ಮತ್ತು ಇಡೀ ನಮ್ಮ ಊರಿನ ಸಾರ್ವಜನಿಕರ ಕಡೆಯಿಂದ ಮಹೇಂದ್ರ ಸಿಂಗ್ ಧೋನಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಧೋನಿಯವರ ಬರ್ತ್ಡೇಗೆ ಸ್ಪೆಷಲ್ ಆಗಿ ಜೋಶ್ ತುಂಬಿರೋ ಸೂಪರ್ ಆಗಿರೋ ಸಾಂಗ್ ಪ್ಲೇ ಮಾಡ್ತೀನಿ ಕೇಳಿ, ಮತ್ತೆ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ ಬನ್ನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: India in deep trouble now, having lost two matches in a row.
1: ನಾನು ಮ್ಯಾಚ್ ನೋಡಕ್ ಬರಲ್ಲ ಅಪ್ಪ ಹೇಳ್ತಾರೆ ನಮ್ ಇಂಡಿಯಾ

ಸಹೋದರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ದಿನವಿದೆ. ಕಳೆದ ಭಾಗದಲ್ಲಿ ನಾವು ನಮ್ಮ ನೆಚ್ಚಿನ ಕ್ಯಾಪ್ಟನ್ ಕೂಲ್ MS ಧೋನಿ ಅವರ ಬರ್ತ್ಡೇ ಸೆಲೆಬ್ರೇಷನ್ ಇವತ್ತು ಅಂತ ತಿಳಿಸಿದಾಯ್ತು. ಹಾಗಾದ್ರೆ ಈ ನಮ್ಮ ಅರುಣೋದಯ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಈ ಒಂದು ಅದ್ಭುತ ದಿನಕ್ಕೆ ಮತ್ತೊಂದು ರಗಡ್ ಸೂಫಿ ಟಚ್ ಕೊಡ್ಲೇಬೇಕಲ್ವಾ? ಇವತ್ತು ಭಾರತೀಯ ಸಂಗೀತ ಲೋಕದ ಆ ಅಪರೂಪದ ಧ್ವನಿ ಸೂಫಿ ಗಾಯನಕ್ಕೆ ಹೊಸ ಆಯಾಮ ಕೊಟ್ಟಂತಹ ಕೈಲಾಶ್ ಖೇರ್ ಅವರ ಜನ್ಮದಿನ. ಅವರ ಧ್ವನಿ ಕೇಳಿದ್ರೆ ಸಾಕು ಸೇ.

ಇದ್ರೆ ಎದೆಗೆ ಏನೋ ಒಂಥರ ನೆಮ್ಮದಿ, ಮೈ ರೋಮಾಂಚನ. ಆದ್ರೆ ಆ ಅದ್ಭುತ ಗಾಯಕನ ಯಶೋಗಾಥೆಯ ಹಿಂದಿರೋದು ಸಣ್ಣ ಪುಟ್ಟ ಕಥೆಯಲ್ಲ ಸ್ನೇಹಿತರೆ, ಅದೊಂದು ಕಡು ಕಷ್ಟದ ನಮಗೆಲ್ಲ ಸ್ಫೂರ್ತಿ ತುಂಬಿರೋ ಜರ್ನಿ ಅಂತಾನೆ ಹೇಳ್ಬೋದು. ಎಸ್, ಕೈಲಾಶ್ ಖೇರ್ ಅವರ ಆರಂಭಿಕ ದಿನಗಳ ಹೋರಾಟ ಹೇಗಿತ್ತು ಗೊತ್ತಾ? 1973 ಜುಲೈ 7 ಜನಿಸಿದ ಕೈಲಾಶ್ ಖೇರ್ ಅವರಿಗೆ ಸಂಗೀತ ಅನ್ನೋದು ರಕ್ತದಲ್ಲೇ ಬಂದಿತ್ತು. ಆದ್ರೆ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಳೋದು ಸುಲಭ ಇರಲಿಲ್ಲ. ಒಂದು ಕಾಲದಲ್ಲಿ ಕೇವಲ 5,000 ರೂಪಾಯಿಗಾಗಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ ಅದು ಕೂಡ ಕೈಕೊಟ್ಟು ತೀವ್ರ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಆಲೋಚನೆ ಕೂಡ ಮಾಡಿದ್ರಂತೆ. ಆದ್ರೆ ಸಂಗೀತದ ಮೇಲಿದ್ದ ಪ್ರೀತಿ ಅವರನ್ನು ಕೈ ಹಿಡಿದು ನಡೆಸಿತು. ಮುಂಬೈಗೆ ಬಂದು ಜಿಂಗಲ್ಸ್ ಹಾಡ್ತಾ ಕಾಲ ಕಳೆದ ಕೈಲಾಶ್ ಅವರಿಗೆ 2003 ಅಂದಾಜ್ ಸಿನಿಮಾದ ರಬ್ಬಾ ಇಶ್ಕ್ ನಾ ಹುವೆ ಹಾಡು ದೊಡ್ಡ ಬ್ರೇಕ್ ತಂದುಕೊಡ್ತು ಅಂತಾನೆ ಹೇಳಬಹುದು. ಆಮೇಲೆ ಬಂದದ್ದೇ ಹಿಸ್ಟರಿ, ಅಲ್ಲಾಕೆ ಬಂದೆ ಹಾಡಂತೂ ದೇಶಾದ್ಯಂತ ಸಂಚಲನ ಸೃಷ್ಟಿಸಿ ಪ್ರತಿಯೊಬ್ಬ ಭಗ್ನ ಪ್ರೇಮಿಗೂ ಧೃತಿಗೆಟ್ಟ ಜೀವಕ್ಕೂ ದಾರಿದೀಪವಾಯಿತು ಅಂತಾನೆ ಹೇಳಬಹುದು. ಕೇವಲ ಬಾಲಿವುಡ್ ಮಾತ್ರವಲ್ಲದೆ ತಮ್ಮದ್ದೇ ಆದ ಕೈಲಾಸ ಬ್ಯಾಂಡ್ ಕಟ್ಟಿ ಭಾರತೀಯ ಜಾನಪದ ಮತ್ತು ಸೂಫಿ ಸಂಗೀತವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಹೆಗ್ಗಳಿಕೆ ಇವರದ್ದು. ಅವರ ತೇರಿ ದೀವಾನಿ ಹಾಡುಗಳನ್ನು ಇವತ್ತಿಗೂ ಲೂಪ್ನಲ್ಲಿ ಕೇಳೋರು ಕೋಟಿಗಟ್ಟಲೆ ಜನರಿದ್ದಾರೆ ಸ್ನೇಹಿತರೆ. ಕೇವಲ ಬಾಲಿವುಡ್ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ 20 ಭಾಷೆಗಳಲ್ಲಿ ಹಾಡಿ ಭಾರತ ಸರ್ಕಾರದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿಗೂ ಇವರು ಭಾಜನರಾಗಿದ್ದಾರೆ. ಹೌದು ಸ್ನೇಹಿತರೆ, ಸೋಲು ನಿರಾಸೆ ಎಲ್ಲರ ಜೀವನದಲ್ಲೂ ಬರುತ್ತೆ. ಆದ್ರೆ ಕೈಲಾಶ್ ಖೇರ್ ಅವರ ಲೈಫ್ ನೋಡಿದ್ರೆ ಅನ್ಸುತ್ತೆ, ನಮ್ಮಲ್ಲಿ ಕಲೆ ಮತ್ತು ಕಠಿಣ ಪರಿಶ್ರಮವಿದ್ದರೆ ಯಾವುದೋ ಒಂದು ದಿನ ಇಡೀ ಜಗತ್ತೇ ನಮ್ಮ ಧ್ವನಿಗೆ ತಲೆ ದೂಗುತ್ತೆ ಅಂತ. ಇವತ್ತಿನ ಈ ಸೂಪರ್ ದಿನದ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.

0: ವನಾದ ನನ್ನ ಜತೆಯಲ್ಲಿಯೇ ಮದುವೆಯಾದ ಅಣ್ಣ ಒಂದು ತರಗತಿ ಮಾತ್ರ ಮುಂದಿದ್ದನು. ವಿವಾಹದ ಪರಿಣಾಮವಾಗಿ ನಮ್ಮಿಬ್ಬರಿಗೂ ಶಾಲೆಯ ಒಂದು ವರ್ಷ ನಷ್ಟವಾಯಿತು. ನಮ್ಮಣ್ಣನಿಗೆ ಇದರ ಪರಿಣಾಮ ಇನ್ನೂ ಕೆಡಕಾಯಿತು. ವಿವಾಹದ ತರುವಾಯ ಶಾಲೆಯಲ್ಲಿರುವುದೇ ಅವನಿಗೆ ಸಾಧ್ಯವಾಗಲಿಲ್ಲ. ಎಷ್ಟು ಮಂದಿ ನವಯುವಕರು ಇಂತಹ ಅನಿಷ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುವುದೋ ಪರಮಾತ್ಮನಿಗೇ ಗೊತ್ತು. ಹಿಂದೂ ಸಮಾಜದಲ್ಲಿ ಮಾತ್ರವೇ ಹೀಗೆ ವಿವಾಹವೂ ವಿದ್ಯಾಭ್ಯಾಸವೂ ಒಟ್ಟಿಗೆ ಸಾಗುತ್ತೆ. ನನ್ನ ವಿದ್ಯಾಭ್ಯಾಸ ಮುಂದುವರೆಯಿತು. ನಾನು ಪ್ರೌಢಶಾಲೆಯಲ್ಲಿ ದಡ್ಡನೆಂದು ಪರಿಗಣಿಸಲ್ಪಟ್ಟಿರಲಿಲ್ಲ. ನಾನು ಉಪಾಧ್ಯಾಯರ ಪ್ರೀತಿಯನ್ನು ಯಾವಾಗಲೂ ಸಂಪಾದಿಸಿದ್ದೆನು. ವಿದ್ಯಾರ್ಥಿಗಳ ವ್ಯಾಸಂಗ ಮತ್ತು ನಡತೆಯನ್ನು ಕುರಿತ ಪ್ರಗತಿ ಪತ್ರಗಳನ್ನು ಪ್ರತಿ ವರ್ಷವೂ ಅವರ ತಂದೆ ತಾಯಿಗಳಿಗೆ ಕಳುಹಿಸಲಾಗುತ್ತಿತ್ತು. ಅವುಗಳಲ್ಲಿ ನನ್ನ ವ್ಯಾಸಂಗ ಮತ್ತು ನಡತೆ ಸರಿಯಾಗಿರಲಿಲ್ಲವೆಂದು ನಾನು ಎಂದೂ ಹೇಳಿಸಿಕೊಳ್ಳಲಿಲ್ಲ. ಎರಡನೆಯ ತರಗತಿಯಲ್ಲಿ ತೇರ್ಗಡೆಯಾದ ಮೇಲೆ ನನಗೆ ಬಹುಮಾನ ಸಹ ಬಂತು. ಐದು ಮತ್ತು ಆರನೆಯ ತರಗತಿಗಳಲ್ಲಿ ನನಗೆ ಕ್ರಮವಾಗಿ 4 ಮತ್ತು 10 ರೂಪಾಯಿಗಳ ವಿದ್ಯಾರ್ಥಿ ವೇತನ ಕೂಡ ದೊರಕಿತು. ಇದಕ್ಕೆ ನನ್ನ ಯೋಗ್ಯತೆಗಿಂತ ಅದೃಷ್ಟವೇ ಹೆಚ್ಚು ಕಾರಣವೆಂದು ಹೇಳಬೇಕು. ಏಕೆಂದರೆ ಈ ವಿದ್ಯಾರ್ಥಿ ವೇತನವನ್ನು ಕಾಥೇವಾಡದ ಸೂರತ್ ಜಿಲ್ಲೆಯ ಯೋಗ್ಯ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡುತ್ತಿದ್ದರು. 40-50 ವಿದ್ಯಾರ್ಥಿಗಳಿದ್ದ ತರಗತಿಯಲ್ಲಿ ಸೂರತ್ ಜಿಲ್ಲೆಯವರು ಎಷ್ಟು ಇದ್ದಿರಬಹುದು? ನನ್ನ ಯೋಗ್ಯತೆಯ ವಿಷಯದಲ್ಲಿ ನನಗೇ ಉತ್ತಮ ಅಭಿಪ್ರಾಯವಿರಲಿಲ್ಲವೆಂದು ನನ್ನ ನೆನಪು. ಬಹುಮಾನವಾಗಲಿ ವಿದ್ಯಾರ್ಥಿ ವೇತನವಾಗಲಿ ದೊರೆತಾಗ ನನಗೆ ಆಶ್ಚರ್ಯವಾಗುತ್ತಿತ್ತು. ಆದರೆ ನನ್ನ ನಡತೆಯನ್ನು ಮಾತ್ರ ನಾನು ಬಹು ಎಚ್ಚರಿಕೆಯಿಂದ ಕಾಯ್ದುಕೊಂಡಿದ್ದೆ. ಸಣ್ಣ ಕಳಂಕವೂ ನನ್ನ ಕಣ್ಣಿನಲ್ಲಿ ನೀರು ತರುತ್ತಿತ್ತು. ಬೈಯಿಸಿಕೊಂಡಾಗ ಅಥವಾ ಬೈಗುಳಕ್ಕೆ ನಾನು ಅರ್ಹನೆಂದು ಉಪಾಧ್ಯಾಯರಿಗೆ ತೋರಿದಾಗ ಅದನ್ನು ಸಹಿಸುವುದಕ್ಕೆ ನನಗೆ ಆಗುತ್ತಿರಲಿಲ್ಲ. ಒಂದು ಸಲ ಏಟು ತಿಂದುದೂ ನನಗೆ ಜ್ಞಾಪಕವಿದೆ. ಏಟು ಬಿದ್ದುದರಿಂದ ನನಗೆ ಅಷ್ಟು ದುಃಖವಾಗಲಿಲ್ಲ. ನಾನು ಏಟಿಗೆ ಅರ್ಹನೆಂದು ಭಾವಿಸಿದರಲ್ಲ ಎಂದು ನನಗೆ ವ್ಯಥೆಯಾಯಿತು. ನಾನು ಬಹಳವಾಗಿ ಅತ್ತೆ. ಇದು ನಡೆದುದು ನಾನು 1ನೆಯ ಅಥವಾ 2ನೆಯ ತರಗತಿಯಲ್ಲಿದ್ದಾಗ. ನಾನು 7ನೆಯ ತರಗತಿಯಲ್ಲಿದ್ದಾಗ ಅಂತಹ ಮತ್ತೊಂದು ಘಟನೆ ನಡೆಯಿತು. ದೊರಾಬ್ಜಿ ಎದುಲ್ಜಿ ಜಿಮಿ ಆಗ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ನಿಯಮ ಪಾಲಕರು, ವಿಧಿಪೂರ್ವಕ ಕಾರ್ಯ ಮಾಡುವವರು, ಉತ್ತಮ ಉಪಾಧ್ಯಾಯರು ಎಂದು ವಿದ್ಯಾರ್ಥಿಗಳಲ್ಲಿ ಪ್ರೀತಿ ಗಳಿಸಿದ್ದರು. ಅವರು ಮೇಲಿನ ತರಗತಿಯ ವಿದ್ಯಾರ್ಥಿಗಳಿಗೆ ವ್ಯಾಯಾಮವನ್ನು, ಕ್ರಿಕೆಟನ್ನು ಕಡ್ಡಾಯ ಮಾಡಿದ್ದರು. ನನಗೆ ಅವೆರಡೂ ಹಿಡಿಸುತ್ತಿರಲಿಲ್ಲ. ಕಡ್ಡಾಯಗೊಳಿಸುವುದಕ್ಕೆ ಮುಂಚೆ ಕ್ರಿಕೆಟ್ ಅಥವಾ ಫುಟ್ಬಾಲ್ ಮುಂತಾದ ಯಾವ ವ್ಯಾಯಾಮದಲ್ಲಿಯೂ ನಾನು ಭಾಗವಹಿಸುತ್ತಿರಲಿಲ್ಲ. ಹೀಗೆ ನಾನು ಒಂಟಿಯಾಗಿರಲು ನನ್ನ ಸಂಕೋಚ ಸ್ವಭಾವವೂ ಒಂದು ಕಾರಣವಾಗಿತ್ತು. ಅದು ತಪ್ಪು ಎಂಬುದು ನನಗೆ ಈಗ ಗೊತ್ತಾಗಿದೆ. ವ್ಯಾಯಾಮಕ್ಕೂ ಶಿಕ್ಷಣಕ್ಕೂ ಏನೂ ಸಂಬಂಧವಿಲ್ಲವೆಂದು ನಾನು ಆಗ ತಪ್ಪಾಗಿ ಭಾವಿಸಿದ್ದೆ. ಪಠ್ಯಕ್ರಮದಲ್ಲಿ ವ್ಯಾಯಾಮ ಅಥವಾ ಶಾರೀರಿಕ ಶಿಕ್ಷಣಕ್ಕೂ ಸಹ ಬುದ್ಧಿಯ ವಿಕಾಸಕ್ಕೆ ಹೇಗೋ ಹಾಗೆ ಪ್ರಾಶಸ್ತ್ಯವನ್ನು ಕೊಡಬೇಕೆಂಬುದು ಈಗ ನನಗೆ ತಿಳಿದಿದೆ. ಆದರೂ ವ್ಯಾಯಾಮಕ್ಕೆ ಹೋಗದುದರಿಂದ ನನಗೇನೂ ನಷ್ಟವಾಗಲಿಲ್ಲವೆಂದು ನನ್ನ ಮತ. ಶುದ್ಧವಾದ ಗಾಳಿಯಲ್ಲಿ ಸಂಚಾರ ಮಾಡುವುದು ದೇಹಕ್ಕೆ ಒಳ್ಳೆಯದೆಂದು ಪುಸ್ತಕಗಳಲ್ಲಿ ಓದಿದ್ದುದರಿಂದ ಅದು ನನಗೆ ಒಪ್ಪಿಗೆಯಾಗಿ ನಾನು ಗಾಳಿ ಸಂಚಾರ ಮಾಡತೊಡಗಿದ್ದುದೇ ಇದಕ್ಕೆ ಕಾರಣ. ಈ ಅಭ್ಯಾಸ ನನ್ನಲ್ಲಿ ಈಗಲೂ ಇದೆ. ಈ ಸಂಚಾರಗಳಿಂದ ನನ್ನ ಶರೀರ ಸಾಕಷ್ಟು ಗಟ್ಟಿಯಾಯಿತು. ಭಾಗ 1 ಅಧ್ಯಾಯ 5 ಮುಂದುವರಿಯುವುದು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿ ಆರ್ ಯಶೋಧ. ನಿರ್ಮಾಣ ಸಿರಿ

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ ಪರಿಶುದ್ಧತೆಯ ಪ್ರತೀಕ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಗುರುಪುರದವರೇ ಆದಂಥ ಅಕ್ಕನ ಬಳಗದ ಸದಸ್ಯರಾದಂಥ ಶ್ರೀಮತಿ ವಿಶಾಲಾಕ್ಷಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಯಾವ ವಚನವನ್ನ ಹೇಳ್ತಾರೆ, ಯಾವ ವಚನಕಾರರ ವಚನವನ್ನ ವಾಚನ ಮಾಡ್ತಾರೆ ಅಂತ ನೋಡೋಣ.
10: ಈಗ ಒಂದು ಬಸವಣ್ಣನ ವಚನ.
11: ನೀರು ಕೆನ್ನೆಗೆ ತಿರುಗಲ್ಲಕ್ಕೆ ಶರೀರ ಗುಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೇರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋರಿ ಕೋಲ ಹಿಡಿಯದ ಮುನ್ನ ಉಪ್ಪಿಂದಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ಕೂಡಲ ಸಂಗಮ ದೇವನ ಪೂಜಿಸುವ ಕೂಡಲ ಸಂಗಮ ದೇವನ ಪೂಜಿಸುವ ಕೂಡಲ ಸಂಗಮ ದೇವನ.
10: ಪ್ರತಿಯೊಬ್ಬ ಜೀವಿಯು ತನ್ನ ಬದುಕಿನ ಜೀವಿತದಲ್ಲಿ ಎದುರಿಸಬೇಕಾದ 4 ಅವಸ್ಥೆಗಳಲ್ಲಿ ಮೊದಲಿನೆರಡು ಅವಸ್ಥೆಗಳಾದ ಬಾಲ್ಯ ಮತ್ತು ಯೌವನಗಳಲ್ಲಿ ಬಹಳ ಎಚ್ಚರ ವಹಿಸಬೇಕಾಗುತ್ತದೆ. ಬಾಲ್ಯದಲ್ಲಿ ಉತ್ತಮ ಸಂಸ್ಕಾರ ಪಡೆಯಬೇಕು. ಅಮೂಲ್ಯವಾದ ಬಾಲ್ಯವನ್ನು ವ್ಯರ್ಥ ಮಾಡದೆ ಉತ್ತಮ ವಿದ್ಯೆಯನ್ನು ಬದುಕಿನ ಅರಿವನ್ನು ಹೊಂದಬೇಕು. ಶಿಸ್ತುಬದ್ಧ ಜೀವನಕ್ಕೆ ಬಾಲ್ಯವೇ ಅಡಿಪಾಯ. ಮಾನಸಿಕವಾಗಿ ಸದೃಢವಾಗಬೇಕು. ಯೌವನದಲ್ಲಿ ಬ್ರಹ್ಮಚಾರಿಯಾಗಿ ಉದಾತ್ತ ಚಿಂತನೆ ಕಾಯಕದತ್ತ ಮುನ್ನಡೆಯಬೇಕು. ಅತ್ತಲಿತ್ತ ಹೋಗಲು ಬಯಸುವ ಮನಸ್ಸನ್ನು ಹಿಡಿತದಲ್ಲಿರಿಸಿಕೊಳ್ಳಬೇಕು. ಅಮೂಲ್ಯವಾದ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಸಾರ್ಥಕ ಪಡಿಸಿಕೊಳ್ಳಬೇಕು. ಗೃಹಸ್ಥ ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು. ಕಾಯಕ ಜೀವಿಯಾಗಿ ಪರರಿಗೆ ಉಪಕಾರಿಯಾಗಿ ಬಾಳಬೇಕು ಎನ್ನುತ್ತಾರೆ ವಿಶ್ವಗುರು ಬಸವಣ್ಣನವರು. ಕೆಟ್ಟ ಮೇಲೆ ಚಿಂತಿಸಿ ಫಲವಿಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈಗಳು, ಮನಸ್ಸು ಚೆನ್ನಾಗಿರುವಾಗಲೇ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ನಮಗರಿವಾಗದಂತೆ ಮುಪ್ಪು ನಮ್ಮನ್ನು ಆವರಿಸುತ್ತದೆ. ಕೆನ್ನೆ ಸುಕ್ಕಾಗುತ್ತದೆ. ಗಲ್ಲ ಒಳಗೆ ತೆರೆ ಮೆರೆಗೆ ಹೋಗುತ್ತದೆ. ಹಲ್ಲು ಉದುರುತ್ತವೆ. ಬೆನ್ನು ಬಾಗುತ್ತದೆ. ಅನ್ಯರ ಸಹಾಯ ಪಡೆದು ಅವರ ಆಶ್ರಯದಲ್ಲಿ ಹಂಗಿನ ಬದುಕು ಬಾಳಬೇಕಾಗುತ್ತದೆ. ಕೂತರೆ ಏಳಲಾರದು ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯಬೇಕಾಗುತ್ತದೆ. ಮುಪ್ಪಿನಿಂದಾಗಿ ದೇಹದ ಆಕಾರ ವಿರೂಪಗೊಳ್ಳುತ್ತದೆ. ಕಾರಣ ಇವೆಲ್ಲ ಪ್ರಾಕೃತಿಕ ಬದಲಾವಣೆಗಳು. ನಮ್ಮ ದೇಹವನ್ನು ಆವರಿಸುವ ಮುನ್ನವೇ ದೇಹ, ಮನಸ್ಸು, ಬುದ್ಧಿ ಸದೃಢವಾಗಿರುವಾಗಲೇ ಭಗವಂತನನ್ನು ಆರಾಧಿಸುವಂತೆ ಬಸವಣ್ಣನವರು ಕರೆ ನೀಡಿದ್ದಾರೆ.
9: ಬಸವಣ್ಣನವರ ಒಂದು ವಚನವನ್ನ ತುಂಬಾ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ವಿಶಾಲಾಕ್ಷಿಯವರು ತಿಳಿಸಿದ್ರು. ಅಂದ್ರೆ ನಮ್ಗೆ ಕೈಲಿ ಬೇರೆಯವರಿಗೆ ಸಹಾಯ ಮಾಡೋಕಾದಾಗನೆ ನಾವು ಬೇರೆಯವರಿಗೆ ಸಹಾಯವನ್ನ ಮಾಡಬೇಕು, ಆಗ ಅದರ ಪುಣ್ಯ ಸಿಗುತ್ತೆ. ಹಾಗೆ ನಮ್ ಕೈಯಲ್ಲಿ ಆಗದಿದ್ದಾಗ, ಬೇರೆಯವರಿಗೆ ಕೊಡುವಂತಹ ಶಕ್ತಿ ಇದ್ದಾಗ, ಯಾರಿಗೂ ದಾನ ಮಾಡದೆ, ಯಾರಿಗೂ ಸಹಾಯವನ್ನ ಮಾಡದೆ, ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲದಿದ್ದಾಗ, ಅಯ್ಯೋ ನಾನು ಅವರಿಗೆ ಸಹಾಯ ಮಾಡ್ಬೋದಿತ್ತು ಅಂತ ಕೊರಗೋದ್ಕಿಂತ, ನಮ್ಮಲ್ಲಿ ಯಾವಾಗ ನಮಗೆ ಬೇರೆಯವರಿಗೆ ಕೊಡುವಂತಹ ಶಕ್ತಿ ದೇವ್ರು ಕೊಡ್ತಾನೋ ಆಗನೇ ಸಹಾಯ ಮಾಡಬೇಕು, ದಾನವನ್ನ ಮಾಡಬೇಕು ಎಂಬುದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಂಬುದನ್ನ ವಿಶಾಲಾಕ್ಷಿ ಮೇಡಮ್ ಮೇಡಮ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿವಮೊಗ್ಗದ ಅಕ್ಕನ ಬಳಗದ ಸದಸ್ಯರಾದಂಥ ಶ್ರೀಮತಿ ವಿಶಾಲಾಕ್ಷಿ ಅವರು ಬಸವಣ್ಣನವರ ಒಂದು ವಚನವನ್ನು ಹೇಳುವ ಮೂಲಕ ಅದರ ಭಾವಾರ್ಥವನ್ನು ತಿಳಿಸಿದರು. ಅಂದರೆ ನಮ್ಮ ಕೈಲಿ ಸಹಾಯ ಮಾಡೋಕ್ಕೆ ಆದಾಗಲೇ ನಾವು ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು, ದಾನವನ್ನು ಮಾಡಬೇಕು. ನಮಗೆ ಸಹಾಯ ಮಾಡುವ ಶಕ್ತಿ ಇಲ್ಲದಿದ್ದಾಗ ಛೇ ನಾನು ಸಹಾಯ ಮಾಡ್ಬೋದಿತ್ತು ಅಂಥೇಳಿ ಕೊರಗಬಾರ್ದು ಎಂಬುದನ್ನು ಅವರ ವಚನದಲ್ಲಿ ಇಷ್ಟು ಚೆನ್ನಾಗಿ ಹೇಳಿರೋದನ್ನು ತಿಳಿಸಿದರು. ಈಗ ಜೇಡರ ದಾಸಿಮಯ್ಯ ಅವರ ಒಂದು ವಚನವನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
3: ಈಗ ಒಂದು ಜೇಡರ ದಾಸಿಮಯ್ಯ ಅವರ ವಚನ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೋಗಳುವ, ನಿಮ್ಮ ದಾನವನುಂಡು ಅನ್ಯರ ಹೋಗಳುವ, ಕುನಿಗಳೇನೆಂಬೆ ರಾಮನಾಥ, ಕುನಿಗಳೇನೆಂಬೆ ರಾಮನಾಥ. ಮನುಷ್ಯ ಬದುಕಲು ಬೇಕಾದ ಮೂಲಭೂತ ಅವಶ್ಯಕಗಳೆಲ್ಲವೂ ಪ್ರಕೃತಿಯ ಕೊಡುಗೆ. ಈ ಭೂಮಿ, ಬೆಳೆ, ಗಾಳಿ ಎಲ್ಲವನ್ನೂ ಕರುಣಿಸಿರುವ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು. ಸರಳವಾದ ಶಬ್ದಗಳಿಂದ ಕೂಡಿದ ಮೇಲಿನ ವಚನದಲ್ಲಿ ದಾಸಿಮಯ್ಯನವರು ಭಗವಂತನು ನೀಡಿರುವ ಈ ದಾನಗಳನ್ನು ಬಳಸಿ ಉಂಡು ತೃಪ್ತರಾಗಿಯೂ ಅನ್ಯರ ಹೊಗಳುವವರನ್ನು ಉಂಡ ಮನೆಗೆ ಎರಡು ಬಗೆಯುವ ನಾಯಿಗಳು ಎಂದಿದ್ದಾರೆ. ಮುಂದುವರೆದು ಈ ಭೂಮಿಯನ್ನು ನೀಡಿದವರು ತನ್ನಂತೆ ಇರುವ ಮನುಷ್ಯರು ಅಥವಾ ನಮ್ಮನ್ನಾಳುವ ರಾಜ ಎಂದು ಭಾವಿಸುವವರನ್ನು ಅಲ್ಲಿಗಳಿಯುತ್ತಾರೆ. ಪ್ರಕೃತಿಯ ಕೊಡುಗೆಯಾದ ಭೂಮಿಗೆ ಕಾಲಕಾಲಕ್ಕೆ ಮಳೆ ಸುರಿಸಿ ಬೆಳೆಸಿದ ಆಹಾರವನ್ನು ಕರುಣಿಸಿದ ಭಗವಂತನನ್ನು ಸ್ಮರಿಸಬೇಕು. ಹಾಗೆಯೇ ಮನುಷ್ಯನಿಗೆ ಅಗತ್ಯವಾದ ಪ್ರಾಣವಾಯುವನ್ನು ನಿರಂತರವಾಗಿ ಕೊಟ್ಟು ಉಸಿರಾಡುವಂತೆ ಮಾಡಿರುವ ಭಗವಂತನಿಗೆ ಕೃತಜ್ಞರಾಗಿರಬೇಕು. ಭೂಮಿ, ಬೆಳೆ, ಗಾಳಿ ನಿಮ್ಮ ಕೊಡುಗೆ. ಇಂತಹ ಅಕ್ಷಯ ಪಾತ್ರೆಯನ್ನು ನೀಡಿರುವ ಪ್ರಕೃತಿಯನ್ನು ಭಗವಂತನ ದಾನವನ್ನು ಉಂಡು ನಾನೇ ಮಾಡಿದನೆಂಬ ಅಹಂಕಾರಿಗಳನ್ನು ಛೀ ಎಂದಿದ್ದಾರೆ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ, ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ, ಕಾಯ ಜೀವ ಉಳ್ಳಲ್ಲಿಯೇ ನಿಮ್ಮ ಪೂಜಿಸಿದವರನ್ನು ನಾಯಿಗಳೆಂಬೇ ಎನ್ನುವ ದಾಸಿಮಯ್ಯನವರ ಈ ಜೀವ ಜಗತ್ತಿನ ಎಲ್ಲವೂ ಭಗವಂತನ ಪ್ರಕೃತಿಯ ಕೊಡುಗೆಗಳು ಎಂಬ ವಾಸ್ತವ ಸತ್ಯವನ್ನು ಸರಳವಾಗಿ ನಿರೂಪಿಸಿದ್ದಾರೆ.
2: ಜೇಡರ ದಾಸಿಮಯ್ಯ ಅವರ ಒಂದು ಪ್ರಸಿದ್ಧವಾದಂತಹ ವಚನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಂಬ ವಚನವನ್ನ ತುಂಬಾ ಚೆನ್ನಾಗಿ ಸೃಷ್ಟಾವ್ಯವಾಗಿ ಹಾಡಿದಂತಹ ವಿಶಾಲಾಕ್ಷಿ ಮೇಡಮ್ ಅವರು ಅದರ ಭಾವಾರ್ಥವನ್ನು ಕೂಡ ತಿಳಿಸಿದ್ರು. ಅಂದ್ರೆ ಪ್ರಕೃತಿಯಿಂದ ಎಲ್ಲವನ್ನು ನಾವು ಪಡ್ಕೊಳ್ತೀವಿ. ಪ್ರಕೃತಿಯಲ್ಲಿರುವ ಗಾಳಿ, ಬೆಳಕು, ಅಲ್ಲಿ ಬೆಳೆಯುವಂತಹ ಬೆಳೆಗಳು, ಪ್ರತಿಯೊಂದನ್ನು ನಾವು ಪಡ್ಕೊಳ್ತೀವಿ. ಪಡ್ಕೊಂಡು ಪ್ರಕೃತಿಯ ವಿರುದ್ಧವೇ ನಾವು ಸಂಚನ ಹೂಡ್ತೀವಿ. ಇಂತಹ ಮನುಜನ ಕುರಿತಾಗಿ ಜೇಡರ ದಾಸಿಮಯ್ಯ ಅವರು ತಮ್ಮ ವಚನದಲ್ಲಿ ಬರೆದಿರುವ ವಿಚಾರವನ್ನ ವಿಶಾಲಾಕ್ಷಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಶಿವಮೊಗ್ಗದ ಅಕ್ಕನ ಬಳಗದ ಸದಸ್ಯರಾದಂಥ ಶ್ರೀಮತಿ ವಿಶಾಲಾಕ್ಷಿ ಅವರು ಜೇಡರ ದಾಸಿಮಯ್ಯ ಅವರು ಒಂದು ವಚನವನ್ನು ಹೇಳುವ ಮೂಲಕ ಅದರ ಭಾವಾರ್ಥವನ್ನು ತಿಳಿಸ್ಕೊಟ್ರು. ಈಗ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಈಗ ಅಕ್ಕ ಮಹಾದೇವಿಯವ್ರದ್ದು
4: ಒಂದು ವಚನ.
3: ಬೆಟ್ಟದ ಮೇಲೊಂದು ಮನೆಯ ಮಾಡಿ

0: ಲೋಕದೊಳಗೆ ಹುಟ್ಟಿದ ಬಳಿಕ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಿಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದು ಅಕ್ಕಮಹಾದೇವಿಯರ ಒಂದು ವಚನ. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಎದುರಿಸುವ ದಾರಿಯನ್ನು ಮೇಲಿನ ವಚನದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾಳೆ. ಸಾದೃಶ್ಯ ರೂಪಕಗಳಿಂದ ಕೂಡಿದ ಅಕ್ಕನ ವಚನಗಳು ಸ್ತ್ರೀಕುಲದ ಸಾಕ್ಷಿ, ಪ್ರಜ್ಞೆಯ ಸಂಕೇತಗಳಾಗಿವೆ. ಭಕ್ತಿ ಅನುಭಾವ ಭಾಷಾ ಪ್ರೌಢಿಮೆಯಿಂದ ಕೂಡಿವೆ. ಭಾವಗೀತಾತ್ಮಕವಾಗಿರುವ ಅಕ್ಕನ ವಚನಗಳು ನಾದ ಲಯಗಳಿಂದ ಹಾಡುಗಾರಿಕೆಗೆ ಸೂಕ್ತವಾಗಿರುವುದು ವಿಶೇಷ. ಬೆಟ್ಟದ ಮೇಲೆ ಮನೆಯನ್ನು ಕಟ್ಟಿ ಅಲ್ಲಿರುವ ಪ್ರಾಣಿಗಳಿಗೆ ಹೆದರಿದರೆ ಬದುಕು ಕಷ್ಟವಾಗುತ್ತದೆ. ಮೃಗಗಳನ್ನು ಧೈರ್ಯವಾಗಿ ಎದುರಿಸಬೇಕು, ಇಲ್ಲವೇ ಅವುಗಳನ್ನು ಪಳಗಿಸಿಕೊಳ್ಳಬೇಕು. ಸಮುದ್ರದ ದಂಡೆಗೆ ಮನೆಯನ್ನು ಮಾಡಿದರೆ ಭೋರ್ಗರೆಯುವ ಅಲೆಗಳಿಗೆ ಬೆದರದೆ, ನೆರೆಯುಕ್ಕಿ ಬಂದಾಗ ಹೆದರದೆ ಎತ್ತರದ ಜಾಗಗಳಲ್ಲಿ ರಕ್ಷಣೆ ಪಡೆಯಬೇಕು. ಸಂತೆಯೊಳಗೆ ಮನೆ ಮಾಡಿದರೆ ಶಬ್ದಕ್ಕೆ ಅಂಜಬಾರದು. ಹಾಗೆಯೇ ಈ ಲೋಕದಲ್ಲಿ ಹುಟ್ಟಿ ಬಂದ ನಂತರ ಮನುಷ್ಯರೊಂದಿಗೆ ಬದುಕು ಸಾಗಿಸುವಾಗ ಹೊಗಳಿಕೆ ಹೆಗಳಿಕೆ ತೆಗಳಿಕೆಗಳು ಬರುವುದು ಸಹಜ. ಇಂತಹ ಸಂದರ್ಭಗಳಲ್ಲಿ ಮನಸ್ಸಿನ ಕೋಪ ತಾಳದೆ ಸಮಾಧಾನಿಯಾಗಿ ಪ್ರತಿಕ್ರಿಯಿಸಬೇಕು. ಲೋಕದ ಸ್ತುತಿ ನಿಂದೆಗಳಿಗೆ ಹೆದರಿ ಪಲಾಯನ ಮಾಡದೆ ವಾಸ್ತವವನ್ನು ಅರಿತು ಧೈರ್ಯವಾಗಿ ಎದುರಿಸುವ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದಿದ್ದಾಳೆ ಅಕ್ಕ.
1: ಅಕ್ಕ ಮಹಾದೇವಿಯವರ ಒಂದು ವಚನವಾದಂತಹ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಎಂಬ ವಚನವನ್ನ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ವಿಶಾಲಾಕ್ಷಿಯವರು ತಿಳಿಸಿದ್ರು. ಅಂದ್ರೆ ನಾವು ಬೆಟ್ಟದಲ್ಲಿ ಮನೆ ಮಾಡಿದ್ವಿ ಅಂತ ಹೇಳಿದ್ರೆ, ಬೆಟ್ಟ ಕಾಡು ಅಂತ ಹೇಳಿದ್ರೆ ಕಾಡು ಪ್ರಾಣಿಗಳು ಇರೋ ಸಹಜ. ಅಂತ ಪ್ರದೇಶದಲ್ಲಿ ನಾವು ಮನೆ ಮಾಡಿ ಮೃಗಗಳಿದೆ ಕಾಡು ಪ್ರಾಣಿಗಳಿದೆ ಅಂತ ಹೇಳಿದ್ರೆ ಎಂಥ ಮಾತು. ಹಾಗೆ ಸಮುದ್ರದ ಪಕ್ಕದಲ್ಲಿ ಮನೆ ಮಾಡಿ ನೆರೆ ಬರುತ್ತೆ, ನೆರೆ ತೊರೆಗಳು ಬರುತ್ತೆ ಅಂತೇಳಿ ಅಂಜಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಹಾಗೆ ಸಂತೆಯಲ್ಲಿ ಮನೆ ಮಾಡಿದ್ರೆ ಅಲ್ಲಿ ಸಂತೆ ಅಂದ್ರೆ ಗದ್ದಲ ಗಲಾಟೆ ಇದ್ದೇ ಇರುತ್ತೆ. ಅಂಥಲ್ಲಿ ಮನೆ ಮಾಡಿ ತುಂಬಾ ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರೆ ಹೇಗೆ? ನಾವು ಎಲ್ಲ ಕಡೆ ಹೊಂದ್ಕೊಂಡು ಹೋಗ್ಬೇಕು, ಅಥವಾ ಅಲ್ಲಿನ ನಮ್ಗಲ್ಲಿ ಮನೆ ಬೇಕು ಅಂತ ಹೇಳಿದ್ರೆ ಅಲ್ಲಿನ ಪರಿಸರಕ್ಕೆ ಹೊಂದ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಎಂಬುದನ್ನ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಹೇಳಿರೋದನ್ನ ವಿಶಾಲಾಕ್ಷಿಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಒಂದು ವಚನ, ಜೇಡರ ದಾಸಿಮಯ್ಯ ಅವರ ವಚನ, ಹಾಗೆ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಹಾಗೆ ವಚನಗಳನ್ನ ಕೂಡ ತುಂಬಾ ಚೆನ್ನಾಗಿ ಸುಶ್ರಾವ್ಯವಾಗಿ ಹಾಡಿದಂತಹ ಅಕ್ಕನ ಬಳಗದ ಸದಸ್ಯರಾದಂತಹ ವಿಶಾಲಾಕ್ಷಿ ಮೇಡಮ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಕೂಡ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
5: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ನಗುವಳುವು ರಸಪಾಕ, ನಗು ಒಂದು ರಸಪಾಕ, ವಳು ಒಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂತು, ಬಗೆದೆರಡನ್ನು ಭುಜಿಸು ಮಂಕುತಿಮ್ಮ. ನಗು ಒಂದು ರಸಪಾಕ, ನಗು ಅನ್ನೋದು ಒಂದು ರಸಪಾಕ, ಅಳು ಒಂದು ರಸಪಾಕ, ಅಳು ಕೂಡ ಒಂದು ರಸಪಾಕವೇ, ನಗುವಾತ್ಮ ಪರಿಮಳವ, ನಗುವು ಆತ್ಮ ಪರಿಮಳವ ಪಸರಿಸುವ ಕುಸುಮ, ಹೂವು ಹರಡ್ತಾ ಇರುವಂತಹ ಪರಿಮಳನ ಹರಡ್ತಾ ಇರುವಂತಹ ಹೂವು, ದುಗುಡವಾತ್ಮವ ಕಡೆದು, ದುಗುಡ ದುಃಖ ಅನ್ನೋ ಆತ್ಮವನ್ನು ಕಡೆದು ಸತ್ವವೆತ್ತುವ ಮಂತು, ಸತ್ವವನ್ನೇ ಎತ್ತುವಂತಹ ಮಂತು ಅಂದರೆ ಕಡೆಗೋಲು, ಬಗೆದೆರಡನ್ನು ಭುಜಿಸು, ಬಗೆದು ಎರಡನ್ನು ಭುಜಿಸು ಅಂದರೆ ಸ್ವೀಕರಿಸು ಅನುಭವಿಸು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನಗು ಒಂದು ರಸಪಾಕವು, ಅಳು ಒಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂತು, ಬಗೆದೆರಡು ನೊಂಭುಜಿಸು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನಗು ಒಂದು ರಸಪಾಕ ಆದ್ರೆ ಅಳು ಅನ್ನೋದು ಕೂಡ ಒಂದು ರಸಪಾಕವೇ. ನಗುವು ಆತ್ಮದ ಸುಗಂಧ ಸೂಸುವ

0: ಹೂವು. ಅಳು ಆತ್ಮವನ್ನ ಕಡೆದು ಸತ್ವಗುಣ ಉಂಟು ಮಾಡುವಂತಹ ಕಡೆಗೋಲು. ಆ ಕಾರಣ ನಗು ಅಳು ಎರಡನ್ನೂ ಸ್ವೀಕರಿಸೋಣ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಪ್ರಪಂಚದೊಂದಿಗಿನ ನಮ್ಮ ವ್ಯವಹಾರ ಇದೆಯಲ್ಲ, ಕೆಲವೊಂದ್ಸಲ ಮುದಾನ ನೀಡತ್ತೆ, ಖುಷಿಯನ್ನು ಕೊಡತ್ತೆ, ಇನ್ನು ಕೆಲವೊಂದ್ಸಲ ಆಘಾತನ ನೀಡಿ ದುಃಖನ ಕೊಡತ್ತೆ. ಈ ಅನುಭವಗಳು ಪಾಕ ಇದ್ದ ಹಾಗೆ. ಪಾಕ ಅನ್ನೋ ಶಬ್ದಕ್ಕೆ ಬೇಯಿಸು, ಹಣ್ಣಾಗು ಅನ್ನೋ ಅರ್ಥ ಮೂಡತ್ತೆ. ಅದೊಂದು ಪಕ್ವವಾಗುವಂತಹ ಪರಿ. ಬದುಕಲ್ಲಿ ಸಂತಸದ, ತೃಪ್ತಿಯ, ಸಾಧನೆಯ ಗಳಿಗೆಗಳು ಬಂದಾಗ ಮನಸ್ಸು ಸಂತೋಷಗೊಳ್ಳುತ್ತೆ. ಅದರ ವ್ಯಕ್ತರೂಪವೇ ನಗು. ನಗು ಒಂದು ಪರಿಮಳನ ಸೂಸೋ ಹೂವಿದ್ದಾಗೆ. ಅದನ್ನು ಕಂಡು ಆಸ್ವಾದಿಸಿ ಯಾರಾದರೂ ಬೇಸರ ಮಾಡ್ಕೊಳ್ತಾರಾ? ಇಲ್ಲ. ಅರಳಿ ನಿಂತು ಸುವಾಸನೆಯನ್ನ ಪಸರಿಸೋ ಹೂವು ಹತ್ತಿರದ ವ್ಯಕ್ತಿಯ ಮನಸ್ಸನ್ನ ಅರಳಿಸತ್ತೆ, ದುಃಖನ ಮರೆಸತ್ತೆ. ಹಾಗೆ ಸಂತೋಷದಲ್ಲಿ ನಗ್ನಗ್ತಾ ಇರೋ ವ್ಯಕ್ತಿ ತನ್ನ ಸುತ್ತಲೂ ಧನಾತ್ಮಕವಾದ, ಉತ್ಸಾಹಪೂರಿತ ವಾತಾವರಣನ ಹರಡ್ತಾನೆ. ಇದ್ರ ಹಾಗೆ ಅಳು ಕೂಡ ಒಂದು ಪಾಕವೇ. ಕಷ್ಟ ದುಗುಡಗಳಲ್ಲಿ ಬೆಂದು ಬರೋ ಪಾಕವೇ ಸರಿ. ಅದೊಂದು ಅಗ್ನಿ ಪರೀಕ್ಷೆ. ಬೆಂಕಿಯಲ್ಲಿ ಹಾದು ಬಂದವರು ಪುಟವಿಟ್ಟ ಬಂಗಾರದ ಹಾಗೆ ಪರಿಶುದ್ಧರಾಗ್ತಾರೆ. ಆದ್ರೆ ಅದಕ್ಕೆ ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು. ನಿಮ್ಗೆಲ್ಲರಿಗೂ ದರಾ ಬೇಂದ್ರೆ ಅವರು ಗೊತ್ತಿರ್ತಾರೆ. ಒಂದ್ಸಲ ಅವರನ್ನ ಪರಿಚಯ ಮಾಡ್ತಾ ಒಬ್ರು ಹೇಳ್ತಾರೆ, ಬೆಂದ್ರೆ ಬೇಂದ್ರೆ ಆಗ್ತಾರೆ ಅಂತ. ಆಗ ಅವರು ಕೋಪದಿಂದ, ಬೆಂದ್ರೆ ಬೇಂದ್ರೆ ಆಗ್ತಾರಾ? ಒಳಗೆ ಹಸಿ ಇಲ್ಲ ಅಂದ್ರೆ ಸುಟ್ಟು ಬೂದಿ ಆಗ್ತಾರ ತಾನೆ ಅಂತ. ನೋಡಿ, ಅದೊಂದು ಸತ್ಯದ ಮಾತು, ಬರೀ ಬೇಂದ್ರೆಯವರಿಗೆ ಮಾತ್ರ ಅನ್ವಯಿಸೋದಿಲ್ಲ. ಒಳಗೆ ಆತ್ಮವಿಶ್ವಾಸದ ಹಸಿ ಇಲ್ದಿದ್ರೆ ಕಷ್ಟಗಳು ಮನುಷ್ಯನನ್ನ ಬೂದಿ ಮಾಡತ್ತೆ. ಆದರೆ ಛಲ, ವಿಶ್ವಾಸ ಇದ್ರೆ ಬಂಗಾರನ ಬೆಂಕಿಗೆ ಹಾಕಿದಾಗ ಕಸರು ಮಾತ್ರ ಸುಟ್ಟು ಬಂಗಾರ ಮತ್ತಷ್ಟು ಹೊಳಪಾಗೋ ಹಾಗೆ ವ್ಯಕ್ತಿತ್ವದ ಸತ್ವ ಮೇಲೆದ್ದು ಬರುತ್ತೆ. ಹೌದು ತಾನೆ, ಸಂತೋಷವಾದ್ರೆ ನಗು, ದುಃಖ ಆದ್ರೆ ಅಳು ಸಹಜವಾಗಿ ವ್ಯಕ್ತವಾಗುವಂತ ಭಾವಗಳು. ಆ ಭಾವಗಳಿಗೆ ಕಾರಣವಾದ ಘಟನೆಗಳ ಪ್ರಭಾವ ತೀವ್ರವಾಗಿದ್ರೆ ಆ ಭಾವಗಳು ನಗುವಾಗಿಯೋ ಅಳುವಾಗಿಯೋ ಹೊರಹೊಮ್ಮತ್ತೆ. ಅದು ಆತ್ಮದ ಭಾವ. ಅಂತಃಸತ್ವ ಅನುಭವಿಸಿದ ಭಾವವನ್ನ ಹೂ ತನ್ನ ಪರಿಮಳನ ಹೊರಸೂಸೋ ಹಾಗೆ ನಗುವಿನ ರೂಪದಲ್ಲಿ ಹೊರಸೂಸತ್ತೆ. ಭಾವ ಮಂಥನವಾದ ನಂತರ ಆದ ದುಃಖ ಇದೆಯಲ್ಲ, ಅದು ಅಳುವಿನ ರೂಪದಲ್ಲಿ ಹೊರಬರುತ್ತೆ. ಅತಿಯಾದ ಕಲ್ಲಿನ ಮನಸ್ಸು ಇರೋರ ಹೊರತು ಸಕಲ ಮನುಷ್ಯರಿಗೂ ಅಳು ಮತ್ತೆ ನಗುವಿನ ಮೂಲಕ ತಮ್ಮ ಮನಸ್ಸಿನ ಭಾವ ತೀವ್ರತೆಯನ್ನ ಹೊರಗಿಡುವಂತಹ ಕ್ಷಮತೆಯನ್ನ ಆ ಪರಮಾತ್ಮ ಕರುಣಿಸಿದ್ದಾನೆ. ಕೆಲವರಿಗೆ ನಗುನೋ ಅಳುನೋ ತಕ್ಷಣ ಬರುತ್ತೆ. ಕೆಲವರು ತಮಗೆ ಸಂಬಂಧ ಪಡದ ವಿಷಯ ಆದರೂ ಕೂಡ ಭಾವುಕರಾಗಿ ನಗ್ತಾರೆ ಅಥವಾ ಅಳ್ತಾರೆ. ಕೆಲವರು ತಮ್ಮ ತರ್ಕದಿಂದ ಅದನ್ನು ತಡೆದುಕೊಳ್ತಾರೆ. ಹಾಗೆ ತಡೆದುಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಕಾರಣ ಇದ್ದಿರಬಹುದು. ಆದರೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ನಗು ಅನ್ನೋದು ಆ ಪರಮಾತ್ಮ ಮಾನವ ಪ್ರಾಣಿಗೆ ಕೊಟ್ಟ ವರ. ಖುಷಿಯಾಗಿರುವಂತಹ ವಿನೋದಕಾರಿತ, ವಿನೋದ ಪೂರಿತ, ನಗುವಿಲ್ಲದ ಜಗತ್ತನ್ನ ಊಹಿಸಿಕೊಳ್ಳೋದಕ್ ಸಾಧ್ಯ ಇಲ್ಲ ಅಲ್ವಾ? ಗುಂಡಪ್ಪನವರು ಹೇಳೋ ಬಗೆದೆರಡನ್ನೂ ಭುಜಿಸು ಅಂತ ಅಂದ್ರೆ ನಮಗಾದ ಅನುಭವಗಳನ್ನ ಮನಸ್ಸಲ್ಲಿ ಮಥಿಸಿ ನಗುವನ್ನು ಅಳುವನ್ನು ನಾವು ಹೊರಗೆಡುಗಿದ್ರೆ ಅದು ಸಹಜತೆ ಮತ್ತೆ ಮನಸ್ಸಿಗೆ ನಿರಾಳ ಅನ್ಸತ್ತೆ. ನಗು ಅನ್ನೋದು ಆತ್ಮದ ಪರಿಮಳ ಆದರೆ ದುಃಖವನ್ನು ತೋರಿಸೋ ಅಳು ಆತ್ಮವನ್ನು ಮಥಿಸಿ ಅಂತರ್ಗತವಾದ ಸತ್ವವನ್ನು ಹೊರತೆಗೆಯುವಂತಹ ಕಡೆಗೋಲಿದ್ದಾಗೆ. ಎರಡೂ ನಮಗೆ ಪ್ರಯೋಜನವಾದವೆ, ಅವಶ್ಯವಾದವೆ. ಅವೆರಡನ್ನ ಸಮಾನವಾಗಿ ತಗೊಂಡು ಬದುಕಿನ ಔನ್ನತ್ಯಕ್ಕೆ ನಾವು ಪ್ರಯತ್ನ ಪಡಬೇಕಷ್ಟೆ. ಏನಂತೀರಾ? ನಿಮ್ಮ ಅನಿಸಿಕೆನ ತಿಳಿಸಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಜೀವನದ ಅನುಭವದ ಸಾರವಾಗಿದೆ. ಇಂಥ ಗಾದೆ ಮಾತುಗಳ ಕುರಿತಾದಂತಹ ಕಾರ್ಯಕ್ರಮವನ್ನ ಪ್ರತಿದಿನ ಕೇಳ್ತಾ ಇದ್ವಿ. ಈಗ ದಿನೇಶ್ ಹೊಸನಗರ್ ಇವರು ಮಳೆ, ಈಗ ಮಳೆಗಾಲ ಆಗಿರೋದ್ರಿಂದ ಮಳೆಯ ಕುರಿತಾಗಿ ಕೂಡ ನಮ್ಮ ಹಿರಿಯರು ಗಾದೆ ಮಾತುಗಳನ್ನ ಹೇಳಿದ್ದಾರೆ. ಯಾವ ರೀತಿಯ ಗಾದೆ ಮಾತುಗಳು ಇದೆ ಅಂತ ದಿನೇಶ್ ಹೊಸನಗರ್ ಅವ್ರು ಹೇಳ್ತಾರೆ, ಕೇಳೋಣ ಬನ್ನಿ.
5: ಎಲ್ಲರಿಗೂ ನಮಸ್ಕಾರ, ನಾನು ದಿನೇಶ್ ಹೊಸನಗರ. ನಾನಿವತ್ತು
6: ಭರಣಿ ಮಳೆ ಬಗ್ಗೆಗಿರುವ ಗಾದೆಗಳ ಬಗ್ಗೆ ಹೇಳ್ತೇನೆ. ಭರಣಿ ಮಳೆ ಅಂತ ಹೇಳಿದ್ರೆ ಧರಣಿಯಲ್ಲಿ ಭಾರಿ ವಿಶೇಷತೆ ಇದೆ, ಯಾಕಂದ್ರೆ ಅದಕ್ಕಿರೋ ಗಾದೆಗಳೇ ಗಮನಿಸಿದ್ರೆ ಹಾಗೆ ಅನ್ಸುತ್ತೆ. ಭರಣಿ ಮಳೆ ಬಂದ್ರೆ ಧರಣಿಯೆಲ್ಲ ಬೆಳೆ ಎಂಬ ಮಾತಿದೆ. ಯಾಕೆ ಇಷ್ಟು ವಿಶೇಷತೆ ಅಂತ ಹೇಳಿದ್ರೆ, ಈ ಮಳೆ ಏಪ್ರಿಲ್ 27ರಿಂದ ಮೇ 4ರವರೆಗೆ ಬರುತ್ತದೆ. ಅಂದ್ರೆ ಇದು ಒಳ್ಳೆಯ ಕೃಷಿನ ಪ್ರಾರಂಭ ಮಾಡುವಂತ ಸಮಯ. ಈಗ ಒಳ್ಳೆ ಹದ ಮಳೆ ಬೇಕು. ದೆಗೆನೂ ಸಹ ಈ ಜಾಸ್ತಿ ಇರುತ್ತೆ, ಭೂಮಿಲೂ ಸಹ ದೆಗೆ ಜಾಸ್ತಿ ಆಗಿರುತ್ತೆ. ಒಂದು ರೀತಿಯ ಹದದ ಮಳೆ ಈಗ ತುಂಬ ಅಗತ್ಯ ಇರುತ್ತೆ. ಈ ಭರಣಿ ಮಳೆ ತುಂಬ ಹದ ಕೊಡುವಂಥ ಮಳೆ. ಈ ಮಳೆಯಲ್ಲಿ ಬಿತ್ತನೆ ಮಾಡೋದು ಜಾಸ್ತಿ ಇರುತ್ತೆ. ಈ ಮಳೆಯಲ್ಲಿ ಬಿತ್ತನೆ ಮಾಡಿದ್ರೆ ಆ ಬಿತ್ತನೆ ಯಾವತ್ತೂ ಹಾಳಾಗೋದಿಲ್ಲ, ಸಾಯೋದಿಲ್ಲ ಅನ್ನುವ ಮಾತು ಇದೆ. ಹಾಗಾಗಿ ಭರಣಿ ಮಳೆಗೆ ಬಹಳ ವಿಶೇಷತೆನ ಕೊಟ್ಟಿದ್ದಾರೆ. ಭರಣಿ ಮಳೆ ಬಂದು ಧರಣಿ ಬದುಕಿತ್ತು ಅಂತ ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಅಂದರೆ ಈ ಮಳೆ ಬರದೆ ಹೋದರೆ ಮುಂದೆ ಬೆಳೆ ಸಾಧ್ಯನೇ ಇಲ್ಲ, ಆಮೇಲೆ ಎಲ್ಲವೂ ಹಾಳಾಗಿ ಹೋಗುತ್ತೆ. ಯಾಕಂದ್ರೆ ಈಗ ಒಂದು ಹದ ಬೇಕು. ಈ ಹದ ಬಂದಾಗ ಮತ್ತೆ ಅಶ್ವಿನಿ ಮಳೆ ಬಂದು ಇದ್ದ ನೀರನ್ನೆಲ್ಲ ಒಣಗಿಸೋಗಿರುತ್ತೆ. ಹಾಗಾಗಿ ಭೂಮಿ ಮತ್ತಿಷ್ಟು ಕಾವ ಇರುತ್ತೆ. ಹಾಗಾಗಿ ಭರಣಿ ಮಳೆ ಬಂದರೆ ಮಾತ್ರ ಅದೆಲ್ಲವೂ ಸಮ ಆಗುತ್ತೆ. ಯಾಕಂದರೆ ಆಗ 6 ತಿಂಗಳು ಭತ್ತದ ಬೆಳೆ ಇದ್ದಿದ್ರಿಂದ ಈ ಭರಣಿ ಮಳೆ ಬಂದರೆ ಅವರಿಗೆ ಈಗ ಬಿತ್ತಿದ್ರೆ ಇನ್ನು 6 ತಿಂಗಳ ನಂತರ ಕೊಯ್ಲಿ ಕರೆಕ್ಟಾಗಿ ಸಿಗ್ತಿತ್ತು. ಇಲ್ಲ ಅಂತ ಹೇಳಿದ್ರೆ ಈ ಹದ ತಪ್ಪು ಹೋಯ್ತು ಅಂತ ಹೇಳಿದ್ರೆ ಮತ್ತವರು ಕೃಷಿನೂ ಸಹ ಎಲ್ಲ ವ್ಯತ್ಯಾಸ ಆಗ್ಬಿಡುತ್ತೆ. ಹಾಗಾಗಿ ಭರಣಿ ಮಳೆಗೆ ಅಂಥದ್ದೊಂದು ವಿಶೇಷತೆ ಕೊಟ್ಟಿರೋದು. ಯಾಕಂದರೆ ಭರಣಿ ಮಳೆ ಬಂದರೆ ಧರಣಿ ಎಲ್ಲ ಭತ್ತ ಅಂತ. ಈ ಮಳೆ ಬಗ್ಗೆ ಒಂದು ಕತೆ, ಜಾನಪದ ಕಥೆನೂ ಇದೆ. ಈ ಭರಣಿ ಮಳೆ ಒಂದು ಸರಿ ಭೂಮಿಗೆ ಬಂದು ತಿರುಗಾಡ್ತಾ ಇರಬೇಕಾದ್ರೆ ಅದೆಲ್ಲೋ ಆಕಸ್ಮಿಕವಾಗಿ ಈ ಬಿದಿರು ಮಟ್ಟಿ ಒಳಗಡೆ ಹೋಗ್ಬಿಡುತ್ತೆ. ಆಗ ಆ ಬಿದಿರು ಏನು ಮಾಡುತ್ತೆ, ತನ್ನ ಮುಳ್ಳುಗಳ ಮೂಲಕ ಆ ಭರಣಿ ಮಳೆಯನ್ನು ಬಂಧಿಸ್ಬಿಡುತ್ತೆ. ಈ ಭರಣಿ ಮಳೆ ಬಂಧಿಸಿದ್ದನ್ನು ಗಮನಿಸಿದಂಥ ಬೆಳ್ಳಕ್ಕಿ ಆ ರೈತ ಕೆಲಸ ಮಾಡ್ತಿರೋನಿಗೆ ಹೋಗಿ ಹೇಳುತ್ತೆ, ಹೀಗೆ ಭರಣಿ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ನೀವೆಲ್ಲ ಬಂದು ಬಿಡಿಸಿ ಅಂತ. ಅವಾಗ ಎಲ್ಲ ರೈತರು ಕುಡುಗೋಲು ಕತ್ತಿ ಅದನ್ನೆಲ್ಲ ತಗೊಬಂದು ಆ ಬಿದಿರನ್ನ ಕಟ್ ಮಾಡಿ, ಆ ಬಿದಿರು ಮಳೆಯನ್ನ ಕಟ್ ಮಾಡಿ ಭರಣಿ ಬಿಡಿಸ್ತಾರಂತೆ. ಆಗ ಆ ಭರಣಿ ಹೇಳ್ತಂತೆ, ನೀವು ನನಗೆ ಉಪಕಾರ ಮಾಡಿದಿರಿ, ಹಾಗಾಗಿ ನಿಮ್ಮ ಉಪಕಾರ ನಾನು ಮರೆಯೋದಿಲ್ಲ. ಹಾಗಾಗಿ ನಿಮಗೆ ಒಳ್ಳೇದಾಗೋ ರೀತಿಯಲ್ಲೇ ನಾನು ಪ್ರತಿ ವರ್ಷ ಬರ್ತೀನಿ. ಆದರೆ ನಾನು ಬರಬೇಕಾದ್ರೆ ನೀವು ರೆಡಿಯಾಗಿ ಬಿಡಿ, ಯಾಕಂದರೆ ನಾನು ಬಂದ ಮೇಲೆ ನೀವು ಈ ಬಿದಿರನ್ನು ಬಳಸಿ ಬೇಲಿ ಹಾಕಿ, ಕಟ್ ಮಾಡಿ ಬೇಲಿ ಹಾಕಿ, ನಾನು ಅವಾಗ ಬಂದು ನಿಮ್ಗೆ ಮಳೆ ಕೊಡ್ತೀನಿ, ನಿಮ್ಗೆ ಒಳ್ಳೆ ಹದ ಮಳೆ ಕೊಡ್ತೀನಿ ಅಂತ ಅದೊಂದು ಮಾತು ಕೊಟ್ಟು ಹೋಗುತ್ತದೆ. ಇದು ಜಾನಪದ ಕತೆ. ಹಾಗೆ ಭರಣಿ ಮಳೆಯಲ್ಲಿ ಬಿತ್ತಿದ್ರೆ ಧರಣಿ ಎಲ್ಲ ಭತ್ತ ಅಂತ ಆ ಗಾದೆ ಹುಟ್ಕೊಳ್ಳೋದು. ಹಾಗಾಗಿ ಭರಣಿ ಮಳೆ ಬಹಳ ವಿಶೇಷವಾದ ಮಳೆ. ಈ ತಿಂಗಳಲ್ಲಿ ಸಾಮಾನ್ಯವಾಗಿ ಮಳೆ ಬಂದರೆ ಇಡೀ ಧರಣಿಗೆಲ್ಲ ಒಳ್ಳೆಯದು ಅಂತ ರೈತರು ಸಹ ತಮ್ಮ ಕೃಷಿನ ಪ್ರಾರಂಭ ಆಗಿದೆ. ಯಾಕಂದರೆ ನಂಬಿಕೆ ಇರುತ್ತೆ, ಇದು ನಂಬಿಕೆ ಇಸ್ತಾ ಮಳೆ, ಅದರಿಂದ ಇದು ಬಂದರೆ ಭಾರಿ ಒಳ್ಳೆಯದು, ಇದು ಬರದೆ ಹೋದರೆ ಭಾರಿ ಮುಂದೆ 6 ಮಳೆಗೆ ಕಷ್ಟ, 6 ಮಳೆ ಬರೋದೇ ಇಲ್ಲ, ಆ ಥರದ್ದೆಲ್ಲ ಮಾತುಗಳಿದೆ. ಆದರೆ ತೀರ ಅವಶ್ಯಕವಾಗಿ ಅವಾಗ ನೀರಿನ ಕೊರತೆ ಆಗಿರುತ್ತೆ, ನೀರು ಬೇಕೇ ಬೇಕಾಗಿರುತ್ತೆ, ಮತ್ತು ತುಂಬ ಸೆಕೆ ಇರೋದ್ರಿಂದ ಆ ಸಮಯದಲ್ಲಿ ಒಂದು ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನುವಂಥ ಎಲ್ಲರ ಭಾವನೆಯೂ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ಮಳೆ ಬಂತು ಅಂದರೆ ಆ ಮಳೆಗೆ ಸಿಗುವಷ್ಟು ಮಾನ್ಯತೆ ಬೇರೆ ಯಾವುದಕ್ಕೂ ಸಿಗೋದಿಲ್ಲ. ಆದ್ದರಿಂದ ಈ ಭರಣಿ ಮಳೆಗೆ ಭಾಳ ವಿಶೇಷವಾದ ಮಾನ್ಯತೆಯನ್ನು ನಮ್ಮ ಜಾನಪದದಲ್ಲಿ ಮತ್ತು ಗಾದೆನಲ್ಲಿ ಕೊಟ್ಟಿರೋದನ್ನು ನಾವು ಕಾಣ್ಬೋದು. ಹಾಗಾಗಿ ಗಾದೆಗಳು, ಕತೆಗಳು ಎಲ್ಲವೂ ಸಹ ಒಂದು ಅನುಭವಾತ್ಮಕ ಅವರ ಚಿಂತನೆಯಿಂದ ಹೊರಬಂದಿದ್ದು, ಸುಮ್ಮನೆ ಹಾಗೆ ಹುಟ್ಟಿಲ್ಲ ಅಂತ. ಹಾಗಾಗಿ ಭರಣಿ ಮಳೆನ ಸಾವಿರಾರು ವರ್ಷಗಳಿಂದ ನೋಡಿ ನೋಡಿ ನೋಡಿ ಅದರ ಕೃಷಿನ ಅನುಸರಿಸಿ ಅದರ ಮೇಲೆ ತಮ್ಮ ಜೀವನವನ್ನು ಕಟ್ಕೊಂಡು ಬಂದಿದ್ದರಿಂದ ಭರಣಿ ಮಳೆಯ ಬಗ್ಗೆ ಈ ಥರದ ಗಾದೆಗಳು ಹುಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಹೇಳ್ಬೋದು. ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ.
4: ಧನ್ಯವಾದಗಳು ಸರ್. ಭರಣಿ ಮಳೆಗೂ ಸಹ ಒಂದು ಗಾದೆ ಮಾತಿದೆ, ಹಾಗೆ ಈ ಭರಣಿ ಮಳೆಯ ವಿಶೇಷತೆ ಕುರಿತು ಮಾಹಿತಿಯನ್ನು ತಿಳಿಸಿದಂತಹ ದಿನೇಶ್ ಹೊಸನಗರ್ ಅವರಿಗೆ ಧನ್ಯವಾದಗಳು.
7: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
8: ಪೊನ್ನಜ್ಜಿ, ಕೃಷ್ಣ ಕೂಡ ನಮ್ಮ ಹಾಗೆ ಶಾಲೆಗೆ ಹೋಗ್ತಾ ಇದ್ನಂತೆ.
9: ಶಾಲೆ ಅಲ್ಲ, ಗುರುಕುಲ. ಆ ಗುರು ಹೆಸರು ಸಾಂದೀಪಿನಿ ಗುರು ಅಂತೆ.
10: ಹೌದು ಸುಂದ್ರಿ, ಕೃಷ್ಣನ ಗುರುಗಳು ಸಾಂದೀಪಿನಿ ಮುನಿಗಳಾಗಿದ್ರು. ಅಲ್ಲಿ ಶ್ರೀಕೃಷ್ಣ ಎಲ್ಲರ ಕಣ್ಮಣಿಯಾಗಿದ್ದ. ಎಲ್ಲಾ ವಿದ್ಯೆಯನ್ನ ಕಲಿಯೋದರ ಜೊತೆಗೆ ತನ್ನ ಗುರುಗಳ ಕಣ್ಣನ್ನೇ ತರೈಸಿದ ಮಹಾಪುರುಷ ಅವನಾಗಿದ್ದ.
9: ಏನ್ ಹಂಗಂದ್ರೆ, ಗುರುಗಳಿಗೆ ಪಾಠ ಮಾಡಿದ್ನ?
10: ಒಂಥರ ಹಾಗೇನೆ. ಕೇಳಿ ಕತೆನ, ಗೊತ್ತಾಗತ್ತೆ ನಿಮ್ಗೆ. ಮಾವ ಕಂಸನ ಸಂಹಾರದ ನಂತರ ತಾತ ಉಗ್ರಸೇನನನ್ನೇ ಮಧುರೆಯ ಸಿಂಹಾಸನದ ಅಧಿಪತಿಯಾಗಿ ಮಾಡಿ ಶ್ರೀಕೃಷ್ಣ ಬಲರಾಮರು ವಿದ್ಯೆ ಕಲಿಯೋಕೆ ಅಂತ ಸಾಂದೀಪನಿ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಕೃಷ್ಣ 64 ವಿದ್ಯೆಗಳನ್ನು ಕೇವಲ 64 ದಿನಗಳಲ್ಲಿ ಕಲಿತು ಮುಗಿಸ್ತಾನೆ. ವಿದ್ಯಾಭ್ಯಾಸ ಪೂರ್ಣ ಆದಮೇಲೆ ಶ್ರೀಕೃಷ್ಣ ಗುರುಗಳ ಹತ್ರ ಬಂದು ಗುರುದಕ್ಷಿಣೆಯನ್ನು ಕೊಡೋಕೆ ಮುಂದಾಗ್ತಾನೆ. ಆ ಋಷಿ ಪತ್ನಿಯರ ಮಗ ಪ್ರವಾಸ ಕ್ಷೇತ್ರದಲ್ಲಿ ಹಿಂದೆ ಕಳೆದು ಹೋಗಿದ್ದ. ಆಮೇಲೆ ಎಷ್ಟು ಹುಡುಕ್ಸಿದ್ರೂ ಕೂಡ ಆತ ಸಿಕ್ಕಿರೋದಿಲ್ಲ. ಹಾಗಾಗಿ ಇವ್ರು ಹೋಗಿ ಋಷಿ ಪತ್ನಿಯಲ್ಲಿ ಗುರುದಕ್ಷಿಣೆಯನ್ನು ಕೇಳಿದಾಗ ಆಕೆ ಪ್ರವಾಸ ಕ್ಷೇತ್ರದಲ್ಲಿ ಕಳೆದು ಹೋದ ತನ್ನ ಪುತ್ರನನ್ನು ವಾಪಸ್ಸು ಕರೆದು ತನ್ನಿ ಅಂತ ಕೇಳ್ತಾಳೆ. ಸಾಂದೀಪನಿ ಋಷಿ ಪತ್ನಿಯ ಇಚ್ಛೆಯನ್ನೇ ಶ್ರೀಕೃಷ್ಣನಲ್ಲಿ ಗುರುದಕ್ಷಿಣೆಯಾಗಿ ಕೇಳ್ತಾರೆ. ಆಗ ಶ್ರೀಕೃಷ್ಣ ಆಗಲಿ ಅಂತ ಸಮ್ಮತಿಸಿ ಪ್ರವಾಸ ಕ್ಷೇತ್ರಕ್ಕೆ ಬರ್ತಾನೆ. ಸಮುದ್ರ ತೀರದಲ್ಲಿ ಅಡ್ಡಾಡ್ತಾ ಗುರುಪುತ್ರನನ್ನು ಹುಡುಕ್ತಾನೆ. ಆದರೆ ಎಲ್ಲೂ ಗುರುಪುತ್ರನ ಸುಳಿವು ಅವನಿಗೆ ಸಿಗೋದಿಲ್ಲ. ಆಗ ಶ್ರೀಕೃಷ್ಣ ಸಮುದ್ರ ರಾಜನಲ್ಲಿ ಮಾಹಿತಿಗಾಗಿ ಗುರುಪುತ್ರನ ಬಗ್ಗೆ ಕೇಳ್ತಾನೆ. ಸಮುದ್ರ ರಾಜ ಗುರುಪುತ್ರನನ್ನು ಪಂಚಜನ ಅನ್ನೋ ಒಬ್ಬ ರಾಕ್ಷಸ ಕೊಂಡೊಯ್ದಿದ್ದಾನೆ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಪಂಚಜನ ರಕ್ಕಸನನ್ನು ಹುಡುಕ್ತಾ ಸಮುದ್ರದಾಳಕ್ಕೆ ತೆರಳ್ತಾನೆ. ಅಲ್ಲಿ ಪಂಚಜನನ ಜೊತೆಗೆ ಯುದ್ಧವಾಗಿ ಆತ ಹತನಾಗ್ತಾನೆ. ಅವನ ಹೊಟ್ಟೆಯಲ್ಲಿ ಒಂದು ಶಂಖ ಶ್ರೀಕೃಷ್ಣನಿಗೆ ಸಿಗುತ್ತೆ, ಅದೇ ಪಂಚಜನ್ಯ. ಅದನ್ನು ಶ್ರೀಕೃಷ್ಣ ತನ್ನದಾಗಿಸಿಕೊಳ್ತಾನೆ. ಗುರುಪುತ್ರ ಪಂಚಜನನಿಗೆ ಆಹಾರವಾಗಿ ಮೃತ್ಯುಲೋಕಕ್ಕೆ ಹೋಗಿದ್ದಾನೆ ಅಂತ ತಿಳಿದಾಗ ಶ್ರೀಕೃಷ್ಣ ಯಮನ ಹತ್ರ ಬರ್ತಾನೆ. ಯಮದ್ವಾರದಲ್ಲಿ ನಿಂತು ಪಾಂಚಜನ್ಯವನ್ನು ಘೋರವಾಗಿ ಉತ್ತಾನೆ. ಪಾಂಚಜನ್ಯ ಶಂಖದ ತೀಕ್ಷ್ಣ ಕೂಗು ಕೇಳಿ ಯಮರಾಯ ಓಡೋಡಿ ಬಂದು ಶ್ರೀಕೃಷ್ಣನಲ್ಲಿ ಕಾರಣವನ್ನು ಕೇಳ್ತಾನೆ. ಆಗ ಕೃಷ್ಣ ಗುರುಪುತ್ರನನ್ನು ಮರಳಿಸು ಅಂತ ಕೇಳ್ಕೊಳ್ತಾನೆ. ಆಗ ಯಮ, ಸಾಕ್ಷಾತ್ ಭಗವಂತ ನೀನು, ನೀನೇ ಹೀಗೆ ಕೇಳಿದ್ರೆ ಹೇಗೆ? ಒಂದ್ಸಲ ಮೃತರಾದವರನ್ನು ಪುನಃ ಮರಳಿಸೋಕೆ ಆಗೋದಿಲ್ಲ, ಇದು ನಿಯತಿಯ ನಿಯಮ ಅಲ್ವೇ? ಇದನ್ನು ನೀನೇ ಪಾಲಿಸ್ತಿದ್ರೆ ಹೇಗೆ ಭಗವಂತ ಅಂತ ಭಿನ್ನವಿಸ್ತಾನೆ. ಆಗ ಶ್ರೀಕೃಷ್ಣ ಜಗತ್ತಿನ ನಶ್ವರತೆಯ ಬಗ್ಗೆ, ಮನುಷ್ಯರ ಸಂಬಂಧಗಳ ನಡುವೆ ಇರುವ ಕ್ಷಣ ಭಂಗುರತೆಯ ಬಗ್ಗೆ ತಿಳಿ ಹೇಳಬೇಕಾದ ಗುರುಗಳೇ ಈಗ ಮಗನ ಮೇಲಿನ ಮೋಹಪಾಶದಿಂದ ಬಂಧಿತರಾಗಿದ್ದಾರೆ. ಈ ಪಾಶ ಬಿಡಿಸಿ ಜೀವನದ ಪ್ರತಿ ಇರಬೇಕಾದ ನಿರ್ಮೋಹತನವನ್ನು ಅವರಿಗೆ ಅರ್ಥೈಸಿ ಹೇಳಬೇಕಾಗಿದೆ. ಹಾಗಾಗಿ ಗುರುಪುತ್ರನನ್ನು ನಾನು ಕರೆದೊಯ್ಯಲೇಬೇಕು. ಒಂದು ಕೆಲಸ ಮಾಡು, ಆತ್ಮರೂಪಿ ಗುರುಪುತ್ರನನ್ನು ನನ್ನ ಜೊತೆ ಕಳಿಸ್ಕೊಡು ಅಂತ ಯಮನಲ್ಲಿ ವಿನಂತಿಸ್ತಾನೆ.
0: ಅದೇನ್ ಪೊನ್ನಜ್ಜಿ, ಆತ್ಮರೂಪಿ ಗುರುಪುತ್ರ ಅಂದ್ರೆ?
9: ನಿಜವಾದ ಗುರುಪುತ್ರ ಅಲ್ವಾ ಹಾಗಾದ್ರೆ?
10: ಅಲ್ಲ, ಛಾಯಾರೂಪಿ ಗುರುಪುತ್ರ ಅಂತ ಇರಬೇಕು, ಅಂದ್ರೆ ನೆರಳಿನ ತರ. ಆಮೇಲೆ ಗುರುಪುತ್ರನನ್ನ ಸಾಂದೀಪನಿ ಗುರುಗಳು ಮತ್ತೆ ಅವರ ಪತ್ನಿಯ ಮುಂದೆ ತಂದು ನಿಲ್ಲಿಸ್ತಾನೆ. ಮಗನನ್ನು ಕಂಡು ಗುರು ಮಾತೆಗೆ ಅತೀವ ಆನಂದವಾಗುತ್ತೆ. ಅವಳು ಓಡೋಡಿ ಬಂದು ಮಗನನ್ನು ಬರಸೆಳೆದು ಅಪ್ಪಿಕೊಳ್ಳಕ್ಕೆ ಮುಂದಾಗ್ತಾಳೆ. ಆದರೆ ಆತ ತನ್ನ ತಂದೆ ತಾಯಿಯರನ್ನು ಗುರುತಿಸೋದೇ ಇಲ್ಲ. ಯಾರು ನೀವು ಅಂತ ಪ್ರಶ್ನೆ ಹಾಕ್ತಾನೆ. ಈ ಪ್ರಶ್ನೆಯಿಂದ ಗುರುಗಳು ಮತ್ತು ಪತ್ನಿ ಇಬ್ಬರೂ ಕೂಡ ಅಚೇತರಾಗ್ಬಿಡ್ತಾರೆ. ಆಗ ಶ್ರೀಕೃಷ್ಣ ಗುರುಪುತ್ರನಿಗೆ, ಇವರೇ ನಿನ್ನ ತಂದೆ ತಾಯಿಯರು ಅಂತ ಪರಿಚಯಿಸ್ತಾನೆ. ಆಗ ಆತ, ಹೌದೇ, ಇವರು ನನ್ನ ಯಾವ ಜನ್ಮದ ತಂದೆ ತಾಯಿಯರು? ಯಾಕೆಂದರೆ ನನಗೆ ನಾನು ಅಂದರೆ ಏನು ಅನ್ನೋದರ ಅರ್ಥನೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟ. ಸಾಂದೀಪನಿ ಗುರುಗಳಿಗೆ ತಟ್ಟನೆ ಜ್ಞಾನೋದಯ ಆದಾಗ ಆಗುತ್ತೆ. ಹುಟ್ಟೋ ಮುನ್ನ ನಮ್ಮ ಅಸ್ತಿತ್ವ ಏನು ಅಂತ ನಮಗೆ ಗೊತ್ತಿರಲ್ಲ, ಸತ್ತ ನಂತರವೂ ನಮ್ಗೆ ಗೊತ್ತಿರಲ್ಲ. ಈ ನಡುವಿನ ಅವಸ್ಥೆಯಲ್ಲಿ ನನ್ನ ಮಗ ಅನ್ನೋ ಮೋಹ ನನ್ನನ್ನು ಕಟ್ಟಿ ಹಾಕ್ಬಿಟ್ಟಿದೆಯಲ್ಲ. ಅವರವರ ಪಯಣ ಅವರವರಿಗೆ. ಕೃಷ್ಣ, ನೀನು ನನ್ನ ಕಣ್ಣನ್ನು ತೆರೆಯಿಸಿದ್ಯಾ. ಋಣ ಮುಗಿದ ತಕ್ಷಣ ಸಂಬಂಧ ಅಳಿಸಿ ಹೋಗುತ್ತೆ. ನೀನು ನೀಡಿದ ಈ ಜ್ಞಾನವೇ ನೀನು ನನಗೆ ಕೊಡುವ ಗುರುದಕ್ಷಿಣೆ ಅಂತ ಕೈ ಮುಗಿದ್ರು. ಹೀಗೆ ಶ್ರೀಕೃಷ್ಣ ಗುರುಗಳ ಮೋಹದ ಪಾಶವನ್ನು ಹರಿದು ತನ್ನ ಗುರುವಿಗೆ ಗುರುವಾಗ್ತಾನೆ.
8: ಅಂದ್ರೆ ನಾವ್ ಯಾರನ್ನು ಯಾವ್ದನ್ನು ಅತಿಯಾಗಿ ಹಚ್ಕೋಬಾರ್ದು ಅಂತ ಅಲ್ವಾ?
9: ಅಂದ್ರೆ ಯಾರನ್ನು ಪ್ರೀತಿ ಮಾಡಬಾರ್ದ?
8: ಅದಾಗಲ್ಲ, ಪ್ರೀತಿ ಇರ್ಬೇಕು. ಅವ್ರಿಗೆ ಮಾಡೋದೆಲ್ಲ ಮಾಡ್ಕೊಡ್ಬೇಕು, ಆದ್ರೆ ಅವ್ರಿಲ್ದೆ ನಾವಿಲ್ಲ ಅಂತ ಅನ್ಕೊಂಬಾರ್ದು. ಸರಿನಾ ಪೊನ್ನಜ್ಜಿ?
10: ಅದೇನು ಹೇಳ್ತಾರಲ್ಲ, ಪೂರ್ತಿ ಸರಿ ಇದೆ ಅಂತ ಇಂಗ್ಲಿಷ್ ನಲ್ಲಿ ಏನದು ಹೇಳಿ? ಹ್ಞೂ, ಅದೇ. ಈ ಜೀವನ ಅನ್ನೋದು ಒಂದು ನಾಟಕ ಇದ್ದ ಹಾಗೆ. ಇಲ್ಲಿ ನಾವು ತಂದೆ ತಾಯಿ, ಮಗಳು ಮಗ, ಸ್ನೇಹಿತ ಸ್ನೇಹಿತೆ, ಹೀಗೆ ಹಲವಾರು ಪಾತ್ರಗಳನ್ನು ವಹಿಸ್ತೇವೆ. ನಾಟಕ ಮುಗಿದ ತಕ್ಷಣ ನಾವು ನಾಟಕದ ಪಾತ್ರಗಳಿಂದ ಹೊರಗೆ ಬರ್ತೀವಿ. ಹಾಗೆಯೇ ಜೀವನ ಎನ್ನುವ ನಾಟಕದಲ್ಲಿ ಋಣ ಮುಗಿದ ತಕ್ಷಣ ಸಂಬಂಧ ಕತ್ತರಿಸಿ ಬೀಳುತ್ತೆ. ನಂತರ ನೀವ್ಯಾರೋ ನಾವ್ಯಾರೋ ಆಗ್ಬಿಡ್ತೀವಿ. ಹಾಗಾಗಿ ಜೀವನದಲ್ಲಿ ಮೋಹವನ್ನು ನಾವು ತ್ಯಜಿಸಬೇಕಾಗತ್ತೆ ಮಕ್ಕಳೇ.
7: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
1: ಓ, ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಅಮ್ಮ, ನೀರು ನೀರು!
5: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
6: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ, ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
7: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
2: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
8: ನೀರೇ ಬರ್ತಿಲ್ಲ, ಅಯ್ಯೋ ರಾಮಾ.
9: ಮಾ, ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
10: ಅಯ್ಯೋ, ಏ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರೂ ಇಡೋಲ್ಲ.
11: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೇ ಕಾಣಿಸ್ತಿಲ್ಲ.
12: ನೀರು ಜಗತ್ತಿನ ಅಮೂಲ್ಯ ವಸ್ತು, ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
13: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
14: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
13: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ 500 ಕೃತಕ

0: ಗರ್ಭಧಾರಣೆಯಿಂದ ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
4: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
5: ಪರಿಶುದ್ಧವಾದ ಹಾಲು?
6: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
7: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ರೋಟರಿ ಕ್ಲಬ್ ಶಿವಮೊಗ್ಗ, ರಿವರ್ಸೈಡ್ ಹಾಗೂ ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ, ರಿವರ್ಸೈಡ್ 2026-27 ಸಾಲಿನ ಪದಾಧಿಕಾರಿಗಳ ಸ್ಥಾಪನಾ ಸಮಾರಂಭವನ್ನು ಜುಲೈ 8 ಬುಧವಾರ ಸಂಜೆ 6 ಶಿವಮೊಗ್ಗ ನಗರದ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಅನುಪಸ್ಥಾಪನಾ ಅಧಿಕಾರಿಗಳಾದ ರೋಟರಿ ಜಿಲ್ಲೆ 3180 ಹಿಂದಿನ ಜಿಲ್ಲಾ ಗವರ್ನರ್ ಆದ ರೋ PDG ಡಾ ಭರತೇಶ್ ಆದಿರಾಜ್ ಹಾಗೂ ಇನ್ನರ್ವೇಲ್ ಜಿಲ್ಲೆ 318 ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ವಾರಿಜಾ ಜಗದೀಶ್ ಭಾಗವಹಿಸಲಿದ್ದಾರೆ. ವಲಯ 10 ಸಹಾಯಕ ಗವರ್ನರ್ ರೋ PHF ತೀರ್ಥಯ್ಯ, ವಲಯ 10 ಲೆಫ್ಟಿನೆಂಟ್ ರೋ NV ಭಟ್ ಉಪಸ್ಥಿತರಿರಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅಧಿಕಾರ ಹಸ್ತಾಂತರ, ಅಧಿಕಾರ ಸ್ವೀಕಾರವನ್ನು ರೋಟರಿ ಕ್ಲಬ್ ಶಿವಮೊಗ್ಗ ರಿವರ್ಸೈಡ್ ರೋ ವಿಶ್ವನಾಥ್ ನಾಯಕ್ KS ಅವರಿಂದ ರೋ PHF ರವಿ ಮುಡಬಾಗಿಲು, ರೋ ಯಾದವ್ ಹಾಗೂ ರೋ NATRAJ SP ಇವರಿಗೆ ಹಸ್ತಾಂತರಿಸಲಾಗುವುದು. ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ ರಿವರ್ಸೈಡ್ IDW ಶೀಲಾ ಸುರೇಶ್ ಇವರಿಂದ, IDW ರೂಪಾ ರವಿ ಅವರಿಂದ, IDW ಆಶಾ ಶಿವಾನಂದ್ ಇವರಿಗೆ ಹಸ್ತಾಂತರಿಸಲಾಗುವುದು. ಸದರಿ ಕಾರ್ಯಕ್ರಮಕ್ಕೆ 2026-27 ಸಾಲಿನ ಅಧ್ಯಕ್ಷರಾದ ರೋ PHF ರವಿ, IW ರೂಪಾ ರವಿ, ಕಾರ್ಯದರ್ಶಿಗಳಾದ NATRAJ SP, IW ಆಶಾ ಶಿವಾನಂದ್ ಹಾಗೂ ಶಿವಮೊಗ್ಗದ ರಿವರ್ಸೈಡ್ನ ರೋಟರಿ ಕ್ಲಬ್ ಮತ್ತು ಇನ್ನರ್ವಿಲ್ ಕ್ಲಬ್ನ ಸದಸ್ಯರು ಆಹ್ವಾನಿಸಿದ್ದಾರೆ. ಮುಂದಿನ ವಿವರ. ವರ್ತಕರ ವಿಶ್ವಾಸವನ್ನು ಗಳಿಸುವುದು ಅತ್ಯಂತ ಮುಖ್ಯ, ಅದೇ ವಿತರಕರ ದೊಡ್ಡ ಬಂಡವಾಳ ಆಗಿರುತ್ತದೆ ಎಂದು ಶಿವಮೊಗ್ಗ ಜಿಲ್ಲಾ ವಿತರಕರ ಸಂಘದ ಅಧ್ಯಕ್ಷ MC ದೇವರಾಜ್ ಹೇಳಿದರು. ಜಿಲ್ಲಾ ವಿತರಕರ ಸಂಘದ 3 ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿ, ಇಂದಿನ ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಿದ್ದು, ಡಿಜಿಟಲ್ ವ್ಯಾಪಾರ, ಆನ್ಲೈನ್ ಸ್ಪರ್ಧೆ, ಬೆಲೆ ಏರಿಳಿತ, ಹೊಸ ಸರ್ಕಾರಿ ನಿಯಮಗಳು ಹಾಗೂ ಮಾರುಕಟ್ಟೆಯ ಅನಿಶ್ಚಿತತೆಗಳ ನಡುವೆ ವಿತರಕರು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಸಂಘ ಇನ್ನಷ್ಟು ಬಲಿಷ್ಠವಾಗಿ ಕೆಲಸ ಮಾಡಬೇಕು ಎಂದರು. ವ್ಯಾಪಾರದಲ್ಲಿ ಪ್ರಾಮಾಣಿಕತೆ, ವರ್ತಕರ ವಿಶ್ವಾಸ ಗಳಿಸುವುದು ದೊಡ್ಡ ಬಂಡವಾಳ ಆಗಿದೆ. ನಿಷ್ಠೆ, ಗುಣಮಟ್ಟ ಮತ್ತು ಸಮಯ ಪಾಲನೆಯಿಂದ ವ್ಯವಹಾರ ನಡೆಸಿದರೆ ವ್ಯಾಪಾರದಲ್ಲಿ ಯಶಸ್ಸು ಗಳಿಸಬಹುದು, ಸಂಘದ ಗೌರವವೂ ಹೆಚ್ಚುತ್ತದೆ ಎಂದು ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ, ವಿತರಕರ ಸಂಘದ ಗೌರವಾಧ್ಯಕ್ಷ ಬಿ ಗೋಪಿನಾಥ್ ಮಾತನಾಡಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿತರಕರ ದಿನಾಚರಣೆಯನ್ನು ಶಿವಮೊಗ್ಗದಲ್ಲೇ ಮೊದಲು ಆಚರಿಸಲು ಆರಂಭಿಸಿದ್ದು, 2 ವಿತರಕರ ಸಂಘದಿಂದ ವಿತರಕರ ದಿನಾಚರಣೆ, ರಕ್ತದಾನ ಶಿಬಿರ, ಪ್ರತಿಭಾ ಪುರಸ್ಕಾರ, ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ, ಮಾಜಿ ಅಧ್ಯಕ್ಷರಿಗೆ ಗೌರವ ಸಮರ್ಪಣೆ, ದೇಣಿಗೆ ನೀಡಿದಂತಹ ಸದಸ್ಯರಿಗೆ ಗೌರವ ಸಮರ್ಪಣೆ, ಹೀಗೆ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ನಿಯೋಜಿತ ಸಂಘಗಳಲ್ಲಿ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಪ್ರಶಂಸಿಸಿದರು. ಮಾಜಿ ಅಧ್ಯಕ್ಷರಾದ ನಟರಾಜ್, ಹಾಜಿ ಇಕ್ಬಾಲ್ ಶೇಠ್, AN ಪ್ರಕಾಶ್ ಹಾಗೂ ನಿಕಟಪೂರ್ವ ಅಧ್ಯಕ್ಷ ಶಿವರಾಜ್ ಉಡುಗಣಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ವಿತರಕರ ಸಂಘದ ಉಪಾಧ್ಯಕ್ಷ ಬದರಿನಾಥ್, BR ಕಾರ್ಯದರ್ಶಿ ಗಿರೀಶ್ ಒಡೆಯರ್, ಗೌರವ ಕಾರ್ಯದರ್ಶಿ ಶ್ರೀನಿವಾಸ್ KS, ಖಜಾಂಚಿ ಚಂದ್ರಶೇಖರ್ KK, ನಿಕಟಪೂರ್ವ ಅಧ್ಯಕ್ಷ ಶಿವರಾಜ್ ಉಡುಗಣಿ, ವಿಶೇಷ ಆಹ್ವಾನಿತರಾದ ಹಾಜಿ ಸುಲೇಮಾನ್, ನಿರ್ದೇಶಕರಾದ ಮೋಹನ್ KS, ನವೀನ್ ಜವಳಿ, ಮಹಾರುದ್ರಪ್ಪ, KV ಕುಮಾರ್ MA, ಮೊಹಮ್ಮದ್ ಇಕ್ಬಾಲ್, ಸುರೇಂದ್ರನಾಥ್, ರಾಘವೇಂದ್ರ ಎಂವೈ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ತೋಟಗಾರಿಕೆ ಇಲಾಖೆಯು 2026-27 ಸಾಲಿನ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಫಸಲು ಕೊಡುತ್ತಿರುವ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು, ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮವನ್ ಅಥವಾ ಬ್ಯಾಂಕುಗಳಲ್ಲಿ ಜುಲೈ 31 ವಿಮೆ ಕಂತನ್ನು ಪಾವತಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲೆಯ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಇತ್ತೀಚೆಗೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದ ಸ್ವೀಪ್ ಕಾರ್ಯಕ್ರಮದ ರಾಜ್ಯ ಮಟ್ಟದ ತರಬೇತುದಾರರಾದ ನವೀದ್ ಅಹಮದ್ ಪರ್ವೇಜ್ ಅವರು ಮತದಾರರ ಪಟ್ಟಿ ಪರಿಷ್ಕರಣೆಯ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಅರ್ಹರೆಲ್ಲರಿಗೂ ಮತದಾನದ ಹಕ್ಕು ನೀಡುವುದು ಅಭಿಯಾನದ ಉದ್ದೇಶ. ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯು 2026 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಪ್ರತಿಯೊಬ್ಬ ಅರ್ಹ ನಾಗರಿಕರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸುವುದು ಮತ್ತು ಹಾಲಿ ಮತದಾರರ ವಿವರಗಳನ್ನು ಖಚಿತಪಡಿಸಿಕೊಳ್ಳುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ನವೀದ್ ಅಹಮದ್ ಪರ್ವೀಸ್ ತಿಳಿಸಿದರು. ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಮುಖ ದಿನಾಂಕಗಳು ಹಾಗೂ ವಿವರಗಳು: ಮನೆ ಮನೆ ಸಮೀಕ್ಷೆ, ಜೂನ್ 30 - ಜುಲೈ 29 ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಕರಡು ಪಟ್ಟಿಗೆ ಸಂಬಂಧಿಸಿದಂತೆ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಆಗಸ್ಟ್ 5 - ಸೆಪ್ಟೆಂಬರ್ 4 ಅವಕಾಶವಿರುತ್ತದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುವುದು. ಅಕ್ಟೋಬರ್ 1 18 ತುಂಬುವ ಎಲ್ಲಾ ಯುವಕ ಯುವತಿಯರು ಮತದಾರರ ಪಟ್ಟಿಗೆ ನೋಂದಣಿ ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸಬಹುದಾಗಿದೆ. ಬಿಎಲ್ಒರವರ ಮನೆ ಮನೆಗೆ ಭೇಟಿ ನೀಡಿ ಎಮುರೇಷನ್ ಫಾರಂಗಳನ್ನು ದ್ವಿಪ್ರತಿಯಲ್ಲಿ ನೀಡಲಿದ್ದು, ಅದನ್ನು ಭರ್ತಿ ಮಾಡಲು ಸಾರ್ವಜನಿಕರಿಗೆ ನೆರವಾಗಲಿದ್ದಾರೆ. ನಾಗರಿಕರು ಭರ್ತಿ ಮಾಡಿದ ಫಾರಂ ನೀಡಿ ಕಡ್ಡಾಯವಾಗಿ ಸ್ವೀಕೃತಿ ಪಡೆಯಬೇಕು. ಈ ಪ್ರಕ್ರಿಯೆ ಕುರಿತು ಯಾವುದೇ ಗೊಂದಲ ಅಥವಾ ಆತಂಕವಿದ್ದರೆ ಸಾರ್ವಜನಿಕರು ನೇರವಾಗಿ ಬಿಎಲ್ಒ ಅವರನ್ನು ಸಂಪರ್ಕಿಸಬಹುದು ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1950 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಎಂದು ಪರ್ವೀಸ್ ತಿಳಿಸಿದರು. ಮುಂದಿನ ವಿವರ. ಭದ್ರಾವತಿ ತೋಟಗಾರಿಕೆ ಇಲಾಖೆಯಿಂದ 2026-27 ಸಾಲಿನ ರಾಷ್ಟೀಯ ತೋಟಗಾರಿಕೆ ಮಿಷನ್, ಹನಿ ನೀರಾವರಿ, ತುಂತುರು ನೀರಾವರಿ, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ, ರಾಷ್ಟೀಯ ಕೃಷಿ ವಿಕಾಸ ಯೋಜನೆ, ತಾಳೆಬೆಳೆ ಯೋಜನೆ, ಜೇನು ಸಾಕಾಣಿಕೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಮುಂತಾದ ಯೋಜನೆಗಳ ವಿವಿಧ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡಲಾಗುತ್ತಿದ್ದು, ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ನಿಗದಿತ ನಮೂನೆಯ ಅರ್ಜಿಗಾಗಿ ಭದ್ರಾವತಿ ತೋಟಗಾರಿಕೆ ಇಲಾಖೆ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 31 ಸಲ್ಲಿಸುವಂತೆ ಹಾಗೂ ಈ ಕಾರ್ಯಕ್ರಮಗಳಿಗೆ ಜ್ಯೇಷ್ಠತೆ ಮತ್ತು ಮೀಸಲಾತಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಪತಂಜಲಿ ಶ್ರೀ ಕನಕದಾಸರ ಅಧ್ಯಯನ ಕೇಂದ್ರ, ಪತಂಜಲಿ ಕರ್ನಾಟಕ ಜನಪದ ಕಲಾ ಕೇಂದ್ರ ಇವರು ಆಯೋಜಿಸಿರುವ ರಾಜ್ಯ ಮಟ್ಟದ ಕನಕ ಕಥಾ ಕೀರ್ತನ ಮಹೋತ್ಸವ ಸಮ್ಮೇಳನ ತರಬೇತಿ ಕಾರ್ಯಾಗಾರ, ಹಾಲುಮತ ಸಂಸ್ಕೃತಿ ಕನಕ ಕಲಾ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಭಿಯಾನವನ್ನು ಶ್ರೀ ಕನಕದಾಸರ ಜಯಂತ್ಯೋತ್ಸವದ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ಶಿವನಾಗ ಪಾರ್ಥ ಅವಧೂತ ಮಹಾರಾಜ್ ಇವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿಯಿದ್ದರು. ಹಲವು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಿಗೆ ಗೌರವ ಸಲ್ಲಿಸಿ ರಾಜ್ಯ ಮಟ್ಟದ ಕನಕ ಶ್ರೀ ಚೇತನ ಪತಂಜಲಿ ರತ್ನ
ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಯಿತು ಹಾಗೂ ಗುರುಗಳ ಹಿತವಚನದೊಂದಿಗೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜಯ ಮಹಾಲಕ್ಷ್ಮಿ. ಧೀವರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಿ ಮೀಸಲಾತಿ ಸೌಲಭ್ಯ ಕಲ್ಪಿಸಬೇಕು. ಅದೇ ರೀತಿ ಧೀವರ ಸಮುದಾಯ ವಿಶಿಷ್ಟ ಭಾಷಾ ಸಂಸ್ಕೃತಿ ಹೊಂದಿದ್ದು ಸಮುದಾಯದ ಭಾಷೆಯ ಉಳಿವಿಗಾಗಿ ಧೀವರ ಭಾಷಾ ಅಕಾಡೆಮಿ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿ ಧೀವರ ಕ್ಷೇಮಾಭಿವೃದ್ಧಿ ಜಿಲ್ಲಾ ಸಂಘದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರ ಹೊರಡಿಸಿರುವ ಜಾತಿವಾರು ಅಧಿಸೂಚನೆಯಲ್ಲಿ ಧೀವರು ಅಥವಾ ಧೀವರು, ಧೀವರ, ನಾಮಧಾರಿ, ಅಳೆಪೈಕ ಎಂದು ಕರೆಯಲ್ಪಡುವ ಜಾತಿಯ ಜನರು ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ ಶಿರಸಿ, ಸಿದ್ದಾಪುರ, ಹೊನ್ನಾವರ, ಭಟ್ಕಳ, ಸೊರಬ, ಶಿಕಾರಿಪುರ, ಸಾಗರ, ಹೊಸನಗರ, ತೀರ್ಥಹಳ್ಳಿ ಹಾಗೂ ಶೃಂಗೇರಿ ತಾಲೂಕುಗಳನ್ನು ಒಳಗೊಂಡಂತೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ನೆಲೆಸಿದ್ದಾರೆ. ಈ ಸಮುದಾಯವು ಮೂಲತಃ ಕನ್ನಡ ನಾಡಿನ ಅತ್ಯಂತ ಪ್ರಸಿದ್ಧ ದೊರೆಗಳಾದ ಕಂಪಿಲರ ಅರಸೊತ್ತಿಗೆಯಲ್ಲಿ ಅತ್ಯಂತ ಬಲಿಷ್ಠಶಾಲಿ ಸೈನ್ಯದ ತುಕಡಿಯಲ್ಲಿ ಸೈನಿಕರಾಗಿ ಇದ್ದು ಯುದ್ಧಭೂಮಿಯಲ್ಲಿ ಜೀವದ ಹಂಗು ತೊರೆದು ಹೋರಾಡಿ ವೀರಮರಣವನ್ನು ಹೊಂದಿರುವ ಬಗ್ಗೆ, ನಂತರ ಕಂಪಿಲರ ಅರಸ ಗಂಡುಗಲಿ ಕುಮಾರರಾಮನ ಸೈನ್ಯದಲ್ಲಿ ಇತಿಹಾಸದಲ್ಲಿ ಕುರುಹುಗಳಿವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಮೊಘಲರೊಂದಿಗೆ ನಡೆದ ಹಲವಾರು ಯುದ್ಧಗಳಲ್ಲಿ ವೀರ ಸೈನಿಕರಾಗಿ ಹೋರಾಡಿರುವ ಬಗ್ಗೆಯೂ ಉಲ್ಲೇಖಗಳಿವೆ. ಹರಸೊತ್ತಿಗೆಯ ಸ್ಥಿತ್ಯಾಂತರದಲ್ಲಿ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಗುಡ್ಡಗಾಡು ಪ್ರದೇಶ ದಟ್ಟಾರಣ್ಯಗಳಲ್ಲಿ ಬದುಕು ಕಟ್ಟಿಕೊಂಡಿರುತ್ತಾರೆ. ಆರಂಭದಲ್ಲಿ ಬೇಟೆ, ನಂತರದಲ್ಲಿ ಕೃಷಿಯನ್ನು ಕಸುಬನ್ನಾಗಿಸಿಕೊಂಡು ಜೀವನ ನಡೆಸುತ್ತಿರುವ ಈ ಸಮುದಾಯವು ಇಡೀ ರಾಜ್ಯದಲ್ಲಿಯೇ ವಿಶಿಷ್ಟ ಕಲೆ ಸಂಸ್ಕೃತಿ ಹೊಂದಿದಂತಹ ಸಮಾಜವಾಗಿದೆ ಎಂದು ತಿಳಿಸಿದ್ದಾರೆ. ಧೀವರ ಸಮುದಾಯದ ಜೀವನ ಶೈಲಿ, ಆಹಾರ ಪದ್ಧತಿ ಹಾಗೂ ಆಚಾರ ವಿಚಾರಗಳು ಕಲೆ ಸಂಸ್ಕೃತಿಗಳ ಹಿನ್ನೆಲೆಯನ್ನು ಪಾರಂಪರಿಸಿದಾಗ ಈ ಸಮುದಾಯ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸವಿದ್ದಂಥ ಮತ್ತು ಗುಡ್ಡಗಾಡು ಜನರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯುಳ್ಳವರಾಗಿದ್ದು ಕಲೆ, ಸಂಸ್ಕೃತಿ, ಭಾಷೆ ಮತ್ತು ಆಹಾರ ಪದ್ಧತಿಗಳಲ್ಲಿ ವಿಶಿಷ್ಟ ಪರಂಪರೆಯನ್ನು ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಜುಲೈ 7ರಂದು ಬೆಳಗ್ಗೆ 10 ಗಂಟೆಗೆ SSLC, PUC, ITI, ಡಿಪ್ಲೊಮೊ ಅಥವಾ ಪದವಿ ಪಾಸಾದ 18-35 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನ ಏರ್ಪಡಿಸಿದೆ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಮತ್ತು ಇಂಡಸ್ ಸಂಸ್ಥೆಗಳು ಖಾಲಿ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿವೆ. ಮುಂದಿನ ವಿವರ. ಭಾರತ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿ ಸಿದ್ಧಪಡಿಸಲು ವಿಶೇಷ ಸಮಗ್ರ ಪರಿಷ್ಕರಣೆ 2026ನ್ನು ದೇಶದ 13 ರಾಜ್ಯಗಳಲ್ಲಿ ಆರಂಭಿಸಿದ್ದು ಕರ್ನಾಟಕವು ಮುಂಚೂಣಿಯಲ್ಲಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ತಮ್ಮ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮಗಳಿಗೆ ಈ ಕುರಿತು ವಿವರ ನೀಡಿ ಮಾತನಾಡಿದ ಅವರು, ಎಲ್ಲ ಅರ್ಹ ನಾಗರಿಕರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಈ ವಿಶೇಷ ಸಮಗ್ರ ಪರಿಷ್ಕರಣೆಯ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಅರ್ಹರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿರುವುದನ್ನು ಪರಿಶೀಲಿಸಿ ಖಚಿತಪಡಿಸಿಕೊಳ್ಳಬೇಕು. ಗೈರು ಮತದಾರರು, ಶಾಶ್ವತವಾಗಿ ಸ್ಥಳಾಂತರಗೊಂಡವರು, ಮೃತರಾದವರು ಹಾಗೂ ಒಂದಕ್ಕಿಂತ ಹೆಚ್ಚು ಮತಗಟ್ಟೆಯಲ್ಲಿ ಮತದಾರರಾಗಿ ನೋಂದಣಿಯಾಗಿರುವ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಪರಿಷ್ಕರಣೆ ಮಾಡಲಾಗುತ್ತದೆ ಎಂದರು. ಗುರುತಿನ ಚೀಟಿಯಲ್ಲಿ ಏನಾದರೂ ದೋಷಗಳಿದ್ದಲ್ಲಿ ತಿದ್ದುಪಡಿ ಮಾಡಿಸಿಕೊಳ್ಳಲು ಅವಕಾಶವಿದೆ. ಈ ಪ್ರಯುಕ್ತ ಬೂತ್ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆಗೆ ತೆರಳಿ ಗಣತಿ ನಮೂನೆಯನ್ನು ವಿತರಿಸಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 15,19,459 ಮತದಾರರಿದ್ದು 1,973 ಮತಗಟ್ಟೆಗಳಿಗೆ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಈವರೆಗೆ 5,75,101 ನಮೂನೆಗಳನ್ನು ವಿತರಿಸಲಾಗಿದ್ದು ಆ ಪೈಕಿ 11,248 ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು. ಜಿಲ್ಲೆಯ ಎಲ್ಲ ಮತದಾರರು ಗಣತಿ ನಮೂನೆಯನ್ನು ಸ್ವೀಕರಿಸಿದ ನಂತರ ಭರ್ತಿ ಮಾಡಿ ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು. ಗಣತಿ ನಮೂನೆಯನ್ನು ಭರ್ತಿ ಮಾಡಿ ನೀಡದೆ ಹೋದಲ್ಲಿ ಮತದಾರರ ಕರಡು ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ. ಆದ್ದರಿಂದ ಎಲ್ಲ ಮತದಾರರು ನಿರ್ಲಕ್ಷ್ಯ ಮಾಡದೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವಂತೆ ನೋಡಿಕೊಳ್ಳಲು ಮತಗಟ್ಟೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕು. ಅದರೊಂದಿಗೆ ಮತಗಟ್ಟೆ ಏಜೆಂಟರುಗಳು ಸಹ ಈ ನಮೂನೆಗಳನ್ನು ಸಂಗ್ರಹಿಸಿ ಮತಗಟ್ಟೆ ಅಧಿಕಾರಿಗಳಿಗೆ ತಲುಪಿಸಲು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಎಂದರು. ಈ ಮಾಹಿತಿ ಒದಗಿಸುವ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಯಾವುದೇ ದಾಖಲೆಗಳನ್ನು ಒದಗಿಸುವ ಅಗತ್ಯವಿಲ್ಲ. ಪೂರಕ ಮಾಹಿತಿಯನ್ನು ಮತದಾರರು ಗಣತಿದಾರರಿಗೆ ನೀಡಿದ್ದಲ್ಲಿ ತಮ್ಮ ಹಿಂದಿನ ಮತದಾರರ ಪಟ್ಟಿಯಲ್ಲಿರುವ ಬಗ್ಗೆ ಈಗಾಗಲೇ ಮ್ಯಾಪಿಂಗ್ ಮಾಡಿಟ್ಟುಕೊಂಡಿರುತ್ತಾರೆ. ಇದರಿಂದಾಗಿ ಪರಿಷ್ಕರಣೆ ಕಾರ್ಯ ಸುಗಮವಾಗಿರಲಿದೆ ಎಂದರು. ಪ್ರತಿದಿನ ಪರಿಷ್ಕರಣೆ ಕಾರ್ಯದ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತಿದೆ.
ಸಾರ್ವಜನಿಕರು ಯಾವುದೇ ವದಂತಿಗಳು, ಮೊಬೈಲ್ನಲ್ಲಿ ಹರಿದಾಡುವ ನಕಲಿ ಸಂದೇಶಗಳಿಗೆ ಕಿವಿಗೊಡದಂತೆ ಮನವಿ ಮಾಡಿರುವ ಅವರು, ಮತದಾರರಲ್ಲಿನ ಅನೇಕ ಪ್ರಶ್ನೆಗಳಿಗೆ ಮತಗಟ್ಟೆ ಅಧಿಕಾರಿಗಳಲ್ಲೇ ಸೂಕ್ತ ಮಾಹಿತಿ ದೊರೆಯಲಿದೆ. ಅಗತ್ಯವಿದ್ದಲ್ಲಿ ಟೋಲ್ ಫ್ರೀ ನಂಬರ್ 1950 ಈ ನಂಬರನ್ನು ಸಂಪರ್ಕಿಸಬಹುದಾಗಿದೆ ಎಂದರು. ಮ್ಯಾಪಿಂಗ್ ಆಗದ ಮತದಾರರು ಸರ್ಕಾರ ಗುರುತಿಸಿದ 12 ದಾಖಲೆಗಳ ಪೈಕಿ ಯಾವುದಾದರೊಂದನ್ನು ಒದಗಿಸಬಹುದಾಗಿದೆ. ಮತಗಟ್ಟೆಗಳ ಪುನರ್ವಿಂಗಡಣೆಯನ್ನು ಜುಲೈ 29 ಮಾಡಲಾಗುವುದು. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು. ಯಾವುದೇ ಮತದಾರರ ಆಕ್ಷೇಪಣೆಗಳು ಇದ್ದಲ್ಲಿ ಆಗಸ್ಟ್ 5 ಸೆಪ್ಟೆಂಬರ್ 4 ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿಯನ್ನು ಆಗಸ್ಟ್ 5 ಅಕ್ಟೋಬರ್ 3 ಇತ್ಯರ್ಥಪಡಿಸಲಾಗುವುದು. 2026 ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್, ಚುನಾವಣಾ ತಹಶೀಲ್ದಾರ್ ಮಂಜುಳಾ ಹೆಗಡಾಳ್ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗೆ ಕೇಳ್ತಾ ಇರಿ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ,
2: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರ್ರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನನ್ನ ಕಣ್ಣಿಗೆ ಒಂದು ಸಾರಿ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಮತ್ತೊಂದ್ಸಾರಿ ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವೂ ಕೂಡ ನೆನಪಾಗುತ್ತೆ. ಇದರೊಟ್ಟಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಿದ್ಮೇಲೆ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿನ ಹಂಚಿಕೊಳ್ತಾನೆ ಇರ್ತೀನಿ ಅಲ್ವಾ ಕೇಳುಗರೆ? ಇವತ್ತು ನಾವು ನೀರಿಗಿಂತ ಹೆಚ್ಚಾಗಿ ಮಣ್ಣಿನಲ್ಲೇನೆ ನಡೆಯೋಕೆ ಇಷ್ಟಪಡುವಂತ ಎಡ ಬಲ ನೋಡದೆ ಅಡ್ಡಡ್ಡಾಗಿ ಓಡೋ ಒಂದು ವಿಚಿತ್ರ ಜೀವಿ ಬಗ್ಗೆ ಮಾತಾಡೋಣ ಅಂತ. ಆದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ಜೀವಿನೇ ಹೌದು. ಯಾವ್ದು ಅರ್ಪಿತ ಅದು ಅಂತ ನೀವು ಕೇಳದಾದ್ರೆ ಅದೇನೆ, ಏಡಿ. ಹೌದು, ಇವತ್ತಿನ ಕಾರ್ಯಕ್ರಮದಲ್ಲಿ ಏಡಿಯ ಬಗ್ಗೆ ಮಾತಾಡೋಣ ಅಂತ. ಇದನ್ನ ಇಂಗ್ಲಿಷ್ ಅಲ್ಲಿ ಕ್ರ್ಯಾಬ್ ಅಂತ ಕೂಡ ಕರೀತಾರೆ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ, ಏಡಿಗಳು ಯಾಕೆ ಸೀದಾ ಹೋಗದೆ ಸೈಡಿಗೆ ಹೋಗುತ್ತೆ ಅಂತ? ಅವುಗಳ ಕಾಲು ರಚನೆ ಹಾಗೆ ಚಿಪ್ಪಿನ ಆಕಾರವೇ ಅದಕ್ಕೆ ಕಾರಣವಾಗಿರುತ್ತೆ. ಪ್ರಕೃತಿಯೇ ಅವುಗಳಿಗೆ ಕೊಟ್ಟಿರುವಂತಹ ಸೈಡ್ ವ್ಯೂ ಅದು. ಇನ್ನು ನಮ್ಮ ಕೈ ಹಿಡಿಯೋ ಏಡಿಯಿಂದ ಹಿಡಿದು ಬಸ್ ಗಾತ್ರದಷ್ಟು ಬೆಳೆಯೋ ಜಪಾನಿನ ಜೇಡ ಏಡಿವರೆಗೆ ಇವುಗಳಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಇದೆ. ಇನ್ನು ಮಳೆಗಾಲ ಬಂತು ಅಂದ್ರೆ ಸಾಕು, ನಮ್ಮ ಕರಾವಳಿ ಭಾಗದ ಜನರಿಗೆ ಏಡಿ ಸಾರು ಅಂದ್ರೆ ಪಂಚಪ್ರಾಣ. ಬಿಸಿ ಬಿಸಿ ಅನ್ನ ಜೊತೆ ಏಡಿ ಸಾರು, ಅಬಾ, ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರುತ್ತೆ ಅಲ್ವಾ? ಇನ್ನು ನಮ್ಮ ಕಾರವಾರದ ಅಡವಿಗಳಲ್ಲಿ ಇತ್ತೀಚೆಗೆ ಘಟಿಯಾನ ದೃತೀಯರಂ ಅಂತ ಒಂದು ಹೊಸ ಪ್ರಭೇದದ ಏಡಿ ಪತ್ತೆಯಾಗಿದೆ. ನಮ್ಮ ನೆಲದಲ್ಲೇ ಇಷ್ಟೊಂದು ವೈವಿಧ್ಯತೆ ಇದೆ ಅಂದಮೇಲೆ ನಾವೆಷ್ಟು ಲಕ್ಕಿ ಅಲ್ವಾ? ಖಂಡಿತವಾಗ್ಲು. ನಮ್ಮ ಕನ್ನಡದಲ್ಲಿ ಏಡಿ ಅಂತ ಕರೆಯುವಂತ ಈ ಜೀವಿ 10 ಕಾಲುಗಳನ್ನ ಹೊಂದಿರುವಂತಹ ಒಂದು ಕಠಿಣ ಚರ್ಮಿ ಅಂದ್ರೆ ಕ್ರಸ್ಟಶಿನ್ ಜೀವಿ. ಇವುಗಳಲ್ಲಿ 5 ಜೋಡಿ ಕಾಲುಗಳಿದ್ದು ಮೊದಲಿನ ಜೋಡಿ ಸಾಮಾನ್ಯವಾಗಿ ಚಿಮುಟದ ರೂಪದಲ್ಲಿ ಇರುತ್ತೆ. ಇನ್ನು ಏಡಿಗಳು ಸಮುದ್ರ, ನದಿ, ತೊರೆ, ಕೆರೆ ಹಾಗೆ ತೇವಾಂಶವಿರುವಂತಹ ಭೂ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಇವು ನೀರಿನೊಳಗೆ ಹಾಗೆ ಹೊರಗೆ ಎರಡೂ ಕಡೆ ಬದುಕಬಲ್ಲಂತಹ ಜೀವಿಗಳು. ಇದನ್ನ ಉಭಯ ವಾಸಿಗಳು ಅಂತ ಕೂಡ ಕರೀತಾರೆ. ಇನ್ನು ಈ ಏಡಿಯ ದೇಹ ರಚನೆಯ ಬಗ್ಗೆ ಮಾತನಾಡದಾದ್ರೆ ಇವುಗಳ ದೇಹವು ದಪ್ಪನಾದ ಚಿಪ್ಪಿನಿಂದ ಆವೃತವಾಗಿರುತ್ತೆ. ಇವು ತಮ್ಮ ದೇಹದ ರಚನೆಯಿಂದ ಅಡ್ಡಲಾಗಿ ಚಲಿಸುತ್ತೆ. ಏಡಿಗಳು ಗಾತ್ರದಲ್ಲಿ ಬಹಳ ವ್ಯತ್ಯಾಸವನ್ನ ಹೊಂದಿದೆ ಕೇಳುಗರೆ. ಕೆಲವೇ ಮಿಲಿಮೀಟರ್ಗಳಷ್ಟು ಸಣ್ಣದಾದ ಬಟಾಣಿ ಏಡಿಯಿಂದ ಹಿಡಿದು 4 ಮೀಟರ್ ವರೆಗೆ ಕಾಲುಗಳನ್ನ ವಿಸ್ತರಿಸಬಲ್ಲ ಜಪಾನ್ ಜೇಡ ಏಡಿವರೆಗೆ ಇವುಗಳ ವೈವಿಧ್ಯತೆ ಇದೆ. ಹಾಗಿದ್ರೆ ಏಡಿಗಳು ವೆಜ್ ನಾನ್ ವೆಜ್ ಅಂದ್ರೆ ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ನ ಏನು ಆಹಾರ ತಿನ್ನುತ್ತೆ? ಇನ್ನು ಏಡಿಗಳನ್ನ ನಾವು ತಿನ್ನೋದ್ರಿಂದ ಏನ್ ಅನುಕೂಲ ಆಗುತ್ತೆ? ಏಡಿಗಳ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರ್ಯಾಬ್ ಅಥವಾ ಏಡಿಗಳ ಬಗ್ಗೆ ಮಾತನಾಡ್ತಾ ಇದೆ. ಕಠಿಣ ಚರ್ಮಿಗಳು ಅಂತ ಕೂಡ ಇವನ್ನ ಕರೀತಾರೆ. ಈ ವರ್ಗಕ್ಕೆ ಸೇರಿದಂಥ ಜಲಚರಗಳಾಗಿವೆ. ಇವುಗಳಿಗೆ 10 ಕಾಲುಗಳಿರುತ್ತೆ. ಬದಿಗೆ ನಡೆಯುವ ವಿಶಿಷ್ಟ ಸ್ವಭಾವವನ್ನ ಹೊಂದಿದೆ. ಭಾರತದ ಕರಾವಳಿ ಪ್ರದೇಶಗಳಲ್ಲಿ ಏಡಿ ಸಾಕಾಣಿಕೆ ಹಾಗೆ ಮೀನುಗಾರಿಕೆ ಬಹಳ ಜನಪ್ರಿಯವಾಗಿದ್ದು ಇವುಗಳ ಪ್ರಪಂಚಾದ್ಯಂತ ಸಮುದ್ರ ಆಹಾರವಾಗಿ ಕೂಡ ಬಳಸ್ತಾರೆ. ಕೇಳುಗರೆ, ಇನ್ನು ಪ್ರಪಂಚದಲ್ಲಿ 6,800 ಹೆಚ್ಚು ಜಾತಿಯ ಏಡಿಗಳಿವೆ. ಇವುಗಳ ಗಾತ್ರ ಬಟಾಣಿ ಗಾತ್ರದಿಂದ ಹಿಡಿದು 13 ಅಡಿಗಳಷ್ಟು ಅಗಲವಿರುವ ಜಪಾನಿನ ಸ್ಪೈಡರ್ ಏಡಿಗಳವರೆಗೆ ಇರುತ್ತೆ. ಇನ್ನು ಇದರ ಫುಡ್ ಏನು ಅಂತ ನಿಮಗೆ ಕೇಳ್ತಾ ಇದ್ದೆ. ಹೌದು, ಇದು ಸಾಮಾನ್ಯವಾಗಿ ಸರ್ವಭಕ್ಷಕಗಳು. ಹೌದು, ಕಡಲ ತೀರದಲ್ಲಿ ಸಿಹಿ ನೀರಿನಲ್ಲಿ ಹಾಗೂ ಮ್ಯಾಂಗ್ರೋವ ಜೌಗು ಪ್ರದೇಶಗಳಲ್ಲಿ ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಏಡಿಗಳು ಸುಮಾರು 25 ಕೋಟಿ ವರ್ಷಗಳಷ್ಟು ಹಳೆಯ ಇತಿಹಾಸವನ್ನ ಹೊಂದಿದೆ. ಇದು ತಮ್ಮದೇ ಆದ ಸ್ವಭಾವವನ್ನ ಹೊಂದಿದ್ದು ಇವುಗಳಲ್ಲಿ ಕೆಲವು ಪರಾವಲಂಬಿಗಳು ಸಸ್ಯಹಾರಿಗಳು ಹಾಗೆ ಮಾಂಸಾಹಾರಿಗಳಾಗಿವೆ. ಇನ್ನು ಭಾರತದಲ್ಲಿ ಏಡಿ ಸಾಕಾಣಿಕೆಯು ಆಂಧ್ರಪ್ರದೇಶದ ಕೇರಳ, ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಮ್ಯಾಂಗ್ರೋವ ಏಡಿ ಅಂದ್ರೆ ಮಡ್ಡೇಡಿಗಳು ಇಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಏಡಿಗಳು ಈ ಭೂಮಿಯಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಲೇ ಇರುತ್ತೆ. ಇದು ಹಲವು ಬಾರಿ ವಿಕಸನಗೊಂಡಿದೆ. ಇವುಗಳಿಗೆ 25 ಕೋಟಿ ವರ್ಷಗಳ ಇತಿಹಾಸ ಇದೆ. ಹಾಗಾದ್ರೆ ಇದು ಹೇಗೆ ಹುಟ್ಟುತ್ತೆ, ಇದರ ಹಿಂದಿನ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಮಾತನಾಡೋದಾದ್ರೆ, ಕಡಲ ತೀರಕ್ಕೆ ಹೋದಾಗ ಏಡಿಗಳು ಅಡ್ಡಾಡೋದು ಹಾಗೆ ಕಾಲುವೆಗಳಿಗೆ ಹೋಗೋದನ್ನ ನೀವೆಲ್ಲರೂ ನೋಡಿರ್ತೀರಾ. ಇನ್ನು ಅವುಗಳನ್ನ ಹಿಡಿಯೋಕೆ ಮಕ್ಕಳು ಹಿಂದೆ ಹಿಂದೆ ಓಡಾಡ್ತಿರ್ತಾರೆ. ಈ ಮೋಜಿನ ಏಡಿಗಳ ಹಿಂದೆ ಅಂತ್ಯವಿಲ್ಲದ ರಹಸ್ಯವಿದೆ. ನಾವು ಹೇಗೆ ಹುಟ್ಟುತ್ತೇವೆ ಅನ್ನೋದು ವಿಜ್ಞಾನಿಗಳಿಗೆ ಇನ್ನೂ ಕೂಡ ಅರ್ಥ ಆಗ್ತಿಲ್ಲ. ಭೂಮಿಯ ಮೇಲೆ ಸಾಕಷ್ಟು ಜೀವಿಗಳು ಹುಟ್ಟಿದೆ, ಕಾಲಕ್ರಮೇಣ ಅವು ನಶಿಸಿ ಕೂಡ ಹೋಗಿದೆ. ಅವುಗಳ ಇನ್ನೂ ಮರುಜನ್ಮ ಪಡೆದಿಲ್ಲ. ಏಡಿಗಳು ಹಾಗಲ್ಲ, ಇವು ಆಗಾಗ ಕಣ್ಮರೆಯಾಗಿ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತ ವಿಜ್ಞಾನಿಗಳಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಏಡಿಗಳ ವಿಕಸನೀಯ ಅನುಕ್ರಮವು ಜೀವಶಾಸ್ತ್ರಜ್ಞರು ಹಾಗೆ ಟ್ಯಾಕ್ಸಾನಮಿಸ್ಟರ್ಗಳಿಗೆ ಆಸಕ್ತಿಯನ್ನುಂಟು ಮಾಡುತ್ತೆ. ವಿಜ್ಞಾನಿಗಳು ಏಡಿಗಳ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳೋಕೆ ಈಗ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಏಡಿಗಳು ಭೂಮಿಯ ಮೇಲೆ 25 ಮಿಲಿಯನ್ ವರ್ಷಗಳಿಂದ ಇದೆ ಅಂತ ಹೇಳಲಾಗುತ್ತೆ. ಕಾಲಾನಂತರದಲ್ಲಿ ಅವು ಕನಿಷ್ಠ 5 ಬಾರಿ ವಿಕಸನಗೊಂಡಿವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇನ್ನು ಪ್ರತಿ ಬಾರಿ ಕೂಡ ಏಡಿಗಳು ಅಳಿವಿನಂಚಿಗೆ ಹೋದಾಗ ಅವು ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ಮತ್ತೆ ಹುಟ್ಟಿಕೊಳ್ತಾ ಇರುತ್ತೆ. ಇದು ಏಕೆ ಸಂಭವಿಸ್ತು ಅನ್ನೋದು ನಿಗೂಢವಾಗಿನೇ ಇದೆ. ಈ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಸಾವಿರಾರು ಜಾತಿಯ ಏಡಿಗಳಿವೆ. ಇವುಗಳಲ್ಲಿ ಕೆಲವು ಮಿಲಿಮೀಟರ್ ಗಾತ್ರದಿಂದ ಹಿಡಿದು 4 ಮೀಟರ್ ಗಾತ್ರದವರೆಗೆ ಕೂಡ ದೈತ್ಯ ಏಡಿಗಳು ಸೇರಿವೆ. ಪ್ರತಿ ಬಾರಿ ಏಡಿಗಳು ಅಳಿವಿನಂಚಿಗೆ ಹೋದಾಗ ಅವು ಸ್ವಲ್ಪ ವ್ಯತ್ಯಾಸನಗೊಳ್ಳೋದೊಂದಿಗೆ ಮತ್ತೆ ಹುಟ್ಟಿಕೊಳ್ಳುತ್ತೆ. ಇದು ಯಾಕೆ ಸಂಭವಿಸ್ತು ಅನ್ನೋ ನಿಗೂಢವಾಗಿದೆ. ಈ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಸಾವಿರಾರು ಜಾತಿಯ ಏಡಿಗಳಿವೆ. ಅವುಗಳಲ್ಲಿ ಕೆಂಪು ಮಿಲಿಮೀಟರ್ ಗಾತ್ರದಿಂದ 4 ಮಿಲಿಮೀಟರ್ ಗಾತ್ರದವರೆಗೆ ದೈತ್ಯ ಏಡಿಗಳು ಸೇರಿವೆ. ಪಳೆಯುಳಿಕೆ ದಾಖಲೆಯ ಆಧಾರದ ಮೇಲೆ ಅವು ಮತ್ತೆ ಮತ್ತೆ ವಿಕಸನಗೊಂಡು ವಿಜ್ಞಾನಿಗಳು ಹೊಗಳುತ್ತಾರೆ ಏಡಿಗಳನ್ನ. ಹಾಗಿದ್ರೆ ಕೇಳುಗರೆ, ಏಡಿಗಳ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏಡಿಗಳ ಬಗ್ಗೆ ಮಾತಾಡ್ತಾ ಇದ್ದೆ, ಹಾಗೆ ಏಡಿಗಳ ಬಗ್ಗೆ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೆ. ಹಾಗಿದ್ರೆ ಮಾತುಕತೆನ ಮುಂದುವರಿಸೋಣ. ಕೇಳುಗರೆ, ಈ ಏಡಿಯ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಈ ಏಡಿಗಳು ಬೆಳೀತಾ ಹೋದಂತೆ ಅವುಗಳ ಹಳೆಯ ಚಿಪ್ಪು ಚಿಕ್ಕದಾಗ್ತಾ ಹೋಗುತ್ತೆ. ಆಗ ಅವು ತಮ್ಮ ಹಳೆಯ ಚಿಪ್ಪನ್ನ ಕಳಚಿಕೊಳ್ಳುತ್ತೆ. ಇದನ್ನ ಮೋಲ್ಟಿಂಗ್ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ನಾವೆಲ್ಲ ಬಟ್ಟೆ ಚಿಕ್ಕದಾದ್ರೆ ಹೊಸ ಬಟ್ಟೆನ ಕೊಂಡ್ಕೊಳ್ತೀವಿ ಅಲ್ವಾ? ಆದ್ರೆ ಏಡಿಗಳು ಏನ್ ಮಾಡ್ತಾವ ಗೊತ್ತಾ? ತಮ್ಮ ದೇಹದ ಹಳೆಯ ಚಿಪ್ಪನ್ನೇ ಕಲಚಿ ಹೊಸದಾಗಿ ಬೆಳೆಸ್ಕೊಳ್ಳುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ಖಂಡಿತವಾಗ್ಲು. ಇನ್ನು ಏಡಿಗಳ ಸಂವಹನೆ ತುಂಬಾನೇ ವಿಭಿನ್ನವಾಗಿರುತ್ತೆ. ಹೌದು, ಏಡಿಗಳು ತಮ್ಮ ಚಿಮುಟಗಳನ್ನ ಅಂದ್ರೆ ಕ್ಲಾವ್ಸ್ ಬಡಿಯೋ ಮೂಲಕ ಅಥವಾ ನೆಲಕ್ಕೆ ತಟ್ಟೋ ಮೂಲಕ ಶಬ್ದ ಮಾಡುತ್ತೆ. ಇದು ಬೇರೆ ಏಡಿಗಳ ಜೊತೆ ಮಾತನಾಡೋಕೆ ಅಥವಾ ಎದುರಾಳಿಗಳನ್ನ ಬೆದರಿಸೋಕೆ ಅವು ಬಳಸುವಂತ ಒಂದು ಬಗೆಯ ಸಂಕೇತವಾಗಿದೆ. ಇನ್ನು ಏಡಿಗಳಿಗೂ ಹೃದಯ ಇದೆ. ಆದ್ರೆ ಹೃದಯ ಎಲ್ಲಿದೆ, ಬಲಕ್ಕಿದೆಯೋ ಎಡಕ್ಕಿದೆಯೋ ಅಂತ ನೀವು ಕೇಳೋದಾದ್ರೆ, ಇದು ನಿಜಕ್ಕೂ ಅಚ್ಚರಿ ಪಡುವಂತ ವಿಷಯ. ಏಡಿಗಳ ಹೃದಯ ಅವುಗಳ ತಲೆಯ ಭಾಗದಲ್ಲಿ ಇರುತ್ತೆ. ನೋಡಿ, ಎದೆಯ ಭಾಗದಲ್ಲಿ ಇರೋದಿಲ್ಲ, ಏಡಿಗಳ ಹೃದಯ ತಲೆಯ ಭಾಗದಲ್ಲಿ ಇರುತ್ತೆ. ಅಂದ್ರೆ ಅವುಗಳ ಮೆದುಳಿನ ಪಕ್ಕದಲ್ಲಿ ಹೃದಯ ಬಡಿತಾ ಇರುತ್ತೆ. ಈ ವಿಷಯ ವಿಶೇಷವಾಗಿದೆ ಅಲ್ವಾ? ನಿಮಗೆ ಯಾರಾದರೂ ಕೇಳಬಹುದು, ತಲೆಯ ಭಾಗದಲ್ಲಿ ಹೃದಯ ಇರುವಂತ ಯಾವ್ದಾದ್ರು ಜೀವಿಯನ್ನ ಹೇಳಿ ಅಂದ್ರೆ ನೀವು ಖಂಡಿತವಾಗ್ಲೂ ಏಡಿ ಅಂತ ಹೇಳ್ಬೋದು. ಇದು ಭೂಮಿಯ ಮೇಲೆ ವಾಸಿಸುವಂತ ಅತಿ ದೊಡ್ಡ ಏಡಿ. ಹಾಗಿದ್ರೆ ಈ ಏಡಿಗಳಲ್ಲಿ ಒಂದಿಷ್ಟು ಪ್ರಭೇದಗಳಿದೆ ಕೇಳುಗರೆ, ಅವ್ಯಾವುವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕೋಕೋನೆಟ್ ಕ್ರಾಬ್. ಇದು ಭೂಮಿಯ ಮೇಲೆ ವಾಸಿಸುವಂತ ಅತಿ ದೊಡ್ಡ ಏಡಿ. ಇವುಗಳ ಚಿಮುಟದ ಶಕ್ತಿ ಎಷ್ಟು ಬಲವಾಗಿರುತ್ತೆ ಅಂತಂದ್ರೆ, ತೆಂಗಿನಕಾಯಿಯನ್ನೇ ಸುಲಭವಾಗಿ ಒಡೆದು ಒಳಗೆ ತಿನ್ನಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಜಪಾನಿನ ಜೇಡ ಏಡಿ ಅಂದ್ರೆ ಜಪಾನೀಸ್ ಸ್ಪೈಡರ್ ಕ್ರ್ಯಾಬ್. ಇವು ಸಾಗರದ ಆಳದಲ್ಲಿ ವಾಸ ಮಾಡುತ್ತೆ. ಇವುಗಳ ಕಾಲುಗಳು ಮನುಷ್ಯನ ಎತ್ತರಕ್ಕಿಂತಲೂ ದೊಡ್ಡದಾಗಿ ಹಾರ್ಡ್ಕೊಳ್ಳುತ್ತೆ. ಹಾಗಿದ್ರೆ ಅರ್ಪಿತಾ, ಏಡಿಗಳಿಂದ ಪರಿಸರಕ್ಕೆ ಏನು ಅನುಕೂಲ ಇದೆ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಪರಿಸರಕ್ಕೆ ಏಡಿಗಳಿಂದ ಕೊಡುಗೆ ಇದೆ. ಅದೇನಪ್ಪ ಅಂದ್ರೆ, ಏಡಿಗಳನ್ನ ಸಾಗರದ ಕಸ ಗುಡಿಸೋರು ಅಂತ ಕರೀತಾರೆ, ಅಂದ್ರೆ ಸ್ಕ್ಯಾವೆಂಜರ್ಸ್ ಅಂತ. ಇವು ಸತ್ತ ಮೀನುಗಳನ್ನ ಹಾಗೆ ನೀರಿನಲ್ಲಿರುವಂತಹ ಕೊಳೆಯುವ ವಸ್ತುಗಳನ್ನ ತಿನ್ನೋ ಮೂಲಕ ನೀರನ್ನ ಸ್ವಚ್ಛವಾಗಿಡೋಕೆ ಸಹಾಯ ಮಾಡುತ್ತೆ. ಪರಿಸರದ ಸಮತೋಲನವನ್ನ ಕಾಪಾಡುವಲ್ಲಿ ಇವುಗಳ ಪಾತ್ರ ಬಹಳ ದೊಡ್ಡದ್ದು ಕೇಳುಗರೆ. ಇನ್ನು ಏಡಿಗಳ ಕಣ್ಣು ಬೆಳವಣಿಗೆಯ ಕಾಂಡಗಳ ಮೇಲೆ ಇರುತ್ತೆ. ಇವುಗಳು ಅವು ತಮಗೆ ಬೇಕಾದ ಕಡೆಗೆ ತಿರುಗಿಸಬಹುದು. ಇವುಗಳಿಗೆ ಸ್ಪರ್ಶ ಜ್ಞಾನ ಬಹಳ ಹೆಚ್ಚಾಗಿನೇ ಇರುತ್ತೆ. ಹಾಗಿದ್ರೆ ಏಡಿಗಳ ಬಗ್ಗೆ ಮತ್ತೇನಾದ್ರೂ ನಿಮ್ಗೆ ಸ್ಪೆಷಲ್ ಕ್ವಾಲಿಟೀಸ್ ಗೊತ್ತಾ? ಗೊತ್ತಿದ್ರೆ ನನಗೆ ಮೆಸೇಜ್ ಮಾಡಿ, ಓಕೆನಾ? ಹಾಗಿದ್ರೆ ಕೇಳುಗರೆ, ತಲೆಯ ಮೇಲೆ ಹೃದಯವನ್ನ ಹೊಂದಿರುವಂತ ಏಡಿಗಳ ಬಗ್ಗೆ ಮಾತಾಡಿದ್ದಾಯ್ತು. ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಹಾಗಿದ್ರೆ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ. ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ. ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.

0: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಕಣ್ರಿ, ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ, ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಟ್ರಾವೆಲಿಂಗ್ ಅನ್ನೋದು ಕೆಲವರು ಆಗಾಗ ಒಮ್ಮೊಮ್ಮೆ ರಿಫ್ರೆಶ್ಮೆಂಟ್ಗೆ ಹೋದರೆ ಇನ್ನೂ ಕೆಲವರಿಗೆ ಹಾಬಿ ಆಗಿರುತ್ತೆ ಅಂತಲೇ ಹೇಳಬಹುದಲ್ವಾ? ಅದೇ ರೀತಿಯಾಗಿ ಟ್ರಾವೆಲಿಂಗ್ ಅನ್ನೋದು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಿದ್ದೀವಿ ಅಂದರೆ ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಸುತ್ತಮುತ್ತಲಿನ ಸ್ಥಳದ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಪರಿಸರ, ಅಲ್ಲಿನ ಜನಜೀವನ ಪದ್ಧತಿ ಇರ್ಬೋದು, ಅಲ್ಲಿನ ಭಾಷೆ ಇರ್ಬೋದು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಹಾರ ಪದ್ಧತಿ, ಹೀಗೆ ಅನೇಕ ವಿಷಯಗಳನ್ನು ನಾವು ಟ್ರಾವೆಲಿಂಗ್ ಮಾಡೋದ್ರಿಂದ ತಿಳ್ಕೊಳ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ಹೋಗಬೇಕಂತ ಏನೂ ಇಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲೂ ನಮ್ಮ ಹತ್ತಿರದಲ್ಲೇ ಎಷ್ಟು ಅದ್ಭುತವಾಗಿರೋ ಪ್ಲೇಸ್ಗಳೆಲ್ಲ ಇರುತ್ತೆ ಅಲ್ವಾ? ಅದೇ ರೀತಿಯಾಗಿ ನಾನು ನಿಮಗೊಂದು ಅದ್ಭುತವಾಗಿರೋ ಪ್ಲೇಸ್ನ ಬಗ್ಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹೌದು, ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ಇವತ್ತು ನಾನು ನಿಮ್ಮನ್ನ ಒಂದು ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ 1958 ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಮಹಾರಾಜನ ಸಮಾಜದ ಮುಂದಾಳತ್ವದಲ್ಲಿ ಧಾರ್ಮಿಕ ಮನೋಭಾವದಲ್ಲಿ ಸಮಾಜದವರು ಒಗ್ಗಟ್ಟಿನಿಂದ ಉಚ್ಚಿಲದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಪ್ರತಿಷ್ಠಾಪನೆಯನ್ನ ನೆರವೇರಿಸುತ್ತಾರೆ. ಈ ದೇವತೆಯನ್ನ ಕುಲದೇವತೆ ಅಂತ ಹೇಳಿ ಪೂಜಿಸಲಾಗುತ್ತೆ. ಈ ದೇವಸ್ಥಾನವು 1 ಎಕರೆಯಷ್ಟು ಜಮೀನನ್ನ ವ್ಯಾಪಿಸಿದೆ. ಇಲ್ಲಿ ಕೇವಲ ಉಡುಪಿ ಮಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಜನರನ್ನ ಮಾತ್ರವಲ್ಲದೆ ದೂರದ ಊರಿನಿಂದ ಕೂಡ ಜನರನ್ನ ದೇವಾಲಯ ಆಕರ್ಷಿಸುತ್ತೆ. ನೋಡುವುದಕ್ಕೆ ಸುಂದರವಾದ ವಿನ್ಯಾಸವನ್ನ ಹೊಂದಿದೆ ಈ ಮಹಾಲಕ್ಷ್ಮಿ ದೇವಾಲಯ. ಉಡುಪಿಯ ಕಾಪು ತಾಲೂಕಿನ ಉಚ್ಚಿಲದಲ್ಲಿ ನೆಲೆಗೊಂಡಿರುವ ಮಹಾಲಕ್ಷ್ಮಿ ದೇವಿ ದೇವಾಲಯವು ಮೊಗವೀರ ಸಮಾಜದ ಕುಲದೇವತೆಯಾಗಿದ್ದಾಳೆ. ಇನ್ನು ಇಲ್ಲಿ ಪೂಜಿಸಲ್ಪಡುವಂತಹ ಮಹಾಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಅಂತ ಹೇಳಿ ಪೂಜಿಸಲಾಗುತ್ತೆ. ಕೊಲ್ಲಾಪುರ ಮತ್ತು ಮುಂಬೈನ ಮಹಾಲಕ್ಷ್ಮಿ ದೇವಿಯ ನಂತರ ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯವು 3ನೇ ಅತ್ಯಂತ ಪೂಜ್ಯ ಹಾಗೂ ಪ್ರಭಾವಶಾಲಿ ದೇವಿ ಅಂತ ಹೇಳಿ ಪೂಜಿಸಲಾಗುತ್ತೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವ ಈ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ ಜೊತೆ ಇವತ್ತು ಆನಂದ್ ಅವರು ಇದ್ದಾರೆ. ಹಾಗೆ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಹಾಗಿದ್ರೆ ಅವರ ಜೊತೆ ಮಾತನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆಯೇ ಇದೊಂದು ವಿಶೇಷವಾಗಿರುವ, ಹಾಗೆ ತುಂಬ ಪ್ರಸಿದ್ಧವಾಗಿರುವ ದೇವಾಲಯ ಆಗಿದೆ ಅನ್ನುವುದಾಗಿ ಹೇಳ್ತಾ ಇದ್ದೆ. ಇನ್ನು ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ನಮಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇವತ್ತು ಆನಂದ್ ಅವರು ಇದ್ದಾರೆ. ಹಾಗೆ ಇವರು ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ. ಹಾಗಿದ್ರೆ ಅವರನ್ನು ಮಾತಾಡಿಸೋಣ. ಹಾಗೆ ಈ ದೇವಾಲಯದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ.
2: ಉಡುಪಿ ಹಾಗೂ ಮಂಗಳೂರು ಸುತ್ತಮುತ್ತಲಿನ ಕರಾವಳಿ ಪ್ರದೇಶದ ಮೀನುಗಾರರಿಗೆಲ್ಲ ಈ ದೇವಾಲಯ ಪ್ರಮುಖ ಪೂಜಾ ಸ್ಥಳಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಕೊಲ್ಲಾಪುರ ಹಾಗೂ ಮುಂಬೈನ ಮಹಾಲಕ್ಷ್ಮಿ ದೇವಿಯ ದೇಗುಲದ ನಂತರ ಈ ದೇಗುಲ ಮೂರನೆಯ ಅತ್ಯಂತ ಪ್ರಭಾವಶಾಲಿ ದೇಗುಲ ಎಂದು ನಂಬಲಾಗುತ್ತದೆ. ನಮ್ಮ ಕರ್ನಾಟಕದ ಈ ಒಂದು ಅಪ್ರತಿಮ ಮಹಾಲಕ್ಷ್ಮಿ ದೇಗುಲವೇ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನ ಕರ್ನಾಟಕದ ಕೊಲ್ಲಾಪುರ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲದಲ್ಲಿ ನೆಲೆಸಿದೆ ಭವ್ಯವಾದ ಮಹಾಲಕ್ಷ್ಮಿ ದೇವಸ್ಥಾನ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ದೇವಾಲಯಗಳ ಬೀಡು. ಇಲ್ಲಿರುವ ದೇಗುಲಗಳಿಗೆಲ್ಲ ಕಳಸಪ್ರಾಯ ಎನ್ನುವಂತಿದೆ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನ. ನಮ್ಮ ಕರಾವಳಿಯ ಅತಿ ಸುಂದರವಾದ ಮಹಾಲಕ್ಷ್ಮಿ ದೇಗುಲವಿದು. ಅಸಾಧಾರಣ ವಾಸ್ತುಶಿಲ್ಪ ಹಾಗೂ ಸೂಕ್ಷ್ಮಾತಿಸೂಕ್ಷ್ಮ ಕೆತ್ತನೆಗಳಿಂದ ಈ ದೇಗುಲ ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಈ ದೇವಿ ಮೊಗವೀರ ಸಮುದಾಯದ ಆರಾಧ್ಯ ದೇವತೆ. ದೇವಾಲಯವನ್ನು ಹೊರಗಿನಿಂದ ನೋಡುತ್ತಿದ್ದರೆ ಮೈಮನ ಸೆಳೆಯುವಂತಹ ಸೌಂದರ್ಯವನ್ನು ದೇಗುಲ ಹೊಂದಿದೆ. ತುಳುನಾಡಿನ ವಾಸ್ತುಶಿಲ್ಪಕ್ಕೆ ಈ ದೇಗುಲ ಅದ್ಭುತ ಉದಾಹರಣೆ. ತುಳುನಾಡಿನ ವಾಸ್ತುಶಿಲ್ಪ ಉತ್ತರ ಕೇರಳ ಹಾಗೂ ದಕ್ಷಿಣ ಕರ್ನಾಟಕದ ಶೈಲಿಗಳ ಮಿಶ್ರಣವೆನಿಸಿಕೊಳ್ಳುತ್ತದೆ. ದೇವಸ್ಥಾನ ಸುಮಾರು 6 ಎಕರೆಯಷ್ಟು ವಿಸ್ತಾರವಾಗಿದೆ. ದೇವಾಲಯದ ಹೊರ ಹಾಗೂ ಒಳ ಆವರಣಗಳು ಆಕರ್ಷಕವಾದ ಮರದ ಕೆತ್ತನೆಗಳನ್ನು ಒಳಗೊಂಡಿದೆ. ಉಚ್ಚಿಲ ಮಹಾಲಕ್ಷ್ಮಿ ದೇಗುಲದ ವಾಸ್ತುಶಿಲ್ಪ ವೈಭವ ನಮಗೆಲ್ಲ ಬೇಲೂರು ಮತ್ತು ಹಳೆಬೀಡನ್ನೇ ನೆನಪಿಸುತ್ತದೆ. ದೇವಾಲಯ ತಾಮ್ರದ ಚಾವಣಿಯನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ 3 ಶಕ್ತಿಗಳ ಅನುಗ್ರಹ ನಮಗೆ ದೊರೆಯುತ್ತದೆ. ಇಲ್ಲಿ ಲಕ್ಷ್ಮೀ ದೇವಿಯವರ ಸಾನ್ನಿಧ್ಯದ ಜೊತೆಗೆ ಭಯ ನಿವಾರಣೆಗಾಗಿ ಭದ್ರಕಾಳಿ ಅಮ್ಮನವರು ಹಾಗೂ ಮನಸ್ಸಿನ ಪ್ರಸನ್ನತೆಗೆ ಪ್ರಸನ್ನ ಗಣಪತಿ ದೇವರ ಸಾನ್ನಿಧ್ಯಗಳಿವೆ. ಈ 3 ದಿವ್ಯ ಶಕ್ತಿಗಳ ದರ್ಶನದಿಂದ ಭಕ್ತಾದಿಗಳ ಸಮಸ್ಯೆಗಳೆಲ್ಲ ತಕ್ಷಣಕ್ಕೆ ಪರಿಹಾರವಾಗುತ್ತವೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಏನೇ ಬೇಡಿಕೊಂಡರೂ ಸಹ ಅವರ ಇಷ್ಟಾರ್ಥಗಳೆಲ್ಲ ಶೀಘ್ರವೇ ಸಿದ್ಧಿಸುತ್ತವೆ. ಉಚ್ಚಿಲದ ಮಹಾಲಕ್ಷ್ಮಿ ದೇಗುಲದ ಇತಿಹಾಸ ಸುಮಾರು 60 ವರ್ಷಗಳಷ್ಟು ಪುರಾತನವಾಗಿದೆ. ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೇರಳವಾಗಿರುವ ಮೊಗವೀರ ಸಮುದಾಯದ ಜನರಿಗೆಲ್ಲ ಬಾರ್ಕೂರಿನ ದೇವಾಲಯಗಳಲ್ಲಿ ಪ್ರವೇಶ ನಿಷಿದ್ಧವಾಗಿರುತ್ತದೆ. ಆಗ ಅವರಿಗೆಂದೇ ಪ್ರತ್ಯೇಕವಾಗಿ ಉಚ್ಚಿಲದಲ್ಲಿ 1957ರಲ್ಲಿ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯ ದೇವಸ್ಥಾನವನ್ನು ನಿರ್ಮಿಸಲಾಗುತ್ತದೆ. ಅಲ್ಲಿನಿಂದೀಚೆಗೆ ದೇವಾಲಯದ ಖ್ಯಾತಿ ಹಬ್ಬುತ್ತಾ ಬಂದು ಈಗ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನ ನಮ್ಮ ನಾಡಿನ ಪ್ರಮುಖ ದೇವಾಲಯಗಳ ಪಟ್ಟಿಯಲ್ಲಿ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ಹಳೆಯ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಮಹಾಜನ ಸಂಘದಿಂದ ಇತ್ತೀಚೆಗಷ್ಟೇ ನವೀಕರಣಗೊಂಡಿದೆ. ಈ ದೇವಾಲಯದ ಈಶಾನ್ಯ ಭಾಗದಲ್ಲಿ ಕೆರೆ ಇದ್ದು ಕೆರೆಯ ಪಕ್ಕವೇ ನಾಗಬನವಿದೆ. ಇಲ್ಲಿನ ದೇವರ ಸೌಂದರ್ಯವನ್ನು ವ್ಯಕ್ತಪಡಿಸಲು ಅಥವಾ ಬಣ್ಣಿಸಲು ಪದಗಳೇ ಸಾಲದಾಗುತ್ತದೆ. ಸಾಕ್ಷಾತ್ ದೇವಿಯೇ ಪ್ರತ್ಯಕ್ಷರಾಗಿ ಪ್ರಕಟಗೊಂಡಿದ್ದಾರೆ ಎನ್ನುವಂತಹ ವಿಶೇಷವಾದ ಅನುಭೂತಿ ನಮಗೆ ದೇವಿಯ ದರ್ಶನದಿಂದ ಪ್ರಾಪ್ತವಾಗುತ್ತದೆ.
0: ಓಕೆ ಸರ್, ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಈ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ತಿಳ್ಕೊಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ತಿಳಿಸ್ತಾ ಇದ್ದೆ. ಉಡುಪಿಯಲ್ಲಿರುವಂತಹ ದೇವಾಲಯ ಇದಾಗಿದೆ ಅನ್ನೋದಾಗಿ. ಹಾಗೆ ನಮ್ಮ ಜೊತೆಗೆ ಇವತ್ತು ಆನಂದ್ ಅವರು ಇದ್ದಾರೆ. ಹಾಗೆ ಆನಂದ್ ಅವರು ಕೂಡ ತುಂಬ ಚೆನ್ನಾಗಿ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಆನಂದ್ ಅವರ ಜೊತೆ ಮಾತನ್ನು ಮುಂದುವರಿಸೋಣ. ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ.
3: ಉಡುಪಿಯ ಶ್ರೀಕೃಷ್ಣ ದೇವರಂತೆ ಇಲ್ಲಿಯೂ ಸಹ ಮಹಾಲಕ್ಷ್ಮಿ ದೇವಿಯು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಸಹ ಪೂಜೆಯನ್ನು ಪಡೆದುಕೊಳ್ಳುತ್ತಾರೆ. ಕೇರಳ ಸಂಪ್ರದಾಯದ ಪ್ರಕಾರ ಪ್ರಧಾನ ದೇವತೆಗೆ ದಿನನಿತ್ಯ 16 ಸೇವೆಗಳನ್ನು ಸಲ್ಲಿಸಲಾಗುತ್ತದೆ. ಪ್ರತಿನಿತ್ಯ ಮಧ್ಯಾಹ್ನ ದೇಗುಲಕ್ಕೆ ಬರುವ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ. ದೇವಾಲಯದ ಸಂಕೀರ್ಣದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಸಾಮೂಹಿಕ ಶನೀಶ್ಚರರ ಪೂಜೆಗಳನ್ನು ಸಹ ನೆರವೇರಿಸಲಾಗುತ್ತದೆ. ಉಚ್ಚಿಲ ಮಹಾಲಕ್ಷ್ಮಿ ದೇಗುಲದಲ್ಲಿ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ನವದುರ್ಗೆಯರ ಮೂರ್ತಿಯನ್ನು 9 ದಿನ ಆರಾಧಿಸಿ ಕೊನೆಗೆ ಕಾಪು ಕಡಲ ತೀರದಲ್ಲಿ ಸಾವಿರಾರು ಜನರ ನಡುವೆ ಕಡಲಾರತಿಯನ್ನು ನಡೆಸಿ ಜಲಸ್ತಂಭನ ಮಾಡಲಾಗುತ್ತದೆ. ಉಚ್ಚಲದ ದಸರಾದಲ್ಲಿ 9 ದಿನಗಳು ಸಹ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಉಚ್ಚಿಲವು ಉಡುಪಿ ಹಾಗೂ ಮಂಗಳೂರಿನ ನಡುವೆ ಸ್ಥಿತವಿದೆ. ಕಾಪು ಬೀಚ್ನಿಂದ ದೇಗುಲ ಕೇವಲ ಕೆಲವು ಕಿಲೋಮೀಟರ್ ದೂರದಲ್ಲಿದೆ.
2: ಓಕೆ ಆನಂದ್ ಸರ್, ತುಂಬಾ ಚೆನ್ನಾಗಿ ಉಡುಪಿಯ ಉಚ್ಚಿಲದ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಕೇಳಿದಳುವ ಸ್ನೇಹಿತರೆ, ಉಚ್ಚಿಲ ದೇವಾಲಯದ ಬಗ್ಗೆ ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಭೇಟಿ ನೀಡಿ ದೇವಾಲಯಕ್ಕೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686927 9627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತೀರಾ ಅಂದರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ, ಅಥವಾ ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686027 9627 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೊತೆಗೆ ಯಾವಾಗಲೂ ಕೂಡ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡ್ತಾ ಬಿಂದಾಸ್ ಆಗಿರಿ ಅಂತ ಹೇಳ್ತಾ, ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೇ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ

0: ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಜೀವನದಲ್ಲಿ ನಮಗೆಲ್ಲವೂ ಬೇಕು. ಯಾವುದನ್ನ ಕೂಡ ನಮಗೆ ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು ಅಂತ. ಪ್ರತಿಯೊಬ್ಬರಿಗೂ ಕೂಡ ಆಸೆ ಮತ್ತು ಒಂದಿಷ್ಟು ಕನಸುಗಳಿದ್ದೇ ಇರುತ್ತೆ. ಶ್ರೀಮಂತ ಜೀವನವನ್ನು ನಡೆಸಲಿಕ್ಕೆ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ನಮಗೆ ಇಷ್ಟ ಬಂದಾಗೆ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಆಸೆ ಇರಬೇಕು ನಿಜ, ವ್ಯಾಮೋಹ ದುರಾಸೆ ಹೆಚ್ಚಾಗಿ ಇರಬಾರ್ದು ಅಂತ ಹೇಳ್ತಾರೆ. ಅಂದಾಗೆ ಸ್ನೇಹಿತರೆ, ಈ ವಸ್ತುಗಳು ಯಾವ ಶಾಶ್ವತ ಅಲ್ಲ, ನಮ್ಮೊಟ್ಟಿಗೆ ಈ ಎಲ್ಲ ವಸ್ತುಗಳು ಬರೋದಿಲ್ಲ ಅನ್ನೋದು ಕೂಡ ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೂ ಕೂಡ ಆ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಕಷ್ಟಪಡ್ತೀವಿ, ಗುದ್ದಾಡ್ತೀವಿ, ಹಪಾಪಿಸ್ತೀವಿ, ಅದು ಬೇಕೇ ಬೇಕು ಅಂತ. ಜೊತೆಗೆ ಇವೆಲ್ಲವೂ ಕೂಡ ನನ್ನ ಸ್ವಂತ ಅನ್ನುವಂತಹ ಭ್ರಮೆಯಲ್ಲೇ ಬದುಕ್ತಾ ಇರ್ತೀವಿ ಕೂಡ. ಒಂದಿನ ನಮ್ಮ ಬದುಕು ಕೂಡ ನಿಂತೋಗತ್ತೆ. ಇದ್ಯಾವುದು ನನ್ನ ಜೊತೆಲಿ ಬರಲ್ಲ ಅಂದರೂ ಕೂಡ ಮನಸ್ಸು ಒಪ್ಕೊಳ್ಳಲ್ಲ ಅಲ್ವಾ? ಕೆಲವೊಂದು ಸಮಯದಲ್ಲಿ ಮನಸ್ಸು ಕೂಡ ಒದ್ದಾಡತ್ತೆ. ಅಲ್ಲಿ ನಿಜ ಸತ್ಯ ಇರುತ್ತೆ, ಇದ್ಯಾವುದು ನಿಂದಲ್ಲ, ಇದ್ಯಾವುದನ್ನು ಕೂಡ ನೀನು ತೊಗೊಂಡೋಗಲ್ಲ, ಆದರೂ ಯಾಕೆ ಇಷ್ಟೊಂದು ವ್ಯಾಮೋಹ, ಯಾಕೆ ಇಷ್ಟೊಂದು ಪ್ರೀತಿ ಅಂತ ಮನಸ್ಸು ಹೇಳ್ತಾ ಇರತ್ತೆ. ಆದರೂ ಅದನ್ನು ನಾವು ಒಪ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ಇದೇ ವಿಷಯಕ್ಕೆ ಬಂದಾಗ ಇದಕ್ಕೆ ಸಂಬಂಧಪಟ್ಟಾಗೆ ಇದೇ ಉದಾಹರಣೆಯನ್ನು ಕೊಟ್ಟು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಸ್ನೇಹಿತರೆ. ಒಂದು ವಸ್ತುವನ್ನು ಬ್ಯಾಲೆನ್ಸ್ ಮಾಡಬೇಕೇ ವಿನಃ ಅದಕ್ಕೆ ಅಂಟ್ಕೊಳ್ಬಾರ್ದು ಅಂತ. ಫಾರ್ ಎಕ್ಸಾಂಪಲ್, ಈಗ ಒಂದು ಕುರ್ಚಿ ಇರುತ್ತೆ, ಚೇರ್ ಇರುತ್ತೆ, ಆ ಚೇರ್ ಮೇಲೆ ನಾವು ಕೂತಿರ್ತೀವಿ, ಅದು ಕಂಫರ್ಟ್ ಆಗಿರುತ್ತೆ. ಆ ಚೇರ್ ಮೇಲೆ ಕೂತು ನಾವು ಬರಿಬೋದು, ಓದ್ಬೋದು, ತಿಂಡಿ ತಿನ್ಬೋದು, ಊಟ ಮಾಡ್ಬೋದು, ಟಿ ವಿ ನೋಡ್ಬೋದು, ಏನು ಬೇಕಾದರೂ ಆ ಕೆಲಸ ಮಾಡ್ಬೋದು. ಆ ಕೆಲಸ ಆದ ತಕ್ಷಣ ಆ ಚೇರಿಂದ ನಾವು ಎದ್ದೋಗ್ತೀವಿ. ಅಕಸ್ಮಾತ್ ಆ ಚೇರು ನಮ್ಮೊಟ್ಟಿಗೆ ಅಂಟ್ಕೊಂಡು ಬರ್ತಾ ಇದ್ರೆ, ನಾವೆಲ್ಲೋಗ್ತೀವಿ ಅಲ್ಲಿಗೆ ಅಂಟ್ಕೊಂಡು ಬಂದರೆ ಏನಾಗಿರುತ್ತೆ? ತುಂಬಾ ಕಷ್ಟ ಆಗತ್ತೆ ಅಲ್ವಾ? ಅದೊಂದು ರೀತಿಯಲ್ಲಿ ಶಿಕ್ಷೆ ಆಗತ್ತೆ ನಮಗೆ. ಚೇರ್ ಏನಕ್ಕೆ ಬೇಕು? ನಮ್ಮ ಒಂದು ಸಹಾಯಕ್ಕೆ ಬೇಕು, ಬರೆಯೋಕ್ಕೆ, ಓದೋಕ್ಕೆ, ಊಟ ಮಾಡಲಿಕ್ಕೆ, ಕೂರಕ್ಕೆ, ಎಕ್ಸೆಟ್ರಾ, ಏನೋ ಒಂದು ಕೆಲಸಕ್ಕೆ ಬೇಕೇ ಬೇಕು. ಆ ಚೇರು ನಮ್ಮ ಒಂದು ಕಂಫರ್ಟ್ಗೆ ಬೇಕಾಗತ್ತೆ. ಅದೇ ರೀತಿ ವಸ್ತುಗಳು ಕೂಡ, ವಸ್ತುಗಳನ್ನ ಬಿಟ್ಟು ನಮಗೆ ಇರೋಕ್ಕಾಗಲ್ಲ, ಎಲ್ಲವೂ ಕೂಡ ಬೇಕು. ಈಗ ಮನುಷ್ಯರಾಗಿ ಹುಟ್ಟಿದ ಮೇಲೆ ಬೆಳ್ಳಿ ಬಂಗಾರ ವಸ್ತುಗಳು, ಸೀರೆಗಳು, ಸೋಫಾ, ಮಂಚ, ಫ್ರಿಡ್ಜು, ಬೀರು, ವಾಷಿಂಗ್ ಮಿಷನ್ನು, ಎಲ್ಲ ವಸ್ತುಗಳು ಬೇಕು. ಹಾಗಂತ ಇವೇ ನಮ್ಮ ಸರ್ವಸ್ವ ಅಂತ ಅಂದ್ಕೊಂಡು ಬದುಕಿದ್ರೆ ಅದು ನಮ್ಮ ಒಂದು ಮೂರ್ಖತನ ಅಂತ ಕೂಡ ಹೇಳ್ಬೋದಲ್ವ ಸ್ನೇಹಿತರೆ? ಇವುಗಳ ಜೊತೆಗೆ ನಾವು ಬದುಕ್ತೀವಿ ಅಂದರೆ ಅದು ಒಂದು ರೀತಿಯಲ್ಲಿ ಶಿಕ್ಷೆ ಆಗಿಬಿಡತ್ತೆ. ಇವುಗಳನ್ನು ಬಿಟ್ಟು ಕೂಡ ಜೀವನ ತುಂಬ ಚೆನ್ನಾಗಿರುತ್ತೆ. ಬದುಕೋ ಹಾಗೆ ಸ್ನೇಹಿತರೆ, ಇಲ್ಲಿ ಯಾವುದು ಶಾಶ್ವತ ಅಲ್ಲ, ಎಲ್ಲವೂ ಕೂಡ ನಮ್ಮ ಶಾಶ್ವತ ಅಂತ ಬದುಕ್ತಾ ಇರ್ತೀವಿ. ಯಾವಾಗ, ಎಲ್ಲಿ, ಯಾವ ಸಮಯದಲ್ಲಿ ಪ್ರಾಣ ಹೋಗತ್ತೆ, ಏನಾಗತ್ತೆ ಅನ್ನೋದು ಗೊತ್ತಿರಲ್ಲ. ಆದರೂ ಕೂಡ ಆ ವ್ಯಾಮೋಹದಲ್ಲೇ ಬದುಕ್ತೀವಿ, ಸಾವಿರಾರು ವರ್ಷ ಬದುಕ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ. ಸೊ ಇಲ್ಲಿ ಪ್ರೀತಿ, ವಿಶ್ವಾಸ, ಆನಂದ, ನೆಮ್ಮದಿ, ತೃಪ್ತಿಗಿಂತ ಬೇರೆ ಯಾವುದು ಮುಖ್ಯವಲ್ಲ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಗೌಡಕೊಪ್ಪ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ಅವರೇ ಬರೆದಂತಹ ಸ್ವರಚಿತ ಲೇಖನಗಳನ್ನು ತಿಳಿಸ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಅಂಬಿಕಾ ಸಂತೋಷ್ ಮೇಡಮ್ ಅವರು ಯಾವೆಲ್ಲ ಸ್ವರಚಿತ ಲೇಖನಗಳನ್ನು ಬರೆದಿದ್ದಾರೆ, ಜೊತೆಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಲೇಖನಗಳನ್ನು ಪ್ರಸ್ತುತಪಡಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಯೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ.
3: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು, ನಾನು ಅಂಬಿಕಾ ಸಂತೋಷ್. ನನ್ನ ಸ್ವರಚಿತ ಲೇಖನವನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಕೋಪ ತಂದ ಕೇಳು. ಕೋಪ ಕೈಗೆ ಬಂದರೆ ಕೈಲಾಸವೇ ಹಾಳು ಎನ್ನುತ್ತಾರೆ ಹಿರಿಯರು. ಕೋಪ ಒಂದು ಕ್ಷಣದ ಬೆಂಕಿ, ಅದು ಬಿದ್ದ ಮನೆ, ಸುಟ್ಟ ಸಂಬಂಧ, ಕಳೆದುಕೊಂಡ ಬದುಕು ಮತ್ತೆ ಸಿಗುವುದಿಲ್ಲ. ಸರ್ವನಾಶಕ್ಕೆ ಒಂದೇ ಒಂದು ಕ್ಷಣದ ಕೋಪ ಸಾಕು. ಮನಸ್ಸಿಗೆ ಬೇಡದ್ದು ನಡೆದಾಗ

0: ಹುಟ್ಟುವ ವಿಕಾರವೇ ಕೋಪ. ಕೋಪದಿಂದ ದಿಗ್ಭ್ರಮೆ, ದಿಗ್ಭ್ರಾಂತಿ, ಮರೆವು, ಮರೆವಿನಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಸರ್ವವೂ ನಾಶವಾಗುತ್ತದೆ. ಕೋಪ ಬಂದಾಗ ರಕ್ತದೊತ್ತಡ 180 ದಾಟುತ್ತೆ. ಹಾರ್ಟ್ ಅಟ್ಯಾಕ್ ಪಾರ್ಶ್ವವಾಯು ಗ್ಯಾರಂಟಿ. ಹೊಟ್ಟೆಯಲ್ಲಿ ಆಮ್ಲ ಹೆಚ್ಚಾಗಿ ಹುಣ್ಣು ಆಗುತ್ತೆ. ಕೋಪದಲ್ಲಿ ಆಡಿದ ಒಂದು ಮಾತು ಮನಸ್ಸಿನಲ್ಲಿ ಇರಿಯುವ ಮುಳ್ಳು. ಕ್ಷಮೆ ಕೇಳಿದರೂ ನೆನಪು ಹೋಗಲ್ಲ. ಗಂಡ ಹೆಂಡತಿ ಅಪ್ಪ ಮಗ ಸಂಬಂಧ ಮುರಿದು ಹೋಗುತ್ತೆ. ಮಕ್ಕಳ ಮನಸ್ಸಲ್ಲಿ ಭಯ ಕೂತ್ಕೊಳ್ಳುತ್ತೆ. 20 ವರ್ಷದ ಗೆಳೆತನ 2 ನಿಮಿಷದ ಕೋಪಕ್ಕೆ ಆಹುತಿಯಾಗುತ್ತೆ. ಕೋಪದಲ್ಲಿ ಕೈ ಮಾಡಿದರೆ ಪೊಲೀಸ್ ಕೇಸ್, ಜೈಲು. ಒಂದು ಕ್ಷಣದ ಕೋಪಕ್ಕೆ ಇಡೀ ಬದುಕು ಕಂಬಿ ಹಿಂದೆ. ಕೋಪ ಇಳಿದ ಮೇಲೆ ಅಯ್ಯೋ ಅನಾವಶ್ಯಕವಾಗಿ ಮಾತನಾಡಿದೆ ಅಂತ ಕೊರಗುತ್ತಾ ಕೂರಬೇಕು. ಆದರೆ ಕಾಲ ಮಿಂಚಿ ಹೋಗಿರುತ್ತೆ. ವಾರಕ್ಕೊಂದು ಗಂಟೆ ಮಾತಾಡದೆ ಸುಮ್ಮನಿರಬೇಕು. ಬಸವಣ್ಣ ಹೇಳಿದಂತೆ ಮಾತೆ ಮುತ್ತು ಮಾತೆ ಮೃತ್ಯು. ಮೌನ ಕೋಪಕ್ಕೆ ಮದ್ದು. ಎದುರಿಗಿದ್ದವರನ್ನು ಕ್ಷಮಿಸಿ ಬಿಡಬೇಕು. ಕ್ಷಮೆ ಕೊಡುವುದು ಅವರಿಗಲ್ಲ, ನಮ್ಮ ನೆಮ್ಮದಿಗೆ. ಸಂತ ಶಿಶುನಾಳ ಶರೀಫರು ಹಾಡ್ತಾರೆ, ಕೋಪವೇ ಮಹಾಶತ್ರು, ತಾಳ್ಮೆಯೇ ದಿವ್ಯ ಮಿತ್ರ. ಕೋಪ ಬಂದಾಗ ತಾಳ್ಮೆ, ಮೌನ, ನಗು ಈ 3 ಅಸ್ತ್ರ ಬಳಸಿ ಎನ್ನುತ್ತಾರೆ. ಬುದ್ಧ ಹೇಳ್ತಾನೆ, ಕೋಪವನ್ನು ಕೋಪದಿಂದ ಗೆಲ್ಲಲು ಆಗಲ್ಲ, ಪ್ರೀತಿಯಿಂದ ಮಾತ್ರ ಗೆಲ್ಲಲು ಸಾಧ್ಯ ಅಂತ. ಬದುಕು ತುಂಬ ಚಿಕ್ಕದು. ಕೋಪ ಮಾಡಿಕೊಂಡು ಹಾಳು ಮಾಡಿಕೊಳ್ಳಲು ನಮ್ಮ ಆಯುಷ್ಯ ದೊಡ್ಡದೇನಲ್ಲ. ಸಿಟ್ಟು ಬಂದಾಗ ಸೀಳುವ ಕಡ್ಡಿ ತಣ್ಣಗಾದ ಮೇಲೆ ಕಟ್ಟಲು ಬರೋದಿಲ್ಲ ಎಂಬ ಗಾದೆ ಸದಾ ನೆನಪಿನಲ್ಲಿಟ್ಕೊಳ್ಬೇಕು. ಮುಂದಿನ ಸಲ ಕೋಪ ಬಂದಾಗ ಕನ್ನಡಿ ಮುಂದೆ ನಿಂತು ನಮ್ಮನ್ನು ನಾವು ನೋಡಿಕೊಳ್ಳೋಣ. ಆ ಮುಖವನ್ನು ನಮಗೆ ನೋಡೋಕ್ಕೆ ಇಷ್ಟನಾ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ಇಲ್ಲಾಂದರೆ ಕೋಪವನ್ನು ಅಲ್ಲೇ ಕಸದ ಬುಟ್ಟಿಗೆ ಹಾಕ್ಬಿಡೋಣ. ಕೋಪ ಕಳೆದರೆ ಬಾಳು ಬೆಳಗುತ್ತೆ, ತಾಳ್ಮೆ ಕಳೆದರೆ ಜಗವೇ ಮೆಚ್ಚುತ್ತೆ.
1: ಖಂಡಿತ ಅಲ್ವಾ, ಕೋಪದಿಂದ ಅನಾಹುತಗಳೇ ಜಾಸ್ತಿ, ಸಮಸ್ಯೆಗಳು ಅಲ್ಲಿ ಕಟ್ಟಿಟ್ಟ ಬುತ್ತಿ. ಕೋಪದಲ್ಲಿರುವಂತಹ ವ್ಯಕ್ತಿಗೆ ಯಾವ ರೀತಿ, ಏನು, ಹೇಗೆ ಮಾತಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ವರ್ತನೆ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಕೋಪದಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದಾಗೋದೇ ಜಾಸ್ತಿ. ಅಂತಹ ಸಮಯದಲ್ಲಿ ತಾಳ್ಮೆ ಅನ್ನುವಂತಹ ಆಯುಧ ನಮ್ದಾಗಲಿ ಅಂತ ಹೇಳ್ತಾ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಪುಟ್ಟವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪ ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರಿದ್ದಾರೆ. ಅಂಬಿಕಾ ಸಂತೋಷ್ ಮೇಡಮ್ ಅವರು ಈ ದಿನ ಅವರೇ ಬರೆದಂತಹ ಸ್ವರಚಿತ ಲೇಖನಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಕೋಪದ ಬಗ್ಗೆ ತಿಳಿಸಿದರು. ಕೋಪ ಬಂದಾಗ ಯಾವೆಲ್ಲ ಸಮಸ್ಯೆಗಳುಂಟಾಗತ್ತೆ, ಕೇವಲ ಇಲ್ಲಿ ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಕೂಡ ವ್ಯಕ್ತಿ ಎಷ್ಟೆಲ್ಲ ಕುಗ್ಗೋಗ್ತಾರೆ, ಇದು ಆರೋಗ್ಯದ ಮೇಲೆ ಯಾವ ರೀತಿಯೆಲ್ಲ ಹಾನಿ ಉಂಟಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
3: ಆಲಸ್ಯ ತಂದ ಆಪತ್ತು, ನಾಳೆ ಮಾಡುವ ಕೆಲಸವನ್ನು ಇಂದೇ ಮಾಡು, ಇಂದು ಮಾಡುವ ಕೆಲಸವನ್ನು ಈಗಲೇ ಮಾಡು ಎಂಬ ಗಾದೆ ಮಾತಿನಂತೆ ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಆಲಸ್ಯ ಎಂಬ ಶತ್ರು ಹೊಂಚು ಹಾಕಿ ಕುಳಿತಿರ್ತಾನೆ. ಒಂದು ಸಲ ಅವನಿಗೆ ಜಾಗ ಕೊಟ್ಟರೆ ನಮ್ಮ ಬದುಕನ್ನೇ ಆಪತ್ತಿಗೆ ತಳ್ಳಿಬಿಡ್ತಾನೆ. ಆಲಸ್ಯ ಅಂದರೆ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಮುಂದೂಡೋದು, ಸುಸ್ತು, ಬೇಜಾರು, ಆಮೇಲೆ ನೋಡೋಣ ಎಂಬ ಮನೋಭಾವ. ಇದು ದೈಹಿಕ ಸುಸ್ತಿಗಿಂತ ಮಾನಸಿಕ ಸೋಮಾರಿತನ. ಇವತ್ತು ಓದಬೇಕಾದ ಪಾಠವನ್ನು ನಾಳೆಗೆ ಹಾಕೋದು, ಇವತ್ತು ಮುಗಿಸಬೇಕಾದ ಆಫೀಸ್ ಫೈಲನ್ನು ಮುಂದಿನ ವಾರಕ್ಕೆ ತಳ್ಳುವುದು, ಆರೋಗ್ಯ ತಪಾಸಣೆ ಬೇಕೆಂದು ಗೊತ್ತಿದ್ರೂ ಸಮಯ ಸಿಕ್ಕಾಗ ಹೋಗೋಣ ಅನ್ನೋದು ಎಲ್ಲವೂ ಆಲಸ್ಯವೇ. ಪರೀಕ್ಷೆ ಹತ್ತಿರ ಬಂದಾಗ ಓದೋಣ ಅಂತ ಪ್ರತಿದಿನವೂ ಪಾಠ ಮುಂದೂಡುವ ವಿದ್ಯಾರ್ಥಿ, ಕೊನೆಗೆ ಪರೀಕ್ಷೆಯ ಹಿಂದಿನ ರಾತ್ರಿ ಇಡೀ ಪುಸ್ತಕ ಮುಗಿಸಲು ಹೋಗಿ ಒತ್ತಡಕ್ಕೆ ಸಿಲುಕ್ತಾನೆ. ಕಡಿಮೆ ಅಂಕ, ಆತ್ಮವಿಶ್ವಾಸ ಕಳೆದುಕೊಳ್ಳೋದು, ದಿನ ಒಂದು ಗಂಟೆ ಓದಿದ್ದರೆ ಸಲೀಸಾಗಿ ಮೊದಲ ರ್ಯಾಂಕ್ ಬರ್ತಾ ಇತ್ತು. ಇಲ್ಲಿ ಒಂದು ದಿನದ ಆಲಸ್ಯ ಇಡೀ ವರ್ಷದ ಕಷ್ಟಪಟ್ಟು ಓದಿದ ಶ್ರಮವನ್ನು ಹಾಳುಗೆಡವುತ್ತೆ. ಒಬ್ಬ ಉದ್ಯೋಗಿ ಇವತ್ತು ಕಳಿಸಬೇಕಾದ ಮೇಲನ್ನು ನಾಳೆ ಬೆಳಗ್ಗೆ ಕಳಿಸ್ತೀನಿ ಅಂತ ಮರೆತು ಬಿಡ್ತಾನೆ. ಆ ಮೇಲ್ನಲ್ಲಿದ್ದದ್ದು ದೊಡ್ಡ ಕ್ಲೈಂಟ್ನ ಡೀಲ್, ನಾಳೆ ಬೆಳಗ್ಗೆ ಬೇರೆ ಕಂಪನಿಗೆ ಹೋಗಬೇಕಾದಂತಹ ಸಂದೇಶ ಅದು. ಕಂಪನಿಗೆ ಕೋಟಿ ರೂಪಾಯಿ ನಷ್ಟ, ಪ್ರಮೋಷನ್ ಕೈತಪ್ಪಿ ಹೋಗುತ್ತೆ. ವ್ಯಾಪಾರಿಯೊಬ್ಬ ಸಮಯಕ್ಕೆ ಸರಿಯಾಗಿ ಸ್ಟಾಕ್ ಆರ್ಡರ್ ಮಾಡದಿದ್ದರೆ ಹಬ್ಬದ ಸೀಸನ್ನಲ್ಲಿ ಅಂಗಡಿ ಖಾಲಿ ಹೊಡೆಯುತ್ತೆ, ಗ್ರಾಹಕರು ಬೇರೆ ಕಡೆ ಹೋಗ್ತಾರೆ. ಸಣ್ಣ ಜ್ವರ, ಕೆಮ್ಮು ಅಂತ ನಿರ್ಲಕ್ಷ್ಯ ಮಾಡಿ ತನಗೆ ತಾನು ವಾಸಿಯಾಗಬೇಕು ರೋಗಗಳು ಅಂತ ಸುಮ್ಮನಿದ್ರೆ ಅದು ದೊಡ್ಡ ಕಾಯಿಲೆಯಾಗಿ ಆಸ್ಪತ್ರೆ ಸೇರಬೇಕಾಗತ್ತೆ. ದಿನ 30 ನಿಮಿಷ ವಾಕಿಂಗ್ ಮಾಡಲು ಆಲಸ್ಯ ಮಾಡಿದರೆ 40ನೇ ವಯಸ್ಸಿಗೆ ಸಕ್ಕರೆ ಕಾಯಿಲೆ, BP ಅಂತ ಮಾತ್ರ ಶುರುವಾಗುತ್ತೆ. ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡುವ 1 ಗಂಟೆ ಆಲಸ್ಯ ಮುಂದೆ ಆಸ್ಪತ್ರೆಯಲ್ಲಿ ಕಳೆಯುವ 10 ವರ್ಷಗಳಾಗ್ಬೋದು. ಆಮೇಲೆ ಫೋನ್ ಮಾಡ್ತೀನಿ ಅಂತ ಅಮ್ಮನಿಗೆ ಅಪ್ಪನಿಗೆ ಕಾಲ್ ಮಾಡಲು ಮರೆತು ಬಿಡ್ತೇವೆ. ಮುಂದಿನ ವಾರ ಭೇಟಿಯಾಗೋಣ ಅಂತ ಗೆಳೆಯನನ್ನು ನಿರ್ಲಕ್ಷಿಸ್ತೇವೆ. ಒಂದು ದಿನ ಅವರು ಇಲ್ಲದಿದ್ದಾಗ ಆಮೇಲೆ ಎಂಬ ಪದ ನಮ್ಮನ್ನು ಜೀವನ ಪೂರ್ತಿ ಕಾಡುತ್ತೆ. ಕ್ಷಮೆ ಕೇಳಬೇಕಾದ ಕಡೆ ಈಗಲೇ ಕೇಳದಿದ್ದರೆ ಆ ಸಂಬಂಧವೇ ಶಾಶ್ವತವಾಗಿ ಮುರಿದು ಹೋಗುತ್ತೆ. ಯಾವುದೇ ಕೆಲಸ 2 ನಿಮಿಷದಲ್ಲಿ ಆಗುತ್ತೆ ಅಂದರೆ ತಕ್ಷಣ ಮಾಡಿ ಮುಗಿಸಿ. ಪಾತ್ರೆ ತೊಳೆಯೋದು, ಮೇಲ್ಗೆ ರಿಪ್ಲೈ ಮಾಡೋದು, ಇಡೀ ಪುಸ್ತಕ ಓದಬೇಕು ಅನ್ನೋ ಬದಲು ಇವತ್ತು 2 ಪುಟ ಓದ್ತೀನಿ ಅಂದ್ಕೊಳ್ಬೇಕು. ಆಲಸ್ಯ ಒಂದೇ ಸಲಕ್ಕೆ ನಿಲ್ಲೋದಿಲ್ಲ. ಇವತ್ತು ಅಲಾರಾಮ್ ಆಫ್ ಮಾಡಿ 10 ನಿಮಿಷ ಹೆಚ್ಚು ಮಲಗಿದರೆ ನಾಳೆ 20 ನಿಮಿಷ, ನಾಡಿದ್ದು 1 ಗಂಟೆ ನಿಧಾನವಾಗಿ ಅದು ನಮ್ಮ ಸ್ವಭಾವವೇ ಬದಲಾಯಿಸಿಬಿಡುತ್ತೆ. ನಾಳೆ ಶುರು ಮಾಡ್ತೀನಿ ಅಂತ ಜೀವನ ಪೂರ್ತಿ ಹೇಳುತ್ತಲೇ ನಾವು ಒಂದು ಕೆಲಸವನ್ನೂ ಶುರು ಮಾಡದೇ ಇರಬಹುದು. ಬೇರೆಯವರಿಗೆ ಡೆಡ್ಲೈನ್ ಕೊಡುವ ಮುನ್ನ ನಮಗೆ ನಾವೇ ಒಂದು ಡೆಡ್ಲೈನ್ ಹಾಕ್ಕೊಳ್ಬೇಕು. ಆಮೇಲೆ ಅನ್ನೋ ಪದ ನಮ್ಮ ಡಿಕ್ಷನರಿಯಿಂದಲೇ ತೆಗೆದು ಹಾಕಬೇಕು. ಬದಲಾಗಿ ಈಗ ಅನ್ನೋ ಮಂತ್ರವನ್ನು ಜಪಿಸಬೇಕು. ಏಕೆಂದರೆ ಕಳೆದು ಹೋದ 1 ನಿಮಿಷವನ್ನು ಕೋಟಿ ಕೊಟ್ಟರೂ ಮರಳಿ ತರಲು ಸಾಧ್ಯ ಇಲ್ಲ. ಕೊನೆಯದಾಗಿ, ಕಾಲ ಯಾರಿಗೂ ನಿಲ್ಲೋದಿಲ್ಲ, ಕಾಯ್ತಾ ಕೂತ್ಕೊಳ್ಳೋದಿಲ್ಲ. ರೈಲು ತಪ್ಪಿದರೆ ಮುಂದಿನ ರೈಲು ಸಿಗಬಹುದು, ಆದರೆ ಕಾಲದ ರೈಲು ತಪ್ಪಿದರೆ ಜೀವನದ ನಿಲ್ದಾಣವೇ ತಪ್ಪಿ ಹೋಗುತ್ತೆ. ಯಶಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲವೂ ಚುರುಕಾಗಿ ದುಡಿಯುವವರ ಪಾಲು. ಆಲಸ್ಯ ಮಾಡಿ ಕಣ್ಣೀರು ಹಾಕಬೇಕಾ, ಎಚ್ಚೆತ್ಕೊಂಡು ಜಯಭೇರಿ ಬಾರಿಸ್ಬೇಕಾ? ನಿರ್ಧಾರ ನಿಮ್ಮದು. ನಾಳೆ ಅನ್ನೋದು ಸೋಮಾರಿಯ ದಿನ, ಇಂದು ಈಗ ಅನ್ನೋದು ಗೆಲ್ಲುವವನ ಮಂತ್ರ.
2: ಖಂಡಿತವಾಗ್ಲೂ ಇಲ್ಲಿ ಕೆಲಸ ಅಂತ ಬಂದಾಗ ಅದು ಸಣ್ಣ ಕೆಲಸನೋ ದೊಡ್ಡ ಕೆಲಸನೋ ಮುಖ್ಯವಾಗಿರೋದಿಲ್ಲ. ಯಾವುದೇ ಕೆಲಸವಾಗಲಿ ಆ ಸಮಯಕ್ಕೆ ತಕ್ಕಂತೆ ಮಾಡಿದಾಗ ಮಾತ್ರ ಅದಕ್ಕೊಂದು ಬೆಲೆ ಸಿಕ್ಕಂತಾಗತ್ತೆ. ಜೊತೆಗೆ ನಮಗೆ ಯಾರಾದರೂ ಕೆಲಸವನ್ನು ಹೇಳಿದಾಗ ಅಂತಹ ಸಮಯದಲ್ಲಿ ಮತ್ತಷ್ಟು ಜವಾಬ್ದಾರಿಯುತವಾಗಿ ಮಾಡೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಯಾಕಪ್ಪ ಅಂದರೆ ಆ ಕೆಲಸ ಮಾಡಿ ಅಂತ ನಮ್ಗೆ ಯಾಕೆ ಹೇಳಿರ್ತಾರೆ ಅಂದರೆ ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟು ಹೇಳಿರ್ತಾರೆ. ಏ ಅದೇನು ಸಣ್ಣ ಕೆಲಸ ಬಿಡು, ಆಮೇಲೆ ಮಾಡಿದ್ರೆ ಆಯಿತು ಅಂತ ನೆಗ್ಲೆಕ್ಟ್ ಮಾಡಿದಾಗ ಅಲ್ಲಿ ಒಂದು ನಂಬಿಕೆ ಹೋಗುತ್ತೆ, ಪ್ರೀತಿ ವಿಶ್ವಾಸ ಹೋಗುತ್ತೆ. ಜೊತೆಗೆ ಹೇಳಿದಂತಹ ವ್ಯಕ್ತಿಗೆ ಗೌರವ ತೋರಿಸದೇ ಇರೋದು ಕೂಡ ಆಗುತ್ತೆ. ಸೊ ನಾವು ಮಾಡುವಂತಹ ಕೆಲಸ ಯಾವುದೇ ಆಗಲಿ ಅದ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇದ್ದಾಗ ಆ ಕೆಲಸ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತಷ್ಟು ವಿಷಯಗಳನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ತಿಳಿತಾ ಹೋಗೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರಿದ್ದಾರೆ. ಅಂಬಿಕಾ ಸಂತೋಷ್ ಮೇಡಮ್ ಅವರು ಈ ದಿನ ಅವರೇ ಬರೆದಂತಹ ಸ್ವರಚಿತ ಲೇಖನಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದರಲ್ಲೂ ಈಗಿನ ಒಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಕೋಪ ಇರ್ಬೋದು, ಜೊತೆಗೆ ನಮ್ಮ ಕೆಲಸಗಳಿರ್ಬೋದು, ಯಾವ ರೀತಿ ಮಾಡಬೇಕು, ಯಾವ ರೀತಿಯಲ್ಲಿ ನಮ್ಮ ವರ್ತನೆ ಇರಬೇಕು, ನಮಗೆ ಸಿಕ್ಕಂತಹ ಕೆಲಸಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ನಿರ್ವಹಣೆ ಮಾಡದಿದ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಇದರೊಟ್ಟಿಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನು ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಅವರಿಂದ ಆ ಎಲ್ಲ ವಿಷಯಗಳನ್ನು ತಿಳಿಯೋಣ.
3: ಸಣ್ಣ ತಪ್ಪು ದೊಡ್ಡ ಪಾಠ. ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಆ ತಪ್ಪಿನಿಂದ ಏನು ಕಲಿತೆವು ಎಂಬುದೇ ಮುಖ್ಯ. ಕೆಲವೊಮ್ಮೆ ಕ್ಷುಲ್ಲಕವೆಂದು ನಾವು ನಿರೀಕ್ಷಿಸುವ ಸಣ್ಣ ತಪ್ಪುಗಳೇ ಮುಂದೆ ಜೀವನದ ಬಹುದೊಡ್ಡ ತಿರುವಿಗೆ ಕಾರಣವಾಗುತ್ತೆ. ಒಂದು ಬೆಂಕಿಕಡ್ಡಿಯ ತಪ್ಪು ಕಾಡನ್ನೇ ಸುಟ್ಟಂತೆ ಸಣ್ಣ ಪ್ರಮಾದ ದೊಡ್ಡ ಅನಾಹುತಕ್ಕೂ ದಾರಿಯಾಗಬಹುದು. ಆದರೆ ಅದೇ ತಪ್ಪು ಸರಿಯಾದ ಸಮಯಕ್ಕೆ ಆರಿದರೆ ಅದೇ ದೊಡ್ಡ ಗುರುವಾಗಿ ಮಾರ್ಗದರ್ಶನ ನೀಡುತ್ತೆ. ಸಣ್ಣ ತಪ್ಪುಗಳು ಉದ್ದೇಶಪೂರ್ವಕವಲ್ಲ, ಅವಸರ, ಅರ್ಲಕ್ಷ್ಯ, ಅಹಂಕಾರ, ಅಜ್ಞಾನದಿಂದ ಆಗುವಂತಹವು. ಪರೀಕ್ಷೆಯಲ್ಲಿ ದಶಮಾಂಶ ತಪ್ಪಾಗಿ ಬರೆದು ಉತ್ತರವೇ ತಪ್ಪಾಗುವುದು, ಗೆಳೆಯನ ನೋಟ್ಸ್ ವಾಪಸ್ ಕೊಡಲು ಮರೆತು ಸ್ನೇಹ ಹಾಳಾಗುವುದು, ಗ್ಯಾಸ್ ಆಫ್ ಮಾಡದೆ ಹೊರ ಹೋಗುವುದು, ಮೊಬೈಲ್ ನೋಡಿಕೊಂಡು ರಸ್ತೆ ದಾಟೋದು, ಮಾತಿನಲ್ಲಿ ತಾಳ್ಮೆ ಕಳೆದುಕೊಳ್ಳೋದು, ಒಂದು ಇಮೇಲ್ ತಪ್ಪು ವಿಳಾಸಕ್ಕೆ ಕಳಿಸುವುದು, ಫೈಲ್ನಲ್ಲಿ 01 ಹೆಚ್ಚು ಕಡಿಮೆ ಆಗುವುದು, ಇವೆಲ್ಲ ನೋಡಲು ಸಣ್ಣವೆನಿಸಿದ್ರೂ ಪರಿಣಾಮ ದೊಡ್ಡದಾಗಿರುತ್ತೆ. ಅಹಂಕಾರ ತೋರಿ ನಾನು ತಪ್ಪು ಮಾಡೇ ಇಲ್ಲ ಎಂದರೆ ಪಾಠ ಕಲಿಯಲು ಖಂಡಿತ ಆಗೋದಿಲ್ಲ. APJ ಅಬ್ದುಲ್ ಕಲಾಂ ಅವರು SLV-3 ವಿಫಲವಾದಾಗ ಇಡೀ ಜವಾಬ್ದಾರಿ ಹೊತ್ಕೊಂಡ್ರು. ಆ ಪ್ರಾಮಾಣಿಕತೆಯೇ ಅವರನ್ನು ಮಿಸೈಲ್ ಮ್ಯಾನ್ ಆಗಿ ಮಾಡಿತ್ತು. ಮರ ಗಾಳಿಗೆ ಬಿದ್ದರೆ ಬೇರು ಪರೀಕ್ಷಿಸಿ ತಪ್ಪಾಯಿತು ಏಕೆ, ಸಮಯದ ಅಭಾವವೇ, ತಿಳುವಳಿಕೆ ಕೊರತೆಯೇ, ಅತಿಯಾದ ಆತ್ಮವಿಶ್ವಾಸವೇ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಒಂದೇ ತಪ್ಪನ್ನು ಎರಡು ಬಾರಿ ಮಾಡಿದರೆ ಅದು ತಪ್ಪಲ್ಲ, ಆಯ್ಕೆಯಾಗುತ್ತೆ. ಥಾಮಸ್ ಎಡಿಸನ್ ಬಲ್ಬ್ ಕಂಡುಹಿಡಿಯುವ ಮುನ್ನ 1,000 ಬಾರಿ ವಿಫಲರಾದರು. ಅವರು ಹೇಳ್ತಾರೆ, ನಾನು 1,000 ಬಾರಿ ಸೋಲಲಿಲ್ಲ, ಬಲ್ಬ್ ತಯಾರಿಸಿದ 1,000 ದಾರಿಗಳನ್ನು ಕಂಡುಕೊಂಡೆ ಎಂದು. ನಾವು ಬಿದ್ದ ಗುಂಡಿ ಬೇರೆಯವರು ಬೀಳದಂತೆ ಎಚ್ಚರ ವಹಿಸಬೇಕು. ನಮ್ಮ ಅನುಭವವೇ ಅವರಿಗೆ ಪಠ್ಯವಾಗಿ

0: ದೊಡ್ಡ ಮನುಷ್ಯನನ್ನಾಗಿ ರೂಪಿಸುತ್ತೆ. ಆದ್ರಿಂದ ತಪ್ಪುಗಳನ್ನು ಶತ್ರುವೆಂದು ಕಾಣದೆ ಗುರು ಎಂದು ಸ್ವೀಕರಿಸಬೇಕು. ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯುವವನು ಮನುಜ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಅಂಬಿಕಾ ಸಂತೋಷ್ ಮೇಡಮ್. ಈ ದಿನ ನೀವು ತಿಳಿಸಿದಂತಹ ಸ್ವರಚಿತ ಲೇಖನಗಳು ಒಂದಕ್ಕಿಂತ ಒಂದು ಅರ್ಥಗರ್ಭಿತವಾಗಿದ್ವು, ಜೊತೆಗೆ ಕೇಳಲಿಕ್ಕೆ ತುಂಬ ಸರಳ ಅನಿಸಿದ್ರು, ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡಾಗ ಖಂಡಿತವಾಗ್ಲೂ ಜೀವನದ ಸತ್ಯದ ಬಗ್ಗೆ ಅರಿವಾಗತ್ತೆ. ನಮ್ಮ ಕಣ್ಣಿಗೆ ಕಾಣೋ ಥರ ಎಲ್ಲದೂ ಸಣ್ಣ ಪುಟ್ಟ ತಪ್ಪುಗಳೇ ಆಗಿರುತ್ತೆ, ಸಣ್ಣ ಪುಟ್ಟ ವಿಷಯಗಳೇ ಅನಿಸತ್ತೆ. ಆದರೆ ಆ ಸಣ್ಣ ಪುಟ್ಟ ವಿಷಯಗಳು, ಸಣ್ಣ ಪುಟ್ಟ ತಪ್ಪುಗಳೇ ದೊಡ್ಡದಾಗಿ ಪರಿಣಾಮ ಬೀರುತ್ತೆ, ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಿಗೂ ಕೂಡ ಕಾರಣವಾಗತ್ತೆ. ಸೊ ಅದರಿಂದ ಎಚ್ಚೆತ್ಕೊಳ್ತಾ ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸಿದರೆ ಅದರಲ್ಲಿ ಸುಖ ಸಂತೋಷ ನೆಮ್ಮದಿ ತೃಪ್ತಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯ ಸ್ವರಚಿತ ಲೇಖನಗಳನ್ನು ಬರಿತೀರಾ, ಭಾವಗೀತೆಗಳನ್ನು ಹಾಡ್ತೀರಾ, ಪುಸ್ತಕಗಳನ್ನು ಓದುವ ಹವ್ಯಾಸ ನಿಮ್ಮಲ್ಲಿದೆಯಾ, ನೀವು ಓದಿರುವಂತಹ ಪುಸ್ತಕದ ಪರಿಚಯ ಕೂಡ ಮಾಡ್ಬೋದು, ಸ್ವರಚಿತ ಲೇಖನಗಳ ಪರಿಚಯ ಕೂಡ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ 9686096279 9682796279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಮಾಹಿತಿಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಅಂಬಿಕಾ ಸಂತೋಷ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ,
5: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
6: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
8: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ.

0: ರಿಚುವಲ್.
1: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಶೇಷ ಅಂದರೆ, ಸ್ನೇಹಿತರೆ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಫಿಲಮ್ಮಲ್ಲಿ ನಟಿಸಿ ಸೂಪರ್ ಹಿಟ್ ಆಗಿರುವಂತಹ ಸರಿತಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿನಯದ ಗೀತೆಗಳನ್ನು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಹಾಡ್ಬೋದು. ಎಸ್, ಒಬ್ಬರಿಗೆ ಒಂದು ಗೀತೆಯನ್ನು ಹಾಡಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಒಂದು ಗೀತೆಯಲ್ಲಿ ಚರಣ ಅಥವಾ ಪಲ್ಲವಿಯನ್ನು ಆಯ್ಕೆ ಮಾಡಿಕೊಂಡು ಹಾಡಿ. ಯಾಕಪ್ಪ ಅಂದರೆ ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋದೇ ನಮ್ಮ ಒಂದು ಆಶಯ ಆಗಿರುತ್ತೆ ಕೂಡ. ಸೊ ಹಾಗಾದರೆ 9686096279 9686096279 ಈ ಸಂಖ್ಯೆಗೆ ಕರೆ ಮಾಡಿ ಎಸ್ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಬಿಂದಾಸ್ ಆಗಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿಟ್ಕೊಳ್ಳಿ ಅಂತ ಹೇಳ್ತಾ, ಎಸ್ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಜೊತೆಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಕನ್ನಡ ನಾಡಿನ ಸಮಸ್ತ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಸ್ನೇಹಿತರೆ, ಎಸ್ ಎಲ್ಲ ಕಡೆ ಕೂಡ ವರುಣನ ಆರ್ಭಟ ಜೋರಾಗಿದೆ, ಮಳೆಯ ಸಿಂಚನ ಜೋರಾಗಿದೆ, ಆರೋಗ್ಯ ಕೂಡ ಜೋಪಾನ. ಹಾಗೆ ಒಂದಿಷ್ಟು ಜಿಲ್ಲೆಗಳಿಗೆ ಈ ದಿನ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕುಗಳಿಗೆ, ಈಗ ಸಾಗರ, ತೀರ್ಥಹಳ್ಳಿ, ಹೊಸನಗರ, ಈ 3 ಸ್ಥಳಗಳಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಆದರೆ ಶಿವಮೊಗ್ಗದಲ್ಲಿ ಕೆಲವೊಂದು ಕಡೆ ರಜೆ ಇಲ್ಲ. ಸೊ ಮಕ್ಕಳಿಗೆ ಕನ್ಫ್ಯೂಸ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ, ಅಮ್ಮ ನ್ಯೂಸ್ ನೋಡು, ಅಮ್ಮ ಏನಾದರೂ ಮೆಸೇಜ್ ಬಂದಿದೆಯಾ ನೋಡು ಸ್ಕೂಲಿಂದ ಅಂತ ಹಠ ಹಿಡ್ದಿರ್ತಾರೆ. ಇವತ್ತು ಸ್ಕೂಲಿಗೆ ರಜೆ ಕೊಟ್ಟರೆ ಆರಾಮಾಗಿ ಬೆಚ್ಚಗೆ ಮನೇಲಿ ಕೂತ್ಕೊಂಡು ಆಟ ಆಡ್ಬೋದು, ಏನಾದರೂ ಎಸ ಕಿತಾಪತಿ ಮಕ್ಕಳದ್ದಿದ್ದೇ ಇರುತ್ತಲ್ವ, ಆ ಥರ ಆಟ ಆಡ್ಬೋದು ಅಂತ ತುಂಬ ಜನರು ಆಸೆ ಆಗಿರುತ್ತೆ. ಯಾರು ಸ್ಕೂಲಿಗೆ ಹೋಗಿ ಹೋಮ್ವರ್ಕ್ ಮಾಡ್ತಾರೆ, ಈ ದಿನ ಟೆಸ್ಟ್ ಬರೀತಾರೆ, ಅಯ್ಯೋ ಮಿಸ್ ಹತ್ರ ಬಯಸ್ಕೊಳ್ತಾರೆ ಅನ್ನೋ ಒಂದು ಮಕ್ಕಳ ಒಂದು ಕ್ಯಾಲ್ಸಿ ಕೂಡ ಇದ್ದೇ ಇರುತ್ತೆ ಅಲ್ವಾ. ಸೊ ಅಮ್ಮಂಗೆ ಒಂದಿಷ್ಟು ಗೋಳೋಯ್ಕೊಂಡಿರ್ತಾರೆ, ಇವತ್ತು ರಜೆ ಕೊಡ್ತಾರೆ ಇಲ್ವೋ ನೋಡಮ್ಮ ನೋಡಮ್ಮ ನೋಡಮ್ಮ ಅಂತ. ಸೊ ಮಕ್ಕಳೇ, ಈ ಶಿವಮೊಗ್ಗ ಇದರಲ್ಲಿ ಕೆಲವೊಂದು ಸ್ಕೂಲ್ಗಳಿಗೆ, ಕೆಲವೊಂದು ತಾಲೂಕುಗಳಿಗೆ, ನಾಗಲೇ ಹೇಳಿದಾಗೆ ತೀರ್ಥಹಳ್ಳಿ, ಸಾಗರ, ಹೊಸನಗರಗೆ ಮಾತ್ರ ರಜೆ ಕೊಟ್ಟಿದ್ದಾರೆ, ಬೇರೆ ಕಡೆ ಎಲ್ಲೂ ರಜೆ ಇಲ್ಲ. ಆ್ಯಸ್ ಯೂಶ್ವಲ್ ಸ್ಕೂಲು ಕಾಲೇಜು ಎಂದಿನಂತೆ ನಡೆಯುತ್ತೆ. ಓಕೆ, ಇದೇ ರೀತಿ ಒಂದಿಷ್ಟು ಮಳೆ ಹೆಚ್ಚಾಗಿ ಎಲ್ಲ ಡ್ಯಾಮ್ಗಳು ತುಂಬಲಿ, ನಮ್ಮ ರೈತರಿಗೆ ಒಂದಿಷ್ಟು ಖುಷಿ ಆಗಲಿ ಅಂತ ಹೇಳ್ತಾ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಸರಿತಾ ಅವರು ಸಾಕಷ್ಟು ಕನ್ನಡ ಫಿಲಮ್ಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ತಪ್ಪಿದ ತಾಳ, ಕೆರಳಿದ ಸಿಂಹ, ಜೀವಕ್ಕೆ ಜೀವ, ಹೊಸ ಬೆಳಕು, ಚಲಿಸುವ ಮೋಡಗಳು, ಕಾಮನ ಬಿಲ್ಲು, ಭಕ್ತ ಪ್ರಹ್ಲಾದ, ಎರಡು ರೇಖೆಗಳು, ಮುಗಿಲ ಮಲ್ಲಿಗೆ, ಬ್ರಹ್ಮಗಂಟು, ಮಲಯ ಮಾರುತ, ಈ ರೀತಿಯಲ್ಲಿ ಮತ್ತಷ್ಟು ಫಿಲಮ್ಗಳಲ್ಲಿ ಎಸ್ ಬಣ್ಣ ಹಚ್ಚಿದ್ದಾರೆ. ಎಸ್ ನ್ಯಾಚುರಲ್ ಬ್ಯೂಟಿ ಅಂದರೆ ತಪ್ಪಾಗ್ಲಾರ್ದಲ್ವಾ, ಅಷ್ಟೊಂದು ಒಂದು ನ್ಯಾಚುರಲ್ ಅಭಿನಯ ಕೂಡ ಮಾಡಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ಸ್ನೇಹಿತರೆ. ಸೊ ಅವರ ಅಭಿನಯದ ಗೀತೆಗಳನ್ನ ಹಾಡ್ಬೋದು, ಹಾಗೆ ಸಪ್ತಮಿಗೌಡ ಅವರ ಬರ್ತ್ಡೇ ಕೂಡ. ಸೊ ಅವರ ಒಂದು ನಟನೆ ಮಾಡಿದಂತಹ ಚಲನಚಿತ್ರಗಳಲ್ಲಿ ನಟನೆ ಮಾಡಿದಂಥ ಗೀತೆಗಳನ್ನು ಕೂಡ ಆಡ್ಬೋದು. ಆಯ್ಕೆ ನಿಮ್ಮದು ಅಂತ ಹೇಳ್ತಾ ಫಸ್ಟ್ ಕರೆ ಯಾರು ಎಲ್ಲಿಂದ ಅಂತ ಕೇಳೋಣ.
4: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ಬ್ರಹ್ಮಾನಂದ ನಾಡೆ ವಿದ್ಯಾನಗರ ಶಿವಮೊಗ್ಗ, ಕಮಲದ ಮಗದವಳೆ, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೈಯಲ್ಲಿ ಹಿಡಿದವಳೆ ಮಹಾಲಕ್ಷ್ಮಿಯೇ.
3: ದೊಡ್ಡ ಮಾತು ಸರ್, ಸದ್ಯಕ್ಕೆ ಕಮಲವನ್ನ ಕೈಯಲ್ಲಿ ಹಿಡ್ದಿಲ್ಲ, ಮೈಕನ್ನ ಜೊತೆಗೆ ಮೈಕನ್ನ ಹಿಡ್ದಿದ್ದೀನಿ.
4: ಲಕ್ಷ್ಮಿ ಅನ್ನಿಸ್ಲಿ ಅಂತ ಕಮಲ ಅಂದೆ.
3: ಓ ಹಾಗೆ, ಓಕೆ. ನಿಮ್ಮ ಪ್ರೀತಿಯ ಮಾತುಗಳಿಗೆ ಎಸ್ ನಾವು ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ.
4: ಮೇಡಮ್, ಇವತ್ತು ವಿಶ್ವ ಕ್ಷಮಾ ದಿನ.
3: ಓ ಹೌದು ಸರ್, ಕರೆಕ್ಟ್.
4: ಯಾರಾದ್ರೂ ಏನಾದ್ರು ರಾಂಗ್ ಮಾಡಿದ್ರೆ ಕ್ಷಮೆ ಸುಡ್ಬೇಕು.
3: ನೀವೆಷ್ಟು ಜನಕ್ಕೆ ಕ್ಷಮೆ ಕೊಟ್ಟಿದ್ದೀರಿ?
4: ನಾನು ಕೊಡ್ತಾನೆ ಇರ್ತೀನಿ, ಅವಳ ಮ್ಯಾಕ್ಸಿಮಮ್ 99.99 ಕ್ಷಮನೆ ನಂದು.
3: ವಾಹ್, ವೆರಿ ನೈಸ್, ತುಂಬಾ ದೊಡ್ಡ ಗುಣ.
4: ಮತ್ತೆ ಇವತ್ತು ಸರಿತಾ ಅವರು ಹುಟ್ಟಬಾಯ್ದು, ತುಂಬಾ ಸಂತೋಷ.
3: ಓಕೆ,
4: ಅವರ ಅಭಿನಯನೇ ವಿಶೇಷ.
3: ನಿಜ ನಿಜ.
4: ಅದ್ರಲ್ಲೂ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತಂಗೆ, ಡಾಕ್ಟರ್ ರಾಜ್ಕುಮಾರ್ ಜೊತೆ ಯಾವ ಹೀರೋಯಿನ್ ಆದ್ರೂ ಫೇಮಸ್, ಚೆನ್ನಾಗಿ ಆಕ್ಟಿಂಗ್.
3: ಓಕೆ ಸೂಪರ್.
4: ಮೇಡಮ್ ನಾನು ಇವಾಗ ಕಾಮನಬಿಲ್ಲು ಚಿತ್ರದಿಂದ ಆಡ್ತಾ ಇದ್ದೀನಿ.
3: ಓ ವೆರಿ ನೈಸ್, ಹಾಡಿ ಸರ್.
4: ನೀನಾ

0: ನೀನಿಲ್ಲದೆ ನಮಗೆ ಬಾಳಿಲ್ಲ. ಮೇಡಮ್, ಆರ್ಜೆ ಇಲ್ಲದೆ ಎಫ್ಎಂ ರೇಡಿಯೋ ಇಲ್ಲ.
1: ಓಹೋ, ನಮ್ಮ ಕೇಳುಗರಿಲ್ಲದೆ ನಮ್ಮ ರೇಡಿಯೋ ಕೂಡ ಇಲ್ಲ ಸರ್, ನಮ್ಮ ಪ್ರೀತಿಯ
0: ಕೇಳುಗರು. ಮೇಡಮ್, ಅದು ಒಂದು ನಾವು ನಿಮಗೆ ಹೇಳೋದು, ನೀವು ನಮಗೆ ಹೇಳೋದು.
1: ಖಂಡಿತ ಖಂಡಿತ ಖಂಡಿತ ಸರ್, ಖಂಡಿತ ಖಂಡಿತ. ಓಕೆ, ಥ್ಯಾಂಕ್ ಯು,
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಆಕ್ಚುಲಿ ನನಗೆ ಈ ಸಾಂಗ್ ಅಲ್ಲಿ ಒಂದು ಲೈನ್ ತುಂಬಾ ಇಷ್ಟ ಆಯ್ತು. ನಲ್ಲ ನೀ ಕಾಣದ ದಿನ ದಿನವೆಲ್ಲ ಶಾಂತಿ ಇಲ್ಲ, ಎಂತ ಅದ್ಭುತವಾದ ಲೈನ್.
0: ಹೌದು ಮೇಡಮ್, ನಮಗೆ ಬೇಕಾದವರು ಒಂದು ಕ್ಷಣ ಮರೆ ಆದ್ರೆ ನಮಗೆ ಮನಸ್ಸಲ್ಲಿ ಒಂಥರ ಆತಂಕ ಕಾತರ ಬೇಸರ ಇದ್ದೇ
1: ಇರುತ್ತೆ. ನೀವು ಕವಿಗಳಾಗಿ ಹುಟ್ಟಿದ್ರೆ ಅನ್ಕೊಳ್ತೀನಿ, ಈಗ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ.
0: ಮೇಡಮ್,
1: ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ,
1: ನಮಸ್ಕಾರ.
2: ನಮಸ್ಕಾರ ಲಕ್ಷ್ಮಿ ಅವರಿಗೆ.
1: ನಮಸ್ತೆ ಶಾಂತಾ ಮೇಡಮ್. ರೇಡಿಯೋ ಮ್ಯೂಟ್ ಮಾಡ್ಬೇಕು, ನೀವು ಸೈಲೆಂಟ್ ಇರೋ ಪ್ಲೇಸ್ ಬರ್ಬೇಕು, ಮಾತಾಡಿದ್ರೆ ತುಂಬಾ ಖುಷಿ ಆಗತ್ತೆ
2: ನನಗೂ.
1: ಕೇಳಿಸ್ತಾ ಇದೆ. ಆಯ್ತು, ಪುಳಿಯೋಗ್ರೆ ಪುಳಿಯೋಗ್ರೆ ನೀವು ಕೇಳೋದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಪಿಕ್ಚರಿಂದ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರಿಗೂ, ಎಫ್ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಲಕ್ಷ್ಮಿ.
1: ಓಕೆ, ಡನ್ ಮೇಡಮ್, ಹಾಡಿ.

ತರುವೆ, ಮಳೆಯಂತೆ ಭೂಮಿಗೆ ಸುರಿವೆ, ನೆಲದಲ್ಲಿ ಹಸಿರನ್ನು ತುಂಬಿ ಸಂತೋಷ ಸಂಭ್ರಮ ಕೊಡುವೆ. ನಿನಗಾಗಿ ಲತೆಯಲ್ಲಿ ಹೂವ ನಾನಗಿಸುವೆ ಲಕ್ಷ್ಮೀ, ನಿನಗಾಗಿ ಲತೆಯಲ್ಲಿ ಹೂವ ನಾನಗಿಸುವೆ. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು ಬಾ.

0: ಶಾಂತ ಮೇಡಮ್,
1: ಆಕ್ಚುಲಿ
0: ನೀವು ನನಗೆ ಲಕ್ಷ್ಮಿ ಅಂತ ಹೇಳ್ಬಿಟ್ರಲ್ವಾ, ಅಲ್ಲಿ ನಿಮ್ಮ ಯಜಮಾನ್ರು ಬೇಸರ ಆಗಿರ್ತಾರೆ. ಯಾಕಂದ್ರೆ ರವಿ ತರ ನಾನು ಪ್ರತಿದಿನ ಬೆಳಕನ್ನ ಕೊಡ್ತೀನಿ, ನಮ್ಮ ಮೇಡಮ್ ಹೋಗಿ ಲಕ್ಷ್ಮಿ ಹೆಸರು ಹೇಳ್ಬಿಟ್ರಲ್ಲ ನನ್ನ ಹೆಸರು ಹೇಳದ್ ಬಿಟ್ಟು ಅಂತ. ಪರವಾಗಿಲ್ವಾ, ನಡೆಯುತ್ತಾ? ನಿಮ್ಮ ಮುಖದಲ್ಲಿ ಆ ನಗು ಆ ನಾಚಿಕೆ ಬಂತಲ್ವಾ, ಇಲ್ಲ ಇಲ್ಲ ಇದ್ರಲ್ಲಿ ನಿಮ್ ಭಾವನೆ ಎಲ್ಲ ಗೊತ್ತಾಗತ್ತೆ. ಇದೇ ತರ ಖುಷಿ ಖುಷಿಯಾಗಿರಿ, ಹ್ಯಾಪಿ ಡೇ. ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರು. ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಪರಶುರಾಮ್ ಅವರೇ. ನೀವು ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅನ್ಕೊಳ್ತೀನಿ. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್? ಹರೆ ಬಾಬಾ. ಸರ್, ಈ ದಿನ ಸರಿತಾ ಮೇಡಮ್ ಅವರು ಬರ್ಡೇ ಇರೋ ಕಾರಣ ಅವರ ಒಂದು ಚಲನಚಿತ್ರ ಅಭಿನಯದ ಗೀತೆಗಳನ್ನ ಹಾಡ್ಬೇಕು ಅಂತ ವಿಷಯ ತಂದಿದ್ವಿ. ಓಕೆ, ಪರವಾಗಿಲ್ಲ, ಹಾಡಿ ಸರ್. ನಿಮ್ಗೆ ಯಾವ ಗೀತೆ ಇಷ್ಟನೋ ಒಂದೆರಡು ಲೈನ್ ಅಲ್ಲಿ ಹಾಡಿ. ಓಕೆ, ಪರಶುರಾಮ್ ಅವರು ಸಾಕಷ್ಟು ಕನ್ಫ್ಯೂಸ್ ಅಲ್ಲಿದ್ರು, ಕರೆ ಕೂಡ ಕಟ್ ಆಯ್ತು. ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ಕಾರ.
3: ಸುಬ್ರಹ್ಮಣ್ಯ ಜಯಂತ್.
0: ಗೊತ್ತಾಯ್ತು ಸರ್. ಸರ್ ಹೇಗಿದ್ದೀರಿ?
3: ಸೂಪರ್ ಆಗಿದೆ ಮೇಡಮ್. ನೀವು ಆಗಿದ್ದೀರಾ ಮೇಡಮ್?
0: ಎಸ್ ಸರ್, ಬೆಂಗಳೂರು ತುಂಬಾ ಕೂಲ್ ಆಗಿದೆ ಅನ್ಕೊಳ್ತೀನಿ.
3: ಖಂಡಿತ ಮೇಡಮ್.
0: ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾನು ಜೀವಕ್ಕೆ ಜೀವ ಚಿತ್ರದ ಅಂತ ಹೊಡಿದೀನಿ ಮೇಡಮ್.
0: ಹಾಡಿ ಸರ್.
3: ತನ ತಂದನ್ನ ಜೋಡಿಯ ದಿನ ಎಂದು ಬಿಡಲಾರೆ ನಿನ್ನ, ತನ ತಂದನ್ನ ಜೋಡಿಯ ದಿನ ಎಂದು ಬಿಡಲಾರೆ ನಿನ್ನ, ದಿನವೂ ನಿನ್ನ ಧ್ಯಾನ ನೀನೇ ನನ್ನ ಪ್ರಾಣ, ತನ ತಂದನ ಮರುವ ದಿನ ಬಿಟ್ಟು ಇರಲಾರೆ ನಿನ್ನ, ತನ ತಂದನ ಮರುವ ದಿನ ಬಿಟ್ಟು ಇರಲಾರೆ ನಿನ್ನ, ದಿನವೂ ನಿನ್ನ ಧ್ಯಾನ ನೀನೇ ನನ್ನ ಪ್ರಾಣ, ವೀಣ ಮಿಡಿಯುವ ಹಾಡಂತೆ ಜೋಡಿ ಸ್ವರಗಳ ಇಂಪಂತೆ ಜಾಣೆ ನಿನ್ನ ಮಾತೆಲ್ಲ, ಮಾತು ಅರಿಗಿಳಿ ನುಡಿದಂತೆ ಸ್ನೇಹ ಸೇರಿಸಿ ಬೆದಸದಂತೆ ನಿನ್ನ ಹಾಗೆ ಯಾರಿಲ್ಲ, ನೀನಿಂದು ತಂದ ಉಲ್ಲಾಸದಿಂದ ಹಿಗ್ಗಿ ಹಿಗ್ಗಿ ಹೂವಾದೆನ, ಹಿಗ್ಗಿ ಹಿಗ್ಗಿ ಹೂವಾದೆನ, ತನ ತಂದನ್ನ ಜೋಡಿಯ ದಿನ ಎಂದು ಬಿಡಲಾರೆ ನಿನ್ನ.
0: ಓಕೆ, ಎಸ್, ನಿಮಗೆ ಯಾರನ್ನ ಬಿಟ್ಟಿರೋಕಾಗಲ್ಲ ಸರ್ ನಿಮ್ಮ ಜೀವನದಲ್ಲಿ.
3: ಆತರ ಏನಿಲ್ಲ ಮೇಡಮ್.
0: ಆತರ ಏನಿಲ್ವಾ?
3: ಇದ ಮೊಬೈಲ್ ಬಿಟ್ಟಿರೋಕಾಗಲ್ಲ ಮೇಡಮ್.
0: ಓ ಅಯ್ಯೋ ದೇವ್ರೆ,
3: ಇದೇ ಒಂದು ಜೀವ ಆಗ್ಬಿಟ್ಟೈತಿ ಇವಾಗ.
0: ಓಕೆ ಸರ್, ಪಕ್ಕದಲ್ಲಿ ಮೇಡಮ್ ಮಗ ಇದ್ದಿದ್ರೆ ಖಂಡಿತವಾಗ್ಲೂ ಬಯಸ್ಕೊಳ್ತಾ ಇದ್ರೆ ಅನ್ಕೊಳ್ತೀನಿ.
3: ಮೇಡಮ್ ಇಲ್ಲ, ಅವ್ರೆ ಇವ್ರ ಹೋಗವ್ರೆ, ಸ್ಕೂಲ್ ಹೋಗವ್ರೆ, ನಮ್ ಜಯಂತ ಅವ್ರ.
0: ಓಕೆ ಸರ್. ಓಕೆ ಸರ್, ಕರೆ ಮಾಡಿದಕ್ಕೆ ಥ್ಯಾಂಕ್ ಯು. ಒಂದ್ ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡು ಚಂದ ಹಾಡಿದ್ರಿ. ಥ್ಯಾಂಕ್ ಯು.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಎಸ್ ಸರ್. ಓಕೆ, ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
4: ಹಲೋ, ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್.
0: ನಮಸ್ತೆ ಉಮಾಮ, ಹೇಗಿದ್ದೀರಿ?
4: ಆರಾಮಿದೀವಮ್ಮ, ನೀವು?
0: ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಸರಿ, ತನ್ ಕಾಮನ ಬಿಲ್ಲಿಂದ ತಗೊಂಡಿದ್ದೀನಮ್ಮ.
0: ಹಾಡಿಮ್ಮ.
4: ಇಂದು ಆನಂದನ ತಾಳಲಾರಿ ಚಿನ್ನ ಮಾತಲ್ಲಿ ನಾ ಹೇಳಲಾರೆ, ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು, ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ, ಬಳಸುತ್ತಿದೆ ಇಲ್ಲತೆ ಬಳಸುತ್ತಿದೆ ಆಸರೆ ಬೇಕೆಂದು ಮರವನ್ನು, ನಮ್ಮಂತೆ ಅನುರಾಗದಿ ನಲಿಯುತ್ತಿದೆ ಹೊಸ ಹೂಗಳಲ್ಲಿ ಬೇನನು ಹೀರುತ್ತ ದುಂಬಿಗಳು, ನಮ್ಮಂತೆ ಉಲ್ಲಾಸದಿ ನೋಡು ಈ ಸಂಜೆಯಲ್ಲಿ ಬೀಸೋ ತಂಪಾದ ಗಾಳಿ, ಬಂತು ಸುಳಿ ಎಂದು ಹಾಡಿ ನನ್ನ ಬಳಿ ಹೇಳಿದೆ,

0: ಧನ್ಯವಾದ ಮೇಡಮ್.
1: ಎಸ್ ಮೇಡಮ್, ನೀವು ಕೂಡ ಎಂದೆಂದಿಗೂ ನಮ್ಮವರೇ ಉಮಾ ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಸೇಮ್ ಟು ಯು.
1: ಎಸ್ ಮೇಡಮ್, ಎಸ್ ಮೇಡಮ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ,
1: ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ. ಒಂಚೂರ್ ಮಳೆ ಕಳಿಸಿ ಈ ಕಡೆಗೆ.
1: ಓಹೋ, ಕಳ್ಸೋಣ ಕಳ್ಸೋಣ, ನಮ್ ಕಡೆ ಜಾಸ್ತಿ ಆಗಿದೆ.
2: ಇರ್ಲಿ ಬಿಡಿ, ಇಲ್ಲಿ ಬರ್ದಿರ ಪರವಾಗಿಲ್ಲ, ಅಲ್ಲೆಲ್ಲ ಆದ್ರೆ ಸಾಕು.
1: ಹೌದಲ್ವಾ,
2: ಮೈಸೂರ್ಗಾದ್ರೆ ಸಾಕು. ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ ನೆನ್ಸಕ್ ಬಂದ್ಬಿಡುತ್ತೆ
1: ಅಲ್ವಾ. ಮತ್ತೆ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಕಣ್ಣು ಕಣ್ಣು ಕಲಿತಾಗ ಮನೋಯಾಲಿಯಾಗಿದೆ ತೂಗಿ, ಹೃದಯ ಪಿಡಲಾರಿಂದಿದೆ ಕೂಗಿ. ಕಣ್ಣು ಕಣ್ಣು ಕಲಿತಾಗ ಹೊಸ ಹೊಸ ಸುಖ ಕಾಣುತ್ತಿದೆ, ಹೊಸ ಕನಸಾಗುತ್ತಿದೆ, ಹೊಸ ಬಯಕೆಯೂ ಮೂಡುತ್ತಿದೆ. ಹೊಸ ಹೊಸ ಬಾನೆ, ಹೊಸ ಹೊಸ ಕಲ್ಪನೆ ಹೊಸ ಲೋಕಕ್ಕೆ ಸೆಳೆಯುತ್ತಿದೆ. ಅಹಾಯನ ಹೇಳೋಸಿ, ಅಹಾಯನ ಕೇಳೋಸಿ, ಮಾತಿಗೆ ಕರೆಯುತ್ತಿದೆ. ಕಣ್ಣು ಕಣ್ಣು ಕಲಿತಾಗ.
1: ಓಕೆ ಓಕೆ, ನೀವ್ ಯಾವಾಗಾದ್ರೂ ಮಾಲ್ತೇರ್ ಸರಿಗೆ ಏನೋ ಹೇಳೋ ಆಸೆ, ಏನೋ ಕೇಳೋ ಆಸೆ ಅಂತ ಏನಾದ್ರೂ ಕೇಳಿದ್ರ?
2: ಅದೇನೋ 35 ವರ್ಷದಿಂದ ಇತ್ತು ಅನ್ಸುತ್ತೆ.
1: ಓಹೋಹೋ, ಛೇ, ಅವಾಗಿತ್ತು, ಇವಾಗೆಲ್ಲ ಕಡಿಮೆ ಆಗಿದೆಯಾ?
2: ಇವಾಗೆಲ್ಲ
1: ಆದ್ರೆ ಅದು ಪ್ರೀತಿ ಇದ್ದೇ ಇರುತ್ತಲ್ವಾ ಮೀನಾ ಮೇಡಮ್?
2: ಇದೆ,
1: ಆದ್ರೆ ಈ ತರ ಮಾತ್ ಕಡಿಮೆ ಆಗಿದೆ. ಏನೋ ಹೇಳೋ ಆಸೆ, ಏನೋ ಕೇಳೋ ಆಸೆ ಅಂತ. ಓಕೆ ಮೇಡಮ್, ಯಾವಾಗ್ಲೂ ಖುಷಿಯಾಗಿರಿ ಮೀನಾ ಮೇಡಮ್. ಥ್ಯಾಂಕ್ ಯು,
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್ ಮ್ಯಾಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ಹಲೋ,
1: ನಮಸ್ತೆ.
3: ನಮಸ್ತೆ ಮ್ಯಾಮ್.
1: ನಮಸ್ತೆ ನಾಗರತ್ನ ಮೇಡಮ್.
3: ಎಸ್ ಮ್ಯಾಮ್.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಚಲಿಸುವ ಮೋಡಗಳು ಚಿತ್ರದ್ದು.
1: ಸೂಪರ್, ಹಾಡಿಮ.
3: ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಬಾಣಿಗೆ ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು, ಆದಿಂಬು ಹಾಸಿಗೆ ನನ್ನ ನೂಕಿತು, ಈ ನನ್ನ ನಲ್ಲನ ತೂಗೆಂದಿತು.

ಸುತ್ತಲು ಮಾಡೇ ದೀಪ ಹಾರಿಸು, ಏನೂ ಕಾಣಿಸದು. ಅಯ್ಯೋ ನಿನ್ನ ನಿನ್ನ ಹೆಣ್ಣು ಅಂದೋರಿಗೆ ಬುದ್ಧಿ ಇಲ್ಲ, ಏನು ಹೇಳು ನಿನ್ನ ಬಿಟ್ಟು ಬಾಳೋದಿಲ್ಲ. ಕೋಪ ಬಂದರೆ ಸುಮ್ಮನಿರಲ್ಲ, ಆಗಲೇ ನೀನು ಚೆನ್ನಾನಲ್ಲ. ಏನು ಮಾಡಲಿ ಆ ದೇವರೇ ಬಲ್ಲ, ಆಹಾ ಚಂದಿರ

0: ಹೊತ್ತಿಗೆ ನೆನಕೋಗಿತು ಈ ನನ್ನ ಲಲ್ಲನ ಕೂಗೆಂದಿತು.
1: ಓಹೋ ಸೂಪರ್, ಚಂದ ಹಾಡಿದ್ರಿ ನಾಗರತ್ನ ಮೇಡಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ ಪ್ರೇಮ ಮೇಡಮ್. ಹೇಗಿದೆ ಹಾಸನ್?
2: ಹಾಸನ್ ಸ್ವಲ್ಪ ಮಳೆ ಇದೆ ಮೇಡಮ್, ಇವತ್ತು ನೆನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ.
1: ಓಕೆ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಮೌನ ಗೀತೆ ಹಾಡ್ತೀನಿ ಮೇಡಮ್.
1: ಓಕೆ ಹಾಡಿಮ್ಮ.

0: ಓಕೆ ಸೂಪರ್. ಸಹಜವಾಗಿ ನಾನು ಈ ಗೀತೆಯನ್ನ ಕೇಳಿರ್ಲಿಲ್ಲ, ನಿಮ್ ಕಡೆಯಿಂದ ಕೇಳಿ ತುಂಬಾನೇ ಖುಷಿ ಆಯ್ತು ಪ್ರೇಮ ಮೇಡಮ್.
1: ಫಿಲ್ಮ್ ತುಂಬಾ ಚೆನ್ನಾಗಿದೆ ಮೇಡಮ್, ಇದು ಡಬಲ್ ಆಕ್ಟಿಂಗ್.
0: ಹೌದಾ? ಸೂಪರ್ ಸೂಪರ್. ಅದರಲ್ಲೂ ನೀವ್ ಒಂದು ಲೈನ್ ಹೇಳಿದ್ರಿ, ಎಂದೋ ಮಾಡಿದ ಸಾಲವ ಇಂದು ಪಡೆಯಲು ಬಂದಿಹೇನು ಅಂತ.
1: ಮಗು ಬದಲಾವಣೆ ಮಾಡ್ಬಿಟ್ಟಿರ್ತದೆ ಹೆಣ್ಣು ಮಗು ಅಂತ ಮೇಡಮ್, ಅದು
0: ಸೂಪರ್.
1: ಹಾಗೆ ಆ ಮಗು ನಾವು ಒಪ್ಪಿಕೊಳ್ಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಆತರ ಇದು ಒಂದು ಹಾಡು ಮೇಡಮ್, ಅದ್ರ ನೋವಿನ ಹಾಡು.
0: ವೆರಿ ನೈಸ್, ಸಾಹಿತ್ಯ ತುಂಬಾ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ ಸ್ನೇಹಿತರೆ, ಆಗಾಗ ನಾ ಹೇಳ್ತಾ ಇರ್ತೀನಿ ಇದೇ ಮಾತಿಗೆ, ನಿಮ್ಮಿಂದ ಒಂದಿಷ್ಟು ನಾವು ಜ್ಞಾನವನ್ನ ಪಡಿತೀವಿ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಆಗುತ್ತೆ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಪ್ರಿಯ ವಿದ್ಯುತ್ ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸರಿತಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿನಯದ ಗೀತೆಗಳನ್ನು ನೀವು ಹಾಡ್ಬೋದು. 9686098699 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡಿ, ಖುಷಿಪಡಿ, ಹಾಗೆ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
1: ನಮಸ್ತೆ ಮಹಾಲಕ್ಷ್ಮಿ ಅವರು, ಹೇಗಿದ್ದೀರಾ?
0: ನಮಸ್ತೆ ಶುಭ ಮೇಡಮ್.
1: ಹೌದು,
0: ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ. ತಿಂಡಿ ಎಲ್ಲ ಆಯ್ತು. ಇವಾಗ ಒಂದ್ ಸ್ವಲ್ಪ ಮಳೆ ಹೊಳವಾಗಿತ್ತು, ನಾವು ಒಂದ್ ಸ್ವಲ್ಪ ಸೊರಗಂ ಕಿರಣ ಅಂತೇಳಿ ತಣ್ಣ ಕುತ್ಕೊಂಡಿದೀವಿ.
0: ಸೂಪರ್. ಎಸ್ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಅವತ್ತು ತವಿರು ತಂದಿದೆ ಹಾಡು ಮೌನಗೀತೆ ಹೇಳ ಅನ್ಕೊಂಡಿದ್ದೆ ಯಾರೋ ಹೇಳಿದ್ರು. ಎರಡು ರೇಖೆಗಳದೇ ಹೇಳ್ತೀನಿ.
0: ಓಕೆ ಹಾಡಿ.
1: ನವರಾತ್ರಿ ಸಂಜೆಯಲ್ಲಿ ನನ್ನೆದೆಯ ಹಾಡಿನಲ್ಲಿ

0: ದೀರ್ಘಶ್ಯಾಮ ನಿತ್ಯಾನಂದ ಶ್ಯಾಮ ಇಬ್ಬರಿಗಾಗಿ ಎಂದು ಊಹಿಪ್ಪರಿಗಾಗಿ ತೊಬಗಿ ಸತ್ಯಭಾಮಿ ರುಕ್ಮಿಣಿಯರು ಇಬ್ಬರು ಒಬ್ಬನಿಗಾಗಿ ಅವನೊಬ್ಬನಿಗಾಗಿ ನೀಲಮೀಗ ಶ್ಯಾಮ ನಿತ್ಯಾನಂದ ಶ್ಯಾಮ.
1: ಓಕೆ, ಒಂದು ಅದ್ಭುತವಾದ ಗೀತೆ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ.
0: ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮೇಡಮ್, ಹೇಗಿದ್ದೀರಾ?
2: ಆರಾಮಿದ್ದೇವ್ರಿ. ತಾವು ಕೂಡ ಆರಾಮಿದ್ದೀರಿ?
1: ಹೇಗಿದೆ ಬಿಜಾಪುರ್? ಆರಾಮಾಗಿದ್ದೀನಿ.
2: ಹಾ, ತಂಪೈತ್ರಿ, ಆದ್ರೂ ಮಳೆ ಕಡಿಮೆ ಐತಿ.
1: ಕಡಿಮೆ ಇದೆ.
2: ಹೌದೌದು ಮೇಡಮ್.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಮೇಡಮ್? ಫಿಲ್ಮ್ ಯಾವ್ದಂತ ನೆನಪಿಲ್ಲ.
1: ಹಾ,
2: ಹೇಳ್ತೀನಿ.
1: ಹಾ, ಹಾಡಿ ಕೇಳೋಣ.
2: ಒಂದು ಮಾತು ನನಗೊತ್ತು, ಅದಲ್ಲ ಇನ್ನೇನು, ಹತ್ತಿರ ಬಂದರೆ ಸಿನಿಯಲ್ಲಿ ಹೇಳುವೆ, ದಿನವೂ ಹೀಗೆ ನನ್ನ ಕರೆಯುವೆ, ಈ ದಿನ ಬೇರೆ ವಿಷಯ ಇದೆ. ಓಕೆ ಮೇಡಮ್, ಇಷ್ಟೇ ಬಂತು.
1: ಅಷ್ಟೇನಾ? ಇದು ಕೇರಳದ ಸಿನಿಮಾ ಫಿಲಮ್ದು, ರಾಜ್ಕುಮಾರ್ ಮತ್ತೆ ಸರಿತಾ ಅವ್ರದ್ದು ಜೋಡಿ.
2: ಹೌದು ಹೌದು ಮೇಡಮ್, ಅದು ಗೊತ್ತಿತ್ತು. ಸರಿತಾ ಅಂತ ಹೇಳಿ ಯಾವ ಫಿಲ್ಮ್ ಅಂತ ನೆನಪಿದ್ದಿದ್ದಿಲ್ಲ.
1: ಕೇರಳದ ಸಿನಿಮಾ.
2: ಓಕೆ ಮೇಡಮ್, ನಮಸ್ತೆ.
1: ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ.
3: ಹಾ, ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್.
1: ಓ, ನಮ್ಮ ಸಂತೂರ್ ಡ್ಯಾಡಿ ಅವರು.
3: ಅದ್ರಲ್ವೇ, ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂದ್ರೆ, ಮಳೆ ಧಾರಾಕಾರವಾಗಿ ಸುರಿತಾ ಇದೆ.
1: ಹಾ,
3: ಭಾರಿ ಮಳೆ ಬರ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಮಳೆ. ಈಗ
1: ಓಕೆ,
3: ನೆಟ್ವರ್ಕ್ ಸಿಗುತ್ತಾ ಇಲ್ವೋ ಏನು? ಇವತ್ತು ಮೇಡಮ್ ಅವ್ರು ಬಂದ್ರೆ ಮಾತಾಡ್ಬೇಕು ಅಂತ.
1: ಮಳೆಯ ಖುಷಿಯ ಸಿಂಚನ ನಿಮ್ಮ ಮುಖದಲ್ಲಿ ಕೂಡ ಕಾಣಿಸ್ತಾ ಇದೆ.
3: ಹೌದೌದೌದು ಮೇಡಮ್, ಮಳೆ ಬಂದಿದ್ದು ನಿಜವಾಗ್ಲು ತುಂಬಾ ಧಾರಾಕಾರ ಮಳೆ. ಶಾಲೆಗೆಲ್ಲ ರಜಾ ನಮ್ಮ ತಾಲೂಕಲ್ಲೆಲ್ಲ.
1: ಓಕೆ ಓಕೆ. ಸರಿ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಸರಿತಾ ಅವ್ರದ್ದು ಒಂದ್ ಎರಡ್ ಲೈನ್ ಹಾಡ್ತೀನಿ.
1: ಗೀತೆನ ಬರ್ದ್ಬಿಡ, ಹೆಂಗೋ ಮಳೆ ಮನೇಲೆ. ಅವ್ರ ಹೆಸರು ಗೀತೆನ ಬರ್ದ್ಬಿಡಿ.
3: ಹೊಸ ಬೆಳಕು ಚಿತ್ರದಿಂದ. ರವಿ, ನೀನು ಆಗಸದಿಂದ ಮರೆಯಾಗಿ ಹೋಗದ ನೀನು, ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ, ನೀ ಓಡದೆ. ರವಿ, ನೀನು ಆಗಸದಿಂದ ಮರೆಯಾಗಿ ಹೋಗದ ನೀನು, ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ, ನೀ ಓಡದೆ, ನೀ ಓಡದೆ.
1: ಧನ್ಯವಾದಗಳು. ಎಸ್ ಸರ್. ಏನ್ ಸರ್, ಎಷ್ಟು ಕರೆಕ್ಟ್ ಆಗಿ ಎರಡೇ ಲೈನ್ ಅಲ್ಲಿ ಆಡ್ಬಿಟ್ರಿ.
3: ಹೌದು, ಅದು ಅಣ್ಣವರು ಸರಿತಾ, ಒಂದು ಫೇವರೇಟ್ ಸಾಂಗ್ ನಂದಿದು.
1: ಓಕೆ, ಹೊಸ ಬೆಳಕು ಫಿಲಂದು.
3: ಹೊಸ ಬೆಳಕು ಚಿತ್ರದಿಂದ. ಮಳೆ ಬರ್ತಾ ಇದೆ ಹಿಂಗೆ ಸುಭಿಕ್ಷವಾಗಿ, ಶಿವಮೊಗ್ಗದ ಜಿಲ್ಲೆಯಲ್ಲೂ ಮಳೆ ಅಂತ ಹೇಳ್ತಾ ಇದಾರೆ.
1: ಹೌದು ಸರ್.
3: ಮಳೆ ಬರ್ಲಿ, ಒಳ್ಳೇದಾಗ್ಲಿ, ನಮ್ಮ ಅಣೆಕಟ್ಟು ಎಲ್ಲ ತುಂಬ್ಲಿ, ದೇವರು ಒಳ್ಳೇದ್ ಮಾಡಿ ಮತ್ತೆ ಕಣ್ ಬಿಡ್ಲಿ ಅಂತ ಹೇಳ್ತೀನಿ ಮೇಡಮ್.
1: ನಾ ಅನ್ಕೊಂಡೆ ನೀವ್ ಎರಡ್ ಲೈನ್ ಹಾಡಿದ್ ನೋಡಿ, ಪಕ್ಕದಲ್ಲಿ ರತ್ನಮ್ಮ ಅವರು ಲಟ್ಟಣಿಕೆ ನಿಂತಿದ್ರೇನು.
3: ಅವರು ಅವ್ರು ಇದಾರಲ್ಲಿ, ಅದಕ್ಕೆ
1: ಅದಕ್ಕೆ ಎರಡೇ ಲೈನ್ ಅಲ್ಲಿ ಹಾಡ್ ಮುಗಿಸಿದ್ರು.
3: ಅವರು ಮಳೆ ಬರ್ತಾ ಇದೆ, ಅಲ್ಲಿ ನೀರ್ ಬಿಡಿಸಿ, ಅಲ್ಲಿ ಇಳಿತಾ ಇದೆ, ಇಲ್ಲಿ ಇಳಿತಾ ಇದೆ, ಅವ್ರು ಹೇಳ್ತಾ ಇದ್ರೆ ನಾನು ಆಗ್ಲಿಂದ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದೀನಿ ಆಕಾಶವಾಣಿ. ನನಗೆ ಅಭಿಮಾನಿ ಆಕಾಶವಾಣಿ, ಏನಾದ್ರು ಒಂದು ಹೊತ್ತು ಊಟ ಬಿಡ್ತೀನಿ, ಇದನ್ನ ಬಿಡಕ್ ಸಾಧ್ಯ ಇಲ್ಲ. ಅಷ್ಟೊಂದು ಒಂಥರ ಇದು ಖುಷಿ ಆಗುತ್ತೆ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಒಂದು ಇದೆ ಮೇಡಮ್.
1: ಸರಿ ಸರ್, ಥ್ಯಾಂಕ್ ಯು.
3: ಓಕೆ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು.
1: ಓಕೆ, ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ಕಾರ.
4: ಹಲೋ.
1: ನಮಸ್ತೆ.
4: ನಮಸ್ಕಾರ ಮೇಡಮ್.
1: ಓ, ಶಿಕಾರಿಪುರದ ನಮ್ಮ ಮಹೇಶ್ ಸರ್ ಅವರು.
4: ಹೌದು ಮೇಡಮ್.
1: ಸರ್, ಹೇಗಿದ್ದೀರಿ?
4: ಆರಾಮಿದ್ದೀನಿ ಮೇಡಮ್.
1: ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
4: ಮೇಡಮ್? ಕೇಳಿದ ಸಿನಿಮಾ ಫಿಲಂ ಇಂದ ಮೇಡಮ್.
1: ಹಾ ಸರ್, ಹಾಡಿ.
4: ಏನು ಮೋಹ ಈ ಕೂದಾಹ, ಸುಡುತ್ತಿದೆ ವಿರಹ ಬಯಸಿ ಸನಿಹ.

0: ಬೇಕು ನನ್ನ ನನ್ನ ಕೊಡುಬೇಡ ಎಂದಿದೆಯ ಏನು ಮೋಹ ಈ ಕುದಾಹ. ಹಾಗೆ ಮೇಡಮ್ ಇನ್ನೊಂದು ನನಗೆ ಡೌಟ್ ಇತ್ತು ಮೇಡಮ್, ನನಗೆ ಸರಿತಾ ಅವ್ರ ಜನ್ಮದಿನ 7/6 ಅಂತ ಕಂಡೆ ಮೇಡಮ್, 7/7 ಅಲ್ಲ ಅನ್ಕಂಡೇನಿ.
1: ಹೌದಾ? ಓಕೆ ಸರ್, ಕನ್ಫ್ಯೂಸ್ ಆದ್ರ ನೋಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.
0: ಓಕೆ ಓಕೆ
1: ಸರ್. ಓಕೆ, ಮತ್ತೊಂದು ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಿ?
2: ಹಾ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ತಿಂಡಿ ಮೇಡಮ್?
1: ಹಾ, ತಿಂಡಿ ಆಯ್ತು ಸರ್. ನಿಮ್ದು?
2: ಹಾ ಮೇಡಮ್, ಇನ್ನ ಈ ಬಂದೆ, ಶಾಪಿಗೆ ಬಂದೆ ಈಗ.
1: ಓಕೆ ಸರ್. ಓಕೆ ಸರ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್, ಚಲಿಸುವ ಮೋಡಗಳಿಂದ ಒಂದು ಹಾಡು ಹೇಳ್ತೀನಿ ಮೇಡಮ್.
1: ಹಾ ಸರ್, ಹಾಡಿ.
2: ನೀನಲ್ಲೋ ನಾನಲ್ಲಿ ಈ ಜೀವ ನಿನ್ನಲ್ಲಿ ನಾನಿನ್ನ ಕಣ್ಣಾಗಿ ನೀನಾಡೋ ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. ನೀನಲ್ಲೋ ನಾನಲ್ಲಿ ಈ ಜೀವ ನಿನ್ನಲ್ಲಿ ನಾನಿನ್ನ ಕಣ್ಣಾಗಿ ನೀನಾಡೋ ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. ಬಳಿಯಲೆ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತ ದಿನ ಬಳಲಿದೆ ಕಣ್ಣೀಗ ತೆರೆಯಿತು. ಬಯಸಿದ ಸೌಭಾಗ್ಯ ಕೈ ಸೇರಿ ಅರುಷ ಮೂಡಿತು. ಒಲವಿನ ಲತೆ ಸಿಗುರಿತು ಕನಸಿನ್ನೂ ಮುಗಿಯಿತು. ಇನ್ನೊಂದು ನಿನ್ನನ್ನು ಚೆಲುವಾಗಿ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ನಮಸ್ತೆ.
3: ಹಲೋ, ನಮಸ್ಕಾರ.
1: ನಮಸ್ತೆ, ಉಡುಪಿ ಸತೀಶ್ ಸರ್ ಅವರಿಗೆ.
3: ಹೇಗಿದ್ದೀರಿ ಮಹಾಲಕ್ಷ್ಮಿ ಮೇಡಮ್?
1: ಆರಾಮಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ?
3: ಹೌದಾ? ನೀವು ಅಡ್ಡಕ್ಕೆ ಬಂದ್ರೆ ಅಡ್ಡ ರಂಗ್ ರಂಗಿಲ್ಲ ಕಣ್ರಿ.
1: ಥ್ಯಾಂಕ್ ಯು ಸರ್. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಸರಿತಾ ಅಲ್ವಾ?
1: ಹೌದು ಸರ್.
3: ಮನೋಜ್ಞ ಅಭಿನಯಕ್ಕೆ ಮತ್ತೊಂದು ಹೆಸರೇ ಸರಿತಾ ರೀ?
1: ಹೌದು ಸರ್, ಕರೆಕ್ಟ್
3: ಅಲ್ವಾ?
1: ಹೌದು.
3: ನೋಡಿ, ಅವರು ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿದ್ದಾರೆ. ಮತ್ತೊಂದು ದಾಖಲೆ ಅಂದ್ರೆ 6 ಬಾರಿ ನಂದಿ ಪ್ರಶಸ್ತಿ ಪಡೆದಂತ ಏಕೈಕ ಅಭಿನೇತ್ರಿ.
1: ಸೂಪರ್ ಸರ್,
3: ಅದು ಒಂದು ದಾಖಲೆ. ಅವ ಅದ್ಭುತ ಅಭಿನಯ. ಮತ್ತೆ ಅವರು ವಿಶೇಷ ಮತ್ತೊಂದು ಏನ್ ಗೊತ್ತಾ ಮೇಡಮ್, ಅವರು ಎಷ್ಟು ತೆರೆ ಮುಂದೆ ಮಿನುಗಿದ್ದಾರೋ ತೆರೆ ಹಿಂದೆ ಕೂಡ ಅಷ್ಟೇ ಅವರ ಕೈ ಚಳಕ ಉಂಟು. ನಂಬರ್ 1 ಡಬ್ಬಿಂಗ್ ಆರ್ಟಿಸ್ಟ್ ಅವರು.
1: ಓಕೆ, ಹೌದು ಸರ್, ಕರೆಕ್ಟ್.
3: ಹೌದು, ನಿಮ್ಮ ತಬ್ಬು ಅವರದ್ದೆಲ್ಲ ಚಲನಚಿತ್ರಗಳಿಗೆ ನೂರಾರು ಅಭಿನೇತ್ರಿಯರಿಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಇರುತ್ತೆ.
1: ಹೌದು ಸರ್, ಹೌದು, ಕರೆಕ್ಟ್.
3: ಅದು ಒಂದು ವಿಶೇಷವೇ.
1: ಹೌದು ಹೌದು.
3: ಆಯ್ತು, ಒಳ್ಳೆ ಟಾಪಿಕ್ ತಂದಿದ್ದೀರಾ ಅವರಿಗೆ. ಈ ಮೂಲಕ ನಿಮ್ಮ ಚಾನೆಲ್ ಮೂಲಕ ನಿಮ್ಮಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ.
1: ಓಕೆ ಸರ್, ಓಕೆ, ಹಾಡಿ ಸರ್.
3: ಆಯ್ತು. ಒಂದು ಮಾತು ನನಗೆ ಗೊತ್ತು, ಅದಲ್ಲ ನಿನ್ನೇನು, ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ, ದಿನವೂ ಹೀಗೆಯೇ ನನ್ನ ಕರೆಯುವೆ, ಈ ದಿನ ಬೇರೆ ವಿಷಯ ತಿಳಿಸುವೆ, ಅಲ್ಲಿಗೆ ಬಂದರೆ ಸುಮ್ಮನೆ ಕೆಣಕುವೆ. ಒಂದು ಮಾತು ನನಗೆ ಗೊತ್ತು, ತೋಳಲಿ ಹೀಗೆ ಬಳಸಿದೆ ಏಕೆ, ಎದೆ ಜುಳ್ಳೆಂದಿದೆ ನನಗೀಗ. ನೈಯಲ್ಲಿ ನಿಂತು ತುಂಬುವ ಸಂಚು ಮಾಡುವೆಯೇಕೆ, ನೀನೀಗ ಯಾರು ಇಲ್ಲದಾಗ ಆಸೆಯು ಮೂಡಿದಾಗ ಇದು ಕರೆಗು ನಾನು ನಿನಗೆ ತಕೆ. ಒಂದು ಮಾತು ನನಗೆ ಗೊತ್ತು, ಅದನ್ನ ಇಲ್ಲೇನು, ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ, ದಿನವು ಹೀಗೆಯೇ ನನ್ನ ಕರೆಯಿದೆ, ಈ ದಿನ ಬೇರೆ ವಿಷಯ ತಿಳಿಸುವೆ, ಅಲ್ಲಿಗೆ ಬಂದರೆ ನಂದನು ಕೆಣಕುವೆ ನಲಾನ ನಲಾನ ನಲಾನ ನಲಾನ ಥ್ಯಾಂಕ್ ಯು
1: ಎಸ್ ಸರ್ ತುಂಬಾ ಚಂದ ಹಾಡಿದ್ರಿ ಥ್ಯಾಂಕ್ ಯು ಸರ್
3: ಧನ್ಯವಾದ
1: ಎಸ್ ಸರ್ ಎಸ್ ಸರ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
4: ಹಲೋ
1: ಹಲೋ ನಮಸ್ತೆ
4: ನಮಸ್ತೆ ಮಹಾಲಕ್ಷ್ಮಿ ಅವರೇ
1: ನಮಸ್ತೆ ಶೋಭಾ ಮೇಡಮ್ ಎಲ್ಲಿ ಮಾಯ ಆಗ್ಬಿಟ್ಟಿದ್ರಿ
4: ಹಂಗೆ ಸ್ವಲ್ಪ ದಿವಸ
1: ಓಕೆ ಮೇಡಮ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
4: ಏನಾಯ್ತು ನಿಮ್ದು
1: ಹಲೋ
4: ಹಲೋ ಕೇಳಿಸ್ತಾ ಇದೆಯಾ
1: ಹೇಳಿ ಮೇಡಮ್
4: ನಾನು ಹೊಸ ಬೆಳಕು ಫಿಲಂ ಇಂದು
1: ಹಾಡಿಮಾ

0: ಪ್ರೀತಿ ಮನಸ್ಸು ಹೂವಾಗಿ ಕನಸು ನೂರಾಗಿ ಮನಸ್ಸು ಹೂವಾಗಿ ಕನಸು ನೂರಾಗಿ ಜೀವ ಬಾನಲ್ಲಿ ತೇಲಾಡಿದೆ ಬಾಯಲ್ಲ ಬಾಳಿನ ಜ್ಯೋತಿ ನಾ ಕಂಡೆ ಕಾಣದ ಪ್ರೀತಿ ರವಿ ಮೂಡಿ ಆಗಸದಲ್ಲಿ ಬೆಳಕನ್ನು ಚೆಲ್ಲಿದ ಹಾಗೆ ಇರುಳಾದ ಬಾಳಲಿ ಬಂದೆ ಸಂತೋಷ ಸಂಭ್ರಮ ತಂದೆ ಈ ಜೀವವು ನಂದಾಡಿದೆ ಈ ಜೀವವು
1: ಸ್ವಲ್ಪ ಸಿಗ್ನಲ್ ಪ್ರಾರಂಭ ಮಾಡ್ಕೊಳ್ತೀನಿ ಶೋಭಾ ಮೇಡಮ್.
2: ಹಲೋ,
1: ನಿಮ್ ವಾಯ್ಸ್ ಕಟ್ ಕಟ್ ಆಗ್ತಾ ಇದೆ.
2: ಹೌದಾ?
1: ಓಕೆ, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು, ಥ್ಯಾಂಕ್ ಯು
1: ಮೇಡಮ್.
2: ಥ್ಯಾಂಕ್
1: ಯು. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ,
3: ಹಲೋ ಮೇಡಮ್.
1: ನಮಸ್ತೆ.
3: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ ಮೇಡಮ್.
1: ಸುಧಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀವಿ ಮೇಡಮ್. ಹೇಗೆ ಚೆನ್ನಾಗಿದ್ದೀರಾ ಮೇಡಮ್?
1: ಎಸ್ ಮೇಡಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಇದು ರಸ ಬೆಳಕು ಚಿತ್ರದ ಹಾಡಿದಾರೆ ಮೇಡಮ್ ಯಾರಾದ್ರು?
1: ನೀವು ಹಾಡಿಮ್ಮ, ನಿಮ್ ಧ್ವನಿಲಿ ನೀವು ಹಾಡಿ.
3: ಅವರು ಪದಳು ಬಂದರು ಸರಿಯೇ, ಅವೇಶದಳು ನಿಂತರು ಸರಿಯೇ, ಅವರು ಪದಳು ಬಂದರು ಸರಿಯೇ, ಅವೇಶದಳು ನಿಂದರು ಸರಿ, ಕೇಸರು ದಯದಳು ಬಹೆಯ ಬಾ ತಿಂಗಳಂದದಲ್ಲಿ ಬಹೆಯ ಬಾ, ತೆರೆದಿದೆ ಮನೆಯೋ ಬಾತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ, ಕಡಲಾಗಿ ಬಾನಾಗಿ ಬಾ, ಗಿರಿಯಾಗಿ ಬಾ ಕಾನಾಗಿ ಬಾ, ಕಡಲಾಗಿ ಬಾನಾಗಿ ಗಿರಿಯಾಗಿ ಕಾನಾಗಿ, ತೆರೆದಿದೆ ಮನೆಯೋ ಬಾ, ಹೊಸ ಗಾನದ ಹೊಸ ತಾನದ ಹೊಸ ಗಾನದ ಹೊಸ

0: ರಸ ಜೀವವ ತಾತ. ಥ್ಯಾಂಕ್ ಯು ಮೇಡಮ್.
1: ಓಕೆ ಸೂಪರ್, ಒಂದು ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡು ತುಂಬಾ ಚಂದ ಹಾಡಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಓಕೆ ಸ್ನೇಹಿತರೆ, ಇದೆ ಖುಷಿ. ಒಂದು ಪುಟ್ಟದೊಂದು ವಿರಾಮ ತೆಗೆದುಕೊಂಡು ಮತ್ತೆ ವಾಪಸ್ ಬರೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸರಿತಾ ಅವರ ಅಭಿನಯದ ಗೀತೆಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಹಾಡ್ಬೋದು. 9686098079 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
6: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಬೀನಾ ಮೇಡಮ್, ಹೇಗಿದ್ದೀರಿ? ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
6: ಲಾಲಿ ಹಾಡು ಹಾಡಿದ್ರೇನಪ್ಪ?
1: ಯಾವ ಇಲ್ಲ ಇಲ್ಲ
6: ಹೌದಾ, ಲಾಲಿ ಹಾಡ್ಬಿಡ್ತೀನಿ.
1: ಓ, ಭಕ್ತ ಪ್ರಹ್ಲಾದ ಫಿಲಂ ಅಲ್ಲಿ
6: ಭಕ್ತ ಪ್ರಹ್ಲಾದ ಚಿತ್ರದ.
1: ಓಕೆ, ಬೆಳೆ ಬೆಳಗ್ಗೆ ಲಾಲಿ ಹಾಡನ್ನ ಹಾಡಿಸ್ತಿದ್ದೀರಿ?
6: ದೇವರ
1: ಹಂಗೆ. ಓಕೆ ಓಕೆ, ಹಾಡಿಮ್ಮ ಹಾಡಿ.
6: ಲಾಲಿ ಲಾಲಿ.

0: ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಹತ್ತು ಜನ್ಮಗಳ ಪುಣ್ಯದ ಫಲವೋ ಮುತ್ತಂತೆ ಬಂದೇ. ಹೆತ್ತ ತಾಯಿಗೆ ಎಂದೋ ಕಾಣ ಆನಂದ ತಂದೆ, ಆನಂದ ತಂದೆ. ಲಾಲಿ ಲಾಲಿ ಸುಕುಮಾರಿ, ಲಾಲಿ ಮುದ್ದು ಬಂಗಾರಿ.
1: ಓಕೆ, ಸುಕುಮಾರಿ ಬಂಗಾರಿನ ಎಲ್ಲಿಂದ ಸೇರಿಸ್ಬಿಟ್ರಿ?
0: ಮತ್ತೆ ಹೆಣ್ಣು ಇರ್ತಾರಲ್ವ ಗಂಡು,
1: ಹಂಗೆ. ಓಕೆ ಓಕೆ, ನಿಮ್ಮ ಕ್ಯಾಲ್ಸಿನ ಚೆನ್ನಾಗಿದೆ, ನಿಮ್ ಲೆಕ್ಕಾಚಾರ. ಥ್ಯಾಂಕ್ ಯು,
0: ಥ್ಯಾಂಕ್ ಯು ನಿಮ್ಮ.
1: ಎಸ್ ಮೇಡಮ್, ಬೇಗ ಹುಷಾರಾಗಿ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ ಹಲೋ, ನಮಸ್ತೆ. ಯಾವ ಗೀತೆ ನಾಕೆ
2: ಮೇಡಮ್?
1: ಹಾ ಹೌದು, ಸಹಜವಾಗಿ ಮತ್ತೆ ಬಿಜಿ ಇರುತ್ತೆ. ಓಕೆ, ಹಾಡಿ.
2: ಗೀತಾ ಮತ್ತೆ ರಾಜಕುಮಾರ್ ಸರಿತ ಅವರ. ಕನಸಲ್ಲಿ ಬಂದ ಮನಾರಿ, ಮನಸ್ಸಲ್ಲಿ ನಿಂತ ಮನ್ಯಾರಿ, ಅವನಾರೋ ನಾ ಕಾಣೆ ನೀಡ್ಲೆ ಕೇಳತಿ, ಕನಸಲ್ಲಿ ಬಂದ ಮನಾರಿ. ಜೊತೆಯಲ್ಲಿ ಗಂಗೆಯ ಧರಿಸಿರುವ, ಮಡಿಲಿ ಚಂದ್ರನ ಮುಡಿದಿರುವ.
1: ಧನ್ಯವಾದ ಸರ್. ಆಕ್ಚುಲಿ ಇದು ಗೀತಾ ಮತ್ತು ಮಾಧವಿ ಅವರು ಈ ಫಿಲಮ್ ಅಲ್ಲಿ ಇದ್ದಾರೆ, ಸರಿತಾ ಅವರಿಲ್ಲ. ನೀವು ಹಾಡ್ತಾ ಇದ್ರಲ್ವಾ, ಮತ್ತೆ ತೊಂದರೆ ಕೊಡಬಾರ್ದು ಅಂತ ನಾನು ನಿಲ್ಲಿಸಲಿಲ್ಲ. ಎನಿವೇ, ಥ್ಯಾಂಕ್ ಯು ಸರ್. ಓಕೆ, ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ರೆಡಿ ಆಫ್ ಮಾಡಿದ್ರಾ?
3: ಆಫ್ ಮಾಡಿದೆ ಮೇಡಮ್, ಹಾಕೊಂಡಿರ್ತೀನಿ, ಗೊತ್ತಾಗೋದೇ ಇಲ್ಲ. ಒಂದ್ 30 seconds ಲೇಟ್ ಆಗುತ್ತಲ್ಲ ನಮಗೆ ಬರೋದು, ಹಾಗಾಗಿ.
1: ನೋ ಇಶ್ಯೂ, ನೋ ಇಶ್ಯೂ. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಮೌನ ಗೀತೆ ಹೇಳಿದಾರೆ ಮೇಡಮ್ ಯಾರಾದ್ರೂ.
1: ಹಾಡಿ ಕೇಳೋಣ.
3: ಅಲ್ಲ, ಹಾಡಿದ್ರೆ ನಗುವ ಹೂವು ನೀನು ಹಾಡಿದ್ರ?
1: ಹಾಡಿ ಹಾಡಿ ಮೇಡಮ್, ಯಾರಾದ್ರೂ
3: ಇಲ್ಲ, ಹಾಡಿದ್ರೆ ಚೇಂಜ್ ಮಾಡ್ತೀನಿ.
1: ಓಕೆ, ನಿಮ್ ಧ್ವನಿಯಲ್ಲಿ ನೀವು ಹಾಡಿ. ಒಂದ್ ಗೀತೆನ ಸಾವಿರಾರು ಜನ ಹಾಡಿರ್ತಾರೆ, ನಿಮ್ ಧ್ವನಿಯಲ್ಲಿ ನೀವು ಹಾಡಿ ಕೇಳ್ತೀವಿ.
3: ಸರಿ ಸರಿ.

ನಲ್ಲಿ ಬಳಿಯಲು ಬಂದಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತ ದಿನ ಬಳಲಿದೆ ಕಣ್ಣೀಗ ತೆರೆಯಿತು ಬಯಸಿದ ಸೌಭಾಗ್ಯ ಕೈ ಸೇರಿ ಅರುಷ ಮೂಡಿತು ಒಲವಿನ

0: ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಯಾರಿದು?
1: ಗುಡ್ ಮಾರ್ನಿಂಗ್, ಗೀತಾ, ಶಿವಮೊಗ್ಗದಿಂದ.
0: ಓಕೆ ಮೇಡಮ್, ಹೇಗಿದ್ದೀರಿ?
1: ಹಾ ಮೇಡಮ್, ಫೈನ್. ನೀವು ಚೆನ್ನಾಗಿದ್ದೀರಾ?
0: ಹಾ, ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ನಾನು ಚಂದಿರ ತಂದ ಹುಣ್ಣಿಮೆ ರಾತ್ರಿ.
0: ಹಾಡಿಮ್ಮ.
1: ಓಕೆ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾ ಯಾವ ಗೀತೆ

0: ಬಾರಿ ಬ್ರಹ್ಮಚಾರಿ ನೀನು ಬಲ್ಲೆಯಲ್ಲ, ಹೆಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ, ಪ್ರೀತಿ ಎಂದರೆ ಗೊತ್ತೇ ಇಲ್ಲ, ನನಗೆ ಪ್ರೀತಿಯೇ ಬೇಕಾಗಿಲ್ಲ, ಬೇಡವೆಂದರೂ ನಾನು ಬಿಡುವುದೇ ಇಲ್ಲ, ಚಂದಿರ ತಂದ ಹುಣ್ಣಿಮ ರಾತ್ರಿ, ಗಾಳಿಯು ತಂದ ತಣ್ಣನ ರಾತ್ರಿ, ಹಾಯಾಗಿ ನಾನಲಗಿರಲು ಆದಿಂಬು ಹಾಸಿಗೆ ನನ್ನನ್ನು ಕಿತ್ತು, ಈ ನನ್ನ ನಲ್ಲನ ಕೂಗೆಂದಿತು. ಥ್ಯಾಂಕ್ ಯು ಮಹಾಲಕ್ಷ್ಮಿಯವರೇ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್,
0: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ನಾವು ಶಿವಮೊಗ್ಗದಿಂದ ವೀಣಾ ಅಂತ, ಶರಾವತಿ ನಗರ.
1: ಓಕೆ ವೀಣಾ ಮೇಡಮ್, ಹೇಗಿದ್ದೀರಿ?
2: ಆರಾಮಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ?
1: ಎಸ್ ಮೇಡಮ್, ಆರಾಮಾಗಿದ್ದೀನಿ. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಏನ್ ಕಾರ್ಯಕ್ರಮ ಮೇಡಮ್ ಇವತ್ತು?
1: ಓಕೆ, ಸರಿತಾ ಅವರ ಅಭಿನಯದ ಗೀತೆಗಳನ್ನ ಹಾಡ್ಬೇಕು ಮೇಡಮ್.
2: ಇಷ್ಟೋ ತನಕ ಕೇಳ್ದೆ, ಎಲ್ಲ ರಾಜ್ಕುಮಾರ್ ಜೊತೆ ಹಾಡಿರೋದೇ ಹಾಡಿದ್ರು. ನಾನ್ ಬೇರೆದ್ ಹಾಡ್ತೀನಿ. ಶಂಕರ್ ನಾಗ್ ಜೊತೆ ಆಕ್ಟ್ ಮಾಡಿರೋದು ಸರಿತಾ ಅವರು.
1: ಹಾಡಿ ಹಾಡಿ ಹಾಡಿ.
2: ಪಾನ ತಂದಲ್ಲ ಜೋಡಿಯ ದಿನ, ಇಂದು ಬಿಡಲಾರೆ ನಿನ್ನ. ಪಾನ ತಂದಲ್ಲ ಜೋಡಿಯ ದಿನ, ಇಂದು ಬಿಡಲಾರೆ ನಿನ್ನ. ದಿನವೂ ನಿನ್ನ ಧ್ಯಾನ, ನೀನೇ ನನ್ನ ಪ್ರಾಣ. ಪಾನ ತಂದಲ್ಲ ಮರುವುದಿನ, ಬಿಟ್ಟು ಇರಲಾರೆ ನಿನ್ನ. ತಾನ ತಂದನ

0: ತಾನ ತಂದನ ಜೋಡಿಯಾದೆನ ಎಂದೂ ಬಿಡಲಾರೆ ನಿನ್ನ ಇರಲಾರೆ ನಿನ್ನ.
1: ಥ್ಯಾಂಕ್ ಯು ಮೇಡಮ್, ಇದು ಜೀವಕ್ಕೆ ಜೀವ ಪಿಕ್ಚರ್ ಮೇಡಮ್.
2: ಹೌದು, ಶಂಕರ್ ನಾಗ್ ಅವರು ಅಭಿನಯ ಮಾಡಿದ್ದಾರೆ ಇದರಲ್ಲಿ. ಸರಿತಾರ್ ಜೊತೆ ಥ್ಯಾಂಕ್ ಯು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
3: ಹಲೋ, ನಮಸ್ತೆ ರೀ ಮೇಡಮ್.
2: ನಮಸ್ತೆ. ಓ, ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವರು.
3: ಹೌದ್ರಿ ಮೇಡಮ್, ಆರಾಮದಿರಿ ಮೇಡಮ್?
2: ಆರಾಮಿದ್ದೀನಿ. ಹೇಗಿದೆ ಸರ್ ಬಿಜಾಪುರ್?
3: ಬಿಜಾಪುರ್ ಏನ್ರಿ, ಬಿಸಿಲು ಇದಾರ ಹಂಗೆ ಆದ್ರಿ, ಮಳೆ ಅಂತ ಇಲ್ರಿ ಮೇಡಮ್. ನಮ್ ಕಡೆ ಮಳೆ, ನಿಮ್ ಕಡೆ ಹಂಗಾದ್ರಿ ಮೇಡಮ್?
2: ನಮ್ ಕಡೆ ಮಳೆ ಚೆನ್ನಾಗಿದೆ ಸರ್.
3: ನಮ್ ಕಡೆ ಮಳೆನೇ ಇಲ್ರಿ ಮೇಡಮ್, ಬರೇ ಮೋಡ್ರಿ, ಆದಷ್ಟು ತುಂತುರು ಹನಿ ನೀರ್ ಮಳೆ ಬರ್ತದ್ರಿ. ಒಳಕಿದೇನಿಲ್ರಿ, ಬಿಸಿಲ ಗಾಳಿ
2: ಬರತ್ತೆ ಬರತ್ತೆ. ಇನ್ನೊಂದ್ ಎರಡ್ ಮೂರ್ ದಿನ
3: ಬರಲಿ ಬರ್ರಿ ಮೇಡಮ್, ಯಾಕಪ್ಪ ಕಳಿಸ್ಕೊಡ್ರಿ ಕಡೆ, ನಮ್ಗೆ ಶಿವಮೊಗ್ಗದಿಂದ ಕಡೆ.
2: ಖಂಡಿತ ಸರ್, ಖಂಡಿತ.
3: ಹೌದ್ರಿ ಮೇಡಮ್, ನಾಷ್ಟ ಏನ್ ಮಾಡಿದ್ರಿ ಇವತ್ತ?
2: ಪುಳಿಯೋಗರೆ ಸರ್.
3: ಹೌದ್ರಿ, ನಾವು ರೊಟ್ಟಿ ಉಂಡೆವ್ರಿ, ಊಟ ಗೀತ ಮಾಡಿ ಕೃಷಿಯಿಂದ ಕೆಲಸ ಮಾಡ್ಕೋತ ಕೇಳಕತ್ತಿದ್ರೆ ಹಂಗೆ ಕನೆಕ್ಟ್ ಆಯ್ತ್ರಿ. ಅದಕ್ಕ
2: ಒಳ್ಳೇದು ಒಳ್ಳೇದು ಸರ್, ಒಳ್ಳೇದು. ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ರಿ?
3: ನಾವು ಒಂದು ಹಾಡ್ತೀನಿ ನೋಡ್ರಿ ಮೇಡಮ್.
2: ಹಾಡಿ ಸರ್, ಕೇಳೋಣ.
3: ಇಂದು ಆನಂದನ ತಾಳಲಾರೆ, ನಿನ್ನ ಮಾತಲ್ಲಿ ನಾ ಹೇಳಲಾರೆ, ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ. ಇಂದು ಆನಂದನ ತಾಳಲಾರೆ, ನಲ್ಲ ನನ್ನ ಮಾತಲ್ಲಿ ಹೇಳಲಾರೆ, ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವನೇ.
2: ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ ಯು
2: ಸರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ, ನಮಸ್ತೆ.
2: ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಿ?
4: ಸಿಕ್ಕಾಟೆ ಮಳೆ ಮೇಡಮ್.
2: ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್?
4: ಕಾಮನ ಬಿಲ್ಲು.
2: ಕಾಮನ ಬಿಲ್ಲು, ಓಕೆ, ಹಾಡಿ ಸರ್. ಹೌದೌದು, ಕಾಮನ ಬಿಲ್ಲಲ್ಲಿ ಸರಿತಾ
4: ಮೇಡಮ್,
2: ರಾಜ್ಕುಮಾರ್ ಮತ್ತೆ
4: ಆರು ಬಾರಿ ನಂದಿ ಅವಾರ್ಡ್ ಬಂದಿದೆ.
2: ಓಕೆ ಸರ್, ಓಕೆ, ಹಾಡಿ ಸರ್.
4: ಎಂದು ಆನಂದನ ತಾಳಲಾರಿ, ಚಿನ್ನದಲ್ಲಿ ನಾ ಹೇಳಲಾರಿ, ನನ್ನ ಕುಣಿಸಲು ವಯಸ್ಸುಗಳು ಕಂಡೆ ಹೊಸ ಹೊಸ ಕನಸುಗಳು, ಇಂದು ಬಿಳ ಎಂದು ಎಂದೆಂದು ನನ್ನವಳೇ, ಇಂದು ಆನಂದನ ತಾಳಲಾರಿ, ಚಿನ್ನ ಮಾತಲ್ಲಿ ನಾ ಹೇಳಲಾರಿ, ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ಎಂದು ನಂದೆಂದು ನನ್ನವಳೇ.
2: ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಓಕೆ, ಎಸ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ಹಲೋ,
2: ನಮಸ್ತೆ.
5: ನಮಸ್ತೆ.
2: ನಮಸ್ತೆ.

0: ಓಕೆ
1: ಹಾಡ್ತಾ
0: ಇದ್ರಲ್ವಾ. ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಓಕೆ ಸ್ನೇಹಿತರೆ, ನಮ್ಮ ಪ್ರೀತಿಯ ಕೇಳಗರು ಒಬ್ರಿಗಿಂತ ಒಬ್ರು ತುಂಬಾ ಚಂದ ಹಾಡ್ತಾ ಇದ್ರು. ಎಸ್, ಅದರಲ್ಲೂ ತೆರೆದಿದೆ ಮನೆ ಓ ಬಾ ಅತಿಥಿ ಅನ್ನುವಂತಹ ಈ ಅರ್ಥಗರ್ಭಿತವಾದ ಸಾಹಿತ್ಯದ ಹಾಡು ಕುವೆಂಪು ಅವರ ರಚನೆಯ ಗೀತೆ ಆಗಿದೆ ಕೂಡ. ಎಸ್, ಈ ದಿನ ಸ್ನೇಹಿತರೆ ಸರಿತಾ ಅವರ ಅಭಿನಯದ ಗೀತೆಗಳನ್ನು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಆಯ್ಕೆ ಮಾಡಿಕೊಂಡು ಹಾಡಿದರು. ಎಸ್, ಯಾರೆಲ್ಲ ಕರೆ ಮಾಡಿ ಎಸ್ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡು ಹಾಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ. ಸಂಜೆ ಕೂಡ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ನೀವು ಮಾತಾಡ್ಬೋದು ಅಂತ ಹೇಳ್ತಾ. ಜೊತೆಗೆ ನಮ್ಮ ಸೋಮಶೇಖರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಈ ದಿನ ನನಗೆ ಹುಷಾರಿಲ್ಲದ ಕಾರಣ ಕರೆ ಮಾಡಲಿಕ್ಕಾಗಲಿಲ್ಲ ಅಂತ. ಓಕೆ ಸರ್, ಬೇಗ ಹುಷಾರಾಗಿ ಕರೆ ಮಾಡಿ, ಆದರೂ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಆಲಿಸ್ತಾ ಇದ್ದೀರಾ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಮಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು, ಎಸ್ ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ ಮೇಡಮ್, ಟುಡೇ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಹಾಗೆ ಎಸ್ ನಿನ್ನೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಕೂಡ ಚೆನ್ನಾಗಿ ಮೂಡ್ ಬಂತು ಅಂತ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸ್ನೇಹಿತರೆ, ಕೊನೆದಾಗಿ ಎರಡು ಲೈನ್ ಗೀತೆನ ಹಾಡೋದ್ರ ಮೂಲಕ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸುವ. ಬಳಿಯಲೆ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ ದಿನ ಬಳಲಿದೆ, ಕಣ್ಣೀಗ ತೆರೆಯಿತು ಬಯಸಿದ ಸೌಭಾಗ್ಯ ಕೈ ಸೇರಿ ಹರುಷ ಮೂಡಿತು, ಒಲವಿನ ಅಲತೆ ಚಿಗುರಿತು ಕನಸಿನ್ನೂ ಮುಗಿಯಿತು. ಇನ್ನೆಂದು ನಿನ್ನನ್ನು ಚೆಲುವೆ ಬಿಡಲಾರೆನ, ಬಾಗಿಲಿಗೆ ಹೊಸಿಲಾಗಿ ತೋರಣದ ಹಸಿರಾಗಿ ಪೂಜಿಸುವ ಹೂ

0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಒಂದಿಷ್ಟು ಜ್ಞಾನ ಮನೋರಂಜನೆಯೊಂದಿಗೆ ಎಂದೆಂದಿಗೂ ಸದಾ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ಇದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
2: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
1: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756661.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು,

0: ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ನಾನು ನಿಮಗಾಗಿ ಒಂದು ಅದ್ಭುತವಾಗಿರೋ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಅದೊಂದು 100 ವರ್ಷಕ್ಕೂ ಮೀರಿದ ಮನೆ. ಹೆಸರು ಹಿರಿ ಮನೆ. ಮನೆ ಹಳತಾಗಿದ್ರು ಆಕರ್ಷಕವಾಗಿತ್ತು, ಗಟ್ಟಿಮುಟ್ಟಾಗಿತ್ತು. ಹಾಗಾಗಿ ಅದರಲ್ಲಿ ಯಾವುದೇ ಬದಲಾವಣೆ ಮಾಡದೆ ಹಾಗೆಯೇ ಉಳಿಸಿಕೊಂಡಿದ್ರು ಅದರ ಮಾಲೀಕ ಗೋವಿಂದ. 16 ವರ್ಷಗಳ ಹಿಂದೆ 5-6 ಜನ ಅಣ್ಣ ತಮ್ಮಂದಿರು ಕೂಡಿರುತ್ತಿದ್ದ ಮನೆ ಅದು. ಮನೆ ತುಂಬಾ ಜನ, ಅಲ್ಲಿ ಇಲ್ಲಿ ಓಡಾಡುವ ಮಕ್ಕಳು, ಯಾವಾಗ್ಲೂ ಬಂದು ಹೋಗುವ ನೆಂಟರಿಷ್ಟರು. ಹಬ್ಬ ಹರಿದಿನ, ಪೂಜೆ ಪುನಸ್ಕಾರ, ಏನಾದ್ರೊಂದು ಸಂಭ್ರಮ ನಡೆಯುತ್ತಲೇ ಇರ್ತಿತ್ತು. ಬಸಿರು, ಬಾಣಂತನ, ಹುಟ್ಟು, ಕೊನೆಗೆ ಸಾವು, ಎಲ್ಲವನ್ನೂ ಕಂಡಿತ್ತು ಆ ಮನೆ. ಕಾಲನ ಒಡಿತನಕ್ಕೆ ಸಿಕ್ಕು ಮನೆಯ ಜನರೆಲ್ಲ ಉದ್ಯೋಗಾರ್ಥವಾಗಿ ಬೇರೆ ಬೇರೆ ಕಡೆ ನೆಲೆಸಿದ ನಂತರ ಈ ಮನೆಯಲ್ಲಿ ಗೋವಿಂದ, ಆತನ ತಾಯಿ ಶಾರದಮ್ಮ, ಮಡದಿ ರುಕ್ಮಿಣಿ ಹಾಗೆ ಇಬ್ಬರು ಮಕ್ಕಳು ವೀಣಾ ಮತ್ತೆ ವಾಣಿ ವಾಸವಾಗಿದ್ರು. 16 ಕೋಣೆಗಳಿದ್ದ ಆ ಮನೆಯನ್ನ ಸ್ವಚ್ಛವಾಗಿಡೋದು ರುಕ್ಮಿಣಿಗೆ ಇಡೀ ದಿನದ ಕೆಲಸವಾಗ್ತಿತ್ತು. ಮನೆಯನ್ನ ವಿಭಾಗಿಸಿ ಸ್ವಲ್ಪ ಸಣ್ಣ ಸಣ್ಣ ಮಾಡಿ ಬಾಡಿಗೆದಾರರಿಗೆ ಕೊಡೋಣ ಎಂಬ ರುಕ್ಮಿಣಿಯ ಮಾತು ಗೋವಿಂದ ಎಂದೂ ಕೇಳಿಸಿಕೊಳ್ಳಲೇ ಇಲ್ಲ. ಹೀಗಿದ್ದ ಆ ಮನೆಯಲ್ಲೊಂದು ವಿಶೇಷ ಕೊಠಡಿಯಿತ್ತು. ಆ ಕೊಠಡಿಯ ಬಾಗಿಲು ಸದಾ ಕಾಲ ಹಾಕಿರುತ್ತಿತ್ತು. ಒಳಗೆ ಏನಿದೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಕೊಠಡಿಯ ಬೀಗದ ಕೈ ಯಜಮಾನ ಗೋವಿಂದನ ಬಳಿ ಇತ್ತಾದರೂ ಅವನು ಕೂಡ ಎಂದೂ ಆ ಕೊಠಡಿಯನ್ನು ಪ್ರವೇಶಿಸಿರಲಿಲ್ಲ. ಹೋಗಬೇಡಿ ಎಂದಲ್ಲಿಗೆ ಹೋಗುವ, ನೋಡಬೇಡಿ ಎಂಬುದನ್ನೇ ನೋಡುವ ಸಹಜ ಕುತೂಹಲ ಯುವಕರಲ್ಲಿರುವಂತೆ ವೀಣಾ ಮತ್ತೆ ವಾಣಿಗೆ ಆ ಕೊಠಡಿಯ ವಿಷಯ ಏನು ಅಂತ ತಿಳ್ಕೋಬೇಕಾಗಿತ್ತು. ಒಮ್ಮೆ ಅಜ್ಜಿಯನ್ನ ಆ ಬಗ್ಗೆ ವಿಚಾರಿಸಿದಾಗ ಅವರಿಗೆ ಅಜ್ಜಿ ಗದರಿ ಬಿಟ್ಟಿದ್ಲು. ಅದೆಲ್ಲ ಹಳೆಯ ವಿಚಾರ, ವಿಷಯವನ್ನ ಮತ್ತೆ ತೆಗಿಬೇಡಿ, ಆ ರೂಮ್ನ ಹತ್ರ ಕೂಡ ಸುಳಿಬೇಡಿ ಎಂದು ಜೋರು ಧ್ವನಿಯಲ್ಲಿ ಹೇಳಿದ್ಲು. ಹೀಗಿರಲು ಒಂದು ದಿನ ಸಂಬಂಧಿಕರ ಮದುವೆಯ ಸಲುವಾಗಿ ಗೋವಿಂದ, ರುಕ್ಮಿಣಿ ಹಾಗೆ ಶಾರದಮ್ಮನವರು ಪರ ಊರಿಗೆ ಹೋಗಬೇಕಾದ ಸಂದರ್ಭ ಒದಗಿ ಬಂತು. ಯಾರು ಇಲ್ಲದ ಈ ಸಂದರ್ಭವೇ ಆ ರೂಮನ್ನ ಪ್ರವೇಶಿಸಲು ಸರಿಯಾದ ಸಂದರ್ಭ ಎಂದೆನಿಸಿದ್ದ ಅಕ್ಕ ತಂಗಿ ಅಪ್ಪ ಬೀಗದ ಕೈ ಇಡುತ್ತಿದ್ದ ಜಾಗದಿಂದ ಬೀಗದ ಕೈ ತೆಗೆದುಕೊಂಡು ಬಂದು ಒಳ ಪ್ರವೇಶಿಸಿದರು. ಪೂರ್ತಿ ಧೂಳಿನಿಂದ ತುಂಬಿದ್ದ ಕೋಣೆ, ಅಲ್ಲಲ್ಲಿ ಜೇಡರ ಬಲೆ. ಆ ರೂಮ್ನ ಲೈಟ್ ಕೂಡ ಉರಿಯುತ್ತಿರಲಿಲ್ಲ. ನಿಧಾನವಾಗಿ ಕಿಟಕಿಯನ್ನ ತೆರೆದರೆ ಅವರು ಕಂಡಿದ್ದೇನು? ಅಬ್ಬ, ಎಂತಹ ಆಕರ್ಷಕ ಕುರ್ಚಿ ಎಂದಳು ವೀಣಾ. ಹೌದಲ್ವಾ, ಆಂಟಿಕ್ ಚೇರ್, ಎಷ್ಟು ಚಂದದ ಕುಸುರಿ ಕೆಲಸ ಮಾಡಿದ್ದಾರೆ. ಈ ಕಾಲಕ್ಕಂತೂ ಈ ತರಹ ಕುರ್ಚಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಎಂದಳು ವಾಣಿ. ಈ ಕುರ್ಚಿ ಕಾಣುವಷ್ಟು ಭಾರವಿಲ್ಲ, ಹಗುರವಾಗಿದೆ ಎಂದಳು ವೀಣಾ. ಆದ್ರೆ ಈ ಇಡೀ ರೂಮ್ನಲ್ಲಿ ಒಂದು ಕುರ್ಚಿ ಬಿಟ್ಟರೆ ಬೇರೇನು ಇಲ್ಲವಲ್ಲ ಎಂದು ಆಶ್ಚರ್ಯಪಟ್ಟರು ಅಕ್ಕ ತಂಗಿಯರು. ನಂತರ ಇಬ್ರು ಸೇರಿ ಕುರ್ಚಿಯನ್ನ ಒರೆಸಿ ಇಡೀ ರೂಮನ್ನ ಸ್ವಚ್ಛಗೊಳಿಸಿದ್ರು. ಇಬ್ಬರ ಮನದಲ್ಲೂ ಅದೇನೋ ಸಂಭ್ರಮ, ಏನೋ ಸಾಧಿಸಿರುವ ಉತ್ಸಾಹ. ಈಗ ಆ ಕುರ್ಚಿಯ ಮೇಲೆ ಮೊದಲು ಯಾರು ಕೂರಬೇಕು ಎಂಬ ಬಗ್ಗೆ ಚರ್ಚೆ ಶುರುವಾಯಿತು. ಅಕ್ಕ ತಂಗಿ ಎಂದಾದ ಮೇಲೆ ಚರ್ಚೆ, ವಾದ ವಿವಾದ ಇಲ್ಲದೆ ಯಾವುದಾದ್ರೂ ವಿಷಯದ ಮೇಲೆ ಒಮ್ಮೆಲೆ ಒಪ್ಪಿಕೊಳ್ಳೋದುಂಟೆ? ಛೇ, ಸಾಧ್ಯವೇ ಇಲ್ಲ. ಅಂತೂ ಇಬ್ಬರ ಮಧ್ಯ ಒಪ್ಪಂದದಂತೆ ಮೊದಲು ವೀಣಾ ಕೂರುವುದಾಗಿ, ನಂತರ ವಾಣಿ ಕೂರುವುದೆಂದು ನಿರ್ಧಾರ ಆಯ್ತು. ಕುರ್ಚಿಯ ಮೇಲೆ ಕಾಲಿ ಕುಳಿತರೆ ಸಾಕೆ, ಆದ್ರೆ ಫೋಟೋಗಳು ಬೇಡವೆ, ಅದು ಅಂಥ ಚಂದದ ಕುರ್ಚಿ ಮೇಲೆ. ಅಂತೂ ವೀಣಾ ಕುರ್ಚಿಯ ಮೇಲೆ ಕುಳಿತು ಬೇರೆ ಬೇರೆ ಭಂಗಿಯಲ್ಲಿ ಚಿತ್ರಗಳನ್ನ ತೆಗೆದುಕೊಂಡ್ಲು. ಇನ್ನು ವಾಣಿಯ ಸರದಿ. ಅದಾಗಲೇ ಕರೆ ಗಂಟೆ ಸದ್ದಾಯಿತು. ಅಕ್ಕ ತಂಗಿಯರಿಬ್ರು ಬೇಗನೆ ಕಿಟಕಿಯನ್ನ ಮುಚ್ಚಿ ಬಾಗಿಲಿಗೆ ಬೀಗ ಹಾಕಿ ಹೊರಗೆ ಬಂದ್ರು. ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಹಿಂತಿರುಗಿದ್ರು. ಮತ್ತೆ ವೀಣಾ ವಾಣಿಯಲ್ಲಿ ಜಗಳ ಶುರುವಾಯ್ತು. ವಾಣಿಗೆ ಕುರ್ಚಿಯಲ್ಲಿ ಕೂರಲು ಆಗ್ಲಿಲ್ಲ ಎಂಬ ಅಸಮಾಧಾನ. ನೀನ್ ಮಾತ್ರ ಚೇರ್ನಲ್ಲಿ ಕುಳಿತು ಚೆನ್ನಾಗಿರೋ ಫೋಟೋವನ್ನೆಲ್ಲ ತಗೊಂಡೆ, ನನಗ್ ನೋಡು ಚಾನ್ಸ್ ಸಿಗ್ಲೇ ಇಲ್ಲ. ಅಪ್ಪ ಅಮ್ಮ ಆಗ್ಲೇ ಬಂದಾಯ್ತು, ಇನ್ನ ಆ ಫೋಟೋ ಎಲ್ಲ FBಲಿ ವಾಟ್ಸಪ್ ಅಲ್ಲಿ ಹಾಕು ಎಂದಳು ಸಿಟ್ಟಿನಿಂದ. ನನಗೇನ್ ಗೊತ್ತಿತ್ತು ಅವ್ರು ಅಷ್ಟು ಬೇಗ ಬರ್ತಾರೆ ಅಂತ. ಸಾರಿ ಅಂದ್ಲು ವೀಣಾ. ಏನದು ಗಲಾಟೆ, ನಾವಿನ್ನು ಮನೆ ತಲುಪಿದ್ದೀವಿ ಅಷ್ಟೇ. ನಿಮ್ ಜಗಳ ಶುರುವಾಯ್ತಾ? ರಾತ್ರಿ ಆಗಿದೆ, ಸುಮ್ನೆ ಮಲ್ಗಿ
3: ಎಂಬ ಅಮ್ಮನ ಮಾತು ಕೇಳಿ ಇಬ್ಬರು ಸುಮ್ಮನಾದ್ರು. ರಾತ್ರಿ ನಿದ್ದೆಯಲ್ಲಿ ಯಾರು ಕನವರಿಸುತ್ತಿರೋದು ಕೇಳಿ ವಾಣಿಗೆ ಎಚ್ಚರವಾಯ್ತು. ನೋಡಿದ್ರೆ ವೀಣಾ ಏನೂ ಕನವರಿಸ್ತಿದ್ಲು.
2: ಯಾರಾದ್ರೂ ನನ್ನನ್ನು ಉಳಿಸಿ, ನನಗೆ ಸಾಯೋಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನನ್ನು ಉಳಿಸಿ, ನನ್ನ ಪ್ರೀತಿಯನ್ನ ಉಳಿಸಿ. ಏ ವೀಣಾ, ವೀಣಾ ಎಚ್ಚರ ಆಗು, ಏನಾಯ್ತೆ ಎನ್ನುತ್ತಾ ಗಾಬರಿಯಿಂದ ವೀಣಾಳನ್ನ ಎಬ್ಬಿಸಿದಳು ವಾಣಿ. ವಾಣಿ ಎಚ್ಚರಿಸಿದ್ದರಿಂದ ಮಗ್ಗುಲು ಬದಲಾಯಿಸಿ ಮಲಗಿದ ವೀಣಾ ಗಾಢ ನಿದ್ರೆಗೆ ಶರಣಾದಳು. ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಬಂದ ವೀಣಾಳನ್ನ ನೋಡಿ ರುಕ್ಮಿಣಿಗೆ ಆಶ್ಚರ್ಯ ಆಯ್ತು. ತಲೆಗೆ ಎಣ್ಣೆ ಹಚ್ಚಲು ಇಷ್ಟಪಡದ ಸದಾ ಬಿಚ್ಚಿದ ಕೂದಲಲ್ಲಿ ಓಡಾಡ್ತಿದ್ದ ವೀಣಾ ಅಂದು ತಲೆಗೆ ಎಣ್ಣೆ ಹಚ್ಚಿ ಜಡೆ ಹಾಕಿದ್ಲು. ಎಂದಿನಂತೆ ಚೂಡಿದಾರ ಅಥವಾ ಪ್ಯಾಂಟ್ ಹಾಕದೆ ಸೀರೆ ಉಟ್ಟಿದ್ಲು.
4: ವೀಣಾ, ಇದೇನೆ ವಿಶೇಷ? ಯಾವ್ದಾದ್ರೂ ಮದ್ವೆಗೆ ಹೋಗ್ತಾ ಇದೀಯಾ
3: ಅಂತ ರುಕ್ಮಿಣಿ ಕೇಳಿದ್ಲು. ಅಮ್ಮನನ್ನ ಒಮ್ಮೆ ಗಮನಿಸಿದ ವೀಣಾ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ಲು.
2: ಯಾಕೋ ವಿಚಿತ್ರವಾಗಿದೆಯಲ್ಲ ಅಂತ ಎಣಿಸಿದ ರುಕ್ಮಿಣಿ ಈಗಿನ ಹುಡುಗಿರ್ ಏನ್ ವಿಚಿತ್ರನಪ್ಪ ಅಂತ ಗುಣಕೊಂಡ್ರು.
3: ಹೊರಗೆ ಕೂತಿದ್ದ ಅಜ್ಜಿಯ ಬಳಿ ಬಂದು, ಅಮ್ಮ ನಾನ್ ಬಂದಿದ್ದೀನಿ ನೋಡು ಅಂದ್ಲು ವೀಣಾ. ವೀಣಾಳ ಮಾತನ್ನ ಕೇಳಿ ವೀಣಾ ಕಡೆ ತಿರುಗಿದ ಅಜ್ಜಿ ಆಕೆಯನ್ನ ನೋಡಿ ಗಾಬರಿಯಾದ್ರು. ತೀರಿ ಹೋಗಿದ್ದ ತಮ್ಮ ಮಗಳು ಸುರೇಖಾನನ್ನ ನೋಡ್ದಂತಾಯ್ತು. ಅವರಿಗೆ ಜೊತೆಗೆ ಅಮ್ಮ ಎಂದು ಬೇರೆ ಕರೆದಿದ್ಲು.
2: ವೀಣಾ, ಯಾಕಮ್ಮ ನನ್ನ ಅಮ್ಮ ಅಂತ ಕರೀತಿದ್ಯಾ
3: ಅಂದ್ರು ಅಜ್ಜಿ.
2: ಅಮ್ಮ, ನಾನ್ ವೀಣಾ ಅಲ್ಲಮ್ಮ, ಸುರೇಖಾ, ಸರಿಯಾಗಿ ನೋಡು
3: ಅಂದ್ಲು ವೀಣಾ.
2: ಗೋವಿಂದ, ರುಕ್ಮಿಣಿ, ಬೇಗ ಬನ್ನಿ, ಬೇಗ ಬನ್ನಿ
3: ಎಂದು ಗಾಬರಿಯಿಂದ ಕೂಗಿದ್ರು ಅಜ್ಜಿ. ಏನಾಯ್ತೆಂದು ಹೊರಗೆ ಬಂದು ಗೋವಿಂದ ಹಾಗೆ ತಾಯಿ ರುಕ್ಮಿಣಿ ವಿಚಿತ್ರವಾಗಿ ಮಾತನಾಡುತ್ತಿರುವ ವೀಣಾಳನ್ನ ಕಂಡು ಗಾಬರಿಕೊಂಡ್ರು.
2: ವೀಣಾ, ಏನಮ್ಮ ತಮಾಷೆ ಮಾಡ್ತಿದ್ಯಾ
3: ಎಂದು ಕೇಳಿದ್ರು ತಾಯಿ ರುಕ್ಮಿಣಿ.
2: ನನ್ ವೀಣಾ ಅಲ್ಲ ಸುರೇಖಾ, ನನ್ನನ್ನ ವೀಣಾ ಅಂತ ಕರಿಬೇಡಿ
3: ಅಂದ್ಲು ವೀಣಾ. ವೀಣಾಳ ವಿಚಿತ್ರ ವರ್ತನೆಯನ್ನ ನೋಡಿ ಯಾರಿಗೂ ಏನು ಮಾಡಬೇಕೆಂದು ಹೊಳೆಯಲಿಲ್ಲ.
2: ಅಮ್ಮ, ಏನಮ್ಮ ಇದು
3: ಎನ್ನುವಂತೆ ಗೋವಿಂದ ತಾಯಿಯ ಮುಖ ನೋಡಿದ. ಅವರಿಗೂ ಏನೂ ಗೊತ್ತಾಗಿಲ್ಲ.
2: ರುಕ್ಮಿಣಿ, ಮಗುವಿಗೆ ದೃಷ್ಟಿ ಆಗಿರ್ಬೇಕು, ಸಂಜೆ ಒಂದ್ಸರ್ತಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ತಗೋಬಾ
3: ಅಂದ್ರು ಅಜ್ಜಿ.
2: ಆಯ್ತಮ್ಮ, ಹಾಗೆ ಮಾಡ್ತೀನಿ, ಈಗ ಎಲ್ಲರೂ ತಿಂಡಿ ತಿನ್ನೋದಕ್ ಬನ್ನಿ
3: ಅಂದ್ರು ರುಕ್ಮಿಣಿ.
2: ನನಗೆ ನಿಮ್ಮೆಲ್ಲರ ಮೇಲೆ ಸಿಟ್ಟಿದೆ, ನಿಮ್ಮೆಲ್ಲರ ಮೇಲೆ ಸಿಟ್ಟಿದೆ
3: ಎಂದು ಕಿರುಚಾಡೆ ತೊಳಗಿದ್ಲು ವೀಣಾ. ಪರಿಸ್ಥಿತಿಯಿಂದ ಎಚ್ಚೆತ್ತ ಗೋವಿಂದ ಮಾತ್ರ,
2: ಸುರೇಖಾ ನಿನಗೇನೋ ಹೇಳ್ಬೇಕು, ಯಾಕೆ ಇಲ್ಲಿಗೆ ಬಂದಿದೀಯಾ, ಯಾಕೆ ನನ್ನ ಮಗಳ ದೇಹವನ್ನ ಸೇರಿದೀಯಾ
3: ಅಂತ ಕೇಳ್ದ.
2: ಅಣ್ಣ, ನಿನಗಾದ್ರೂ ಗೊತ್ತಾಯ್ತಲ್ಲ ನಾನು ಬಂದಿದ್ದೀನಿ ಅಂತ, ನಿಮಗೆಲ್ಲ ಏನೋ ಹೇಳ್ಬೇಕು
3: ಅಂದ್ಲು ವೀಣಾ.
2: ಆಯ್ತು ಆಯ್ತು ಹೇಳಮ್ಮ, ಏನ್ ಹೇಳ್ಬೇಕು?
5: ಅಣ್ಣ, ನಿಮ್ಗೆಲ್ಲ ಗೊತ್ತೇ ಇದೆ ನಾನು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡೆ ಅಂತ.
2: ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ, ಸುರೇಖಾ ಯಾಕೆ ಆಕೆಯ ವೀಣಾಳ ದೇಹದ ಮೇಲೆ ಬಂದಿದ್ದಾಳೆ, ಅವಳು ಏನು ಹೇಳೋದಕ್ಕೆ ಹೊರಟಿದ್ದಾಳೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ఎస్ వెల్కమ్ బ్యాక్ టు రేడియో శివమొగ్గ 90.8 FM సముదాయ బానులి భరవసెగాగి భవిష్యక్కాగి నమ్మ బానులి నాను నిమ ఆర్జె రక్షితా హొళ్ళ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಹೇಳ್ತಾ ಇದ್ದ ಕಥೆ ಮುಚ್ಚಿದ ಕೋಣೆಯು ಒಂಟಿ ಕುರ್ಚಿಯು ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ. ಹಾಗೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅಣ್ಣ, ನಿಮ್ಗೆಲ್ಲ ಗೊತ್ತೇ ಇದೆ ನಾನು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡೆ ಅಂತ. ನನಗಿಷ್ಟ ಇಲ್ಲದವ್ರ ಜೊತೆ ನನ್ನ ಮದುವೆ ನಿಶ್ಚಯ ಮಾಡಿದ್ರಿ. ನಾನು ಇನ್ನೊಬ್ಬರನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರು ಕೇಳಲಿಲ್ಲ. ನನಗಿಷ್ಟ ಇಲ್ಲದ್ರ ಜೊತೆ ಬದುಕಲಾರದೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ಹಾಗೆ ಈ ಮನೆಯಲ್ಲಿ ಯಾರಿಗೂ ಆಗಬಾರ್ದು. ಮನಸಾರೆ ಪ್ರೀತಿಸುವ ಹೃದಯವನ್ನ ಒಂದು ಮಾಡೋ ಕೆಲಸ ಮಾಡಿ. ಈಗ ನೀನ್ ಏನ್ ಮಾಡ್ತಿದ್ಯಾ ಅಣ್ಣ, ನಿನ್ನ ಮಗಳಿಗೂ ಅದೇ ಗತಿ ಬಂದ್ರೆ ಏನ್ ಮಾಡ್ತೀಯಾ ಎಂದಳು ವೀಣಾಳಲ್ಲಿದ್ದ ಸುರೇಖ. ಇಲ್ಲಮ್ಮ, ಹಾಗೇನೂ ಆಗೋದಿಲ್ಲ, ಇನ್ನು ನೀನ್ ಹೊರಡ್ತೀಯಾ ಅಂತ ಹೇಳಿದ ಗೋವಿಂದ. ಕಣ್ಣು ಕೆಂಪಾಗಿಸಿಕೊಂಡು ಅತ್ತಿಂದಿತ್ತ ತಿರುಗಾಡುತ್ತಿದ್ದ ವೀಣಾ ಆಯ್ತು ಇದು ಹೊರಟೆ ಎನ್ನುತ್ತಾ ಅಲ್ಲಿ ಬಿದ್ದು ಬಿಟ್ಟಳು. ಬಿದ್ದ ವೀಣಾಳನ್ನ ಉಪಚರಿಸಿ ನೀರು ಕುಡಿಸುತ್ತಿದ್ದಂತೆಯೇ ತನಗೆ ಇಷ್ಟು ಹೊತ್ತು ಏನಾಯ್ತು ಎಂಬುದರ ಅರಿವಿಲ್ಲದಂತೆ ವೀಣಾ, ನಾನೇ ಕಿಲ್ ಬಿದ್ದಿದ್ದೀನಿ, ನನಗೆ ಹುಷಾರಿಲ್ವಾ ಅಂತ ಕೇಳಿದ್ಲು. ಇಲ್ಲಮ್ಮ, ನಿನಗೇನೂ ಆಗಿಲ್ಲ, ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡು ಅಂದ್ರು ರುಕ್ಮಿಣಿ. ಗತಿಸಿದ ಮಗಳನ್ನ ನೆನೆಸಿಕೊಳ್ಳುತ್ತಾ ಕಣ್ಣೀರು ಹಾಕುತ್ತಿದ್ದ ಅಜ್ಜಿಯ ಹತ್ರ ಬಂದ ವೀಣಾ, ಯಾಕಜ್ಜಿ ಕಣ್ಣಲ್ಲಿ ನೀರು ಅಂತ ಕೇಳಿದ್ಲು. ಏನಿಲ್ಲಮ್ಮ, ನೀನ್ ದೇವ್ರಿಗೆ ದೀಪ ಹಚ್ಚು ಎಂದು ಹೇಳಿದ್ರು ಅಜ್ಜಿ. ನಾಳೆ ನಿನ್ ಇಷ್ಟದಂತೆ ನೀನ್ ಇಷ್ಟಪಟ್ಟ ಹುಡುಗನನ್ನ ಮನೆ ಕರ್ಕೊಂಬಾ, ನಾನು ಅವನನ್ನೊಮ್ಮೆ ನೋಡಿ ಮಾತನಾಡ್ಬೇಕು ಎಂದ್ರು ಗೋವಿಂದ. ಅಪ್ಪ, ನಿಜನಾ, ನೀನ್ ಒಪ್ಕೊಳ್ತೀಯಾ ಅಂತ ಕೇಳಿದ್ಲು ವೀಣಾ. ಮೊದ್ಲು ಅವನ್ನ ಕರ್ಕೊಂಡ್ಬಾ, ನಂತರ ಉಳಿದ ಮಾತುಕತೆ ಎಂದು ಹೇಳಿದ್ರು ಗೋವಿಂದ. ಎಲ್ಲಾ ಒಳಗೆ ಹೋದ ನಂತರ ಹಿಂದಿನಿಂದ ಬಂದ ತಂಗಿ ವಾಣಿ, ಏನಕ್ಕಾ ಸೂಪರ್ ಆಕ್ಟಿಂಗ್ ನಿಂದು, ಒಂದ್ಸಾರಿ ನಾನೇ ಹೆದರು ಬಿಟ್ಟೆ. ಹಾಗಾಗಿ ನಾವು ನಿನ್ನ ಕೋಣೆಗೆ ಹೋಗಿದ್ದೆವು ಎಂಬ ನಿಜವನ್ನ ಹೇಳಿದೆ. ಸಾರಿ ಅಕ್ಕ ಎಂದು ಹತ್ತಿರಕ್ಕೆ ಬಂದು ತಬ್ಕೊಂಡ್ಲು. ಏನ್ ಆಕ್ಟಿಂಗು, ಸರಿಯಾಗಿ ಹೇಳು ಅಂದ್ಲು ವೀಣಾ. ಏ, ನಿನ್ನ ನಾವು ಪ್ಲಾನ್ ಮಾಡಿದ್ವಿ ತಾನೆ, ಸುರೇಖಾತೆ ಡೈರಿ ನಮ್ಗೆ ಆ ಕೋಣೆಯಲ್ಲಿ ಸಿಕ್ಕಿದ್ದು, ಅವ್ರ ಕಥೆನ ನಾವು ಓದಿದ್ದು, ಅವರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಹಾಗಾಗಿ ಆ ಕೋಣೆಗೆ ಯಾರನ್ನೂ ಬಿಡ್ತಿರ್ಲಿಲ್ಲ. ಹಾಗೆ ನಿನ್ನ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಅಪ್ಪನಿಗೆ ಬುದ್ಧಿ ಕಲಿಸೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಅಲ್ಲ, ನಿನ್ ಓವರ್ ಆಕ್ಟಿಂಗ್ ಸ್ವಲ್ಪ ಕಮ್ಮಿ ಮಾಡ್ತೀಯಾ? ಹೋಗ್ಲಿ ಬಿಡು, ನಮ್ ಪ್ಲಾನ್ ಸಕ್ಸಸ್ ಎಂದ್ಲು ವಾಣಿ. ಇವಳೇನ್ ಮಾತಾಡ್ತಿದ್ದಾಳೆ ಅಂತ ಗೊಂದಲಕ್ಕೊಳಗಾದಳು ವೀಣಾ. ನಿನ್ನೆ ಕೋಣೆಯ ಬಾಗಿಲು ತೆಗೆದಿದ್ದು, ಕುರ್ಚಿಯ ಮೇಲೆ ಕೂತಿದ್ದು ಅಷ್ಟೇ ನೆನಪಿದೆ. ಹಾಗಾದ್ರೆ ಅತ್ತೆ ನಿಜಕ್ಕೂ ಬಂದಿದ್ಲ?
1: ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ಈ ಒಂದು ಕಥೆ ಒಂದು ವಿಭಿನ್ನವಾಗಿರುವಂತಹ ಕಥೆ ಇದಾಗಿತ್ತು. ಹಾಗೆ ಒಳ್ಳೆ ಟ್ವಿಸ್ಟ್ ಕೂಡ ಈ ಕಥೆಯಲ್ಲಿ ಇತ್ತು ಅಂತಾನೆ ಹೇಳಬಹುದು. ಹಾಗೆ ನನಗಂತೂ ಈ ಕಥೆ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9826 0926 8609 6209 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಎಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today.

ಎಲ್ಲರಿಗೂ ನಮಸ್ಕಾರ. ಭಾರತದ ಸಂವಿಧಾನ ರಚನಾ ಸಭೆಯ ನಡವಳಿಗಳಿಗೆ ಸಂಬಂಧಿಸಿದ ಹಾಗೆ ಆಯ್ದ ಭಾಗವನ್ನು ನಾನು ಓದುತ್ತಿದ್ದೇನೆ. 1946 ಡಿಸೆಂಬರ್ 13 ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ರಾಜ್ಯಾಂಗ ಸಭೆಯ ಧ್ಯೇಯೋದ್ದೇಶಗಳ ಕುರಿತು ನಿರ್ಣಯವನ್ನು ಮಂಡಿಸುತ್ತಾರೆ. ಡಿಸೆಂಬರ್ 17 ಅಧ್ಯಕ್ಷರಾದ ಡಾ ರಾಜೇಂದ್ರ ಪ್ರಸಾದ್ ಅವರು ಡಾ ಅಂಬೇಡ್ಕರ್ ಅವರನ್ನು ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಎಂದು ಆಹ್ವಾನಿಸುತ್ತಾರೆ. ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಕ್ರಿಯೆಯ ಮೊದಲ ಭಾಗವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಅದರ ಮುಂದುವರಿದ ಭಾಗವನ್ನ ನಾವು ಈಗ ನೋಡೋಣ. ಚರ್ಚೆಯು ನಡೆಯುತ್ತಿದ್ದ ಸಮಯದಲ್ಲಿ ಎರಡು ಪ್ರಶ್ನೆಗಳನ್ನು ಎತ್ತಲಾಯಿತು. ಅವು ಎಷ್ಟು ಚೆನ್ನಾಗಿ ನನ್ನಲ್ಲಿ ನಾಟಿದವೆಂದರೆ ಅವನ್ನು ಒಂದು ಕಾಗದದ ತುಂಡಿನ ಮೇಲೆ ನಾನು ಬರೆದುಕೊಂಡೆ. ಅವುಗಳಲ್ಲಿ ಒಂದು ಪ್ರಶ್ನೆ ಎಂದರೆ, ನಿನ್ನೆ ಈ ಸಭೆಯಲ್ಲಿ ಮಾತನಾಡಿದ ನನ್ನ ಮಿತ್ರರಾದ ಬಿಹಾರದ ಪ್ರಧಾನಮಂತ್ರಿ ಅವರದು ಎಂದು ಭಾವಿಸುತ್ತೇನೆ. ಅವರು ಕೇಳಿದರು, ಈ ನಿರ್ಣಯವು ಸಂವಿಧಾನ ರಚನಾ ಸಭೆಗೆ ಬರದಂತೆ ಮುಸ್ಲಿಂ ಲೀಗ್ ಅನ್ನು ಹೇಗೆ ತಡೆಯಬಲ್ಲದು? ಇಂದು ನನ್ನ ಮಿತ್ರರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು, ಈ ನಿರ್ಣಯವು ಸಂಪುಟ ನಿಯೋಗದ ಪ್ರಸ್ತಾವಕ್ಕೆ ಅಸಂಗತವಾಗಿದೆಯೇ? ಮಾನ್ಯರೇ, ಇವು ಬಹಳ ಮುಖ್ಯವಾದ ಪ್ರಶ್ನೆಗಳೆಂದು ನಾನು ಭಾವಿಸುತ್ತೇನೆ. ಅವುಗಳಿಗೆ ಉತ್ತರ ಕೊಡಲೇಬೇಕು ಮತ್ತು ಮುಚ್ಚುಮರೆಯಿಲ್ಲದೆ ಉತ್ತರಿಸಬೇಕು. ಈ ನಿರ್ಣಯವು ಫಲಿತಾಂಶವನ್ನು ತರುವ ಉದ್ದೇಶವನ್ನು ಹೊಂದಿರಲಿ ಅಥವಾ ಇಲ್ಲದಿರಲಿ, ಅದು ಭಾವಶೂನ್ಯವಾದ ಲೆಕ್ಕಾಚಾರದ ಫಲಿತಾಂಶವಾಗಿರಲಿ ಅಥವಾ ಅದು ಕೇವಲ ಆಕಸ್ಮಿಕವಾದ ಸಂಗತಿಯಾಗಿರಲಿ, ಮುಸ್ಲಿಂ ಲೀಗ್ ಅನ್ನು ಹೊರಗಿಡುವ ಫಲಿತಾಂಶವನ್ನು ಪಡೆಯಲು ಬದ್ಧವಾಗಿದೆ ಎಂದು ನಾನು ಸಾಧಿಸುತ್ತೇನೆ. ಈ ಸಂಬಂಧವಾಗಿ ನಾನು ಈ ನಿರ್ಣಯದ 3ನೇ ಖಂಡಿಕೆಯತ್ತ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಅದು ಬಹಳ ಮಹತ್ವಪೂರ್ಣವಾದದ್ದು ಮತ್ತು ಮುಖ್ಯವಾದದ್ದು ಎಂದು ನಾನು ಭಾವಿಸುತ್ತೇನೆ. 3ನೇ ಖಂಡಿಕೆಯು ಭಾರತದ ಭಾವಿ ಸಂವಿಧಾನವನ್ನು ಕಲ್ಪಿಸಿಕೊಳ್ಳುತ್ತದೆ. ಈ ನಿರ್ಣಯದ ಮಂಡನೆಕಾರರ ಉದ್ದೇಶವೇನು ಎಂದು ನನಗೆ ಗೊತ್ತಿಲ್ಲ. ಆದರೆ ಈ ನಿರ್ಣಯವು ಅಂಗೀಕಾರವಾದ ಮೇಲೆ ಈ ನಿರ್ಣಯದ 3ನೇ ಖಂಡಿಕೆಗೆ ಅನುಸಾರವಾಗಿ ಒಂದು ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಗೆ ಒಂದು ರೀತಿಯಲ್ಲಿ ನಿರ್ದೇಶನವನ್ನು ನೀಡುವ ರೀತಿಯಲ್ಲಿ ಅದು ವರ್ತಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ. 3ನೇ ಖಂಡಿಕೆ ಏನು ಹೇಳುತ್ತದೆ? 3ನೇ ಖಂಡಿಕೆ ಹೇಳುವುದೇನೆಂದರೆ, ಈ ದೇಶದಲ್ಲಿ ಎರಡು ಬೇರೆ ಬೇರೆ ನಾಗರಿಕ ಆಡಳಿತ ವ್ಯವಸ್ಥೆ ಇರಬೇಕು. ಒಂದು ಕೆಳಹಂತದಲ್ಲಿ ಸ್ವಯಮಾಧಿಕಾರದ ಪ್ರಾಂತ್ಯಗಳು ಅಥವಾ ರಾಜ್ಯಗಳು ಅಥವಾ ಸಂಯುಕ್ತ ಭಾರತದಲ್ಲಿ ಸೇರಿಕೊಳ್ಳಲು ಬಯಸುವ ಅಂತಹ ಇತರ ಪ್ರದೇಶಗಳಲ್ಲಿ ಇರಬೇಕು. ಈ ಸ್ವಯಮಾಧಿಕಾರದ ಘಟಕಗಳು ಪೂರ್ಣ ಅಧಿಕಾರವನ್ನು ಹೊಂದಿರುತ್ತವೆ. ಅವುಗಳಿಗೆ ಉಳಿಕೆಯ ಅಧಿಕಾರಗಳು ಕೂಡ ಇರುತ್ತದೆ. ಮೇಲ್ಸ್ತರದಲ್ಲಿ ಪ್ರಾಂತೀಯ ಘಟಕಗಳ ಮೇಲೆ ಒಂದು ಸಂಯುಕ್ತ ಸರ್ಕಾರವಿರುತ್ತದೆ. ಶಾಸನ ರಚನೆ, ಅನುಷ್ಠಾನ ಮತ್ತು ಆಡಳಿತದ ಕೆಲವು ವಿಷಯಗಳು ಅದರ ವ್ಯಾಪ್ತಿಯಲ್ಲಿ ಬರುತ್ತವೆ. ನಿರ್ಣಯದ ಈ ಭಾಗವನ್ನು ನಾನು ಓದುತ್ತಿದ್ದಂತೆ ಗುಂಪುಗೂಡಿಸುವುದಕ್ಕೆ ಸಂಬಂಧಿಸಿದಂತೆ ಯಾವ ಉಲ್ಲೇಖವನ್ನು ಕಾಣಲಿಲ್ಲ. ಒಂದು ಕಡೆ ಕೇಂದ್ರಕ್ಕೂ ಇನ್ನೊಂದು ಕಡೆ ಪ್ರಾಂತ್ಯಗಳಿಗೂ ನಡುವೆ ಅದು ಒಂದು ಮಧ್ಯಂತರ ಸಂರಚನೆ. ಸಂಪುಟ ನಿಯೋಗದ ಹೇಳಿಕೆಯ ಬೆಳಕಿನಲ್ಲಿ ಈ ಖಂಡಿಕೆಯನ್ನು ಓದಿದಾಗ ಅಥವಾ ವಾರ್ಧಾ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಂಗೀಕರಿಸಿದ ನಿರ್ಣಯದ ಬೆಳಕಿನಲ್ಲಿ ಓದಿದಾಗ ಪ್ರಾಂತ್ಯಗಳನ್ನು ಗುಂಪುಗೂಡಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಉಲ್ಲೇಖವೂ ಇಲ್ಲದಿರುವುದಕ್ಕೆ ನನಗೆ ಅಪಾರವಾದ ಆಶ್ಚರ್ಯವಾಯಿತು ಎಂದು ನಾನು ಒಪ್ಪಿಕೊಳ್ಳಬೇಕು. ನನಗೆ ವೈಯಕ್ತಿಕವಾಗಿ ಸಂಬಂಧಿಸಿದಂತೆ ಹೇಳುವುದಾದರೆ ಗುಂಪುಗೂಡಿಸುವ ವಿಚಾರವನ್ನು ನಾನು ಇಷ್ಟಪಡುವುದಿಲ್ಲ. ನಾನು ಬಲಿಷ್ಠವಾದ ಸಂಯುಕ್ತ ಕೇಂದ್ರ ಸರ್ಕಾರವನ್ನು ಇಷ್ಟಪಡುತ್ತೇನೆ. 1935 ಭಾರತ ಸರ್ಕಾರದ ಕಾಯ್ದೆಯ ಅಡಿಯಲ್ಲಿ ನಾವು ಸೃಷ್ಟಿಸಿದ ಕೇಂದ್ರ ಸರ್ಕಾರಕ್ಕಿಂತ ಅದು ಬಹಳಷ್ಟು ಬಲಿಷ್ಠವಾಗಿರಬೇಕು. ಆದರೆ ಮಾನ್ಯರೇ, ಈ ಅಭಿಪ್ರಾಯಗಳು ಮತ್ತು ಹಾರೈಕೆಗಳು ಸನ್ನಿವೇಶದ ಮೇಲೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಿಲ್ಲ. ನಾವು ಒಂದು ದೀರ್ಘವಾದ ಹಾದಿಯಲ್ಲಿ ಪಯಣ ಮಾಡಿ ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷವು ಅದಕ್ಕೆ ಚೆನ್ನಾಗಿ ತಿಳಿದಿರುವ ಕಾರಣಗಳಿಗೆ ಬಲಿಷ್ಠವಾದ ಕೇಂದ್ರ ಸರ್ಕಾರವನ್ನು ಕಳಚಲು ಒಪ್ಪಿಕೊಂಡಿದೆ.
ಆ ಪದ ಪ್ರಯೋಗವನ್ನು ನಾನು ಬಳಸಬಹುದಾದರೆ 150 ವರ್ಷಗಳ ಆಡಳಿತದ ಫಲವಾಗಿ ಈ ದೇಶದಲ್ಲಿ ಅದನ್ನು ಸೃಷ್ಟಿಸಲಾಗಿತ್ತು. ಅದು ನನ್ನ ಪಾಲಿಗೆ ಮಹಾನ್ ಮೆಚ್ಚುಗೆಯ, ಗೌರವದ ಮತ್ತು ಆಶ್ರಯದ ವಿಷಯವಾಗಿತ್ತು ಎಂದು ನಾನು ಹೇಳಬೇಕು. ಆದರೆ ಆ ಸ್ಥಾನಮಾನವನ್ನು ಕೈಬಿಟ್ಟ ಮೇಲೆ, ನಮಗೆ ಬಲಿಷ್ಠವಾದ ಕೇಂದ್ರ ಸರ್ಕಾರ ಬೇಕಿಲ್ಲ ಎಂದು ಹೇಳಿದ ಮೇಲೆ, ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯಗಳ ನಡುವೆ ಒಂದು ಉಪ ಒಕ್ಕೂಟವಾಗಿ ಒಂದು ಮಧ್ಯಂತರವಾದ ನಾಗರಿಕ ಆಡಳಿತ ವ್ಯವಸ್ಥೆ ಇರಬೇಕು ಅಥವಾ ಇರಲೇಬೇಕು ಎಂದು ಒಪ್ಪಿಕೊಂಡ ಮೇಲೆ, 3ನೇ ಖಂಡಿಕೆಯಲ್ಲಿ ಗುಂಪುಗೂಡಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಏಕೆ ಯಾವುದೇ ಉಲ್ಲೇಖವಿಲ್ಲ ಎಂದು ನಾನು ತಿಳಿಯಬಯಸುತ್ತೇನೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ಮತ್ತು ಚಕ್ರವರ್ತಿಯ ಸರ್ಕಾರ ಗುಂಪುಗೂಡಿಸುವುದಕ್ಕೆ ಸಂಬಂಧಪಟ್ಟ ಖಂಡವನ್ನು ಅರ್ಥೈಸುವುದರಲ್ಲಿ ಸಹಮತವನ್ನು ಹೊಂದಿಲ್ಲ. ಆದರೆ ನಾನು ಸದಾ ಆಲೋಚಿಸುವುದೇನೆಂದರೆ, ನಾನು ತಪ್ಪು ಎಂದು ತೋರಿಸಿದರೆ ತಿದ್ದಿಕೊಳ್ಳಲು ಸಿದ್ಧನಾಗಿದ್ದೇನೆ. ವಿವಿಧ ಗುಂಪುಗಳಲ್ಲಿ ಇರಿಸಲಾದ ಪ್ರಾಂತ್ಯಗಳು ಒಂದು ಒಕ್ಕೂಟವನ್ನು ರಚಿಸಲು ಅಥವಾ ಉಪ ಒಕ್ಕೂಟವನ್ನು ರಚಿಸಲು ಒಪ್ಪಿಗೆಯನ್ನು ನೀಡಿದರೆ, ಕಾಂಗ್ರೆಸ್ಗೆ ಆ ಪ್ರಸ್ತಾವವನ್ನು ಒಪ್ಪಲು ಯಾವ ಆಕ್ಷೇಪವೂ ಇಲ್ಲ ಎಂದು ಕಾಂಗ್ರೆಸ್ ಪಕ್ಷವು ಕನಿಷ್ಠ ಪಕ್ಷ ಅದನ್ನು ಅಂಗೀಕರಿಸಿದೆ. ಕಾಂಗ್ರೆಸ್ ಪಕ್ಷದ ಮನಸ್ಸನ್ನು ಅರ್ಥೈಸಿಕೊಳ್ಳುವುದರಲ್ಲಿ ನಾನು ಸರಿದಾರಿಯಲ್ಲಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಕೇಳುವ ಪ್ರಶ್ನೆ ಇದು: ಈ ನಿರ್ಣಯದ ಮಂಡನೆಕಾರರು ಮತ್ತು ಅವರ ಪಕ್ಷ ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದ ಪ್ರಾಂತ್ಯಗಳ ಒಕ್ಕೂಟ ಅಥವಾ ಪ್ರಾಂತ್ಯಗಳನ್ನು ಗುಂಪುಗೂಡಿಸುವ ವಿಚಾರವನ್ನು ಏಕೆ ಉಲ್ಲೇಖಿಸಲಿಲ್ಲ? ಒಕ್ಕೂಟದ ಕಲ್ಪನೆಯನ್ನು ಈ ನಿರ್ಣಯದಿಂದ ಏಕೆ ಸಂಪೂರ್ಣವಾಗಿ ಅಳಿಸಿ ಹಾಕಲಾಗಿದೆ? ನನಗೆ ಉತ್ತರ ಸಿಗಲಿಲ್ಲ, ಯಾವುದೇ ರೀತಿಯಲ್ಲೂ ಇಲ್ಲ. ಆದ್ದರಿಂದ ನಾನು ಇಲ್ಲಿ ಈ ಸಭೆಯಲ್ಲಿ ಬಿಹಾರದ ಪ್ರಧಾನಮಂತ್ರಿಗಳಾದ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಎತ್ತಿದ ಎರಡು ಪ್ರಶ್ನೆಗಳಿಗೆ ಉತ್ತರವಾಗಿ ಹೇಳುವುದೇನೆಂದರೆ, ಈ ನಿರ್ಣಯವು ಮುಸ್ಲಿಂ ಲೀಗ್ ಅನ್ನು ಈ ಸಂವಿಧಾನ ರಚನಾ ಸಭೆಯನ್ನು ಪ್ರವೇಶಿಸದಂತೆ ಹೇಗೆ ತಡೆಯಲಿದೆ ಎನ್ನುವುದು, ಮತ್ತು ಇಲ್ಲಿರುವ 3ನೇ ಖಂಡಿಕೆಯನ್ನು ಮುಸ್ಲಿಂ ಲೀಗ್ ಖಂಡಿತ ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುತ್ತದೆ ಮತ್ತು ತನ್ನ ಮುಂದುವರಿದ ಗೈರು ಹಾಜರಿಗೆ ಸಮರ್ಥನೆಯನ್ನಾಗಿ ನೀಡುತ್ತದೆ. ಮಾನ್ಯರೇ, ನನ್ನ ಮಿತ್ರರಾದ ಡಾ ಜೈಕರ್ ಅವರು ನಿನ್ನೆ ಈ ವಿಷಯವನ್ನು ಕುರಿತು ನಿರ್ಣಯವನ್ನು ಮುಂದೂಡಬೇಕೆಂದು ವಾದ ಮಾಡುತ್ತಾ, ಅವರ ಮನನೋಯಿಸದೆ ನಾನು ಹೇಳಬಹುದಾದರೆ, ಕೆಲಮಟ್ಟಿಗೆ ಕಾನೂನುವಾದಿ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಅವರ ವಾದದ ಮೂಲ ಆಧಾರವೆಂದರೆ, ಹಾಗೆ ಮಾಡಲು ನಿಮಗೆ ಹಕ್ಕು ಇದೆಯೇ? ಅವರು ಸಂಪುಟ ನಿಯೋಗದ ಹೇಳಿಕೆಯಿಂದ ಕೆಲವು ಭಾಗಗಳನ್ನು ಓದಿ ಹೇಳಿದರು. ಅವು ಸಂವಿಧಾನ ರಚನಾ ಸಭೆಯ ವಿಧಾನದ ಭಾಗಕ್ಕೆ ಸೇರಿದವು. ಅವರ ವಾದಾಂಶ ಏನಾಗಿತ್ತೆಂದರೆ, ಈ ನಿರ್ಣಯವನ್ನು ಕುರಿತು ತೀರ್ಮಾನಿಸಲು ಈ ಸಂವಿಧಾನ ರಚನಾ ಸಭೆಯು ಅನುಸರಿಸುತ್ತಿರುವ ವಿಧಾನವು ಆ ಪತ್ರಿಕೆಯಲ್ಲಿ ವಿಧಿಸಲಾದ ವಿಧಾನಕ್ಕೆ ನೇರವಾಗಿ ಅಸಂಗತವಾಗಿದೆ. ಮಾನ್ಯರೇ, ನಾನು ಈ ವಿಚಾರವನ್ನು ಕೆಲಮಟ್ಟಿಗೆ ಬೇರೆ ರೀತಿಯಲ್ಲಿ ಮಂಡಿಸಲು ಇಷ್ಟಪಡುತ್ತೇನೆ. ನಾನು ಮಂಡಿಸಲು ಉದ್ದೇಶಿಸಿರುವ ರೀತಿಯು ಹೀಗಿದೆ: ಈ ನಿರ್ಣಯವನ್ನು ನೇರವಾಗಿ ಅಂಗೀಕರಿಸಲು ಅಥವಾ ನಿರಾಕರಿಸಲು ನಿಮಗೆ ಅಧಿಕಾರವಿದೆಯೇ ಎಂದು ಪರಿಗಣಿಸುವಂತೆ ನಾನು ನಿಮ್ಮನ್ನು ಕೇಳುವುದಿಲ್ಲ. ಹಾಗೆ ಮಾಡಲು ನಿಮಗೆ ಅಧಿಕಾರವಿರಬಹುದು. ನಾನು ಕೇಳುವ ಪ್ರಶ್ನೆ ಇದು: ನೀವು ಹಾಗೆ ಮಾಡುವುದು ವಿವೇಕಯುತವೇ? ನೀವು ಹಾಗೆ ಮಾಡುವುದು ಜಾಣತನವೇ? ಅಧಿಕಾರವು ಒಂದು ವಿಚಾರ, ಬುದ್ಧಿವಂತಿಕೆಯು ತೀರ ಬೇರೆಯದೇ ಆದ ಸಂಗತಿ. ಸಂವಿಧಾನ ರಚನಾ ಸಭೆಗೆ ವಹಿಸಿಕೊಟ್ಟ ಅಧಿಕಾರದ ದೃಷ್ಟಿಯಿಂದ ಅಲ್ಲ, ಬೇರೆಯದೇ ಒಂದು ದೃಷ್ಟಿಕೋನದಿಂದ ಈ ವಿಚಾರವನ್ನು ಈ ಸದನವು ಪರಿಗಣಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಅದೆಂದರೆ, ಈ ಹಂತದಲ್ಲಿ ಹಾಗೆ ಮಾಡುವುದು ವಿವೇಕವೇ, ಮುತ್ಸದ್ದಿತನವೇ, ಜಾಣತನವೇ? ಇದಕ್ಕೆ ನಾನು ಕೊಡುವ ಉತ್ತರವೆಂದರೆ, ಅದು ವಿವೇಕಯುತವಾಗುವುದಿಲ್ಲ, ಅದು ಜಾಣತನವಾಗುವುದಿಲ್ಲ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಣ ವಿವಾದವನ್ನು ಬಗೆಹರಿಸಲು ಇನ್ನೊಂದು ಪ್ರಯತ್ನವನ್ನು ಮಾಡಬೇಕೆಂದು ಚಿಂತಿಸಿ ಎಂದು ನಾನು ಸೂಚಿಸುತ್ತೇನೆ. ಈ ವಿಷಯವು ಎಷ್ಟು ಮಹತ್ವಪೂರ್ಣವಾದದ್ದು ಮತ್ತು ಪ್ರಮುಖವಾದದ್ದು ಎಂದರೆ, ಯಾವುದೇ ಒಂದು ಪಕ್ಷದ ಘನತೆ ಅಥವಾ ಇನ್ನೊಂದು ಪಕ್ಷದ ಘನತೆಯನ್ನು ಕೇವಲ ಆಧಾರವಾಗಿಟ್ಟುಕೊಂಡು ಇದನ್ನು ಎಂದೂ ತೀರ್ಮಾನಿಸಲಾಗುವುದಿಲ್ಲ ಎನ್ನುವುದು ನನಗೆ ಖಚಿತವಾಗಿದೆ. ರಾಷ್ಟ್ರಗಳ ಗಂತವ್ಯಗಳನ್ನು ನಿರ್ಧರಿಸಬೇಕಾದರೆ ಜನರ ಘನತೆಗಳು,
ನಾಯಕರ ಘನತೆಗಳು ಮತ್ತು ಪಕ್ಷಗಳ ಘನತೆಗಳು ಗಣನೆಗೆ ಬರುವುದಿಲ್ಲ. ದೇಶದ ಗಂತವ್ಯವನ್ನು ಪ್ರತಿಯೊಂದಕ್ಕೂ ಗಣಿಸಬೇಕು. ಈ ಕಾರಣದಿಂದ ನಾನು ಭಾವಿಸುವುದೇನೆಂದರೆ, ಈ ಸಂವಿಧಾನ ರಚನಾ ಸಭೆಯು ಒಂದು ಅಖಂಡವಾಗಿ ಕಾರ್ಯನಿರ್ವಹಿಸಲಿ ಎಂದು. ಅದರ ಹಿತದೃಷ್ಟಿಯಿಂದಷ್ಟೇ ಅಲ್ಲದೆ, ಅದು ನಿರ್ಣಯವನ್ನು ತೆಗೆದುಕೊಳ್ಳಲು ಮುಂದುವರಿಯುವ ಮುನ್ನ ಮುಸ್ಲಿಂ ಲೀಗ್ನ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳುವಂತಾಗಲಿ ಎಂದು ನಾನು ಡಾಕ್ಟರ್ ಜಯಕರ್ ಅವರ ತಿದ್ದುಪಡಿಯನ್ನು ಬೆಂಬಲಿಸುತ್ತೇನೆ. ಅಲ್ಲದೆ, ನಾವು ದುಡುಕಿನಿಂದ ಕ್ರಮ ಕೈಗೊಂಡರೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂದೂ ಪರಿಗಣಿಸಬೇಕು. ಈ ಸದನವನ್ನು ಹಿಡಿತದಲ್ಲಿಟ್ಟುಕೊಂಡಿರುವ ಕಾಂಗ್ರೆಸ್ ಪಕ್ಷವು ತನ್ನ ಮನಸ್ಸಿನಲ್ಲಿ ಯಾವ ಯೋಜನೆಗಳನ್ನು ಇಟ್ಟುಕೊಂಡಿದೆ ಎನ್ನುವುದು ನನಗೆ ಗೊತ್ತಿಲ್ಲ. ಅವರು ಏನನ್ನು ಕುರಿತು ಯೋಚಿಸುತ್ತಿದ್ದಾರೆ ಎಂದು ತಿಳಿಯಲು ನನಗೆ ಭವಿಷ್ಯ ಜ್ಞಾನದ ಶಕ್ತಿ ಇಲ್ಲ. ಅವರ ಸಾಧನೋಪಾಯಗಳು ಏನು, ಅವರ ಕಾರ್ಯತಂತ್ರವೇನು ಎಂದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಉದ್ಭವಿಸಿರುವ ವಿವಾದಾಂಶಕ್ಕೆ ಒಬ್ಬ ಹೊರಗಿನವನಾಗಿ ನನ್ನ ಮನಸ್ಸನ್ನು ಅನ್ವಯಿಸಿ ನೋಡಿದಾಗ, ಭವಿಷ್ಯವನ್ನು ನಿರ್ಧರಿಸಲು ನೆರವಾಗಲು ಕೇವಲ ಮೂರು ಮಾರ್ಗಗಳು ಮಾತ್ರ ಇವೆ ಎಂದು ನನಗೆ ತೋರುತ್ತದೆ. ಒಂದು, ಪಕ್ಷದ ಆಶೋತ್ತರಗಳಿಗೆ ಇನ್ನೊಂದು ಪಕ್ಷವು ಶರಣಾಗುವುದು ಒಂದು ಮಾರ್ಗ. ಇನ್ನೊಂದು ಮಾರ್ಗವನ್ನು ನಾನು ಸಂಧಾನದ ಮೂಲಕ ತೀರ್ಮಾನಿಸಲಾದ ಶಾಂತಿ ಎಂದು ಕರೆಯುತ್ತೇನೆ. ಮೂರನೆಯದು ಬಹಿರಂಗ ಯುದ್ಧ. ಮಾನ್ಯರೇ, ಈ ಸಂವಿಧಾನ ರಚನಾ ಸಭೆಯ ಕೆಲವು ಸದಸ್ಯರು ಯುದ್ಧಕ್ಕೆ ಹೋಗಲು ಸಿದ್ಧರಾಗಿದ್ದಾರೆ ಎನ್ನುವ ಮಾತನ್ನು ಅವರಿಂದ ನಾನು ಕೇಳುತ್ತಿದ್ದೇನೆ. ಈ ದೇಶದ ಯಾರೇ ಆದರೂ ಈ ದೇಶದ ರಾಜಕೀಯ ಸಮಸ್ಯೆಗಳನ್ನು ಯುದ್ಧದ ವಿಧಾನದ ಮೂಲಕ ಪರಿಹರಿಸಿಕೊಳ್ಳಲು ಯೋಚಿಸುತ್ತಿದ್ದಾರೆ ಎಂಬ ಕಲ್ಪನೆಯೇ ನನ್ನನ್ನು ದಿಗಿಲಿಗೀಡು ಮಾಡುತ್ತಿದೆ ಎಂದು ನಾನು ಒಪ್ಪಿಕೊಳ್ಳಬೇಕು. ಈ ದೇಶದ ಎಷ್ಟು ಜನ ಈ ವಿಚಾರವನ್ನು ಬೆಂಬಲಿಸುತ್ತಾರೆ ಎಂದು ನನಗೆ ಗೊತ್ತಿಲ್ಲ. ಪ್ರಾಯಃ ಬಹುಸಂಖ್ಯೆಯ ಜನರೇ ಇದನ್ನು ಬೆಂಬಲಿಸುತ್ತಾರೆ ಎಂದು ತೋರುತ್ತದೆ. ಏಕೆಂದರೆ ಎಷ್ಟೇ ಆಗಲಿ ಅವರ ಸಂಖ್ಯೆ ದೊಡ್ಡದಿದೆ ಎಂಬ ಕಾರಣಕ್ಕಾಗಿಯೇ ಹಾಗೆ ಭಾವಿಸುತ್ತಾರೆ ಎಂದು ನನಗೆ ಅನ್ನಿಸುತ್ತದೆ. ಅವರು ಯೋಚಿಸುತ್ತಿರುವ ಯುದ್ಧವು ಬ್ರಿಟಿಷರ ಮೇಲಿನ ಯುದ್ಧ ಎಂದು ಅವರು ನಂಬುತ್ತಾರೆ. ಮಾನ್ಯರೇ, ಜನರು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತಿರುವ ಯುದ್ಧವನ್ನು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತಗೊಳಿಸಿದರೆ, ಸುತ್ತುಗಟ್ಟಿದರೆ ಮತ್ತು ಅದು ಬ್ರಿಟಿಷರ ಮೇಲಿನ ಯುದ್ಧಕ್ಕಿಂತ ಹೆಚ್ಚಿನದಲ್ಲ ಎಂದು ಹೇಳಿದರೆ, ಪ್ರಾಯಃ ನಾನು ಆ ಬಗೆಯ ಕಾರ್ಯತಂತ್ರಕ್ಕೆ ಹೆಚ್ಚಿನ ಆಕ್ಷೇಪವನ್ನೇನೂ ಮಾಡಲಾರೆ. ಆದರೆ ಅದು ಬ್ರಿಟಿಷರ ವಿರುದ್ಧದ ಯುದ್ಧ ಮಾತ್ರವೇ. ನನಗೆ ಹೀಗೆ ಹೇಳಲು ಯಾವ ಹಿಂಜರಿಕೆಯೂ ಇಲ್ಲ. ಈ ಸದನದ ಮುಂದೆ ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ನಾನು ಇಡಬಯಸುವುದೇನೆಂದರೆ, ಈ ದೇಶದಲ್ಲಿ ಯುದ್ಧವು ಸಂಭವಿಸಿದರೆ ಮತ್ತು ಆ ಯುದ್ಧವು ಇಂದು ನಾವು ಮುಖಾಮುಖಿಯಾಗಿರುವ ವಿವಾದಕ್ಕೆ ಯಾವುದೇ ರೀತಿಯಲ್ಲಿ ಸಂಬಂಧವನ್ನು ಹೊಂದಿದ್ದರೆ, ಅದು ಬ್ರಿಟಿಷರ ಮೇಲಿನ ಯುದ್ಧವಾಗಿರುವುದಿಲ್ಲ, ಅದು ಮುಸ್ಲಿಮರ ಮೇಲಿನ ಯುದ್ಧವಾಗಿರುತ್ತದೆ. ಅಥವಾ ಪ್ರಾಯಃ ಇನ್ನೂ ಹೆಚ್ಚು ಕೇಡಿನದೆಂದರೆ, ಬ್ರಿಟಿಷರು ಮತ್ತು ಮುಸ್ಲಿಮರು ಇಬ್ಬರ ಮೇಲಿನ ಸಂಯೋಜಿತ ಯುದ್ಧವಾಗಿರುತ್ತದೆ. ಈ ಪರಿಭಾವಿತವಾದ ಯುದ್ಧವು ಹೇಗಿರುತ್ತದೆಂದು ನಾನು ಅಂಜಿದ್ದೇನೋ, ಅದಕ್ಕಿಂತ ಹೇಗೆ ಭಿನ್ನವಾಗುತ್ತದೆಂದು ನಾನು ನೋಡಲಾರೆ. ಮಾನ್ಯರೇ, ಅಮೆರಿಕದೊಡನೆ ಶಾಂತಿ ಸಂಧಾನವನ್ನು ಕುರಿತು ಬರ್ಕ್ ಮಾಡಿದ ಮಹಾನ್ ಭಾಷಣದ ಒಂದು ಉದ್ಧೃತ ಭಾಗವನ್ನು ಈ ಸದನಕ್ಕೆ ಓದಿ ಹೇಳಲು ನಾನು ಬಯಸುತ್ತೇನೆ. ಇದು ಈ ಸದನದ ಮನೋಧರ್ಮದ ಮೇಲೆ ಕೆಲಮಟ್ಟಿನ ಪ್ರಭಾವ ಬೀರಬಹುದೆಂದು ನಾನು ನಂಬುತ್ತೇನೆ. ನೀವು ತಿಳಿದಿರುವಂತೆ, ಬ್ರಿಟಿಷ್ ಜನರು ಸಂಯುಕ್ತ ಸಂಸ್ಥಾನಗಳ ಬಂಡಾಯಗಾರ ವಸಾಹತುಗಳನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದರು ಮತ್ತು ಅವುಗಳ ಇಚ್ಛೆಗೆ ವಿರುದ್ಧವಾಗಿ ಸ್ವಾಧೀನಪಡಿಸಿಕೊಳ್ಳಲು ಬಯಸಿದ್ದರು. ವಸಾಹತುಗಳನ್ನು ಗೆಲ್ಲುವ ಈ ಯೋಚನೆಯನ್ನು ಧಿಕ್ಕರಿಸುತ್ತಾ ಬರ್ಕ್ ಹೇಳಿದ್ದು ಹೀಗೆ. ಮಾನ್ಯರೇ, ಮೊದಲನೆಯದಾಗಿ ಬಲಪ್ರಯೋಗವೊಂದನ್ನೇ ಮಾಡುವುದು ಕೇವಲ ತಾತ್ಕಾಲಿಕ ಎಂದು ಹೇಳಲು ನನಗೆ ಅನುಮತಿ ಕೊಡಿ. ಅದು ಕ್ಷಣಕಾಲ ನಿಗ್ರಹಿಸಬಹುದು, ಆದರೆ ಅದು ಮತ್ತೆ ನಿಗ್ರಹಿಸಬೇಕಾದ ಅಗತ್ಯವನ್ನು ನಿವಾರಿಸುವುದಿಲ್ಲ. ನಿರಂತರವಾಗಿ ಸ್ವಾಧೀನಪಡಿಸಿಕೊಳ್ಳಬೇಕಾಗುತ್ತಲೇ ಇರುವ ದೇಶವನ್ನು ಆಳಲಾಗುವುದಿಲ್ಲ. ನನ್ನ ಮುಂದಿನ ಆಕ್ಷೇಪವೆಂದರೆ ಅದರ ಅನಿಶ್ಚಿತತೆ. ಒಂದು ತಿದ್ದುಪಡಿಯನ್ನು ಸದಾ ಬಲಾತ್ಕಾರವಾಗಿ ಹೇರುತ್ತಾ ಭೀತಿಯನ್ನುಂಟು ಮಾಡುವುದು ವಿಜಯವಲ್ಲ. ನೀವು ಯಶಸ್ವಿಯಾಗದಿದ್ದರೆ ನಿಮಗೆ ಯಾವ ಆಕಾರವೂ ಉಳಿಯುವುದಿಲ್ಲ. ಶಾಂತಿ ಸಂಧಾನವು ವಿಫಲವಾದರೆ ಬಲಪ್ರಯೋಗವು ಉಳಿಯುತ್ತದೆ,
ಆದರೆ ಬಲ ಪ್ರಯೋಗವು ವಿಫಲವಾದರೆ ಶಾಂತಿ ಸಂಧಾನದ ಯಾವ ನಿರೀಕ್ಷೆಯೂ ಉಳಿಯುವುದಿಲ್ಲ. ಅಧಿಕಾರ ಮತ್ತು ವಿಧಾಯಕ ಶಕ್ತಿಗಳನ್ನು ಕೆಲವು ಸಲ ದಯೆಯಿಂದ ಕೊಳ್ಳಲಾಗುತ್ತದೆ, ಆದರೆ ದರಿದ್ರೀಕರಿಸಿದ ಮತ್ತು ಸೋತ ಹಿಂಸೆಯಿಂದ ಅದನ್ನು ಭಿಕ್ಷೆ ಬಿಡಲಾಗುವುದಿಲ್ಲ. ಬಲ ಪ್ರಯೋಗಕ್ಕೆ ಮತ್ತಷ್ಟು ಆಕ್ಷೇಪವೆಂದರೆ ಉದ್ದೇಶವನ್ನು ಸಂರಕ್ಷಿಸುವ ನಿಮ್ಮ ಪ್ರಯತ್ನದಲ್ಲೇ ಅದನ್ನು ನೀವು ಕುಗ್ಗಿಸುತ್ತೀರಿ. ನೀವು ಯಾವುದಕ್ಕೆ ಹೋರಾಡುತ್ತೀರೋ ಅದನ್ನು ನೀವು ಗಳಿಸುವುದಿಲ್ಲ. ಆದರೆ ಸ್ಪರ್ಧೆಯಲ್ಲಿ ಕೂಡದೆಂದು ಬೇಡುತ್ತೀರಿ, ಮುಳುಗಿ ಹೋಗುತ್ತೀರಿ ಮತ್ತು ಕ್ಷಯಿಸಿ ಹೋಗುತ್ತೀರಿ. ಇವು ತೂಕದ ಮಾತುಗಳು. ಅವುಗಳನ್ನು ಕಡೆಗಣಿಸುವುದು ಗಂಡಾಂತರಕಾರಿ. ಹಿಂದೂ ಮುಸ್ಲಿಂ ಸಮಸ್ಯೆಯನ್ನು ಬಲ ಪ್ರಯೋಗದಿಂದ ಪರಿಹರಿಸಬಹುದು ಎಂಬ ಯೋಜನೆ ಯಾರದಾದರೂ ಮನದಲ್ಲಿ ಇದ್ದರೆ ಅದು ಯುದ್ಧದ ಮೂಲಕ ಪರಿಹರಿಸುವುದಕ್ಕೆ ಇನ್ನೊಂದು ಹೆಸರು ಅಷ್ಟೆ. ಮುಸ್ಲಿಮರ ಸಮ್ಮತಿ ಇಲ್ಲದೆ ಸಿದ್ಧಪಡಿಸಬಹುದಾದ ಸಂವಿಧಾನಕ್ಕೆ ಅವರನ್ನು ಅಧೀನಗೊಳಿಸಬೇಕೆಂಬ ಪ್ರಯತ್ನವನ್ನೇನಾದರೂ ಮಾಡಿದರೆ ಅದರಿಂದ ಅವರನ್ನು ನಿರಂತರವಾಗಿ ಬಲ ಪ್ರಯೋಗದಿಂದ ಗೆಲ್ಲುವುದರಲ್ಲಿಯೇ ಈ ದೇಶವು ತೊಡಗಿರಬೇಕಾಗುತ್ತದೆ. ಈ ವಿಜಯವು ಶಾಶ್ವತವಾದದ್ದಾಗಿರುವುದಿಲ್ಲ. ನಾನು ಈಗಾಗಲೇ ತೆಗೆದುಕೊಂಡಿರುವುದಕ್ಕಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ. ಮತ್ತೆ ಬರ್ಕ್ ಅವರನ್ನು ಉಲ್ಲೇಖಿಸುವ ಮೂಲಕವೇ ನಾನು ಮುಕ್ತಾಯ ಮಾಡುತ್ತೇನೆ. ಬರ್ಕ್ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, ಅಧಿಕಾರವನ್ನು ಕೊಡುವುದು ಸುಲಭ, ವಿವೇಕವನ್ನು ಕೊಡುವುದು ಕಷ್ಟ. ಈ ಸಭೆಯು ಸಾರ್ವಭೌಮ ಅಧಿಕಾರವನ್ನು ತನ್ನದಾಗಿ ಮಾಡಿಕೊಂಡಿದ್ದರೆ ಅದನ್ನು ವಿವೇಕದಿಂದ ಪ್ರಯೋಗಿಸಲು ಸಿದ್ಧವಾಗಿದೆ ಎನ್ನುವುದನ್ನು ನಮ್ಮ ನಡವಳಿಕೆಯಿಂದ ಸಾಧಿಸಿ ತೋರಿಸೋಣ. ದೇಶದ ಎಲ್ಲ ವಿಭಾಗಗಳೊಡನೆ ವ್ಯವಹರಿಸಲು ನಮಗಿರುವುದು ಅದೊಂದೇ ಮಾರ್ಗ. ಒಗ್ಗಟ್ಟಿನೆಡೆಗೆ ನಮ್ಮನ್ನು ಕರೆದೊಯ್ಯಲು ಬೇರೆ ಮಾರ್ಗವೇ ಇಲ್ಲ. ಈ ವಿಷಯವಾಗಿ ನಾವು ಯಾವುದೇ ಅನುಮಾನವನ್ನು ಇಟ್ಟುಕೊಳ್ಳದಿರೋಣ. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ, ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಕಳೆದ ಬಾರಿ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೊಪ್ಪಿನಿಂದ ಮಾಡಬಹುದಾದಂತಹ ಚಟ್ನಿ ಪುಡಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲೂ ದಂಟಿನ ಸೊಪ್ಪಿನ ಚಟ್ನಿ ಪುಡಿ, ಜೊತೆಗೆ ಆರೋಗ್ಯಯುತವಾದ ಮೆಂತ್ಯ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ಮಾಡ್ಕೊಳ್ಳುವಂತಹ ವಿಧಾನದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ. ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಆ ಚಟ್ನಿ ಪುಡಿಗಳನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ನನಗೆ ಮೆಸೇಜ್ ಮಾಡಿ ಕೂಡ ತಿಳಿಸಿದರು. ಮೇಡಮ್, ತುಂಬ ಚೆನ್ನಾಗಿ ಬಂತು ಚಟ್ನಿ ಪುಡಿ, ಎಮರ್ಜೆನ್ಸಿಗೆ ಅಂದರೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಈ ಚಪಾತಿ, ದೋಸೆ, ರೊಟ್ಟಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಯುತವಾದದ್ದು, ಹಾಗೆ ಟೇಸ್ಟಿ ಕೂಡ ಮೇಡಮ್ ಅನ್ನೋದನ್ನು ತಿಳಿಸಿದರು. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ದಿನವೂ ಕೂಡ ಮತ್ತಷ್ಟು ಸೊಪ್ಪುಗಳನ್ನು ಬಳಸಿ ಮಾಡಬಹುದಾದಂತಹ ಚಟ್ನಿ ಪುಡಿಗಳ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಇತ್ತೀಚೆಗಂತೂ ಕೆಲವೊಂದು ಬೇಕರಿಗಳಲ್ಲಿ ಕೂಡ ಸಾಕಷ್ಟು ರೀತಿಯ ಚಟ್ನಿ ಪುಡಿಗಳು ಸಿಗ್ತಾ ಇದೆ. ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋರಿಗೆ, ಅಂದರೆ ಸಮಯ ಇಲ್ಲದೆ ಇರೋದು, ಆಫೀಸಿಗೆ ಹೋಗೋರು, ಇವರು ಬೇಕರಿಗಳಲ್ಲಿ ಸಿಗುವಂತಹ ಚಟ್ನಿ ಪುಡಿಗಳನ್ನು ಕೂಡ ಕೆಲವೊಂದು ಸಮಯದಲ್ಲಿ ಬಳಸ್ಕೊಳ್ಬೋದು. ಆದರೆ ಮನೆಯಲ್ಲಿ ಮಾಡಿದಂಥ ಚಟ್ನಿ ಪುಡಿಗಳು ಸಾಕಷ್ಟು ದಿನ ಬರುತ್ತೆ, ಜೊತೆಗೆ ರುಚಿ ಕೂಡ ಇರುತ್ತೆ, ನಾವೇ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ. ಸೊ ಎಲ್ಲರೂ ಇಷ್ಟಪಡುವಂತಹ ಒಂದು ಕಾಮನ್ ಚಟ್ನಿ ಪುಡಿಗೆ ಬಂದರೆ

ಚಟ್ನಿ ಪುಡಿ ಇರ್ಬೋದು, ಹುಚ್ಚೆಳ್ಳು ಅಥವಾ ಗುರೆಳ್ಳು ಚಟ್ನಿ ಪುಡಿ, ಕೊಬ್ಬರಿ ಚಟ್ನಿ ಪುಡಿ, ಅಗಸೆ ಚಟ್ನಿ ಪುಡಿ, ಎಳ್ಳು ಚಟ್ನಿ ಪುಡಿ, ಪುಟಾಣಿ ಚಟ್ನಿ ಪುಡಿ, ಉದ್ದಿನಬೇಳೆ ಚಟ್ನಿ ಪುಡಿ, ಕಡಲೆಬೇಳೆ ಹೆಸರುಬೇಳೆ ಚಟ್ನಿ ಪುಡಿ, ಕರಿಬೇವು ಚಟ್ನಿ ಪುಡಿ, ಕೊತ್ತಂಬರಿ ಬೀಜ ಚಟ್ನಿ ಪುಡಿ, ಮೆಂತ್ಯ ಚಟ್ನಿ ಪುಡಿ, ಬೆಳ್ಳುಳ್ಳಿ ಚಟ್ನಿ ಪುಡಿ, ನುಗ್ಗೆ ಸೊಪ್ಪು ಚಟ್ನಿ ಪುಡಿ, ಹಾಗೆ ಹುರುಳಿಕಾಳು ಚಟ್ನಿ ಪುಡಿ. ಸೊ ಈ ರೀತಿಯಲ್ಲಿ ಒಂದೊಂದು ರೀತಿಯ ಚಟ್ನಿ ಪುಡಿಗಳು ಫೇಮಸ್ ಆಗಿದ್ದಾವೆ. ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಬ್ಬಸ್ಗೆ ಸೊಪ್ಪನ್ನು ಬಳಸ್ಕೊಂಡು ಯಾವ ರೀತಿ ಚಟ್ನಿ ಪುಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದಾಗೆ ಸಬ್ಬಸ್ಗೆ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲೂ ಸ್ಪೆಷಲಾಗಿ ಸಬ್ಬಸ್ಗೆ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂದರೆ ಆ ಒಂದು ಫ್ಲೇವರೇ ತುಂಬ ಖುಷಿ ಕೊಡುತ್ತೆ. ಹಾಗೆ ಅದರ ಒಂದು ಸೊಪ್ಪಿನಿಂದ ಪಲ್ಯ ಕೂಡ ಮಾಡ್ಬೋದು, ಬಸ್ಸಾಂಬಾರ್ ಮಾಡ್ಬೋದು. ಆ ಬಸ್ಸಾಂಬಾರ್ ಜೊತೆ ಆ ಸೊಪ್ಪಿನ ಪಲ್ಯ, ಬಿಸಿ ಬಿಸಿ ರಾಗಿ ಮುದ್ದೆ ಇದ್ದರೆ ಆಹಾ, ಈ ವಾತಾವರಣಕ್ಕೂ ಆ ಸೊಪ್ಪಿನ ಪಲ್ಯಕ್ಕೂ ಆ ಬಸ್ಸಾಂಬಾರಿಗೂ ಖುಷಿನೋ ಖುಷಿ ತಿನ್ನಲಿಕ್ಕೆ ಅಲ್ವಾ. ಕೆಲವೊಂದು ಆಹಾರ ಪದಾರ್ಥಗಳೇ ಹಾಗೆ ಆ ನೆನಪಾದ ತಕ್ಷಣ ತಿನ್ನಬೇಕು ಅನ್ನೋ ಒಂದು ಆಸೆ ಆಗಿಬಿಡತ್ತೆ ಅಲ್ವಾ. ನಮಗೂ ಕೂಡ ಈಗ ರಾಗಿ ಮುದ್ದೆ, ಬಸ್ಸಾಂಬಾರು, ಆ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಅಂದ ತಕ್ಷಣ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ. ಎಸ್ ಏನಂತೀರಿ, ಅದರಲ್ಲಿ ಬೇರೆ ಈಗ ಊಟದ ಸಮಯ ಬೇರೆ ಅಲ್ವಾ. ಬೇಡ ಬಿಡಿ, ಅದೆಲ್ಲ ನೆನಪು ಮಾಡ್ಕೊಳ್ಳೋದು ಬೇಡ. ಸಬ್ಬಸ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾತ್ರ ನೆನಪು ಮಾಡಿಸ್ತೀನಿ. ಈ ಸಬ್ಬಸ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂದರೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಒಣಕೊಬ್ಬರಿ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಉಪ್ಪು, ಸಬ್ಬಸ್ಗೆ ಸೊಪ್ಪು, ಇಷ್ಟೆಲ್ಲ ಬೇಕು ಸಬ್ಬಸ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಳ್ಲಿಕ್ಕೆ. ಈ ಸಬ್ಬಸ್ಗೆ ಸೊಪ್ಪಿನ ಫ್ಲೇವರ್ ಓಕೆ, ಆದರೆ ಈ ಸೊಪ್ಪನ್ನು ಬಿಡಿಸಿ ತೊಳೆಯೋ ಅಷ್ಟೊತ್ತಿಗೆ ಒಂದಿಷ್ಟು ಸಮಯ ಅಂತೂ ಬೇಕೇ ಬೇಕಾಗತ್ತೆ. ಅರ್ಧ ನೀರಲ್ಲೇ ಹೋಗ್ಬಿಟ್ಟಿರುತ್ತೆ ಈ ಸೊಪ್ಪು ಸೋಸಿ ತೊಳೆಯೋ ಅಷ್ಟೊತ್ತಿಗೆ. ಕುರ್ಚಲು ಕುರ್ಚಲಾಗಿರುತ್ತಲ್ವಾ, ಬಿಡಿ ಬಿಡಿ ಬಿಡಿ ಬಿಡಿಯಾಗಿರುತ್ತೆ, ತೊಳೆಯೋದೇ ಕಷ್ಟ. ಏನಂತೀರಿ ಅಲ್ವಾ. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ಈ ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಹಾಗೆ ಮೆಣಸಿನಕಾಯಿಗಳನ್ನೆಲ್ಲ, ಒಣಮೆಣಸಿನಕಾಯಿಯನ್ನೆಲ್ಲ ನಿಮ್ಗೆ ಎಷ್ಟು ಬೇಕೋ ಆ ಅಳತೆ ಪ್ರಮಾಣದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡ ನಂತರ ಈ ಸೊಪ್ಪನ್ನು ಕೂಡ ಬಿಡಿಸಿ ತೊಳೆದು ಸೋಸ್ಕೊಂಡು ಇದನ್ನು ಕೂಡ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಹಿಂಗೆ ಕೈಯಲ್ಲಿ ಮುಟ್ಟಿದರೆ ಅದು ಪುಡಿ ಪುಡಿ ಆಗಬೇಕು, ಆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಅದೊಂದು ಸ್ವಲ್ಪ ತಣ್ಣಗಾದಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಬ್ಬಸ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ಅದು ಒಂದು ಅರೋಮಾ ಘಮ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಸ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆರಡು ಚಟ್ನಿ ಪುಡಿಗಳ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಈ ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ತುಂಬಾ ಈಸಿಯಾಗಿ ಸರಳವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಆದರೆ ಈ ಸಬ್ಬಸಿಗೆ ಸೊಪ್ಪನ್ನು ತೊಳೆಯೋದೇ ಒಂದು ದೊಡ್ಡ ಕೆಲಸ, ಏನಂತೀರಿ ಅಲ್ವಾ? ಅಲ್ಲಿಂದನೇ ಹೂ ಅಂತಿದ್ದೀರಲ್ವ? ಖಂಡಿತ. ಇದೇ ರೀತಿಯಲ್ಲಿ ಮತ್ತೊಂದು ಆರೋಗ್ಯದ ಆಗರವಾಗಿರುವಂತಹ ಕರಿಬೇವಿನ ಚಟ್ನಿ ಪುಡಿ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಈ ಚಟ್ನಿ ಪುಡಿ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಯಾರಿಗೆಲ್ಲ ಗೊತ್ತಿಲ್ವೋ ಅವರು ಕೂಡ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಕರಿಬೇವಿನ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಅಂದಾಗೆ ಸ್ನೇಹಿತರೆ, ಈ ಕರಿಬೇವಿನ ಎಲೆಗಳಲ್ಲಿ ವಿಟಮಿನ್ ಎ, ಬಿ, ಸಿ, ಇ ಹಾಗೂ ಕಬ್ಬಿಣಾಂಶ ಮತ್ತು ಕ್ಯಾಲ್ಶಿಯಂ ಗುಣಗಳಿಂದ ಸಮೃದ್ಧವಾಗಿದೆ. ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ, ಜೀರ್ಣಕ್ರಿಯೆ ಸುಧಾರಿಸ್ಲಿಕ್ಕೆ, ಕೂದಲು ಉದುರುವುದನ್ನು ತಡಿಲಿಕ್ಕೆ, ಹೃದಯದ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಈ ಕರಿಬೇವು. ಸೊ ಹಾಗಾದರೆ ತಡ ಮಾಡೋದು ಬೇಡ. ಈ ಕರಿಬೇವಿನ ಚಟ್ನಿ ಪುಡಿಯನ್ನು ಮಾಡ್ಕೊಳ್ಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ ತುರಿ, ಉಪ್ಪು, ಬ್ಯಾಡಗಿ ಮೆಣಸಿನಕಾಯಿ ಬೇಕಾಗತ್ತೆ. ಜೊತೆಗೆ ಕರಿಬೇವಿನ ಕಟ್ಟು. ಸಾಮಾನ್ಯವಾಗಿ ಕರಿಬೇವು ನಮ್ಮ ಹಿತ್ತಲ ಕಡೆನೆ ಸಿಕ್ಕೇ ಸಿಗತ್ತೆ, ಅಥವಾ ಮಾರ್ಕೆಟ್ಗಳಲ್ಲಿ ಸಿಗತ್ತೆ ಕರಿಬೇವು. ಇನ್ನು ಮಾಡುವಂತಹ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಸೇಮ್ ಪ್ರೊಸೀಜರ್. ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ ತುರಿ ಮತ್ತು ಬ್ಯಾಡಗಿ ಮೆಣಸಿನಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಕರಿಬೇವಿನ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವಿನ ಎಲೆಗಳನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡಂತಹ ಮಿಶ್ರಣವನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಬಿದರೆ ಕರಿಬೇವಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಉಷ್ಣದಾಯಕ ಅನ್ನೋದು ಬಿಟ್ಟರೆ ಕರಿಬೇವು ಬೇರೆಲ್ಲ ವಿಷಯಗಳಲ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಕರಿಬೇವನ್ನು. ಅದಕ್ಕೆ ಒಗ್ಗರಣೆಗೆ ಮಾತ್ರ ಇದನ್ನು ಹೆಚ್ಚಾಗಿ ಬಳಸೋದುಂಟು. ಅಂದರೆ ಹಿತಮಿತವಾಗಿ ಸೇವನೆ ಮಾಡೋದ್ರಿಂದ ಯಾವುದೇ ಆಹಾರಗಳಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋಲ್ಲ ಸ್ನೇಹಿತರೆ. ಅನ್ನವನ್ನು ಕಡಿಮೆ ತಿಂದು ಕರಿಬೇವಿನ ಚಟ್ನಿ ಪುಡಿಯನ್ನೇ ಊಟದ ಥರ ಮಾಡಿದಾಗ ಅದರಿಂದ ಒಂದಿಷ್ಟು ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಅದಕ್ಕೋಸ್ಕರ ಯಾವುದನ್ನು ಯಾವ ರೀತಿ ಯಾವ ಪ್ರಮಾಣದಲ್ಲಿ ತಿನ್ನಬೇಕೋ ಅದೇ ಪ್ರಮಾಣದಲ್ಲಿ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಯದು ಒಳ್ಳೆಯದು ಅಂತ ಯಥೇಚ್ಛವಾಗಿ ತಿಂದಾಗ ಅದರಿಂದ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳು ಕೂಡ ಶುರುವಾಗ್ತವೆ, ಏನಂತೀರಿ? ಖಂಡಿತ ಅಲ್ವಾ? ಸೊ ಆರೋಗ್ಯದಾಯಕ ಕರಿಬೇವಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಜೊತೆಗೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ? ಸೊ ಹಾಗಾದರೆ ಇದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ ಚಟ್ನಿ ಪುಡಿ ಬಗ್ಗೆ ತಿಳಿಸ್ತೀನಿ. ಅದು ಕೂಡ ನಿಮಗೆ ಗೊತ್ತಿರುವಂಥ ಚಟ್ನಿ ಪುಡಿ, ಯಾರಿಗೆಲ್ಲ ಗೊತ್ತಿಲ್ವೋ ಅವರಿಗೆ ಇದು ಹೊಸ ಚಟ್ನಿ ಪುಡಿ ಆಗಿರುತ್ತೆ. ಸೊ ಅದೇ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಸ್ನೇಹಿತರೆ. ಅದ್ರ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಚಟ್ನಿ ಪುಡಿಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡು ಯಾವ ರೀತಿ ಚಟ್ನಿ ಪುಡಿ ಮಾಡ್ಕೊಳ್ಬೋದು, ಜೊತೆಗೆ ಆರೋಗ್ಯದಾಯಕ ಕರಿಬೇವಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಅದೇ ರೀತಿಯಲ್ಲಿ ನುಗ್ಗೆ ಸೊಪ್ಪಿನ ಬಗ್ಗೆ ಸಾಕಷ್ಟು ರೆಸಿಪಿಗಳನ್ನು ತಿಳಿಸಿದ್ದೆ ಸ್ನೇಹಿತರೆ. ಈ ನುಗ್ಗೆ ಸೊಪ್ಪಿನಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್, ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಸಿಗತ್ತೆ. ಅಷ್ಟೇ ಅಲ್ಲದೆ ಮೂಳೆಗಳನ್ನು ಬಲಪಡಿಸುತ್ತೆ, ಹಾಗೆ ಅನಿಮಿಯವನ್ನು ತಡೆಯುತ್ತೆ, ಅಂದರೆ ರಕ್ತಹೀನತೆಯನ್ನು ತಡೆಯುತ್ತೆ. ಜೊತೆಗೆ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುತ್ತೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಈ ನುಗ್ಗೆ ಸೊಪ್ಪು. ಸೊ ನುಗ್ಗೆ ಸೊಪ್ಪಿನಿಂದ ಚಟ್ನಿ ಪುಡಿ ಅಷ್ಟೇ ಅಲ್ಲದೆ ಪಲ್ಯ ಮಾಡ್ಬೋದು. ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಸಾಕಷ್ಟು ಬಗೆಯಲ್ಲಿ ಅಡುಗೆಗಳನ್ನು ಕೂಡ ಮಾಡ್ಬೋದು. ಇದು ಕೂಡ ಒಂದು ಸ್ವಲ್ಪ ಕಹಿ ಅಂಶವನ್ನು ಹೊಂದಿರುತ್ತೆ. ಸೊ ಅದಕ್ಕೋಸ್ಕರ ಸಾಕಷ್ಟು ಜನ ನುಗ್ಗೆ ಸೊಪ್ಪನ್ನು ತಿನ್ನೋದಿಲ್ಲ. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಳ್ಲಿಕ್ಕೆ ನಾನು ಆಗಲೇ ಹೇಳಿದಾಗೆ ಈ ಸಬ್ಬಸಿಗೆ ಸೊಪ್ಪು ಮತ್ತು ಕರಿಬೇವಿನ ಚಟ್ನಿ ಪುಡಿ ಮಾಡ್ಕೊಳ್ಲಿಕ್ಕೆ ಬಳಸಿದಂತಹ ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಉಪ್ಪು, ಬ್ಯಾಡ್ಗೆ ಮೆಣಸಿನಕಾಯಿ, ಜೊತೆಗೆ ನುಗ್ಗೆ ಸೊಪ್ಪಿನ ಕಟ್ಟು. ಮಾರ್ಕೆಟಲ್ಲಾದರೆ ಕಟ್ ಸಿಗತ್ತೆ, ಇಲ್ಲ ನಿಮ್ಮ ಅಕ್ಕಪಕ್ಕದವರ ಮನೆಯ ಹಿತ್ತಲಿನಲ್ಲಿ, ನಿಮ್ಮ ಪರಿಚಯದವರ ಮನೆಯ ಹಿತ್ತಲಿನಲ್ಲಿ ಕೂಡ ಈ ನುಗ್ಗೆ ಮರಗಳಿದ್ದರೆ ಅವರಿಂದ ಒಂದಿಷ್ಟು ಸೊಪ್ಪನ್ನು ನೀವು ತೆಗೆದುಕೊಳ್ಬೋದು, ಇಸ್ಕೊಳ್ಬೋದು, ಇಸ್ಕೊಂಡು ಕೂಡ ಮಾಡ್ಬೋದು. ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೂ ಸಿಗಲ್ಲಪ್ಪ, ಯಾರ ಮನೆಯಲ್ಲೂ ಸಿಗಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಕ್ಕೇ ಸಿಗತ್ತೆ. ಸೊ ಅಲ್ಲಿಂದ ಕೂಡ ನೀವು ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡು ಬರ್ಬೋದು. ಇನ್ನು ಮಾಡ್ಕೊಳ್ಳುವಂಥ ವಿಧಾನಕ್ಕೆ ಬಂದರೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಬ್ಯಾಡ್ಗೆ ಮೆಣಸು ಮತ್ತು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಂತಹ ಈ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗುತ್ತೆ. ಎಲ್ಲ ಚಟ್ನಿ ಪುಡಿಗಳಿಗೂ ಬಳಸ್ಕೊಂಡಿದ್ದು ಅದೇ ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿನೇ. ಆದರೆ ಸೊಪ್ಪುಗಳು ಇಲ್ಲಿ ಬೇರೆ ಬೇರೆ. ಆ ಸೊಪ್ಪುಗಳ ಒಂದು ಘಮ, ಫ್ಲೇವರು, ಹಾಗೆ ರುಚಿಯಲ್ಲಿ ಬದಲಾವಣೆ ಖಂಡಿತ ಹಾಗೆ ಆಗತ್ತೆ. ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ರುಚಿ ಘಮನೇ ಬೇರೆ, ಕರಿಬೇವಿನ ಒಂದು ಘಮ ರುಚಿನೇ ಬೇರೆ, ಜೊತೆಗೆ ನುಗ್ಗೆ ಸೊಪ್ಪಿನ ನುಗ್ಗೆ ಎಲೆಗಳ ಘಮ ಮತ್ತು ರುಚಿನೇ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಒಂದೇ ಆಗಿರ್ಬೋದು, ಆದರೆ ಆ ಸೊಪ್ಪುಗಳ ಗುಣದಿಂದ ಇಲ್ಲಿ ಟೇಸ್ಟ್ ಕೂಡ ಬದಲಾವಣೆ ಆಗುತ್ತೆ, ರುಚಿ ಕೂಡ ಹೆಚ್ಚಾಗಿರುತ್ತೆ, ಹಾಗೆ ಆರೋಗ್ಯದಾಯಕ ಕೂಡ. ನುಗ್ಗೆ ಸೊಪ್ಪು ಅಕಸ್ಮಾತ್ತಾಗಿ ನಿಮಗೆ ಮಾರ್ಕೆಟಲ್ಲಿ ಸಿಕ್ಕರೆ ಖಂಡಿತವಾಗ್ಲೂ ಆ ನುಗ್ಗೆ ಸೊಪ್ಪನ್ನು ಮನೆಗೆ ತಂದು ಪಲ್ಯನೂ ಮಾಡ್ಕೊಳ್ಳಿ, ಅಥವಾ ಪಲ್ಯ ಬೇಡ ಅನ್ನೋರು ಈ ರೀತಿಯ ಚಟ್ನಿ ಪುಡಿಗಳನ್ನು ಮಾಡಿಕೊಂಡು ಕೂಡ ತಿನ್ಬೋದು. ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂತೀರಾ? ಈ ಪಲ್ಯಗಳನ್ನು ತಿನ್ನಲಿಕ್ಕೆ ಆ ಈ ಉ ಅಂತಾರೆ. ಆದರೆ ಈ ರೀತಿಯ ಚಟ್ನಿ ಪುಡಿಗಳಿದ್ದರೆ ದೋಸೆಗೆ, ಚಪಾತಿಗೆ ಅಥವಾ ರೊಟ್ಟಿಗೆ ಚಟ್ನಿ ಪುಡಿಗಳ ಜೊತೆ ಸ್ವಲ್ಪ ತುಪ್ಪ ಸವರಿ ಕೊಟ್ಟರೆ, ರೋಲ್ ಮಾಡಿಕೊಟ್ರೆ, ಚಪಾತಿ ರೋಲು ಅಥವಾ ರೊಟ್ಟಿ ರೋಲು, ಆರಾಮಾಗಿ ಆಟಾಡ್ಕೊಂಡು ಓಡಾಡ್ಕೊಂಡು ತಿಂತಾರೆ. ಏನಂತೀರಿ ಅಲ್ವಾ? ಸೊ ಆರೋಗ್ಯದಾಯಕ ಚಟ್ನಿ ಪುಡಿಗಳನ್ನು ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ಪೆಷಲ್ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಸ್ಪೆಷಲ್ ಚಟ್ನಿ ಪುಡಿಗಳನ್ನು, ಪಲ್ಯಗಳನ್ನು, ಹಾಗೆ ಸಾಂಬಾರ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಯಾವೆಲ್ಲ ರೀತಿಯ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತಿದ್ದೀರಾ, ಯಾವೆಲ್ಲ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತಿರೋ ಆ ಎಲ್ಲ ಅಡುಗೆಗಳ ಬಗ್ಗೆ ನೀವು ನಮ್ಮ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಬೋದು. ನೀವು ತಿಳಿಸಿದಂತಹ ಸ್ಪೆಷಲ್ ರೆಸಿಪಿಗಳನ್ನು ನಾನು ಕೂಡ ಪ್ರಸಾರ ಮಾಡ್ತೀನಿ, ಹಾಗೆ ಸಾಕಷ್ಟು ಜನರು ಕೂಡ ಆ ರೆಸಿಪಿಗಳ ಬಗ್ಗೆ ತಿಳ್ಕೊಳ್ತಾರೆ, ಹಾಗೆ ಅವರು ಕೂಡ ಪ್ರಯೋಗ ಮಾಡ್ತಾರೆ. ಹಾಗಾದರೆ ಸ್ನೇಹಿತರೆ, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನಿಮ್ಮ ರೆಸಿಪಿಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
4: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಎಸ್ಐಆರ್ ಯಾವುದೇ ಗ್ಯಾರಂಟಿಗಾಗಿ ಅಲ್ಲ, ಇದು ರಾಜಕೀಯ ಪಕ್ಷದ ಕಾರ್ಯಕ್ರಮವೂ ಅಲ್ಲ. ಭಾರತದಲ್ಲಿ ಯಾರೊಬ್ಬರೂ ಮತದಾನದಿಂದ ವಂಚಿತರಾಗಬಾರದು. ಹೊರ ದೇಶದಿಂದ ಅನಧಿಕೃತವಾಗಿ ಬಂದು ಇಲ್ಲಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡಬಾರದು ಎನ್ನುವ ಉದ್ದೇಶಕ್ಕೆ ಕೇಂದ್ರ ಚುನಾವಣಾ ಆಯೋಗ ದೇಶದಾದ್ಯಂತ ಎಸ್ಐಆರ್ ನಡೆಸುತ್ತಿದೆ ಎಂದು ಸಾಹಿತಿ ಎಂಆರ್ ಸತ್ಯನಾರಾಯಣ್ ತಿಳಿಸಿದರು. ರಾಷ್ಟ್ರಭಕ್ತರ ಬಳಗ ಮತ್ತು ಶನೈಶ್ಚರ ದೇವಾಲಯ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಶಿವಮೊಗ್ಗ ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಸೋಮವಾರ ಆಯೋಜಿಸಿದ್ದ ಎಸ್ಐಆರ್ ಪ್ರಕ್ರಿಯೆ ಯಶಸ್ವಿಗೊಳಿಸಲು ಬಿಎಲ್ಎ 2 ಕಾರ್ಯಕರ್ತರ ಸಮಾವೇಶ ಹಾಗೂ ಎಸ್ಐಆರ್ ಮಾಹಿತಿ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡಿದರು. ಪಶ್ಚಿಮ ಬಂಗಾಳ ಚುನಾವಣೆ ಸಂದರ್ಭ ಎಸ್ಐಆರ್ ಏಕೆ ಮಾಡಬೇಕು ಎಂಬುದು ಅರಿವಿಗೆ ಬಂದಿದೆ. ಇದೊಂದು ಮತಪಟ್ಟಿಯ ಶುದ್ಧೀಕರಣ ಪ್ರಕ್ರಿಯೆಯಾಗಿದೆ. ಹೀಗಾಗಿ ಅರ್ಹರು ಹೆದರುವ ಅಗತ್ಯವಿಲ್ಲ. ಯಾವ ಅರ್ಹ ಪ್ರಜೆಯು ಮತದಾನದಿಂದ ವಂಚಿತರಾಗಬಾರದು. ಯಾರು ಅನರ್ಹರಿದ್ದಾರೋ ಅವರನ್ನ ಹೊರಗಿಡಬೇಕು ಎಂಬುದು ಈ ಪ್ರಕ್ರಿಯೆಯ ಉದ್ದೇಶ. ಪಕ್ಷ ಯಾವುದೇ ಇರಲಿ, ಅನರ್ಹ ಮತದಾರ ಸೇರ್ಪಡೆಗೊಂಡಿದ್ದರೆ ತಕ್ಷಣ ಅವರು ಜಾಗೃತರಾಗಿ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಬೇಕು. ಈ ವ್ಯವಸ್ಥೆಯನ್ನ ಕಲುಷಿತಗೊಳಿಸಿದರೆ ಪ್ರಜಾಪ್ರಭುತ್ವ ಕುಂಠಿತಗೊಳ್ಳುತ್ತದೆ ಎಂದರು. ರಾಷ್ಟ್ರಭಕ್ತರ ಬಳಗದ ಪ್ರಮುಖರು ಆದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮಾತನಾಡಿ, ಎಸ್ಐಆರ್ ರಾಜಕೀಯ ಚಟುವಟಿಕೆಯಲ್ಲ. ಈ ಹಿಂದೆ ಕೆಲ ಸಮುದಾಯದವರು 2-3 ಕಡೆಗಳಲ್ಲಿ ಮತ ಹಾಕಿದ್ದಾರೆ ಎಂಬ ದೂರುಗಳಿವೆ. ಅದಕ್ಕೆ ಉತ್ತರವೇ ಎಸ್ಐಆರ್. ಪಶ್ಚಿಮ ಬಂಗಾಳ ಚುನಾವಣೆ ನಂತರ 25 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರು ಸಾಲುಗಟ್ಟಿ ಬಾಂಗ್ಲಾಕ್ಕೆ ವಾಪಸ್ ತೆರಳಿರುವುದನ್ನು ನೋಡಿದ್ದೇವೆ ಎಂದರು. ರಾಷ್ಟ್ರಭಕ್ತರ ಬಳಗದ ಪ್ರಮುಖರಾದ ಇ ವಿಶ್ವಾಸ್, ಸುವರ್ಣ ಶಂಕರ್, ಶ್ರೀಕಾಂತ್, ಬಾಬು, ಜಾಧವ್, ನವುಲೆ ಈಶ್ವರಪ್ಪ, ಶನೈಶ್ಚರ ದೇವಾಲಯ ಸಮಿತಿಯ ವೀರಾಜು, ಸಾನಮೂರ್ತಿ, ವೆಂಕಟೇಶ್ ಮತ್ತಿತರರಿದ್ದರು. ಮುಂದಿನ ವಿವರ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ಸು ಸಾಧಿಸಲು ಜ್ಞಾನ ಮತ್ತು ಕೌಶಲ್ಯದ ಜೊತೆಗೆ ಮಾನವೀಯ ಮೌಲ್ಯಗಳು, ವೃತ್ತಿಪರ ನೈತಿಕತೆ ಅತ್ಯಂತ ಅವಶ್ಯಕ ಎಂದು ಚಿಕ್ಕಮಗಳೂರು ಜಿಲ್ಲೆ ಕಳಸಾಪುರ ಸರಕಾರಿ ಪಿಯು ಕಾಲೇಜು ಪ್ರಾಂಶುಪಾಲ ನಾಗರಾಜ್ ರಾವ್ ಕಲ್ಕಟ್ಟೆ ಹೇಳಿದರು. ಶಿವಮೊಗ್ಗ ನಗರದ ಪಿಇಎಸ್ ಐಎಎಂಎಸ್ ಕಾಲೇಜಿನಲ್ಲಿ ಶುಕ್ರವಾರ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಮಾನವೀಯ ಮೌಲ್ಯಗಳು ಮತ್ತು ವೃತ್ತಿಪರ ನೈತಿಕತೆ ಕುರಿತು ಏರ್ಪಡಿಸಿದ್ದ ವಿಶೇಷ ಉಪನ್ಯಾಸ ಮತ್ತು ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಾನವೀಯ ಮೌಲ್ಯಗಳು ಪ್ರತಿಯೊಬ್ಬರ ಜೀವನಕ್ಕೂ ಭದ್ರ ಅಡಿಪಾಯವಾಗುತ್ತದೆ. ಪ್ರಾಮಾಣಿಕತೆ, ಶಿಸ್ತು, ಕರುಣೆ, ಸಹಾನುಭೂತಿ, ಸಹಕಾರ, ಗೌರವ ಮತ್ತು ಸಾಮಾಜಿಕ ಜವಾಬ್ದಾರಿಗಳು ವ್ಯಕ್ತಿಯನ್ನ ರೂಪುಗೊಳಿಸುತ್ತದೆ. ನಾವು ಪಡೆಯುವ ಶಿಕ್ಷಣದಲ್ಲಿ ಉತ್ತಮ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವುದರಿಂದ ಪ್ರಬುದ್ಧತೆ ಬೆಳೆದು ಶ್ರೇಷ್ಠ ವ್ಯಕ್ತಿಯಾಗಲು ದಾರಿಯಾಗುತ್ತದೆ. ತ್ಯಾಗ, ಸೇವೆ ಶಿಕ್ಷಣದಿಂದ ಬರುವುದಿಲ್ಲ, ಬದಲಾಗಿ ನಮ್ಮೊಳಗಿನ ಅಂತಃಕರಣದಿಂದ ಹುಟ್ಟಿಕೊಳ್ಳುತ್ತದೆ. ಮಾನವೀಯ ಗುಣಗಳನ್ನ ಬೆಳೆಸಿಕೊಂಡಾಗ ಆದರ್ಶ ನಾಗರಿಕರಾಗಲು ಸಾಧ್ಯವಾಗುತ್ತದೆ ಎಂದರು. ವಿದ್ಯಾರ್ಥಿಗಳು ಉತ್ತಮ ನಡವಳಿಕೆ, ಕರ್ತವ್ಯನಿಷ್ಠೆ, ಸಮಯ ಪಾಲನೆ, ತಂಡದೊಂದಿಗೆ ಕಾರ್ಯನಿರ್ವಹಿಸುವ ಮನೋಭಾವ, ಸಾಮಾಜಿಕ ಹೊಣೆಗಾರಿಕೆ ಮತ್ತು ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು. ಶಿಕ್ಷಣದಿಂದ ಉತ್ತಮ ಉದ್ಯೋಗವನ್ನಷ್ಟೇ ಅಲ್ಲದೆ ಉತ್ತಮ ವ್ಯಕ್ತಿಯನ್ನೂ ರೂಪಿಸಿಕೊಳ್ಳಲು ಸಾಧ್ಯ. ಜ್ಞಾನದಿಂದ ಅಜ್ಞಾನ ನಾಶವಾಗಬೇಕು. ಇಂದಿನ ಜಾಗತೀಕರಣದ ಕಾಲದಲ್ಲಿ ಎಲ್ಲವೂ ನಾಲ್ಕು ಗೋಡೆಗಳ ಮಧ್ಯೆ ಸಿಲುಕಿದೆ. ಸಾಮಾಜಿಕವಾಗಿ, ಸಮಾಜಮುಖಿಯಾಗಿ ಎಲ್ಲರೊಂದಿಗೆ ಬೆರೆತು ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಬೇಕು. ಆ ದಿಸೆಯಲ್ಲಿ ಸಾಗಿದಾಗ ಪ್ರಬುದ್ಧರಾಗುತ್ತೇವೆ ಎಂದರು. ಪ್ರಾಂಶುಪಾಲ ಡಾಕ್ಟರ್ ಜಿ ಸುದರ್ಶನ್ ಅಧ್ಯಕ್ಷತೆ ವಹಿಸಿದ್ದರು. ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥೆ ಡಿಎಸ್ ರೂಪಾ, ನಿರ್ವಹಣಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಿ ಮೋಹನ್, ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಚ್ಆರ್ ಮಂಜುನಾಥ್ ಇದ್ದರು. ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎನ್ ಪ್ರವೀಣ್ ಚಂದ್ರ ಸ್ವಾಗತಿಸಿ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಕೆಎಂ ರವಿಕುಮಾರ್ ವಂದಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಶಿವಮೊಗ್ಗದ ಕಿಡ್ನಿ ಆಸ್ಪತ್ರೆ ಎಂದೇ ಜನಪ್ರಿಯವಾಗಿರುವ ಎನ್ಯು ಆಸ್ಪತ್ರೆಯ ತಜ್ಞ ವೈದ್ಯರು ಇನ್ನು ಮುಂದೆ ಸಾಗರದಲ್ಲಿಯೂ ಸಲಹೆ ನೀಡಲಿದ್ದಾರೆ. ಪತ್ರಕರ್ತ ಸಂಘದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆ ಮುಖ್ಯಸ್ಥ ರೂಬಿನ್ ಇಮಾನುವೆಲ್ ಜನ್ನತ್ ಮಾತನಾಡಿ, ಪ್ರತಿ ತಿಂಗಳ ಎರಡನೇ ಶನಿವಾರ ಮಧುಮೇಹ ಹಾಗೂ ಮೂತ್ರಪಿಂಡ ತಜ್ಞ ಡಾಕ್ಟರ್ ಪ್ರವೀಣ್ ಮಾಳಾವದೆ ಅವರು, ನಾಲ್ಕನೇ ಶನಿವಾರ ಮೂತ್ರಕೋಶ ಹಾಗೂ ಕಿಡ್ನಿ ಕಸಿ ತಜ್ಞ ಡಾಕ್ಟರ್ ಎಂಜಿ ಪ್ರದೀಪ್ ಅವರು ಸಾಗರದ ಸಾಯಿ ಬೃಂದಾವನ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ 3:30 ಸಂಜೆ 5:00 ಹೊರ ರೋಗಿಗಳ ಸಮಾಲೋಚನೆ ನಡೆಸಲಿದ್ದಾರೆ ಎಂದರು. ಆಸ್ಪತ್ರೆಯಲ್ಲಿ ಯಶಸ್ವಿನಿ ಯೋಜನೆ, ಖಾಸಗಿ ಆರೋಗ್ಯ ವಿಮಾ ಸೌಲಭ್ಯ ಹಾಗೂ ಬಂಜೇತನ ಚಿಕಿತ್ಸೆಯೂ ಲಭ್ಯವಿದೆ ಎಂದು ಅವರು ತಿಳಿಸಿದರು. ಮುಂದಿನ ವಿವರ. ಭದ್ರಾವತಿ ನಗರದಲ್ಲಿ 3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾನುವಾರ ರಾತ್ರಿಯಿಡೀ ಮಳೆ ಸುರಿದಿದೆ. ಸೋಮವಾರ ಬೆಳಗ್ಗೆ 11 ನಂತರ ಮಳೆ ಸ್ವಲ್ಪ ಬಿರುಸುಗೊಂಡು ಸುರಿಯುತ್ತಿದೆ. ನಗರದ ರಸ್ತೆಗಳು ಜನಸಂಚಾರವಿಲ್ಲದೆ ಬಿಕೋ ಎನ್ನುತ್ತಿದ್ದವು. ಮುಂದಿನ ವಿವರ. ಶರಾವತಿ ಹಿನ್ನೀರಿನಲ್ಲಿ ನೀರಿನ ಮಟ್ಟ ತೀವ್ರ ಕಡಿಮೆಯಾದ ಹಿನ್ನೆಲೆ ಕಳೆದ 20 ದಿನದಿಂದ ಸ್ಥಗಿತವಾಗಿದ್ದ ಹಸಿರು ಮಕ್ಕಿ ಲಾಂಚ್ ಜುಲೈ 8 ಪುನರಾರಂಭಗೊಳ್ಳಲಿದೆ. ಕಳೆದ 4-5 ದಿನದಿಂದ ಶರಾವತಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿರುವ ಕಾರಣ ಶರಾವತಿ ನದಿಗೆ ಸಾಕಷ್ಟು ನೀರು ಹರಿದು ಬರುತ್ತಿದೆ. ಮುಂದಿನ ವಿವರ. ಶಿವಮೊಗ್ಗ ತಾಲೂಕಿನ ಹೊಳಲೂರಿನ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಿಂದ ಫೋಟೋಗ್ರಾಫಿ, ವಿಡಿಯೋಗ್ರಾಫಿ, ಅಣಬೆ ಬೇಸಾಯ, ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಉಚಿತ ತರಬೇತಿ ಹಮ್ಮಿಕೊಂಡಿದ್ದು, ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವಯೋಮಿತಿಯೊಳಗಿರಬೇಕು. ಕನಿಷ್ಠ 8 ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿದ್ದು, ಉಚಿತ ತರಬೇತಿ ಪಡೆದ ನಂತರ ಸ್ವ ಉದ್ಯೋಗ ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ 31 ಅವಧಿಯ ಕೋರ್ಸ್ ಆಗಿದ್ದು ಜುಲೈ 6 ಆರಂಭವಾಗಲಿದೆ. ಅಣಬೆ ಬೇಸಾಯ ಕೋರ್ಸ್ 12 ಜುಲೈ 27 ಹಾಗೂ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಕೋರ್ಸ್ 35 ಅವಧಿಯದ್ದಾಗಿದ್ದು ಜುಲೈ 29 ಆರಂಭವಾಗಲಿದೆ. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು 577216 ಅಥವಾ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481957211 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಸಂಸ್ಥೆ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಸಾಗರ ತಾಲೂಕಿನಾದ್ಯಂತ ಸೋಮವಾರ ಉತ್ತಮ ಮಳೆಯಾಗಿದ್ದು ದಿನವಿಡೀ ನಿರಂತರವಾಗಿ ಮಳೆ ಸುರಿದಿದೆ. ಮಳೆಯೊಂದಿಗೆ ಬಲವಾದ ಗಾಳಿಯೂ ಬೀಸುತ್ತಿದ್ದು ಹಲವು ಭಾಗದಲ್ಲಿ ಮರದ ಕೊಂಬೆಗಳು ಮುರಿದು ವಿದ್ಯುತ್ ತಂತಿಗಳ ಮೇಲೆ ಬಿದ್ದು ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಇದರಿಂದ ಸಾರ್ವಜನಿಕರು ಹಗಲು ರಾತ್ರಿ ತೊಂದರೆ ಅನುಭವಿಸಬೇಕಾಯಿತು. ಮಳೆಯಿಂದಾಗಿ ಗದ್ದೆಗಳು ನೀರಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗದ ಕೃಷಿನಗರ ನಿವಾಸಿ ಬಿವಿ ಸೌಮ್ಯ ಸಂಜಯ್ ಅವರು ಆಂಗ್ಲ ಭಾಷಾ ವಿಭಾಗದಲ್ಲಿ ಮಂಡಿಸಿದ ಎಸೆನ್ಷಿಯಲಿಸಂ ಆಂಡ್ ಪರ್ಫಾರ್ಮೆಟಿವಿಟಿ ಇನ್ ಸೆಲೆಕ್ಟ್ ಇಂಡಿಯನ್ ಟ್ರಾನ್ಸ್ಜೆಂಡರ್ ಆಟೋಬಯೋಗ್ರಫೀಸ್ ಎಂಬ ವಿಷಯದ ಕುರಿತು ಸಂಶೋಧನಾ ಪ್ರಬಂಧಕ್ಕೆ ಕುವೆಂಪು ವಿವಿ ಪಿಎಚ್ಡಿ ಪದವಿ ಲಭಿಸಿದೆ. ಬಿವಿ ಸೌಮ್ಯ ಅವರು ಪ್ರಸ್ತುತ ಶಿಕಾರಿಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದಿನ ವಿವರ. ಸಹಕಾರ ಚಿಂತನೆಗಳು ಪರಸ್ಪರ ಒಬ್ಬರನ್ನೊಬ್ಬರು ಬೆಳೆಸುವಂತೆ ಮಾಡುತ್ತದೆ ಎಂದು ಹಿರಿಯ ಸಹಕಾರಿ ಟಿಜಿ ರಾಜೇಂದ್ರ ಪ್ರಸಾದ್ ಹೇಳಿದರು. ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು, ಸಹಕಾರ ಕ್ಷೇತ್ರ ಎಂಬುದು ಕೇವಲ ಒಂದು ವ್ಯವಹಾರವಲ್ಲ, ಎಲ್ಲರಿಗಾಗಿ ಒಬ್ಬರು, ಒಬ್ಬರಿಗಾಗಿ ಎಲ್ಲರೂ ಎಂಬ ಉದಾತ್ತ ತತ್ವದ ಮೇಲೆ ನಿಂತಿರುವ ಒಂದು ದೊಡ್ಡ ಕುಟುಂಬ. ಸಂಘದ ಸದಸ್ಯರಿಂದ ಠೇವಣಿ ಸಂಗ್ರಹಣೆ ಮತ್ತು ಪಿಗ್ಮಿ ಸಂಗ್ರಹಕಾರದಿಂದ ಸಾಲ ವಿತರಣೆಯಲ್ಲಿ ಗಣನೀಯ ಏರಿಕೆಯಾಗಿದೆ. ಸಂಘ ಲಾಭದ ಹಾದಿಯಲ್ಲಿದೆ ಎಂದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಿಎಲ್ ಬಸವರಾಜ್ ಮಾತನಾಡಿ, ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ, ಇನ್ನೂ ಹೆಚ್ಚಿನ ವ್ಯವಹಾರ ಮಾಡಿ ಲಾಭ ಗಳಿಸಿ ಸಂಘವು ಉತ್ತುಂಗಕ್ಕೆ ಏರಲಿ ಎಂದು ಆಶಿಸಿದರು. ಸಹಕಾರಿ ದುರೀಣ ಬಿಡಿ ಭೂಕಾಂತ್ ಮಾತನಾಡಿ, ಸದಸ್ಯರು 5 ವಾರ್ಷಿಕ ಮಹಾಸಭೆಗಳ ಪೈಕಿ ಕನಿಷ್ಠ 2ರಲ್ಲಿ ಭಾಗವಹಿಸಬೇಕು. ವರ್ಷದಲ್ಲಿ 2 ಬಾರಿ ಆರ್ಥಿಕ ವ್ಯವಹಾರ ಮಾಡಬೇಕು. ಆಗ ಮಾತ್ರ 5 ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹಾಗೂ ಮತ ಚಲಾಯಿಸಲು ಅರ್ಹತೆ ದೊರೆಯುತ್ತದೆ ಎಂದು ತಿಳಿಸಿದರು. ಸಂಘದ ಕಾನೂನು ಸಲಹೆಗಾರ ಪಿಜೆ ವಿನಯ್ ಬಾಬು ಮಾತನಾಡಿ, ಸಂಘದಿಂದ ಸಾಲ ಪಡೆದ ಸದಸ್ಯರಿಂದ ಯಾವುದೇ ದಾವಾ ಕೇಸುಗಳನ್ನು ಹಾಕದೆ ಸಾಲ ವಸೂಲಾತಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದರು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ಸದಸ್ಯರ ಪ್ರತಿಭಾವಂತ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಸಂಘದ ನಿರ್ದೇಶಕರಾದ ಪ್ರವೀಣ್, ವಿವೇಕ್, ಪ್ರಸಾದ್, ವಿನಾಯಕ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಗಿಡಗಳನ್ನು ಸರಿಯಾಗಿ ಬೆಳೆಸಿದರೆ ಹೆಮ್ಮರವಾಗಿ ನೆರಳು ಹಾಗೂ ಫಲ ನೀಡುವಂತೆ ಸಹಕಾರ ಕ್ಷೇತ್ರವನ್ನು ಬೆಳೆಸಿದರೆ ಅಸಂಖ್ಯಾತ ಜನರಿಗೆ ಬದುಕು ಕಲ್ಪಿಸುತ್ತದೆ ಎಂದು ಶಿವಮೊಗ್ಗ ಹಾಪ್ಕಾಮ್ಸ್ ಅಧ್ಯಕ್ಷ ವಿಜಯ್ ಕುಮಾರ್ ಅಭಿಪ್ರಾಯಪಟ್ಟರು. ವಿನೋಬನಗರದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ನಿಂದ ಸಹಕಾರ ಸಪ್ತಾಹ ಭಾಗವಾಗಿ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗಿಡಗಳನ್ನು ಸಂರಕ್ಷಿಸುವಂತೆ ಸಹಕಾರ ಕ್ಷೇತ್ರವನ್ನು ರಕ್ಷಿಸಿ ಬೆಳೆಸಬೇಕಿದೆ ಎಂದರು. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಸಿ ಹನುಮಂತಪ್ಪ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನರಿಗೆ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದರು. ಸಹಕಾರ ಯೂನಿಯನ್ ನಿರ್ದೇಶಕ ನರಸಿಂಹ ಗಂಧದ ಮನೆ, ಬಿಕೆ ಶಿವಕುಮಾರ್, ಎಚ್ಆರ್ ವೆಂಕಟೇಶ್, ಕೃಷಿ ಸಮಾಜದಲ್ಲಿ ಜಿಲ್ಲಾಧ್ಯಕ್ಷರಾದ ನಾಗರಾಜಪ್ಪ, ಯೂನಿಯನ್ ಸಿಇಒ ಎಚ್ ಯಶವಂತ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಆರೋಗ್ಯ, ಪರಿಸರ ರಕ್ಷಣೆ, ಕ್ರೀಡಾ ಸಂಸ್ಕೃತಿ ಹಾಗೂ ಅಂಗವಿಕಲರ ಸಬಲೀಕರಣದ ಸಂದೇಶ ಸಾರುವ ಉದ್ದೇಶದೊಂದಿಗೆ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ನಿಂದ ನಗರದಲ್ಲಿ ರನ್ ಮಲೆನಾಡು ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಮಳೆಯಲ್ಲಿ ನಡೆದ ಮ್ಯಾರಥಾನ್ಗೆ ಭಾರೀ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು. ವಿಶೇಷವಾಗಿ ಮಕ್ಕಳು, ಅಂಗವಿಕಲರು, ಹಿರಿಯರು ಮಳೆಯನ್ನು ಲೆಕ್ಕಿಸದೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. 4,000ಕ್ಕೂ ಅಧಿಕ ಜನರು ಭಾಗವಹಿಸಿದ್ದು ಕಂಡುಬಂತು. ನಗರದ ನೆಹರು ಕ್ರೀಡಾಂಗಣ ಮುಂಭಾಗದಿಂದ ಬೆಳಗ್ಗೆ ಆರಂಭಗೊಂಡ ಮ್ಯಾರಥಾನ್ಗೆ ರಾಜ್ಯ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಚಾಲನೆ ನೀಡಿದರು. ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ಶರತ್ ಮರಿಯಪ್ಪ, ಆರ್ ಪ್ರಸನ್ನಕುಮಾರ್, ಎಂಬಿಡಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ಜಾಣಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ಹೊಸ ಜ್ಞಾನ.
9: ಕೇಳು ಜಾಣ ಜಾಣ ಸುದ್ದಿಯ

ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳುವಿರಿ, ಸೂರ್ಯನ ಬಿರುಗಾಳಿಗೆ ಕಾರಣ, ಪ್ಲಾಸ್ಟಿಕ್ ಪುರಾಣ ರೇಷ್ಮೆಗಿಂತ ನಯ, ಬೀಗಲ್ ಸಾಹಸಯಾನ ಸಂಚಿಕೆ 193, ಹಾಗೂ ವಾರದ ವಿಜ್ಞಾನಿ ಫ್ರಾಂಕ್ ಮ್ಯಾಕ್ಫರ್ಲೇನ್ ಬುರ್ನೆಟ್.

0: ಸೂರ್ಯನ ಬಿರುಗಾಳಿಗೆ ಕಾರಣ. ಇನ್ನೇನು ಚಂದ್ರಯಾನದ ಹಾಡುಗಳು ಮುಗಿದ ಮೇಲೆ ಸೂರ್ಯ ನಮಸ್ಕಾರ ಶುರು. ಮುಂದಿನ ತಿಂಗಳು ಇಸ್ರೋ ಆದಿತ್ಯ ಎನ್ನುವ ಸೌರ ಶೋಧ ನೌಕೆಯನ್ನು ಆಕಾಶಕ್ಕೆ ಹಾರಿಬಿಡಲಿದೆ. ಅದೇಕೆ ಎಂಬ ಪ್ರಶ್ನೆ ಸಹಜವೇ. ಇದಕ್ಕೆ ಥಟ್ ಅಂತ ಹೇಳುವ ಉತ್ತರ ಇಲ್ಲ. ಆದರೆ ಮೊನ್ನೆ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯೊಂದು ಈ ಹಿಂದೆ ಯುರೋಪಿಯನ್ ಅಂತರಿಕ್ಷ ಏಜೆನ್ಸಿ ಹೀಗೆಯೇ ಹಾರಿಬಿಟ್ಟಿದ್ದ ಸೌರ ಶೋಧ ನೌಕೆಯೊಂದು ನಡೆಸಿದ ಅಧ್ಯಯನಗಳ ವಿವರಗಳನ್ನು ಪ್ರಕಟಿಸಿದೆ. ಪ್ರಖರವಾದ ತೇಜಸ್ಸಿನ ತಾರೆಯ ಹೊರಗನ್ನು ಕೂಲಂಕಷವಾಗಿ ಪರೀಕ್ಷಿಸಿದ್ದಾರೆ ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಸಂಸ್ಥೆಯ ಸೂರ್ಯ ವೀಕ್ಷಣಾಲಯದ ಖಭೌತ ವಿಜ್ಞಾನಿ ಲಕ್ಷ್ಮೀ ಪ್ರದೀಪ್ ಮತ್ತು ಸಂಗಡಿಗರು. ಇವರ ಅಧ್ಯಯನಗಳ ಪ್ರಕಾರ ಸೂರ್ಯನ ಹೊರಮೈಯಲ್ಲಿ ಆಗಾಗ್ಗೆ ಅತ್ಯಂತ ಕ್ಷಣಿಕವಾದ ಶಕ್ತಿಯ ಚಿಲುಮೆಗಳು ಚಿಮ್ಮುತ್ತವಂತೆ. ಅದಕ್ಕೆ ಕಾರಣವೇನು ಎಂಬುದನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಸೂರ್ಯನನ್ನು ಒಂದು ಬೆಂಕಿಯ ಗೋಳ ಎಂದು ಹೇಳುವುದುಂಟು. ಅದಕ್ಕೆ ಕಾರಣವಿಲ್ಲದಿಲ್ಲ. ನಮ್ಮಿಂದ ಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನನ್ನು ಭೂಮಿಯ ಮೇಲಿಂದಲೂ ಸ್ಪಷ್ಟವಾಗಿ ನೋಡಲಾಗುವುದಿಲ್ಲವಷ್ಟೇ. ಅಷ್ಟೊಂದು ಪ್ರಖರ ಅದರ ಬೆಳಕು. ಈ ಬೆಳಕಿಗೆ ಕಾರಣ ಸೂರ್ಯನಲ್ಲಿ ಸದಾ ಜರುಗುತ್ತಿರುವ ಪರಮಾಣು ಕ್ರಿಯೆಗಳು. ವಾಸ್ತವವಾಗಿ ಸೂರ್ಯನಲ್ಲಿ ಇರುವುದೆಲ್ಲವೂ ಹೈಡ್ರೋಜನ್. ಹೈಡ್ರೋಜನ್ನಿನ ಪರಮಾಣುಗಳು ಒಂದಿನ್ನೊಂದರ ಜೊತೆಗೆ ಕೂಡಿಕೊಳ್ಳುವಾಗ ಶಕ್ತಿ ಉದ್ಭವವಾಗುತ್ತದೆ. ಶಕ್ತಿಯ ಜೊತೆಗೆ ಇಲೆಕ್ಟ್ರಾನ್, ಪ್ರೋಟಾನ್ಗಳಂತಹ ಮೂಲಕಣಗಳು ಉದ್ಭವಿಸುತ್ತವೆ. ಇವೆಲ್ಲವೂ ಪ್ಲಾಸ್ಮಾ ಎನ್ನುವ ಅತಿ ಶಕ್ತಿಯುತವಾದ ಅಥವಾ ಅತಿ ಬಿಸಿಯಾದ ಅನಿಲವಾಗಿ ಇರುತ್ತವೆ. ಇದರಿಂದ ಹೊಮ್ಮಿದ ಬೆಳಕು ತಾಪಗಳೇ ನಮ್ಮ ಭೂಮಿಯನ್ನು, ಚಂದ್ರನನ್ನು, ಇತರೆ ಗ್ರಹಗಳನ್ನು ಬೆಳಗಿಸಿ ಭೂಮಿಯನ್ನು ಬೆಚ್ಚಗೇರಿಸುತ್ತವೆ. ಇದು ನಾವು ಪ್ರೈಮರಿ ಶಾಲೆಯಲ್ಲಿಯೂ ಅರಿತ ಸಂಗತಿ. ಆದರೆ ಸೂರ್ಯನನ್ನು ದೂರದರ್ಶಕಗಳ ಮೂಲಕ ವೀಕ್ಷಿಸಿದಾಗ ಕಾಣುವ ದೃಶ್ಯ ಇನ್ನೂ ರೋಚಕ. ಸೂರ್ಯನ ಇಡೀ ಮೈ ಒಂದೇ ರೀತಿ ಇಲ್ಲ. ಅಲ್ಲಲ್ಲಿ ಕಪ್ಪಗಿನ ಸೂರ್ಯಕಲೆಗಳೂ ಕಾಣುತ್ತವೆ. ಇವು ಸೂರ್ಯನ ಉಳಿದ ಭಾಗಗಳಿಗಿಂತಲೂ ಸ್ವಲ್ಪ ಉಷ್ಣತೆ ಕಡಿಮೆ ಇರುವ ಪ್ರದೇಶಗಳು ಎನ್ನುವುದು ವಿಜ್ಞಾನಿಗಳ ತರ್ಕ. ಅಲ್ಲದೆ ಅಲ್ಲಲ್ಲಿ ಹೊಳಪಾದ ಕಮಾನಿನಂತಹ ಚಲನೆಗಳೂ ಕಾಣಿಸುತ್ತವೆ. ಇವು ಬಿಸಿಯಾದ ಅನಿಲದ ಹರಿವು ಇರಬೇಕು ಎನ್ನುವುದು ಊಹೆ. ಹಾಗೆಯೇ ಸೂರ್ಯನ ಅಂಚಿನಲ್ಲಿ ಅಲ್ಲಲ್ಲಿ ಬೆಂಕಿಯ ಜ್ವಾಲೆ ಸಿಡಿಯುವಂತೆ, ಅಲ್ಲಲ್ಲಿ ಪ್ರಖರವಾದ ಬೆಳಕು, ಉಷ್ಣತೆಯ ಜ್ವಾಲೆ ಉಳಿದೆಲ್ಲವುಗಳಿಗಿಂತಲೂ ದೂರಕ್ಕೆ ಚಾಚಿಕೊಂಡಂತೆ ತೋರುತ್ತದೆ. ಇವೆಲ್ಲವೂ ಕುತೂಹಲ ಮೂಡಿಸುವ ಸಂಗತಿಗಳು. ಇವುಗಳೇನು? ಅವುಗಳು ಹೇಗೆ ಉಂಟಾಗುತ್ತಿರಬಹುದು? ಅದರ ಪರಿಣಾಮಗಳೇನು ಎಂಬುದರ ಬಗ್ಗೆ ಖಭೌತ ವಿಜ್ಞಾನಿಗಳು ಹಲವು ತರ್ಕಗಳನ್ನು ಹೊಂದಿರುತ್ತಾರೆ. ದೂರದಿಂದಲೇ ಇಷ್ಟೊಂದು ಕೌತುಕ ಮೂಡಿಸುವ ಸಂಗತಿಗಳನ್ನು ಇನ್ನಷ್ಟು ಹತ್ತಿರದಿಂದ ನೋಡುವುದೇ ಆದಿತ್ಯನಂತಹ ಸೌರ ಶೋಧ ನೌಕೆಗಳನ್ನು ಹಾರಿಬಿಡುವ ಉದ್ದೇಶ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ 2020 ಸೋಲಾರ್ ಆರ್ಬಿಟರ್ ಎನ್ನುವ ಶೋಧ ನೌಕೆಯನ್ನು ಹಾರಿಬಿಟ್ಟಿತ್ತು. ಇದು ಸೂರ್ಯನ ಬಳಿ ಹೋಗಿ ಅಲ್ಲಿಂದ ಸೂರ್ಯನ ಚಿತ್ರಗಳನ್ನು ಸಂಗ್ರಹಿಸಿ ಭೂಮಿಗೆ ಕಳಿಸಿತ್ತು. ಹತ್ತಿರ ಎಂದರೆ ಹತ್ತಿರವಲ್ಲ, ಏಕೆಂದರೆ ಸೂರ್ಯನಿಗೆ ಬಹಳ ಹತ್ತಿರ ಸಾಗಿದ ಯಾವುದೂ ಭಸ್ಮವಾಗದೆ ಉಳಿಯುವುದಿಲ್ಲ. ಸೋಲಾರ್ ಆರ್ಬಿಟರ್ ಸೂರ್ಯನನ್ನು ಸಮೀಪದಿಂದ, ಅಂದರೆ ಸುಮಾರು 4.5 ಕೋಟಿ ಕಿಲೋಮೀಟರ್ ದೂರದಿಂದ ನೋಡಿತ್ತು. ಅಲ್ಲಿ ಸಾಗುವಾಗ ಸೂರ್ಯನಿಂದ ಹೊಮ್ಮುತ್ತಿರುವ ಬೆಳಕು, ವಿವಿಧ ತರಂಗಾಂತರಗಳ ವಿಕಿರಣಗಳ ಚಿತ್ರಗಳನ್ನು ತೆಗೆದಿತ್ತು. ಇಂತಹವುಗಳಲ್ಲಿ ನಾವು ಸಾಮಾನ್ಯವಾಗಿ ಅಲ್ಟ್ರಾವಯಲೆಟ್ ಎಂದು ಗುರುತಿಸಿರುವ ಕಿರಣಗಳಿಗಿಂತಲೂ ಶಕ್ತಿಯುತವಾದ ಅತಿ ಅಲ್ಟ್ರಾವಯಲೆಟ್ ಎನ್ನುವ ಕಿರಣಗಳ ಚಿತ್ರಗಳನ್ನು ತೆಗೆದಿತ್ತು. ಚಿತ್ತಾ ಅವರ ತಂಡ ಈ ಚಿತ್ರಗಳನ್ನು ಪರಿಶೀಲಿಸಿ ಸೂರ್ಯನ ಮೇಲ್ಮೈಯಲ್ಲಿ ನಡೆಯುವ ಫ್ಲೇರ್ ಅಥವಾ ಬೆಳಕಿನ ಚಿಲುಮೆಗಳೆನ್ನುವ ವಿದ್ಯಮಾನಗಳಿಗೆ ಕಾರಣವೇನಿರಬಹುದೆಂದು ಅರಿತಿದೆ. ಸೂರ್ಯನನ್ನು ಅಧ್ಯಯನ ಮಾಡುವುದಕ್ಕೆ ಪ್ರಮುಖ ಕಾರಣ ಬಂದಿದೆ. ಸೂರ್ಯನಿಂದ ಆಗಾಗ್ಗೆ ಚಿಮ್ಮುವ ವಿದ್ಯುತ್ ಕಾಂತೀಯ ಅಲೆಗಳ ಮೂಲ ಏನೆಂದು ತಿಳಿಯುವುದು. ಇದ್ದಕ್ಕಿದ್ದ ಹಾಗೆ ಸೂರ್ಯನ ಮೇಲಿನ ಚಟುವಟಿಕೆಗಳು ಗಾಢವಾಗಿ ಸೂರ್ಯನಿಂದ ಇಲೆಕ್ಟ್ರಾನ್ಗಳ ದಟ್ಟ ಮೋಡವೊಂದು ಚಿಮ್ಮಿ ಸೂರ್ಯ ಮಂಡಲದ ಗುಂಟು ಚಲಿಸುತ್ತದೆ. ಇದನ್ನು ಸೌರ ಅಲೆಗಳು ಅಥವಾ ಸೌರ ಮಾರುತ, ಸೋಲಾರ್ ವಿಂಡ್ ಎನ್ನುತ್ತಾರೆ. ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲಿಯೂ ಹೀಗೊಂದು ತೆಳುಗಾಳಿ ಬೀಸುತ್ತಲೇ ಇರುತ್ತದಾದರೂ ಒಮ್ಮೊಮ್ಮೆ ಇದು ಬಿರುಗಾಳಿಯಂತೆ ಆಗುವುದುಂಟು. ಆಗ ಭೂಮಿಯ ಮೇಲಿರುವ ವಿದ್ಯುತ್ ಕಾಂತೀಯ ಅಲೆಗಳನ್ನೂ ಇದು ಪ್ರಭಾವಿಸುತ್ತದೆ. ಇಂತಹ ಅಲೆಗಳನ್ನು ಬಳಸುವ ರೇಡಿಯೋ, ಟೆಲಿವಿಷನ್ ಮೊದಲಾದವುಗಳ ಪ್ರಸಾರಕ್ಕೆ ಅಡ್ಡಿಯಾಗುತ್ತದೆ. ಕಳೆದ ತಿಂಗಳಷ್ಟೇ ಇಂಥದೊಂದು ಮಾರುತ ಬೀಸಿ ಸಮುದ್ರದಲ್ಲಿ ಚಲಿಸುತ್ತಿರುವ ನೌಕೆಗಳ ಸಂಪರ್ಕದಲ್ಲಿ ಗೊಂದಲವನ್ನುಂಟು ಮಾಡಿತ್ತು. ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬಿರುಗಾಳಿ ಏಳುವುದಕ್ಕೆ ಕಾರಣಗಳೇನು ಎಂಬುದು ಕೌತುಕದ ವಿಷಯ. ಸೂರ್ಯನ ಮೇಲ್ಮೈಯಲ್ಲಿನ ಚಟುವಟಿಕೆಗಳು ಸಾಮಾನ್ಯವಾಗಿ ಈ ವಿದ್ಯುತ್ ಕಣಗಳನ್ನು ಅಯಸ್ಕಾಂತವು ಕಬ್ಬಿಣದ ಪುಡಿಯನ್ನು ಆಕರ್ಷಿಸಿ ಹಿಡಿದಿಟ್ಟುಕೊಳ್ಳುವಂತೆ ಇಟ್ಟುಕೊಂಡಿರಬೇಕು. ಆದರೆ ಎಲ್ಲೋ ಯಾವಾಗಲೋ ಈ ಕಾಂತ ಶಕ್ತಿಯ ಹೊದಿಕೆಯಲ್ಲಿ ಬಿರುಕು ಉಂಟಾಗಿ ಅಲ್ಲಿಂದ ಸೂಜಿ ಚುಚ್ಚಿದ ಬಲೂನಿನಿಂದ ಗಾಳಿ ಸುರಿಯುವಂತೆ ಇದ್ದಕ್ಕಿದ್ದ ಹಾಗೆ ಸೌರಮಾರುತ ಹುಟ್ಟುತ್ತಿರಬೇಕು ಎನ್ನುವ ಅನುಮಾನವಿತ್ತು. ಸೂರ್ಯನ ಬಳಿ ಸಾಗಿದ ಸೌರ ಶೋಧ ನೌಕೆ ಇದಕ್ಕೆ ಉತ್ತರವನ್ನು ನೀಡಬಹುದೇನೋ ಎನ್ನುವ ಊಹೆ ನಿಜವಾಗಿದೆ. ಸೂರ್ಯನ ಮೇಲ್ಮೈಯಲ್ಲಿ ಆಗಾಗ್ಗೆ ಕಾಣುವ ಅತ್ಯಂತ ಅಲ್ಪಾಯುಷಿ ಫೈಕೋಫ್ಲೇರ್ ಅಥವಾ ಸೂಕ್ಷ್ಮ ಬೆಳಕಿನ ಚಿಲುಮೆಗಳು ಇದಕ್ಕೆ ಕಾರಣವಿರಬಹುದು ಎಂಬ ಸೂಚನೆಯನ್ನು ಈ ಆರ್ಬಿಟರ್ ದೊರಕಿಸಿದೆ. ಸೂರ್ಯನಲ್ಲಿ ನಾವು ಸಾಮಾನ್ಯವಾಗಿ ಕಾಣುವ ಬೃಹತ್ ಬೆಳಕಿನ ಚಿಲುಮೆಗಳ ಸಾವಿರ ಕೋಟಿಯಲ್ಲೊಂದಷ್ಟು ಪುಟ್ಟದಾಗಿರುವ ಈ ಚಿಲುಮೆಗಳೇ ಮುಂದೆ ದೊಡ್ಡ ಚಿಲುಮೆಗೂ ಕಾರಣವಾಗಿರಬಹುದು ಎನ್ನುವುದು ಚಿತ್ತಾ ಅವರ ತಂಡದ ತರ್ಕ. ಸೋಲಾರ್ ಆರ್ಬಿಟರ್ ಸೂರ್ಯನಿಗೆ ಅತಿ ಹತ್ತಿರದಲ್ಲಿರುವ ಬುಧ ಗ್ರಹದ ಹಾದಿಗಿಂತಲೂ ಮುಂದೆ ವರ್ಷದಲ್ಲಿ ಎರಡು ಬಾರಿ ಸಾಗುತ್ತದೆ. ಕಳೆದ ವರ್ಷ ಅದು ಹೀಗೆ ಸೂರ್ಯನಿಗೆ ಅತಿ ಹತ್ತಿರವೆಂದರೆ ಸುಮಾರು 4.5 ಕೋಟಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದಾಗ ಸೂರ್ಯನ ಮೇಲ್ಮೈ ಚಿತ್ರವನ್ನು ಚಿತ್ತಾ ತಂಡಕ್ಕೆ ಕಳುಹಿಸಿತ್ತು. ಅದರಲ್ಲಿ ಒಂದೆಡೆ ಇಂತಹದೊಂದು ಫೈಕೋಫ್ಲೇರ್ ಕಂಡಿತ್ತು. ಸುಮಾರು 100 ಕಿಲೋಮೀಟರ್ ಎತ್ತರದ ಕಡುಗಪ್ಪು ಬಣ್ಣದ ಈ ಚಿಲುಮೆಗಳಿಂದ ಸೂರ್ಯನೊಳಗಿರುವ ವಸ್ತು ಹರಚಿಮ್ಮುತ್ತಿತ್ತು. 10-20 ಸೆಕೆಂಡುಗಳಷ್ಟು ಕಾಲ ಮಾತ್ರವೇ ತೋರುತ್ತಿದ್ದ ಇವು ಅನಂತರ ಕಣ್ಮರೆಯಾಗಿ ಬಿಟ್ಟಿದ್ದವು. ಇದೇ ಬಗೆಯ ಕ್ಷಣಿಕ ಚಿಲುಮೆಗಳನ್ನು ಭೂಮಿಯ ಮೇಲಿರುವ ಹಲವು ಸೂರ್ಯ ದೂರದರ್ಶಕಗಳೂ ಕಂಡಿದ್ದವು. ಚೀನಾದ ಕೆಲವು ಅಂತರಿಕ್ಷ ನೌಕೆಗಳು ಚಿತ್ರಗಳನ್ನು ತೋರಿಸಿದ್ದವು. ಆದರೆ ಇಷ್ಟು ಹತ್ತಿರದಿಂದಾಗಲಿ ಇಷ್ಟು ಸ್ಪಷ್ಟವಾಗಲಿ ಅಲ್ಲ. ಇದೀಗ ಈ ಚಿಲುಮೆಗಳು ಇರುವ ಅಲ್ಪಾವಧಿಯಲ್ಲಿಯೇ ಅತ್ಯಂತ ಪ್ರಖರವಾಗಿ ಶಕ್ತಿಯನ್ನು ಸೂಸುತ್ತವೆ. ಇಷ್ಟು ಅಲ್ಪ ಕಾಲದಲ್ಲಿ ಅಮೆರಿಕೆ 5,000 ಮನೆಗಳು ಪ್ರತಿ ವರ್ಷವೂ ಬೆಳೆತುವಷ್ಟು ವಿದ್ಯುತ್ತಿಗೆ ಸಮಾನವಾದ ಶಕ್ತಿಯನ್ನು ಇವು ಚೆಲ್ಲುತ್ತವೆ. ಹೀಗೆ ಇವು ಶಕ್ತಿಯನ್ನು ಚೆಲ್ಲುತ್ತವೆ ಎನ್ನುವುದು ಸ್ಪಷ್ಟವಾಗಿ ತಿಳಿದದ್ದು ಚಿತ್ತಾ ತಂಡ ತೆಗೆದ ಚಿತ್ರದಿಂದಷ್ಟೇ ಗೊತ್ತಾಗಿದ್ದು. ಬಹುಶಃ ಇವು ಸೂರ್ಯನಲ್ಲಿ ಅಲ್ಲಲ್ಲಿ ಆಗಾಗ್ಗೆ ಕಾಣುವ ಕಾಂತ ಶಕ್ತಿ ಕುಂದಿದ ಜಾಗಗಳಿರಬಹುದು. ಅಲ್ಲಿಂದ ತಪ್ಪಿಸಿಕೊಂಡ ಶಕ್ತಿ ಅಥವಾ ಪ್ಲಾಸ್ಮಾ ಚಿಲುಮೆಯಾಗಿ ಚಿಮ್ಮುತ್ತಿರಬಹುದು. ಇವು ಕ್ರಮೇಣ ಒಟ್ಟಾಗಿ ಬೆಳೆದು ಸೋಲಾರ್ ಫ್ಲೇರ್ ಆಗಿರಬಹುದೇ ಎಂದು ಚಿತ್ತಾ ತಂಡ ಚಿಂತಿಸುತ್ತಿದೆ. ಬಹುಶಃ ಇದು ನಿಜವೋ ಅಲ್ಲವೋ ಎನ್ನುವುದನ್ನು ಈಗಲೇ ಹೇಳಲಾಗುವುದಿಲ್ಲ. ನಮ್ಮ ಆದಿತ್ಯನು ಸೂರ್ಯನಲ್ಲಿ ನಾವು ಇದುವರೆಗೆ ಕಾಣದ ಹೊಸ ರಹಸ್ಯಗಳನ್ನು ಬಯಲಾಗಿಸಬಹುದು ಎಂದು ಆಶಿಸೋಣ.
1: ನಿಮಗೆ ಗೊತ್ತೇ, ಭೂಮಿಯ ಮೇಲಿರುವ 98 ಮೂಲ ವಸ್ತುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ 2 ಮೂಲ ವಸ್ತುಗಳು ಇಡೀ ನೆಲವನ್ನು ತುಂಬಿವೆ. ಆಕ್ಸಿಜನ್ನು ಹಾಗೂ ಸಿಲಿಕಾನು ಭೂಮಿಯಲ್ಲಿರುವ ಮೂಲ ವಸ್ತುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವಂಥವು. ಆಕ್ಸಿಜನ್ ಸುಮಾರು 48% ಇದ್ದರೆ ಸಿಲಿಕಾನು 28% ಇದೆ. ಅದೇ ಕಾರ್ಬನ್ನಿನ ಪ್ರಮಾಣ ಕೇವಲ 1% ಇಲ್ಲ, 0.5% ಅಷ್ಟೇ.
2: ಪ್ಲಾಸ್ಟಿಕ್ ಪುರಾಣ 25. ರೇಷ್ಮೆಗಿಂತ ನಯ ಟೆಪ್ಲಾನ್. ಮೊನ್ನೆ ರಸ್ತೆ ಬದಿಯಲ್ಲಿ ಒಂದು ಅಂಗಡಿ ನೋಡಿದ್ದೆ. ಕಬ್ಬಿಣದ ಹೆಂಚು, ತವ, ಬಾಣಲೆ, ಕತ್ತಿ ಮೊದಲಾದವು ಇದ್ದವು. ಸುಂದರವಾದ ಮರದ ಹಿಡಿ ಹಾಕಿದಂತವು. ಹಾಗೆ ಕಬ್ಬಿಣದ ಹೆಂಚು ಹೊಸತೇನಲ್ಲ, ಆದರೆ ಅದನ್ನು ಹೀಗೆ ಹೊಸ ವಸ್ತು ಎಂಬಂತೆ ರಸ್ತೆಯಲ್ಲಿ ಮಾರಾಟ ಮಾಡುವ ಪರಿಪಾಠಕ್ಕೆ ಕಾರಣ ಬಹುಶಃ ಟೆಪ್ಲಾನ್. 1-2 ದಶಕಗಳ ಹಿಂದೆ ಭಾರತಕ್ಕೆ ಬಂದ ಈ ವಸ್ತು ನಾನ್ಸ್ಟಿಕ್ ಎನ್ನುವ ಅಡುಗೆ ಪಾತ್ರೆಗಳ ತಯಾರಿಕೆಗೆ ಕಾರಣವಾಯಿತು. ನಾನ್ಸ್ಟಿಕ್ ತವ, ಬಾಣಲೆ, ಒಗ್ಗರಣೆಯ ಸೌಟುಗಳನ್ನ ಗಿಫ್ಟ್ ಎಂದು ವಧುವರರಿಗೆ ಕೊಡುಗೆಯನ್ನ ಕೊಡದವರು ಯಾರಿದ್ದಾರೆ ಹೇಳಿ? ಈ ನಾನ್ಸ್ಟಿಕ್ ಎನ್ನುವ ವಸ್ತುಗಳು ಇನ್ನೇನಲ್ಲ, ಸಾಮಾನ್ಯ ಸ್ಟೀಲು ಅಥವಾ ಉಕ್ಕು ಕಬ್ಬಿಣದವೇ. ಮೇಲೊಂದು ಕಪ್ಪಗಿನ ಪಾಲಿಮಾರ್ ಲೇಪ ಇರ್ತದಷ್ಟೇ. ಆ ಲೇಪವೇ ಟೆಪ್ಲಾನ್ ಎನ್ನುವ ಹೆಸರಿನಲ್ಲಿ ಸುಪ್ರಸಿದ್ಧವಾಗಿರುವ ಮತ್ತೊಂದು ಪ್ಲಾಸ್ಟಿಕ್ಕು, ಒಂದು ಪಾಲಿಮಾರು. ಟೆಪ್ಲಾನ್ ಅನ್ನು ರಸಾಯನ ವಿಜ್ಞಾನಿಗಳು ಪಾಲಿಟೆಟ್ರಾಫ್ಲೋರೋ ಈಥೇನು ಎಂದು ಗುರುತಿಸುತ್ತಾರೆ. ಇದು ಒಂದು ರೀತಿಯಲ್ಲಿ ಪಾಲಿಎಥಿಲೀನಿನ ಸಂಬಂಧಿ ಎಂದುಕೊಳ್ಳಿ. ಪಾಲಿಇಥಿಲೀನ್ನಲ್ಲಿ ಇಥಿಲೀನು ಎನ್ನುವ ಕಾರ್ಬನ್ ಅಣುವಿದೆಯಷ್ಟೇ. ಇದರಲ್ಲಿ ಒಂದು ಕಾರ್ಬನ್ನಿನ ಅತ್ತಿತ್ತ 2 ಹೈಡ್ರೋಜನ್ ಪರಮಾಣುಗಳು ಜೋಡಣೆಯಾಗಿರ್ತವೆ. ಹೈಡ್ರೋಜನ್ನ ಬದಲಾಗಿ ಫ್ಲೋರಿನ್ ಇದ್ರೆ ಅದನ್ನ ಟೆಟ್ರಾಫ್ಲೋರೋ ಈಥೇನು ಎಂತೇವೆ. ಇದರ ಪಾಲಿಮಾರೇ ಟೆಪ್ಲಾನ್ ಅಥವಾ ಪಾಲಿಟೆಟ್ರಾಫ್ಲೋರೋ ಈಥೇನು. ಚುಟುಕಾಗಿ ಇದನ್ನ PTFE ಪ್ಲಾಸ್ಟಿಕ್ಗಳು ಎಂತಾರೆ. ಟೆಪ್ಲಾನಿನ ಕಥೆಯು ಒಂದು ಆಕಸ್ಮಿಕದ್ದೇ. ಏನನ್ನೋ ಹುಡುಕುತ್ತಾ ಮತ್ತೇನನ್ನೋ ಹೆಕ್ಕಿದ ಕತೆ. ಸುಪ್ರಸಿದ್ಧ ಡುಪಾಂಟ್ ಕಂಪನಿಯ ವಿಜ್ಞಾನಿ ರಾಯ್ ಪ್ಲಂಕೆಟ್ ಹೆಗಲಿಗೆ ಹೊಸದೊಂದು ಶೈತ್ಯಕ ರಾಸಾಯನಿಕವನ್ನ ಪತ್ತೆ ಮಾಡುವ ಹೊರೆ ಏರಿತ್ತು. ಆಗ ಶೈತ್ಯೀಕರಣ ಅಥವಾ ರೆಫ್ರಿಜರೇಷನ್ಗೆ ಸಾಕಷ್ಟು ಬೇಡಿಕೆ ಇತ್ತು. ಆದ್ರೆ ರೆಫ್ರಿಜರೇಟರ್ಗಳಲ್ಲಿ ಬಳಸುವ ಅಮೋನಿಯಾ ಅಥವಾ ಸಲ್ಫರ್ ಡೈಆಕ್ಸೈಡ್ಗಳು ಅಪಾಯಕಾರಿ ಅನಿಲಗಳಾಗಿದ್ದವು. ಇವುಗಳಂತೆ ವಿಷವಲ್ಲದ ಹಾಗೂ ಸುಲಭವಾಗಿ ಸ್ಫೋಟಿಸದ ಉರಿಯದ ಅನಿಲಗಳಾಗಿ ಹುಡುಕಾಟ ನಡೆದಿತ್ತು. ಕ್ಲೋರೋಫ್ಲೋರೋಕಾರ್ಬನ್ ಅರ್ಥಾತ್ ಕಾರ್ಬನ್ನ ಜೊತೆಗೆ ಫ್ಲೋರಿನ್ ಮತ್ತು ಕ್ಲೋರಿನ್ಗಳಿರುವ ಸಂಯುಕ್ತ ಇದಕ್ಕೆ ಉತ್ತಮ ಎಂದು ವಿಜ್ಞಾನಿಗಳ ಅಭಿಪ್ರಾಯವಾಗಿತ್ತು. ಇಂಥವನ್ನ ತಯಾರಿಸುವ ನಿಟ್ಟಿನಲ್ಲಿ ಪ್ಲಂಕೆಟ್ ಪ್ರಯೋಗಗಳನ್ನ ನಡೆಸಿದ್ದ. ರಾಸಾಯನಿಕ ಕ್ರಿಯೆಗೆ ಬೇಕಾಗಿದ್ದ ಟೆಟ್ರಾಫ್ಲೋರೋ ಇಥಿಲೀನ್ ಅನ್ನು ಶೀತಲ ವಾತಾವರಣದಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು. 1938 ಏಪ್ರಿಲ್ನಲ್ಲಿ ಒಂದು ದಿನ ಪ್ಲಂಕೆಟ್ ಇಂತಹದೊಂದು ಅನಿಲದ ಸಿಲಿಂಡರಿನ ವಾಲ್ವ್ ಅನ್ನು ತೆರೆದ. ಹೀಗೆ ವಾಲ್ವ್ ತೆರೆದ ಕೂಡಲೇ, ಅಡುಗೆ ಮನೆಯಲ್ಲಿ ಒಲೆಯ ವಾಲ್ವ್ ತಿರುವಿದ ಕೂಡಲೇ ಅನಿಲ ಹೊರಬರುವಂತೆ ಬರಬೇಕಿದ್ದ ಅನಿಲ ಬರಲೇ ಇಲ್ಲ. ತುಂಬಿದ ಸಿಲಿಂಡರ್ ಹೇಗೆ ಖಾಲಿಯಾಯಿತು ಎಂದು ಯೋಚಿಸುತ್ತಲೇ ಸಿಲಿಂಡರ್ ಅನ್ನ ತೂಗಿದ. ಸಿಲಿಂಡರ್ನ ತೂಕ ಇದ್ದಂತೆಯೇ ಇತ್ತು, ಅಂದ್ರೆ ಅದರೊಳಗಿದ್ದ ಅನಿಲ ಮಾಯವಾಗಿರಲಿಲ್ಲ, ಅದು ಅಲ್ಲಿಯೇ ಇತ್ತು. ಆದ್ರೆ ಬೇರೆ ರೂಪ ತಾಳಿತ್ತೆ. ಸಿಲಿಂಡರ್ ಅನ್ನ ಖಾಲಿ ಮಾಡಿ ನೋಡಿದಾಗ ಒಳಗೆ ಅನಿಲದ ಬದಲಿಗೆ ಒಂದು ಪುಡಿ ಇತ್ತು. ಪ್ಲಂಕೆಟ್ ತಕ್ಷಣವೇ ಇದು ಟೆಟ್ರಾಫ್ಲೋರೋಕಾರ್ಬನ್ನ ಪಾಲಿಮರ್ ಇರಬೇಕು, ಸಿಲಿಂಡರಿನ ಒಳಭಾಗದಲ್ಲಿದ್ದ ಕಬ್ಬಿಣವೇ ಅದನ್ನು ಪಾಲಿಮರೀಕರಿಸುವ ಕ್ರಿಯಾವರ್ಧಕ ಅಥವಾ ಕೆಟಲಿಸ್ಟ್ ಆಗಿ ವರ್ತಿಸಿರಬೇಕು ಎಂದು ತರ್ಕಿಸಿದರು. ಸಂಪೂರ್ಣ ಹೊಸದಾದ ಗುಣಗಳಿರುವ ಹೊಸದೊಂದು ರಾಸಾಯನಿಕವನ್ನ ಸೃಷ್ಟಿಸಿದ್ದೇನೆಂಬ ಅರಿವಾಯಿತು. ಅತಿ ಉಷ್ಣತೆಗೆ ಬಿಸಿ ಮಾಡಿದಾಗಲೂ ಅದರ ಸ್ವರೂಪ ಬದಲಾಗುತ್ತಿರಲಿಲ್ಲ, ಹಾಳೆಯಾಗಿ ಮಾಡಬಹುದಿತ್ತು. ಜೊತೆಗೆ ನೀರು ಬಿದ್ದರೂ ಒದ್ದೆಯಾಗುತ್ತಿರಲಿಲ್ಲ, ನೀರು ಎಣ್ಣೆ ಆಮ್ಲ ಕೂಡ ಅದನ್ನ ಬದಲಿಸುತ್ತಿರಲಿಲ್ಲ. ಇವೆಲ್ಲ ಇರುವ ವಸ್ತುವನ್ನು ಅವರು ಟೆಪ್ಲಾನ್ ಎಂದು ಕರೆದ್ರು. ಟೆಟ್ರಾಫ್ಲೋರೋವಿನಿಂದ ಆಗಿದ್ದು ಎನ್ನುವ ಹೆಸರು ಎನ್ನಿ. ಇದೀಗ ಡ್ಯುಪಾಂಟ್ ಅಲ್ಲದೆ ಇನ್ನೂ ಹಲವು ಕಂಪನಿಗಳು ಇದೇ ರೀತಿಯ ಟೆಟ್ರಾಫ್ಲೋರೋ ಇಥಿಲೀನ್ನ ಆಲಿಗೋಮರ್ಗಳೇ ಇರುವ ವಿಭಿನ್ನ ಪಾಲಿಮರ್ಗಳನ್ನು ರೂಪಿಸುತ್ತಿವೆ. ಅವೆಲ್ಲದರ ಹೆಸರು ಅಲ್ಪ ಸ್ವಲ್ಪ ಬದಲಾಗಿದ್ರೂ ಟೆಪ್ಲಾನ್ ಎನ್ನುವ ಹೆಸರೇ ಸಾಮಾನ್ಯ ಮನರ ಮನಸ್ಸಿನಲ್ಲಿ ನೆಲೆಸಿಬಿಟ್ಟಿದೆ. ಟೆಪ್ಲಾನಿನ ಈ ಜನಪ್ರಿಯತೆಗೆ ಕಾರಣ ಅದು ಅಡುಗೆ ಮನೆ ಹೊಕ್ಕಿದ್ದು ಎನ್ನಬಹುದು. ಪ್ಲಂಕೆಟ್ ಮೊದಲ ಬಾರಿಗೆ ಟೆಪ್ಲಾನ್ ಅನ್ನು ತಯಾರಿಸಿದಾಗ ಅದನ್ನು ಯಾವುದಕ್ಕೆ ಬಳಸಬಹುದೆನ್ನುವ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಅದು ಕೇವಲ ಹೊಸ ವಸ್ತುವೆಂದಷ್ಟೇ ಅವರಿಗೆ ಖುಷಿ ತಂದಿತ್ತು. ಟೆಪ್ಲಾನಿನ ಉತ್ಪಾದಕ ವೆಚ್ಚ ದುಬಾರಿಯಾಗಿದ್ದರಿಂದಲೂ ಅದನ್ನು ಎರಕ ಹೊಯ್ಯುವುದಾಗಲಿ ಅಚ್ಚೊತ್ತುವುದಾಗಲಿ ಸುಲಭವಾಗಿರಲಿಲ್ಲವಾದ್ರಿಂದ ಮೊದಮೊದಲಿಗೆ ಅದರ ಉಪಯೋಗ ಬಹಳ ಸೀಮಿತವಾಗಿತ್ತು. ವಾಸ್ತವದಲ್ಲಿ ಟೆಪ್ಲಾನಿನ ಮೊತ್ತ ಮೊದಲ ಉಪಯೋಗ ಪರಮಾಣು ಬಾಂಬ್ ತಯಾರಿಕೆಗೆ ಬೇಕಾದ ಯುರೇನಿಯಂನಂತಹ ವಿಕಿರಣಶಾಲಿ ವಸ್ತುಗಳನ್ನು ಸಾಗಿಸುವ ಕೊಳವೆಗಳಲ್ಲಿ ಆಯಿತು. ವಿಕಿರಣಗಳು ಇದನ್ನ ಬಾಧಿಸುತ್ತಿರಲಿಲ್ಲ, ಹಾಗೆಯೇ ಯುರೇನಿಯಂ ವಸ್ತುಗಳು ಇದಕ್ಕೆ ಅಂಟಿಕೊಳ್ಳುತ್ತಿಲ್ಲವಾದ್ರಿಂದ ಕೊಳವೆಗಳನ್ನ ಶುಚಿಗೊಳಿಸುವ ತಾಪತ್ರಯ ಕಡಿಮೆ ಆಗಿತ್ತು. ಟೆಪ್ಲಾನ್ ಅನ್ನು ಯಾವುದೇ ರಾಸಾಯನಿಕದ ಕೊರೆತವನ್ನು ತಡೆದುಕೊಳ್ಳಬಲ್ಲ ತಡೆಗೋಡೆಯಾಗಿಯಷ್ಟೇ ಬಳಸಲಾಗುತ್ತಿತ್ತು. 10 ನಂತರ ಈ ಹೊಸ ವಸ್ತುವಿಗೆ ಇತರೆ ಅಡಕಗಳನ್ನ ಸೇರಿಸಲು ರಸಾಯನ ವಿಜ್ಞಾನಿಗಳು ಕಲಿತರು. ಇಂತಹ ಹೊಸ ಪಾಲಿಮರ್ಗಳಲ್ಲಿ ಹಲವು ಟೆಪ್ಲಾನಿನ ಸದ್ಗುಣವೆಲ್ಲವನ್ನ ಹಾಗೆ ಮೈಗೂಡಿಸಿಕೊಂಡಿದ್ದವು, ಜೊತೆಗೆ ಸುಲಭವಾಗಿ ಎರಕ ಹೊಯ್ಯಬಲ್ಲವಂತಾಗಿದ್ದವು. 1955 ಇಸವಿಯಲ್ಲಿ ಮೊತ್ತ ಮೊದಲಿಗೆ ಟೆಪ್ಲಾನ್ ಅನ್ನು ಅಡುಗೆ ಪಾತ್ರೆಗಳಲ್ಲಿ ಬಳಸಲಾಯಿತು. ಫ್ರೆಂಚ್ ರಸಾಯನ ವಿಜ್ಞಾನಿ ಮಾರ್ಕ್ ಗ್ರೆಗೋರಿಗೆ ಈ ಶ್ರೇಯ ಸಲ್ಲುತ್ತದೆ. ಈತನ ಹೆಂಡತಿ ಕೋಲೆಟ್ ಪಾತ್ರೆ ತೊಳೆಯುವಾಗಲೆಲ್ಲ ಗೊಣಗ್ತಾ ಇದ್ಲು. ಅಡುಗೆ ಪಾತ್ರೆಗೆ ಉಳಿಕೆಗಳು ಅಂಟಿಕೊಳ್ಳದೆ ಹಾಗೆ ಮಾಡಿದ್ರೆ ತೊಳೆಯುವುದು ಸುಲಭ ಎನ್ನುವುದು ಅವಳ ಗೊಣಗಾಟವಾಗಿತ್ತು. ಇದನ್ನೇ ಪ್ರೇರಣೆಯಾಗಿಟ್ಟುಕೊಂಡು ಗ್ರೆಗೋರಿ ಅಡುಗೆ ಮಾಡುವ ಪಾತ್ರೆಗಳಲ್ಲಿ ಅಂಟಿಕೊಳ್ಳುವ ಬಿಸಿ ಮಾಡಿದರೂ ಕಂಗೆಡದ, ತನ್ನ ಸ್ವರೂಪ ಕಳೆದುಕೊಳ್ಳದ ವಸ್ತುವಿಗೆ ಹುಡುಕಿದ. ಟೆಪ್ಲಾನ್ ಉಚಿತ ಎನ್ನಿಸಿತು. ಮಣದಿಯ ಜೊತೆಗೂಡಿ ಅದನ್ನ ಪಾತ್ರೆಗಳಿಗೆ ಲೇಪಿಸಿ ಬಳಸಿದ, ಹಾಗೆಯೇ ಮಾರಲು ಆರಂಭಿಸಿದ. ಕೊನೆಗೆ ಅತ್ಯಂತ ಜನಪ್ರಿಯವಾದ ಟೆಫಾಲ್ ಎನ್ನುವ ಅಡುಗೆ ಪಾತ್ರೆ ಕಂಪನಿಯನ್ನು ಸ್ಥಾಪಿಸಿದ. ಅಷ್ಟರಲ್ಲಿ ಟೆಪ್ಲಾನಿನ ಉತ್ಪಾದನೆ ವೆಚ್ಚ ಕಡಿಮೆಯಾಯಿತು. ಹಲವು ಬಗೆಯ ಪಾಲಿಟೆಟ್ರಾ ಫ್ಲೋರೋ ಇಥಿಲೀನ್ಗಳು ಸೃಷ್ಟಿಯಾಗಿತ್ತು. ಇದರ ಬಳಕೆಯ ಹೊಸ ವಿಧಾನಗಳು ರೂಪುಗೊಂಡವು. ಟೆಪ್ಲಾನ್ ಅನ್ನು ಎಲ್ಲೆಲ್ಲಿ ನಯವಾದ ಮೇಲ್ಮೈಗಳು ಬೇಕಿದ್ದವು ಅಲ್ಲೆಲ್ಲ ಬಳಸಲು ಆರಂಭಿಸಲಾಯಿತು. ಹೃದಯದೊಳಗೆ ಕಸಿ ಮಾಡುವ ಕವಾಟಗಳಲ್ಲಿ, ಕೃತಕ ರಕ್ತನಾಳಗಳಲ್ಲಿ, ನಾಳಗಳನ್ನ ಹಿಗ್ಗಿಸಿಡುವ ಸ್ಟೆಂಟುಗಳಲ್ಲಿ, ಬಟ್ಟೆಗಳ ಮೇಲೆ ಧೂಳು ಅಂಟಿಕೊಳ್ಳದಿರಲು, ಹೀಗೆ 108 ಉಪಯೋಗಗಳು. ಡುಪಾಂಟ್ ಆರಂಭದಲ್ಲಿ ಟೆಪ್ಲಾನ್ ಅನ್ನು ಪಾತ್ರೆಗಳಿಗೆ ಲೇಪಿಸಿತ್ತಾದ್ರೂ ಅವೆಲ್ಲವೂ ಕೈಗಾರಿಕೆಗಳಲ್ಲಿ ಬಳಸುವಂತವೇ ಆಗಿದ್ದವು. ಮನೆಗಳಲ್ಲಿ ಬಳಸುವುದಕ್ಕೆ ಇದು ಯೋಗ್ಯವೋ ಹಾನಿಕರವೋ ಎಂಬುದು ಇತ್ಯರ್ಥವಾಗಿರಲಿಲ್ಲ. ಈಗಲೂ ಈ ವಿಷಯ ಇತ್ಯರ್ಥವಾಗಿಲ್ಲವೆನ್ನಿ. ಉದಾಹರಣೆಗೆ, ಕೆಲವು ವರ್ಷಗಳ ಹಿಂದೆ ಅಮೆರಿಕನ್ನರ ರಕ್ತದಲ್ಲಿ ಪಾಲಿಫ್ಲೋರಿನ್ ವಸ್ತುಗಳ ಪ್ರಮಾಣ ಹೆಚ್ಚಿದ್ದುದು ಕಂಡುಬಂದಿತ್ತೆಂದು ವರದಿಯಾಗಿತ್ತು. ಇದು ಜನರನ್ನ ಗಾಬರಿಗೊಳಿಸಿತ್ತು. ಅಮೆರಿಕದಲ್ಲಿ ವ್ಯಾಪಕವಾಗಿ ಬಳಕೆಯಾಗುವ ಟೆಪ್ಲಾನ್ ಲೇಪಿತ ವಸ್ತುಗಳಿಂದ ಇದು ಬಂದಿರಬಹುದೇ? ಈ ಗಾಬರಿಗೆ ಕಾರಣ ಪಾಲಿಫ್ಲೋರಿನ್ ಎನ್ನುವ ಈ ವಸ್ತುಗಳು ಕ್ಯಾನ್ಸರ್ ಉಂಟು ಮಾಡಬಲ್ಲವು ಎನ್ನುವ ಪ್ರತೀತಿ. ಹಾಗಿದ್ರೆ ಎಲ್ಲರಲ್ಲಿಯೂ ಕಾಣುವ ಈ ವಸ್ತು ಬಂದಿದ್ದಾದ್ರೂ ಎಲ್ಲಿಂದ? ಆರಂಭದಲ್ಲಿ ಇದು ಟೆಪ್ಲಾನಿನಿಂದಲೇ ಬಂದಿರಬೇಕು ಎಂದು ತರ್ಕಿಸಲಾಯಿತು. ಏಕೆಂದರೆ ಎಲ್ಲರೂ ಬಳಸುವ ವಸ್ತುವಿನಲ್ಲಿ ಇರುವ ಫ್ಲೋರಿನ್ ಯುಕ್ತ ವಸ್ತು ಎಂದರೆ ಟೆಪ್ಲಾನ್. ಅತಿ ಉಷ್ಣತೆಯಲ್ಲಿ ಟೆಪ್ಲಾನ್ ಅನ್ನು ಒಡೆದಾಗ ಪಾಲಿಫ್ಲೋರಿನ್ ವಸ್ತುಗಳು ಬರ್ತವೆ. ಹಾಗೆ ಟೆಪ್ಲಾನ್ ಲೇಪನದಲ್ಲಿ ಬಿರುಕುಗಳಿದ್ರೂ ಇಂತಹ ವಸ್ತುಗಳು ಆಹಾರವನ್ನ ಸೇರುವುದು ಹೆಚ್ಚು ಎಂದು ವರದಿಯೂ ಆಗಿತ್ತು. ಆದರೆ ತದನಂತರ ಇನ್ನೂ ಹಲವು ಸಾಮಾನ್ಯ ಬಳಕೆಯ ರಾಸಾಯನಿಕಗಳಿಂದಲೂ ಇದು ಉತ್ಪತ್ತಿಯಾಗಬಹುದು ಎಂಬುದು ನಿರ್ಧಾರವಾಯಿತು. ಅನುಮಾನ ಹಾಗೆಯೇ ಉಳಿದಿದೆ. ಅದೇನೇ ಇರಲಿ, ಟೆಪ್ಲಾನ್ ಹಚ್ಚಿರುವುದನ್ನ ಪತ್ತೆ ಮಾಡುವುದು ಸುಲಭ. ಟೆಪ್ಲಾನಿಗೆ ಬೇರೆ ಬಣ್ಣದ ವಸ್ತುಗಳನ್ನು ಸೇರಿಸುವುದು ಸಾಧ್ಯವಿಲ್ಲವಾದ್ರಿಂದ ಅದು ಬಹುತೇಕ ಕಪ್ಪು ಬಣ್ಣದ ಲೇಪವೇ ಆಗಿರ್ತದೆ. ಈ ಲೇಪದಲ್ಲಿ ಗೀರುಗಳು ಬಿರುಕು ಇದ್ರೆ ಅದನ್ನ ಬಳಸದೇ ಇರುವುದು ಉಚಿತ. ಟೆಪ್ಲಾನ್ 400 ಡಿಗ್ರಿಯವರೆಗಿನ ಉಷ್ಣತೆಯನ್ನು ತಡೆದುಕೊಳ್ಳುತ್ತದೆ ಎನ್ನುವುದು ನಿಜವಾದ್ರೂ ನೇರವಾಗಿ ಆಹಾರದ ಸಂಪರ್ಕದಲ್ಲಿ ಇರುವುದರಿಂದ ನಮ್ಮ ಜಾಗೃತಿಯಲ್ಲಿ ನಾವಿರುವುದು ಉಚಿತ. ಟೆಪ್ಲಾನ್ ಅನ್ನು ಮರುಬಳಸುವುದು ಕೂಡ ಕಷ್ಟ. ಹೀಗೆ ಆಕಸ್ಮಿಕವಾಗಿ ಪತ್ತೆಯಾದ ಈ ವಸ್ತು ಯುದ್ಧದ ಸಾಮಗ್ರಿಯಾಗಿ, ತದನಂತರ ಜನ ಬಳಕೆಯ ವಸ್ತುವಾಗಿ, ವೈದ್ಯಕೀಯದಲ್ಲಿ ಬಳಕೆಯಾಗುವಂತೆ ಅಂತರಿಕ್ಷದಲ್ಲಿ ಪಯಣಿಸುವ ಶೋಧ ನೌಕೆಗಳ ಹೊರಮೈ ಲೇಪವಾಗಿ, ಮನೆಯ ಅಂಗಳದಿಂದ ಮಂಗಳನವರೆಗೂ ತನ್ನ ಪ್ರಭಾವವನ್ನ ಬೀರಿದೆ.
1: ನಿಮಗೆ ಗೊತ್ತೇ, ಮರಳು ಪ್ರಪಂಚದಲ್ಲಿರುವ ಎರಡು ಅತ್ಯಂತ ಸಾಮಾನ್ಯವಾದ ವಸ್ತುಗಳಲ್ಲಿ ಒಂದು. ಇದೊಂದು ಅಮೂಲ್ಯ ಖನಿಜ. ಇದಕ್ಕೆ ವಿಜ್ಞಾನಿಗಳು ಕೊಟ್ಟಿರುವ ಹೆಸರು ಏನು ಗೊತ್ತೇ? ಸಿಲಿಕಾ. ಏಕೆಂದರೆ ಮರಳು ಸಿಲಿಕಾನು ಮತ್ತು ಆಕ್ಸಿಜನ್ನು ಕೂಡಿಕೊಂಡು ಆದ ಒಂದು ಆಕ್ಸೈಡು.
3: ಬೀಗಲ್ ಸಾಹಸಯಾನ ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ, ಸಂಚಿಕೆ 193. ಇಲ್ಲಿ ನಾನು ಕಂಡ ಅತ್ಯಂತ ಕುತೂಹಲಕರವಾದ ವಸ್ತು ಎಂದರೆ ಬಂದರು ರೂಪುಗೊಳ್ಳಲು ಕಾರಣವಾದ ದಿಬ್ಬ. ಪ್ರಪಂಚದಲ್ಲಿ ಬೇರೆಡೆ ಎಲ್ಲಿಯೂ ಇಷ್ಟು ಕೃತಕವೆನ್ನಿಸುವ ನೈಸರ್ಗಿಕ ರಚನೆ ಇರಲಿಕ್ಕಿಲ್ಲ. ತೀರದಿಂದ ಬಹಳ ದೂರದಲ್ಲಿಯೇನೂ ಅಲ್ಲದೆ ಸಮಾಂತರವಾಗಿ ಸರಳ ರೇಖೆಯಲ್ಲಿ ಹಲವಾರು ಮೈಲುಗಳ ಉದ್ದಕ್ಕೂ ಇದು ಚಾಚಿಕೊಂಡಿದೆ. 30-60 ಗಜದವರೆಗೂ ಅಗಲವಿರಬಹುದು. ಅದರ ಮೇಲ್ಮೈ ನಯವಾಗಿ ಸಮತಟ್ಟಾಗಿದ್ದು ಗಟ್ಟಿಯಾದ ಬಳಪದ ಕಲ್ಲಿನ ಪದರಗಳಿಂದಾಗಿದೆ. ಸಮುದ್ರ ಉಬ್ಬರಿಸಿದಾಗ ಅಲೆಗಳು ಇವನ್ನು ತಾಕಿ ಚಿಮ್ಮುತ್ತವೆ. ಇಳಿತದ ಸಮಯದಲ್ಲಿ ಅದರ ಶಿರ ಬಹುತೇಕ ಒಣಗಿರುತ್ತದೆ. ದೈತ್ಯ ಕಾರ್ಮಿಕರು ಯಾರೂ ಇದನ್ನು ತಡೆಗೋಡೆಯಾಗಿ ಕಟ್ಟಿರಬೇಕು ಎಂದು ಯಾರಾದರೂ ತಪ್ಪು ತಿಳಿಯುವಂತಿದೆ. ಕಡಲ ಈ ತೀರಗಳಲ್ಲಿ ಸಮುದ್ರದ ಅಲೆಗಳು ನೆಲೆದುದ್ದಕ್ಕೂ ಸಡಿಲವಾದ ಮರಳ ಗುಡ್ಡೆಗಳನ್ನು ರೂಪಿಸಿವೆ. ಇಂತಹದೊಂದು ಮರಳ ದಿಬ್ಬದ ಮೇಲೆ ಪೆರ್ನಾಂಬುಕೋ ಪಟ್ಟಣದ ಒಂದು ಭಾಗವೂ ಇದೆ. ಹಿಂದಿನ ಕಾಲದಲ್ಲಿ ಸಮುದ್ರ ಉಕ್ಕರಿಸಿದ ಇಂತಹ ಮರಳ ದಿಬ್ಬಗಳು ಕ್ರಮೇಣ ಒಟ್ಟಾಗಿ ಸುಣ್ಣದ ವಸ್ತುಗಳು ಒಳ ಕೂಡಿಕೊಂಡದ್ದರಿಂದ ಗಟ್ಟಿಯಾಗಿದ್ದಿರಬೇಕು. ಅನಂತರ ಕ್ರಮೇಣ ಇವು ಮೇಲೆ ಎದ್ದು ಬಂದಿರಬೇಕು. ಈ ಪ್ರಕ್ರಿಯೆಯ ವೇಳೆ ದಿಬ್ಬದ ಆಚೀಚಿನ ಬದಿಯಲ್ಲಿ ಸಡಿಲವಾಗಿದ್ದ ಮರಳೆಲ್ಲವೂ ಅಲೆಗಳ ಬಡಿತದಿಂದಾಗಿ ತೊಳೆದು ಹೋಗಿ ಈಗ ನಾವು ನೋಡುತ್ತಿರುವ ಗಟ್ಟಿಯಾದ ಕೇಂದ್ರ ಭಾಗವಷ್ಟೇ ಉಳಿದಿದೆ. ಮೆಕ್ಕಲಿನಿಂದ ಕೆಸರಾದ ಅಟ್ಲಾಂಟಿಕ್ ಸಾಗರದ ನೀರ ಅಲೆಗಳು ಹಗಲು ರಾತ್ರಿಯೂ ಈ ಕಡಿದಾದ ಕಲ್ಲಿನ ದಿಬ್ಬದ ಬದಿಯನ್ನು ಬಡಿಯುತ್ತಲೇ ಇರುತ್ತವಾದರೂ ಈ ಹಾದಿಯಲ್ಲಿ ಪಯಣಿಸಿದ ಅತ್ಯಂತ ವೃದ್ಧ ನಾವಿಕ ಕೂಡ ದಿಬ್ಬದ ನೋಟದಲ್ಲಿ ಯಾವುದೇ ಬದಲಾವಣೆಯನ್ನೂ ಕಂಡಿಲ್ಲ. ದಿಬ್ಬದ ಈ ಬಾಳಿಕೆಯ ಗುಣವೇ ಅದರ ಚರಿತ್ರೆಯ ಸ್ವಾರಸ್ಯಕರವಾದ ಅಂಶವೂ ಹೌದು. ಈ ಬಾಳಿಕೆಗೆ ಕಾರಣ ಕೆಲವು ಅಂಗುಲಗಳಷ್ಟು ದಪ್ಪಗೆ ಇರುವ ಸುಣ್ಣದ ವಸ್ತುವಿನಿಂದಾದ ಗಟ್ಟಿ ಹೊದಿಕೆ. ಇದು ಸಂಪೂರ್ಣವಾಗಿ ಸರ್ಪುಲೆ ಕುಟುಂಬದ ಪುಟ್ಟ ಜೀವಿಗಳ ಕೆಲವು ಕಲ್ಲಾಯಿ ಅಥವಾ ಬಾರ್ನಾಕಲ್ಲುಗಳ ಹಾಗೂ ನಲ್ಲಿಪೋರೆ ವರ್ಗದ ಜೀವಿಗಳ ಹುಟ್ಟು ಸಾವಿನಿಂದ ರೂಪುಗೊಂಡ ಪದರ. ನಲ್ಲಿಪೋರೆ ಜೀವಿಗಳು ಗಟ್ಟಿಯಾದ ಹೊದಿಕೆ ಇರುವ ಸರಳ ಸಮುದ್ರ ಸಸ್ಯಗಳು. ಇವು ಹವಳದ ದಿಬ್ಬಗಳ ಹೊರಮೈಯನ್ನು ರಕ್ಷಿಸುವುದರಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತವೆ. ಅಲೆಗಳು ಬಂದು ಬಡಿಯುವ ಹವಳದ ದಿಬ್ಬಗಳ ಹಿಂದೆ ಹಾಗೂ ಮೇಲ್ಮೈಯಲ್ಲಿ ಹವಳದ ಜೀವಿಗಳು ಹೇಗೆ ಬೆಳೆಯುತ್ತಾ ಗಾಳಿ ಬಿಸಿಲಿಗೆ ತೆರೆದುಕೊಂಡು ಸಾಯುತ್ತಾ ದಿಬ್ಬಗಳು ಹೊರಗೆ ಬೆಳೆಯುವಂತೆ ಮಾಡುತ್ತವೆಯೋ ಹಾಗೆಯೇ ಇಲ್ಲಿಯೂ ನಿಕೃಷ್ಟವೆನ್ನಿಸಿದ ಈ ಜೀವಿಗಳು, ಅದರಲ್ಲಿಯೂ ಮುಖ್ಯವಾಗಿ ಸರ್ಪುಲೆ ವರ್ಗದ ಜೀವಿಗಳು ಪರ್ನಂಬುಕೋ ಪಟ್ಟಣದ ನಿವಾಸಿಗಳಿಗೆ ಅಮೋಘವಾದೊಂದು ಸೇವೆಯನ್ನು ನೀಡುತ್ತಿವೆ. ಇವುಗಳು ಕಟ್ಟಿದ ಗೋಡೆಗಳಿಲ್ಲದೆ ಇದ್ದರೆ ಪರ್ನಾಂಬುಕೋ ಇರುವ ಮರಳಿನ ದಿಬ್ಬ ಎಂದು ನಶಿಸಿ ಹೋಗಬೇಕಿತ್ತು ಹಾಗೂ ಅಲ್ಲಿ ಯಾವುದೇ ಬಂದರು ಕೂಡ ಇರುತ್ತಿರಲಿಲ್ಲ. ಆಗಸ್ಟ್ 19ನೆಯ ತಾರೀಖಿನಂದು ನಾವು ಕೊನೆಗೂ ಬ್ರೆಜಿಲ್ನ ತೀರವನ್ನು ತೊರೆದೆವು. ಹೀಗೆ ಗುಲಾಮಗಿರಿ ಜೀತ ಪದ್ಧತಿ ಇರುವ ಯಾವುದೇ ದೇಶವನ್ನು ಮತ್ತೊಮ್ಮೆ ನೋಡುವ ಸಂದರ್ಭ ನನಗೆ ಬಾರದಿರಲಿ ಎಂದು ದೇವರಲ್ಲಿ ಬೇಡಿಕೊಂಡೆ. ಇಂದಿಗೂ ಕೂಡ ದೂರದಲ್ಲಿ ಯಾರಾದರೂ ಕಿರುಚುವ ಸದ್ದು ಕೇಳಿದರೆ ಪರ್ನಾಂಬುಕೋದಲ್ಲಿ ನಾನು ಮನೆಯೊಂದನ್ನು ಹಾದು ಹೋಗುತ್ತಿದ್ದಾಗ ಕೇಳಿದ ಕರುಣಾಜನಕವಾದಂತಹ ನರಳಿಕೆಯನ್ನು ನೆನಪಿಸುತ್ತದೆ. ಆಗ ಅಲ್ಲಿ ಯಾರೋ ಬಡಪಾಯಿಯನ್ನು ಕ್ರೂರವಾಗಿ ಹಿಂಸಿಸುತ್ತಿದ್ದರು. ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ನಾನು ಅಶಕ್ತ ಮಗುವಿನಂತಾಗಿ ಬಿಟ್ಟಿದ್ದೆ. ಈ ನರಳಾಟ ಹಿಂಸೆಗೊಳಗಾದ ಜೀತ ದಾಳಿನದ್ದು ಇರಬೇಕು ಎಂದು ನನಗೆ ಅನುಮಾನವಿತ್ತು. ಏಕೆಂದರೆ ಇನ್ನೊಂದು ಕಡೆ ಇದೇ ಬಗೆಯ ನರಳಾಟದ ಕಥೆ ಕೇಳಿದ್ದೆ. ರಿಯೋ ಡಿ ಜನೈರೋ ಬಳಿ ನಾನು ವೃದ್ಧ ಮಹಿಳೆಯೊಬ್ಬಳ ನಿವಾಸದ ಎದುರಿಗೆ ವಾಸವಿದ್ದೆ. ಆಕೆ ತನ್ನ ಗುಲಾಮರ ಬೆರಳುಗಳನ್ನು ಜಜ್ಜಲೆಂದೇ ಹುಳಿಗಳನ್ನು ಇಟ್ಟುಕೊಂಡಿದ್ದಳು. ನಾನು ವಸತಿ ಇದ್ದ ಇನ್ನೊಂದು ಮನೆಯಲ್ಲಿ ಅರೆ ನೀಗ್ರೋ ಒಬ್ಬನನ್ನು ಪ್ರತಿದಿನವೂ ಪ್ರತಿ ಗಂಟೆಯೂ ಅತ್ಯಂತ ಕೀಳು ಪ್ರಾಣಿಗೂ ಕೀಳಾದ ರೀತಿಯಲ್ಲಿ ಅವಮಾನಿಸಿ ಹೊಡೆದು ಹಿಂಸಿಸುತ್ತಿದ್ದುದನ್ನು ಕಂಡಿದ್ದೆ. ಆ 7 ವರ್ಷ ವಯಸ್ಸಿನ ಬಾಲಕನೊಬ್ಬನಿಗೆ ಆತ ನನಗೆ ಶುದ್ಧವಲ್ಲದ ನೀರನ್ನು ಕೊಟ್ಟ ಎನ್ನುವ ಕಾರಣಕ್ಕೆ ಅವನ ಬಕ್ಕ ತಲೆಯ ಮೇಲೆ ಕುದುರೆಗೆ ಬಾರಿಸುವಂತೆ ಚಾಟಿ ಏಟು ಕೊಟ್ಟಾಗ ನಾನು ಮಧ್ಯಪ್ರವೇಶಿಸಿ ತಡೆದಿದ್ದದ್ದು ನೆನಪಿದೆ. ಆ ಹುಡುಗನ ಅಪ್ಪ ಒಡೆಯನ ಕಣ್ಸನ್ನೆಯಿಂದಲೇ ನಡುಗುವುದನ್ನು ನಾನು ಗಮನಿಸಿದ್ದೆ. ಈ ಕ್ರೌರ್ಯವನ್ನು ನಾನು ಸ್ಪೇನಿಯರು ಇದ್ದ ಪ್ರದೇಶದಲ್ಲಿ ಕಂಡಿದ್ದು. ಅಲ್ಲಿನ ಜೀತರಾಳುಗಳನ್ನು ಇಂಗ್ಲಿಷರು ಪೋರ್ಚುಗೀಸರಂತಹ ಇತರೆ ಯುರೋಪಿಯನ್ನರ ವಸಾಹತುಗಳಿಗಿಂತಲೂ ಉತ್ತಮವಾಗಿ ನಡೆಸಿಕೊಳ್ಳುತ್ತಿದ್ದರೆಂಬುದು ಪ್ರತೀತಿ. ರಿಯೋ ಡಿ ಜನೈರೋದಲ್ಲಿ ಒಬ್ಬ ಬಲಶಾಲಿ ನೀಗ್ರೋ ತನ್ನ ಮುಖಕ್ಕೆ ಹೊಡೆಯುವುದನ್ನು ತಪ್ಪಿಸಿಕೊಳ್ಳದೆ ಅಬಲನಂತೆ ನಿಂತಿದ್ದನ್ನು ಕಂಡಿದ್ದೇನೆ. ದೀರ್ಘಕಾಲದಿಂದ ಒಟ್ಟಿಗೆ ಬದುಕುತ್ತಿದ್ದ ಕುಟುಂಬಗಳ ಮಕ್ಕಳು, ಹೆಂಗಸರು ಹಾಗೂ ಗಂಡಸರನ್ನು ಬೇರ್ಪಡಿಸುವ ಕರುಣೆಯನ್ನು ತೋರದಂತಹವರನ್ನು ಕಾಣುವ ದುರದೃಷ್ಟ ನನಗೆ ಸಿಕ್ಕಿತ್ತು. ನೀಗ್ರೋಗಳ ಸಹಜವಾದ ಖುಷಿಯ ನಡವಳಿಕೆಗಳನ್ನು ತೆಗಳುವಷ್ಟು ಈ ಗುಲಾಮಗಿರಿಯ ಭೂತವನ್ನು ಹಲವರು ಹೊಗಳಿದ್ದನ್ನು ಕೇಳಿದ್ದೇ ಇದ್ದಿದ್ದರೆ ನಾನು ಈ ಹೃದಯ ವಿದ್ರಾವಕವಾದ ಕ್ರೌರ್ಯದ ನಡೆಗಳ ಬಗ್ಗೆಯಾಗಲಿ ಈ ಕ್ರೂರ ವಿವರಗಳ ಬಗ್ಗೆಯಾಗಲಿ ಉಸಿರು ಎತ್ತಲೇ ಇರಲಿಲ್ಲ. ಇಂತಹವರು ಸಾಮಾನ್ಯವಾಗಿ ಜೀತದಾಳುಗಳನ್ನು ತಕ್ಕ ಮಟ್ಟಿಗೆ ನಡೆಸಿಕೊಳ್ಳುತ್ತಿದ್ದ ಸಿರಿವಂತರ ಮನೆಗಳಿಗಷ್ಟೇ ಭೇಟಿ ನೀಡಿದ್ದರಷ್ಟೇ ಹೊರತು ನಾನು ವಾಸವಿದ್ದ ಕೆಳಸ್ತರದ ಜನರ ಮನೆಗಳಲ್ಲಿ ಅಲ್ಲ. ಅವರು ಈ ಜೀತದಾಳುಗಳನ್ನು ಹೇಗಿದ್ದಿ ಎಂದು ಪ್ರಶ್ನಿಸುವಾಗ ಆತ ಉತ್ತರಿಸಲು ಆಗದಷ್ಟು ಮಂಕಾಗಿದ್ದೇನೆ ಎಂಬುದನ್ನು ಗಮನಿಸುವುದೇ ಇಲ್ಲ.
1: ಭಾರತ ವಿಜ್ಞಾನಿ ಫ್ರಾಂಕ್ ಮ್ಯಾಕ್ಫರ್ಲೇನ್ ಬುರ್ನೆಟ್, ಆಸ್ಟ್ರೇಲಿಯಾ ಮೂಲದ ಜೀವವಿಜ್ಞಾನಿ. ಕ್ಯೂ ಫೀವರ್ ಎನ್ನುವ ಕಾಯಿಲೆಗೆ ಕಾರಣವೇನೆಂದು ಪತ್ತೆ ಮಾಡಿದವ. ವೈರಸ್ಸುಗಳಂತಹ ಅನ್ಯ ವಸ್ತುಗಳು ಸೋಂಕಿದಾಗ ದೇಹವು ಆಂಟಿಬಾಡಿ ಎನ್ನುವ ಪ್ರೋಟೀನುಗಳನ್ನು ಏಕೆ ತಯಾರಿಸುತ್ತದೆ ಎಂದು ತಿಳಿಸಿಕೊಟ್ಟವ. 1960 ಇಸವಿಯ ವೈದ್ಯ ವಿಜ್ಞಾನದ ನೋಬೆಲ್ ಪಾರಿತೋಷಕವನ್ನು ಗಳಿಸಿದ ವಿಜ್ಞಾನಿ ಈತ. ಫ್ರಾಂಕ್ ಮ್ಯಾಕ್ಫರ್ಲೇನ್ ಬುರ್ನೆಟ್ 1899 ಇಸವಿ ಸೆಪ್ಟೆಂಬರ್ 3 ಆಸ್ಟ್ರೇಲಿಯಾದ ಪುಟ್ಟ ಹಳ್ಳಿಯೊಂದರಲ್ಲಿ ಹುಟ್ಟಿದ. ಈತನ ಬಾಲ್ಯವೆಲ್ಲವೂ ಹಳ್ಳಿಯಲ್ಲಿಯೇ ಕಳೆಯಿತು. ಬಾಲ್ಯದಲ್ಲಿ ಕಾಡು ಸುತ್ತುವುದೆಂದರೆ ಬುರ್ನೆಟ್ಟನಿಗೆ ಬಲು ಪ್ರೀತಿ. ಒಂಟಿಯಾಗಿ ಕಾಡು ಸುತ್ತಿ ಕೈಗೆ ಸಿಕ್ಕಿದ ದುಂಬಿಗಳನ್ನೆಲ್ಲ ಸಂಗ್ರಹಿಸುತ್ತಿದ್ದ. ಕಾಲೇಜು ಶಿಕ್ಷಣವನ್ನು ಆಸ್ಟ್ರೇಲಿಯಾದ ಮೆಲ್ಬರ್ನಿನಲ್ಲಿ ಮಾಡಿದ. ವೈದ್ಯ ಪದವಿ ಪಡೆದ. ವೈದ್ಯಕೀಯದಲ್ಲಿಯೇ ಸ್ನಾತಕೋತ್ತರ ಪದವಿಯನ್ನೂ ಪಡೆದ. ತದನಂತರ ನರವೈದ್ಯನಾಗಬೇಕೆಂಬ ಆಸೆಯಿಂದ ಮೆಲ್ಬರ್ನಿನ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾಲಯದಲ್ಲಿ ವೈದ್ಯನಾದ. ಆದರೆ ಆಸ್ಪತ್ರೆಯ ಸೂಪರಿಂಟೆಂಡರು ಬುರ್ನೆಟ್ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಕ್ಕಿಂತಲೂ ಪ್ರಯೋಗಾಲಯದಲ್ಲಿ ಸಂಶೋಧನೆಯಲ್ಲಿ ತೊಡಗುವುದು ಉಚಿತ ಎಂದು ತಿಳಿಸಿದರು. ಅಲ್ಲಿನ ಪ್ರಯೋಗಾಲಯದಲ್ಲಿ ಸಂಶೋಧಕನಾದ. ವೈರಸ್ಸುಗಳ ಕಾಯಿಲೆಗಳ ಬಗ್ಗೆ, ಅವುಗಳು ಸಮುದಾಯದಲ್ಲಿ ಹರಡುವ ಬಗ್ಗೆ ಸಂಶೋಧನೆ ಪ್ರಾರಂಭಿಸಿದ. 1-2 ಅಮೆರಿಕೆಗೆ ಹೆಚ್ಚಿನ ವ್ಯಾಸಂಗಕ್ಕೆ ಹೋಗಿ ವೈರಸ್ಸಿನ ಬಗ್ಗೆ ಇನ್ನಷ್ಟು ಅರಿತು ಬಂದ. ಆಗ ಅಮೆರಿಕವನ್ನು ಫ್ಲೂ ಅಥವಾ ಇನ್ಫ್ಲೂಯೆಂಜಾ ಬಾಧಿಸಿತ್ತು. ಪೋಲಿಯೋ ಕೂಡ ಕಾಡಿತ್ತು. ಈ ಎರಡೂ ಸೋಂಕುಗಳ ಬಗ್ಗೆ ಅಧ್ಯಯನಗಳನ್ನು ಕೈಗೊಂಡ. ಇನ್ಫ್ಲೂಯೆಂಜಾ ವೈರಾಣುಗಳನ್ನು ಅಧಿಕ ಸಂಖ್ಯೆಯಲ್ಲಿ ಬೆಳೆಸುವುದಕ್ಕೆ ಒಂದು ತಂತ್ರವನ್ನು ರೂಪಿಸಿದ. ಇಂದಿಗೂ ಮನುಷ್ಯನನ್ನಷ್ಟೇ ಕಾಡುವ ವೈರಸ್ಸುಗಳ ಕೃಷಿ ಮಾಡಲು ಈ ತಂತ್ರವನ್ನು ಬಳಸುತ್ತಾರೆ. ಕೋಳಿಗಳ ಭ್ರೂಣಗಳನ್ನು ಇದಕ್ಕಾಗಿ ಬಳಸಿಕೊಂಡ. ಈ ಮಧ್ಯೆ ಕ್ಯೂ ಜ್ವರ ಎನ್ನುವ ಜ್ವರ ಜನರನ್ನು ಕಾಡತೊಡಗಿತ್ತು. ಅದು ವೈರಸ್ಸಿನ ಸೋಂಕಿರಬೇಕು ಎಂದು ಭಾವಿಸಿದ ವೈದ್ಯರು ಅಧ್ಯಯನಕ್ಕೆ ಬುರ್ನೆಟ್ಟರ ನೆರವು ಕೋರಿದರು. ಬುರ್ನೆಟ್ ಅದು ದನಕರುಗಳನ್ನು ಕಾಡುವ ಉಣ್ಣೆಯಿಂದ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಎಂದು ನಿರೂಪಿಸಿದ. ಚಿಕಿತ್ಸೆ ಸುಲಭವಾಗುವಂತೆ ಮಾಡಿದ. ಇನ್ನೇನು ನಿವೃತ್ತಿ ಪಡೆಯುವ ಸಂದರ್ಭದಲ್ಲಿ ಬುರ್ನೆಟ್ ತನ್ನ ಅಧ್ಯಯನ ಕ್ಷೇತ್ರವನ್ನೇ ಬದಲಿಸಿದ್ದು ವಿಶೇಷ. ಆಗ ವೈರಸ್ಸು ಸೋಂಕಿದ ವ್ಯಕ್ತಿಗಳಲ್ಲಿ ಆಂಟಿಬಾಡಿಗಳು ರೂಪುಗೊಳ್ಳುತ್ತಿದ್ದುದು ಗೊತ್ತಿತ್ತು. ಈ ಆಂಟಿಬಾಡಿಗಳು ರೂಪುಗೊಳ್ಳುವುದು ಹೇಗೆ ಎಂಬ ಬಗ್ಗೆ ವಿವಾದಗಳಿದ್ದವು. ಏಕೆಂದರೆ ಪ್ರತಿಯೊಂದು ವೈರಸ್ಸಿಗೂ ಪ್ರತ್ಯೇಕವಾದ ಆಂಟಿಬಾಡಿಗಳು ಇರುತ್ತಿದ್ದವು. ಇಷ್ಟೊಂದು ವೈವಿಧ್ಯ ಹೇಗೆ ಸಾಧ್ಯ ಎಂಬುದು ಪ್ರಶ್ನೆಯಾಗಿತ್ತು. ಕೆಲವರು ಈ ಆಂಟಿಬಾಡಿ ಪ್ರೋಟೀನು ವೈರಸ್ಸಿನ ಸಂಪರ್ಕಕ್ಕೆ ಬಂದಾಗ ಅದಕ್ಕೆ ತಕ್ಕಂತೆ ಮಡಚಿಕೊಳ್ಳುತ್ತದೆ. ಹೀಗೆ ನಿರ್ದಿಷ್ಟ ವೈರಸ್ಸಿಗೆ ನಿರ್ದಿಷ್ಟ ಆಂಟಿಬಾಡಿ ರೂಪುಗೊಳ್ಳುತ್ತದೆ ಎಂದು ವಾದಿಸಿದ್ದರು. ಆದರೆ ಇದನ್ನು ಸುತಾರಾಂ ಒಪ್ಪದ ಬುರ್ನೆಟ್ ಪ್ರಯೋಗಗಳನ್ನು ಮುಂದುವರೆಸಿದ. ನಿರ್ದಿಷ್ಟ ಆಂಟಿಬಾಡಿಗಳನ್ನು ತಯಾರಿಸುವ ರಕ್ತಕೋಶಗಳು ದೇಹದಲ್ಲಿ ಇರುತ್ತವೆ ಎಂದು ನಿರೂಪಿಸಿದ. ಹಾಗೂ ಹೀಗೆ ಒಂದೇ ಒಂದು ಬಗೆಯ ಆಂಟಿಬಾಡಿಯನ್ನು ತಯಾರಿಸುವ ರಕ್ತಕೋಶಗಳ ಸಮುದಾಯವೇ ದೇಹದಲ್ಲಿ ಹುಟ್ಟುತ್ತದೆ. ಇದುವೇ ನಿರ್ದಿಷ್ಟ ವೈರಸ್ಸಿನ ವಿರುದ್ಧ ರಕ್ಷಣೆ ನೀಡುವ ಆಂಟಿಬಾಡಿಗಳು ಇರುವುದಕ್ಕೆ ಕಾರಣ ಎಂದ. ಇದನ್ನು ಕ್ಲೋನಲ್ ಆಂಟಿಬಾಡಿ ತತ್ವ ಎಂದು ಕರೆದರು. ಆದರೆ ಆಗ ಇದನ್ನು ನಂಬಲು ಯಾರೂ ಸಿದ್ಧರಿರಲಿಲ್ಲ. 16 ನಂತರ ಇದು ನಿಜವೆಂದು ಸಿದ್ಧವಾಯಿತು. ವ್ಯಾಕ್ಸೀನುಗಳ ತಯಾರಿಕೆಗೆ ಹೊಸ ಮಾರ್ಗವೊಂದು ಉದಿಸಿತು. ಮ್ಯಾಕ್ಫರ್ಲೇನ್ ಬುರ್ನೆಟ್ ಬಗ್ಗೆ ಹಲವು ವಿವಾದಗಳಿವೆ. ತಳಿ ವಿಜ್ಞಾನದಲ್ಲಿ ಈತ ಯೂಜೆನೆಟಿಕ್ಸ್ ಅಥವಾ ಕೆಲವು ತಳಿ ಗುಣಗಳಿರುವ ಮಾನವರು ಎಲ್ಲದರಲ್ಲಿಯೂ ಉತ್ತಮರು ಎನ್ನುವ ವಾದವನ್ನು ನಂಬಿದ್ದ. ವೈರಸ್ಸುಗಳ ಸಾಂಕ್ರಾಮಿಕತೆಯ ಅಧ್ಯಯನ ಹಾಗೂ ಅವುಗಳ ದೇಹದಲ್ಲಿ ಆಗುವ ಪ್ರತಿರೋಧದ ಅಧ್ಯಯನಗಳಿಗೆ ಬುರ್ನೆಟ್ಟನ ಕೊಡುಗೆ ಅಪಾರ. ಈತ ತಾನು ಸಾಯುವುದಕ್ಕೂ 1 ಮುನ್ನ ಹೊಸ ಪಠ್ಯಪುಸ್ತಕವೊಂದನ್ನು ಬರೆದಿದ್ದ. ಒಟ್ಟು 31 ವಿಜ್ಞಾನ ಪುಸ್ತಕಗಳನ್ನು ವಿವಿಧ ವಿಷಯಗಳ ಕುರಿತು ಈತ ಬರೆದಿದ್ದಾನೆ. ಇದು ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ. ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್, ಡಾಕ್ಟರ್ ವಿನಾಯಕ ಕಾಮತ್ ಹಾಗೂ ಶ್ರೀ ಸುಹಾಸ್ ಗೋರೆ. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಾದರೂ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳುಹಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ. ಇಲ್ಲವೇ ಕರೆ ಮಾಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 446ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯೂನಿಸೆಕ್ಸುಯಲ್, ಏಕಲಿಂಗಿ, ಕನ್ನಡದಲ್ಲಿ ಸಸ್ಯಶಾಸ್ತ್ರದ ಪ್ರಕಾರ ಪುರುಷ ಮತ್ತು ಸ್ತ್ರೀ ಅಂಗಗಳು ಪ್ರತ್ಯೇಕವಾಗಿರುವ ಕೇಸರಮಂಡಲ, ಪುಮಂಗ್ ಹಾಗೂ ಶಲಾಕಾಮಂಡಲ, ಜಾಯಾಂಗ್ ಪ್ರತ್ಯೇಕ ಹೂಗಳಲ್ಲಿರುವ ಸಸ್ಯಗಳಿಗೆ ಅಥವಾ ಹೂಗಳಿಗೆ ಈ ಪದವನ್ನು ಬಳಸುತ್ತಾರೆ. ಪ್ರಾಣಿಶಾಸ್ತ್ರದಲ್ಲಿ ಗಂಡು ಅಥವಾ ಹೆಣ್ಣು ಯುಗ್ಮಗಳನ್ನು ಉತ್ಪಾದಿಸುವ, ಅಂದರೆ ಒಂದೇ ಲಿಂಗಕ್ಕೆ ಸೇರಿದ ಯುಗ್ಮಗಳನ್ನು ಉತ್ಪಾದಿಸುವ ಇಂಥ ಪ್ರಾಣಿಗಳಿಗೆ ಈ ಪದವನ್ನು ಬಳಸುತ್ತಾರೆ. ಅನೇಕ ಪ್ರಾಣಿಗಳು ಏಕಲಿಂಗೀಯಗಳಾಗಿವೆ. ಯೂನಿವರ್ಸ್, ಕನ್ನಡದಲ್ಲಿ ವಿಶ್ವ, ಅನೇಕ ಗ್ಯಾಲಕ್ಸಿಗಳು, ಹ್ಯೂಮಗಳು, ಕ್ವೇಸರ್ಗಳಂತಹ ಹಲವು ಆಕಾಶಕಾಯಗಳು, ಇವುಗಳೆಲ್ಲವನ್ನು ಒಳಗೊಂಡ ಇಡೀ ವಿಶ್ವ, ಇದರ ಅಧ್ಯಯನವೇ ವಿಶ್ವವಿಜ್ಞಾನ. ವಿಶ್ವವು ಸುಮಾರು 10-20 ಬಿಲಿಯನ್ ವರ್ಷಗಳಷ್ಟು ಹಿಂದೆ ಉಗಮವಾಯಿತು ಎಂದು ನಂಬಲಾಗಿದೆ. ನಮಗೆ ತಿಳಿದಂತೆ ವಿಶ್ವದ ವ್ಯಾಪ್ತಿ ಸುಮಾರು 20 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟೆ. ಇದರಾಚೆಯೂ ವಿಶ್ವವು ಇರಬಹುದು. ವಿಶ್ವದ ಎಲ್ಲ ದ್ರವ್ಯರಾಶಿಯು ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿದ್ದು ಇದ್ದಕ್ಕಿದ್ದಂತೆ ಸ್ಫೋಟಿಸಿತು ಎಂದು ಮಹಾಸ್ಫೋಟ, ಬಿಗ್ ಬ್ಯಾಂಗ್ ಸಿದ್ಧಾಂತವು ಹೇಳುತ್ತದೆ. ಸ್ಫೋಟದ ಅನಂತರ ಚದುರಿದ ದ್ರವ್ಯರಾಶಿಯು ಅಲ್ಲಲ್ಲಿ ಒಟ್ಟು ಗೂಡತೊಡಗಿತು. ಗುರುತ್ವಾಕರ್ಷಣೆಯಿಂದ ಪದಾರ್ಥದ ನಡುವೆ ಸೆಳೆತ ಹೆಚ್ಚಾಯಿತು. ಈ ಪ್ರದೇಶಗಳು ಗ್ಯಾಲಕ್ಸಿಗಳೆಂದು ಕರೆಸಿಕೊಂಡವು. ಗ್ಯಾಲಕ್ಸಿಗಳ ನಡುವೆ ಆಕಾಶಗಳಲ್ಲಿ ಹಾಗೆಯೇ ಉಳಿದವು. ವಿಶ್ವವು ಹೀಗೆಯೇ ವಿಕಾಸವಾಗುತ್ತಾ ಹೋಗುತ್ತದೆಯೇ ಎಂಬ ಪ್ರಶ್ನೆಗೆ ಖಗೋಳ ಶಾಸ್ತ್ರಜ್ಞರು 3 ಸಲಹೆಗಳನ್ನು ಮುಂದಿಟ್ಟಿದ್ದಾರೆ. ಅವೆಂದರೆ, 1, ವಿಶ್ವವು ಗೋಳಾಕಾರವಾಗಿದೆ, ಇಲ್ಲಿ ದ್ರವ್ಯದ ಸಾಂದ್ರತೆಯು ಒಂದು ನಿರ್ದಿಷ್ಟ ಸಂಖ್ಯೆಗಿಂತ ಕಡಿಮೆ ಇದ್ದಲ್ಲಿ ವಿಶ್ವದ ವಿಕಾಸ ನಿಲ್ಲಬಹುದು. ಈ ಸಂದರ್ಭದಲ್ಲಿ ಗ್ಯಾಲಕ್ಸಿಗಳು ಹಿಂದೆ ಸರಿದು ಮಹಾಕುಸಿತ, ಬಿಗ್ ಕ್ರಂಚ್ ಉಂಟಾಗಬಹುದು ಎಂದು ಭಾವಿಸಲಾಗಿದೆ. 2, ವಿಶ್ವವು ಅಖಂಡದ ಆಕಾರದಲ್ಲಿದ್ದು ಇಲ್ಲಿನ ದ್ರವ್ಯದ ಸಾಂದ್ರತೆ ನಿರ್ದಿಷ್ಟ ಸಂಖ್ಯೆಗಿಂತ ಹೆಚ್ಚಾಗಿದ್ದರೆ ವಿಶ್ವದ ವಿಕಾಸ ಮುನ್ನಡೆಯಾಗುತ್ತದೆ. 3, ವಿಶ್ವವು ಸಮತಲವಾಗಿದೆ, ದ್ರವ್ಯದ ಸಾಂದ್ರತೆ ನಿರ್ದಿಷ್ಟ ಸಂಖ್ಯೆಯಷ್ಟು ಇದ್ದರೆ ವಿಶ್ವವು ಕೆಲವು ಕಾಲ ಮಾತ್ರ ವಿಕಾಸವಾಗಿ ಅನಂತರ ವಿಕಾಸದ ವೇಗವು ತಗ್ಗುತ್ತದೆ. ಈ ಸಲಹೆಗಳು ಇಂದು ಪರಿಕಲ್ಪನೆಗಳಾಗಿಯೇ ಉಳಿದಿವೆ. ಇಂದು ಲಭ್ಯವಿರುವ ಉಪಕರಣಗಳಿಂದ ಇವುಗಳ ಪರಿಶೀಲನೆ ಸಾಧ್ಯವಿಲ್ಲ. ವಿಶ್ವದಲ್ಲಿ ಸುಮಾರು 1,00,000,000 ಗ್ಯಾಲಕ್ಸಿಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಅಂದರೆ ವಿಶ್ವದ ಗಾತ್ರ ಎಷ್ಟಿರಬಹುದು ನೀವೇ ಊಹಿಸಿ. ಗ್ಯಾಲಕ್ಸಿಗಳು ಪರಸ್ಪರ ಇತರ ಗ್ಯಾಲಕ್ಸಿಗಳಿಂದ ಹಾಗೂ ಭೂಮಿಯಿಂದ ಸತತವಾಗಿ ದೂರ ಸರಿಯುತ್ತಿವೆ ಎಂದು ಎಡ್ವಿನ್ ಪೋವೆಲ್ ಹೇಬಲ್ ಎಂಬ ಅಮೆರಿಕದ ಖ್ಯಾತ ಖಗೋಳ ಶಾಸ್ತ್ರಜ್ಞ ಪ್ರತಿಪಾದಿಸಿದರು. ಇವರ ಪ್ರಕಾರ ಗ್ಯಾಲಕ್ಸಿಯೊಂದು ಭೂಮಿಯಿಂದ ಅಥವಾ ಮತ್ತೊಂದು ಗ್ಯಾಲಕ್ಸಿಯಿಂದ ಎಷ್ಟು ದೂರವಿರುತ್ತದೆಯೋ ಅಷ್ಟೇ ವೇಗದಿಂದ ದೂರ ಸರಿಯುತ್ತದೆ. ಇದನ್ನು ಹಾಬಲ್ ನಿಯಮವೆಂದು ಕರೆಯುತ್ತಾರೆ. ಹಾಬಲ್ರವರು ಗ್ಯಾಲಕ್ಸಿಗಳನ್ನು ವರ್ಗೀಕರಿಸಿದ್ದಾರೆ. ಆಕಾರದ ಆಧಾರದ ಮೇಲೆ ಗ್ಯಾಲಕ್ಸಿಗಳನ್ನು ಸುರುಳಿ ಸ್ಪೈರಲ್, ಪಟ್ಟಿ ಸುರುಳಿ ಬಾರ್ಡ್ ಸ್ಪೈರಲ್, ಎಲಿಪ್ಸಿಯಾ ಎಲಿಪ್ಟಿಕಲ್ ಮತ್ತು ಅನಿಯಮಿತ ಇರ್ರೆಗ್ಯುಲರ್ ಗ್ಯಾಲಕ್ಸಿಗಳೆಂದು ವರ್ಗೀಕರಿಸಲಾಗಿದೆ. ವಿಶ್ವದ ಕೆಲವೆಡೆ ಅನೇಕ ಗ್ಯಾಲಕ್ಸಿಗಳು ಸಮೃದ್ಧ ಗುಚ್ಛವಿದ್ದರೆ ಇನ್ನೂ ಕೆಲವು ಕಡೆ ಕೇವಲ 20 ಗ್ಯಾಲಕ್ಸಿಗಳ ವಿರಳ ಗುಚ್ಛಗಳು ಇರುತ್ತವೆ. ಸೌರಮಂಡಲವುಳ್ಳ ಆಕಾಶಗಂಗೆ ಗ್ಯಾಲಕ್ಸಿಯು ಇರುವುದು ವಿರಳ ಗುಚ್ಛದಲ್ಲಿ. ಈ ಗುಚ್ಛದ ಅತ್ಯಂತ ಪ್ರಕಾಶಮಾನವಾದ ಹಾಗೂ ದೊಡ್ಡ ಗ್ಯಾಲಕ್ಸಿಯು ಆಂಡ್ರೋಮಿಡ್ ನಕ್ಷತ್ರಗಳ ಪುಂಜ ಇಲ್ಲಿದೆ. ಇದರ ಅನಂತರದ ಸ್ಥಾನ ಆಕಾಶಗಂಗೆಯದು. ನಮಗೆ ತಿಳಿದಿರುವಂತೆ ಜೀವಿಗಳಿರುವ ಗ್ರಹ ಭೂಮಿ ಮಾತ್ರ. ಭೂಮಿಯ ಹೊರಗೆ ಜೀವಿಗಳಿದ್ದಾರೆಯೇ ಎಂಬುದು ಕ್ವಶನ್ ಮಾರ್ಕ್. ಇವರು ಮಾನವರಿಗಿಂತ ಹೆಚ್ಚಿನ ಬುದ್ಧಿಮತ್ತೆ ಉಳ್ಳವರೇ ಎಂಬ ಪ್ರಶ್ನೆಯೂ ಇನ್ನೂ ಸಮಂಜಸವಾಗಿ ಉತ್ತರ ದೊರಕಿಲ್ಲ. ಆದರೆ ಸೂರ್ಯನಂತಹ ಕೆಲವು ನಕ್ಷತ್ರಗಳ ಸುತ್ತ ಸುತ್ತುತ್ತಿರುವ ಗ್ರಹಗಳಿರಬಹುದು ಎಂದು 1996 ಮಾಡಿದ ಕೆಲವು ಅಧ್ಯಯನಗಳಿಂದ ಊಹಿಸಲಾಗಿದೆ. ಇದಕ್ಕೆ ಕೆಲವು ಸಾಕ್ಷ್ಯ ಆಧಾರಗಳು ಸಹ ಇವೆ. ಅನ್ಲೆಡೆಡ್ ಪೆಟ್ರೋಲ್, ಸೀಸರಹಿತ ಪೆಟ್ರೋಲ್. ಈಗ ನಾವು ಪಡೆಯುತ್ತಿರುವ ಪೆಟ್ರೋಲ್ನಲ್ಲಿ ಸೀಸದ ಅಂಶ ಅತ್ಯಂತ ಕಡಿಮೆ ಇದೆ. ಇದಕ್ಕೆ 5 ವರ್ಷಗಳ ಹಿಂದೆ ಅತ್ಯಂತ ಹೆಚ್ಚು ಸೀಸವನ್ನು ಪೆಟ್ರೋಲ್ಗೆ ಮಿಕ್ಸ್ ಮಾಡುತ್ತಿದ್ದರು. ಪ್ರತಿ ಗುದ್ದು ನಾಕೌಟ್ ಅಂತ ಹೇಳ್ಬೋದು ಪದಾರ್ಥಗಳಾದ ಸೀಸದ ಸಂಯುಕ್ತಗಳನ್ನು ಬಳಸದೆ ಸಂಸ್ಕರಿಸಿದ ಪೆಟ್ರೋಲ್. ಪ್ರತಿ ಗುದ್ದು ಪದಾರ್ಥವಾಗಿ ವ್ಯಾಪಕವಾಗಿ ಬಳಕೆಯಾಗುವ ರಾಸಾಯನಿಕಗಳೆಂದರೆ ಟೆಟ್ರಾ ಈಥೈಲ್ ಲೆಡ್ ಅಥವಾ ಸೀಸದ ಸಂಯುಕ್ತಗಳು. ವಾಹನಗಳ ಆಂತರಿಕ ದಹನ ಇಂಜಿನ್ಗಳಲ್ಲಿ ಅಪೂರ್ಣ ಪ್ರೀಮೆಚೂರ್ ದಹನವನ್ನು ತಡೆಯಲು ಪೆಟ್ರೋಲ್ನಲ್ಲಿ ಪ್ರತಿ ಗುದ್ದು ಪದಾರ್ಥವನ್ನು ಬಳಸುತ್ತಾರೆ. ಇದರಿಂದ ಪೆಟ್ರೋಲ್ನ ಆಕ್ಟೇನ್ ದರವು ಹೆಚ್ಚಿ ಅಪೂರ್ಣ ದಹನವು ಕಡಿಮೆಯಾಗುತ್ತದೆ. ಪ್ರತಿ ಗುದ್ದು ರಾಸಾಯನಿಕಗಳಾದ ಸೀಸ ಸಂಯುಕ್ತಗಳಲ್ಲಿರುವ ಪೆಟ್ರೋಲ್ಗಿಂತ ಇವುಗಳಿಲ್ಲದ ಪೆಟ್ರೋಲ್ನ ಆಕ್ಟೇನ್ ದರವು ಸ್ವಲ್ಪ ಕಡಿಮೆ. ಆದಾಗ್ಯೂ ಅಪಾಯಕಾರಿ ಸೀಸ ಸಂಯುಕ್ತಗಳಿಲ್ಲದ ಕಾರಣ ಪೆಟ್ರೋಲ್ ಬಳಕೆಯಿಂದ ವಾತಾವರಣವು ಹೆಚ್ಚು ಮಲಿನಗೊಳ್ಳುವುದಿಲ್ಲ. ಹೀಗಾಗಿ ಇಂದು ವಾಹನಗಳಲ್ಲಿ ಸೀಸರಹಿತ ಪೆಟ್ರೋಲ್ ಬಳಕೆಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಅನೇಕ ಕಾರುಗಳಿಗೆ ಈಗಾಗಲೇ ಸೀಸರಹಿತ ಪೆಟ್ರೋಲ್ಗಳನ್ನು ಬಳಸಲು ಅನುಕೂಲವಾಗುವಂತೆ ಆಂತರಿಕ ದಹನ ಇಂಜಿನ್ಗಳಿಗೆ ಕ್ರಿಯಾವರ್ಧಕ ಪರಿವರ್ತನೆ ಕ್ಯಾಟಲಿಟಿಕ್ ಕನ್ವರ್ಟರ್ಗಳನ್ನು ಅಳವಡಿಸಲಾಗಿದೆ. ಇದರಿಂದಾಗಿ ಪೆಟ್ರೋಲ್ನ ಮಾಲಿನ್ಯ ಕಡಿಮೆಯಾಗಿದೆ. ಲೆಡ್ ಇರುವುದರಿಂದ ಲೆಡ್ನಿಂದ ಬರುವ ಅಥವಾ ವಾಹನದಿಂದ ಹೊರಬರುವ ಹೊಗೆಗಳಲ್ಲಿ ಲೆಡ್ ಇರುವುದರಿಂದ ಇವು ಮಕ್ಕಳಲ್ಲಿ ಶ್ವಾಸಕೋಶದ ತೊಂದರೆಯನ್ನು ಉಂಟು ಮಾಡುತ್ತಿದ್ದವು. ಹಾಗಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸೀಸರಹಿತ ಪೆಟ್ರೋಲನ್ನು ಬಳಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿತ್ತು. ಆದ ಕಾರಣ ಸರ್ಕಾರವು ಇದನ್ನು ಪರಿಶೀಲಿಸಿ ಈಗ ಅನ್ಲೆಡೆಡ್ ಪೆಟ್ರೋಲ್ ಅಥವಾ ಸೀಸರಹಿತ ಪೆಟ್ರೋಲನ್ನು ಸಾರ್ವಜನಿಕರಿಗೆ ಸಪ್ಲೈ ಮಾಡಲಾಗುತ್ತಿದೆ. ಅನ್ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರವಲ್ಲದ ಅಭಿವೃದ್ಧಿ ಕನ್ನಡದಲ್ಲಿ. ಪಕ್ಷಪಾತ ತೋರುವ, ಸ್ವಾವಲಂಬವನ್ನು ಪ್ರೋತ್ಸಾಹಿಸದ, ಪರಿಸರಿಕ ಅಂಶಗಳನ್ನು ಪರಿಗಣಿಸದೆ ಆರ್ಥಿಕ ಅಭಿವೃದ್ಧಿ, ಪರಿಸರವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮಾಡುವ ಅಭಿವೃದ್ಧಿಗೆ ಅನ್ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರವಲ್ಲದ ಅಭಿವೃದ್ಧಿ ಎಂದು ಹೇಳಬಹುದು. ಪರಿಸರಿಕ ಅಂಶಗಳನ್ನು ಮತ್ತು ಸ್ವಾವಲಂಬನೆಗಳನ್ನು ಪರಿಗಣಿಸದೆ ಆರ್ಥಿಕ ಅಭಿವೃದ್ಧಿಯ ವಿಧಿವಿಧಾನಗಳಿಂದ ತಾತ್ಕಾಲಿಕ ಲಾಭ ದೊರೆತರೂ ದೀರ್ಘಕಾಲದಲ್ಲಿ ಈ ಅಭಿವೃದ್ಧಿಯು ಆರ್ಥಿಕ ವ್ಯವಸ್ಥೆಯನ್ನು ಹಾಳುಗೆಡಬಹುದು. ಉದಾಹರಣೆಗೆ, ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ. ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಬೆಳೆಗಳು ಇಳುವರಿಯನ್ನು ಹೆಚ್ಚಾಗುತ್ತದೆ, ಇದು ತಾತ್ಕಾಲಿಕ ಲಾಭ. ರಾಸಾಯನಿಕ ಗೊಬ್ಬರಗಳ ಸತತ ಬಳಕೆಯಿಂದ ಕ್ರಮೇಣ ಮಣ್ಣಿನ ರಚನೆ ಹಾಳಾಗಿ ಇಲ್ಲಿ ಕೃಷಿ ಸಾಧ್ಯವಿಲ್ಲದೆ ಭೂಮಿಯು ಬರಡಾಗುವ ಸಾಧ್ಯತೆಗಳಿವೆ. ಕೃಷಿಯಲ್ಲಿ ರಾಸಾಯನಿಕ ಕೀಟನಾಶಕಗಳ ಬಳಕೆ ಸುಸ್ಥಿರವಲ್ಲದ ಅಭಿವೃದ್ಧಿಗೆ ಇನ್ನೊಂದು ಉದಾಹರಣೆ. ಕೀಟನಾಶಕಗಳು ಕೀಟಗಳನ್ನು ತಾತ್ಕಾಲಿಕವಾಗಿ ನಾಶಪಡಿಸಿದರೂ ಕ್ರಮೇಣ ಕೀಟನಾಶಕಗಳನ್ನು ತಾಳಿಕೊಳ್ಳುವ ಕೀಟ ಪ್ರಭೇದಗಳು ವಿಕಾಸಗೊಳ್ಳುತ್ತವೆ. ಇವು ಬೆಳೆಗಳಿಗೆ ಅಥವಾ ಮಾನವರಿಗೆ ಹಾಗೂ ಇತರ ಜೀವಿಗಳಿಗೆ ಮಾರಕವೂ ಆಗಬಹುದು. DDTಯನ್ನು ಕೀಟನಾಶಕಕ್ಕೆ ಹೊಂದಾಣಿಕೆ ಮಾಡಿಕೊಂಡ ಸೊಳ್ಳೆಯ ಪ್ರಭೇದಗಳು ಇಂದು ಕಂಡುಬರುತ್ತಿವೆ. ಹಾಗಾಗಿ ಸೊಳ್ಳೆ ಕಡಿದಾಗ ನಮಗೆ ಉರಿಯು ಉಂಟಾಗುತ್ತದೆ. ಬಾಹ್ಯ ಸಂಪನ್ಮೂಲಗಳನ್ನು ಬಹುವಾಗಿ ಅವಲಂಬಿಸಿರುವುದು ಅಸ್ಥಿರ ಅಭಿವೃದ್ಧಿಯೇ. ಕಾರಣಾಂತರದಿಂದ ಬಾಹ್ಯ ಸಂಪನ್ಮೂಲಗಳ ಪೂರೈಕೆ ನಿಂತು ಹೋದಲ್ಲಿ ವ್ಯವಸ್ಥೆಯು ಕುಸಿಯುತ್ತದೆ. ಯುರೇನಿನೈಟ್, ಕನ್ನಡದಲ್ಲಿಯೂ ಯುರೇನಿನೈಟ್, ಯುರೇನಿಯಂ ಆಕ್ಸೈಡ್ UO2, ಇದು ಯುರೇನಿಯಂ ಖನಿಜದ ಮುಖ್ಯ ಅದಿರು. ವಿಕಿರಣಶೀಲ ಯುರೇನಿನೈಟ್ ಕಪ್ಪು ಅಥವಾ ಕಡು ಕಂದು ಬಣ್ಣದಲ್ಲಿರುತ್ತದೆ. ಇದರ ಬೃಹತ್ ಅದಿರುಗಳು ಗ್ರಾನೈಟ್ ಶಿಲೆಗಳೊಂದಿಗೆ ಕಂಡುಬರುತ್ತವೆ. ಇದನ್ನು ಪಿಚ್ ಬ್ಲೆಂಡ್ ಎಂದು ಕರೆಯುತ್ತಾರೆ. ಯುರೇನಿಯಂ ಎನ್ರಿಚ್ಮೆಂಟ್, ಯುರೇನಿಯಂ ಪುಷ್ಟೀಕರಣ ಕನ್ನಡದಲ್ಲಿ. ಯುರೇನಿಯಂ 235 ಐಸೋಟೋಪ್ಗಳನ್ನು ಸಾರೀಕರಿಸುವುದು. ಬೈಜಿಕ ಇಂಧನವಾಗಿ ಬಳಸುವ ಯುರೇನಿಯಂ 235ನಲ್ಲಿರುವ ಇತರ ಯುರೇನಿಯಂ ಐಸೋಟೋಪ್ಗಳನ್ನು, ವಿಶೇಷವಾಗಿ ಯುರೇನಿಯಂ 238 ಐಸೋಟೋಪ್ನ ಅಂಶಗಳನ್ನು ಕಡಿಮೆ ಮಾಡಿ ಯುರೇನಿಯಂ 235 ಐಸೋಟೋಪ್ನ ಅಂಶವನ್ನು ಹೆಚ್ಚಾಗಿ ಪಡೆದರೆ ಬೈಜಿಕ ಸರಪಳಿ ಕ್ರಿಯೆಯು ನಿರಂತರವಾಗಿ ಸಾಗುತ್ತದೆ. ಯುರೇನಿಯಂ ಅದಿರಿನಲ್ಲಿ ಶೇಕಡ 0.71 ಭಾಗವಿರುವ ಯುರೇನಿಯಂ 235 ಐಸೋಟೋಪ್ನ ಪ್ರಮಾಣವನ್ನು 3%ಗೆ ಏರಿಸಲು ಅದಿರನ್ನು ಉತ್ತಮವಾಗಿ ಸಂಸ್ಕರಿಸಿ ಯುರೇನಿಯಂ 238 ಐಸೋಟೋಪ್ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗುತ್ತದೆ. ಬೈಜಿಕ ಇಂಧನ ಚಕ್ರದಲ್ಲಿ ಯುರೇನಿಯಂ ಪುಷ್ಟೀಕರಣ ಒಂದು ಮುಖ್ಯ ಹಂತ. ಅರ್ಬನ್ ಎಕಾಲಜಿ, ನಗರ ಪರಿಸ್ಥಿತಿ ಶಾಸ್ತ್ರ. ನಗರ ಪರಿಸರ ವ್ಯವಸ್ಥೆಯಲ್ಲಿರುವ ಸಸ್ಯ ಪ್ರಾಣಿ ಸಮುದಾಯಗಳು, ಮಾನವ ಸಮುದಾಯಗಳು, ಮಣ್ಣು, ಸೂಕ್ತ ವಾಯುಗುಣ, ಮಾನವರು ನಿರ್ಮಿಸಿದ ಕಟ್ಟಡಗಳು, ಕಾರ್ಖಾನೆಗಳು, ಸಾರಿಗೆ ಸಂಪರ್ಕ ಇತ್ಯಾದಿ ಕೃತಕ ವ್ಯವಸ್ಥೆಗಳು, ನಗರದ ಭೂದೃಶ್ಯಗಳು ಮುಂತಾದವುಗಳ ನಡುವಣ ಸಂಬಂಧವನ್ನು ಅಭ್ಯಾಸಿಸುವ ವಿಜ್ಞಾನ. ಇದು ಜೀವಿ ಪರಿಸ್ಥಿತಿ ಶಾಸ್ತ್ರದ ಒಂದು ಶಾಖೆ. ನಗರ ಪರಿಸರ ವ್ಯವಸ್ಥೆಗಳು ಮಾನವರು ಬದಲಾಯಿಸಿದ ನೈಸರ್ಗಿಕ ವ್ಯವಸ್ಥೆಗಳು. ಇಂಥ ವ್ಯವಸ್ಥೆಗಳು ನೈಸರ್ಗಿಕ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿರುತ್ತವೆ. ನೈಸರ್ಗಿಕ ವ್ಯವಸ್ಥೆಗಳಿಗೆ ಹೋಲಿಸಿದರೆ ಅಲ್ಲಿರುವ ಜೀವಿ ಹಾಗೂ ನಿರ್ಜೀವಿಗಳ ನಡುವಣ ಸಂಬಂಧದಲ್ಲಿ ಅಗಾಧ ವ್ಯತ್ಯಾಸಗಳು ಕಂಡುಬರುತ್ತವೆ. ಇಲ್ಲಿಗೆ 446ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 39ನೇ ಪದ್ಯ. ಈ ಪದ್ಯದಲ್ಲಿ ಅರ್ಜುನನ ವರ್ಣನೆಯನ್ನು ಪಂಪ ವರ್ಣಿಸಿದ್ದಾನೆ. ಅದು ಹೀಗಿದೆ. ಶರದದ ಚಂದ್ರನಂ ವಿಮಲ ಚಂದ್ರಿಕೆ ಬಾಳದಿನೇಶನಂ ತಮೋಹರ ಕಿರಣಂ ಕಿಶೋರ ಹರಿಯಂ ನವಕೇಸರ ರಾಜಿ ಮಿಕ್ಕಾಧಿಕ್ಕರ್ಯ ಅನೂನದಾನ ಪರಿಶೋಭೆ ಮನಂಗೊಳೆ ಪೊರ್ದುವಂತೆ ಸುಂದರ ನವಯೌವನಂ ನೆರೆಯೇ ಪೊರ್ದೆ ಗುಣಾರ್ಣವನೊಪ್ಪಿ ತೋರಿದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಶರದದ ಚಂದ್ರನಂ ವಿಮಲ ಚಂದ್ರಿಕೆ ಬಾಳದಿನೇಶನಂ ತಮೋಹರ ಕಿರಣಂ ಕಿಶೋರ ಹರಿಯಂ ನವಕೇಸರ ರಾಜಿ ಮಿಕ್ಕ ದಿಕ್ಕರ್ಯಂ ಅನೂನದಾನ ಪರಿಶೋಭೆ ಮನಂಗುಳೆ ಪೊರ್ದುವಂತೆ ಸುಂದರ ನವಯೌವನಂ ನೆರೆಯೇ ಪೊರ್ದೆ ಗುಣಾಣವಂ ಒಪ್ಪಿ ತೋರಿದಂ. ಇದು ಆಗಲೇ ಹೇಳಿದಂತೆ ಅರ್ಜುನನ ನವಯೌವನದ ಒಂದು ವರ್ಣನೆ. ಅರ್ಜುನ ಯೌವನ ಬರ್ತಾ ಇರುವಾಗ ಹೇಗೆ ಕಂಡ? ಎನ್ನುವುದನ್ನು ಪಂಪ ಬಹಳ ಮನೋಜ್ಞವಾಗಿ, ಮನೋಹರವಾಗಿ ಮತ್ತು ಮನಮುಟ್ಟುವಾಗಿ ಮೈದುಂಬಿ ವರ್ಣಿಸ್ತಾನೆ. ಹೀಗಿದೆ ಅದು. ಶರದದ ಚಂದ್ರನು ವಿಮಲ ಚಂದ್ರಿಕೆ, ಶರತ್ಕಾಲದ ಚಂದ್ರನನ್ನು ಶುಭ್ರವಾದ ಬೆಳದಿಂಗಳು ಸೇರಿಕೊಂಡು ಇರುವ ಹಾಗೆ, ಬಾಳ ದಿನೇಶನ ತಮೋಹರ ಕಿರಣಂ ಹೊಂದಿಕೊಂಡಿರುವ ಹಾಗೆ, ಎಳೆಯ ಸೂರ್ಯನನ್ನು ಕತ್ತಲೆಯನ್ನು ಓಡಿಸುವಂಥ ತೀಕ್ಷ್ಣವಾದ ಕಿರಣಗಳು ಹೊಂದಿಕೊಂಡಿರುವ ಹಾಗೆ, ಕಿಶೋರ ಹರಿಯಂ ನವಕೇಸರ ರಾಜಿ ಹೊಂದಿಕೊಳ್ಳುವ ಹಾಗೆ, ಕಿಶೋರ ಕೇಸರಿ ಅಂದರೆ ಸಿಂಹದ, ಅದು ಗಂಡು ಸಿಂಹದ ಮರಿಯನ್ನು ಹೊಸದಾದ ಕೇಸರ ರಾಜಿ ಅಂದರೆ ಕೊರಳಿನ ಸುತ್ತ ಇರುವಂತಹ ಕೂದಲುಗಳ ಸಮೂಹಕ್ಕೆ ನಾವು ಕೇಸರ ಅಂತ ಹೇಳ್ತೇವೆ. ಸಿಂಹದ ಕೊರಳಿನ ಸುತ್ತ ಇರುವ ಕೇಸರದ ಸಮೂಹವು ಸಿಂಹದ ಮರಿಯಲ್ಲಿ ಹೊಂದಿಕೊಂಡು ಇರುವ ಹಾಗೆ, ಮತ್ತು ಮಿಕ್ಕ ದಿಕ್ಕರಿಯ ಮೀರುವಂತಹ ದಿಗ್ಗಜವನ್ನು, ವಿಶೇಷವಾದಂತಹ ದಿಗ್ಗಜಗಳು ಅಂದರೆ ಅಷ್ಟ ದಿಗ್ಗಜಗಳು ಅಂತ ಹೇಳ್ತವೆ, ಎಂಟು ದಿಕ್ಕಿನಲ್ಲಿ ಭೂಮಿಯನ್ನು ಹೊತ್ತು ನಿಂತಿರುವಂತಹ ಆನೆಗಳಂತೆ ಇವು. ಇವು ಸಾಮಾನ್ಯ ಆನೆಗಳಲ್ಲ, ಅಂದರೆ ಪರ್ವತ ಗಾತ್ರದ ಆನೆಗಳು ಇವು. ಅಂತಹ ದಿಕ್ಕರಿಗಳನ್ನು ಅನುನದಾನ ಪರಿಶೋಭೆ ಮನಂಗುಳಿ, ಇಲ್ಲಿ ಅನುನದಾನ ಅಂತಂದರೆ ಕುಂದಿಲ್ಲದ ಮದೋದಕ ಈ ದಿಕ್ಕರಿಗಳನ್ನು, ದಿಕ್ಕರಿಗಳಲ್ಲಿ ನಿರಂತರವಾಗಿ ಮದೋದಕ ಸೇರಿಕೊಂಡಿರುವ ಹಾಗೆ ಮನಂಗುಳೆ ಪೊರ್ದುವಂತೆ, ಅಂದರೆ ಈ ಪ್ರತಿ ಸಾಲಿಗೆಯೂ ಕೂಡ ಮನಂಗಳೆ ಪೊರ್ದುವಂತೆ, ಮನಂಗುಳೆ ಪೊರ್ದುವಂತೆ ಎನ್ನುವಂಥ ಒಂದು ಪದವನ್ನು ಸೇರಿಸಿಕೊಳ್ಬೇಕು. ಶರದ ಚಂದ್ರನು ವಿಮಲ ಚಂದ್ರಿಕೆ ಮನಂಗುಳೆ ಪೊರ್ದುವಂತೆ, ಬಾಳ ದಿನೇಶನಂ ತಮೋಹರ ಕಿರಣಂ ಮನಂಗುಳೆ ಪೊರ್ದುವಂತೆ, ಕಿಶೋರ ಹರಿಯಂ ನವಕೇಸರ ರಾಜಿ ಮನಂಗುಳೆ ಪೊರ್ದುವಂತೆ, ಮಿಕ್ಕ ದಿಕ್ಕರಿಯಂ ಅನುನದಾನಂ ದಾನ ಪರಿಶೋಭೆ ಮನಂಗುಳೆ ಪೊರ್ದುವಂತೆ. ಇಲ್ಲಿ ಪರಿಶೋಭೆ ಎನ್ನುವುದು ಅಂತಂದರೆ ಅದಕ್ಕೆ ಬರುವಂಥ ಅಲಂಕಾರ ಅಥವಾ ಒಂದು ವಿಶೇಷವಾದಂತಹ ಸೌಂದರ್ಯ, ಅದು ಮನಂಗಳೆ ಪೊರ್ದುವಂತೆ, ಮನೋಹರವಾಗಿ ಹೊಂದುವಂತೆ. ಯಾವುದು? ಶರತ್ಕಾಲದ ಚಂದ್ರನನ್ನು ಶುಭ್ರವಾದ ಬೆಳದಿಂಗಳು ಮನೋಹರವಾಗಿ ಸೇರಿಕೊಂಡಿರುವಂತೆ, ಎಳೆಯ ಸೂರ್ಯನನ್ನು ಕತ್ತಲೆಯನ್ನು ಓಡಿಸುವಂತಹ ಕಿರಣಗಳು ಮನೋಹರವಾಗಿ ಹೊಂದುವಂತೆ, ಸಿಂಹದ ಮರಿಗಳನ್ನು ಕೇಸರಿಯ ಸಮೂಹ ಮನೋಹರವಾಗಿ ಹೊಂದುವಂತೆ, ದಿಕ್ಕರಿಗಳನ್ನು ನಿರಂತರವಾಗಿ ಹರಿಯುವ ಮದೋದಕ ಮನಂಗೊಳೆ ಹೊಂದುವಂತೆ, ಸುಂದರ ನವಯೌವನಂ ನೆರೆಯೇ ಸುಂದರವಾದ ಹೊಸ ಯೌವನವು ತುಂಬಿಕೊಳ್ಳಲು ಪೊರ್ದೆ, ಯೌವನವು ತುಂಬಿಕೊಂಡು ಸೇರಲು ಪೊರ್ದೆ ಸೇರಲು, ಗುಣಾಣವಂ ಹರಿಕೇಸರಿ ಅಥವಾ ವಿಕ್ರಮಾರ್ಜುನನು ಒಪ್ಪಿ ತೋರಿದಂ ಸೊಗಸಾಗಿ ಕಂಡು ಬಂದನು ಎನ್ನುವುದು ಪಂಪನ ವರ್ಣನೆ. ಈ ಪದ್ಯ ಗಮನಿಸಬೇಕು, ಅಲ್ಲಿರುವಂಥ ಮೃದು ವರ್ಣಗಳಿಂದ, ಅನುಸಾರದಿಂದ ಮತ್ತು ವಿಶೇಷವಾಗಿ ಬಳಕೆಯಾಗಿರುವಂಥ ವಿಮಲ ಚಂದ್ರಿಕೆ, ತಮೋಹರ ಕಿರಣ, ನವಕೇಸರ ರಾಜಿ, ಹಾಗೆಯೇ ಅನುನದಾನ ಪರಿಶೋಭೆ, ಈ ಮೊದಲಾದ ಬಹಳ ವಿಶೇಷವಾದ ಆಕರ್ಷಣೀಯವಾದ ಪದಗಳಿಂದ ತುಂಬಿ ತುಳುಕ್ತಾ ಇದೆ. ಒಂದು ರೀತಿಯಲ್ಲಿ ಅರ್ಜುನನಿಗೆ ನವಯೌವನ ಹೇಗೆ ಪ್ರಾಪ್ತಿಯಾಯಿತು, ಹಾಗೆ ಈ ಪದ್ಯಕ್ಕೂ ಕೂಡ ಆ ಥರದ ಒಂದು ಪರಿಶೋಭೆ ಅಥವಾ ಒಂದು ರೀತಿಯ ಯೌವನ ಈ ಪದ್ಯಕ್ಕೂ ಕೂಡ ಇದೆ ಅಂತ ನಾನು ಭಾವಿಸುತ್ತೇನೆ.
5: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
8: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಪ್ರಪೋಸಿಷನ್ ಬಗ್ಗೆ ಹೇಗೆ ತಿಳ್ಕೊಂಡ್ವಿ, ಹೇಗೆ ಅದನ್ನ ವಾಕ್ಯಗಳಲ್ಲಿ ಬಳಸಬೇಕು, ಪ್ರಪೋಸಿಷನ್ ಅಂದರೆ ಏನು, ಈ ಥರ ವಿಷಯಗಳನ್ನು ತಿಳ್ಕೊಂಡ್ವಿ. ಇವತ್ತು ಒಂದಷ್ಟು ಸಂಬಂಧಿಕರ ಬಗ್ಗೆ ಮಾತಾಡೋಣ. ಇಂಗ್ಲಿಷ್ ಭಾಷೆಯಲ್ಲಿ ಸಂಬಂಧಿಕರು ಯಾಕೆ ಬಂದರು ಅಂತ ಅನ್ಕೊಳ್ತಿದ್ದೀರಾ? ಹೇಗೆ ನಾವು ಸಂಬಂಧಿಕರ ಜೊತೆ ಚೆನ್ನಾಗಿ ಸಂಪರ್ಕಗಳನ್ನು, ಮಾತುಕತೆ ಬೆಳೆಸ್ಕೊಂಡಿದ್ರೆ ನಮ್ಮ ಸಂಬಂಧ ಚೆನ್ನಾಗಿರುತ್ತೋ, ಅದೇ ರೀತಿ ಇಂಗ್ಲಿಷ್ ವಾಕ್ಯಗಳಲ್ಲಿ ಕೂಡ ಕೋ ರಿಲೇಟಿವ್ಸ್ ಅನ್ನೋ ಪದಗಳಿದ್ದಾವೆ. ಒಂದಕ್ಕೊಂದು ಪೂರಕವಾದ ಶಬ್ದಗಳದು. ಇವನ್ನ ಕೋ ರಿಲೇಟಿವ್ಸ್ ಅಂತ ಹೇಳ್ತೀವಿ. ಒಂದ್ರ ಜೊತೆ ಒಂದು ಸಂಬಂಧ ಪಡೆದಿರುತ್ತದು. ಈ ಎರಡು ಪದಗಳಲ್ಲಿ ಒಂದನ್ನೊಂದು ಸ್ವಲ್ಪ ಬದಲಾವಣೆ ಮಾಡಿದ್ರು ಅದರಿಂದ ವಾಕ್ಯ ಅಶುದ್ಧ ಆಗ್ಬಿಡತ್ತೆ. ಹಾಗಾಗಿ ಈ ಪದಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಬೇಕು. ಯಾವ ಪದಗಳದು ಒಂದೆರಡು ಉದಾಹರಣೆ ಹೇಳಿ ನೋಡಿದ್ರೆ ನಿಮಗೆ ಗೊತ್ತಾದೀತು. ನೋ ಸೂನರ್ ದ್ಯಾನ್ ಈ ಥರ ಪದಗಳು ಒಂದು ವಾಕ್ಯದಲ್ಲಿ ಬರುತ್ತೆ. ಸ್ಕೇರ್ಸ್ಲಿ ವೆನ್ ಹಾರ್ಡ್ಲಿ ವೆನ್ ಈ ಥರ ಕೆಲವು ವಾಕ್ಯಗಳಲ್ಲಿ ಬೇರೆ ಪೂರಕ ಶಬ್ದಗಳನ್ನು ತರದೆ ಶಬ್ದನೇ ಬಳಸಲಾಗತ್ತೆ. ನೋಡಿ, ನೀವೆಲ್ಲ ಈ ಥರ ಸೆಂಟೆನ್ಸ್ ಕೇಳಿರ್ತೀರ. ಆ್ಯಸ್ ಸೂನ್ ಆ್ಯಸ್ ವಿ ರೀಚ್ ದ ಬಸ್ ಸ್ಟಾಪ್ ದ ಬಸ್ ಲೆಫ್ಟ್ ಆ್ಯಸ್ ಸೂನ್ ಈದರ್ ಅನ್ನೋ ಪದ ಒಮ್ಮೆ ಬಂದರೆ ಆರ್ ಅನ್ನೋದು, ರ್ಯಾದರ್ ದ್ಯಾನ್, ಆ್ಯಸ್ ಫಾರ್ ಆ್ಯಸ್, ನೋ ಸೂನರ್ ದ್ಯಾನ್, ನೀದರ್ ನೋರ್, ನೋ ಲೆಸ್ ದ್ಯಾನ್, ಈ ಥರ ಕೋರಿಲೇಟಿವ್ಸ್ ಪದಗಳು ಬರುತ್ತೆ. ನಿಮ್ಗೆ ವಾಕ್ಯ ರಚನೆ ಮಾಡಿದಾಗ ಇನ್ನೊಂಚೂರು ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಕನ್ನಡದಲ್ಲಿ ಏನೋ ಈ ಥರ ವಾಕ್ಯಗಳನ್ನು ಈಸಿಯಾಗಿ ರಚನೆ ಮಾಡಿಬಿಡ್ತೀವಿ. ಆದರೆ ಇಂಗ್ಲೀಷಲ್ಲಿ ಬಾಕಿ ಸೆಂಟೆನ್ಸ್ಗಳಷ್ಟು ಈಸಿ ಅನಿಸೋದಿಲ್ಲ ವೆರಿ ಸ್ಟಾರ್ಟಿಂಗಲ್ಲಿ ನಾವು ಮಾತಾಡ್ತಾ. ಆದರೆ ನಾನೀಗ ಸುಮಾರು ಉದಾಹರಣೆ ಕೊಡ್ತೀನಿ ನೋಡಿ, ಆಗ ನಿಮಗೆ ಸಹ ಈಸಿ ಅನಿಸಬಹುದು. ನಾವೆಲ್ಲ ನಿತ್ಯದಲ್ಲಿ ಹೇಳೋದಿದೆ, ಅಯ್ಯೋ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟೊತ್ತಿಗೆ ಬಸ್ಸು ಹೊರಟೋಗ್ಬಿಟ್ಟಿತ್ತು. ಅದೇ ರೀತಿ ಒಂದು ಕನ್ನಡದ ವಾಕ್ಯನ ನಾವು ಟ್ರಾನ್ಸ್ಲೇಟ್ ಮಾಡೋಣ ಇಂಗ್ಲೀಷಲ್ಲಿ. ನಾವು ನಿಲ್ದಾಣನ ತಲುಪ್ತಾ ಇದ್ದ ಹಾಗೆ ರೈಲು ಹೊರಟಿತು. ಇದನ್ನು ಇಂಗ್ಲೀಷಲ್ಲಿ ಟ್ರೈ ಮಾಡೋಣ. ಆಗ ಬಳಸಿದ ಕೋರಿಲೇಟಿವ್ ಪದನೇ ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ. ಆ್ಯಸ್ ಸೂನ್ ಆ್ಯಸ್ ವಿ ರೀಚ್ ದ ಸ್ಟೇಷನ್ ದ ಟ್ರೈನ್ ಲೆಫ್ಟ್ ಆ್ಯಸ್ ಸೂನ್ ಆ್ಯಸ್ ವಿ ರೀಚ್ಡ್ ದ ಸ್ಟೇಷನ್ ದ ಟ್ರೈನ್ ಲೆಫ್ಟ್ ಇಲ್ಲಿ ಆ್ಯಸ್ ಸೂನ್ ಆ್ಯಸ್ ಜೊತೆ ಲೆಫ್ಟ್ ಬಂದಿದೆ. ಅವರು ಭಾಷಣ ಮಾಡೋದಕ್ಕೆ ಅಂತ ನಿಂತ ತಕ್ಷಣ ಇಡೀ ಸಭಾಭವನ ಚಪ್ಪಾಳೆಯಿಂದ ಪ್ರತಿಧ್ವನಿಸ್ತು. ಈ ಥರ ಕೂಡ ನಾವು ಬಳಸ್ತೀವಲ್ಲ ವಾಕ್ಯಗಳನ್ನ. ಏನು ಹೇಳಬೇಕಲ್ಲಿ, ನೋ ಸೂನರ್ ಡಿಡ್ ಹೀ ಗೆಟ್ ಅಪ್ ಟು ಡೆಲಿವರ್ ಹೀಸ್ ಸ್ಪೀಚ್ ದ್ಯಾನ್ ದ ಹಾಲ್ ಬಿಗ್ಯಾನ್ ಟು ರೀಸೌಂಡ್ ವಿತ್ ಚಿಯರ್ಸ್. ಇಲ್ಲಿ ನೋ ಸೂನರ್ ಜೊತೆ ದ್ಯಾನ್ ಬಂದಿದೆ. No sooner did he get up to deliver his speech than the hall began to resound with cheers. ಅವರು ಭಾಷಣ ಮಾಡೋದಕ್ಕೆ ನಿಂತ ತಕ್ಷಣ ಇಡೀ ಸಭಾಭವನ ಚಪ್ಪಾಳೆಯಿಂದ ಪ್ರತಿಧ್ವನಿಸ್ತು. ಇಲ್ಲಿ ಎರಡು ವಾಕ್ಯ ನಾವು ಒಟ್ಟಿಗೆ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಬಳಸ್ತಾ ಇರೋ ಪದಗಳು ಕೋ ರಿಲೇಟಿವ್ಸ್ ಪದಗಳು. ನೋ ಸೂನರ್ ಜೊತೆ ದ್ಯಾನ್ ಬಂದಿದೆ. ಇನ್ನೊಮ್ಮೆ ಇದನ್ನು ಹೇಳ್ತೀನಿ ನೋಡಿ, ಯಾಕಂದರೆ ಸ್ವಲ್ಪ ದೊಡ್ಡ ವಾಕ್ಯ ಆಗಿರೋದಕ್ಕೆ. ನೋ ಸೂನರ್ ಡಿಡ್ ಹೀ ಗೆಟ್ ಅಪ್ ಟು ಡೆಲಿವರ್ ಹಿಸ್ ಸ್ಪೀಚ್ ದ್ಯಾನ್ ದ ಹಾಲ್ ಬಿಗ್ಯಾನ್ ಟು ರಿಸೌಂಡ್ ವಿತ್ ಚಿಯರ್ಸ್. ಸ್ವಲ್ಪ ಕಷ್ಟ ಅನ್ನಿಸ್ತಾ ಈ ಕೋ ರಿಲೇಟಿವ್ಸ್ ಪದಗಳನ್ನು ಬಳಸೋದು? ಇಲ್ಲ, ಆ ಎರಡು ವಾಕ್ಯ ಸೇರಿದೆ, ಅದನ್ನು ನಿಧಾನಕ್ಕೆ ನಾವು ಪಾಸ್ ತಗೊಂಡು ಒಂದು ವಾಕ್ಯದ ನಂತರ ಏನೋ ಪದ ಸೇರಿಸಿದ್ರೆ ಕರೆಕ್ಟ್ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ನಾವಿನ್ನೇನು ಶಾಲೆ ಮುಟ್ಟಬೇಕು, ಅಷ್ಟರಲ್ಲೇ ಗಂಟೆ ಹೊಡೆದ್ಬಿಡ್ತು. ಹೇಳ್ತಿರ್ತೀವಲ್ಲ, ನಾವು ಸ್ಕೂಲ್ ಹೋಗೋದ್ರೊಳಗಡೆ ಬೆಲ್ ಬಾರಿಸ್ಬಿಟ್ಟಿತ್ತು ಅಂತ. ನಾವು ಇನ್ನೇನು ಶಾಲೆ ಮುಟ್ಟಬೇಕು, ಅಷ್ಟರಲ್ಲೇ ಗಂಟೆ ಹೊಡೀತು. We had scarcely reached the school when the bell rang. Scarcely when ಈ ಎರಡು ಪದನ ಬಳಸಿದ್ದೀವಿ. We had scarcely reached the school when the bell rang. ನಾವಿನ್ನೇನು ಶಾಲೆ ಮುಟ್ಟಬೇಕು, ಅಷ್ಟರಲ್ಲಿ ಗಂಟೆ ಹೊಡೀತು. We had scarcely reached the school when the bell rang. ಅವನು ಅವ್ರ ಮನೆಯಿಂದ ಹೊರ ಬರೋ ಅಷ್ಟರಲ್ಲೇ ಮಳೆ ಶುರುವಾಗ್ಬಿಡ್ತು. He had hardly left his house when it started raining. ಅವನಷ್ಟೆ ಬಿಟ್ಟಿದ್ದ ಮನೆ ಶೊತ್ತಿಗೆ ಮಳೆ ಶುರುವಾಗ್ಬಿಡ್ತು. Hardly when ಅನ್ನೋ ಪದಗಳು ಬಂದಿದೆ. He had hardly left his house when it started raining. ನೀವು ಜೋರಾಗಿ ಓಡ್ದಿದ್ರೆ ನಿಮಗೆ ರೈಲ್ ಸಿಗೋದಿಲ್ಲ, ಹೊತ್ತಾಗ್ಬಿಟ್ಟಿದೆ, ಬೇಗ ಬೇಗ ಹೋಗ್ಬೇಕು, ಹರಿಯಪ್ಪ ಹರಿಯಪ್ಪ ಅಂತೀವಲ್ಲ. ಓಕೆ, ಈ ವಾಕ್ಯನ ನಾವು ಕೋರಿಲೇಟಿವ್ಸ್ ಪದಗಳ ಜೊತೆ ಟ್ರಾನ್ಸ್ಲೇಟ್ ಮಾಡಿ ನೋಡೋಣ. ನೀವು ಜೋರಾಗಿ ಓಡ್ದಿದ್ರೆ ನಿಮಗೆ ರೈಲು ಸಿಗೋದಿಲ್ಲ. ಅನ್ಲೆಸ್ ಯು ರನ್ ಫಾಸ್ಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಕ್ಯಾಚ್ ದ ಟ್ರೈನ್. ಅನ್ಲೆಸ್ ಯು ರನ್ ಫಾಸ್ಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಕ್ಯಾಚ್ ದ ಟ್ರೈನ್. ಅನ್ಲೆಸ್ ಕ್ಯಾಚ್, ಅರ್ಥ ಆಯ್ತಾ? ಈಗ ಈ ಪದನ ಬಳಸಿರ್ತೀವಿ, ಅನ್ಲೆಸ್ ಅಂಟಿಲ್ ಅಲ್ವಾ, ಅನ್ಲೆಸ್ ಯು ರನ್ ಫಾಸ್ಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಕ್ಯಾಚ್ ದ ಟ್ರೈನ್. ನಾನು ವಾಪಸ್ ಆಗೋವರೆಗೂ ನೀವು ದಯವಿಟ್ಟು ಕಾಯ್ತಾ ಇರಿ. ಪ್ಲೀಸ್ ವೇಟ್ ಫಾರ್ ಮೀ ಅಂಟಿಲ್ ಐ ರಿಟರ್ನ್. ಅಂಟಿಲ್ ಅನ್ನೋ ಪದ ಬಂತು ಪ್ಲೀಸ್ ವೇಟ್.

ಈಗೀಗ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ? ಹೌದು, ಏನ್ ಕಷ್ಟ ಏನಿಲ್ಲ, ತುಂಬಾ ಸುಲಭ ಅನ್ಸತ್ತೆ. ಆದ್ರೆ ಯಾವ ಪದಗಳು ಬಳಸ್ಬೇಕು ಅನ್ನೋದು ಪಟ್ ಅಂತ ನಮ್ಮ ಆಲೋಚನೆಗೆ ಬರ್ಬೇಕಷ್ಟೆ ಅಲ್ವಾ? ಇನ್ನೊಂದು ವಾಕ್ಯ ನೋಡಿ, ಅವನು ಬಡವನಾಗಿದ್ರು ಸಹ ಪ್ರಾಮಾಣಿಕ ವ್ಯಕ್ತಿ. ಹೇಗ್ ಹೇಳ್ತೀರಾ ಇದನ್ನ? ಆಲ್ದೋ ಹಿ ಈಸ್ ಪೂರ್, ಹೀ ಈಸ್ ಹಾನೆಸ್ಟ್. ಆಲ್ದೋ ಅನ್ನೋ ಪದ ಬಳಕೆ ಆಯ್ತು. ಆಲ್ದೋ ಹಿ ಈಸ್ ಪೂರ್, ಹೀ ಈಸ್ ಆನೆಸ್ಟ್. ನನಗೆ ನೆನಪಿರೋ ಮಟ್ಟಿಗೆ ಹೇಳೋದಾದ್ರೆ ಅವನು ನಿನ್ನೆ ಇಲ್ಲಿದ್ದ. ಆಸ್ ಫಾರ್ ಆಸ್ ಐ ರಿಮೆಂಬರ್ ಹಿ ವಾಸ್ ಹಿಯರ್ ಯೆಸ್ಟರ್ಡೇ. ಆಸ್ ಫಾರ್ ಆಸ್ ಅನ್ನೋ ಪದದ ಬಳಕೆ ಆಯಿತು. ಆಸ್ ಫಾರ್ ಆಸ್ ಐ ರಿಮೆಂಬರ್ ಹಿ ವಾಸ್ ಹಿಯರ್ ಯೆಸ್ಟರ್ಡೇ. ನನಗೆ ನೆನಪಿರೋ ಮಟ್ಟಿಗೆ ಹೇಳೋದಾದ್ರೆ ಅವನು ನಿನ್ನೆ ಇಲ್ಲಿದ್ದ. ಇನ್ನೊಂದು ವಾಕ್ಯ ನೋಡೋಣ. ಛಾವಣಿಯಿಂದ ನೀರು ಸೋರೋದಕ್ಕೆ ಮುಂಚೆ ಅದನ್ನು ರಿಪೇರಿ ಮಾಡಿಸು. ರೂಫ್ ಟಾಪಿಂದ ನೀರು ಸೋರ್ತಾ ಇದೆ, ರಿಪೇರಿ ಮಾಡಿಸೋದಕ್ಕೆ ಹೇಳಬೇಕು. ಛಾವಣಿಯಿಂದ ನೀರು ಸೋರೋದಕ್ಕೆ ಮುಂಚೆ ಅದನ್ನು ರಿಪೇರಿ ಮಾಡಿಸು. ಗೆಟ್ ದ ರೂಫ್ ರಿಪೇರ್ಡ್ ಬಿಫೋರ್ ಇಟ್ ಲೀಕ್ಸ್. ಬಿಫೋರ್ ಅನ್ನೋ ಪದನ ಇಲ್ಲಿ ಬಳಸಿದ್ರು. ಗೆಟ್ ದ ರೂಫ್ ರಿಪೇರ್ಡ್ ಬಿಫೋರ್ ಇಟ್ ಲೀಕ್ಸ್. ಛಾವಣಿಯಿಂದ ನೀರು ಸೋರೋದಕ್ಕೆ ಮುಂಚೆ ಅದನ್ನು ರಿಪೇರಿ ಮಾಡಿಸು. ಕೆಲವು ಮಕ್ಕಳ ಬಗ್ಗೆ ಅಥವಾ ಇನ್ಯಾರದ್ದು ಬಗ್ಗೆ ನಾವು ಈಸಿಯಾಗಿ ಒಮ್ಮೊಮ್ಮೆ ಕಮೆಂಟ್ ಮಾಡ್ತಾ ಇರ್ತೀವಿ. ಅಯ್ಯೋ, ಅವನು ಫಸ್ಟ್ ಪ್ಲೇಸಾ, ಪಾಸ್ ಆಗೋದೇ ಡೌಟು, ಈ ಥರ ಹೇಳ್ತಿರ್ತೀವಲ್ಲ. ಅಂದರೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಬಿಟ್ಟಿರ್ತೀವಿ, ಅವ್ರ ಕೈಯಲ್ಲಿ ಏನೋ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ, ಎಕ್ಸಾಮ್ ಪಾಸ್ ಆಗೋದು ಅಥವಾ ಯಾವುದೋ ಒಂದು ಇಂಟರ್ವ್ಯೂ ಪಾಸ್ ಆಗೋದು ಈ ಥರ ಅಲ್ಲೆಲ್ಲ ವಿಷಯ ಇರುತ್ತೆ. ಆ ಸೆಂಟೆನ್ಸ್ನ ಹೇಗೆ ಹೇಳಬೇಕು ಅನ್ನೋದನ್ನು ನೋಡೋಣ. ಮೊದಲ ಸ್ಥಾನ ಪಡೆಯೋ ಮಾತು ಆಗಿರಲಿ, ಅವನು ಪರೀಕ್ಷೆಯಲ್ಲಿ ತೇರ್ಗಡೆ ಆಗೋದೇ ಕಷ್ಟ ಅಥವಾ ತೇರ್ಗಡೆನೇ ಹೊಂದೋದಿಲ್ಲ. ವಾಟ್ ಟು ಸ್ಪೀಕ್ ಆಫ್ ಸ್ಟ್ಯಾಂಡಿಂಗ್ ಫಸ್ಟ್, ಹಿ ಕೆನಾಟ್ ಈವನ್ ಪಾಸ್ ದ ಎಕ್ಸಾಮಿನೇಷನ್. ಇಲ್ಲಿ ಯಾವ ಪದ ಬಳಸಿದ್ವಿ, ಯಾವ್ದು ಕೋರಿಲೇಟಿವ್ಸ್ ಪದಗಳು? ಟು ಸ್ಪೀಕ್ ಆಫ್, ವಾಟ್ ಟು ಸ್ಪೀಕ್ ಆಫ್ ಸ್ಟ್ಯಾಂಡಿಂಗ್ ಫಸ್ಟ್, ಹೀ ಕೆನಾಟ್ ಈವನ್ ಪಾಸ್ ದ ಎಕ್ಸಾಮಿನೇಷನ್. ಮೊದಲ ಸ್ಥಾನ ಪಡೆಯೋ ಮಾತು ಆಗಿರಲಿ, ಅವನು ಪರೀಕ್ಷೆನ ತೇರ್ಗಡೆನೆ ಆಗೋದಿಲ್ಲ. ವಾಟ್ ಟು ಸ್ಪೀಕ್ ಆಫ್ ಸ್ಟ್ಯಾಂಡಿಂಗ್ ಫಸ್ಟ್, ಹೀ ಕೆನಾಟ್ ಈವನ್ ಪಾಸ್ ದ ಎಕ್ಸಾಮಿನೇಷನ್. ತಾನು ಫೇಲ್ ಆದರೂ ಸರಿ, ಅವನು ಕಾಪಿ ಮಾತ್ರ ಮಾಡೋದಿಲ್ಲ, ಹೊಡೆಯೋದಿಲ್ಲ, ಈ ಥರ ಹೇಳ್ತೀವಲ್ಲ. ಅವನು ಫೇಲ್ ಆದರೂ, ತಾನು ಫೇಲ್ ಆದರೂ ಸರಿ, ಅವನು ಕಾಪಿ ಮಾತ್ರ ಹೊಡೆಯೋದಿಲ್ಲ, ಮಾಡೋದಿಲ್ಲ. ಹಿ ವುಡ್ ರ್ಯಾದರ್ ಫೇಲ್ ದ್ಯಾನ್ ಕಾಪಿ. ಹಿ ವುಡ್ ರ್ಯಾದರ್ ಫೇಲ್ ದ್ಯಾನ್ ಕಾಪಿ. ರ್ಯಾದರ್ ದ್ಯಾನ್ ಈ ಪದಗಳ ಬಳಕೆ ಆಯ್ತಿಲ್ಲಿ. ಹಿ ವುಡ್ ರ್ಯಾದರ್ ಫೇಲ್ ದ್ಯಾನ್ ಕಾಪಿ. ಕಾಪಿ ಮಾಡೋದಿಲ್ಲ, ಬೇಕಾದ್ರೆ ಫೇಲ್ ಆಗಿಬಿಡ್ತಾನೆ. ಇನ್ನೊಂದು ವಾಕ್ಯ ನೋಡೋಣ ಬನ್ನಿ. ಮುಖ್ಯಮಂತ್ರಿಗಳಿಗಿಂತಲೂ ಕಡಿಮೆ ಸ್ಥಾನದ ವ್ಯಕ್ತಿ ಧ್ವಜಾರೋಹಣ ಮಾಡಲಿಲ್ಲ. ಅಲ್ಲಿ ಮುಖ್ಯಮಂತ್ರಿಗಳೇ ಮಾಡಬೇಕಿತ್ತು, ಅವ್ರು ಇರಲಿಲ್ಲ ಅಂತ. ಕಡಿಮೆ ಸ್ಥಾನದಲ್ಲಿ, ಅವ್ರಿಗಿಂತ ಕೆಳಗಡೆ ಸ್ಥಾನದಲ್ಲಿ ಇರುವಂಥ ಯಾರೇ ವ್ಯಕ್ತಿಗಳು ಮಂತ್ರಿಗಳಾಗಿರ್ಬೋದು, ಅವರು ರಾಷ್ಟ್ರ ಧ್ವಜಾರೋಹಣ ಮಾಡಲಿಲ್ಲ. ಏನು ಹೇಳಬೇಕು ಅದನ್ನು, ಹೇಗೆ ಇಂಗ್ಲೀಷಲ್ಲಿ ಹೇಳಬೇಕು? ನೋ ಲೆಸ್ ಅ ಪರ್ಸನ್ ದ್ಯಾನ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಹೋಯಿಸ್ಟೆಡ್ ದ ನ್ಯಾಷನಲ್ ಫ್ಲ್ಯಾಗ್. ನೋ ಲೆಸ್ ಅ ಪರ್ಸನ್ ದ್ಯಾನ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಹೋಸ್ಟೆಡ್ ದ ನ್ಯಾಷನಲ್ ಫ್ಲ್ಯಾಗ್. ನೋ ಲೆಸ್ ದ್ಯಾನ್ ಈ ಪದಗಳೇ ಕೋರಿಲೇಟಿವ್ಸ್ ಪದಗಳು. ಮುಖ್ಯಮಂತ್ರಿಗಳಿಗಿಂತ ಕಡಿಮೆ ಸ್ಥಾನದಲ್ಲಿರೋ ವ್ಯಕ್ತಿ ರಾಷ್ಟ್ರ ಧ್ವಜಾರೋಹಣ ಮಾಡಲಿಲ್ಲ. ನೋ ಲೆಸ್ ಅ ಪರ್ಸನ್ ದ್ಯಾನ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಹೋಸ್ಟೆಡ್ ದ ನ್ಯಾಷನಲ್ ಫ್ಲ್ಯಾಗ್. ಒಬ್ಬ ವ್ಯಕ್ತಿ ತುಂಬ ಸುಸ್ತಾಗಿರ್ತಾನೆ, ಅವನಿಗೆ ಹೇಳೋದಕ್ಕೆ ಆಗ್ತಿರೋದಿಲ್ಲ. ಅವನು ತನ್ನ ಹಾಸಿಗೆಯಿಂದ ಸಹ ಹೇಳೋದಕ್ಕೆ ಆಗದೆ ಇರೋಷ್ಟು ಅಸ್ವಸ್ಥನಾಗಿದ್ದಾನೆ, ವೀಕ್ ಆಗಿದ್ದಾನೆ. ಹೇಗೆ ಹೇಳ್ತೀರಾ ಇದನ್ನ? ಹಿ ಈಸ್ ಸೋ ಇಲ್ ದ್ಯಾಟ್ ಹಿ ಕೆನಾಟ್ ರೈಸ್ ಫ್ರಮ್ ಹಿಸ್ ಬೆಡ್. ಸೋ ದ್ಯಾಟ್ ಅನ್ನೋ ಕೋ ರಿಲೇಟಿವ್ಸ್ ಪದನ ಬಳಕೆ ಮಾಡಿದ್ದೀವಿ. ಹಿ ಈಸ್ ಸೋ ಇಲ್ ದ್ಯಾಟ್ ಹಿ ಕೆನಾಟ್ ರೈಸ್ ಫ್ರಮ್ ಹಿಸ್ ಬೆಡ್. ಅವನು ತನ್ನ ಹಾಸಿಗೆಯಿಂದ ಸಹ ಹೇಳೋದಕ್ಕಾಗದಿರೋಷ್ಟು ಅಸ್ವಸ್ಥನಾಗಿದ್ದಾನೆ, ಹುಷಾರಿಲ್ಲ ಅವನಿಗೆ. ಹಿ ಈಸ್ ಸೋ ಇಲ್ ದ್ಯಾಟ್ ಹಿ ಕೆನಾಟ್ ರೈಸ್ ಫ್ರಮ್ ಹಿಸ್ ಬೆಡ್. ಹೇಗೆ ಅನ್ನಿಸ್ತಾ ಇದೆ? ಕಲಿತಾ ಕಲಿತಾ ತುಂಬ ಮಜವಾಗಿದೆ ಇಂಗ್ಲೀಷ್ ಅಂತ ಅನ್ನಿಸ್ತಿರ್ಬೇಕಲ್ಲ. ಕೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ತುಂಬ ಬಾಕಿ ಇದೆ. ಆದರೆ ನೀವು ಮುಂದಿನ ಸಂಚಿಕೆವರೆಗೆ

0: ಕಾಯ್ಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಎಷ್ಟು ದಿನಗಳ ಮೇಲೆ ಪುನಃ ಈ ಮನೆಯಲ್ಲಿ ಆನಂದ ತಾಂಡವ ಆಡ್ತಾ ಇದೆ. ಎಷ್ಟು ದಿನಗಳ ಮೇಲೆ ನೀವು ಹಾಡೋದನ್ನ ಪುನಃ ಕೇಳೋ ಸಿಕ್ಕು ಪ್ರಸಾದ್.
1: ಮನುಷ್ಯನ ಮನಸ್ಸು ವಿಚಿತ್ರ ಜಗನ್ನಾಥಯ್ಯ, ಯಾವಾಗ ಉಕ್ಕುತ್ತೆ ಯಾವಾಗ ಕುಗ್ಗುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ.
2: ಅಣ್ಣ
1: ಏನ್ ರಘು,
2: ಈ ಮನೆಗೆ ಒಳ್ಳೆ ಸೊಸೆ ಬರ್ತಾಳೆ.
1: ಹೌದೌದು, ಅಮ್ಮನ ಕೊನೆ ಆಸೆನೂ ಅದೇ ಆಗಿದೆ.
2: ನಾನು ನೆರವೇರ್ತೀನಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: Hello? Mohan speaking here?
1: Mr. Mohan, ಸ್ವಲ್ಪ ನನ್ನ ರೂಮಿಗೆ ಬರ್ತೀರಾ?
0: ಇಷ್ಟು ಕೆಲಸ ಸಾಕ, ನಾನು ಮಧ್ಯಾಹ್ನ
1: ನೋಡಿ ಯಾವ ಹೊತ್ತಿನಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ನನಗೂ ಗೊತ್ತು. ಅರ್ಜೆಂಟ್ ವರ್ಕ್.
0: ಓಕೆ ಮೇಡಮ್, ಬರ್ತೀನಿ.
1: ಬನ್ನಿ, ನಿಮ್ಮನ್ನ ಕರೆಯೋಣ ಅಂತ ಇಂಟರ್ ಕಂಪ್ರೆಸ್ ಮಾಡಿದೆ. ಈಗ ನೀವು ಹಾಡಿದ್ರಲ್ಲ ಆ ಹಾಡು ಸ್ವೀಟ್ ಮೆಲೋಡಿ.
0: ಹಾಡು ಮಾತಾಡ ಕೇಳಿಸಿದ್ದು?
1: ಹೌದು. ಯಾಕೆ?
0: ಯಾಕೂ ಇಲ್ಲ, ಏನಾದರೂ ಗುಣಗ್ತಿರೋದು ನನ್ನ ಸ್ವಭಾವ ಅಷ್ಟೇ.
1: ನೀವು ಹಾಗೆ ಗುಣಗುಟ್ಟೋದೇ ಅಷ್ಟು ಚೆನ್ನಾಗಿದೆ ಅಂದಮೇಲೆ ನೀವು ಮೈಮರೆತು ಹಾಡ್ತಾ ಇದ್ದ ಇನ್ನು ಅದೆಷ್ಟು ಚೆನ್ನಾಗಿರ್ತು. ಆ ಹಾಡು ಇನ್ನೊಂದ್ಸಲ ಇಲ್ಲಿ ಹೇಳಿ ಪ್ಲೀಸ್. ಪ್ಲೀಸ್ ಮೋಹನ್, ಪ್ಲೀಸ್
0: ಹಾಡ್ತೀನಿ.

0: ಶು.
1: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ರು, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನನ್ನಂತ ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಆಗಿದೆ, ನಿಮ್ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜು ಶ್ರೀಧರ್. ಇದು ಕಾಫಿ ವಿತಾರ ಶೋ, ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ ರಾಣಿ ಪುನರ್ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಟಾಪಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ನಮ್ಮ ಕಡೆಗೂ ಕೂಡ ವೆದರ್ ಕೂಲ್ ಆಗಿದೆ. ಕೂಲ್ ಆಗಿರುವಂತಹ ವೆದರಲ್ಲಿ ಸುಮಾರು ಏನೇನೋ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೂ ಕೂಡ ಈ ಒಂದು ಪದವನ್ನು ಕೇಳಿದಾಗ ನಮಗೆ ಒಂದು ರೀತಿ ಕ್ರೇವಿಂಗ್ ಶುರು ಆಗಿಬಿಡುತ್ತೆ. ಸೊ ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ, ಇವತ್ತು ಚಾಕ್ಲೇಟ್ನ ಬಗ್ಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ಇವತ್ತು ವರ್ಲ್ಡ್ ಚಾಕ್ಲೇಟ್ ಡೇ ಆಗಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷದ July 7. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಂದಂತಹ ಚಾಕ್ಲೇಟ್ಗಳ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಆ್ಯಂಡ್ ಎಲ್ಲ ಒಂದು ಟೈಮಲ್ಲೂ ಕೂಡ, ಅಂದರೆ 1980s ಆಗಿರ್ಬೋದು, 90s ಆಗಿರ್ಬೋದು, ಈ ಎಲ್ಲ ಟೈಮಲ್ಲೂ ಕೂಡ ನಮಗೆ ಚಾಕ್ಲೇಟ್ಗಳು ಸಿಗ್ತಾ ಇತ್ತು. ಆ್ಯಂಡ್ ಆಗ ಸಿಗ್ತಾ ಇದ್ದಂತಹ ಚಾಕ್ಲೇಟ್ಗಳನ್ನ ನೀವ್ಯಾವತ್ತಾರು ಟ್ರೈ ಮಾಡಿದ್ರೆ ಅಂತಂದರೆ, ಅಥವಾ ನೀವು ತಿಂದಿರುವಂತಹ ಚಾಕ್ಲೇಟ್ಗಳ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು. ಆ್ಯಂಡ್ ಈ ಒಂದು ವರ್ಲ್ಡ್ ಚಾಕ್ಲೇಟ್ ಡೇ ಅಲ್ಲಿ ನೀವು ಕೂಡ ನೀವು ತಿಂದಿರುವಂತಹ ಚಾಕ್ಲೇಟ್ಗಳನ್ನ ನೆನ್ಪು ಮಾಡ್ಕೊಳ್ತಾ, ಮತ್ತು ನಿಮಗೆ ಯಾವ ಚಾಕ್ಲೇಟ್ ತುಂಬಾ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕರೆ ಮಾಡಿ ಹೇಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಫಸ್ಟ್ ಕಾಲ್ ಮಾಡಿರುವಂತಹ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ.
7: ಹಾಯ್ ಶ್ರೀಧರ್.
6: ಹಲೋ, ನಮಸ್ತೆ.
7: ಹೇಗಿದ್ದೀರಾ?
6: ಗುಡ್ ಈವ್ನಿಂಗ್, ಹೇಗಿದ್ದೀರಾ?
7: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
6: ಓ, ನಾವು ಸೂಪರ್ ಆಗಿದ್ದೀವಿ. ಮೋನಿಕಾ ಅವರೇ,
7: ಮಳೆ ಹೇಗಿದೆ?
6: ಮಳೆ ಆಗಾಗ ಬರ್ತಾ ಇರುತ್ತೆ, ತುಂತುರು ಹನಿ ಆಗ್ತಾ ಇರುತ್ತೆ.
7: ಕಂಟಿನ್ಯೂಷನ್, ನಿನ್ನೆಯಿಂದನು ಆಚೆ ಹೋಗಕ್ಕೆ ಆಗ್ತಾ ಇಲ್ಲ, ಹಾಗೆ ಇದೆ ಮಳೆ.
6: ಓಕೆ, ಹಾಸನ್ ಫುಲ್ ಕೂಲ್ ಕೂಲ್ ಆದಾಗ.
7: ತುಂಬಾ ದಿನದ ಕೂಲ್ ಇದೆ, ಬಟ್ ಮಳೆ ಸ್ವಲ್ಪ ಸ್ವಲ್ಪ ಬರೋದು. ಮುಂಚೆ ಬಿಡು ಕೊಡ್ತಾ ಇತ್ತು, ಇವಾಗ ಬಿಡು, ನಿನ್ನೆ ಬಿಡುವೆ ಕೊಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಈಗ್ಲೂ ಬರ್ತಾನೆ ಇದೆ ಮಳೆ. ಸ್ಕೂಲ್ಗೆಲ್ಲ ಸ್ವಲ್ಪ ಆ ಕಡೆ ಕೂರ್ಗಲ್ಲೆಲ್ಲ ರಜೆ ಕೊಟ್ಟಿದ್ದಾರೆ,
6: ಹೌದು,
7: ಇಲ್ಲಿನ್ನು ಕೊಟ್ಟಿಲ್ಲ. ಇದು ಇದೇ ತರ ಕಂಟಿನ್ಯೂ ಆದ್ರೆ ಮಕ್ಳು ರಜೆ ಕೊಡ್ತಾರೆ.
6: ಹೌದು. ಸೊ ಹಾಗೆ ಮೋನಿಕಾ ಅವರೇ, ಇವತ್ತು ವರ್ಲ್ಡ್ ಚಾಕ್ಲೇಟ್ ಡೇ ಇದೆ, ಸೊ ಹಾಗಾಗಿ ನೀವು ತಿಂದಂತಹ ಚಾಕ್ಲೇಟ್ಗಳ ಬಗ್ಗೆ ಇವತ್ತು ನೆನ್ಪು ಮಾಡ್ಕೊಳ್ತಾ ನಮ್ಮ ಜೊತೆ ಮಾತಾಡಬಹುದು.
7: ಚಾಕ್ಲೇಟ್ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ.
6: ಹೌದು,
7: ತುಂಬಾ ಅಂದ್ರೆ ಅವಾಗೆಲ್ಲ ಸಣ್ಣ ವಯಸ್ಸಲ್ಲಿ, ಈಗೆಲ್ಲ ಬ್ರಾಂಡೆಡ್, ನಮ್ಗೆಲ್ಲ ಸಣ್ಣ ವಯಸ್ಸಲ್ಲಿ 50 ₹, ₹1 ಚಾಕ್ಲೇಟ್ ಸಿಗೋದು. ನಾನು ತುಂಬಾ ತಿಂತಾ ಇದ್ದಿದ್ದು ನಿಂಬೆ ಹುಳಿ ಚಾಕ್ಲೇಟ್, ಅದು ಈಗ್ಲೂ ಇದೆ. ಕಲರ್ ಕಲರ್ ಆಗಿ ಬರುತ್ತೆ ನೋಡಿ, ಎಲ್ಲಾ ಕಲರ್ಸ್ ಇರುತ್ತೆ. ಈಗ್ಲೂ ಇದೆ, ಅವಾಗೆಲ್ಲ 1 ರೂಪಾಯಿ ಕೊಟ್ರೆ ಸುಮಾರು 10-12 ಚಾಕ್ಲೇಟ್ ಕೊಡೋರು. ಅದು 1 ರೂಪಾಯಿ ಕೊಟ್ಟು ತಗೊಂಡು ಎಲ್ರಿಗೂ ಫ್ರೆಂಡ್ಸ್ಗೆಲ್ಲ ಕೊಟ್ಕೊಂಡು ತಿನ್ನ.

0: ಅದು ಅದಾದ್ಮೇಲೆ ಸ್ವಲ್ಪ ಅಪ್ಡೇಟ್ ವರ್ಷನ್ ಅಂದ್ರೆ ಇದು ಕವರ್ ಅಲ್ಲಿ ಬರಕ್ ಶುರುವಾಯ್ತು ಸುಮಾರು ಚಾಕ್ಲೇಟ್ಸ್ ಅವಾಗೆಲ್ಲ ಫೆನ್ಲಿ ಆಮೇಲೆ ಇನ್ನು ಏನೇನೋ ಬೇರೆ ಬೇರೆ ಇದ್ಯಾವ್ದೋ ಒಂದು ಹಾಲಿಂದು ಒಂದ್ ಬರೋದು ಮಿಲ್ಕ್ ಚಾಕ್ಲೇಟ್ ಅಂತಾನೆ ಅದೊಂದ್ ಬರೋದು ಅದು ತುಂಬಾ ಟೇಸ್ಟ್ ಇರೋದು ತುಂಬಾ ದಿನ ಅದನ್ನ ಇಷ್ಟಪಟ್ಟು ತಿಂತಾ ಇದ್ದೆ ನಾನು. ಹಾಗೆ ಮತ್ತೆ ಇದೆಲ್ಲ ಜಾಸ್ತಿ ಏನಪ್ಪಾ ಅಂದ್ರೆ ತುಂಬಾನೇ ಈಗ ಶುಂಠಿ ಪೆಪ್ಪರ್ಮೆಂಟ್ ಅಂತ ಬರ್ತಾ ಇತ್ತು ಅದೊಂಥರ ಈ ವಿಕ್ಸ್ ಹಿಂಗೆ ತಿಂದ್ರೆ ಗಂಟ್ಲೆಲ್ಲ ತಣ್ಣಗಾಗತ್ತೆ ಬಾಯೆಲ್ಲ ಆತರ ವೈಟ್ ಕಲರ್ ಬರ್ತಾ ಇತ್ತು ಶ್ರೀಧರ್ ಅದು
1: ಪೆಪ್ಪರ್ಮೆಂಟ್ ಅಂತ ಕರೀತಿದ್ವಾ ಪೆಪ್ಪರ್ಮೆಂಟ್ ಅಂತ ಏನೋ ಕರೀತಿದ್ವಿ
0: ವೈಟ್ ವೈಟ್ ಕಲರ್ ಅದು ಅದ್ ಬಾಯಲ್ಲಿ ಈಗ ಇದ್ ಬರುತ್ತೆ ನೋಡಿ ಟಿಕ್ ಟಾಕ್ ಇದೆಲ್ಲ ಏನದು
1: ಪೋಲೋ ಅಂತೆಲ್ಲ ಬರುತ್ತೆ ಇವಾಗ
0: ಇದೆಲ್ಲ ಟಿಕ್ ಟಾಕ್ ತರ ಅದಲ್ಲ ಇದು ಪಾಪಿನ್ಸ್ ತರ ಪಾಪಿನ್ಸ್ ತುಂಬಾ ಇತ್ತು ನಮ್ ಕಡೆ ಎಲ್ಲ ಅವಾಗ ನಾವು ಚಿಕ್ಕವ್ರು ಇದ್ದಾಗ ಇದು ಪಾಪಿನ್ಸ್ ಇವಾಗ ಬೇರೆ ತರ ಬರುತ್ತೆ ವೈಟ್ ಒಂಥರ ರೌಂಡ್ ಶೇಪ್ ಸರ್ಕಲ್ ತರ ಬರುತ್ತಲ್ಲ ಅದೇ ತರ ಅವಾಗ ನಮ್ಗೆ ಅದು ಇದರಲ್ಲಿ ಕವರ್ ಇರ್ಲಿಲ್ಲ ಹಾಗೆ ಕೊಡೋರು ಶುಂಠಿ ಪೆಪ್ಪರ್ ನಮ್ ತಾತ ತುಂಬಾ ತಿನ್ನೋರು ನಮ್ಗೆ ನನ್ ಕಡೆಯಿಂದ ತರ್ಸೋರು ನಮ್ಗೆ ಸಿಗ್ತಾ ಇತ್ತು ಅವರು ತಿನ್ನೋರು ಹೋಗಿ ಶುಂಠಿ ಪೆಪ್ಪರ್ ಮಿಂಟ್ ತಗೊಂಡ್ ಬಾ ಅಂತ ಅದ್ ಯಾಕೋ ತರ್ಸರು ಅದೊಂಥರ ತಿಂದ್ರೆ ಬಾಯಿ ಗಂಟ್ಲೆಲ್ಲ
1: ತಣ್ಣಗಾಗ್ತಾ
0: ಇತ್ತು ಆತರ ಚಾಕ್ಲೇಟ್ ಎಲ್ಲ ತಿಂತಾ ಇದ್ವಿ ನಾವು ಅದೆಲ್ಲ ವಿತೌಟ್ ಕವರ್ ಅವಾಗ ಏನೋ ಅನ್ನಿಸ್ತಾ ಇರ್ಲಿಲ್ಲ ಇವಾಗೆಲ್ಲ ಪ್ಯಾಕಿಂಗ್ ಎಲ್ಲ ಈಗೆಲ್ಲ ಕಾಸ್ಟ್ಲಿ ಚಾಕ್ಲೇಟ್ಸ್ ಎಲ್ಲ ಇದೆ 100 rupees 200 rupees ಎಲ್ಲ ಈಗೆಲ್ಲ ಫಾರಿನ್ ಚಾಕ್ಲೇಟ್ ಗಳು ಇರುತ್ತೆ ಡಾರ್ಕ್ ಚಾಕ್ಲೇಟ್ಸ್ ಈ ತರದ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಎಲ್ಲ ಬರುತ್ತೆ ಇವಾಗ ಸ್ನಿಕರ್ಸ್ ಆ ತರದ್ರೆಲ್ಲ ಇರುತ್ತೆ ಬಟ್ ಮಕ್ಳಿಗೆ ನಾವ್ ಅವಾಗ ತುಂಬಾ ತಿಂದಿದ್ವಿ ಆತರ ಎಲ್ಲ ಉಳ್ಕಲ್ಲಂಗೆಲ್ಲ ಏನು ಆಗ್ಲಿಲ್ಲ ಈಗ ಏನಾದ್ರು ಮಕ್ಳು ತಿಂದ್ರೆ ಜಾಸ್ತಿ ಗ್ಯಾರಂಟಿ ಡೆಂಟಿಸ್ಟ್ ನೋಡ್ಲೇಬೇಕಾಗತ್ತೆ ಹಾಗಾಗಿ ಜೊತೆ ನಮ್ಗೆ ನ್ಯಾಚುರಲ್ ಆಗಿ ಆತರದೆಲ್ಲ ಇರ್ತಾ ಇತ್ತು ಅವಾಗೆಲ್ಲ ಅಷ್ಟೊಂದೆಲ್ಲ ಏನು ಕೆಮಿಕಲ್ ಹಿಂಗೆಲ್ಲ ಹಾಕ್ತಾ ಇರ್ಲಿಲ್ಲ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು ಹಾಗಾಗಿ ನಮ್ಗೇನು ಅಲ್ಲೂ ಹಾಳಾಗ್ಲಿಲ್ಲ ಜೊತೆಗೆ ಕಡಲೆ ಮಿಠಾಯಿ ಅದನ್ ಜಾಸ್ತಿ ತಿಂತಾ ಇದ್ದೆ ನಾನು ಏನೋ ಏನೋ ಅಂತಾರಲ್ಲ ಈಗ ಚಿಕ್ಕಿ ಅಂತ ಏನೋ ಅಂತಾರ ಅದು ತುಂಬಾ
1: ಕಂಬರ್ ಕಟ್ ಅಂತೆಲ್ಲ ಹೇಳ್ತಿದ್ವಿ ಅದಕ್ಕೆ ಕಂಬರ್ ಕಟ್ ಅಂತ ಹೇಳ್ತಿದ್ವಿ ಚಿಕ್ಕವರು ಇದ್ದಾಗ
0: ಅದಲ್ಲಪ್ಪಾ ಕಡಲೆ ಮಿಠಾಯಿ
1: ಕಡಲೆ ಮಿಠಾಯಿಗೆ ಕಂಬರ್ ಕಟ್ ಅಂತ ನಾವು ಅವಾಗ ಹೇಳ್ತಿದ್ವಿ ಅಂತ
0: ಗೊತ್ತಿಲ್ಲ ಅದು ನಾವು ಶೇಂಗಾ ಕಡಲೆ ಮಿಠಾಯಿ ಅಂತಿದ್ವಿ ಅದು 1 rupeeಗೆ 3-4 ಬರ್ತಾ ಇತ್ತು ಅದು ತುಂಬಾ ಇಷ್ಟ ಈಗಲೂ ಇಷ್ಟನೇ ಅದು ಅದು ಆರೋಗ್ಯಕ್ಕೆ ಒಳ್ಳೇದು ನನ್ನ ಮಗನಿಗೆ ತುಂಬಾ ಅಭ್ಯಾಸ ಮಾಡಿದ್ದೆ ಚಿಕ್ಕ
1: ವಯಸ್ಸಲ್ಲಿ ಯಾಕಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು
0: ಖುಷಿ ಆಗ್ತಾ ಇತ್ತು ಇವಾಗ ಅಷ್ಟೇ ರೆಗ್ಯುಲರ್ ಆಗಿ ತಿನ್ಬಾರ್ದು ಈಗ್ಲೂ ಹೊರಗಡೆ ಜರ್ನಿ ಮಾಡುವಾಗ ಅದೆಲ್ಲ ತಿನ್ಬೇಕು
1: ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಮೋನಿಕಾ ಅವರ ಓಕೆ ಮೋನಿಕಾ ಅವರು ಕರೆ ಮಾಡಿರೋ ಹಾಸನದಿಂದ ಅವರು ಕೂಡ ಕರೆ ಮಾಡಿ ಸೊ ಅವರು ತಿಂದಂತಹ ಚಾಕ್ಲೇಟ್ಗಳ ಬಗ್ಗೆ ತಿನಿಸುಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಆ್ಯಂಡ್ ನೀವು ತಿಂದಂತಹ ಚಾಕ್ಲೇಟ್ಸ್ ಯಾವ್ದಾವುದು ಮತ್ತು ಯಾವ ಚಾಕ್ಲೇಟ್ ನಿಮಗೆ ತುಂಬಾ ಇಷ್ಟ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು ಹಾಗೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ
2: ಹಲೋ ನಮಸ್ಕಾರ ಸರ್
1: ನಮಸ್ತೆ ನವಾಜ್ ಅವರು ಹೇಗಿದ್ದೀರಾ
2: ನವಾಜ್ ಅವ್ರೆ ಸರ್ ಆರಾಮಿದ್ದೀರಿ
1: ಓ ನಾವು ಆರಾಮಾಗಿದ್ದೀವಿ ನೀವು ಹೇಗಿದ್ದೀರಾ
2: ಎಲ್ಲ ಆರಾಮ್ ನೋಡ್ರಿ ಸರ್ ಅಲ್ಲಿ ಏನ್ ಮಳೆ ಚಾಲ್ತಿ ಆದ್ರೆ ನಿಮ್ ಕಡೆ
1: ಹಾ ಸರ್ ಬರ್ತಾ ಇದೆ ಮಳೆ ನಿಮ್ ಕಡೆಗೆ
2: ನಮ್ ಕಡೆ ಏನಿಲ್ಲ ಸರ್ ಬರೀ ಗಾಳಿ ಉದಾಕತ್ತದ್ರಿ ಸರ್ ಜಾಸ್ತಿ ಮಳೆ ಇಲ್ಲ ಏನಿಲ್ರಿ ಸರ್ ಬಿಸಿಲ ಹಾಗೂ ತುಂತುರು ಹನಿ ಬರ್ತಾರಿ ಏನ್ ಮಳೆ ಇಲ್ರಿ ಸರ್ ನಮ್ ಕಡೆ
1: ತುಂತುರು ಹನಿನಲ್ಲೇ ಖುಷಿ ಪಡ್ತಾ ಇದ್ರಿ ನೀವು ಹಾಗಾದ್ರೆ
2: ಬಿಸಿಲ್ರಿ ಮಳೆ ಏನ್ ಅಷ್ಟು ಜಾಸ್ತಿ ಇಲ್ರಿ ಸರ್ ನಮ್ ಕಡೆ ಕಡಿಮೆ ಮಾಡ್ರಿ
1: ಓಕೆ ಸೊ ನವಾಜ್ ಅವ್ರೆ
2: ಹೌನ್ರಿ ಸರ್
1: ನೀವು ಚಿಕ್ಕವರಿದ್ದಾಗಿಂದ ಯಾವ ತರ ಚಾಕ್ಲೇಟ್ ಗಳು ತಿಂದಿದ್ರಾ
2: ನಾವು ನೋಡ್ರಿ ಸರ ಮೊದಲ ನಾವು ಚಾಕ್ಲೇಟ್ ತಿನ್ಬೇಕಾದ್ರೆ ಕೆಂಪ ಹಸಿರ ಪೇಪರ್ ಮುಟ್ಟಿ ಬರ್ತಿದ್ರಿ ಸರ್ ಅವು ಚಾಕ್ಲೇಟ್ ಜರ ಅವು ಅವಾಗ ಬಹಳ ಕಡಿಮೆ ಬರ್ತಿದ್ರಿ ಆದ್ರೆ ಮೆತ್ತ ಚಾಕ್ಲೇಟ್ ಇದ್ದು ರೀ ಅವಾಗ 1 rupee ಕೊಟ್ರಪ್ಪ ಅಂದ್ರೆ ಒಂದ್ 7-8 ಹತ್ತು ಕೊಡ್ತಿದ್ರಿ ಅವ್ರು ಆ ಟೈಮ್ ಕ ನಮ್ಗೇನಾದ್ರಿ ಅದು ಇದು ಬರ್ತಿದ್ರಿ ಸರ್ ಅರ್ಕಿನ ಪೇಪರ್ ಬಿಟ್ಟು ಚಾಲ್ ಬೆಳಿ ಬರ್ತಿದ್ ನೋಡ್ರಿ ಸರ್ ಅವು ತಿತ್ತಿದವ್ರು ಗಂಟಲ್ದಾಗ ತಿಂದ್ರ ಅದು ನಮೂನೆ ರೀ ಒಟ್ಟ ಅದು ಅರ್ಗಿನ ಪೇಪರ್ ಮುಟ್ಟಿ ಹತ್ತಿರ ನಮ್ಮಲ್ಲಿ ಅಂತ ತಿತ್ತಿದ್ರಿ ಆಗುವಾಗ ಕೆಂಪ ಹಸರ ಇವು ಪೇಪರ್ ಮುಟ್ಟಿರಿ ಸರ್ ಅವು ಬರ್ತಿದ್ರಿ ಅಂತವು ಎಲ್ಲ ತಿತ್ತಿದ್ದ ನೋಡ್ರಿ ಸರ್ ನಾವು ಅವಾಗ
1: ಸೊ ಆ ತರ ಚಾಕ್ಲೇಟ್ ಗಳು ನಿಮ್ಗೆ ಇಷ್ಟ ಮತ್ತೆ ಈ ಯಾವ ಚಾಕ್ಲೇಟ್ ನಿಮಗೆ ತುಂಬಾ ಇಷ್ಟ ಆಗ್ತಿದ್ದು
2: ನಮ್ಗೆ ನೋಡ್ರಿ ಸರ್ ಅವು ಏನಲ್ಲ ಇದು ಇದ್ರ ಚಾಕ್ಲೇಟ್ ಬಹಳ ಇದು ಹಾಕಿದ್ರಿ ಸರ್ ಅವ ಏನಾದ್ರ ಹಸರ್ ಟೈಪ್ ಬರ್ತಿದ್ರಿ ಆದ್ರ ಅವಾಗ ಪ್ಯಾಕ್ ನಾಗ ಕಡಿಮೆ ರೀ ಅವ್ ಇದ್ರ ತೆಳು ಪ್ಯಾಕ್ ಬರ್ತಿದ್ರಿ ಅಂತವ್ ಬಹಳ ಇಷ್ಟ ರೀ ನಮ್ಗೆ ರೀ ಒಟ್ಟ ಹಾ ತಿಲ್ಲಾಕ ಅಂತ ಬಾಳ ಇಂಟ್ರೆಸ್ಟ್ ಇದ್ರಿ ಅವಾಗ ಈಗಿನ ಚಾಕ್ಲೇಟ್ ಅವಾಗೇನು ಬಹಳ ವ್ಯತ್ಯಾಸ ಆದ್ರಿ ಸರ್ ಈಗ ಹಾ ಈಗ ನಾನಾ ತರ ಬಂದವ್ರಿ ಈಗ ಅವಾಗ ಒಂದೇ ನಮ್ಮನೆ ಬರ್ತಿದ್ರಿ ಆದ್ರೆ ಅವ್ ಟೆಸ್ಟ್ ಬಾಳ ಇದ್ರಿ ಆದ್ರೆ ಇವ್ ಟೆಸ್ಟ್ ಬೇರೆ ರೀ ಆ ಟೆಸ್ಟ್ ಬೇರೆ ರೀ ಸರ್ ಈಗ
1: ನಿಜ
2: ಹಾ ಹಿಂಗಾಗಿ ಆದ್ರೆ ಈಗ ಸುಟ್ಟದವ್ರಿ ಸರ್ ಅವಾಗ ಸಸ್ತಾ ಬಾಳ್ರಿ ಪ್ರತಿಯೊಂದು ಚಾಕ್ಲೇಟ್ ಆಗ್ಲಿ ಇವಾಗ ಪೇಪರ್ ಮಟ್ಟಿ ಆಗ್ಲಿ ಹಾ ಹಿಂಗಾಗಿ ಕೆಸಿಂದ ನಮ್ಗೆ ಹಸಿರ ಮತ್ತ ಇವು ಕೆಂಪ ಬರ್ತಿದ್ವಿ ನೋಡ್ರಿ ಸರ್ ಅವು ಒಟ್ಟು ಬಹಳ ತಿಲ್ಲಾಕ ಇಂಟ್ರೆಸ್ಟ್ ರೀ ಸಣ್ಣ ವಯಸ್ಸಾಗ ನಾವು ಅಂಗಡಿಗೆ ಹೋಗವ್ರಿ ಸರ, ಒಂದ್ ರೂಪಾಯಿ ಕೊಟ್ರ ಸಾಕನು ಮತ್ತ ತಿಂದ್ಕೆಸಿಂದ ಅವು ಎಲ್ಲ ಮಂದಿಗೆ ಹಂಚವ್ರಿ, ಹುಡುಗರಿಗೆ ನಾವು ತಿನ್ನೋದು ಮತ್ತ ತಂದು ಒಯ್ಯೋದು ಹಿಂಗ್ ಮಾಡ್ತಿದ್ದೇವ್ರಿ ಅವಾಗ. ಹಿಂಗಾಗಿ ಚಾಕ್ಲೇಟ್ ದಿನ ಇದ್ದದಕ್ಕ ಇದು ಇದು ತಂದದ್ದು ಬಾಳ ಇಷ್ಟ ಆಯ್ತು ಸರ್ ನಮಗೂ.
1: ಓಕೆ, ನಮಗೂ ಕೂಡ ಖುಷಿ ಆಯ್ತು ನಿಮ್ಮ ನೆನಪುಗಳನ್ನ ಹೇಳಿದಕ್ಕೆ. ನಮಸ್ತೆ, ಥ್ಯಾಂಕ್ ಯು. ಸೊ ನವಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ಅವರು ತಿಂದಂತಹ ಚಾಕ್ಲೇಟ್ಗಳ ಬಗ್ಗೆ ಕೂಡ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನೀವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದಂತಹ ಚಾಕ್ಲೇಟ್ಗಳು ಯಾವ್ದಾವ್ದು, ಮತ್ತೆ ಆ ಚಾಕ್ಲೇಟ್ಗಳಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಚಾಕ್ಲೇಟ್ ಯಾವ್ದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
3: ಪರವಾಗಿಲ್ಲ ಸರ್, ಆರಾಮಿದ್ದೀನಿ ಈಗ.
1: ಓಕೆ ಓಕೆ, ಹೇಗಿದೆ ಸರ್ ನಿಮ್ ಕಡೆ ಮಳೆ?
3: ಮಳೆ ಇಲ್ವಲ್ಲ ಸರ್ ನಮ್ಗೆ, ನಾನಲ್ಲ ಅದೇ ನಮ್ಗೆ ಅಕ್ಕಪಕ್ಕ ಹಾಸನ ಭಾಗದಲ್ಲೆಲ್ಲ ಮಳೆ ಆಗ್ತಾ ಇದೆ ಅಂತಾರೆ, ನಮ್ಮ ಅರಸೀಕೆರೆಗೆ ಮಳೆ ಇಲ್ವಲ್ಲ ಸರ್.
1: ಓಕೆ, ಸೊ ಇನ್ನು ಬರೋದನ್ನ ಕಾಯ್ತಾ ಇದೀರ ಹಾಗಾದ್ರೆ?
3: ಖಂಡಿತ ಸರ್, ಇನ್ನೊಂದು ಎರಡು ದಿವಸ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಸರ್.
1: ಓಕೆ ಓಕೆ ಓಕೆ. ಸೊ ಹಾಗೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಕ್ಲೇಟ್ ಗಳ ಬಗ್ಗೆ ಮಾತಾಡ್ತಿದ್ವಿ.
3: ನಿಜ ಸರ್,
1: ನೀವು ಯಾವ್ಯಾವ ತರ ಚಾಕ್ಲೇಟ್ ಗಳ ತಿನ್ನಿದೀರಾ, ಕೊಡಿಸಿದೀರಾ?
3: 80s ಅಲ್ಲಿ ಸರ್ ಚಾಕ್ಲೇಟ್ ಅಂದ್ರೆ ನನಗೆ ನಮ್ ತಾತ ಅವ್ರು ಕುಡಿಸ್ತಾ ಇದ್ದು ಕಿತ್ಲಿ ತೊಳೆ ಅಂತ ಬರುದು ಸರ್, ದೊಡ್ಡದು ಕಿತ್ಲೆ ತೊಳೆ ಹೆಂಗಿದ್ದು ಅಷ್ಟೇ ದೊಡ್ಡದು ಪೆಪರ್ಮಿಂಟ್ ಬರೋದು.
1: ಓಕೆ
3: ಹಾ ಸರ್. ಆಮೇಲೆ ನಿಂಬೆ ಹುಳಿ ಅದ ಸುತ್ತಿ ಇಟ್ಟಿರೋದು ಅದೊಂದು ಚಾಕ್ಲೇಟ್ ನೆನಪಿದೆ. ಆಮೇಲೆ ಸರ್ ಒಂದು ಈ ನಾವು ಕೇರಂ ಆಡ್ಲಿಕ್ಕೆ ಪಾನ್ ಉಪಯೋಗಿಸಲ್ಲ, ಆ ಪಾನ್ ತರನೇ ಕಾಯಮ್ಸ್ ಅಂತ ಮಾಡಿದ್ರು ಸರ್, ಅದು ತುಂಬಾ ಟೇಸ್ಟಿಯಾ ಇರೋದು. ಈಗ ಮೇಡಮ್ ಅವ್ರು ಹೇಳಿದಾಗ ಏನು ಕಡಲೆ ಮಿಠಾಯಿ ಚಿಕ್ಕಿ ಇದೆಯಲ್ಲ ಅದೇ ಟೇಸ್ಟ್ ಇರೋದು, ಅದನ್ನ ಕಡಲೆ ಮಿಠಾಯಿ ಶೇಪ್ ಹೋಗಿ ರೌಂಡ್ ಶೇಪ್ ಅಲ್ಲಿ ಮಾಡೋದು ಅದು ತುಂಬಾ ಚೆನ್ನಾಗಿರೋದು, ಅದನ್ನ ನಾವು ಸ್ವಲ್ಪ ತಿಂತಾ ಇದ್ವಿ. ಆಮೇಲೆ ಸರ್ ನನಗೆ ನೆನಪಿದ್ದಂಗೆ ಮ್ಯಾಂಗೋ ಚಾಕ್ಲೇಟ್ ಮತ್ತೆ ಕಾಫಿ ಬೈಟ್ ಅಂತ ಒಂದು ಚಾಕ್ಲೇಟ್ ಬಂತು, ಅವು ಅಷ್ಟ ಅಲ್ಲಿವರೆಗೂ ನಮ್ಗೆ ನೆನಪಿದೆ ಸರ್. ಆಮೇಲೆ ಚಾಕ್ಲೇಟ್ ತಿನ್ನೋದು ಬಿಟ್ಬಿಟ್ವಿ ನಾವು, ಅಷ್ಟು ನೆನಪಿದೆ ಸರ್. ಆಮೇಲೆ ಶುಂಠಿ ಪೇಪರ್ಮೆಂಟ್ ಪ್ರಯತ್ನ ಸಿಕ್ಕದ ಸರ್, ಅವಾಗ ಸಣ್ಣ ಸಣ್ಣದ್ ಮಾಡೋರು, ಅದೇನು ಒಂದ 10 ಪೈಸ ಕೊಟ್ರೆ ಕೈ ತುಂಬ ಕೊಟ್ಬಿಡೋರು. ಆಮೇಲೆ ಸರ್ ಇನ್ನೊಂದೇನ್ ಚಾಕ್ಲೇಟ್ ಮಾಡಿದ್ರು ಅಂದ್ರೆ ಅದು ಎರಡೂ ಕಡೆ ದಾರವನ್ನ ಕಟ್ಬಿಟ್ಟು ಅದು ನಾವು ತಿರುಗಿಸಿ ಹೇಳಿದ್ರೆ ಅದೊಂದು ಮಾಡ್ತಾ ಇದ್ರು, ಅದು ಕೂಡ ಉಪಯೋಗಿಸಿದ್ವಿ ಸರ್. ಇಷ್ಟೆಲ್ಲ ನೆನಪಿದೆ. ಆಮೇಲೆ ಮನೇಲಿ ಒಂದ್ ಸ್ವಲ್ಪ ಎದುರಿಸೋರು ಸರ್, ಏ ಚಾಕ್ಲೇಟ್ ಎಲ್ಲ ಜಾಸ್ತಿ ತಿಂದ್ರೆ ಅಲ್ಲಿ ಉಳುಕಾಗುತ್ತೆ ನೋಡು, ಅಲ್ಲಿ ಆಸ್ಪತ್ರೆ ಹೋದ್ರೆ ಹಿಂಸೆ ಅಂತ ಅಂದು ಎಲ್ಲ ಭಯ ಪಡಿಸಿದ್ರು, ನಾವು ಚಾಕ್ಲೇಟ್ಗೆ ಅಲ್ಲೇ ಮುಖ ಆಡ್ಬಿಟ್ವಿ ಸರ್. ಹಂಗಾಗಿ ಇವತ್ತು ನಿಜ ಅದು ಒಳ್ಳೇದೇ, ಅಲ್ಲೂ ಕೂಡ ಸೇಫ್ ಆಗಿದ್ದಾವೆ. ಇತ್ತೀಚೆಗೆ ಮಕ್ಕಳಂತೂ ಈಗ ಏನ್ ಚಾಕ್ಲೇಟ್ ಮುಗಿ ಬೀಳ್ತಾರೆ ಸರ್ ಇವತ್ತಂತೂ.
1: ಹೌದೌದು,
3: ಅವ್ರಿಗೆ ಆಕರ್ಷಣೀಯವಾದಂತ ಪೇಪರ್ ನಲ್ಲಿ ಮತ್ತೆ ಒಳ್ಳೆ ರುಚಿ ರುಚಿಯಾದ ಚಾಕ್ಲೇಟ್ ಮಾಡ್ಕೊಡ್ತಾರೆ, ಏನದು ಸಿಕ್ಕಾಬಿಟ್ಟು ಉಪಯೋಗಿಸ್ತಾ ಇದಾರೆ, ಅವರವರ ಭಾವಕ್ಕೆ ಏನೋ ಹಾಗೆ ನಡೀತಾ ಇದೆ ಸರ್. ನಿಜ ಅದೆಲ್ಲ ನೆನಪು ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗಂತೂ ಕಾಯಮ್ಸ್ ಸರ್, ಅದು ಕಡಲೆ ಮಿಠಾಯಿ ಫ್ಲೇವರ್ ಇರೋದಲ್ಲ ಹೋದ್ರೆ ಅವ್ ಅಂಗಡಿನ ಒಂದು 15 ಕೊಟ್ಬಿಡೋಣ ಅವನು ಇದಕ್ಕೆ ಬಂದಿದ್ದಾರೆ ಅಂತ, ಅಷ್ಟು ಚೆನ್ನಾಗಿರೋದು ಸರ್ ಅವಾಗೆಲ್ಲ.
1: ಸೂಪರ್, ಒಳ್ಳೆ ನೆನಪುಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು,
3: ಧನ್ಯವಾದಗಳು ಸರ್.
1: ಓಕೆ, ಸೋಮಶೇಖರ್ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರ ಚಾಕ್ಲೇಟ್ ನೆನಪುಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು. ಅಂಡ್ ಅವರು ಕೂಡ ತಿಂದಂತಹ ಚಾಕ್ಲೇಟ್ಗಳು ಯಾವ್ದಾದ್ರು ಅಂತ ಹೇಳ್ತಾ ಇದ್ರು. ಅಂಡ್ ಈ ಶುಂಠಿ ಪೇಪರ್ಮೆಂಟು ಮತ್ತೆ ದಾರದಲ್ಲಿ ಬರ್ತದಂತಹ ಒಂದು ಪೇಪರ್ಮೆಂಟ್ ಅದು ರೀತಿ ಚೆನ್ನಾಗಿರ್ತಾ ಇತ್ತು. ಸೊ ಆ ಥರದ ಒಂದು ಯುನೀಕ್ ಕಾನ್ಸೆಪ್ಟ್ಗಳು ಆಗಿನ ಕಾಲದಲ್ಲಿ ಸುಮಾರು ಇರ್ತಾ ಇತ್ತು. ಆ್ಯಂಡ್ ಈಗೆಲ್ಲ ಬರೀ ಏನಂತಂದರೆ ಕಲರ್ ಕಲರ್ ರ್ಯಾಪರ್ಗಳು ಇಂತಹದ್ದೇ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಎನಿವೆ, ನೀವು ಕೂಡ ನಿಮ್ಮ ಚಾಕ್ಲೇಟ್ ನೆನಪುಗಳನ್ನು ನಮ್ಮ ಜೊತೆಯಲ್ಲಿ ಶೇರ್ ಮಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
4: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
1: ನಮಸ್ತೆ, ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ ಚಿಕ್ಕಪ್ಪ ಅವರು?
4: ನಾವು ಚೆನ್ನಾಗಿದ್ದೀವಿ ಸರ್.
1: ಓಕೆ, ಸೊ ಚಿಕ್ಕಪ್ಪ ಅವರೇ, ನೀವು ಯಾವ್ದಾವ್ ತರ ಚಾಕ್ಲೇಟ್ ತಿಂದಿದ್ದೀರಾ ಚಿಕ್ಕ ವಯಸ್ಸಲ್ಲಿ?
4: ಇವತ್ತಿನ ಇದ್ರಲ್ಲಿ ಚಾಕ್ಲೇಟ್ ತಿನ್ನೋದವ್ರೆ ಯಾರು ಇಲ್ಲ ಸರ್, ಪ್ರತಿಯೊಬ್ರು ಚಾಕ್ಲೇಟ್ ತಿಂದಿರ್ತಾರೆ. ಆಮೇಲೆ ಏನ ಹಲ್ಲುಳಿತಾವ ಶುಗರ್ ಅದು ಇದು ಅಂತ ಏನಾದ್ರು ಬಿಟ್ಟಿರ್ತಾರ ಹೊರತು ಪ್ರತಿಯೊಬ್ರು ಚಾಕ್ಲೇಟ್ ತಿಂದೇ ಇರ್ತಾರೆ ಸರ್.
1: ಹೌದೌದು.
4: ಆಮೇಲೆ ಚಾಕ್ಲೇಟಿನ ವಿಚಾರದಲ್ಲಿ ನಾನು ಬಾಲ್ಯದಲ್ಲೇ ಹೋಗ್ಬೇಕಾಗುತ್ತೆ ಸರ್, ಯಾಕಂದ್ರೆ ಚಾಕ್ಲೇಟ್ ನಾವು ಹುಡುಗರಿದ್ದಾಗ ನಾವು ಅಂಗಡಿಗೆ ತಗೊಂಬರ್ತಾ ಇದ್ವಿ ಸರ್. ಅವಾಗ ತುಂಬಾ ಜಾಸ್ತಿ ತಗೊಳೋದು ಯಾವ್ದು ಅಂತಂದ್ರೆ ಅದು ಶುಂಠಿ ಪೇಪರ್ ಅಂತ ಬರೋ, ಹೀಗೆ ಜ್ವರದ ಮಾತ್ರೆಗಳು ಇರ್ತಾವಲ್ಲ ಆ ತರ ಇರೋವು ಸರ್. ಅವು ಅಂಕೆ ಲೆಕ್ಕದಲ್ಲಿ ಎಣಿಸ್ಕೊಡೋರು, ನಾವು ಕೊಟ್ರೆ ದುಡ್ಡು ಕೊಟ್ರೆ ಅದನ್ನ ತುಂಬಾ ಚೆನ್ನಾಗಿರೋದು ತಿಂದು ಸುಮ್ನೆ ಗಾಳಿ ಯಾಕಂದ್ರೆ ಸಾಕು ಗಂಟ್ಲಲ್ಲಿ ತಣ್ಣಗ್ ಬರ್ತಾ ಇರೋದು ಶುಂಠಿ ಪೇಪರ್ ಮಿಂಟ್ ಅಲ್ಲ ಅದು, ಹಂಗಾಗಿ ಚೆನ್ನಾಗಿರೋದು. ಆಮೇಲೆ ಒಂದು ಇನ್ನೊಂದು ನಾವಂತೂ ಇತ್ತೀಚೆಗೆ ಕೇಳಿದ್ದಷ್ಟೇ ಚಾಕ್ಲೇಟ್ ಅಂತ ನಾವು ಎಲ್ಲ ಕರಿತಾ ಇದ್ದದ್ದು ಅವಾಗ ಯಾವ್ದು ಅಂದ್ರೆ ಪ್ಯಾರಿಸ್ ಅಂತ ಇದ್ವಿ ಸರ್ ನಾವು. ನಾವು ನಮ್ಮ ಯಾರಾದ್ರೂ ಹೋದ್ರೆ ಅಂಗಡಿ ಕಳ್ಸಿರೋ ಪ್ಯಾರಿಸ್ ತಂಬೋಗು ಅಂತಾನೆ ಕಳ್ಸೋರು, ನಾವು ಕೂಡ ಅಂಗಡಿಗೆ ಹೋದ್ರೆ ನಾವು ಪ್ಯಾರಿಸ್ ಅಂತಾನೆ ಅಂತ ಇದ್ವಿ ಸರ್. ಕಾಲ ಬದಲಾದಾದ್ಮೇಲೆ ಚಾಕ್ಲೇಟ್ ಅಂತ ಬಂದಿರೋದು ಸರ್. ಮೊದ್ಲೆಲ್ಲ ನಾವು ಬಾಲ್ಯದಲ್ಲಿ ಇದ್ದಾಗ ನಾವು ಪ್ಯಾರಿಸ್ ಅಂತಾನೆ ಅಂತ ಇದ್ವಿ. ಅದು ಗ್ರೀನ್ ಕವರ್ ಅದು ಕೊಬ್ಬರಿ ಸಿಹಿ ಅಲ್ಲಿ ಮಾಡೋರು, ಅದನ್ನ ತುಂಬಾ ಚೆನ್ನಾಗಿರೋದು ಸರ್ ಆ ಚಾಕ್ಲೇಟ್. ಅದು ತಿಂದಿದ್ದೇವೆ. ಮತ್ತೆ ನೋಡ್ರಿ ಅದ್ರಲ್ಲಿ ಇದು ಗಿರ್ಗಿಟ್ಲೆ ಅಂತ ಬರೋದು, ಅದ್ರಲ್ಲಿ ದಾರ ಇರೋದು ನೋಡ್ರಿ.
1: ಹೌದು,
4: ಆ ಈ ಕಡೆ ಬೆರಳಿಗೆ ಈ ಕಡೆ ಬೆರಳಿಗೆ ಹಿಂಗ ಹಾಕಿ ಹಾಕಿ ಎಳ್ದ ಗರ್ ಗರ್ ಅಂತ ತಿರ್ಗಿಸಿ ಅದ್ ಯಾವಾಗ ಒಡ್ದೋಗುತ್ತೋ ಆಮೇಲೆ ತಿಂದ್ಬಿಡೋದು.
1: ಹೌದು,
4: ಆತರ. ಆಮೇಲೆ ಮತ್ತೆ ನಿಂಬೆ ಹುಳಿ ಚಾಕ್ಲೇಟ್ ಅಂತ ಇರೋವು, ಅವು ಕೂಡ ತುಂಬಾ
1: ಚೆನ್ನಾಗಿರೋವು. ಬಹಳ
4: ಚೆನ್ನಾಗಿರೋದು ಬಿಡ್ರಿ ಸರ್. ಅದ ಏನು ಒಂದ್ ನಾಲ್ಕನೆ ಕೊಟ್ರೆ ಒಂದ್ ಐದು ಆರು ಕೊಡೋರು ಸರ್ ಅವಾಗೆಲ್ಲ. ಬಹಳ ಕಡಿಮೆ ರೇಟ್ ಇತ್ತು. ನಾನು ನನಗೆ ಗೊತ್ತಿರೋ ಪ್ರಕಾರ, ಯಾಕಂದ್ರೆ ನನಗೆ ಈಗ 52 ವರ್ಷ ಆಗಿ ಇರೋದ್ರಿಂದ ಹಿಂದಿಂದ ತುಂಬಾ ಹಳೆ ನೆನಪುಗಳು ತುಂಬಾ ಚೆನ್ನಾಗಿದೆ ನನಗೆ. ಆಮೇಲೆ ಇತ್ತೀಚೆಗೆಲ್ಲ ಚಾಕ್ಲೇಟ್ ಗಳೆಲ್ಲ ಬದ್ಲೆ ಒಳ್ಳೊಳ್ಳೆ ಚಾಕ್ಲೇಟ್ ಅವೆಲ್ಲ ಬಂದಿದಾವೆ ಈಗ, ಕಾಫಿ ಚಾಕ್ಲೇಟ್ ಅಂತೆ, ಆಮೇಲೆ ಇನ್ನು ಹಲವಾರು ಚಾಕ್ಲೇಟ್ ಗಳು ಬಂದಿದಾವೆ. ಹೆಸರು ಹೇಳಕ್ ಆಗಲ್ಲ, ಅಷ್ಟು ಚಾಕ್ಲೇಟ್ ಗಳು ಬಂದಿದಾವೆ. ಒಳ್ಳೆ ವಿಷಯ ಕೊಟ್ರಿ ನೀವು, ಹಳೇದೆಲ್ಲ ನೆನ್ಪ್ ಮಾಡ್ಕೊಂಡಂಗ ಆಯ್ತು. ಅಂದ್ರೆ ಏನಪ್ಪ ಅಂದ್ರೆ ಚಾಕ್ಲೇಟ್ ಗೆ ನಾವು ಈಗ ಇತ್ತೀಚೆಗೆ ಬಂದ ಮೇಲೆ ಚಾಕ್ಲೇಟ್ ಅಂತ ಗೊತ್ತಾಗಿದೆ ಸರ್. ಹೆಚ್ಚು ಕಮ್ಮಿ ಒಂದ್ 20 ವರ್ಷದಿಂದ ಈ ಕಡೆ ಒಂದ್ 25 ವರ್ಷ ಇರ್ಬೋದು ಚಾಕ್ಲೇಟ್ ಅಂತ ಅಂದ್ರೆ. ಅದಕ್ಕಿಂತ ಮುಂಚೆ ನಾವು ಪ್ಯಾರಿಸ್ ಅಂತಾನೆ ಅಂತ ಇದ್ದದ್ದು ಸರ್. ಪ್ಯಾರಿಸ್ ಅಂದ್ರೆ ಅದು ಒಂದ್ ದೇಶ ಅಂತ ನಮ್ಗೆ ಗೊತ್ತಿರ್ಲಿಲ್ಲ.
1: ಚಾಕ್ಲೇಟ್ ಹೆಸರೇ ಪ್ಯಾರಿಸ್ ಅಂತ ಹಾಗಾರೆ.
4: ಖಂಡಿತವಾಗೂ ನಾವು ಅದೇ ಕರಿತಾ ಇದ್ದದ್ದು, ಅದೇ ತಗೊಂಬರ್ತಾ ಇದ್ದು. ಚೆನ್ನಾಗಿತ್ತು, ಬಹಳ ಚೆನ್ನಾಗಿರೋ ಚಾಕ್ಲೇಟ್ ಅಲ್ಲ. ಹಿಂದೆಲ್ಲ ಬಹಳ ಕಡಿಮೆ ರೇಟ್ ಇರೋದು ಚಾಕ್ಲೇಟ್ ಕೂಡ ಹೆಚ್ಚಾಗಿ ಬರೋವು. ಈಗ ರೇಟ್ ಜಾಸ್ತಿ ಇರುತ್ತೆ, ಚಾಕ್ಲೇಟ್ ಗಳು ಕಡಿಮೆ ಬರ್ತವೆ. ಒಳ್ಳೊಳ್ಳೆ ಚಾಕ್ಲೇಟ್ ಗಳು ತಯಾರು ಮಾಡ್ತಾರೆ. ಚಾಕ್ಲೇಟ್ ಗಳು ತಿನ್ನೋದು ಒಳ್ಳೇದೆ, ಆದ್ರೆ ಏನಪ್ಪಾ ಅಂದ್ರೆ ಕೆಲವರಿಗೆಲ್ಲ ಒಂದೊಂದ್ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಬರ್ತಾ ಬರ್ತಾ. ಒಟ್ಟು ಚಾಕ್ಲೇಟ್ ತಿನ್ನದವರು ಯಾರು ಇಲ್ಲ, ಎಲ್ಲಾರು ಚಾಕ್ಲೇಟ್ ಸಾಮಾನ್ಯವಾಗಿ ಎಲ್ಲರೂ ಚಾಕ್ಲೇಟ್ ತಿಂದಿರ್ತಾರೆ ಸರ್. ಒಳ್ಳೇದು, ಇದು ಚಾಕ್ಲೇಟ್ ದಿನದ ಶುಭಾಶಯಗಳು. ಒಳ್ಳೆ ಒಂದು ಟಾಪಿಕ್ ತಗೊಂಬಂದಿರಿ, ಖುಷಿ ಆಯ್ತು
1: ಸರ್.
4: ಧನ್ಯವಾದಗಳು ಸರ್, ನಮಸ್ಕಾರ.
1: ನಮಸ್ತೆ. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಅವರ ಚಾಕ್ಲೇಟ್ ನೆನಪುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಚಾಕ್ಲೇಟ್ ಗಳ ಬಗ್ಗೆ ಹೇಳ್ಬಹುದು. ಸೊ ಹಾಗೆ ಈ ಚಾಕ್ಲೇಟ್ ಡೇನ ಆಚರಣೆ ಮಾಡೋದು ಯಾಕಪ್ಪ ಅಂತ ಅಂದ್ರೆ, ಸೊ ನೋಡಿ ನಾವೀಗ ಚಾಕ್ಲೇಟ್ ಗಳನ್ನ ಬರೀ ಸಿಹಿ ಸಿಹಿ ಆಗಿರುತ್ತೆ ಅಥವಾ ಹುಳಿ ಇರುತ್ತೆ ಈ ತರದ ತಿಂದು ಎಂಜಾಯ್ ಮಾಡೋಕೆ ಅಷ್ಟೇ ಅಲ್ಲ, ನಾವು ಚಾಕ್ಲೇಟ್ ಗಳನ್ನ ತಿನ್ನೋದ್ರಿಂದ ನಮಗೆ ಕೆಲವೊಂದಷ್ಟು ಹೆಲ್ತ್ ಬೆನಿಫಿಟ್ ಕೂಡ ಆಗುತ್ತೆ. ಅದು ಡಾರ್ಕ್ ಚಾಕ್ಲೇಟ್ ಏನಿರುತ್ತೆ ಆ ಚಾಕ್ಲೇಟ್ ಗಳನ್ನ ತಿನ್ನೋದ್ರಿಂದ ಸ್ವಲ್ಪ ನಮಗೆ ಹೆಲ್ತ್ ಬೆನಿಫಿಟ್ ಕೂಡ ಆಗುತ್ತೆ. ಸೊ ಹಾಗೆ ಈ ದಿನದ ವಿಶೇಷ ಏನಪ್ಪಾ ಅಂತ ಯೋಚನೆ ಮಾಡಿದ್ರೆ, ನೀವು ಚಾಕ್ಲೇಟ್ ಡೇನ ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ, ಇದರ ಎಲ್ಲ ವಿಚಾರಗಳು ಅಂದರೆ ಅದರ ನೆನಪುಗಳಾಗಿರ್ಬೋದು, ಆ ಒಂದು ಟೇಸ್ಟ್ ಆಗಿರ್ಬೋದು, ಅದರ ಇತಿಹಾಸ ಆಗಿರ್ಬೋದು, ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅನ್ನೋದಕ್ಕೆ ಈ ಚಾಕ್ಲೇಟ್ಗಳನ್ನ ನೆನಪು ಮಾಡ್ಕೊಳ್ತಾ ಇವತ್ತು ಚಾಕ್ಲೇಟ್ ಡೇನ ಆಚರಣೆ ಮಾಡ್ತಾರೆ. ಆ್ಯಂಡ್ ಹಾಗೆ ನಿಮಗೆ ಒಂದು ಕ್ವೆಶನ್ನ ಕೇಳ್ತೀನಿ, ಏನಪ್ಪ ಅಂತಂದರೆ ಚಾಕ್ಲೇಟ್ಗೆ ಮೂಲವಾಗಿದ್ದು ಏನು ಅಂಥೇಳಿ. ಅಂದರೆ ಈಗ ಚಾಕ್ಲೇಟ್ ರೆಡಿ ಆಗಬೇಕು ಅಂತಂದರೆ, ಆ ಫ್ಲೇವರ್ ಬರಬೇಕು ಅಂತಂದರೆ, ಅದಕ್ಕೆ ಮೂಲ ವಸ್ತು ಯಾವುದು, ಅದ್ರ ಬಗ್ಗೆ ಒಂದು ಆನ್ಸರ್ ಗೊತ್ತಾಯಿತು ಅಂದರೆ ಮೆಸೇಜ್ ಮಾಡಿ ನಮಗೆ ವಾಟ್ಸಪ್ಪಲ್ಲಿ. ನಮ್ಮ ಸಂಖ್ಯೆ 9686860926279 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಆನ್ಸರ್ ಗೊತ್ತಾಗಿದ್ರೆ ಕಾಲ್ ಮಾಡಿದವರು ಕೂಡ ಹೇಳ್ಬೋದು, ಗೊತ್ತಾಗದಿದ್ರೆ ಮೆಸೇಜ್ ಮಾಡಿರಿ. ಯಾವ್ಯಾವ ಆನ್ಸರ್ ಬಂದಿರುತ್ತೆ ಆ ಆನ್ಸರ್ನೆಲ್ಲ ಮೆಸೇಜ್ ಮಾಡಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ. ಆ್ಯಂಡ್ ಹಾಗೆ ನೀವು ಫಸ್ಟ್ ಟೈಮ್ ತಿಂದಂತಹ ಚಾಕ್ಲೇಟ್ಗಳು ಯಾವುದು, ಮತ್ತು ನೀವು ತಿಂದಂತಹ ಚಾಕ್ಲೇಟ್ಗಳಲ್ಲೇ ನಿಮಗೆ ತುಂಬಾ ಇಷ್ಟವಾದಂತಹ ಚಾಕ್ಲೇಟ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
5: ಹಲೋ,
1: ನಮಸ್ತೆ.
5: ನಮಸ್ಕಾರ ಶ್ರೀಧರ್ ಸರ್, ನಾನು ಬ್ರಹ್ಮಾನಂದ ಆಡಿ ವಿದ್ಯಾನಗರ ಶಿವಮೊಗ್ಗ.
1: ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ?
5: ಫೈನ್ ಸರ್, ತಾವು ಹೇಗಿದ್ದೀರಾ?
1: ನಾವು ಸೂಪರ್ ಆಗಿದ್ದೀವಿ. ಇವತ್ತು ವರ್ಲ್ಡ್ ಚಾಕ್ಲೇಟ್ ಡೇ ಇದೆ, ಇವತ್ತು ವರ್ಲ್ಡ್ ಚಾಕ್ಲೇಟ್ ಡೇ ಇದೆ, ಸೊ ಹಾಗಾಗಿ ಚಾಕ್ಲೇಟ್ಗಳ ಬಗ್ಗೆ ಮಾತಾಡ್ತಿದ್ವಿ. ನಿಮಗೆ ಚಿಕ್ಕ ವಯಸ್ಸಿನಿಂದ ತಿಂದಂತಹ ಚಾಕ್ಲೇಟ್ಗಳಲ್ಲಿ ಯಾವ ಚಾಕ್ಲೇಟ್ ತುಂಬಾನೇ ಇಷ್ಟ ಆಗುತ್ತೆ, ಮತ್ತೆ ನಿಮಗೆ ಇಷ್ಟವಾದಂತಹ ಚಾಕ್ಲೇಟ್ಗಳು ಯಾವ್ದಾವ್ದು ಇತ್ತು ಅದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
5: ಹಾ ನಿಜವಾಗ್ಲು ಸರ್ ಒಳ್ಳೆ ಟಾಪಿಕ್ ತಂದಿದ್ದೀರಾ. ಇವಾಗ ನಾವು ಬಾಲ್ಯಕ್ಕೆ ಹೋಗ್ಬೇಕಾಗತ್ತೆ. ಮತ್ತೆ ನಾನು ಲಕ್ಕಿಲಿ ಏನಂದ್ರೆ, ನಾನು ನಮ್ಮ ಅಪ್ಪಂದು ಕಿರಾಣಿ ಅಂಗಡಿ ಇತ್ತು ಬಿ ಆರ್ ಪ್ರಾಜೆಕ್ಟ್ ಅಲ್ಲಿ. ನಾನು ಅಂಗಡಿ ಮನೆಯಲ್ಲೇ ಹುಟ್ಟಿದ್ದೆ. ಸುತ್ತಮುತ್ತ ನಾವು ಚಾಕ್ಲೇಟ್ ಒಳಗೆ ಹುಟ್ಟಿದ್ವಿ ಅಂತಾನೆ ಹೇಳ್ಬೋದು. ಎಲ್ಲಾ ತರದ್ದು ಚಾಕ್ಲೇಟ್ ಗಳನ್ನ ಟೇಸ್ಟ್ ಮಾಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ನನಗೆ ಇಷ್ಟ ಆಗ್ತಿದ್ದು ಲಿಂಬೆ ಹುಳಿ ಚಾಕ್ಲೇಟ್, ಆಮೇಲೆ ಬಿಳಿ ರೌಂಡ್ ಶುಂಠಿ ಪೆಪ್ಪರ್ಮೆಂಟ್, ಆಮೇಲೆ ಅದ್ರ ಜೊತೆಗೆ ಹಗ್ಗ ಕಟ್ಟಿದ್ದು 10 ಪೈಸಾ 20 ಪೈಸಾ 30 ಪೈಸಾ ಅಂತ ಹಗ್ಗ ಕಟ್ಟಿಂಗ್ ಕೈಯಲ್ಲಿ ಎಳಿಯೋದು ಬಿಸ್ಕೆಟ್ ತರ ಚಾಕ್ಲೇಟ್ ಇರ್ತಿತ್ತು. ಅದು ಬಹಳ ಇಷ್ಟ ಆಗ್ತಾ ಇತ್ತು. ಆಮೇಲೆ ಅದ್ರ ಜೊತೆ ಕಲ್ಸಕ್ರೆ ಇತ್ತು, ನಾವು ಚಿಕ್ಕವರಿದ್ದಾಗ ಜಾಸ್ತಿ ಯೂಸ್ ಇತ್ತು. ಈ ಚಾಕ್ಲೇಟ್ಸ್ ಗಳೆಲ್ಲ ಇನ್ನೂ ಅವಾಗಿನ್ನು ಫಾರಿನ್ ಗಳಲ್ಲಿ ಇತ್ತು, ಇಲ್ಲಿಗೆ ಇನ್ನು ಇಂಡಿಯಾಕ್ ಅಷ್ಟು ಬಂದಿರ್ಲಿಲ್ಲ. ಬರೀ ಪಾರ್ಲೆ ಬಿಸ್ಕೆಟ್ ಮಾತ್ರ ಓಡಾಡ್ತಿತ್ತು ಅವಾಗ. ನಂತರದಲ್ಲಿ ನಾವು ಹೈಸ್ಕೂಲ್ ಪಿ ಯು ಸಿ ಬರೋತಿ ಸ್ವಲ್ಪ ಚಾಕ್ಲೇಟ್ಸ್ ಗಳೆಲ್ಲ ಪರಿಚಯ ಆಗಕ್ ಶುರು ಆಯ್ತು. ಅದರಲ್ಲಿ ಮುಖ್ಯವಾಗಿ ಮೆಲೋಡಿ ಚಾಕ್ಲೇಟ್, ಅದರಲ್ಲೂ ಇನ್ನೂ ಚೆನ್ನಾಗಿ ಹೇಳ್ಬೇಕಂದ್ರೆ ಕ್ಯಾಡ್ಬರಿ ಚಾಕ್ಲೇಟ್ ಅದು ಬಂತು. ಅದೆಲ್ಲ ಒಂದೊಂದೇ ಶುರು ಆಯ್ತು. ಅದ್ರ ನಂತರದಲ್ಲಂತೂ ದೊಡ್ಡ ದೊಡ್ಡ ಚಾಕ್ಲೇಟ್ ಪ್ಯಾಕೆಟ್ ಗಳೇ ಬರಕ್ಕಾಯ್ತು. ಕಿಟ್ ಕ್ಯಾಟು, ಬೇರೆ ಬೇರೆ ಚಾಕ್ಲೇಟ್ ಗಳು, ಕ್ಯಾಡ್ಬರೀಸ್, ಆತರ ಬೇರೆ ಬೇರೆ ಚಾಕ್ಲೇಟ್ ಬರ್ಲಿಕ್ಕೆ ಇಷ್ಟ ಆಯ್ತು. ನಾನು ಇವತ್ತಿಗೂ ಕೂಡ ಚಾಕ್ಲೇಟ್ ಅನ್ನ ತುಂಬಾ ಇಷ್ಟಪಡ್ತೀನಿ. ಮಂಚು ಕಿಟ್ ಕ್ಯಾಟ್ ಈ ಚಾಕ್ಲೇಟ್ ಗಳನ್ನ ಕಂಡು ಬಿಟ್ರೆ 3-4 ತಿಂದ್ಬಿಡ್ತೀನಿ. ಅದು ಬಹಳ ಇಷ್ಟ ನನಗೆ. ಅಂದ್ರೆ ಯಾಕಂದ್ರೆ ಚಾಕ್ಲೇಟ್ ಅಂತಕ್ಕಂಥದ್ದು ಯಾರಿಗೂ ಬೇಡ ಅನ್ಸಲ್ಲ, ಬಹಳ ಪ್ರಿಯವಾದ್ದೆ. ಇನ್ನು ಒಂದು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಎಸೆನ್ಸ್ ಗಳು ಹಾಕಿ ಚಾಕ್ಲೇಟ್ ಗಳು ಮಾಡ್ತಾರೆ. ಅಂದ್ರೆ ನಮಗೆ ಕಿತ್ಲೆ ಫ್ಲೇವರ್ ಗಳು ಹಾಕಿ, ಅದರಲ್ಲೂ ಮ್ಯಾಂಗೋ ಫ್ಲೇವರ್ ಹಾಕಿರ್ತಾರಲ್ಲ ಕಾಯಿ ಮ್ಯಾಂಗೋ, ಅದು ಅದು ಚೆನ್ನಾಗಿ ಕಚ್ಚಾ ಮ್ಯಾಂಗೋ ಅಂತಾರಲ್ಲ ಆ ಚಾಕ್ಲೇಟ್ಸ್ ಗಳು. ಇವತ್ತಂತೂ ಬಿಡಿ ಚಾಕ್ಲೇಟ್ ಇನ್ ದೊಡ್ಡ ಪ್ರಪಂಚನೇ ಆಗೋಗಿದೆ. ದೊಡ್ಡ ದೊಡ್ಡ ಮಳಿಗೆಗಳು ಅಂಗಡಿಗಳು ಬಂದಿವೆ. ಉದಾಹರಣೆ ನಾವೀಗ ಫಾರಿನಿಗೆ ಹೋದ್ರೆ ನಮಗೆ ಕೇಳದೆ ಅದು ಅಲ್ಲಿಂದ ಚಾಕ್ಲೇಟ್ಸ್
1: ಅಂತಾರೆ.
5: ಅಷ್ಟು ಫೇಮಸ್ ಆಗಿದೆ ಚಾಕ್ಲೇಟ್. ಇವತ್ತೇನಾಗಿದೆ ಅಂದ್ರೆ ಚಾಕ್ಲೇಟ್ ಇಲ್ತಕ್ಕಂತ ಜೀವನನೇ ಇಲ್ಲ ಅನ್ಬೋದು. ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಪ್ರತಿಯೊಬ್ಬರು ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಚಾಕ್ಲೇಟ್ ಪ್ರಿಯರೇ ಆಗಿದ್ದಾರೆ. ಅದು ಯಾವಾಗ್ಲೂ ನಿತ್ಯ ನಿರಂತರನೇ. ಆಮೇಲೆ ಎಷ್ಟೋ ಸಲ ನಮಗೆ ಸುಸ್ತಾದಾಗ, ಬಯಾರಿಕೆ ಆದಾಗ, ಅಥವಾ ನಮಗೆ ಜೀವಾಮೃತ ಅಂದ್ರೆ ಚಾಕ್ಲೇಟ್, ಒಂದು ಚಾಕ್ಲೇಟ್ ಬಾಯಲ್ಲಿ ಹಾಕಿದ್ರೆ ಎಷ್ಟೋ ಸಮಾಧಾನ, ಖುಷಿ, ಸಂತೋಷ ಸಿಗುತ್ತೆ. ಹಾಗಾಗಿ ನಾವು ಚಾಕ್ಲೇಟ್ ಅನ್ನ ಯಾವತ್ತೂ ಮರೆಯಂಗಿಲ್ಲ ಅಂತ ಹೇಳ್ಬೋದು ಸರ್.
1: ಮಾತಾಡಿದ್ರಿ, ಥ್ಯಾಂಕ್ ಯು. ಬ್ರಹ್ಮಾನಂದರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚಾಕ್ಲೇಟ್ ನ ನೆನಪನ್ನು ಕೂಡ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ನೀವು ತಿಂದಂತಹ ಚಾಕ್ಲೇಟ್ ಗಳು ಯಾವ್ದಾವ್ದು, ಮತ್ತೆ ಅದರಲ್ಲಿ ನಿಮಗೆ ತುಂಬಾನೇ ಇಷ್ಟವಾದಂತಹ ಚಾಕ್ಲೇಟ್ ಯಾವುದು? ಈಗಂತೂ ನಿಮಗೆ ಚಾಕ್ಲೇಟ್ ಗಳನ್ನ ನೋಡ್ತೀರ ಅಂತಂದ್ರೆ ಸಿಕ್ಕಾಬಟ್ಟೆ ಚಾಕ್ಲೇಟ್ ಗಳು ಸಿಗುತ್ತೆ ಅಂತ. ಅದರಲ್ಲೂ ಕೂಡ ವೆರೈಟಿ ವೆರೈಟಿ ಏನೋ ಟೇಸ್ಟ್ ಅಲ್ಲಿ ಸಿಗುತ್ತೆ ಅಂದ್ರೆ ಫ್ಲೇವರ್ಸ್ ಗಳಲ್ಲಿ ಕೂಡ ಸಿಗುತ್ತೆ. ಹಾಗೇನೆ ನೀವು ಒಂದು ರೀತಿಯ ಚಾಕ್ಲೇಟ್ ಗಳನ್ನ ತಿಂತೀರಾ ಅಂತಂದ್ರೆ ಪೇರ್ಲೆ ಹಣ್ಣಿಂದ ಫ್ಲೇವರ್ ಬರುವಂತದ್ದು, ಅಥವಾ ಜೆಲ್ಲಿ ಚಾಕ್ಲೇಟ್ ಗಳಾಗಿರ್ಬೋದು, ಹಾಗೆ ಮಂಚು ಈ ತರದಲ್ಲ ಏನಿದೆ. ಸೊ ಅದಂತರ ಆವಾಗೆಲ್ಲ ರೇರ್, ಇವಾಗೆಲ್ಲ ಸಿಕ್ಕಾಬಟ್ಟೆ ಸಿಗುತ್ತೆ ನಿಮಗೆ. ಎಷ್ಟೋ ಜನ ಚಾಕ್ಲೇಟ್ ಗಳನ್ನ ಹೆಚ್ಚಾಗಿ ತಿಂತಾನೆ ಇರ್ತೀರಾ. ಅಂಡ್ ಚಾಕ್ಲೇಟ್ ತಿನ್ನೋರಿಗೆ ಅಂತಲೇ ಈ ಒಂದು ದಿನ ಅಂತ ನಾನು ಕೂಡ ಡೆಡಿಕೇಟ್ ಮಾಡ್ದ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಚಾಕ್ಲೇಟ್ನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಹೇಳ್ಬೋದು. ಆ್ಯಂಡ್ ನೀವು ತಿಂದಂತಹ ಚಾಕ್ಲೇಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರಂಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನೀವು ತಿಂದಂತಹ ಚಾಕ್ಲೇಟ್ಗಳು ಯಾವ್ದಾವುದು ಮತ್ತು ಆ ಚಾಕ್ಲೇಟ್ಗಳಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಇಷ್ಟವಾದಂತಹ ಚಾಕ್ಲೇಟ್ ಯಾವುದು ಅದರ ಬಗ್ಗೆ ಕೂಡ ನಮ್ಮ ಜೊತೆ ಮಾತಾಡಬಹುದು. ಸೊ ಹಾಗಿದ್ರೆ ಕರೆ ಮಾಡಿ ನಮ್ಮ ಸಂಖ್ಯೆ 9686902279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ,
1: ಹೇಳಿ ಹೆಸರು.
0: ಶಂಭುಲಿಂಗ ಅವರು.
1: ಥ್ಯಾಂಕ್ ಯು ಸರ್.
0: ಹೇಗಿದ್ದೀರಾ ಶಂಭುಲಿಂಗ ಅವರು?
1: ಆರಾಮಿದ್ದೀವಿ ಸರ್. ಮಳೆ ಸಿಕ್ಕಾಪಡೆ ಬರ್ತಾ ಇದೆ, ಹೊರಗೆ ಕುತ್ಕೊಂಡಿದ್ದೆ ಇಲ್ಲೇ ಅಂಗಡಿ ಒಳಗೆ.
0: ಓಕೆ,
1: ಭಾರಿ ಜೋರ್ ಇದೆ ಮಳೆ ಮಾತ್ರ. ಅದು ಹೊಳೆನೂ ತುಂಬಿದೆ ಸರ್, ಇದು ಮಂಟಪನೂ ತುಂಬಿದೆ ಸರ್. ಈಗ ನ್ಯೂಸ್ ಅಲ್ಲಿ ನೋಡಿದೆ, ಒಬ್ರು ಮೊಬೈಲ್ ಅಲ್ಲಿ ಮಂಟಪನೂ ತುಂಬಿದೆ. ಬರ್ಬೇಕಾರೆ ಮುಕ್ಕಾರಡಿ ಐತಿ ಸರ್. ಬರ್ಬೇಕಾರೆ ಅಲ್ಲೇ ನಾನು ಬುರ್ಪುಡಿಯಿಂದ ಬರೋದು, ಸೀದಾ ಬರ್ಬೇಕು. ಸ್ವಲ್ಪ ಕಡಿಮೆ ಮುಕ್ಕಾರಡಿ ಐತಿ. ಈಗ ಯಾರೋ ಒಬ್ರು ಹೋಗ್ಬಂದ್ರೆ ತುಂಬಿದೆ ಅಂತ ಹೇಳ್ತಾ ಇದ್ರು.
0: ಓಕೆ, ಶಂಭುಲಿಂಗ ಅವರು, ನೀವು ಯಾವ್ಯಾವ ತರ ಚಾಕ್ಲೇಟ್ ಗಳನ್ನ ತಿಂದಿದ್ದೀರಾ?
1: ನಾ ಚಾಕ್ಲೇಟ್ ತಿನ್ನ ಸರ್ ಮಾರಾಟನ್ ಮಾಡಿದ್ದೀನಿ ಸರ್. ಹೇಳ್ಬೇಕು ಅಂಗಡಿ ಮಾಡಿದ್ರೆ ಮಾರಾಟ ಸಹಿತ ಮಾಡ್ಬಿಟ್ಟಿದೀವಿ. ಅವ ನಾನು ತಿನ್ನ ಚಾಕ್ಲೇಟ್ ಅಂದ್ರೆ ಕಡಲೆ ಮಿಠಾಯಿ ಒಂದು, ಶುಂಠಿ ಪೆಪ್ಪರ್ಮೆಂಟ್ ಒಂದು, ಆಮೇಲೆ ಶೇಂಗಾದಲ್ಲಿ ಮಿಠಾಯಿ ಬರುತ್ತೆ ಸರ್. ಸ್ವೀಟ್ ಹಾಕಿರೋದು ಒಳಗಡೆ ಶೇಂಗಾ ಇರೋದು, ಒಳಗಡೆ ಮಿಠಾಯಿ ಇರೋದು, ಆಮೇಲೆ ಸಿಗರೇಟ್ ಟೈಪ್ ಸಿಗರೇಟ್ ಟೈಪ್ ಅಲ್ಲೇ ಮಿಠಾಯಿ ಬರೋದು ಸರ್. ಉದ್ದಕ್ಕಿರೋದು ಅದು, ಅದನ್ನ ಸಿಗರೇಟ್ ಸೇರ್ತಾ ಸೇರ್ತಾ ಸೇರ್ತಾ ತಿಂತಾ ಇದೀವಿ ಸರ್. ಅದನ್ನೆಲ್ಲ ಅದೊಂಥರ ಇತ್ತು. ಆಮೇಲೆ ಮಿಂಟಿ, ಆಮೇಲೆ ಮಿಂಡಿ, ಅದು ತಿಂದ್ಬಿಟ್ರೆ ಚಾಕ್ಲೇಟ್ ಇದೊಂದ ಪೆಪ್ಸ್ ಬರೋ ಸರ್, ಒಂದು ಇದ್ರದ್ದು ತಿಂಡಿ ಬರ್ಮಂಟದಲ್ಲಿ. ಅದ್ ತಿಂದ್ಬಿಟ್ರೆ ಬಾಯಲ್ಲಿ ಏನೋ ಸ್ವಾದ ಅಂತಾರೆ, ಗಡ್ಲ ಹಾ ಅಂತ ಅನ್ನಿಸ್ತಾರ ಒಂಥರ. ಆಮೇಲೆ ಬಾದಾಮಿ ಮಿಠಾಯಿ ಬರೋ ಸರ್, ಅದನ್ನ ನಾನು ಮಾರ್ತಾ ಇದ್ದೆ. ಆಮೇಲೆ ಇದು ಹಲ್ವಾಗಳು, ಇದು ಪೇಡ ಟೈಪ್ ಬರ್ತೀವಿ ಸರ್ ಚೌಕಗೆ, ಅದು ಬಹಳ ಚೆನ್ನಾಗಿ ಸರ್. ಚೌಕ ಪೇಡ ಟೈಪ್ ಬರ್ತದೆ, ಅದು ಮಾರ್ತಾ ಇದ್ವಿ. ಹಲ್ಕೋವಾ ಟೈಪ್ ಮಾರ್ತಾ ಇದ್ವಿ.
0: ಆಮೇಲೆ ಚಾಕ್ಲೇಟ್ ಯಾವ್ಯಾವ ತರ
1: ಚಾಕ್ಲೇಟ್? ನ್ಯೂಟ್ರಿನ್ ಚಾಕ್ಲೇಟ್ ತಿಂತಾ ಇದ್ವಿ, ಪೆಪ್ಸ್ ತಿಂತಾ ಇದ್ವಿ. ಆಮೇಲೆ ಕೆಲವು ಅದ್ವಾ ಕಡಲೆ ಮಿಠಾಯಿ ತಿಂತಿದ್ವಿ. ಆಮೇಲೆ ಅಡಿಕೆ ಮಿಠಾಯಿ ಸರ್, ನಾನು ಅಂಗಡಿ ಮಾಡಿದಾಗ 5% ಮಿಠಾಯಿ ಸರ್. ಅಲ್ಲಿ ಶಾಲೆ ಹತ್ರ ಇತ್ತು, ಹೆಚ್ಚು ಕಮ್ಮಿ ದಿವಸ ಒಂದು 1 kg ಮಿಠಾಯಿ ಹೋದ ಸರ್. ಹೇಳ್ಬೇಕಂದ್ರೆ ನನಗೆ 2 ರೂಪಾಯಿ 2 ಪ್ಯಾಕೆಟ್ ಬರೋದು. ಅದು ದಿವಸ ಮಕ್ಕಳಂತೂ 2 ರೂಪಾಯಿ 3 ರೂಪಾಯಿ ಹಿಂಗೆ ಖರ್ಚಂಗ್, ಅದು 5% ಅಂದ್ರೆ ಸರ್. ಅವಾಗೆಲ್ಲ 5-10 ಪೈಸೆ ಆಯ್ತು. ಈಗ 1 ರೂಪಾಯಿ ಚಾಕ್ಲೇಟ್ ಇದ್ರೆ ಟೇಸ್ಟ್ ಇಲ್ಲ ಸರ್, ಟೇಸ್ಟ್ ಹೋಗ್ಬಿಟ್ಟಿದೆ ಈಗ. ನಾವು ಯಾವ ಸತಿ ನೋಡ್ತಿರ್ತೀವಿ ಅಂತ ಹೇಳಕ್. ಆಮೇಲೆ ಹುಳಿ ಮಿಠಾಯಿ ಬರುತ್ತೆ, ಹುಣ್ಸೆ ಹುಳಿ ಮಿಠಾಯಿ ಬರುತ್ತೆ ಸರ್. ಹೇಳ್ಬೇಕಂದ್ರೆ ಹುಣ್ಸೆ ಹುಳಿ ಜಿಜ್ಜಿ ಅದರಲ್ಲಿ ಟೇಸ್ಟ್ ಬರೋದು. ಆಮೇಲೆ ಈಗೆಲ್ಲ ಕ್ಯಾಟ್ ಫ್ರೈಸು, ಆಮೇಲೆ ನ್ಯೂಟ್ರಿನ್ ಚಾಕ್ಲೇಟ್ ಬರುತ್ತೆ ಸರ್. ಅವನ ತಿನ್ನಬೇಕಾದ್ರೆ ನ್ಯೂಟ್ರಿ ಅಂತ ತಿಂದ್ಬಿಟ್ರೆ ಜೇನುತುಪ್ಪ ತಿನ್ನಂಗ ಸರ್. ಅದೊಂದು ಮೆರಡಿ ಚಾಕ್ಲೇಟ್, ಕಚ್ಚಾ ಮ್ಯಾಂಗ್, ಇನ್ನು ಇತರ ಬಹಳ ಚಿಕ್ಕಾಪಳ ಚಾಕ್ಲೇಟ್ ಹೇಳಕ್. ಯಾರು ಹೊರಗಡೆ ಹೋದ್ರು ಅಂದ್ರೆ ಚಾಕ್ಲೇಟ್ ತಂಗ್ಬಿಡ್ತ, ಬರ ನೀರಿಗೆ ಹೋದ್ರೆ ಚಾಕ್ಲೇಟ್ ತಂಗ್ಬಿಡ್ತ, 500 ಚಾಕ್ಲೇಟ್ ಹೇಗಿದೆ ಅಂತ ಹೇಳಿ. ಆ ವೆರೈಟೀಸ್ ಕೆಲವು ಐಟಮ್ ಮಾರಿದ್ದೀನಿ. ಆಮೇಲೆ ಇದು ಜೀರಿಗೆ ಮಿಠಾಯಿ ಬರೋ ಸರ್, ಅದನ್ನ ತಿಂದಿದೀವಿ. ಆಮೇಲೆ ಈ ಸಂಕ್ರಾಂತಿ ಇನ್ನೊಂದು ಬಿಳಿದೊಂದು ಬರ್ತಾ ಇತ್ತು, ಅದನ್ನ ತಿಂದಿದೀವಿ. ಆಮೇಲೆ ಸಕ್ಕರೆ ಮಿಠಾಯಿ ತಿಂತಾ ಇದ್ವಿ, ಕೊಬ್ಬರಿ ಮಿಠಾಯಿ ತಿಂತಾ ಇದ್ವಿ, ರವೆ ಮಿಠಾಯಿ ತಿಂತಾ ಇದ್ವಿ ಸರ್, ಬಿಕ್ಕ ಎಳ್ಳಿನ ಮಿಠಾಯಿ ತಿಂತಾ ಇದ್ವಿ. ಸಿಕ್ಕಾಪಡೆ ಐಟಮ್ ಬರೋ ಸರ್, ತಿಂದಿದ್ದೆಲ್ಲ ಹೇಳ್ಬಾರ್ದು ಸರ್. ಹೇಳ್ಬೇಕಂದ್ರೆ ನಾವೊಂದು ಐಟಮ್ ಮಾಡ್ತಾ ಇದೀವಿ ಸರ್. ಹೇಳ್ಬೇಕಂದ್ರೆ ಕೆಲವು ಹೊರಗಡೆ ತಂದು ತಂದು ಹೊಸ ಐಟಮ್ ತಂದು ಮಾಡ್ತಾ ಇದೀವಿ ಸರ್. ಈಗ ನಾವೆಲ್ಲ ಸಿಕ್ತಾ ಎಲ್ಲ ಮಾಡ್ತಾ ಇಲ್ಲ ಸರ್. ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ಶಂಭುಲಿಂಗ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚಾಕ್ಲೇಟ್ಗಳ ಬಗ್ಗೆ ಹೇಳ್ತಾ ಇದ್ರು. ಆ್ಯಂಡ್ ಹಾಗೆ ನಾವು ಒಂದು ಎರಾದಲ್ಲಿ ಕೂಡ ಚಾಕ್ಲೇಟ್ಗಳನ್ನ ನೋಡ್ತೀವಿ ಅಂತಂದರೆ, ಸೊ ತುಂಬಾ ಪಾಪ್ಯುಲರ್ ಆದಂತಹ ಚಾಕ್ಲೇಟ್ ಬ್ರ್ಯಾಂಡ್ಗಳು ಅಂತಂದರೆ 1980-89 ನಾವು ನೋಡ್ತೀವಿ ಅಂತಂದರೆ ಅಲ್ಲಿ ಕೂಡ ಕ್ಯಾಡ್ಬರಿ ಡೈರಿ ಮಿಲ್ಕ್ ಚಾಕ್ಲೇಟ್ ಆಗಿರ್ಬೋದು, 5-star ಆಗಿರ್ಬೋದು, ಜೆಮ್ಸು, ಮತ್ತು ಕ್ರ್ಯಾಕಲ್ ಅಂತ ಬರ್ತಾ ಇತ್ತು, ಎಕ್ಲೇರ್ಸು, ಆಮೇಲೆ ನಟ್ಟೀಸ್, ಹಾಗೆ ಪಾರ್ಲೆ ಬರ್ತಾ ಇತ್ತು, ಇನ್ನು ಕಾಫಿ ಚಾಕ್ಲೇಟ್ಗಳು ಬರ್ತಾ ಇತ್ತು. ಈ ರೀತಿ ಚಾಕ್ಲೇಟ್ಗಳ ಒಂದು ಏನು ಇತಿಹಾಸವನ್ನು ನೋಡ್ತೀವಿ ಅಂತಂದರೆ ಸಿಕ್ಕಾಪಟ್ಟೆ ದಿನಗಳಿಂದ ಕೂಡ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಸ್ವಲ್ಪ ಮುಂದೆ ಬಂದರೆ 1990-1919 ಕೂಡ ನೋಡ್ತೀವಿ ಅಂತಂದರೆ ಅಲ್ಲಿ ಎಕ್ಸ್ಟ್ರಾ ಆ್ಯಡ್ ಆಗಿದ್ದು ಯಾವುದು ಅಂತಂದರೆ ಈ ಡೈರಿ ಮಿಲ್ಕ್ ಮತ್ತು 5-star ಜೊತೆಗೆ ಪರ್ಕ್ ಆ್ಯಡ್ ಆಗುತ್ತೆ, ಮತ್ತು ಜೆಮ್ಸ್ ಕೂಡ ಆ್ಯಡ್ ಆಗುತ್ತೆ, ಇನ್ನು ನೆಸ್ಲೆ ಬಾರ್ ಕೂಡ ಅದರಲ್ಲಿ ಆ್ಯಡ್ ಆಗುತ್ತೆ. ಕಿಟ್ ಕ್ಯಾಟ್ ಆಗಿರ್ಬೋದು, ಮಂಚ್ ಆಗಿರ್ಬೋದು, ಮಿಲ್ಕಿ ಬಾರ್, ಅಮೂಲ್ ಚಾಕ್ಲೇಟ್, ಈ ಥರದ ಚಾಕ್ಲೇಟ್ಗಳ ಬ್ರ್ಯಾಂಡ್ ಬರ್ತಾ ಹೋಗುತ್ತೆ. ನಂತರ ನಾವು 2002-2009 ನೋಡ್ತೀವಿ ಅಂತಂದ್ರೆ ಕೂಡ ಅಲ್ಲಿ ನಮಗೆ ಈ ಕ್ಯಾಡ್ಬರಿ ಸೆಲೆಬ್ರೇಷನ್ಸ್ ಅನ್ನೋದು ಯಾವಾಗಲೂ ಕೂಡ ಇದ್ದಿದೆ. ಈಗಲೂ ಕೂಡ ಕ್ಯಾಡ್ಬರಿಯಲ್ಲಿ ಸಿಕ್ಕಾಪಟ್ಟೆ ಅಪ್ಗ್ರೇಡ್ನ ಮಾಡ್ತಾ ಇರ್ತಾರೆ, ಒಂದೊಂದು ಟೇಸ್ಟ್ನ ಕೂಡ ಕೊಡ್ತಾ ಇರ್ತಾರೆ. ಆ್ಯಂಡ್ ಬರೀ ಚಾಕ್ಲೇಟ್ ಅಂತ ಅಂದಾಗ ನಮಗೆ ಆ ಚಾಕ್ಲೇಟ್ ಫ್ಲೇವರ್ ಮಾತ್ರ ಸಿಗ್ತಾ ಇತ್ತು, ಆದರೆ ಚಾಕ್ಲೇಟಲ್ಲಿ ನಟ್ಸ್ಗಳನ್ನ ಕೂಡ ಇನ್ಕ್ಲೂಡ್ ಮಾಡಿದಾಗ ಅದರ ಟೇಸ್ಟ್ ಇನ್ನೂ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ ನಾವು ನೋಡ್ತೀವಿ ಅಂತಂದರೆ ಕ್ಯಾಡ್ಬರಿ ಸೆಲೆಬ್ರೇಷನ್ಸ್ನಲ್ಲಿ ಡೈರಿ ಮಿಲ್ಕ್ ಫ್ರೂಟ್ ಆ್ಯಂಡ್ ನಟ್ ಆಗಿರ್ಬೋದು, ಹಾಗೆ ಸಿಲ್ಕ್ ಆರಂಭಿಕ ಒಂದು ತಗೊಳ್ತು, ಒಂದು ಒಳ್ಳೆಯ ಒಂದು ಟೇಸ್ಟ್ನ ಕೊಡ್ತಾ ಇತ್ತು. ಹಾಗೆಯೇ ಪರ್ಕ್ ಆಗಿರ್ಬೋದು, ಮತ್ತೆ ಫೈವ್ ಸ್ಟಾರ್, ಕಿಟ್ ಕ್ಯಾಟ್, ಮಂಚ್, ಮಿಲ್ಕಿ ಬಾರ್, ಅಮೂಲ್ ಡಾರ್ಕ್ ಚಾಕ್ಲೇಟ್ ಕೂಡ ಬರ್ತಾ ಹೋಗುತ್ತೆ. ಇನ್ನು 2010 to 2019 ಅಂತ ನೋಡ್ತೀವಿ ಅಂತಂದರೆ ಅಲ್ಲಿ ಸಿಲ್ಕ್ ಕೂಡ ಸಿಗುತ್ತೆ ನಮಗೆ, ಡೈರಿ ಮಿಲ್ಕ್ ಸಿಲ್ಕ್ ಆಗಿರ್ಬೋದು, ಹಾಗೆ ಸಿಲ್ಕ್ ಫ್ರೂಟ್ ಆ್ಯಂಡ್ ನಟ್ ಆಗಿರ್ಬೋದು, ಬಾರ್ನ್ ವಿಲ್ಲೆ ಅಂತ ಬರುತ್ತೆ, ಮತ್ತು ಫೈವ್ ಸ್ಟಾರ್ 3D ಅಂತ ಬರುತ್ತೆ, ಫ್ಯೂಸ್ ಅಂತ ಚಾಕ್ಲೇಟ್ ಬರುತ್ತೆ, ಮತ್ತು ಜೆಮ್ಸ್ ಬರುತ್ತೆ, ಮಂಚ್, ಕಿಂಡರ್ ಜಾಯ್ ಸಿಗುತ್ತೆ ನಮಗೆ. ಕಿಂಡರ್ ಜಾಯ್ ಸಿಕ್ಕಾಬಟ್ಟೆ ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಚಾಕ್ಲೇಟ್ ಆಗಿರುತ್ತೆ. ಬಟ್ ಅದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ, ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಹಾಗೆ ಈ ರೀತಿಯ ಅಮೂಲ್ ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ರೀತಿಯ ಕಿಂಡರ್ ಜಾಯ್, ಅಮೂಲ್ ಈ ಥರದ ಚಾಕ್ಲೇಟ್ಗಳು ಬರ್ತಾ ಹೋಗುತ್ತೆ. ಇನ್ನು 2022 to 2026 ನೋಡ್ತೀವಿ ಅಂತ ಅಂದರೆ ಅಲ್ಲಿ ಕೂಡ ಅಷ್ಟೇ, ಈ ಕ್ಯಾಡ್ಬರಿ ಡೈರಿ ಮಿಲ್ಕ್ನ ಎಲ್ಲ ಚಾಕ್ಲೇಟ್ಗಳು ಸಿಗ್ತಾ ಹೋಗುತ್ತೆ. ಮಿಲ್ಕಿ ಬಾರ್ ಮತ್ತು ಚಾಕ್ಲೇಟಲ್ಲಿ 55% ಈ ಥರ ಡಾರ್ಕ್ ಚಾಕ್ಲೇಟ್ನ ರೆಡಿ ಮಾಡ್ತಾ ಹೋಗ್ತಾರೆ. ಈ ಥರ ಹರ್ಷಿಸ್ ಚಾಕ್ಲೇಟ್ ಬರ್ತಾ ಹೋಗುತ್ತೆ, ಬೀನ್ ಟು ಬಾರ್ ಇಂಡಿಯನ್ ಬ್ರ್ಯಾಂಡ್ ಸಿಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ಮಿಲ್ಕ್ ಚಾಕ್ಲೇಟ್ ಆಗಿರ್ಬೋದು ಅಥವಾ ಏನು ಕಾಪಿಕೋ ಚಾಕ್ಲೇಟ್ ಏನು ಬರುತ್ತೆ, ಈ ಥರದ ಚಾಕ್ಲೇಟ್ಗಳು ಸ್ವಲ್ಪ ಜನರಿಗೆ ಇಷ್ಟ ಆಗುತ್ತೆ ಈಗಲೂ ಕೂಡ. ಆ್ಯಂಡ್ ನಾವು ಕೂಡ ಚಾಕ್ಲೇಟ್ಗಳನ್ನ ತಿಂತಾ ಇರ್ತೀವಿ. ಸೊ ನೀವು ತಿನ್ನುವಂತಹ ಚಾಕ್ಲೇಟ್ ಬಗ್ಗೆ ಕೂಡ ನಮ್ಮ ಜೊತೆ ನಾಳೆ ಇವತ್ತು ಶೇರ್ ಮಾಡ್ಬೋದು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
2: ಹಲೋ
0: ನಮಸ್ತೆ, ಯಾರಿದು? ಓಕೆ, ಪರಶುರಾಮ್ ಅವರು. ಹೇಗಿದ್ದೀರಾ? ಹೇಗಿದ್ದೀರಾ? ಓಕೆ, ನಿಮಗೆ ಸಿಗ್ನಲ್ ಸಿಗ್ತಾ ಇಲ್ಲ ಅನ್ಸುತ್ತೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಾಂ ಹೇಳಿ, ನೀವು ಯಾವ್ಯಾವ ಥರದ ಚಾಕ್ಲೇಟ್ಗಳನ್ನ ತಿಂದಿದ್ದೀರಾ? ಹಾಂ, ನಿಮ್ಗೆ ಯಾವ ತುಂಬ ಇಷ್ಟ? ಹಲೋ, ಡೈರಿ ಮಿಲ್ಕ್ ಇಷ್ಟನಾ? ಓಕೆ ಓಕೆ, ಸೊ ನೀವು ಚಿಕನ್ಲಿಂದ ತಿಂದಿರುವಂತಹ ಚಾಕ್ಲೇಟಲ್ಲಿ ನಿಮಗೆ ಡೈರಿ ಮಿಲ್ಕ್ ತುಂಬಾ ಇಷ್ಟ ಆಗಿದೆ ಹಾಗಾದ್ರೆ. ಮತ್ತೆ ನೀವು ಚಿಕ್ಕ ವಯಸ್ಸಲ್ಲಿ ತಿಂದಂತಹ ಯಾವ್ದಾದ್ರು ಸ್ಪೆಷಲ್ ಚಾಕ್ಲೇಟ್ ಅಂತ ಏನಾದ್ರು ಇತ್ತಾ? ಹೌದಾ? ಓಕೆ ಓಕೆ ಓಕೆ ಓಕೆ, ಹಾಗಾದ್ರೆ ಪರಶುರಾಮ್ ಅವರು ಥ್ಯಾಂಕ್ ಯು. ಓಕೆ, ಸೊ ಪರಶುರಾಮ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ,
3: ರವಿಕುಮಾರ್ ವೈಕೆ ತರೀಕೆರೆಯಿಂದ.
0: ಓಕೆ ರವಿಕುಮಾರ್ ಅವರೇ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ ಸರ್, ತಾವ ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ ಸರ್. ತರೀಕೆರೆಯಲ್ಲಿ ಮಳೆ ಏನಾದ್ರು ಬಂತಾ ಇಲ್ವಾ
3: ಸರ್? ಇವತ್ತು ಪರವಾಗಿಲ್ಲ ಸರ್, ಇವತ್ತು ನಿನ್ನೆ ಸ್ವಲ್ಪ ಸ್ವಲ್ಪ ಇತ್ತು, ಇವತ್ತು ಸ್ವಲ್ಪ ಪರವಾಗಿಲ್ಲ, ಕಂಟಿನ್ಯೂ ಬರ್ತಾ ಇದೆ.
0: ಓಕೆ ಓಕೆ, ಸೊ ಹಾಗಾದ್ರೆ ತರೀಕೆರೆ
3: ಸರ್ ಹೊನ್ನಾಳಿ ಹೊನ್ನಾಳಿ ಹೇಗಿದೆ ಸರ್?
0: ಹಾ, ಅದು ಚೆನ್ನಾಗಿದೆ, ಮಳೆ ಎಲ್ಲ ಬರ್ತಾ ಇರುತ್ತೆ ಆಗಾಗ.
3: ಓಕೆ ಸರ್, ಓಕೆ ಸರ್, ತುಂಬಾ ದಿನಗಳಾಯ್ತಲ್ಲ ಮಾಡಿದ್ರೆ ಸರ್. ನಾವು ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಾಗಿ ನಾವು ನಮ್ಮ ಊರಲ್ಲೇ ಒಬ್ರು ತಯಾರು ಮಾಡ್ತಾ ಇದ್ರು ಕಂಬರ್ಗಟ್ಟ ಅಂತ, ನೀವು ಅವಲೇ ಹೇಳ್ತಾ ಇದ್ರಿ, ಅದು ತುಂಬಾ ಫೇಮಸ್ ಅದು. ಅವ್ರ ಹೆಸರು ಕಂಬರ್ಗಟ್ಟು, ಕಂಬರ್ಗಟ್ಟು ಮಾಡಂತ ಶೆಟ್ಟರಿಗೆ ಅವ್ರು ಅವ್ರ ಒರಿಜಿನಲ್ ಹೆಸರು ಬಿಟ್ಟೆ ಆ ಕಂಬರ್ಗಟ್ಟು ಶೆಟ್ಟರ್ ಅಂತಾನೆ ಅವ್ರ ಹೆಸರು. ಆಮೇಲೆ ಇನ್ನೊಂದು ಒಬ್ರು ಹೇಳ್ತಾ ಇದ್ರು, ಆ ಬಟನ್ ಟೈಪ್ ಬರ್ತಾ ಇತ್ತು, ಅದಕ್ಕೆ ದಾರ ಸುತ್ಕೊಂಡು ನಾವು ಗಿರಿಗಿಟ್ಟೆ ಆಡ್ತಾ ಇದ್ರು. ಅದು ತುಂಬಾ ತಿಂತಾ ಇದ್ದು ನಾವು ಚಿಕ್ಕರಿದ್ದಾಗ. ಆಮೇಲೆ ಇದು ನಿಂಬೆ ಹುಳಿ ಚಾಕ್ಲೇಟ್ ಅಂದ್ರೆ ಈ ಕಿತ್ಲೆ ತೊಳೆ ತರ ಬರ್ತಾ ಇತ್ತು ಅದು, ಅದು ತುಂಬಾ ಲೂಸ್ ಇರುತ್ತೆ, ಅದು ಅದಕ್ಕೇನು ಕವರ್ಗಳ ಪ್ಯಾಕಿಂಗ್ ಏನು ಇರ್ತಿರ್ಲಿಲ್ಲ ಆ ತರದ್ದು. ಮತ್ತೆ ಲಿಂಬೆ ಹುಳಿದು ಚಾಕ್ಲೇಟ್ ಬರ್ತಾ ಇತ್ತು, ಅದು ಗುಂಡಾಗಿ ರೌಂಡ್ ಆಗಿರ್ತಾ ಇತ್ತು, ಅದು ಲೋಕಲ್ ಅಲ್ಲೇ ಎಲ್ಲ ಬರ್ತಾ ಇದ್ದಿದ್ದು. ಈ ತರ ಈವಾಗ ಏನ್ ಬರ್ತಾ ಇದೆ ಆ ತರ ಯಾವ್ದು ಬರ್ತಾ ಇರ್ಲಿಲ್ಲ. ಇತ್ತು ಅವತ್ತಿಗೂ ಕ್ಯಾಡ್ಬರಿ ಅವೆಲ್ಲ ಇತ್ತು, ನಾವು ಚಿಕ್ಕವರಿದ್ದಾಗ್ಲೂ ಇತ್ತು, ಆದ್ರೆ ಅಂಗಡಿಗಳಲ್ಲಿ ಮಾರ್ತಾ ಇರ್ಲಿಲ್ಲ, ತುಂಬಾ ಕಾಸ್ಟ್ಲಿ ಅಂತ ಅವ್ರು ಮೆಡಿಕಲ್ ಅಲ್ಲಿ ಇಡ್ತಾ ಇದ್ರು ಅದನ್ನ, ನಮಗೆ ಅದು ಎಡಿಕ್ಟ್ ಆಗಿರ್ಲಿಲ್ಲ ಅಷ್ಟೇ.
0: ಸೊ ಅದೇ ಅವಾಗೆಲ್ಲ ಈ ನಿಂಬೆ ಹುಳಿ ಚಾಕ್ಲೇಟ್ ಗಳು ಏನು
3: ಹೌದೌದು. ಆಮೇಲೆ ಬಡತನದ ಜೀವನನಲ್ಲ, ನಾವು ಅಷ್ಟೆಲ್ಲ ತಗೊಂಡ್ ತಿನ್ನಷ್ಟು ಮಟ್ಟಕ್ಕೆ ಇರ್ತಾ ಇರ್ಲಿಲ್ಲ, ಹಾಗಾಗಿ ನಮಗೆ ಎಷ್ಟು ಕೈ ಇಟ್ಟಕತ್ತೆ ಅದನ್ನ ಮಾತ್ರ ನಾವು ತಗೊಂಡು ತಿಂತಾ ಇದ್ವು. ಆಮೇಲೆ ಸೀಸನ್ ವೈಸ್ ನಾವು ಫುಡ್ ಗಳನ್ನು ತಿಂತಾ ಇದ್ವು ಅವಾಗೆಲ್ಲ ಚಿಕ್ಕವರಿದ್ದಾಗ, ಚಳಿಗಾಲದಲ್ಲಿ ಬೇರೆ ತರ, ಅವಾಗೆಲ್ಲ ಈ ಹುರುಳಿ ಕಾಳದ ಚಿನ್ಕುರುಳಿ ಅಂತ ಮಾಡ್ತಾ ಇದ್ರು. ಈ ಸೀಸನ್ ಅಲ್ಲಿ ಅದು ತುಂಬಾ ಇಷ್ಟ, ಈ ಸೀಸನ್ ಗಳು ತಿಂತಾ ಇದ್ವು. ಆಮೇಲೆ ಕಡಲೆ ಬೀಜಗಳು, ಬಟಾಣಿಗಳು ಅದೆಲ್ಲ ಈ ಸೀಸನ್ ಅಲ್ಲಿ, ಮಳೆಗಾಲದಲ್ಲಿ ಈ ಆ ತರದ್ದು, ಮತ್ತೆ ಬೇಸಿಗೆಯಲ್ಲಿ ಶುಂಠಿ ಪೇಪರ್ ಬಿಟ್ಟು ಹೇಳ್ದಲ್ಲ ಅದು, ಅದು ತುಂಬಾ ನಾವು ಇಷ್ಟ ಪಡ್ತಾ ಇದ್ದಿದ್ದು. ಹಾಗೆ ಸೀಸನ್ ಅಲ್ಲಿ ಒಂದೊಂದ್ ಸೀಸನ್ ಒಂದೊಂದ್ ತರದ್ದು ಫುಡ್ ನಾವು ತಗೊಳ್ತಾ ಇರ್ತಿದ್ದು. ಥ್ಯಾಂಕ್ ಯು ಸರ್.
0: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ರವಿಕುಮಾರ್ ಅವರೇ. ಸೊ ತರೀಕೆರೆಯಿಂದ ರವಿಕುಮಾರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ಅವರು ಚಿಕ್ಕ ವಯಸ್ಸಲ್ಲಿ ತಿಂದಂತಹ ಚಾಕ್ಲೇಟ್ಗಳ ಬಗ್ಗೆ ಹೇಳ್ತಾ ಇದ್ರು. ನೋಡಿ ಆಗ ಲಿಂಬೆಹುಳಿ ಚಾಕ್ಲೇಟ್ ಬರ್ತಾ ಇತ್ತಲ್ವಾ, ಸೊ ಅದರ ರ್ಯಾಪರ್ ಕೂಡ ತುಂಬಾನೇ ತೆಳುವಾಗಿರ್ತಾ ಇತ್ತು. ಆ್ಯಂಡ್ ಹಾಗೆ ಆ ಚಾಕ್ಲೇಟ್ನ ನೀವೇನಾದ್ರು ಬ್ಯಾಗಲ್ಲಿ ಇಟ್ಕೊಂಡೋದ್ರಿ ಅಥವಾ ಜೇಬಲ್ಲಿ ಇಟ್ಕೊಂಡೋದ್ರಿ ಅಂತಂದ್ರೆ ಆ ರ್ಯಾಪರಿಂದ ಚಾಕ್ಲೇಟೇ ಉದುರೋಗಿರ್ತಾ ಇತ್ತು. ಆ ರೇಂಜಿಗೆ ಜಸ್ಟ್ ಒಂದು ಟ್ವಿಸ್ಟ್ ಮಾಡಿ ಬಿಡ್ತಾ ಇದ್ರು ಅಷ್ಟೇ ಆ ರ್ಯಾಪರ್ನ. ಸೊ ಅಷ್ಟೇ ನಾವು ಹೈಜಿನ್ನ ಕೂಡ ಏನು ಅಷ್ಟು ಹುಡುಕ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ. ಆ ಒಂದು ಟೇಸ್ಟ್ ಆಗಿರ್ಬೋದು, ಆ ಒಂದು ರ್ಯಾಪರ್ ಆಗಿರ್ಬೋದು, ಆ ಚಾಕ್ಲೇಟ್ ಕವರ್ ಇಟ್ಕೊಂಡು ನಾವೇನಾದ್ರು ಅಕ್ಕಪಕ್ಕ ಏನಾದ್ರು ನಾಯಿಗಳಿದ್ದಾವೆ ಅಂತಂದರೆ ಆ ಚಾಕ್ಲೇಟ್ ರ್ಯಾಪರ್ನ ಜೇಬೊಳಗಡೆ ಸ್ವಲ್ಪ ಸೌಂಡ್ ಮಾಡಿದ್ರು ಕೂಡ ಆ ನಾಯಿಗಳು ಅಥವಾ ಆ ಕಡೆ ಯಾರು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವರು ಕೂಡ ತಿರುಗಿ ನೋಡ್ತಾ ಇದ್ರು. ಆ ಥರ ಒಂದು ಕ್ರೇಜ್ ಇರ್ತಾ ಇತ್ತು ಈ ಚಾಕ್ಲೇಟ್ಗಳ ಬಗ್ಗೆ. ಆ್ಯಂಡ್ ನಿಮಗೆ ಈ ಚಾಕ್ಲೇಟ್ನ ಬಗ್ಗೆ ಯಾವ ರೀತಿ ಕ್ರೇಜ್ ಇದೆ ಮತ್ತು ನೀವು ತಿಂದಂತಹ ಚಾಕ್ಲೇಟ್ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಬಹುದು. ಆ್ಯಂಡ್ ಹಾಗೆ ಈ ಚಾಕ್ಲೇಟ್ಗಳಂತಂದಾಗ ಎಲ್ಲರೂ ಬಾಯಲ್ಲಿ ಕೂಡ ನೀರು ಬರೋದಂತೂ ಸಹಜ. ಆ್ಯಂಡ್ ನನಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ. ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಂದಂತಹ ಚಾಕ್ಲೇಟ್ನ ನೆನಪು ಮಾಡ್ಕೊಳ್ತಾ ಇವತ್ತು ಕೂಡ ಯಾವ ಥರ ಆ ಚಾಕ್ಲೇಟ್ ತಿನ್ನಲೇಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಆ ಚಾಕ್ಲೇಟ್ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾರೆ ರೇಡಿಯೋ ಶೋ ಮುಗ್ಗ ನಾಡಿ ಕನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಹಾ ಸೌಂಡ್ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗರಾಣಿ ಪುರಾಣ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಆಗಲೇ ಕೇಳಿದೆ ನಿಮಗೆ, ಈ ಒಂದು ಚಾಕ್ಲೇಟಲ್ಲಿ ಬಳಸುವಂತಹ ಒಂದು ಮೇನ್ ಇಂಗ್ರೀಡಿಯೆಂಟ್ ಯಾವುದು, ಆ ಚಾಕ್ಲೇಟ್ನ ಫ್ಲೇವರ್ ಕೊಡುವಂಥದ್ದು ಅಂತ ಹೇಳಿ. ಸೊ ನೀವು ಕೂಡ ಗೊತ್ತಾದರೆ ಮೆಸೇಜ್ ಮಾಡಿ ನಮಗೆ ತಿಳಿಸ್ಕೊಡಿ. ಆ್ಯಂಡ್ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಹಾಗೆಲ್ಲ ಚಾಕ್ಲೇಟ್ಗಳ ಒಂದು ಆಸೆ ಕೂಡ ಇರ್ತಾ ಇತ್ತು ತಿನ್ನಬೇಕು ಅಂತ ಹೇಳಿ. ಆದರೆ ಈ ಚಾಕ್ಲೇಟ್ಗಳಲ್ಲಿ ಸುಮಾರು ಈ ರೀತಿಯ ಬ್ರ್ಯಾಂಡ್ಗಳು ಇರ್ತಾ ಇತ್ತು. ಆಗಲೇ ನಮ್ಮ ಲಿಸ್ನರ್ ಕೂಡ ಹೇಳಿದಾಗೆ ಈ ರೀತಿಯ ಬ್ರ್ಯಾಂಡೆಡ್ ಚಾಕ್ಲೇಟ್ಗಳನ್ನ ಅಂಗಡಿಗಳಲ್ಲಿ ಮಾರೋದು ಕಡಿಮೆ ಆಗ್ತಾ ಇತ್ತು. ಆದರೆ ಚಿಕ್ಕ ಚಿಕ್ಕ ಲೋಕಲ್ ಆಗಿರುವಂತಹ ಸಿಗ್ತಾ ಇದ್ದಂತಹ ಚಾಕ್ಲೇಟ್ಗಳನ್ನ ಮಾರ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಸೊ ಅದನ್ನೇ ನೆನಪು ಮಾಡಿಕೊಂಡು ಹೇಳೋದಾದರೆ, ನಮ್ಮ ಕರ್ನಾಟಕದ್ದು ಕೂಡ ಒಂದು ಚಾಕ್ಲೇಟ್ ಇದೆ. ಸೊ ಆ ಚಾಕ್ಲೇಟ್ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಾದರೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಅದನ್ನು ಒಂದು ಕ್ಲೂ ಬೇರೆ ಕೊಡೋದಾದರೆ, ನಮ್ಮ ಕರಾವಳಿ ಭಾಗದಲ್ಲಿ ಈ ಚಾಕ್ಲೇಟು ತುಂಬಾ ಫೇಮಸ್ ಆಗಿತ್ತು. ಆ್ಯಂಡ್ ಅಲ್ಲಿ ಕೂಡ ರೆಡಿ ಆಗ್ತಿದ್ದಂತಹ ಈ ಚಾಕ್ಲೇಟ್ನ ಸುಮಾರು ಜನ ಇಷ್ಟಪಟ್ಟು ತಿಂತಾಯಿದ್ರು. ಆ್ಯಂಡ್ ಇದರಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಆಫ್ ಚಾಕ್ಲೇಟ್ಗಳು ಬಂದಿತ್ತು, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಹಾಗೆ ನೀವು ತಿಂದಂತಹ ಚಾಕ್ಲೇಟ್ನ ಬಗ್ಗೆ ಕೂಡ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ, ಈಗ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಓಕೆ, ಎನಿವೇ ಕಾಲ್ ಕಟ್ ಆಯಿತು. ಸೊ ಹಾಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ನೀವು ತಿಂದಂತಹ ಚಾಕ್ಲೇಟ್ ಯಾವುದು ಅಂತ ಕೂಡ ಹೇಳಿ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಹಲೋ, ನಮಸ್ತೆ ಶ್ರೀಧರ್ ಸರ್.
0: ನಮಸ್ತೆ
1: ಅನಂತರಾಜ್ ಸರ್, ಗೊರಲಡ್ಕ ಹಿರಿಯೂರ್ ತಾಲೂಕು.
0: ಅನಂತರಾಜ್ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್, ಚೆನ್ನಾಗೇನ ಇದೀವಿ. ಏನ್ ಮಾಡ್ತೀವಿ, ಮಳೆ ಬರಂಗಿಲ್ಲ ಸರ್ ನಮ್ಗೆ.
0: ಗಾಳಿ ಜೋರಾಗಿ ಬೀಸ್ತಾ
1: ಇದೆ ಸರ್. ಮಾತಾಡ್ತಾ ಇರೋದ್ ಕೇಳಿ ನೋಡಿ, ನಾವೆಂತ ನತ ದೃಷ್ಟರು ಅನ್ಕೊಂತೀವಿ ಸರ್, ಇಲ್ಲಿ ಮಳೆನೇ ಇಲ್ಲ ಸರ್. ಹಾಸನ ಅಲ್ಲೆಲ್ಲ ಮಳೆ ಶುರು ಆಗೈತೆ ಅಂತ ನಮ್ ಶ್ರೋತೃಗಳು ಹೇಳ್ತಾ ಇದ್ರು. ನೋಡಿ, ನಾವು ನೊಂದ್ಕೊಂತೀವಿ ಸರ್, ನಾ ಏನ್ ಮಾಡೋದು, ನಮಗ್ ಮಳೆನೆ ಎಲ್ಲ ಹಂಗೊಂದ್ ನಿಂತ್ಕೊಂಡು ತುಂತುರು ಹನಿ ಬೀಳುತ್ತೆ ಸರ್.
0: ಹೌದೌದೌದು. ಸೊ ಜೋರಾಗಿ ಮಳೆ ಬರೋ ರೀತಿನಲ್ಲಿ ಆಗ್ಲಿಲ್ಲ ಇವಾಗ.
1: ಬರೀ ಗಾಳಿ ಒಂದ್ ಬೀಸತ್ ನೋಡಿ ಸರ್, ಪಶ್ಚಿಮದಿಂದ ಪೂರ್ವಕ್ಕೆ.
0: ಹೌದು,
1: ಈಗ ಆಷಾಢ ಅಂತ ಹೇಳ್ತಾರಲ್ಲ, ಅದಕ್ಕೆ ಗಾಳಿ ಸಿಕ್ಕಾಬಿಟ್ಟೆ ಸರ್. ಎಲ್ಲಾದ್ರೂ ಒಂದ್ ಸ್ವಲ್ಪ ಮೋಡ ಆದ್ರೆ ಒತ್ಕೊಂಡೆ ಹೋಗ್ಬಿಡ್ತಾರೆ.
0: ಹೌದೌದು, ಗಾಳಿ ಜೊತೆಗೆ ಹೋಗ್ಬಿಡುತ್ತದು ಮಳೆ ಬರೋದೇ. ಓಕೆ ಅನಂತರಾಜ್ ಅವ್ರೆ, ಇವತ್ತು ಚಾಕ್ಲೇಟ್ ಡೇ ಬಗ್ಗೆ ಮಾತಾಡ್ತಿದ್ವಿ, ಹಾಗೆ ನೀವು ಯಾವ ತರ ಚಾಕ್ಲೇಟ್ ತಿಂದಿದ್ರಾ
1: ಸರ್? ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ರು ಚಾಕ್ಲೇಟ್ ಬಗ್ಗೆ, ತಮ್ಮ ಹಳೆಯ ಸವಿ ನೆನಪುಗಳನ್ನೆಲ್ಲ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ಚಿಕ್ಕಪ್ಪ ಸರ್, ಮತ್ತೆ ನಮ್ಮ ಮೋನಿಕಾ ಮೇಡಮ್ ಅವರು, ಎಲ್ಲರೂ ಚೆನ್ನಾಗಿ ಹೇಳ್ತಾ ಇದ್ರು. ಹೌದು ಸರ್, ನಾವು ಸಹ ಅದ ಅನುಭವ ಪಡೆದಿದ್ದೀವಿ. ಮೊದಲು ಕೆಂಪ್ ಕವರ್ ಅಲ್ಲಿ ಬರೋದು ಸರ್ ಚಾಕ್ಲೇಟ್, ಅದು ಅದನ್ನ ನಾವು ಚೆನ್ನಾಗಿ ತಿನ್ನದ ನೆನಪು ಇದೆ ಸರ್. ಮತ್ತೆ ಶುಂಠಿ ಪೇಪರ್ಮೆಂಟ್ ಸರ್, ಅವು ಈಗ ಒಂದ್ 5 ರೂಪಾಯಿ ಕಾಯಿನ್ ತರ ಇರೋ ಸರ್, ಅವು 1 ರೂಪಾಯಿ ಕೊಟ್ಬಿಟ್ರೆ ಒಂದ್ ಬಕ್ಸೆ ಕೊಟ್ಬಿಡಾರ ಸರ್. ಅವನ್ನೆಲ್ಲ ತಿಂದಿದೀವಿ. ಈಗೆಲ್ಲ ಇತ್ತೀಚೆಗೆ ಮಾಡರ್ನ್ ಆಗೆಲ್ಲ ಬೇರೆ ಬೇರೆ ಚಾಕ್ಲೇಟ್ ಗಳು ಬಂದಿದಾವೆ ಸರ್. ಅವನ್ನೇನ್ ನಾವು ಸೌದಿಲ್ಲ, ನಮ್ಗೆ ಹಳೆ ನೆನಪುಗಳೇ, ಅವಾಗಿಂದೇ ನೆನಪು ನಮ್ಗೆ.
0: ಓಕೆ, ಶುಂಠಿ ಪೇಪರ್, ಚಾಕ್ಲೇಟ್ ಈ ತರದ
1: ಬೆಳ್ಳುಳ್ಳಿ ಚಾಕ್ಲೇಟ್.
0: ಓಕೆ, ಥ್ಯಾಂಕ್ ಯು ಅನಂತರಾಜ್ರ. ಓಕೆ, ಸೊ ಅನಂತರಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವ್ರಿಗೆ ಪೇಪರ್ ಮೆಂಟ್ ಎಲ್ಲ ಇಷ್ಟ ಆಗ್ತಿದ್ರು ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ನೀವು ಕೂಡ ನೀವು ಇಷ್ಟಪಟ್ಟಂತಹ ಚಾಕ್ಲೇಟ್ಗಳನ್ನ ತಿಂದು ಅದನ್ನ ಎಂಜಾಯ್ ಮಾಡಿದ್ರೆ ಅಂತಂದ್ರೆ ನಮ್ಮ ಜೊತೆನಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಅವರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ನಮಸ್ತೆ.
0: ನಮಸ್ತೆ,
2: ಗುಣ ಶಂಕರ್ ಘಟ್ಟ.
0: ಗುಣ ಅವರು ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ?
0: ಓ, ನಾವು ಸೂಪರ್ ಆಗಿದೀವಿ. ಹೇಗೆ ಶಂಕರ್ ಘಟ್ಟ ಕಡೆ ಮಳೆ ಬಂತ?
2: ಹಾ ಸರ್, ಮಳೆ ಇವತ್ತು ಬೆಳಗ್ಗೆಯಿಂದ ಶುರು ಆಗಿದೆ. ಶಾಲಾ ಕಾಲೇಜುಗಳಿಗೆ ಕಾಲೇಜಿಗೆಲ್ಲ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ.
0: ಹಾಗಾಗಿ ಚಾಕ್ಲೇಟ್ ಡೇ ಬಗ್ಗೆ ಮಾತಾಡ್ತಿದ್ವಿ.
2: ಹೌದು ಹೌದು ಸರ್,
0: ಹೇಳಿ, ನೀವು ಯಾವ್ಯಾವ ತರದ ಚಾಕ್ಲೇಟ್ ಗಳನ್ನ ತಿಂದಿರಾ, ನಿಮಗೆ ಯಾವ್ದು ತುಂಬಾ ಇಷ್ಟ?
2: ಸರ್, ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿರೋ ಯಾವ್ದೇ ಚಾಕ್ಲೇಟ್ ಆದ್ರೂ ಇಷ್ಟ ಆಗುತ್ತೆ ಸರ್. ಅದು ದ್ರಾಕ್ಷಿ ಗೋಡಿಂಬಿ ಅದ್ರೊಳಗಡೆ ಸಿಗುತ್ತಲ್ಲ, ಸುಮ್ನೆ ಚಾಕ್ಲೇಟ್ ಅನ್ನೋದ್ಕಿನ್ನ ಒಂಥರ. ಬಟ್ ಈಗಂತೂ ವೆರೈಟೀಸ್ ಆಫ್ ಚಾಕ್ಲೇಟ್, ಕೆಲವು ದೇಶಗಳು ಚಾಕ್ಲೇಟ್ ಗೆ ಫೇಮಸ್ ಆಗಿದೆ. ಕೆಲವರು ಚಾಕ್ಲೇಟ್ ಅನ್ನೋದೊಂದು ಒಂದು ಅತ್ಯಾಕರ್ಷಕ ಒಂಥರ ಸಿಹಿ ತಿಂಡಿ ಅಂತ ಹೇಳ್ಬೋದು ಸರ್. ಅದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ಮತ್ತೆ ಕೆಲವೊಂದು ಕಾಯಿಲೆಗಳಿಗೆ ಚಾಕ್ಲೇಟ್ ಅನ್ನ ಬಳಸ್ತಾರೆ. ಮತ್ತೆ ಅದು ಒಂದು ಅತಿಯಾಗಿ ಹುಳುಕಲ್ಲು ತಿಂದ್ರೆ ಹುಳುಕಲ್ಲಾಗುತ್ತೆ ಅಂತಾರೆ. ಯಾವ್ದನ್ನೇ ಆಗ್ಲಿ ಅತಿ ತಿಂದಾಗ ವಿಷ ಆಗಿರುತ್ತೆ, ಅದ್ ಮಾತು ಬೇರೆ. ಬಟ್ ಒಂದು ಚಾಕ್ಲೇಟ್ ಅನ್ನೋದು ಒಂದು ಸಿಹಿ ತಿನಿಸು, ಒಂದು ಕೊಡೋದಕ್ಕೆ ಕೊಳ್ಳೋದಿಕ್ಕೆ, ಒಂದು ಮಕ್ಕಳಿಗೆ ಅಟ್ರಾಕ್ಟ್ ಮಾಡೋದಿಕ್ಕೆ, ಒಂದು ಮಕ್ಕಳನ್ನ ಪ್ರೀತಿ ಗಳಿಸೋದಿಕ್ಕೆ, ಅಥವಾ ಭೇಟಿಯಾದಾಗ ಕೈ ನೀರು ಕೊಡೋದಿಕ್ಕೆ ಚಾಕ್ಲೇಟ್ ಕೊಟ್ಕೊಡ್ಲೆ ಬಾಯಿಗೆ ಹಾಕೊಳ್ಳೋ ಅಂತ ಒಂದು ವಸ್ತು ಸರ್ ಅದು. ಹಾಗಾಗಿ ಚಾಕ್ಲೇಟ್, ಚಾಕ್ಲೇಟ್ ಅನ್ನ ಮೊಟ್ಟ ಮೊದಲು ಬೆಳೆಸಿ 1847ರಲ್ಲಿ ಬ್ರಿಟಿಷ್ ನ ಜೋಸೆಫ್ ಟ್ರೈ ಅನ್ನೋರು ಚಾಕ್ಲೇಟ್ ಬಾರ್ ಅನ್ನ ಕಂಡಿಡಿದ್ರು. ಅಲ್ಲಿಂದ ಹಂತ ಹಂತವಾಗಿ ಚಾಕ್ಲೇಟ್ಗಳು ನಾನಾ ವೆರೈಟಿಲಿ ಮತ್ತೆ ಶೇಪ್ ಅಲ್ಲಿ ಮತ್ತೆ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿ ಬಂತು. ಹಿಂದೊಮ್ಮೆ ನಾನು ಒಂದ್ಸರಿ ಚಾಕ್ಲೇಟ್ ಮಾಡಿದ್ದೆ ಸರ್, ಮೊಸರು ಇದನ್ನ ಸಕ್ಕರೆ ಎಲ್ಲ ಹಾಕಿ ಪಾಕ ತೆಗೆದು ಎಲ್ಲೋ ಒಂದ್ ಕಡೆ ಓದಿ ಇದು ಮಾಡಿದ್ದು. ಬಟ್ ಖುಷಿ ಅನ್ಸುತ್ತೆ, ಚಿಕ್ಕವರಿದ್ದಾಗ ತಿಂದ್ವಿ ಸರ್ ಎಲ್ಲಾ ತರದ ಚಾಕ್ಲೇಟ್ ಗ್ರೂಪ್ ಅಲ್ಲಿ ಬರೋಂತ ಪೇಪರ್ ಮಿಂಟು, ಶುಂಠಿ ಪೇಪರ್ ಮಿಂಟು, ನಿಂಬೆ ಹುಳಿ ಪೇಪರ್ ಮಿಂಟು ಅವೆಲ್ಲ ಬಂತು. ಅವನ್ನೆಲ್ಲ ಟೋಟಲ್ ಆಗಿ ನಾವು ಚಾಕ್ಲೇಟ್ ಅನ್ಕೊಂಡಿದ್ವಿ ಚಾಕ್ಲೇಟ್ ಅಂತ. ಆಮೇಲೆ ಇದು ದೊಡ್ಡವರಾದಾಗ ಗೊತ್ತಾಗ್ತಾ ಇತ್ತು ಚಾಕ್ಲೇಟ್ ಬೇರೆ, ಈ ಸಿಹಿ ತಿನಿಸುಗಳು ಬೇರೆ, ಕ್ಯಾಂಡಿ ಬೇರೆ ಅನ್ನೋದೆಲ್ಲವ. ಬಟ್ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಚಂದ ಸರ್ ಯಾರ ಮನೆಗಾರು ಮಕ್ಳಿರೋ ಮನೆಗೆ ಹೋಗ್ಬೇಕಾರೆ ಅವಕ್ಕೆ ಹಣ್ಣು ಕೊಟ್ರೆ ಹೂ ಕೊಟ್ರೆ ಬೇರೇನು ಕೊಟ್ರೆ ಇಷ್ಟ ಆಗಲ್ಲ, ಕೈಲೊಂದು ಚಾಕ್ಲೇಟ್ ಕೊಟ್ಟು ಬಿಟ್ರೆ ಆ ಮುಖ ಎಷ್ಟು ಖುಷಿಯಿಂದ ಅವು ಕಣ್ಣರಡಿಸಿ ನೋಡುತ್ತೆ ಅಂದ್ರೆ. ಹಾಗಾಗಿ ಸನ್ಸಿಲ್ಕ್ ಚಾಕ್ಲೇಟ್ ತುಂಬಾ ಇಷ್ಟ. ಟೋಟಲಿ ಡ್ರೈ ಫ್ರೂಟ್ಸ್ ಇರೋ ಅಂತ ಚಾಕ್ಲೇಟ್ ಎಲ್ಲರೂ ಇಷ್ಟ ಆಗುತ್ತೆ ಸರ್.
0: ಓಕೆ, ಸೊ ಹಾಗಾದ್ರೆ ಈ ಚಾಕ್ಲೇಟ್ ಅಲ್ಲಿ ತಯಾರಿಸುವಂತಹ ಅಂದ್ರೆ ಮೇನ್ ಇಂಗ್ರೀಡಿಯಂಟ್ ಅಂತಂದ್ರೆ ಯಾವ್ದು ಅಂತ ನಿಮಗೆ ಗೊತ್ತಿದ್ಯಾ?
2: ಸರ್ ನಾನ್ ಅನ್ಕೊಂಡಂಗೆ ಅದು ಮೊಸರು, ಸಕ್ಕರೆ ಮತ್ತೆ ಚಾಕೋ, ಇದು ಇದನ್ನ ಯಾವ್ದೋ ಒಂದು ಚಾಕು ಅಂತ ಏನೋ ಒಂದು ಬಳಸ್ತಾರೆ ಸರ್, ಒಂದು ಇನ್ಗ್ರೀಡಿಯಂಟ್ಸ್ ಅದು.
0: ಹಾ ಓಕೆ ಓಕೆ, ನಿಯರ್ ಇದ್ದೀರಾ? ಓದಿರ್ತೀನಿ. ಏನ ಟ್ರೈ ಮಾಡಬಹುದಾ?
2: ಚಾಕು ಕೆಫಿನ್ ಕಾಫಿಲ್ ಇರುತ್ತೆ. ಚಾಕು ಏನೋ ಒಂದಿದೆ ಸರ್, ಓದಿದ್ ನೆನಪು ನನಗೆ, ಆರ್ಟಿಕಲ್ ಓದ್ತಾ ಇರ್ತೀನಲ್ಲ ಹಾಗಾಗಿ.
0: ಓಕೆ ಓಕೆ, ನೋಡೋಣ ನೆಕ್ಸ್ಟ್ ಯಾರು ಕಾಲರ್ ಹೇಳಿದ್ರೆ ಕೇಳುವ. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಗುಣ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚಾಕ್ಲೇಟ್ಗಳ ಬಗ್ಗೆ ಹೇಳ್ತಾ ಇದ್ರು, ಆ್ಯಂಡ್ ಚಾಕ್ಲೇಟ್ಗಳನ್ನ ತುಂಬ ಇಷ್ಟಪಟ್ಟು ತಿಂತಿದ್ವಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗೆ ನಾವು ಕೂಡ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ಚಾಕ್ಲೇಟ್ನ ಟೇಸ್ಟ್ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ ನೀವೆಲ್ಲ. ಸೊ ನಾನಂತೂ ಟೇಸ್ಟ್ ಮಾಡಿಲ್ಲ, ಬಟ್ ಈ ಒಂದು ಚಾಕ್ಲೇಟ್ ಏನಿದೆ ಕರ್ನಾಟಕದಲ್ಲೇ ರೆಡಿ ಆಗುವಂತಹ ಚಾಕ್ಲೇಟ್ ಆಗಿದೆ. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
3: ಹಲೋ,
0: ನಮಸ್ತೆ.
3: ನಮಸ್ತೆ, ಗೊತ್ತಿಲ್ವಾ?
0: ಗೊತ್ತಾಗ್ಲಿಲ್ಲ, ಹೇಳಿ. ಯಾರು?
3: ಚೇತನ್ ಅಂತ.
0: ಓಕೆ, ಚೇತನ್ ಅವರ
3: ಕಟಾರೆ. ಯಾರು ಅಂತ
0: ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರ ಶ್ರೀಧರ?
0: ನಾವು ಚೆನ್ನಾಗಿದ್ದೀವಿ. ಓಕೆ, ಇವತ್ತು ವರ್ಲ್ಡ್ ಚಾಕ್ಲೇಟ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಯಾವ ತರ ಚಾಕ್ಲೇಟ್ ಗಳೆಲ್ಲ ತಿಂದಿದ್ದೀರಾ? ಹೇಗೆ?
3: ಹ್ಮ್, ಕೇಳಿಸ್ಕೊಂತ ಇದ್ದೆ ಅವಾಗಿಂದ, ಎಲ್ಲ ಹೇಳ್ತಾ ಇದ್ರು.
0: ಹ್ಮ್,
3: ಅದಕ್ಕೆ ನನಗೆ ನೆನಪಾಯ್ತು, ಸ್ವಲ್ಪ ಹೇಳೋಣ ಅಂತ ಫೋನ್ ಮಾಡಿದೆ.
0: ಹೇಳಿ ಹೇಳಿ.
3: ಅದೇ ಲಿಂಬೆ ಹುಳಿ ಚಾಕ್ಲೇಟು. ಫಸ್ಟ್ ನಾನ್ ನೋಡಿದ್ದು ಶುಂಠಿ ಪೇಪರ್ ಮಿಂಟ್, ರೌಂಡ್ ಕಲರ್ದು ಇದು ಬರೋದು, ಸಣ್ಣ ಸಣ್ಣದ್ ಬರೋದು, ಅದು ಚೆನ್ನಾಗಿರೋದು. ಶುಂಠಿ ಶುಂಠಿ ತಿನ್ನಂಗಿತ್ತು ಅವಾಗ, ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇತ್ತು. ಅದಾದ್ಮೇಲೆ ಲಿಂಬೆ ಹುಳಿ ಚಾಕ್ಲೇಟು, ಅದಾದ್ಮೇಲೆ ಕಾಫಿ ಚಾಕ್ಲೇಟ್ ಅಂತ ಬರೋದು. ಆಮೇಲೆ ಅಂತ ಕಾಫಿ ಚಾಕ್ಲೇಟ್ ತಿಂದ್ರೆ ಕಾಫಿ ಕುಡ್ದಂಗ ಆಗೋದು, ಆತರ ಪರಿಮಳ ಇತ್ತು ಬಾಯಲ್ಲಿ. ಆಮೇಲೆ ಮಿಲಿ ಸ್ಪ್ರೇ ಅಂತ ಬರೋದು. ಮಿಲಿ ಸ್ಪ್ರೇ ಅಂತ ಅಂದ್ರೆ ಅದು ಹಾಲಿನ ಚಾಕ್ಲೇಟ್ ಅಂದ್ರೆ, ಅದನ್ನ ಹಾಲು ತಿಂದ್ರೆ ಅರ್ಧ ಗಂಟೆ ಕಾಲ ಹಾಗೆ ಹಾಲು ಕುಡ್ದಂಗೆ ಆಗದ, ಒಂಥರ ಬಾಯಲ್ಲಿ ತುಂಬಾ ಹಾಲು ಬರೋದು
0: ಮೋಸ್ಟ್ಲಿ. ಅದಕ್ಕೆ ಆ ಟೈಮಲ್ಲಿ ಹಾಲು ಕುಡ್ದಷ್ಟು ಖುಷಿ ಆಯ್ತು ಅಂತ ಹೇಳ್ತಿದ್ರ ಅಂತ.
3: ಅದು ಹಾಲು ಬರೋದು ಬಾಯಿ ತುಂಬಾ, ಅದೊಂಥರ ಕ್ವಾಲಿಟಿ ಇದೆ ಅಂದ್ರೆ, ಹೆಚ್ಚು ಕಮ್ಮಿ ಅರ್ಧ ಗಂಟೆ ಇರೋದ ಚಾಕ್ಲೇಟ್ ಜಗಿದ್ರೆ ಒಂಥರ ಜಿಗಿ ಜಿಗಿಚ್ ಆಗದ, ಆತರ ಆಗದ. ಒಂದ್ ಚಾಕ್ಲೇಟ್ ತಿಂದ್ರೆ ಅಷ್ಟು ಖುಷಿ ಆಗ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ. ಆಮೇಲೆ ಕ್ವಾಲಿಟಿ ಚೇಂಜ್ ಮಾಡಿದ್ರ ಅದನ್ನ, ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಬಂದಾಗ. ಆಮೇಲೆ ಇದು ಕೊಬ್ಬರಿ ಚಾಕ್ಲೇಟ್, ಅದ್ರಲ್ಲಿ ಕೊಬ್ಬರಿ ತಿಂದ್ರೆ ಅಂದ್ರೆ ಅದು ಲೋಕಲ್ ಚಾಕ್ಲೇಟ್, ಲೋಕಲ್ ಅಂಗಡಿಯಲ್ಲೆಲ್ಲ ಸಿಗೋದು, ಇಷ್ಟು ಶುದ್ಧ ಬರೋದು ಅದು ಕೊಬ್ಬರಿ ಚಾಕ್ಲೇಟ್ ಅಂದ್ರೆ. ಅದ್ ತಿಂದ್ರೆ ಫುಲ್ ಕೊಬ್ಬರಿ ಕೊಬ್ಬರಿಗೆ ಕೊಕೊನಟ್ ಸ್ಮೆಲ್ ಬರೋದು, ಆತರ ಚೆನ್ನಾಗಿತ್ತು. ಆಮೇಲೆ ಅದ್ ಬಿಟ್ರೆ ಬಿಸ್ಕೆಟ್ ಅಲ್ಲಿ ಶಕ್ತಿ ಬಿಸ್ಕೆಟ್, ಓಂ ಬಿಸ್ಕೆಟ್, ಆಮೇಲೆ ಇದು ಉಪ್ಪಿನ ಬಿಸ್ಕೆಟ್ ಅದು ಬರೋದು. ನಾವೇನಾದ್ರೂ ಹುಷಾರಿಲ್ಲ ಅಂತಂದ್ರೆ ಜ್ವರ ಬಂತಂದ್ರೆ ಲಿಂಬೆ ಹುಳಿ ಚಾಕ್ಲೇಟ್ ತುಂಬಾ ತಿಂತಾ ಇದ್ವಿ.
0: ಲಿಂಬೆ ಹುಳಿ ಚಾಕ್ಲೇಟ್ ಜ್ವರ ಬಂದಾಗ,
3: ಜ್ವರ ಬಂದಾಗ, ಯಾಕಂತಂದ್ರೆ ಬಾಯೆಲ್ಲ ಒಂಥರ ಕಹಿ ಕಹಿ ಆಗತ್ತಲ್ವಾ, ಅದಕ್ಕೆ ಮಾತ್ರೆ ನುಂಗ್ಬೇಕು ಅಥವಾ ಬಾಯೆಲ್ಲ ಕಹಿ ಕಹಿ ಅಂದ್ರೆ ಲಿಂಬೆ ಹುಳಿ ಚಾಕ್ಲೇಟ್ ತಂದು ಇಟ್ಕೊಂಡ್ಬಿಡೋದು. ಇವಾಗೂ ನಾನ್ ತಗೋಬಿಡ್ತೀವಿ, ಜ್ವರ ಬಂತು ಅಂದ್ರೆ ಇವಾಗ ಹುಡ್ಕೊಂಬಂದು ಲಿಂಬೆ ಹುಳಿ ಚಾಕ್ಲೇಟ್ ತಗೋದು.
0: ಸಿಗ್ತಾ ಇದೆಯಾ ಇವಾಗ್ಲೂ?
3: ಅಂದ್ರೆ ಅದೇ ಟೈಪ್ ಸಿಗಲ್ಲ, ಆ ಕ್ವಾಲಿಟಿ ಸಿಗಲ್ಲ.
0: ಸ್ವಲ್ಪ ರಿಲೇಟೆಡ್
3: ಸಿಗತ್ತೆ. ಈಗ ಅವಾಗೆಲ್ಲ 25 paisa ಇತ್ತು ನಾಲ್ಕನೇ ಅಂತ, ಇವಾಗ 1 rupee 2 rupee ಮಾಡಿದ್ದಾರೆ. ಅದು ಕ್ವಾಲಿಟಿ ಆ ಕ್ವಾಲಿಟಿ ಸಿಗಲ್ಲ, ದುಡ್ಡು ಜಾಸ್ತಿ ಕೊಟ್ಟರು. ಚೆನ್ನಾಗಿತ್ತು. ಆಮೇಲೆ ಕೊಬ್ಬರಿ ಬಿಸ್ಕೆಟ್, ಬೆಣ್ಣೆ ಬಿಸ್ಕೆಟ್, ಆತರ ಎಲ್ಲ ಬಿಸ್ಕೆಟ್ ಗಳು ಸಿಗೋದು. ಪಾರ್ಲೆ ಜಿ ಅಂತ ಮಾಮೂಲಿ ಸಿಗೋದು. ಆಮೇಲೆ ಕ್ರೀಮ್ ಬಿಸ್ಕೆಟ್ ಅಂತ ಸಿಗೋದು, ಅವಾಗ ಮಾರಿ ಬಿಸ್ಕೆಟ್ ಅಂತ ಸಿಗತ್ತ, ಟಾಟಾನವರ ನಾಯಿ ಬಿಸ್ಕೆಟ್ ಅಂತ ಹೇಳ್ತಾ ಇದ್ವಿ, ಆತರ ಕಾಮಿಡಿ ಮಾಡ್ಕೊಂಡ್ ತಿಂತಾ ಇದ್ವಿ ಅದನ್ನ.
0: ಅವಾಗಿಂದು
3: ಅದೇ ಒಳ್ಳೊಳ್ಳೆ ವೆರೈಟೀಸ್, ಒಳ್ಳೆ ಕ್ವಾಲಿಟಿಗಳು ಇವಾಗ ಬರಲ್ಲ. ಇವಾಗ ದುಡ್ಡು ಜಾಸ್ತಿ ಕೊಟ್ರು ಈಗ ಸ್ಟಾರ್ ಚಾಕ್ಲೇಟ್ ಅಂತ ಸಿಗತ್ತೆ, ಅದ್ ಬಾಯಲ್ಲಿ ಹಾಕಿದ್ರೆ ಫುಲ್ ಹಲ್ಲೆಲ್ಲ ಅಂಡ್ಕೊಂಡ್ಬಿಡತ್ತೆ. ಆತರ ಇರುತ್ತೆ, ಅದು ಸುಮ್ಮನೆ ರೇಟ್ ಜಾಸ್ತಿ ಏನ್ ಇರಲ್ಲ ಅದ್ರಲ್ಲಿ.
0: ಓಕೆ,
3: ಅವಾಗಿನ ಇದೆಲ್ಲ ಚಾಕ್ಲೇಟ್ ಗಳು ಅರ್ಧ ಗಂಟೆ ಇಟ್ಕೊಂಡ್ರೆ ಬಾಯ್.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಚೇತನ್ ಅವರೇ,
3: ಥ್ಯಾಂಕ್ ಯು ಶ್ರೀಧರ್ ಅವರೇ.
0: ಓಕೆ, ಸೊ ಚೇತನ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಸುಮಾರು ಚಾಕ್ಲೇಟ್ ಗಳನ್ನ ನೆನ್ಪಾಡ್ಕೊಂಡು ಹೇಳ್ತಾ ಇದ್ರು. ಸೊ ಹಾಗೆ ಯಾವ್ಯಾವ ತರ ಚಾಕ್ಲೇಟ್ ಗಳು ಇತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಹಾಗೆ ನಾನು ಕೇಳಿದಂತಹ ಪ್ರಶ್ನೆಗೆ ನಿಮಗೇನಾದ್ರು ಉತ್ತರ ಗೊತ್ತಾಗಿದೆ ಅಂತಂದ್ರೆ ನೀವು ಕೂಡ ಮೆಸೇಜ್ ಮಾಡಿ ಅಂತ ಹೇಳಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೇ ಆನ್ಸರ್ನ ಹೇಳುವಂತಹ ಟೈಮ್ ಬಂದಿದೆ. ಇವಾಗ ಈ ಚಾಕ್ಲೇಟ್ ಗಳಲ್ಲಿ ಮೇನ್ ಆಗಿ ಬಳಸುವಂತಹ ಇಂಗ್ರೀಡಿಯಂಟ್ ಏನಂತಂದ್ರೆ ಕಾಕೋ ಫ್ರೂಟ್ನ ಸೀಡ್ಸ್ಗಳನ್ನ ಬಳಕೆ ಮಾಡ್ತಾರೆ. ಸೊ ಹಾಗೆ ನಮ್ಮ ಕರ್ನಾಟಕದ ಒಂದು ಬ್ರ್ಯಾಂಡ್ ಕೂಡ ಇತ್ತು ಚಾಕ್ಲೇಟ್ದು ಅಂತ ಹೇಳ್ತಾ ಇದ್ದೆ. ಸೊ ಅದು ಕ್ಯಾಮ್ಕೋ ಆಗಿರುತ್ತೆ. ಈ ಒಂದು ಏನು ಕ್ಯಾಮ್ಕೋ ಒಂದು ಬ್ರ್ಯಾಂಡ್ನ ಕರ್ನಾಟಕ ಮತ್ತು ಕೇರಳದ ಅಡಿಕೆ ಮತ್ತು ಕಾಕೋ ಬೆಳೆಗಾರರಿಗಾಗಿ ಆರಂಭ ಮಾಡ್ತಾರೆ. 1980 ಕಾಕೋ ಮಾರುಕಟ್ಟೆ ರೈತರಿಗೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಾ ಇತ್ತು. ಸೊ ಹಾಗಾಗಿ ಚಾಕ್ಲೇಟ್ಗೆ ಇವರು ಹೆಚ್ಚಿನ ಒಂದು ಒತ್ತನ್ನು ನೀಡ್ತಾರೆ. ಇವರು ಕೊಟ್ಟಂತಹ ಚಾಕ್ಲೇಟ್ಗಳಲ್ಲಿ ಬಾರೇರಿ ಸಿಗ್ತಾ ಇತ್ತು, ಮತ್ತು ಕ್ರಸ್ಟ್ ಅಂತ ಒಂದು ಸಿಗ್ತಾ ಇತ್ತು, ಇನ್ನು ಮೆಲ್ಟೋ ಅಂತ ಕೂಡ ಒಂದು ಚಾಕ್ಲೇಟ್ಗಳು ಸಿಗ್ತಾ ಇತ್ತು ಅಂತ ಹೇಳಿ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು. ಸೊ ನಾನಂತೂ ಈ ಚಾಕ್ಲೇಟ್ಗಳನ್ನ ನೋಡಿಲ್ಲ. ನೀವು ಯಾವ ಥರ ಇದನ್ನು ಟ್ರೈ ಮಾಡಿದಿರಾ ಅಂತಂದರೆ, ಟೇಸ್ಟ್ ಮಾಡಿದಿರಾ ಅಂತಂದರೆ ನಿಮಗೆ ಹೇಗೆ ಅನಿಸಿತ್ತು ಅದನ್ನು ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ, ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಚಾಕ್ಲೇಟ್ಗಳನ್ನ ಇಷ್ಟಪಡೋದಾದರೆ ಚಾಕ್ಲೇಟ್ನ ಹಿತಮಿತಿನಲ್ಲಿ ತಿನ್ಕೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಸೊ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
6: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
7: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
8: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
9: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.

0: ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240414142. ಮೊಬೈಲ್ ಸಂಖ್ಯೆ 9535191545.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸ್ನೇಹವೇ ಸಾರ್ಥಕ, ಸ್ನೇಹವೇ ಅಮರ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿಕಾರಿಪುರ ರೋಟರಿ ಕದಂಬ ಕ್ಲಬ್, ಶಿವಮೊಗ್ಗ ರೋಟರಿ ಮಲೆನಾಡು ಇವರ ಸಂಯುಕ್ತಾಶ್ರಯದಲ್ಲಿ ರಾಯಲ್ ಆರ್ಕಿಡ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ರೋಟರಿಯನ್ ಶಿವಪ್ರಕಾಶ್ ಎಎಸ್ ಅವರ 60ನೇ ಜನ್ಮದಿನ ಆಚರಣೆ ಹಾಗೂ ಜಂಟಿ ಕ್ಲಬ್ ಮೀಟ್ ಕಾರ್ಯಕ್ರಮದಲ್ಲಿ ಶಿವಪ್ರಕಾಶ್ ದಂಪತಿಗಳನ್ನು ಅಭಿನಂದಿಸಿ ಮಾತನಾಡಿದರು. ಶಿವಪ್ರಕಾಶ್ ಉತ್ತಮ ಸ್ನೇಹಿತ. ಸಾಮಾಜಿಕ ಸೇವೆಗಳು ಮನುಷ್ಯನ ಬದುಕನ್ನು ಸಾರ್ಥಕಗೊಳಿಸುತ್ತವೆ, ಸಮಾಜಮುಖಿಯಾಗಿ ಕೆಲಸ ಮಾಡಲು ಮತ್ತಷ್ಟು ಪ್ರೇರಣೆ ನೀಡುತ್ತವೆ. ಶಿವಪ್ರಕಾಶ್ ಮತ್ತು ನನ್ನ ಸ್ನೇಹ ತುಂಬಾ ಗಟ್ಟಿಯಾದುದು, ಅವರ ಸೇವಾ ಕಾರ್ಯಗಳು ಮುಂದುವರೆಯಲಿ ಎಂದು ಹಾರೈಸಿದರು. ಮುಂದಿನ ವಿವರ. ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ 2026-27 ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಜುಲೈ 10 ನಗರದ ಮಥುರಾ ಪ್ಯಾರಡೈಸ್ನಲ್ಲಿ ಬೆಳಗ್ಗೆ 10:30 ಆಯೋಜಿಸಲಾಗಿದೆ. ಈ ಪದಗ್ರಹಣ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಒನ್ ಸ್ಟಾಪ್ ಸೆಂಟರ್ನ ಕೇಂದ್ರ ಆಡಳಿತಾಧಿಕಾರಿ ಅಕ್ಷತಾ ಹೆಚ್ಪಿ ಅವರು ಆಗಮಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಉಷಾ ಪ್ರಭು, ಸುನಿತಾ ಶ್ರೀಧರ್, ಎನ್ಜಿ ಉಷಾ, ವಸಂತ್ ಶಾಸ್ತ್ರಿ, ಕ್ಲಬ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿರಲಿದ್ದಾರೆ. ಶಿವಮೊಗ್ಗ ಇನ್ನರ್ವಿಲ್ ಕ್ಲಬ್ನ 2026-27 ಸಾಲಿನ ಕಾರ್ಯಕ್ರಮ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ ಡಿಎಂ ಸುನಿತಾ, ಐಪಿ ಅಧ್ಯಕ್ಷರಾಗಿ ಲತಾ ಎಂ ರಮೇಶ್, ಉಪಾಧ್ಯಕ್ಷರಾಗಿ ಸೀಮಾ ಸದಾನಂದ್, ಕಾರ್ಯದರ್ಶಿ ಸುಮಲತಾ ಹೆಚ್ಪಿ, ಖಜಾಂಚಿ ಶ್ರುತಿ ರಾಕೇಶ್, ಐಎಸ್ಒ ಶ್ವೇತಾ ಗಿರೀಶ್, ಬುಲೆಟ್ನ ಸಂಪಾದಕರಾಗಿ ಸೋಮಿಯ ಅವರು ಆಯ್ಕೆಯಾಗಿದ್ದಾರೆ. ಮುಂದಿನ ವಿವರ. ಜಿಲ್ಲೆಯ ಶಿಕ್ಷಣ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವುದು ಅಗತ್ಯ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಮಾನವೀಯ ಸೇವೆಗಳನ್ನು ಮಾಡುವುದರ ಮುಖಾಂತರ ಪ್ರಪಂಚದ 216 ದೇಶಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಅದರಲ್ಲೂ ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಲು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರಾಜ್ಯ ಕಾರ್ಯದರ್ಶಿ ಕೆ ಗಂಗಪ್ಪ ಗೌಡ ಅವರು ಅಭಿಮತ ವ್ಯಕ್ತಪಡಿಸಿದರು. ಅವರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ವತಿಯಿಂದ ಜಿಲ್ಲಾ ಸ್ಕೌಟ್ಸ್ ಭವನದಲ್ಲಿ ಹಮ್ಮಿಕೊಳ್ಳಲಾದ ಜಿಲ್ಲಾ ಮಟ್ಟದ ಶಿಕ್ಷಣಾಧಿಕಾರಿಗಳು, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಸಿಆರ್ಪಿ, ಬಿಆರ್ಪಿಗಳಿಗೆ ಹಮ್ಮಿಕೊಳ್ಳಲಾದ ಒಂದು ದಿನದ ಮಾಹಿತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಇಂದು ಮಕ್ಕಳಲ್ಲಿ ಇರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ಮಾಹಿತಿ ಕಾರ್ಯಾಗಾರದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು ಸಹಕರಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಎಂ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಮಾಹಿತಿ ಕಾರ್ಯಾಗಾರ ಬಹಳ ಅಗತ್ಯ. ಇದರಿಂದ ನಾವುಗಳು ಪರಿಪೂರ್ಣವಾಗುವುದರ ಜೊತೆಗೆ ಬೇರೆಯವರಿಗೂ ಸಹ ತರಬೇತಿಯನ್ನು ನೀಡಲು ಅನುಕೂಲವಾಗುತ್ತದೆ. ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಭಾರತ್ ಸ್ಕೌಟ್ಸ್ ಗೈಡ್ಸ್ ಅನ್ನು ಅನುಷ್ಠಾನಕ್ಕೆ ತರಲು ಹೆಚ್ಚು ಶ್ರಮಿಸಲು ಕರೆ ನೀಡಿದರು. ಶಿಕ್ಷಣದ ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳು ತುಂಬಾ ಅಗತ್ಯವಾಗಿದೆ ಎಂದು ನುಡಿದರು. ಈ ಕಾರ್ಯಕ್ರಮದಲ್ಲಿ ತರಬೇತಿ ಆಯುಕ್ತರಾದ ಎಚ್ ಶಿವಶಂಕರಪ್ಪ, ರಾಜೇಶ್ ಅವಲಕ್ಕಿ, ಸುಮನಾ ಶೇಖರ್, ಮಲ್ಲಿಕಾರ್ಜುನ ಕಾನೂರ್, ರುದ್ರಪ್ಪ ಚೀಲೂರ್, ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಶಿವಮೊಗ್ಗದ ಕಿಡ್ನಿ ಆಸ್ಪತ್ರೆ ಎಂದೇ ಜನಪ್ರಿಯವಾಗಿರುವ ಎನ್ಯು ಆಸ್ಪತ್ರೆಯ ತಜ್ಞ ವೈದ್ಯರು ಇನ್ನು ಮುಂದೆ ಸಾಗರದಲ್ಲಿಯೂ ಸಲಹೆ ನೀಡಲಿದ್ದಾರೆ. ಪತ್ರಕರ್ತ ಸಂಘದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆ ಮುಖ್ಯಸ್ಥ ರೂಬಿನ್ ಇಮಾನುವೆಲ್ ಜನ್ನತ್ ಮಾತನಾಡಿ, ಪ್ರತಿ ತಿಂಗಳ ಎರಡನೇ ಶನಿವಾರ ಮಧುಮೇಹ ಹಾಗೂ ಮೂತ್ರಪಿಂಡ ತಜ್ಞ ಡಾಕ್ಟರ್ ಪ್ರವೀಣ್ ಮಾಳಾವದೆ ಅವರು, ನಾಲ್ಕನೇ ಶನಿವಾರ ಮೂತ್ರಕೋಶ ಹಾಗೂ ಕಿಡ್ನಿ ಕಸಿ ತಜ್ಞ ಡಾಕ್ಟರ್ ಎಂಜಿ ಪ್ರದೀಪ್ ಅವರು ಸಾಗರದ ಸಾಯಿ ಬೃಂದಾವನ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ 3:30 ಸಂಜೆ 5:00 ಹೊರ ರೋಗಿಗಳ ಸಮಾಲೋಚನೆ ನಡೆಸಲಿದ್ದಾರೆ ಎಂದರು. ಆಸ್ಪತ್ರೆಯಲ್ಲಿ ಯಶಸ್ವಿನಿ ಯೋಜನೆ, ಖಾಸಗಿ ಆರೋಗ್ಯ ವಿಮಾ ಸೌಲಭ್ಯ ಹಾಗೂ ಬಂಜೇತನ ಚಿಕಿತ್ಸೆಯೂ ಲಭ್ಯವಿದೆ ಎಂದು ಅವರು ತಿಳಿಸಿದರು. ಮುಂದಿನ ವಿವರ. ಭದ್ರಾವತಿ ನಗರದಲ್ಲಿ 3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾನುವಾರ ರಾತ್ರಿಯಿಡೀ ಮಳೆ ಸುರಿದಿದೆ. ಸೋಮವಾರ ಬೆಳಗ್ಗೆ 11 ನಂತರ ಮಳೆ ಸ್ವಲ್ಪ ಬಿರುಸುಗೊಂಡು ಸುರಿಯುತ್ತಿದೆ. ನಗರದ ರಸ್ತೆಗಳು ಜನಸಂಚಾರವಿಲ್ಲದೆ ಬಿಕೋ ಎನ್ನುತ್ತಿದ್ದವು. ಮುಂದಿನ ವಿವರ. ಶರಾವತಿ ಹಿನ್ನೀರಿನಲ್ಲಿ ನೀರಿನ ಮಟ್ಟ ತೀವ್ರ ಕಡಿಮೆಯಾದ ಹಿನ್ನೆಲೆ ಕಳೆದ 20 ದಿನದಿಂದ ಸ್ಥಗಿತವಾಗಿದ್ದ ಹಸಿರು ಮಕ್ಕಿ ಲಾಂಚ್ ಜುಲೈ 8 ಪುನರಾರಂಭಗೊಳ್ಳಲಿದೆ. ಕಳೆದ 4-5 ದಿನದಿಂದ ಶರಾವತಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿರುವ ಕಾರಣ ಶರಾವತಿ ನದಿಗೆ ಸಾಕಷ್ಟು ನೀರು ಹರಿದು ಬರುತ್ತಿದೆ. ಮುಂದಿನ ವಿವರ. ಶಿವಮೊಗ್ಗ ತಾಲೂಕಿನ ಹೊಳಲೂರಿನ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಿಂದ ಫೋಟೋಗ್ರಾಫಿ, ವಿಡಿಯೋಗ್ರಾಫಿ, ಅಣಬೆ ಬೇಸಾಯ, ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಉಚಿತ ತರಬೇತಿ ಹಮ್ಮಿಕೊಂಡಿದ್ದು, ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವಯೋಮಿತಿಯೊಳಗಿರಬೇಕು. ಕನಿಷ್ಠ 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿದ್ದು, ಉಚಿತ ತರಬೇತಿ ಪಡೆದ ನಂತರ ಸ್ವ ಉದ್ಯೋಗ ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ 31 ದಿನಗಳ ಅವಧಿಯ ಕೋರ್ಸ್ ಆಗಿದ್ದು ಜುಲೈ 6 ಆರಂಭವಾಗಲಿದೆ. ಅಣಬೆ ಬೇಸಾಯ ಕೋರ್ಸ್ 12 ದಿನಗಳದ್ದಾಗಿದ್ದು ಜುಲೈ 27 ಹಾಗೂ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಕೋರ್ಸ್ 35 ದಿನಗಳ ಅವಧಿಯದ್ದಾಗಿದ್ದು ಜುಲೈ 29 ಆರಂಭವಾಗಲಿದೆ. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು 577216 ಅಥವಾ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481957521 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಸಂಸ್ಥೆ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಸಾಗರ ತಾಲೂಕಿನಾದ್ಯಂತ ಸೋಮವಾರ ಉತ್ತಮ ಮಳೆಯಾಗಿದ್ದು ದಿನವಿಡೀ ನಿರಂತರವಾಗಿ ಮಳೆ ಸುರಿದಿದೆ. ಮಳೆಯೊಂದಿಗೆ ಬಲವಾದ ಗಾಳಿಯೂ ಬೀಸುತ್ತಿದ್ದು ಹಲವು ಭಾಗದಲ್ಲಿ ಮರದ ಕೊಂಬೆಗಳು ಮುರಿದು ವಿದ್ಯುತ್ ತಂತಿಗಳ ಮೇಲೆ ಬಿದ್ದು ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಇದರಿಂದ ಸಾರ್ವಜನಿಕರು ಹಗಲು ರಾತ್ರಿ ತೊಂದರೆ ಅನುಭವಿಸಬೇಕಾಯಿತು. ಮಳೆಯಿಂದಾಗಿ ಗದ್ದೆಗಳು ನೀರಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗದ ಕೃಷಿನಗರ ನಿವಾಸಿ ಬಿವಿ ಸೌಮ್ಯ ಸಂಜಯ್ ಅವರು ಆಂಗ್ಲ ಭಾಷಾ ವಿಭಾಗದಲ್ಲಿ ಮಂಡಿಸಿದ ಎಸೆನ್ಷಿಯಲಿಸಂ ಆಂಡ್ ಪರ್ಫಾರ್ಮೆಟಿವಿಟಿ ಇನ್ ಸೆಲೆಕ್ಟ್ ಇಂಡಿಯನ್ ಟ್ರಾನ್ಸ್ಜೆಂಡರ್ ಆಟೋಬಯೋಗ್ರಫೀಸ್ ಎಂಬ ವಿಷಯದ ಕುರಿತು ಸಂಶೋಧನಾ ಪ್ರಬಂಧಕ್ಕೆ ಕುವೆಂಪು ವಿವಿ PhD ಪದವಿ ಲಭಿಸಿದೆ. ಬಿವಿ ಸೌಮ್ಯ ಅವರು ಪ್ರಸ್ತುತ ಶಿಕಾರಿಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದಿನ ವಿವರ. ಸಹಕಾರ ಚಿಂತನೆಗಳು ಪರಸ್ಪರ ಒಬ್ಬರನ್ನೊಬ್ಬರು ಬೆಳೆಸುವಂತೆ ಮಾಡುತ್ತದೆ ಎಂದು ಹಿರಿಯ ಸಹಕಾರಿ TG ರಾಜೇಂದ್ರ ಪ್ರಸಾದ್ ಹೇಳಿದರು. ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು, ಸಹಕಾರ ಕ್ಷೇತ್ರ ಎಂಬುದು ಕೇವಲ ಒಂದು ವ್ಯವಹಾರವಲ್ಲ, ಎಲ್ಲರಿಗಾಗಿ ಒಬ್ಬರು, ಒಬ್ಬರಿಗಾಗಿ ಎಲ್ಲರೂ ಎಂಬ ಉದಾತ್ತ ತತ್ವದ ಮೇಲೆ ನಿಂತಿರುವ ಒಂದು ದೊಡ್ಡ ಕುಟುಂಬ. ಸಂಘದ ಸದಸ್ಯರಿಂದ ಠೇವಣಿ ಸಂಗ್ರಹಣೆ ಮತ್ತು ಪಿಗ್ಮಿ ಸಂಗ್ರಹಕಾರದಿಂದ ಸಾಲ ವಿತರಣೆಯಲ್ಲಿ ಗಣನೀಯ ಏರಿಕೆಯಾಗಿದೆ. ಸಂಘ ಲಾಭದ ಹಾದಿಯಲ್ಲಿದೆ ಎಂದರು. DCC ಬ್ಯಾಂಕ್ ನಿರ್ದೇಶಕ DL ಬಸವರಾಜ್ ಮಾತನಾಡಿ, ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ, ಇನ್ನೂ ಹೆಚ್ಚಿನ ವ್ಯವಹಾರ ಮಾಡಿ ಲಾಭ ಗಳಿಸಿ ಸಂಘವು ಉತ್ತುಂಗಕ್ಕೆ ಏರಲಿ ಎಂದು ಆಶಿಸಿದರು. ಸಹಕಾರಿ ದುರೀಣ BD ಭೂಕಾಂತ್ ಮಾತನಾಡಿ, ಸದಸ್ಯರು 5 ವಾರ್ಷಿಕ ಮಹಾಸಭೆಗಳ ಪೈಕಿ ಕನಿಷ್ಠ 2ರಲ್ಲಿ ಭಾಗವಹಿಸಬೇಕು. ವರ್ಷದಲ್ಲಿ 2 ಬಾರಿ ಆರ್ಥಿಕ ವ್ಯವಹಾರ ಮಾಡಬೇಕು. ಆಗ ಮಾತ್ರ 5 ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹಾಗೂ ಮತ ಚಲಾಯಿಸಲು ಅರ್ಹತೆ ದೊರೆಯುತ್ತದೆ ಎಂದು ತಿಳಿಸಿದರು. ಸಂಘದ ಕಾನೂನು ಸಲಹೆಗಾರ PJ ವಿನಯ್ ಬಾಬು ಮಾತನಾಡಿ, ಸಂಘದಿಂದ ಸಾಲ ಪಡೆದ ಸದಸ್ಯರಿಂದ ಯಾವುದೇ ದಾವಾ ಕೇಸುಗಳನ್ನು ಹಾಕದೆ ಸಾಲ ವಸೂಲಾತಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದರು. SSLC ಹಾಗೂ ದ್ವಿತೀಯ PUCಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ಸದಸ್ಯರ ಪ್ರತಿಭಾವಂತ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಸಂಘದ ನಿರ್ದೇಶಕರಾದ ಪ್ರವೀಣ್, ವಿವೇಕ್, ಪ್ರಸಾದ್, ವಿನಾಯಕ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಗಿಡಗಳನ್ನು ಸರಿಯಾಗಿ ಬೆಳೆಸಿದರೆ ಹೆಮ್ಮರವಾಗಿ ನೆರಳು ಹಾಗೂ ಫಲ ನೀಡುವಂತೆ ಸಹಕಾರ ಕ್ಷೇತ್ರವನ್ನು ಬೆಳೆಸಿದರೆ ಅಸಂಖ್ಯಾತ ಜನರಿಗೆ ಬದುಕು ಕಲ್ಪಿಸುತ್ತದೆ ಎಂದು ಶಿವಮೊಗ್ಗ ಹಾಪ್ಕಾಮ್ಸ್ ಅಧ್ಯಕ್ಷ ವಿಜಯ್ಕುಮಾರ್ ಅಭಿಪ್ರಾಯಪಟ್ಟರು. ವಿನೋಬನಗರದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ನಿಂದ ಸಹಕಾರ ಸಪ್ತಾಹ ಭಾಗವಾಗಿ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗಿಡಗಳನ್ನು ಸಂರಕ್ಷಿಸುವಂತೆ ಸಹಕಾರ ಕ್ಷೇತ್ರವನ್ನು ರಕ್ಷಿಸಿ ಬೆಳೆಸಬೇಕಿದೆ ಎಂದರು. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಸಿ ಹನುಮಂತಪ್ಪ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನರಿಗೆ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದರು. ಸಹಕಾರ ಯೂನಿಯನ್ ನಿರ್ದೇಶಕ ನರಸಿಂಹ ಗಂಧದಮನೆ, BK ಶಿವಕುಮಾರ್, HR ವೆಂಕಟೇಶ್,

ಕೃಷಿ ಸಮಾಜದಲ್ಲಿ ಜಿಲ್ಲಾಧ್ಯಕ್ಷರಾದ ನಾಗರಾಜಪ್ಪ, ಯೂನಿಯನ್ ಸಿಇಒ ಎಚ್ ಯಶವಂತ್ ಉಪಸ್ಥಿತರಿದ್ದರು. ಮುಂದಿನ ವಿವರ: ಆರೋಗ್ಯ, ಪರಿಸರ ರಕ್ಷಣೆ, ಕ್ರೀಡಾ ಸಂಸ್ಕೃತಿ ಹಾಗೂ ಅಂಗವಿಕಲರ ಸಬಲೀಕರಣದ ಸಂದೇಶ ಸಾರುವ ಉದ್ದೇಶದೊಂದಿಗೆ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ನಿಂದ ನಗರದಲ್ಲಿ ರನ್ ಮಲೆನಾಡು ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಮಳೆಯಲ್ಲಿ ನಡೆದ ಮ್ಯಾರಥಾನ್ಗೆ ಭಾರೀ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು. ವಿಶೇಷವಾಗಿ ಮಕ್ಕಳು, ಅಂಗವಿಕಲರು, ಹಿರಿಯರು ಮಳೆಯನ್ನು ಲೆಕ್ಕಿಸದೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. 4,000 ಅಧಿಕ ಜನರು ಭಾಗವಹಿಸಿದ್ದು ಕಂಡುಬಂತು. ನಗರದ ನೆಹರು ಕ್ರೀಡಾಂಗಣ ಮುಂಭಾಗದಿಂದ ಬೆಳಗ್ಗೆ ಆರಂಭಗೊಂಡ ಮ್ಯಾರಥಾನ್ಗೆ ರಾಜ್ಯ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಚಾಲನೆ ನೀಡಿದರು. ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ಶರತ್ ಮರಿಯಪ್ಪ, ಆರ್ ಪ್ರಸನ್ನಕುಮಾರ್, ಎಂಬಿಡಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಎಷ್ಟೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೂ ಮನೆಯಲ್ಲಿ ಒಂದು ಸ್ವಚ್ಛವಾದ ಶೌಚಾಲಯ ಇಲ್ಲ ಅಂತಂದ್ರೆ ಮನೆಗೆ ಪೂರ್ಣತೆ ಇರೋದೇ ಇಲ್ಲ ಅಲ್ವಾ? ಇದನ್ನೇ ಮನಗೊಂಡು ನಮ್ಮ ಸರ್ಕಾರ ಸುಲಭ ಅಂತಾರಾಷ್ಟ್ರೀಯ ಶೌಚಾಲಯ ಯೋಜನೆಯನ್ನ ಜಾರಿಗೆ ತಂದಿದೆ. ಇದು ಕೇವಲ ಒಂದು ಕಟ್ಟಡವಲ್ಲ, ಇದು ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಏನಿದು ಯೋಜನೆ ಅಂತ ನೀವು ಕೇಳಬಹುದು. ಎಸ್, ಬಯಲು ಶೌಚ ಮುಕ್ತ ಭಾರತ ಮಾಡುವ ಉದ್ದೇಶದಿಂದ, ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಸುಲಭವಾಗಿ ಶೌಚಾಲಯ ನಿರ್ಮಿಸಿಕೊಳ್ಳಲು ಸರ್ಕಾರ ಸಹಾಯಧನ ನೀಡುತ್ತೆ. ಕೇವಲ ಹಣ ಅಷ್ಟೇ ಅಲ್ಲ ಸ್ನೇಹಿತರೆ, ವೈಜ್ಞಾನಿಕವಾಗಿ ಹೇಗೆ ಕಡಿಮೆ ಜಾಗದಲ್ಲಿ ಹೆಚ್ಚು ಸ್ವಚ್ಛತೆ ಕಾಪಾಡಿಕೊಳ್ಳಬಹುದು ಅನ್ನೋದು ಈ ಯೋಜನೆಯ ಮುಖ್ಯ ಗುರಿ ಅಂತಾನೆ ಹೇಳಬಹುದು. ಸೊ ಈ ಸುಲಭ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹಾಲಯ ಅಂದ್ರೆ ಟಾಯ್ಲೆಟ್ ಮ್ಯೂಸಿಯಂ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ದೆಹಲಿಯ ಪಾಲಂ ದಾಬ್ರಿ ರಸ್ತೆಯ ಕಿರಿದಾದ ಬೀದಿಗಳ ಮಧ್ಯೆ ಇರೋ ಈ ಪುಟ್ಟ ಮ್ಯೂಸಿಯಂ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ನಮ್ಮ ಕಲ್ಪನೆಗಳನ್ನ ಬದಲಿಸುತ್ತೆ. ಸ್ವಚ್ಛ ವಾತಾವರಣ, ನಗೆ ಮೊಗದ ಸಿಬ್ಬಂದಿಯವರು ನಮಗೆ ಸಹಾಯ ಮಾಡೋಕೆ ಅಂತಾನೆ ಇರ್ತಾರೆ. ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆಯವರೆಗೆ ಉಚಿತ ಪ್ರವೇಶವಿರುತ್ತೆ. ಪ್ರತಿ ವಿಭಾಗದ ವಿವರವನ್ನ ಸಿಬ್ಬಂದಿಯೇ ವಿವರಿಸುವ ವ್ಯವಸ್ಥೆ ಮಾಡ್ತಾರೆ. ಜಗತ್ತಿನಲ್ಲಿ ವಿಚಿತ್ರವಾದದ್ದು, ಆದ್ರೆ ವಿಶಿಷ್ಟ ಸಂಗ್ರಹಾಲಯಗಳ ಪಟ್ಟಿಯಲ್ಲಿ ಇದಕ್ಕೂ ಸ್ಥಾನವಿದೆ ಅಂತಾನೆ ಹೇಳಬಹುದು. 1992 ಬಿಂದೇಶ್ವರ್ ಪಾಠಕ್ ಸ್ಥಾಪಿಸಿದ ಈ ಮ್ಯೂಸಿಯಂ ಶೌಚಾಲಯಗಳ ಇತಿಹಾಸವನ್ನು ದಾಖಲಿಸುವುದರ ಜೊತೆಗೆ ಸ್ವಚ್ಛತೆ ಮತ್ತು ಆರೋಗ್ಯದ ಮಹತ್ವವನ್ನ ತಿಳಿಸುವ ಉದ್ದೇಶ ಹೊಂದಿದೆ. ಸುಲಭ ಶೌಚಾಲಯಗಳ ಮೂಲಕ ಭಾರತದಲ್ಲಿ ಸಾಮಾಜಿಕ ಕ್ರಾಂತಿ ತಂದವರೇ ಅವರು ಅಂತಾನೆ ಹೇಳಬಹುದು. ಮ್ಯೂಸಿಯಂ ಪ್ರವೇಶಿಸುವ ಮೊದಲು ಅಂಗಳದಲ್ಲೇ ವಿವಿಧ ಕಡಿಮೆ ವೆಚ್ಚದ ಶೌಚಾಲಯ ಮಾದರಿಗಳ ಪ್ರದರ್ಶನವಿದೆ. 2 ಗುಂಡಿಗಳ ವ್ಯವಸ್ಥೆಯ ಈ ವಿನ್ಯಾಸದಲ್ಲಿ ಒಂದು ತುಂಬಿದ ನಂತರ ಮತ್ತೊಂದು ಬಳಕೆಗೆ ಬರುತ್ತೆ, ಹೀಗಾಗಿ ತ್ಯಾಜ್ಯ ಗೊಬ್ಬರವಾಗುವುದಕ್ಕೆ ಸಮಯ ಸಿಗುತ್ತೆ. ಈ ಚಲುಕಡ್ಡಿ, ಬಿದಿರು, ಕಲ್ಲು, ಇಟ್ಟಿಗೆ, ಗೋಣಿ ಚೀಲ ಮುಂತಾದ ವಸ್ತುಗಳಿಂದ ನಿರ್ಮಿಸಬಹುದಾದ ಮಾದರಿಗಳ ವಿವರಗಳು ಪ್ರಾಯೋಗಿಕವಾಗಿವೆ ಅಂತಾನೆ ಹೇಳಬಹುದು. ಸೊ ಹಾಗೆ ಸೇತರೆ ಈ ಮ್ಯೂಸಿಯಂನ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿರುತ್ತೆ. ಸೊ ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗೆ ಈ ಒಂದು ಶೌಚಾಲಯ ಸಂಗ್ರಹಾಲಯವು ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹಾಲಯವು ದೆಹಲಿಯ ಪಾಲಂ ಧಾಬ್ರಿ ರಸ್ತೆಯ ಕಿರಿದಾದ ಬೀದಿಗಳ ಮಧ್ಯೆ ಇರುವ ಈ ಪುಟ್ಟ ಮ್ಯೂಸಿಯಂ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಈ ಮ್ಯೂಸಿಯಂ ಒಳಗೆ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಪ್ರಾಚೀನ, ಮಧ್ಯಯುಗ ಮತ್ತು ಆಧುನಿಕ. ಈ ಪ್ರಾಚೀನ ವಿಭಾಗದಲ್ಲಿ ಸಿಂಧೂ ಕಣಿವೆಯ ನಾಗರಿಕತೆ, ಬ್ಯಾಬಿಲೋನ್, ಗ್ರೀಸ್ ಮತ್ತು ರೋಮ್ಗಳ ಶೌಚ ವ್ಯವಸ್ಥೆಗಳ ಚಿತ್ರಣವಿರುತ್ತೆ. ಗುಜರಾತಿನ ಲೋಥಾಲ್ನಲ್ಲಿ ಕ್ರಿಸ್ತಪೂರ್ವ 2300ರಲ್ಲಿ ಮನೆಗಳಿಗೆ ಪ್ರತ್ಯೇಕ ಶೌಚಾಲಯಗಳಿದ್ದು ಮಣ್ಣಿನ ಕೊಳವೆಗಳ ಮೂಲಕ ಅವು ಪರಸ್ಪರ ಸಂಪರ್ಕ ಹೊಂದಿದ್ವು ಎಂಬ ಮಾಹಿತಿ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ. ಇನ್ನ ಮಧ್ಯಯುಗ ವಿಭಾಗದಲ್ಲಿ ಅಂದ್ರೆ ಈ ಅರಮನೆಗಳು ಕೋಟೆಗಳಲ್ಲಿದ್ದ ಶೌಚಾಲಯ ಮಾದರಿಗಳು, ಚೇಂಬರ್ ಪಾಟ್ಗಳು ಮತ್ತು ಭೇಟಿ ಸಂದರ್ಭಗಳಲ್ಲಿ ಬಳಸ್ತಾ ಇದ್ದಂತಹ ಪೋರ್ಟೇಬಲ್ ಕಮೋಡ್ಗಳು ಕಾಣಿಸ್ತಾವೆ. ಇಲ್ಲಿ ವಿಶೇಷ ಗಮನ ಸೆಳೆಯುವುದು ಫ್ರಾನ್ಸ್ನ ರಾಜ ಲೂಯಿ 14ನೇಯವರ ಸಿಂಹಾಸನದ ಪ್ರತಿಕೃತಿ. ಮಲಬದ್ಧತೆಯಿಂದ ಬಳಲ್ತಾ ಇದ್ದ ರಾಜ ಸಭೆ ಮಧ್ಯೆ ಎದ್ದು ಹೋಗುವುದನ್ನ ತಪ್ಪಿಸೋದಕ್ಕೆ ಸಿಂಹಾಸನದಲ್ಲೇ ಶೌಚ ವ್ಯವಸ್ಥೆ ಮಾಡಿಸಿಕೊಂಡಿದ್ನಂತೆ. ಆಶ್ಚರ್ಯ ಏನು ಅಂತಂದ್ರೆ, ಭೋಜನಕ್ಕೆ ಏಕಾಂತ ಬಯಸುತ್ತಿದ್ದ ರಾಜ ಶೌಚವನ್ನು ಸಭೆಯಲ್ಲೇ ನಡೆಸ್ತಾ ಇದ್ದ. ಅದನ್ನ ನೋಡುವುದೇ ಶುಭವೆಂದು ಜನರು ಭಾವಿಸ್ತಾ ಇದ್ರು ಸೇದ್ರೆ. ಹಾಗೆ ಈ ಬ್ರಿಟಿಷರು ಬೇಟೆಗೆ ಹೋಗುವಾಗ ಬಳಸುತ್ತಿದ್ದಂತಹ ಆಭರಣ ಪೆಟ್ಟಿಗೆಯಂತೆ ಕಾಣುವ ಕಮೋಡ್ಗಳು ಕಳ್ಳರು ಕದ್ದರೆ ಅವರಿಗೆ ಆಗುವ ಆಘಾತದ ಕಲ್ಪನೆಗೂ ನಗು ಬರುತ್ತೆ. ಹಾಗೆ ಅಲ್ಲೊಂದು ವಿಚಿತ್ರವಾದ ಮಾದರಿ ಟೇಬಲ್ ಟಾಪ್ ಟಾಯ್ಲೆಟ್ ಕೂಡ ಇದೆ. ಮೇಜಿನಂತೆ ಕಾಣುವ ಇದರ ಮೇಲೆ ಊಟ ಬಡಿಸಲಾಗ್ತಾ ಇತ್ತು. ಅವಸರ ಬಂದ್ರೆ ಮೇಲ್ಭಾಗ ತೆರೆದರೆ ಅದೇ ಶೌಚಾಲಯವಾಗಿತ್ತು ಸ್ನೇಹಿತರೆ. ಹಾಗೆ ಇನ್ನ ರೋಮನ್ ಕಾಲದಲ್ಲಿ ಬಂಗಾರ, ಬೆಳ್ಳಿ, ಚೇಂಬರ್ ಪಾಟ್ಗಳನ್ನ ಬಳಸಲಾಗ್ತಾ ಇತ್ತು. ರಾಣಿ ವಿಕ್ಟೋರಿಯಾ ಬಳಸಿದ್ದ ಅಲಂಕೃತ ಪಾಟ್ ಕೂಡ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ಆದರೆ ತ್ಯಾಜ್ಯ ನಿರ್ವಹಣೆ ದೊಡ್ಡ ಸಮಸ್ಯೆಯಾಗಿದ್ದು ಯುರೋಪ್ನಲ್ಲಿ ಕಿಟಕಿಯಿಂದಲೇ ಬೀದಿಗೆ ಸುರಿತಾ ಇದ್ದುದರಿಂದ ಜನರು ಎತ್ತರದ ಚಪ್ಪಲಿ ಧರಿಸ್ತಾ ಇದ್ರು. 1920ರ ಅಮೆರಿಕದಲ್ಲಿ ಕಚೇರಿಗಳಲ್ಲಿದ್ದ ಎರಡು ಅಂತಸ್ತಿನ ಶೌಚಾಲಯ ಮಾದರಿಯು ಇಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಮೇಲಿನ ಅಂತಸ್ತು ಅಧಿಕಾರಿಗಳಿಗೆ ಹಾಗೆ ಕೆಳಗಿನದ್ದು ನೌಕರರಿಗೆ ಅಂತ ಮಾಡ್ಕೊಂಡಿದ್ರು. ಇಲ್ಲಿ ಆಧುನಿಕ ವಿಭಾಗದಲ್ಲಿ ಇವತ್ತಿನ ಶೌಚ ವ್ಯವಸ್ಥೆಗಳ ಅಭಿವೃದ್ಧಿಯನ್ನ ನೋಡಬಹುದು. ಜಪಾನಿನ ಸ್ವಯಂ ಸ್ವಚ್ಛಗೊಳಿಸುವ ಟಾಯ್ಲೆಟ್, ಹೀಟಿಂಗ್ ಮತ್ತು ಮಸಾಜ್ ಸೌಲಭ್ಯಗಳ ಆಸನ, ಸೌರಶಕ್ತಿಯಿಂದ ಮಲವನ್ನು ಬೂದಿಯನ್ನಾಗಿ ಪರಿವರ್ತಿಸುವ ವ್ಯವಸ್ಥೆ, ಇವೆಲ್ಲವೂ ಕೂಡ ತಂತ್ರಜ್ಞಾನದ ಅದ್ಭುತ ಉದಾಹರಣೆಗಳು ಅಂತಾನೆ ಹೇಳ್ಬೋದು. ಇಲ್ಲಿ ಕೇವಲ ಉಪಕರಣಗಳಷ್ಟೇ ಅಲ್ಲ, ಶೌಚಾಲಯಕ್ಕೆ ಸಂಬಂಧಿಸಿದ ಸೃಜನಶೀಲ ಅಭಿವ್ಯಕ್ತಿಯೂ ಇದೆ ಅಂತಾನೆ ಹೇಳ್ಬೋದು. ಫೋಟೋಗಳು, ಚಿತ್ರಗಳು, ಕವನಗಳು, ಕಾರ್ಟೂನ್ಗಳು, ಉಕ್ತಿಗಳು ಮನೋರಂಜಿಸುತ್ತೆ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಶೌಚಾಲಯದ ಅಭ್ಯಾಸ ಬೆಳೆಸೋದಕ್ಕೆ ಜಪಾನಿನಲ್ಲಿ ತಯಾರಾದ ಆಟಿಕೆ ವಿಶೇಷ. ನಾಣ್ಯ ಹಾಕಿದ್ರೆ ಫ್ಲಶ್ ಶಬ್ದ ಬರುತ್ತೆ. ಥೈಲ್ಯಾಂಡ್ನಲ್ಲಿ ಆನೆಗಳಿಗೆ ಕಮೋಡ್ ಬಳಸುವ ತರಬೇತಿ ನೀಡುವ ಚಿತ್ರವೂ ಕೂಡ ಗಮನ ಸೆಳೆಯುತ್ತೆ. ಸುಮಾರು 2 ಗಂಟೆಗಳ ವೀಕ್ಷಣೆಯ ನಂತರ ಹೊರಬರುವಾಗ ಮಾತನಾಡೋದಕ್ಕೆ ಸಂಕೋಚ ಪಡುವ ವಿಷಯ ಶೌಚಾಲಯ ಎಷ್ಟು ಮಹತ್ವದ ಇತಿಹಾಸ ಮತ್ತು ಸಾಮಾಜಿಕ ಪಾತ್ರ ಹೊಂದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗುತ್ತೆ ಸ್ನೇಹಿತರೆ. ಸ್ವಚ್ಛ ಮತ್ತು ಆರೋಗ್ಯಕರ ಸಮಾಜದ ನಿರ್ಮಾಣದಲ್ಲಿ ಇದರ ಪಾತ್ರ ಅನಿವಾರ್ಯ ಎಂಬ ಅರಿವು ಮನಸ್ಸಿನಲ್ಲಿ ಗಾಢವಾಗಿ ಉಳಿಯುತ್ತೆ. ಸೊ ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ಈ ಒಂದು ಸೌಲಭ್ಯ ಯಾರಿಗೆಲ್ಲ ಸಿಗುತ್ತೆ, ಹಾಗೆ ಈ ಯೋಜನೆಯ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವೆಲ್ಲರೂ ಮ್ಯೂಸಿಯಂ ಅಂತ ಹೇಳಿದ ಕೂಡಲೇ ತಕ್ಷಣ ಹಳೆಯ ಕಾಲದ ನಾಣ್ಯಗಳು, ಕತ್ತಿ ಗುರಾಣಿ ಅಥವಾ ಪೇಂಟಿಂಗ್ಸ್ ಅಂತ ನೆನಪಿಸಿಕೊಳ್ತೇವೆ ಅಲ್ವಾ? ಆದರೆ ಇವತ್ತು ನಾನು ನಿಮಗೆಲ್ಲ ಒಂದು ವಿಭಿನ್ನವಾದ ಮ್ಯೂಸಿಯಂ ಬಗ್ಗೆ ಹೇಳ್ತಾ ಇದ್ದೆ. ಅದೇ ದೆಹಲಿಯಲ್ಲಿರುವ ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹಾಲಯ. ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅಂತ ಅನ್ಸಿದ್ರೂ ಇದು ಜಗತ್ತಿನ ವಿಶಿಷ್ಟ ಮ್ಯೂಸಿಯಂಗಳಲ್ಲಿ ಒಂದು. ಕಳೆದ ಭಾಗದಲ್ಲಿ ನಾನು ಈ ಮ್ಯೂಸಿಯಂನ ವಿಶೇಷತೆಯ ಬಗ್ಗೆ ತಿಳಿಸಿದ್ದಾಯ್ತು. ಹಾಗಾದ್ರೆ ಈ ಒಂದು ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಯೋಜನೆ ಯಾರಿಗೆಲ್ಲ ಸೌಲಭ್ಯ ಸಿಗುತ್ತೆ, ಹಾಗೆ ಈ ಯೋಜನೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳೋದಾದ್ರೆ, ಎಸ್, ನಿಮ್ಮಲ್ಲಿ ಬಿಪಿಎಲ್ ಕಾರ್ಡ್ ಇದೆಯಾ ಅಥವಾ ನೀವು ಸಣ್ಣ ಹಿಡುವಳಿದಾರರೇ, ಹಾಗಾದ್ರೆ ಈ ಯೋಜನೆ ನಿಮಗೆ ವರದಾನ. ಮಹಿಳೆಯರ ಸುರಕ್ಷತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ. ಮನೆಯ ಹೆಣ್ಣು ಮಕ್ಕಳು ಕತ್ತಲಾಗುವವರೆಗೂ ಕಾಯುವ ಪರಿಸ್ಥಿತಿ ಇನ್ಮುಂದೆ ಇರಬಾರದು ಅನ್ನೋದೇ ಇದರ ಆಶಯ ಅಂತಾನೆ ಹೇಳಬಹುದು. ಸೊ ಈ ಒಂದು ಯೋಜನೆಯ ವಿಶೇಷತೆಗಳು ಹೀಗಿವೆ. ಶೌಚಾಲಯ ಕಟ್ಟೋದಕ್ಕೆ ಸರ್ಕಾರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮೆ ಮಾಡುತ್ತೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದ ಟ್ವಿನ್ ಪಿಟ್ ಮಾದರಿಯನ್ನ ಬಳಸಿ ಅತಿ ಕಡಿಮೆ ನೀರಿನಲ್ಲಿ ಸ್ವಚ್ಛತೆ ಕಾಪಾಡಬಹುದು. ಹಾಗೆ ಇದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡದೆ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸುವ ತಂತ್ರಜ್ಞಾನ ಹೊಂದಿದೆ. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಸ್ವಚ್ಛತೆ ಅನ್ನೋದು ನಮ್ಮ ಮನೆಯಿಂದಲೇ ಶುರುವಾಗಬೇಕು. ನಮ್ಮ ನಗರ ಶಿವಮೊಗ್ಗವನ್ನು ಸುಂದರವಾಗಿಸೋದು ಎಷ್ಟು ಮುಖ್ಯವೋ, ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡೋದು ಕೂಡ ಅಷ್ಟೇ ಮುಖ್ಯ. ಸೊ ನೀವು ಇನ್ನೂ ಈ ಯೋಜನೆಯ ಲಾಭ ಪಡೆದಿಲ್ಲ ಅಂತಂದ್ರೆ ತಕ್ಷಣ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆಯನ್ನು ಸಂಪರ್ಕಿಸಿ, ದಾಖಲೆಗಳನ್ನು ನೀಡಿ, ಸರ್ಕಾರದ ಈ ಯೋಜನೆಯನ್ನು ನಿಮ್ಮದಾಗಿಸಿಕೊಳ್ಳಿ. ನೆನ್ಪಿಡಿ, ಸ್ವಚ್ಛ ಶೌಚಾಲಯ ಸುಂದರ ಜೀವನ. ಈ ಸಂಜೆ ನಿಮ್ಮ ಮುಖದಲ್ಲಿ ನಗು ಸದಾ ಇರಲಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅಮಾವಾಸ್ಯೆಯೆಂದು ಚಂದ್ರ ಕಂಡಿದ್ದಾನೆ. ಶುಭವೋ ಅಶುಭವೋ ತಿಳಿಯದು. ಹುಣ್ಣಿಮೆಯೆಂದು ಈತ ಜೊತೆಗಿದ್ದಾನೆ. ಪ್ರೀತಿಯ ಉಪಶಮನದ ಮಜಲಿದು.

0: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9 5 3 8 8 9 7

ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 82 9 6 8 6 0 9 6 2 7 9. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ನಮಗೆ ಅಚ್ಚರಿಯ ವಿಚಾರಗಳು ಸುಮಾರು ಸಿಗುತ್ತೆ. ಅಂತಹ ಅಚ್ಚರಿಯ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದ್ರೆ, ನಮ್ಮ ಭೂಮಿಯ ಮೇಲೆ ಹೆಚ್ಚಿನ ಪ್ರಮಾಣ ನೀರಿದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಹಾಗೆ ಆ ನೀರಿನ ಮಧ್ಯದಲ್ಲಿ ಕೂಡ ಕೆಲವೊಂದು ದ್ವೀಪಗಳು ಇರೋದನ್ನ ನಾವು ನೋಡಬಹುದು. ಅಂಡ್ ಆ ಪುಟ್ಟ ಪುಟ್ಟ ಆ ಭೂಪ್ರದೇಶ ಏನಿದೆ ಅದನ್ನ ದ್ವೀಪ ಅಂತ ಕರಿತೀವಲ್ವಾ. ಸೊ ಆ ದ್ವೀಪಗಳಲ್ಲಿ ಹಲವಾರು ಅಚ್ಚರಿಯ ವಿಚಾರಗಳನ್ನು ಕೂಡ ನಾವು ಗಮನಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಇವತ್ತು ನಾನು ಕೂಡ ನಿಮಗೆ ಆ ಪುಟ್ಟ ದ್ವೀಪದ ಅಚ್ಚರಿಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಶೋನ ಪೂರ್ತಿಯಾಗಿ ಕಳಿಸ್ಕೊಳ್ಳಿ, ಹಾಗೆ ಅಲ್ಲಿರುವಂತಹ ಅಚ್ಚರಿ ಬಗ್ಗೆ ಕೂಡ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾವತ್ತಾದರೂ ಯಾವ್ದಾದ್ರು ದ್ವೀಪಗಳಿಗೆ ಭೇಟಿ ನೀಡಿದ್ದೀರಾ ಅಂತಂದ್ರೆ ಅಲ್ಲಿರುವಂತಹ ಅಚ್ಚರಿಯ ವಿಚಾರಗಳ ಬಗ್ಗೆನೂ ಕೂಡ ನಮ್ಮ ಜೊತೆನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಬಹುದು. ಸೊ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಸಂಖ್ಯೆ 9686 82 7 9 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರಂಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ ನಿಮಗೆ ಅಚ್ಚರಿಯನ್ನು ಹುಟ್ಟಿಸುವಂತಹ ಕೆಲವೊಂದಷ್ಟು ಪ್ರದೇಶಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಸೊ ಇವತ್ತು ನಾನು ಹೇಳ್ತಾ ಇರುವಂತೆ ನಮ್ಮ ಜಗತ್ತಿನಾದ್ಯಂತ ಅಥವಾ ನಮ್ಮ ಭೂಮಿಯಲ್ಲಿ ಸಮುದ್ರದ ನೀರು ಹೆಚ್ಚಿನ ಪ್ರಮಾಣದಲ್ಲಿದೆ. ಅದರ ಮಧ್ಯದಲ್ಲೇ ಕೂಡ ಒಂದು ದ್ವೀಪಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಆ ದ್ವೀಪಗಳಲ್ಲಿ ಪುಟ್ಟ ದ್ವೀಪದ ಒಂದು ಅಚ್ಚರಿಯ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಶೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಹಾಗೆ ಈ ಅಚ್ಚರಿಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇವಾಗ ನಾವು ಫಸ್ಟ್ ನೋಡ್ತೀವಿ ಅಂತಂದರೆ ಹಿಂದೂ ಮಹಾಸಾಗರದಲ್ಲಿರುವಂತಹ ಸಣ್ಣ ದ್ವೀಪ ಸೀಶೆಲ್ಸ್. ಈ ರಾಷ್ಟ್ರದ ಜೊತೆಗೆ ಭಾರತದ ಸಂಬಂಧ ಕೇವಲ ವ್ಯೂಹಾತ್ಮಕವಾಗಿರೋದೇ 256 ವರ್ಷಗಳಷ್ಟು ಹಳೆಯದಾಗಿದೆ. 1770 ಇಲ್ಲಿ ಮೊದಲ ಶಾಶ್ವತ ವಸಾಹತು ಸ್ಥಾಪನೆಯಾದಾಗ ಅಲ್ಲಿಗೆ ತಲುಪಿದಂತಹ 27 ಜನರಲ್ಲಿ 5 ಜನ ಭಾರತೀಯರಾಗಿರ್ತಾರೆ. ಪ್ರಸಕ್ತ ಸೀಶೆಲ್ಸ್ನ 1.3 ಲಕ್ಷ ಜನಸಂಖ್ಯೆಯಲ್ಲಿ ಪ್ರತಿ 8ನೇ ಪ್ರಜೆಯೂ ಕೂಡ ಭಾರತೀಯ ಮೂಲದವರಾಗಿರ್ತಾರೆ. ಹಿಂದೂ ಮಹಾಸಾಗರದಲ್ಲಿ ಪ್ರಮುಖ ಜಾಗತಿಕ ವ್ಯಾಪಾರ ನೌಕಾ ಮಾರ್ಗಗಳು ಹಾದು ಹೋಗುವಂತಹ ಆಯಕಟ್ಟಿನ ಜಾಗದಲ್ಲಿ ಸೀಶೆಲ್ಸ್ ನೆಲೆಸಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ಸೀಶೆಲ್ಸ್ನಲ್ಲಿ ಏನು ಅಂತಹ ಅಚ್ಚರಿಯ ವಿಚಾರಗಳಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ಕೂಡ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ನೌಕಾ ಮಾರ್ಗಗಳು ಹಾದು ಹೋಗುವಂತಹ ಆಯಕಟ್ಟಿನ ಜಾಗದಲ್ಲಿ ಈ ಒಂದು ಸೀಶೆಲ್ಸ್ ನೆಲೆಸಿರೋದ್ರಿಂದ ಭಾರತ, ಅಮೇರಿಕಾ, ಫ್ರಾನ್ಸ್ ಮತ್ತು ಚೀನಾ ಸೇರಿದಂತೆ ವಿಶ್ವದ ಪ್ರಮುಖ ದೇಶಗಳಿಗೆ ಇದು ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ದೇಶ ಆಗಿದೆ. ಇನ್ನು ಇದರ ವಿಶೇಷತೆಗಳನ್ನು ನಾವು ನೋಡ್ತೀವಿ ಅಂತ ಹೋದರೆ ಇಲ್ಲಿರುವಂತಹ ವಿಶಿಷ್ಟ ಪ್ರಾಕೃತಿಕ ಸೌಂದರ್ಯ ಮತ್ತು ಭೌಗೋಳಿಕ ಪ್ರಾಮುಖ್ಯತೆಯಿಂದ ಗಮನ ಸೆಳೆಯುವಂತಹ ದೇಶ ಸೀಶೆಲ್ಸ್ ಆಗಿದೆ. ಹಿಂದೂ ಮಹಾಸಾಗರದಲ್ಲಿ ನೆಲೆಸಿರುವಂತಹ ಈ ಪುಟ್ಟ ದ್ವೀಪ ಕುರಿತಾದ ಆಸಕ್ತಿದಾಯಕ ಸಂಗತಿಗಳು ಇವತ್ತಿನ ಶೋನಲ್ಲಿ ನೀವು ಕೇಳಬಹುದು. ಸೊ ಹಾಗಿದ್ರೆ ಈ ಒಂದು ಸೀಶೆಲ್ಸ್ ದ್ವೀಪಕ್ಕೆ ನೀವ್ಯಾವತ್ತಾದರೂ ಟ್ರಿಪ್ನ ಪ್ಲಾನ್ ಮಾಡಬೇಕು ಅಂತ ಇದ್ರೆ, ಸೊ ಆ ಥರದ ಒಂದು ಆಲೋಚನೆ ಇದ್ರೆ ಅದನ್ನು ಕೂಡ ಟ್ರೈ ಮಾಡಿ. ಆ್ಯಂಡ್ ಹಾಗೆ ಹಿಂದೂ ಮಹಾಸಾಗರದಲ್ಲಿ ನೆಲೆಸಿರುವಂತಹ ಈ ಪುಟ್ಟ ದ್ವೀಪದ ಕುರಿತಾದ ಆಸಕ್ತಿದಾಯಕ ವಿಚಾರಗಳನ್ನು ನೋಡೋದಾದರೆ ಇಲ್ಲಿ 115 ದ್ವೀಪಗಳ ಸಮ್ಮಿಲನ ಆಗಿದೆ ಅಂತಲೇ ಹೇಳ್ಬೋದು. ಸೀಶೆಲ್ಸ್ ಒಟ್ಟು 115 ಸಣ್ಣ ಮತ್ತು ದೊಡ್ಡ ದ್ವೀಪಗಳನ್ನು ಒಳಗೊಂಡಿದೆ. ಆಶ್ಚರ್ಯಕರ ಸಂಗತಿ ಅಂತಂದರೆ ಇವುಗಳಲ್ಲಿ 33 ದ್ವೀಪಗಳಲ್ಲಿ ಮಾತ್ರ ಜನರು ವಾಸ ಮಾಡ್ತಾ ಇದ್ದಾರೆ. ಹಾಗಾದರೆ ಇನ್ನುಳಿದಂತಹ ದ್ವೀಪಗಳಲ್ಲಿ ಏನೆಲ್ಲ ಇದೆ, ಹಾಗೆ ದ್ವೀಪಕ್ಕೆ ಹೊಂದಿಕೊಂಡಂತೆ ಯಾವೆಲ್ಲ ಬೀಚ್ಗಳಿದ್ದಾವೆ, ಜೊತೆಗೆ ಅಲ್ಲಿ ಇರುವಂತಹ ಇನ್ನೂ ಉಳಿದಂತಹ ಭಾಗದಲ್ಲಿ ಏನೆಲ್ಲ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ, ಈ ಥರದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇನ್ನಷ್ಟು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದ ಹಾಗೆ, ಸೊ ಈ ಒಂದು ಪುಟ್ಟ ದ್ವೀಪದ ಅಚ್ಚರಿಯ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಅಲ್ಲಿ ತುಂಬಾನೇ ಅಚ್ಚರಿಯ ವಿಚಾರಗಳನ್ನ ಗಮನಿಸಬಹುದು. ನಾನಾಗಲೇ ಹೇಳಿದ ಹಾಗೆ ಈ ಒಂದು ಸೀಶೆಲ್ಸ್ ಎನ್ನುವಂತಹ ದ್ವೀಪ 115 ದ್ವೀಪಗಳ ಸಮ್ಮೇಳನದಿಂದ ಕೂಡಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಆಶ್ಚರ್ಯಕರ ಸಂಗತಿ ಅಂತಂದರೆ ಇಲ್ಲಿರುವಂತಹ 33 ದ್ವೀಪಗಳಲ್ಲಿ ಮಾತ್ರ ಜನ ವಾಸ ಮಾಡ್ತಾ ಇದ್ದಾರೆ. ಇನ್ನುಳಿದಂತಹ ಒಂದು ಸುಂದರವಾದಂತಹ ದ್ವೀಪಗಳಲ್ಲಿ ಅಥವಾ ಆ ದ್ವೀಪಕ್ಕೆ ಹೊಂದಿಕೊಂಡಂತೆ ಇರುವಂತಹ ಬೀಚ್ಗಳಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಆನ್ಸೋರ್ಸ್ ಡಿ ಅರ್ಜೆಂಟ್ ಬೀಚ್ ವಿಶ್ವದ ಸುಂದರವಾದ ಕಡಲ ತೀರಗಳಲ್ಲಿ ಒಂದಾಗಿದೆ. ಗುಲಾಬಿ ಬಣ್ಣದ ಗ್ರಾನೈಟ್ ಬಂಡೆಗಳು ಮತ್ತೆ ತಿಳಿ ನೀಲಿ ಬಣ್ಣದ ಸಮುದ್ರ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಇನ್ನು ಸೀಶೆಲ್ಸ್ನ ರಾಜಧಾನಿಯಾದಂತಹ ವಿಕ್ಟೋರಿಯಾ ವಿಶ್ವದ ಅತ್ಯಂತ ಚಿಕ್ಕ ರಾಜಧಾನಿಗಳಲ್ಲಿ ಒಂದಂತೇಳಿ ಗುರುತಿಸಲ್ಪಟ್ಟಿದೆ. ಈ ನಗರದ ಒಟ್ಟು ಜನಸಂಖ್ಯೆ ಕೇವಲ 40-45 ಸಾವಿರ ಅನುಪಾಸಿನಲ್ಲಿದೆ. ವಿಕ್ಟೋರಿಯಾದಲ್ಲಿ ಈ ಹಿಂದೆ ಕೇವಲ ಒಂದೇ ಒಂದು ಟ್ರಾಫಿಕ್ ಸಿಗ್ನಲ್ ಇತ್ತು. ಪ್ರಸ್ತುತ ದಿನಗಳಲ್ಲಿ ವಾಹನ ದಟ್ಟಣೆ ನಿಯಂತ್ರಣ ಮಾಡುವುದಕ್ಕೆ ಇನ್ನೂ ಕೆಲವು ಸಿಗ್ನಲ್ಗಳನ್ನು ಅಳವಡಿಸಲಾಗಿದ್ದರೂ ಕೂಡ ಈ ಹಳೆಯ ರೋಚಕ ಸಂಗತಿ ಇವತ್ತಿಗೂ ಕೂಡ ಈ ನಗರದ ವಿಶಿಷ್ಟ ಗುರುತಾಗಿ ಉಳ್ಕೊಂಡಿದೆ. ಇನ್ನು ಸೀಶೆಲ್ಸ್ ದೇಶಕ್ಕೆ ಯಾವುದೇ ರೀತಿಯ ಕಾಯಂಆದಂತಹ ಸೇನಾಪಡೆ ಇಲ್ಲ. ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಯ ಸಂಪೂರ್ಣ ಜವಾಬ್ದಾರಿಯನ್ನು ಇಲ್ಲಿನ ಕೋಸ್ಟ್ ಗಾರ್ಡ್ ಮತ್ತು ಪೊಲೀಸ್ ಪಡೆಗಳು ನಿರ್ವಹಿಸ್ತಾ ಇದ್ದಾವೆ. ಹಾಗೆಯೇ ಪ್ರವಾಸೋದ್ಯಮದ ಕಡೆಗೆ ನಾವು ಥಿಂಕ್ ಮಾಡ್ತೀವಿ ಅಂತಂದರೆ ಈ ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ಪ್ರವಾಸೋದ್ಯಮದ ಮೇಲೇ ಅವಲಂಬಿತವಾಗಿದೆ. ಪ್ರತಿ ವರ್ಷ ಇಲ್ಲಿಗೆ ಭೇಟಿ ನೀಡುವಂತಹ ವಿದೇಶಿ ಪ್ರವಾಸಿಗರ ಸಂಖ್ಯೆ ಈ ದೇಶದ ಒಟ್ಟು ಜನಸಂಖ್ಯೆಗಿಂತಲೂ ಹಲವು ಪಟ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿನ ಸಮುದ್ರದ ನೀರು ವಿಶ್ವದಲ್ಲೇ ಸ್ವಚ್ಛ ಹಾಗೆ ಪಾರದರ್ಶಕ ಅಂತೇಳಿ ಕೂಡ ಪರಿಗಣಿಸಲಾಗಿರೋದ್ರಿಂದ ನೀರಿನ ಒಳಗೆ 30-40 ಮೀಟರ್ ಆಳದವರೆಗೆ ಹೋದರೂ ಕೂಡ ಅಲ್ಲಿಯ ದೃಶ್ಯಗಳು ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತೆ. ಸೊ ಈ ರೀತಿಯಲ್ಲಿ ಈ ಒಂದು ಬೀಚ್ನಲ್ಲಿ ತುಂಬಾನೇ ಅಚ್ಚರಿಯ ವಿಚಾರಗಳನ್ನು ಗಮನಿಸ್ಬೋದು. ಇನ್ನು ಇಲ್ಲಿರುವಂತಹ ಒಂದು ವಿಶೇಷವಾದಂತಹ ಅಂಶ ಅಂತಂದ್ರೆ ಇಲ್ಲಿನ ಅಲ್ಡಾಬ್ರಾ ಅಟಲ್ ದ್ವೀಪದಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡದಾದ ದೈತ್ಯ ಆಮೆಗಳು ಕಂಡುಬರ್ತವೆ. ಈ ಪ್ರದೇಶದಲ್ಲಿ ಇವುಗಳ ಸಂಖ್ಯೆ 100,000+ ಅಧಿಕವಾಗಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಜೊತೆಗೆ ಸೀಶೆಲ್ಸ್ನ ಕರಾವಳಿ ಭದ್ರತೆಗಾಗಿ ಭಾರತ 2ನೇ ಡೋರ್ನಿಯರ್ ಕಡಲ ಕಾವಲು ವಿಮಾನವನ್ನು ಇದಕ್ಕೆ ಉಡುಗೊರೆಯಾಗಿ ನೀಡಿದೆ. ಮತ್ತು ಭಾರತದ ನೆರವಿನಿಂದ ನಿರ್ಮಿಸಲಾದಂತಹ ಕರಾವಳಿ ಕಾವಲು ರೇಡಾರ್ ವ್ಯವಸ್ಥೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಇದು ಹಿಂದೂ ಮಹಾಸಾಗರದಲ್ಲಿ ಸಂಚರಿಸುವಂತಹ ಹಡಗುಗಳ ಮೇಲ್ವಿಚಾರಣೆಗೆ ದೊಡ್ಡ ಶಕ್ತಿಯಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಭಾರತೀಯರ ಹೆಜ್ಜೆಗುರುತನ ಇಲ್ಲಿ ನಾವು ನೋಡ್ತೀವಿ ಅಂತಂದರೆ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ 1502 ಮೊದಲ ಬಾರಿಗೆ ಸೀಶೆಲ್ಸ್ ದ್ವೀಪವನ್ನು ಪತ್ತೆ ಹಚ್ಚುತ್ತಾರೆ. ಹಲವು ಶತಮಾನಗಳವರೆಗೆ ಅಲ್ಲಿ ಯಾವುದೇ ಕಾಯಂ ಜನವಸತಿ ಇರೋದಿಲ್ಲ. ಆದರೆ 1770 ಫ್ರಾನ್ಸ್ ಮೊದಲ ಬಾರಿಗೆ ಇಲ್ಲಿ ವಸಾಹತು ಸ್ಥಾಪಿಸಿದಾಗ ಆ ಗುಂಪಿನಲ್ಲಿದ್ದಂತಹ 15 ಫ್ರೆಂಚರು ಮತ್ತು 7 ಆಫ್ರಿಕನ್ನರ ಜೊತೆಗೆ 5 ಭಾರತೀಯರು ಕೂಡ ಸೇರಿರ್ತಾರೆ. ಇವರೇ ಸೀಶೆಲ್ಸ್ ಇತಿಹಾಸದ ಮೊದಲ ಅಧಿಕೃತ ನಿವಾಸಿಗಳಾಗಿರ್ತಾರೆ. ನಂತರದ ದಿನಗಳಲ್ಲಿ ಬಿಹಾರದ ಭೋಜ್ಪುರಿ ಭಾಷಿಕರು, ತಮಿಳುನಾಡು ಮತ್ತು ಗುಜರಾತ್ನ ವರ್ತಕರು ಹಾಗೆ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ವಲಸೆ ಬರ್ತಾರೆ. ಪ್ರಸ್ತುತ 1.30 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಸೀಶೆಲ್ಸ್ನಲ್ಲಿ 8% ಭಾರತೀಯ ಮೂಲದವರಾಗಿದ್ದಾರೆ. ಅಲ್ಲದೆ 2020-2025 ಸೀಶೆಲ್ಸ್ ಅಧ್ಯಕ್ಷರಾಗಿದ್ದಂತಹ ವೇವೆಲ್ ರಾಮಕಲಾವನ್ ಅವರ ಪೂರ್ವಜರು ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯ ಪರಸೌನಿ ಗ್ರಾಮದವರಾಗಿರ್ತಾರೆ. 138 ವರ್ಷಗಳ ಹಿಂದೆ ಇವರ ಮುತ್ತಜ್ಜ ಕಬ್ಬಿನ ಗದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ಮಾರಿಷಸ್ಗೆ ತೆರಳಿರ್ತಾರೆ. ನಂತರ ಅವರ ಕುಟುಂಬ ಸೀಶೆಲ್ಸ್ನಲ್ಲಿ ನೆಲೆಸಿರುತ್ತೆ. ಇನ್ನು ರಾಮಕಲಾವನ್ 2018 ಭಾರತಕ್ಕೆ ಬಂದಿದ್ದಾಗ ತಮ್ಮ ಪೂರ್ವಜರ ಗ್ರಾಮಕ್ಕೂ ಕೂಡ ಭೇಟಿಯನ್ನು ನೀಡಿರ್ತಾರೆ. ಈ ವರ್ಷ ಭಾರತ ಮತ್ತು ಸೀಶೆಲ್ಸ್ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 50 ವರ್ಷಗಳು ಪೂರೈಸಿವೆ. ಸೀಶೆಲ್ಸ್ ಭಾರತದ ಪ್ರಮುಖ ಕರಾವಳಿ ನೆರೆಯ ರಾಷ್ಟ್ರ ಆಗಿದ್ದು ಭಾರತದ ಮಹಾಸಾಗರ ದೂರದೃಷ್ಟಿಯ ಪ್ರಮುಖ ಪಾಲುದಾರವಾಗಿದೆ. 2026 ಫೆಬ್ರವರಿಯಲ್ಲಿ ಸೀಶೆಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನಿ ಭಾರತಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಈ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಕೂಡ ನಡೀತು. ಹಾಗೆಯೇ ಈ ಸೀಶೆಲ್ಸ್ನ ಇನ್ನೊಂದು ಅಚ್ಚರಿಯ ವಿಚಾರ ಹೇಳಬೇಕು ಅಂತಂದರೆ ಇಲ್ಲಿನ ಸಮುದ್ರ ಗರ್ಭದಲ್ಲಿ 900+ ಜಾತಿಯ ಮೀನುಗಳು, 100+ ಅಪೂರ್ವ ಹವಳದ ಬಂಡೆಗಳು ಮತ್ತು ವಿಶಿಷ್ಟ ಸಾಗರ ಜೀವಿಗಳು ವಾಸಿಸ್ತಾ ಇದ್ದಾವೆ. ಇದೇ ಕಾರಣಕ್ಕಾಗಿ ಸೀಶೆಲ್ಸನ್ನು ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ವಿಶ್ವದ ಅತ್ಯುತ್ತಮ ತಾಣ ಅಂಥೇಳಿ ಮುಂಚೂಣಿಯಲ್ಲಿ ಗುರುತಿಸಲಾಗಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತೆ ಈ ಒಂದು ಪುಟ್ಟ ದ್ವೀಪದ ಅಚ್ಚರಿಗಳು ತುಂಬಾ ವಿಶೇಷವಾಗಿದ್ದು, ಆ್ಯಂಡ್ ನಿಮಗೂ ಕೂಡ ಇದು ಅಚ್ಚರಿಯನ್ನು ಹುಟ್ಟಿಸಿದೆ ಅಂತ ಅಂದರೆ, ಅಥವಾ ನೀವು ಯಾವತ್ತಾದ್ರೂ ಈ ಒಂದು ಸ್ಕೂಬಾ ಡೈವಿಂಗ್ ಏನಾದ್ರು ಮಾಡಬೇಕು ಅಂತ ಇದ್ರೆ ಖಂಡಿತವಾಗಲೂ ಈ ಕಡೆಗೆ ಹೋಗಿ ಅಲ್ಲಿ ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಇದೇ ರೀತಿ ಅಚ್ಚರಿ ವಿಚಾರಗಳ ಬಗ್ಗೆ ನೀವು ಕೂಡ ತಿಳಿಸಬೇಕು ಅಂತಂದರೆ ಅಥವಾ ತಿಳ್ಕೋಬೇಕು ಅಂತ ಇದ್ರೆ ನಮಗೆ ವಾಟ್ಸಪ್ ಮಾಡಬಹುದು. ನಮ್ಮ ಸಂಖ್ಯೆ 9686609962279 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟೊಂದು ಕಾರ್ಯಕ್ರಮ ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೇ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ರು ಹೇಗಿದ್ದೀರಿ? ಆರಾಮಾಗಿ ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಸಮಯ 6:30 ಆಗಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ವತಃ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುವಂತದ್ದು. ಹಾಗೆ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಸಂಜೆ ಟೈಮ್ ಆದ್ರೆ ಸಾಕು, ಏನಾದ್ರು ಸ್ನಾಕ್ಸ್ ತಿನ್ಬೇಕು, ಬಿಸಿ ಬಿಸಿ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ತಾ ಇರ್ತಲ್ವಾ? ಇನ್ನು ಈ ಪಿಜ್ಜಾ ಎಲ್ಲ ತಿನ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಪಿಜ್ಜಾ ಸೆಂಟರ್ ಎಲ್ಲಿದೆ, ಎಲ್ಲಿ ಸಿಗುತ್ತೆ ಅಂತೆಲ್ಲ ನೀವು ಕೇಳೋದಾದ್ರೆ ಅದು ಚಿಮ್ನಿಸ್ ಪಿಜ್ಜೇರಿಯಾ. ಸೊ ಇದು ಇರುವಂತದ್ದು ನಮ್ಮ ಶಿವಮೊಗ್ಗದ ಸವಳಂಗ ರೋಡ್ ಅಲ್ಲಿ. ನಾವೀಗ ಇರುವುದು ಚಿಮ್ನಿಸ್ ಅಲ್ಲಿ. ಇದರ ಮಾಲೀಕರಾಗಿರುವಂತ ಸುಮಂತ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ, ಅವರೊಟ್ಟಿಗೆ ಮಾತುಕತೆನ ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ ಜರ್ನಿ ಬಗ್ಗೆ ಕೇಳಿ ತಿಳ್ಕೊಳ್ಳೋಣವಾ? ಸುಮಂತ್ ಅವರೇ, ನಮಸ್ತೆ.
9: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಥ್ಯಾಂಕ್ ಯು ಸೋ ಮಚ್.
0: ಸುಮಂತ್ ಸರ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ನನಗೆ ಮೊದಲಿನಾಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ, ನಿಮ್ಮ ನೇಟಿವ್ ಯಾವುದು, ಅದ್ರ ಬಗ್ಗೆ ಹೇಳಿ ಸರ್.
9: ನಂದು ಊರು ಬಂದ್ಬಿಟ್ಟು ಶಿವಮೊಗ್ಗನೇ. ನಂದು ಪಿ ಯು ತನಕ ಇಲ್ಲೇ ಶಿವಮೊಗ್ಗದಲ್ಲೇ ಆಗಿದ್ದು. ಆದಮೇಲೆ ಹೈಯರ್ ಎಜುಕೇಷನ್ ನಾನು ಬ್ಯಾಂಗ್ಳೂರ್ಗೆ ಹೋದೆ. ಐ ವರ್ಕ್ ದೇರ್ ಫಾರ್ ಕಪಲ್ ಆಫ್ ಇಯರ್ಸ್. ಅದಾದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ ಮ್ಯಾಮ್ ಇಲ್ಲಿ ನಾನು.
0: ಸೊ ಹೈಯರ್ ಎಜುಕೇಷನ್ಸ್ ಎಲ್ಲ ಬ್ಯಾಂಗ್ಳೂರಲ್ಲೇ ಕಂಪ್ಲೀಟ್ ಆಗಿದ್ದು. ಸೊ ನೀವು ಬ್ಯಾಂಗ್ಳೂರಿಂದ ಶಿವಮೊಗ್ಗ ಬಂದ ಮತ್ತೆ ರೀಸನ್ ಏನು ಸರ್?
9: ಅಮ್ಮ ಸಿಂಗಲ್ ಚೈಲ್ಡ್ ಬೇಸಿಕಲಿ. ನನ್ನ ಪೇರೆಂಟ್ಸ್ ಬಿಟ್ಟು ಹೋಗಕ್ಕೆ ಇಷ್ಟ ಇರಲಿಲ್ಲ. ಎನಿವೇಸ್ ನಾನು ಬಿಸ್ನೆಸ್ಸೇ ಮಾಡಬೇಕಿತ್ತು. ಆ್ಯಂಡ್ ಜಸ್ಟ್ ಶಿವಮೊಗ್ಗ ಇಸ್ ಒನ್ ಆಫ್ ದ ರೀಸನ್ ಟು ಸ್ಟಾರ್ಟ್ ಮೈ ಬಿಸ್ನೆಸ್.
0: ನಿಮ್ಮ ಎಜುಕೇಷನ್ ಏನು ಸರ್?
9: ನಂದು MBA ಆಗಿದೆ.
0: ಓಕೆ, MBA ಫೀಲ್ಡ್ ಆಗಿರೋದ್ರಿಂದ
10: ಫೈನಲಿ ಬಿಸ್ನೆಸ್ನೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ, ಸೂಪರ್. ಸೊ ನಿಮ್ಮ ಬಗ್ಗೆ ಗೊತ್ತಾಯಿತು ಸರ್, ನಿಮಗೆ ಬಿಸ್ನೆಸ್ಸಲ್ಲೇ ಇಂಟ್ರೆಸ್ಟ್ ಇದ್ದಿದ್ದರಿಂದ ಬ್ಯಾಂಗ್ಳೂರಲ್ಲಿ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರು ಕೂಡ ಫೈನಲಿ ನಿಮ್ಮ ನೇಟಿವ್ ಶಿವಮೊಗ್ಗಕ್ಕೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಈಗ ಈ ಚಿಮ್ನಿಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್, ಹೆಸರು ತುಂಬ ಡಿಫ್ರೆಂಟ್ ಆಗಿದೆ. ಫಸ್ಟ್ ಆಫ್ ಆಲ್ ಈ ಹೆಸರು ಇಟ್ಟ ಕಾರಣ ಏನು ಸರ್?
9: ಬೇಸಿಕಲಿ ಇದು ಒಂದೇ ಸಲಕ್ಕೆ ನೇಮ್ ಇಟ್ಟಿದ್ದಲ್ಲ, ತುಂಬ ರಿಸರ್ಚ್ ಮಾಡಿದ್ದೀನಿ ಇದ್ರ ಮೇಲೆ. ಆ್ಯಂಡ್ ಬಿಸ್ನೆಸ್ಸು ಕೂಡ ಆಲ್ ಆಫ್ ಅ ಸಡನ್ ಸ್ಟಾರ್ಟ್ ಮಾಡಿದ್ದಲ್ಲ, 9 months ಆರ್ ಎನ್ ಡಿ ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ ಇದ್ರ ಮೇಲೆ, ಸರ್ವೆ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಕುಕಿಂಗ್ ಕ್ಲಾಸಲ್ಲಿ ಕಲ್ತ್ಕೊಂಬಂದು ಐ ಆಮ್ ದ ಮೈನ್ ಶೆಫ್ ಹಿಯರ್. ಸೊ ನಾನೇ ಶೆಫ್ ಇಲ್ಲಿ. ಸೊ ರೆಸಿಪಿ ಎಲ್ಲ ನನ್ನ ಹತ್ರನೇ ಇದೆ. ಎಸ್.
10: ಸೊ ನೀವು ಆಲ್ರೆಡಿ ಬೇರೆ ಒಂದು ಹೋಟೆಲ್ ಅಥವಾ ಅಲ್ಲಿ ಹೋಟೆಲ್ ಬಿಸ್ನೆಸ್ಸಲ್ಲಿ ಎಂಟ್ರಿ ಆಗಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲಿ ಬಂದಿದ್ದೆ ಸರ್?
9: ಬೇಸಿಕಲಿ ನಾನು ಸೇಲ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಐ ಹ್ಯಾವ್ ವರ್ಕ್ಡ್ ಇನ್ ಬೈಜೂಸ್, ಅದಾದಮೇಲೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡಿದೆ, ಅದಾದಮೇಲೆ ಲೈಕ್ 6 months ಕೋರ್ಸ್ ಮಾಡಿ ಬಂದಿದ್ದು ನಾನು.
10: ಸೊ ಆ ನೇಮ್ ಇಟ್ಟ ಕಾರಣ ಗೊತ್ತಾಗಿಲ್ಲ, ಏನಾದ್ರೆ ಇಂದ್ರ ರೀಸನ್ ಏನು ಸರ್?
9: ಬೇಸಿಕಲಿ ಇದು ಬ್ರಿಕ್ ಅವೆನಲ್ಲಿ ವುಡ್ ಫೈರ್ ಬಿಸ್ನೆಸ್ ಮಾಡೋದಲ್ಲ, ಸೊ ಚಿಮ್ನಿ ಸೂಟಬಲ್ ಆಗುತ್ತೆ ಅನಿಸ್ತು. ಇದು ನಾನು ನನ್ನ ಫ್ರೆಂಡ್ಸ್ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ತುಂಬ ಹೆಸರುಗಳು ಬಂತು, ಅದರಲ್ಲಿ ನನಗೆ ಆಪ್ಟ್ ಅನಿಸಿದ್ದು, ನನ್ನ ಕಾನ್ಸೆಪ್ಟಿಗೆ ಸೂಟ್ ಆಗೋದು ಅನಿಸಿದ್ದು ಚಿಮ್ನೀಸ್. ಸೊ ಅದೇ ರೀಸನ್ ಇದೆ ಚಿಮ್ನೀಸ್ ಅಂತ.
10: ನೈಸ್ ಸರ್. ಈ ಚಿಮ್ನೀಸು ಔಟ್ಲುಕ್ ಕೂಡ ತುಂಬ ಚೆನ್ನಾಗಿದೆ. ಔಟ್ಲುಕ್ ನೋಡಿದಾಗ ಓಕೆ, ಒಂದು ಸರಿ ಆದರೂ ವಿಸಿಟ್ ಮಾಡೋಣ ಅಂತ ಅನಿಸುತ್ತೆ ಆಯಿತಾ. ಸೊ ಅಫ್ಕೋರ್ಸ್ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ನಿಮ್ಮ ಹೋಟೆಲ್ದು, ಇದೆಲ್ಲ ನಿಮ್ಮದೇ ಪ್ಲಾನ?
9: ಕಂಪ್ಲೀಟ್ ನಿಮಗೆ ಏನು ಕಾಣ್ತಾ ಇದೆ, ಕಂಪ್ಲೀಟ್ ಪ್ಲಾನ್ ನಂದ. ಎಸ್, ಲೈಕ್ ಎವ್ರಿ ಕಾರ್ನರ್ ನಿಮಗೆ ಏನು ಇಲ್ಲಿ ನಿಮಗೆ ಹೋಮ್. ಬೇಸಿಕಲಿ ನಾನು ಪ್ರತಿಯೊಂದೂ ಕಸ್ಟಮರ್ ಪರ್ಸ್ಪೆಕ್ಟಿವಿಂದನೇ ಮಾಡಿದ್ದು. ನಾನೊಂದು ಕಡೆ ಹೋದಾಗ ಕೆಫೆಗಳಲ್ಲಿ ಹಿಂಗೆ ಹೋಮ್ಲಿ ಫೀಲ್ ಆಗಬೇಕು ಬೇಸಿಕಲಿ. ಸೊ ಆ ರೀಸನಿಂದನೇ ಕಂಪ್ಲೀಟ್ ಎವ್ರಿ ಕಾರ್ನರ್ ನಾವೇ ಡಿಸೈನ್ ಮಾಡಿರೋದು.
10: ಸುಮಂತ್ ಅವರು, ನೀವು ಹೇಳ್ತಾ ಇದ್ರೆ ಇಲ್ಲಿ ನೀವೇ ಮೇನ್ ಶೆಫ್ ಅಂತ. ಸೊ ಇಲ್ಲಿ ಸಿಗುವಂತಹ ಏನೇನು ಡಿಶಸ್ ಇದೆ ಅದ್ರ ಬಗ್ಗೆ ಹೇಳ್ಬೋದಾ?
9: ವೆಲ್, ನಮ್ಮದು ಮೈನ್ ಇಲ್ಲಿ USP ಬಂದುಬಿಟ್ಟು ಪಿಜ್ಜಾಸ್, ಸಾರ್ಡೋ ಪಿಜ್ಜಾಸ್ ಕೊಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ನಾ ಯಾರು ಸಾರ್ಡೋ ಪಿಜ್ಜಾಸ್ ಕೊಡ್ತಾ ಇಲ್ಲ. ಅದ್ರ ಜೊತೆ ನಿಮಗೆ ಇಲ್ಲಿ ಪಾಸ್ತಾ ಸಿಗುತ್ತೆ, ವ್ರಾಪ್ ಸಿಗುತ್ತೆ, ಬರ್ಗರ್ಸ್ ಇದೆ, ಮಾಕ್ಟೈಲ್ಸ್ ಇದೆ, ಕಾರ್ನ್ ರಿಪ್ಸ್ ಇದೆ, ಆ್ಯಂಡ್ ಅದರ್ ಚೀಸ್ ಪಾಪರ್ಸ್ ಎಲ್ಲ ಸಿಗುತ್ತೆ ಮ್ಯಾಮ್.
10: ಸೊ ನೀವು ಹೇಳ್ತಾ ಇದ್ರಿ ಸಾರ್ಡೋ ಪಿಜ್ಜಾಸ್ ಅಂತ, ಓಕೆ, ಅದು ಏನು ಸ್ಪೆಷಲಿಟಿ ಇದೆ ಸರ್, ನಮ್ಮ ಲಿಸನರ್ಸಿಗೆ ಸ್ವಲ್ಪ ಕನ್ವೆ ಆಗೋ ಥರ ಹೇಳ್ಬೋದಾ?
9: ಡೆಫಿನೆಟ್ಲಿ. ಸಾರ್ಡೋ ಪಿಜ್ಜಾಸ್ ಅಂದರೆ ನಿಮಗೆ ಫರ್ಮೆಂಟೇಷನ್ ಆಗುತ್ತೆ, ಅದು ನಿಮಗೆ 24 to 48 hours ಫರ್ಮೆಂಟ್ ಆಗಿರುತ್ತೆ. ದಟ್ ಈಸ್ ದ ರೀಸನ್ ಯು ಫೀಲ್ ಇಟ್ ವೆರಿ ಲೈಟ್ ವೆನ್ ಯು ಹ್ಯಾವ್ ದ ಫುಡ್. ಸೊ ಯೆಸ್ ಮ್ಯಾಮ್, ಸಾರ್ಡೋ ಪಿಜ್ಜಾಸ್ ಹಂಗೆ ಇದೆ.
10: ಸೊ ಈ ಒಂದು ರೀಸನಿಂದ ತಿನ್ಲಿಕ್ಕೂ ತುಂಬ ಲೈಟ್ ಆಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಅಲ್ವಾ ಸರ್?
9: ಯೆಸ್ ಮ್ಯಾಮ್.
10: ಓಕೆ, ಕೇಳಿಸ್ಕೊಳ್ತಾ ಇರಲ್ಲ ಸ್ನೇಹಿತರೆ, ಚಿಮ್ನೀಸ್ನ ಮಾಲೀಕರಾಗಿರುವಂತಹ ಸುಮಂತ್ ಅವರು ಅವರ ಬಿಸ್ನೆಸ್ ಜರ್ನಿ ಬಗ್ಗೆ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗೆ ಈ ಒಂದು ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಆಯ್ತು ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಚಿಮ್ನೀಸ್ ಬಗ್ಗೆ ಮಾತನಾಡ್ತಿದ್ವಿ. ಇಲ್ಲಿ ವಿಶೇಷವಾಗಿ ಪಿಜ್ಜಾ ಸಿಗುತ್ತೆ, ಬರ್ಗರ್ ಸಿಗುತ್ತೆ, ಸೊ ಕಾಕ್ಟೇಲ್ ಸಿಗುತ್ತೆ, ಎಲ್ಲವೂ ಕೂಡ ಸಿಗುವಂತದ್ದು. ಹಾಗೆ ಇದರ ಮಾಲೀಕರಾಗಿರುವಂತ ಸುಮಂತ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಸುಮಂತ್ ಅವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸೋಣವಾ? ಸುಮಂತ್ ಅವರೇ, ಈ ಚಿಮ್ನೀಸ್ ನೋಡೋಕೆ ತುಂಬಾ ಚೆನ್ನಾಗಿದೆ, ಆಫ್ ಕೋರ್ಸ್ ಆಂಬಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಹೀಗೆಲ್ಲ ಇರುವಾಗ ಇದು ಸಿಟಿ ಔಟ್ಸ್ಕರ್ಟ್ಸ್ ಏರಿಯಾ ಅಂತಾನೆ ಹೇಳ್ಬೋದು. ಈ ಪ್ಲೇಸ್ ಅಲ್ಲೇ ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಯಾಕೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಇನಿಷಿಯಲಿ ನನಗೆ ಜಸ್ಟ್ ನನಗೆ ಖಾಲಿ ಜಾಗನೇ ಬೇಕಿತ್ತು. ಐ ವಾಂಟೆಡ್ ಟು ಬಿಲ್ಡ್ ಇಟ್ ಮೈ ಸೆಲ್ಫ್. ನನಗೆ ಯಾವ ಥರ ಕಾನ್ಸೆಪ್ಟ್ ಬೇಕು, ನನಗೆ ಕಾಂಪ್ಲೆಕ್ಸ್ ಅಲ್ಲಿ ಕಟ್ಟೋದು ಇಷ್ಟ ಇರಲಿಲ್ಲ. ಸೊ ಪ್ಲೇಸಸ್ ಹುಡುಕ್ತಾ ಇದ್ದೆ. ಬೈ ಗಾಡ್ಸ್ ಗ್ರೇಸ್ ನನಗೆ ಬೇಕಾಗಿರೋ ಥರನೇ ಜಾಗ ಸಿಕ್ತು. ಆ್ಯಂಡ್ ಯೂಶ್ವಲಿ ಅಗೇನ್ ಕಸ್ಟಮರ್ ಪರ್ಸ್ಪೆಕ್ಟಿವಿಂದನೇ ನಾನು ಯೋಚನೆ ಮಾಡಿರೋದು. ಸಿಟಿಯಿಂದ ಸ್ವಲ್ಪ ಹೊರಗೆ ಬಂದು ತಿನ್ನೋದಕ್ಕೆ ಇವಾಗ ಜನ ಇಷ್ಟಪಡ್ತಾರೆ. ಸೊ ದಟ್ ಈಸ್ ದ ರೀಸನ್ ಐ ಆಪ್ಟೆಡ್ ದಿಸ್ ಪ್ಲೇಸ್.
2: ಹೇಗಿದೆ ಬಿಸ್ನೆಸ್?
3: ಬಿಸ್ನೆಸ್ ತುಂಬ ಚೆನ್ನಾಗಿದೆ.
2: ಎಸ್, ನಾನು ಕೇಳ್ಪಟ್ಟೆ ಈ ಒಂದು ಚಿಮ್ನಿ ಸ್ಟಾರ್ಟ್ ಆಗಿ 1.5 years ಆಗಿದೆ ಅಂತ. ಸೊ ಓಕೆನಾ, ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ?
3: ಬೈ ಗಾಡ್ಸ್ ಗ್ರೇಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಎಸ್.
2: ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಸರ್?
3: ಮ್ಯಾಮ್, ಇಲ್ಲಿ ಆಲ್ಮೋಸ್ಟ್ ನನಗೆ ಇರೋದೇ ರಿಪೀಟೆಡ್ ಕಸ್ಟಮರ್ಸ್. ಫಸ್ಟ್ ಥಿಂಗ್, ಸಾಗರದಿಂದ ಬಂದಿದ್ದಾರೆ, ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಜಸ್ಟ್ ಹಿಂಗೆ ಪಾಸ್ ಆಗಬೇಕಾದ್ರೆ ನೋಡಿಕೊಂಡು ಏನು ಅಂತ ಬಂದುಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಕಸ್ಟಮರ್ ಕಡೆಯಿಂದ ನಮಗೆ.
2: ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ಸರ್?
3: 6 ಎಂಪ್ಲಾಯ್ಸ್ ಇದ್ದಾರೆ, ನಾನು ಸೇರಿದ್ರೆ 7 ಎಂಪ್ಲಾಯ್.
2: ನಿಮ್ಮನ್ನು ನೀವು ಎಂಪ್ಲಾಯ್ ಅಂತ ಅನ್ಕೊಳ್ತಿರೋದು ಖುಷಿ ಪಡೋ ವಿಷಯ ಸರ್. ಬಿಕಾಸ್ ಓನರ್ ಆದವರು ಕೆಲವರು ಇರ್ತಾರೆ, ನೋ ನಾನು ಬಿಲ್ಡಿಂಗ್ ಕ್ಯಾಶಿಂಗ್ ಅಲ್ಲೇ ಮಾತ್ರ ಇರ್ತೀನಿ, ಬೇರೆ ಎಲ್ಲಿ ಇನ್ವಾಲ್ವ್ ಆಗಲ್ಲ ಅಂತಾರೆ. ಬಟ್ ನೀವು ಮೇನ್ ಶೆಫ್ ಕೂಡ ನೀವೇ ಆ್ಯಂಡ್ ಮೇನ್ ಓನರ್ ಕೂಡ ನೀವೇ ಅಲ್ವಾ ಸರ್? ಸರ್, ಇಲ್ಲಿರೋ ಶೆಫ್ಸ್ ಎಲ್ಲ ನಾನು ಕೇಳ್ಪಟ್ಟಿದ್ದೀನಿ, ಐ ಮೀನ್ ಎಲ್ಲರೂ ಕೂಡ ಹಿಂದಿ ಬೇರೆ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾರೆ. ಸೊ ಇಲ್ಲಿಗೆ ಬರುವಂಥ ಕಸ್ಟಮರ್ಸಿಗೆ ಕಮ್ಯುನಿಕೇಷನ್ಗೆ ತೊಂದರೆ ಆಗಲ್ವಾ ಸರ್?
3: ಮ್ಯಾಮ್, 100% ಪ್ರಾಬ್ಲಮ್ ಆಗಿದೆ ಅಷ್ಟೇ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನೇ ಇರೋದ್ರಿಂದ ಇಫ್ ಇನ್ ಕೇಸ್ ಕಸ್ಟಮರ್ಗೆ ಏನಾದರೂ ಇಂಟ್ರಾಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಟೇಬಲಿಗೆ ನಾನೇ ಹೋಗ್ತೀನಿ.
2: ಸೊ ನೀವೇ ಇಲ್ಲಿ ಫುಲ್ ಟೈಮ್ ಇರ್ತೀರಾ ಸರ್?
3: ಮೋಸ್ಟ್ ಆಫ್ ದ ಟೈಮ್ಸ್ ಇರ್ತೀನಿ. ಬಟ್ ನಾನಿಲ್ಲಿ ಇವಾಗ ನನಗೊಬ್ರು ಫಸ್ಟ್ ಶೆಫ್ನ ಹೈರ್ ಮಾಡಿದ್ದೆ. ಸೊ ಕಂಪ್ಲೀಟ್ ಅವ್ರದ್ದೇ ಇದೆಲ್ಲ ಟೇಸ್ಟ್ ಇದ್ದಿದ್ದು, ಅವ್ರು ನನಗೆ ಟ್ರೈನ್ ಮಾಡಿದ್ರು. ಸೊ ಶೆಫ್ ಬಿಟ್ಟೋದ್ರು, ಅದಾದ್ಮೇಲೆ ನಾನೇ ಇವಾಗ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಸ್ಟಾಫಿಗೆಲ್ಲ ನಾವೇ ಟ್ರೈನ್ ಮಾಡ್ತಾರೆ.
2: ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕಾಗುತ್ತೆ ಸರ್?
3: ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಡಿಸಿಪ್ಲಿನ್. ಅಗೈನ್, ಎಲ್ಲ ಎವ್ರಿ ಡೇ ಒಂದೇ ಥರ ಇರೋದಿಲ್ಲ ಬಿಸ್ನೆಸ್. ಬಟ್ ನಾವು ಅದೇ ಕನ್ಸಿಸ್ಟೆನ್ಸಿ ಇವತ್ತು ಚೆನ್ನಾಗಿ ಕೊಡ್ತಿದ್ದೀವಿ ಅಂದರೆ ನಾಳೆನು ಬಿಸ್ನೆಸ್ ಚೆನ್ನಾಗಿಲ್ಲ ಅಂದ್ರೂ ವಿ ಹ್ಯಾವ್ ಟು ಲೈಕ್ ಇಲ್ಲಿರಲೇಬೇಕು. ಸೊ ಐ ಜಸ್ಟ್ ಬಿಲೀವ್ ಇನ್ ದ ಪ್ರೋಸೆಸ್ ರಾದರ್ ದನ್ ದ ರಿಸಲ್ಟ್ಸ್ ಮ್ಯಾಮ್.
2: ಸೊ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ ಎ ಬಿಸ್ನೆಸ್ ಮನಿಕೆ ಅಂತಿದ್ದೀರಾ ಸರ್. ವಾಟ್ ಅಬೌಟ್ ಪೇಷನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್, ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ?
3: ಮ್ಯಾಮ್, ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ಗೆ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಎರಡೂ ಆಗೋದಿಲ್ಲ, ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಹೇಳ್ದಂಗೆ ಪೇಷೆಂಟ್ ಆಗಿರಲೇಬೇಕು, ಒಂದೇ ದಿನಕ್ಕೆ ಯಾವುದೂ ಆಗೋದಿಲ್ಲ. ಸೊ ಐಮ್ ಜಸ್ಟ್ ವೈಟಿಂಗ್ ಲೈಕ್ ಆಗತ್ತೆ ಅನ್ನೋ ಒಂದೇ ಹೋಪ್ ಮೇಲೇ ಆಗ್ತಾ ಇದ್ದೀನಿ. ಬೈ ಗಾಡ್ಸ್ ಗ್ರೇಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ.
2: ಸರ್, ಇಲ್ಲಿ ಕುಕ್ ಮಾಡಲಿಕ್ಕೆ ನಿಮಗೆ ಮೇಯ್ನ್ ಆಗಿ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಅಂದರೆ ಎಲ್ಲೆಲ್ಲ ತರಿಸ್ತೀರಾ? ಇಲ್ಲಿ ವೆಜ್, ನಾನ್ ವೆಜ್ ಎರಡೂ ಕೂಡ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಮೇಲೆ ಅವರ ಹೆಲ್ತ್ ಮೇಲೆ ಹೇಗೆ ಕಾನ್ಸಂಟ್ರೇಷನ್ ಮಾಡ್ತೀರಿ, ಅದ್ರ ಬಗ್ಗೆ ಹೇಳ್ಬೋದಾ?
3: ಡೆಫಿನೆಟ್ಲಿ. ಆ್ಯಂಡ್ ಅಗೈನ್ ನಾನು ಹೇಳ್ದಂಗೆ ನಾನು ಪ್ರತಿ ಒಂದೂ ಇಲ್ಲಿ ಕಸ್ಟಮರ್ ಪರ್ಸ್ಪೆಕ್ಟಿವಿಂದನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಒಂದು ಪಿಜ್ಜಾ ತಿಂದರೆ ಗೊತ್ತಾಗುತ್ತೆ, ನಾವು ಯಾವುದು ಲೋ ಇಂಗ್ರೀಡಿಯೆಂಟ್ಸ್ ಯೂಸೇ ಮಾಡ್ತಾ ಇಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಆಗೇ ಇಲ್ಲ, ಒಳ್ಳೆ ಕ್ವಾಲಿಟಿ ಫುಡ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಗೈನ್ ರಾ ಮಟೀರಿಯಲ್ಸ್ ಅಂತ ಬಂದರೆ ಕೆಲವೊಂದು ರಾ ಮಟೀರಿಯಲ್ಸ್ ಇಲ್ಲಿ ಸಿಗುತ್ತೆ, ಮೋಸ್ಟ್ ಆಫ್ ದ ಐಟಮ್ಸ್ ಐಮ್ ಗೆಟಿಂಗ್ ಇಟ್ ಫ್ರಮ್ ಬ್ಯಾಂಗ್ಳೂರ್.
2: ಸುಮಂತ್ ಅವರೇ, ಆ್ಯಸ್ ಯು ಸೆಡ್, ನೀವು ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿದ್ರಿ, ಬಟ್ ಈಗ ನೀವೇ ಬೇರೆಯವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀರಾ, ಆಯಿತಾ? ಸೊ ಹೀಗಿರುವಾಗ ಯಾವುದು ಬೆಟರ್ ಅನಿಸುತ್ತೆ, ಅದ್ರ ಬಗ್ಗೆ ಹೇಳ್ತೀರಾ?
3: ಮ್ಯಾಮ್, ಎಂಪ್ಲಾಯಿ ಆಗಿದ್ದಾಗ ಎಂಪ್ಲಾಯ್ಮೆಂಟ್ ಚೆನ್ನಾಗಿ ಅನಿಸುತ್ತೆ, ಇವಾಗ ಎಂಪ್ಲಾಯರ್ ಆಗಿರೋದ್ರಿಂದ ಇದು ಚೆನ್ನಾಗಿ ಅನಿಸುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಅಗೇನ್. ಎಸ್ ಮ್ಯಾಮ್.
2: ಸೊ ಈ ಓನರ್ ಆದಾಗ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿನಾ ಸರ್?
3: ಹೌದು, ಖಂಡಿತ ಇರುತ್ತೆ. ಆ್ಯಂಡ್ ನಮಗೆ ಇವಾಗ 9-to-5 ಜಾಬ್ ಅಂತ ಬಂದರೆ ಅದಾದಮೇಲೆ ನಮಗೇನು ಇರೋದಿಲ್ಲ. ಓನರ್ ಆದರೆ ನೀವು 24 hours ವರ್ಕ್ ಮಾಡೋದಕ್ಕೆ ರೆಡಿ ಇದ್ದರೆ ಮಾತ್ರ ಸಕ್ಸೀಡ್ ಆಗೋದಕ್ಕೆ ಸಾಧ್ಯ ಮ್ಯಾಮ್.
2: ವೆಲ್ ಸೆಟ್ ಸರ್. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಹಾಗೆ ಕಮಿಟ್ಮೆಂಟ್ಸ್ ಅನ್ನೋದು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸುಮಂತ್ ಅವರು ತುಂಬಾ ಚೆನ್ನಾಗಿ ಮಾಹಿತಿನ ಹಂಚಿಕೊಳ್ತಾ ಇದ್ರು ಅಲ್ವಾ. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೆಳಗರೆ ಈಗ ನಾವಿರೋದು ಚಿಮ್ನಿಸಲ್ಲಿ. ಸೊ ಇದರ ಮಾಲೀಕರಾಗಿರುವಂತಹ ಸುಮಂತ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು, ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸುಮಂತ್ ಅವರೇ, ಚಿಮ್ನಿಸ್ ಬಗ್ಗೆ ಕೇಳ್ತಾ ಇರುವಾಗ ತುಂಬಾ ಖುಷಿ ಆಗ್ತಾ ಇದೆ. ಹೀಗಿರುವಾಗ ಈ ಒಂದು ಚಿಮ್ನಿಸ್ ಪ್ರಾರಂಭ ಆಗಿ ಸುಮಾರು 1.5 ವರ್ಷ ಆಯ್ತು ಅಂತ ಹೇಳಿದ್ರಿ. ಈ 1.5 ವರ್ಷದಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನಾನು ಈ ಒಂದು ಬಿಸ್ನೆಸ್ ನ ನಮ್ಮೂರಲ್ಲೇ ಸ್ಟಾರ್ಟ್ ಮಾಡಿದ್ಕು ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಮ್ಯಾಮ್, ಯಾವಾಗ ಕಸ್ಟಮರ್ ಮುಖದಲ್ಲಿ ತಿಂದಮೇಲೆ ಖುಷಿ ನೋಡಿದ್ದೀನಲ್ಲ, ಲೈಕ್ ನಾನೇ ಒಬ್ಬ ಕಸ್ಟಮರ್ ಆಗಿರೋದ್ರಿಂದ ನೀವು ಎಷ್ಟೇ ಫುಡ್ ಚೆನ್ನಾಗಿ ಅನಿಸಿದ್ರು ನಾನು ಹೋಗಿ ಅವರಿಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು 100-120% ಇರುತ್ತೆ. ಸೊ ಕಸ್ಟಮರ್ಗಳು ಬಂದು ಅದನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ, ಫುಡ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ಶಿವಮೊಗ್ಗಗೆ ಅದು ಕಾನ್ಸೆಪ್ಟ್ ಇರಲಿಲ್ಲ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ.
2: ಸರಿ, ಎಲ್ಲ ಬಿಸ್ನೆಸ್ಸಲ್ಲೂ ಅಪ್ಸ್ ಆ್ಯಂಡ್ ಡೌನ್, ಪ್ರಾಫಿಟ್ ಆ್ಯಂಡ್ ಲಾಸಸ್ ಎಲ್ಲವೂ ಇದ್ದಿದ್ದೆ ಆಯಿತಾ? ನಿಮ್ಮ ಈ ಒಂದು 1.5 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಲಿ ಯಾವಾಗ ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ತು?
3: ಇನಿಷಿಯಲ್ ಡೇಸ್ ಮ್ಯಾಮ್, ಫಸ್ಟ್ 15 ಡೇಸ್ಗೆ ಕುಕ್ ಕೈ ಕೊಡ್ತಾರೆ ಆ್ಯಂಡ್ ನಾನು ಬಿಡೋದಕ್ಕೆ ರೆಡಿನೇ ಇರಲಿಲ್ಲ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಆ ಮೈಂಡ್ ಸೆಟ್ಟಲ್ಲೇ ಬಂದು ನಾನು ಇದೆಲ್ಲ ಹರ್ಡಲ್ಸ್ ಇದ್ದೇ ಇರುತ್ತೆ, ಐ ಶುಡಂಟ್ ಗಿವ್ ಅಪ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಬಂದಿದ್ದೀನಿ. ಆ್ಯಂಡ್ ನಾನು ಯಾರನ್ನೂ ನಂಬಂತೂ ಬಂದಿಲ್ಲ ಮ್ಯಾಮ್, ನನ್ನನ್ನು ಮಾತ್ರ ನಾನು ನಂಬಂದಿದ್ದೀನಿ. ಸೊ ಅದೇ ರೀಸನಿಂದ ನಾನು ಗಿವ್ ಅಪ್ಪೇ ಮಾಡಿಲ್ಲ. ಇನಿಷಿಯಲ್ ಡೇಸಲ್ಲೇ ಆಯಿತು ಸ್ಟ್ರಗಲ್ ಎಲ್ಲ, ಅದಾದಮೇಲೆ ನಾನೇ ನಿಂತು ಮಾಡಿದ್ರಿಂದ ಇಟ್ ಹೆಲ್ಪ್ ಮಿ.
2: ಸೂಪರ್ ಸರ್, ನಿಮ್ಮ ಮಾತನ್ನು ಕೇಳುವಾಗ ತುಂಬ ಖುಷಿಯಾಗುತ್ತೆ. ಹಾಗೆ ಇಲ್ಲಿ ಕಾಂಪಿಟೇಷನ್ ಅನ್ನೋದು ಹೇಗಿದೆ ಸರ್?
3: ಮ್ಯಾಮ್, ಎಲ್ಲ ಬಿಸ್ನೆಸ್ಸಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಕಾಂಪಿಟೇಟರ್ ಯೋಚನೆ ಮಾಡ್ಕೊಂಡು ಕೂದ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ನಿಮ್ಮನ್ನು ನೀವು ನಂಬಿ, ಪ್ರೋಸೆಸ್ನ ನಂಬಿ, ರಿಸಲ್ಟ್ಸ್ ದೇವ್ರಿಗೆ ಬಿಡಿ ಅಷ್ಟೇ.
2: ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಮ ಬಿಸ್ನೆಸ್ಸಿಗೆ ಹೆಲ್ಪ್ಫುಲ್ ಆಗ್ತಾ ಇದೆಯಾ ಸರ್?
3: ತುಂಬ ಇಂಪ್ಯಾಕ್ಟ್ ಆಗುತ್ತೆ ಮ್ಯಾಮ್. ಈ F&B ಬಿಸ್ನೆಸ್ ಏನಿದೆ ಅಲ್ಲ, ಇದಕ್ಕೆ ನಿಮಗೆ ಲೈಕ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತಾರೆ, SEO ಅಂತಾರೆ, ಅದೆಲ್ಲ ವರ್ಕ್ ಆಗಲ್ಲ. ಬಿಕಾಸ್ ನಾನು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡಿದ್ರಿಂದ ನನಗೆ ಕಂಪ್ಲೀಟ್ ಐಡಿಯಾ ಇದೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಫುಡ್ ಬಿಸ್ನೆಸ್ ಅಂತ ಬಂದರೆ ಅಬ್ಸಲ್ಯೂಟ್ಲಿ ಲೈಕ್ ಸೋಷಿಯಲ್ ಮೀಡಿಯಾ ತುಂಬ ಇಂಪ್ಯಾಕ್ಟ್ ಆಗುತ್ತೆ.
2: ನಿಮಗೂ ಕೂಡ ಇಂಪ್ಯಾಕ್ಟ್ ಆಗಿದೆ?
3: ಡೆಫಿನೆಟ್ಲಿ, ಎಸ್.
2: ಓಕೆ, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಈ ರೀತಿಯ ಒಂದು ಹೋಟೆಲ್ಸ್ ಇದೆ, ಶಾಪ್ಸ್ ಇದೆ, ಆಯಿತಾ? ಹೀಗೆಲ್ಲ ಇರುವಾಗ ಜನ ಯಾಕೆ ನಮ್ಮ ಕೃಷಿ ನಗರ ಇಲ್ಲಿರುವಂಥ ಚಿಮ್ನಿಸಿಗೆ ಯಾಕೆ ಬರಬೇಕು ಸರ್? ಫಾರ್ ದ ಒನ್ ರೀಸನ್ ದೇ ಹ್ಯಾವ್ ಟು ವಿಸಿಟ್ ಹಿಯರ್ ಅಂದರೆ ಏನು ಸರ್?
3: ಗುಡ್ ಫುಡ್ಗೋಸ್ಕರ
2: ಬರಲೇಬೇಕು. ಆ್ಯಂಡ್ ಒಂದು ಫುಡ್ಡನ್ನು ಟೇಸ್ಟ್ ಮಾಡಲೇಬೇಕು ಅನ್ನೋದ್ರೆ ಯಾವ ಫುಡ್ನ ಟೇಸ್ಟ್ ಮಾಡಬೇಕು?
3: ಆ್ಯಸ್ ಅಗೈನ್ ಪಿಜ್ಜಾ ಏರಿಯಾ ಅಂತ ಇಟ್ಟಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿನ ಪಿಜ್ಜಾಸ್ ನೀವು ಟ್ರೈ ಮಾಡಲೇಬೇಕು.
2: ಓಕೆ, ಸುಮಂತ್ ಅವರೇ, ನೀವು ಕೂಡ ಯಂಗ್ ಜನ್ರೇಷನ್, ನಾನು ನೋಡ್ತಿದ್ದೀನಿ ತುಂಬಾ ಯಂಗ್ ಆಗಿದ್ದೀರಾ. ಸೊ ಹೀಗಿರುವಾಗ ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ, ಬರೀ ಫುಡ್ ಬಿಸ್ನೆಸ್ ಅಂತಲ್ಲ, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅವರು ಒಂದಿಷ್ಟು ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ?
3: ಮ್ಯಾಮ್, ಐ ಮೈಟ್ ಲುಕ್ ಯಂಗ್ ಬಟ್ ಐ ಆಮ್ 30 ಇಯರ್ಸ್ ಓಲ್ಡ್. ಸೊ ಬಿಸ್ನೆಸ್ ಪಾಯಿಂಟ್ಸ್ ಅಂತ ಬಂದರೆ ಲೈಕ್ ಆ್ಯಸ್ ಅಗೈನ್ ಐ ಸೈಡ್, ಡಿಸಿಪ್ಲಿನ್ಡ್ ಆಗಿರಲೇಬೇಕು ಮ್ಯಾಮ್. ಒಂದಿನ ಬಿಸ್ನೆಸ್ ಹಾಗೆ ಆಗುತ್ತೆ, ಇನ್ನೊಂದು ದಿನ ಆಗೋದಿಲ್ಲ. ಬಿಸ್ನೆಸ್ ವರ್ಕ್ ಆಗೋದೆ ಹಾಗೆ, ನಾಳೆ ದಿನ ಆಗ್ತಾ ಇಲ್ಲ, ಗಿವ್ ಅಪ್ ಮಾಡೋ ಐಡಿಯಾನೇ ಇರಬಾರ್ದು. ಆಗತ್ತೆ, ಲೈಕ್ ಯು ಜಸ್ಟ್ ಹ್ಯಾವ್ ಟು ಬಿಲೀವ್ ಇನ್ ದ ಪ್ರೋಸೆಸ್ ಅಷ್ಟು.
2: ಬಟ್ ಈಗ ಗೌರ್ಮೆಂಟ್ ಕೂಡ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ, ಎಂಟರ್ಪ್ರಿನರ್ಗೆ ತುಂಬ ಸಪೋರ್ಟಿವ್ ಆಗಿದೆ. ನೀವು ಗೌರ್ಮೆಂಟಿಂದ ಏನಾದರೂ ಹೆಲ್ಪ್ಸ್ ತೊಗೊಂಡಿದ್ದೀರಾ ಸರ್?
3: ಡೆಫಿನೆಟ್ಲಿ ಮ್ಯಾಮ್, ನಾನು ಇದನ್ನೆಲ್ಲ ರಿಸರ್ಚ್ ಮಾಡಿಕೊಂಡೇ ಬಂದಿರೋದ್ರಿಂದ ಐ ಡಿ ನಾಟ್ ಟೇಕ್ ಅ ಸಿಂಗಲ್ ಪೆನ್ನಿ ಫ್ರಮ್ ಮೈ ಡ್ಯಾಡ್. ಸೊ ಇದೇನು ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಇದೆ, ಐ ಹ್ಯಾವ್ ಟೇಕನ್ ಇಟ್ ಆನ್ ಅ ಲೋನ್. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇತ್ತು, PMAJP, ನಾನು ಅದರಲ್ಲಿ ಅಪ್ಲೈ ಮಾಡಿ ಅಲ್ಲಿಂದ ಲೋನ್ ತೊಗೊಂಡು ಇದನ್ನು ಮಾಡಿರೋದು ಮ್ಯಾಮ್.
2: ಓಕೆ, ಈಗಿನ ಯಂಗ್ ಜನರೇಷನ್ ಅವರಿಗೆ ನಿಮ್ಮ ಕಿವಿ ಮಾತು ಏನು ಸರ್? ಅಂದರೆ ಈ ರೀತಿಯೆಲ್ಲ ಸ್ಕೀಮ್ಸ್ಗಳಿದೆ, ಬಿಸ್ನೆಸ್ ಮಾಡೋದು ಓಕೆನಾ ಬೇಡವಾ, ಅಥವಾ ಕಾಂಪಿಟೇಷನ್ ತುಂಬ ಇದೆಯಾ, ಏನು ಹೇಳ್ತೀರಾ ಸರ್?
3: ಕಾಂಪಿಟೇಷನ್ ಎಲ್ಲ ಕಡೆ ಇದೆ ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ಸ್ ತುಂಬ ಇರುತ್ತೆ, ನಿಮಗೆ ಗೊತ್ತಾಗಬೇಕು. ಲೈಕ್ ಯಾವುದೂ ಗೌರ್ಮೆಂಟ್ ಕಡೆಯಿಂದ ಏನು ಸ್ಕೀಮ್ಸ್ ಇದೆ ಯಾವುದನ್ನು ಬಿಡಬಾರ್ದು ಮ್ಯಾಮ್. ಸ್ವಲ್ಪ ಗೊತ್ತಾದರೆ ಯಾವ್ದಕ್ಕೆ ಏನೇನು ಸಿಗತ್ತೆ ಅಂತ ಎಲ್ಲ ತಿಳ್ಕೊಂಡು ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಂಗ್ಸ್ಟರ್ಸಿಗೆ ಹೇಳೋದಾದರೆ ಎಸ್, ತುಂಬ ಡಿಸಿಪ್ಲಿನ್ಡ್ ಆಗಿರಬೇಕು ಕೆಲಸದಲ್ಲಿ, ಕನ್ಸಿಸ್ಟೆಂಟ್ ಆಗಿರಬೇಕು, ಸ್ಮಾರ್ಟಾಗಿ ಯೋಚನೆ ಮಾಡಬೇಕು ಮ್ಯಾಮ್.
2: ಎನಿವೇ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಒನ್ ಮೋರ್ ಲಾಸ್ಟ್ ಕ್ವೆಶನ್, ಇಂಟರ್ವ್ಯೂ ಹೇಗೆ ಅನ್ನಿಸ್ತು?
3: ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು. ಯು ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್.
2: ಎನಿವೆ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
2: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಚಿಮ್ನಿಸ್ನ ಮಾಲೀಕರಾಗಿರುವಂಥ ಸುಮಂತ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನ ಕೊಟ್ಟರು. ಹಾಗಿದ್ಮೇಲೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲಿಸ್ನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818385083. ಸಂಖ್ಯೆ ಮತ್ತೊಮ್ಮೆ 0818285808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
2: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆ

0: ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996860969. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ರೆ ನೀವು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ, ಹೀಗೆ ಹಲವಾರು ವಿಚಾರಗಳನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಕೃಷಿ ಕುಟುಂಬದಲ್ಲೇ ಹುಟ್ಟಿ ಬೆಳೆದಿರಿಂದ ಕೃಷಿಯ ಬಗ್ಗೆ ಹೆಚ್ಚು ಒಲವಿತ್ತು, ಹಾಗೆ ಕೃಷಿಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಮಾಡ್ಕೊಳ್ತಾ ಹೈನುಗಾರಿಕೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿ ಕೂಡ ಇರುತ್ತೆ. ಬೆಳೆಗಳನ್ನ ಇವರ ತಂದೆಯವರು ಕೂಡ ಬೆಳೀತಾ ಇರ್ತಾರೆ, ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಮಾಡ್ಕೊಳ್ತಾ ಕೃಷಿನಲ್ಲಿ ಒಳ್ಳೆಯ ಒಂದು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅದೇ ರೀತಿಯಲ್ಲೇ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾರೆ. ವಿದ್ಯಾಭ್ಯಾಸವನ್ನು ಮಾಡಿದ ನಂತರದಲ್ಲಿ ಒಂದು ಕಡೆಗೆ ಕೆಲಸಕ್ಕೆ ಹೋಗಬೇಕು ಅನ್ನುವಂತಹ ಆಲೋಚನೆ ಕೂಡ ಇರುತ್ತೆ. ಒಂದಷ್ಟು ದಿನಗಳ ಕಾಲ ಕೆಲಸವನ್ನು ಕೂಡ ಮಾಡ್ತಾರೆ. ಕೆಲಸವನ್ನು ಮಾಡ್ತಾ ಇರುವಾಗಲೇ ಅವರಿಗೆ ಮತ್ತೆ ತಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ಒಳ್ಳೆಯ ಜೀವನವನ್ನು ನಡೆಸಬೇಕು ಅನ್ನುವಂತಹ ಆಲೋಚನೆ ಬರುತ್ತೆ. ಆಗ ಸೊ ಕೆಲಸವನ್ನು ಬಿಟ್ಟು ಕೃಷಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಊರಿಗೆ ಬರ್ತಾರೆ. ಊರಲ್ಲಿ ಬಂದಾಗ ಈಗ ಕೃಷಿ ಬೆಳೆಗಳನ್ನ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ, ಹಾಗೆ ಅದರ ಜೊತೆಗೆ ಹೈನುಗಾರಿಕೆನೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೈನುಗಾರಿಕೆ ಕಡೆಗೆ ಹೆಚ್ಚು ಒಲವನ್ನು ತೋರಿಸೋಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಇವರ ತಲೆಗೆ ಸಾವಯವ ಹಾಲು ಉತ್ಪಾದನೆಯ ಬಗ್ಗೆ ಒಂದು ಥಿಂಕ್ ಬರುತ್ತೆ. ಹಾಗೆ ಅವರು ಸಾವಯವವಾಗಿ ಹಾಲು ಉತ್ಪಾದನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ನಮಗೆಲ್ಲ ಗೊತ್ತಿದೆ ಹೈನುಗಾರಿಕೆ ಒಳ್ಳೆಯ ಆದಾಯ ತಂದುಕೊಡುವಂತಹ ಒಂದು ಲಾಭದಾಯಕವಾದಂತಹ ಕೃಷಿ ಅಂತ ಹೇಳಿ. ಸೊ ಅದೇ ರೀತಿಯಲ್ಲೇ ಹೈನುಗಾರಿಕೆನ ಬಹಳಷ್ಟು ಜನ ಮಾಡ್ತಿದ್ದಾರೆ, ಆದರೆ ಸಾವಯವ ಹಾಲು ಉತ್ಪಾದನೆಯನ್ನು ಮಾಡ್ತಿರೋರು ಬಹಳ ಕಡಿಮೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಇವತ್ತು ಸಾವಯವ ಹಾಲು ಉತ್ಪಾದನೆ ಹೇಗೆ ಆಗುತ್ತೆ, ಮತ್ತು ಹಸುಗಳು ಯಾವ್ದ್ಯಾವುದು ಇರುತ್ತೆ, ಜೊತೆಗೆ ಈ ಹಾಲು ಉತ್ಪಾದನೆ ಜೊತೆಗೆ ಸಾವಯವವಾಗಿ ಇನ್ನೂ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇವತ್ತು ಕೊಪ್ಪಳದ ಸತೀಶ್ ಅವರಿದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಅವರು ಮಾಡ್ತಾ ಇರುವಂತಹ ಈ ಒಂದು ಸಾವಯವ ಹಾಲು ಉತ್ಪಾದನೆ ಹೇಗೆ ಆರಂಭ ಆಯಿತು, ಅವರಿಗೆ ಈ ಒಂದು ಥಿಂಕಿಂಗ್ ಹೇಗೆ ಬಂತು, ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಸತೀಶ್ ಅವರನ್ನ ಸ್ವಾಗತಿಸೋಣ. ಸತೀಶ್ ಅವರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸತೀಶ್ ಅವರೇ, ಮೊದಲನೇದಾಗಿ ನೀವು ಈ ಒಂದು ಸಾವಯವ ಹಾಲು ಉತ್ಪಾದನೆ ಆಗಿರ್ಬೋದು, ಈ ಒಂದು ಸಾವಯವ ಕೃಷಿಯನ್ನು ಮಾಡಬೇಕು ಅಂಥೇಳಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಅದರಲ್ಲೂ ಕೂಡ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಒಂದು ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದೀರಾ, ನಿಮ್ಮ ಈ ಒಂದು ಥಿಂಕಿಂಗ್ ಹೇಗೆ ಬಂತು, ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಮತ್ತು ನಿಮ್ಮ ಹತ್ರ ಯಾವ್ಯಾವ ರೀತಿಯ ತಳಿಯ ಹಸುಗಳಿದ್ದಾವೆ, ಮತ್ತು ಹೇಗೆ ಸಾವಯವ ಅಂತ ಹೇಳ್ಬೋದು, ಇದ್ರ ಬಗ್ಗೆನೇ ಹೇಳ್ಬೋದಾ?
1: ಕೃಷಿಗೆ ನಾವು ಮೊದಲಿಂದನೂ ಕೃಷಿನೇ ಮಾಡ್ತಿತ್ತು. ಕೃಷಿಗೆ ಅಂತಲೇ ತಿರ್ಗಿ ರಿಟರ್ನ್ ನಾವು ಹಳ್ಳಿಗೆ ಬಂದೆ, ಯಾರೋ ಒಬ್ಬರು ಕೆಲವೊಂದು ವಿಚಾರದಲ್ಲಿ ಸಾವಯವ ಹಾಲು ಮತ್ತು ಸಾವಯವದ ಗೊಬ್ಬರದ ಬಗ್ಗೆ ಮಾತಾಡಿದ್ರು. HFSನಲ್ಲೇ ಸಾವಯವ ಗೊಬ್ಬರಗಳು, ಸಾವಯವ ಹಾಲು ಉತ್ಪಾದನೆ ಮಾಡ್ಬೋದು ಅನ್ನೋ ವಿಚಾರ ಮಾತಾಡಿದಾಗ ನಾನು ಇದನ್ನು ಪ್ರಯತ್ನ ಮಾಡೋಣ ಅಂತೇಳಿ ಕೆಲವೊಂದು ಕಡೆ ನಾನು ವಿಚಾರಿಸಿ ಏನೇನು ಮಾಡ್ಬೋದು ಅಂತೇಳಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಸಾವಯವ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ, ಮತ್ತು ಸಾವಯವ ಗೊಬ್ಬರ ಸಿಕ್ತಿದೆ ನಮಗೆ. 15 ಹಸುಗಳಿದ್ದಾವೆ, 15 ಹಸುನಲ್ಲಿ 1 ಪಡ್ಡೆ ಇದೆ, 4 ಪ್ರೆಗ್ನೆನ್ಸಿಗಳು, ತುಂಬ ಪ್ರೆಗ್ನೆನ್ಸಿಗಳು, ಮತ್ತು ಇನ್ನು 12 ಹಾಲು ಕರೀತಿದ್ದಾವೆ. ಅಲ್ಲಿಂದ ಬೆಳಿಗ್ಗೆ ಸಂಜೆ 2 ಟೈಮಿಂದ 200-205 ಲೀಟ್ರ್ ನನಗೆ ಈ ಪ್ರೆಸೆಂಟ್ ಹಾಲು ಬರ್ತಿದೆ. ನಾನು ಅದನ್ನು ಓನ್ ಮಾರ್ಕೆಟಿಂಗಲ್ಲಿ ನಾನೇ ಸ್ವಂತವಾಗಿ ಓನ್ ಮಾರ್ಕೆಟಿಂಗಿಗೆ ಮಾಡ್ತಿದ್ದೀನಿ. ಮೊದಲು ಯಾವುದೋ ಸಾವಯವ ಕಂಪ್ನಿಗಳು ಕೊಡ್ತಿದ್ವಿ, ಅಲ್ಲಿ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳಾದ ಅಲ್ಲಿ ಹೊರಗಡೆ ಬಂದು ನೀವು HFSನಲ್ಲಿ ಹೆಂಗೆ ಸಾವಯವ ಬರುತ್ತೆ ಅನ್ನೋದು ವಿಚಾರಗಳು. ಕೆಲವೊಂದು ಸರಿ ಫಸ್ಟ್ ವಿಧಾನ ಹೆಂಗೆ ಅಂದರೆ, ನಾವು ಹಸುಗಳಿಗೆ ಮೂಗ್ ದರಗಳು ಬಳಸಲ್ಲ, ಮೂಗ್ ದರ ಮತ್ತು ಮಕಡಗಳು ಯಾವುದೂ ಬಳಸಲ್ಲ. ಯಾವಾಗಲೂ ಅದು ಫ್ರೀ ಬಿಟ್ಟಿರ್ತೀವಿ, 24 ಗಂಟೆ ಹಸುಗಳನ್ನ ಫ್ರೀ ಬಿಟ್ಟಿರ್ತೀವಿ. ಆ ಮೂಗ್ ದರ ಮತ್ತು ನಾವು ಇದನ್ನು ಬಳಸಿದಾಗ, ಮಕಡಗಳು ಬಳಸಿದಾಗ ಹಾಲಿಗೆ ಹಾರ್ಮೋನ್ಗಳು ವ್ಯತ್ಯಾಸ ಆಗುತ್ತೆ.

0: ಹಸುಗಳಲ್ಲಿ ಆ ಹಾರ್ಮೋನ್ಗಳಲ್ಲಿ ಹಾಲನ್ನು ಉತ್ಪಾದನೆ ಆಗುತ್ತೆ, ಮತ್ತು ಹಸುಗಳಿಗೆ ಸಂಪೂರ್ಣವಾದ ಆಹಾರ ಸಿಗಲ್ಲ, ಸಂಪೂರ್ಣವಾದ ನೀರು ಸಿಗಲ್ಲ. 24 ಗಂಟೆ ಒಂದು ಹಸು 1 ಲೀಟ್ರ್ ಹಾಲು ಕೊಡಬೇಕಾದ್ರೆ 5 ಲೀಟ್ರ್ ನೀರು ಕುಡಿಬೇಕು. ಹಸುಗಳನ್ನ ಬಿಟ್ಟಾಗ ಮಾತ್ರ ಅದನ್ನು ನಮಗೆ 5 ಲೀಟ್ರ್ ನೀರು ಕುಡಿಯುತ್ತೆ. ಮತ್ತು ಇದು ಆಹಾರ ಪದ್ಧತಿಗಳು ಅಷ್ಟೇ, 24 ಗಂಟೆ ಅದಕ್ಕೆ ಆಹಾರ ಬೇಕು. ಹೆಂಗೆ ಅಂದರೆ ನಾವು ಈಗ ಹಸುಗಳು ಸುಮ್ಮನೆ ಫ್ರೀಯಾಗಿ ಓಡಾಡ್ತಾ ಇರ್ತವೆ, ಅದು ಆಹಾರ ಬೇಕು ಅಂದಾಗ ಮಾತ್ರ ಮಾಡಬೇಕು, ಬೇಡ ಅಂದಾಗ ಅದು ಗ್ರ್ಯಾಜುವಲ್ ಆಗಿ ನೀರು ಕುಡಿದ್ಬಿಟ್ಟು ಎಲ್ಲೋ ಮಲಗುತ್ತೆ. ಅಂದರೆ ನಾವು ವರ್ಷಕ್ಕೆ ಒಂದು ಸಾರಿನೂ ಹಸುಗಳನ್ನ ತೊಳೆಯಲ್ಲ, ಮತ್ತು ಹಸುಗಳಿಗೆ ತೊಂದರೆ ಕೊಡಲ್ಲ. ಏನು ಮುಟ್ಟೋದು, ಅದನ್ನು ಎಳೆದಾಡೋದು, ಕಟ್ಟೋದು, ಮುಗ್ದರ ಹಾಕೋದು, ಅಥವಾ ಏನೋ ಒಂದು ಅದಕ್ಕೆ ಒತ್ತಡ ಕೊಡೋದು ಅಂತ ಏನೂ ಇರಲ್ಲ. ಸಾವಯವ ಹಾಲಿಗೆ ಸಾವಯವ ಆಹಾರ ಬಳಸಿದ್ರೆ ಸಾವಯವ ಹಾಲು ಬರುತ್ತೆ. ಸಾವಯವ ಹಾಲು ಬಳಸೋದು ಹೆಂಗೆ ಅಂದರೆ ಅಗಸೆ, ನುಗ್ಗೆ, ಗಿರಿಸಲಿ ಹಿಡಿಯ, ಆಮೇಲೆ ಸಬುಬುಲ, ಮತ್ತು ನುಗ್ಗೆ, ರೇಷ್ಮೆ, ಈ ಥರ ಕೆಲವೊಂದು ಆಹಾರಗಳು, ಮತ್ತು ಜೋಳನ ಸೈಲೇಜು, ಜೋಳ ಸೈಲೇಜ್ ಶಾಪಿಂಗ್ ಮೂಲಕನೇ ಮಾಡಬೇಕು. ಮಾಡಿ ಸೈಲೇಜ್ ಮಾಡಿ ಅದನ್ನು ಹಾಲು ಇದು ಹಸು ಕೊಟ್ಟರೆ ಅದ್ಭುತವಾದ ಹಾಲು ಬರುತ್ತೆ. ಅಂದರೆ ನಾವು ಅಡುಗೆ ಬಳಸ್ತೀವಲ್ಲ ಏನೋ ಸೊಪ್ಪುಗಳು, ಅದು ಹೈ ಪ್ರೋಟೀನ್ ಸೊಪ್ಪುಗಳಾಗಿರುತ್ತೆ, ಮತ್ತು ದ್ವಿದಳ ಧಾನ್ಯಗಳ ಸೊಪ್ಪುಗಳಿರುತ್ತೆ, ಅದನ್ನು ಬಳಸಿದ್ರೆ ನಮಗೆ 99% ಹಾಲು ಬರುತ್ತೆ. ಅದಕ್ಕೆ ಇನ್ನೊಂದು ಏನು ಬಳಸ್ತೀವಿ ಅಂದರೆ ಕಡಲೆಕಾಯಿ ಹಿಂಡಿ ಒಂದು ಬಳಸ್ತೀವಿ. ಹೆಂಗೆ ಒಂದು ಹಸುಗೆ 10 ಲೀಟ್ರ್ ಬರುತ್ತೆ ಅಂದರೆ 2-3 ಕೆಜಿ ಬಳಸ್ತೀವಿ. ಯಾಕೆ ಅಂದರೆ ಅದು ಇದು ಕೊಬ್ಬಂಶ ಬರಬೇಕು, ಮತ್ತು ಹಸುಗಳ ಸಡನ್ ಬಾಡಿ ಗ್ರೋತು, ಅಂದರೆ ನಾವು HFಗಳು ತಂದಿರ್ತೀವಲ್ಲ ಅದನ್ನು ಡೈವರ್ಟ್ ಮಾಡೋಕ್ಕೆ ಕೆಲವೊಂದು ಟೈಮು ಬೇಕಾಗಿರುತ್ತೆ. ಕಡಲೆಕಾಯಿ ಹಿಂಡಿಲಿ ಯಾವತ್ತೂ ಕೆಮಿಕಲ್ ಬರಲ್ಲ. ನಾವು ಸೊಪ್ಪನ್ನು ಅಂದರೆ ಮರಮೇವುಗಳನ್ನ ಜಾಸ್ತಿ ಬಳಸ್ತೀವಿ ತುಂಬ. ಆ ಉದ್ದೇಶದಿಂದ ಹಾಲನ್ನು ಸಹ ನಾವು ನುಗ್ಗೆ ಬಳಸಿದಾಗ ಏನು ಪ್ರೋಟೀನ್ ಇರುತ್ತೆ, ಅಗಸೆ ಬಳಸಿದಾಗ ಏನು ಪ್ರೋಟೀನ್ ಇರುತ್ತೆ, ಹಸುಗಳಿಗೆ ಏನು ಬೇಕು, ಮೇಯ್ನ್ ನಮಗೆ ಹಾಲು ಉತ್ಪಾದನೆ ಆಗುತ್ತೆ, ಮತ್ತು ಸಗಣಿನೂ ಅದೇ ಥರ ಬರುತ್ತೆ ನಮಗೆ. ಈಗ ನಾವು ಯಾವುದೋ ಫೀಡ್ ಹಾಕೋದು, ಯಾವುದೋ ಆಂಟಿಬಯೋಟಿಕ್ ಇಂಜೆಕ್ಷನ್ ಹಾಕೋದು, ಆ ಥರ ಯಾವುದನ್ನು ನಾವು ಮಾಡೋಕ್ಕೆ ಹೋಗಲ್ಲ. ನಾನು ಇದು ಹೆಚ್ಚು ಕಮ್ಮಿ 6 ವರ್ಷದಿಂದ ಮಾಡ್ತಾಯಿದ್ದೀನಿ. ಈ ಪ್ರಯತ್ನ ನನಗೆ ಈ 1-2 ವರ್ಷದಿಂದ ತುಂಬ ಚೆನ್ನಾಗಿ, ಅಂದರೆ ನಮ್ಮ ಹಸುಗಳ ಆರೋಗ್ಯ ಮತ್ತು ನನ್ನ ಭೂಮಿಯ ಫಲವತ್ತತೆಗೆ ತುಂಬ ಒತ್ತು ಕೊಡ್ತಿದ್ದೀವಿ.
1: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನೋಡಿ, ಈಗ ಸಾವಯವ ಹಾಲನ್ನು ನಾವು ಪಡಿಬೇಕು ಅಂತಂದರೆ ನಾವು ಅದಕ್ಕೆ ಕೊಡುವಂತಹ ಆಹಾರ ಕೂಡ ಅದಕ್ಕೆ ಪೂರಕವಾಗಿದ್ದರೆ ಮಾತ್ರ ನಮಗೆ ಒಂದು ಒಳ್ಳೆಯ ರೀತಿಯ ಹಾಲು ಕೂಡ ಸಿಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಹಾಗೆ ಇದರಿಂದ ಒಳ್ಳೆಯ ಒಂದು ಗೊಬ್ಬರ ಕೂಡ ಸಿಗುತ್ತೆ. ಹಾಗೆಯೇ ಈಗ ಸಾವಯವ ಹಾಲನ್ನು ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಇವತ್ತು ನಮಗೆ ಸತೀಶ್ ಅವರು ತಿಳಿಸ್ಕೊಡ್ತಾರೆ. ಅವ್ರ ಜೊತೆಗೆ ಮಾತ್ರ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಣಿ ಪುರಂಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೊಪ್ಪಳದಿಂದ ಸತೀಶ್ ಅವರು ಮಾತಾಡ್ತಾ ಇದ್ರು. ಹಾಗೆ ಇವರು ಈಗ ಹೈನುಗಾರಿಕೆನ ಎಲ್ಲರೂ ಕೂಡ ಮಾಡ್ತಾರೆ. ಹೈನುಗಾರಿಕೆನಲ್ಲಿ ವಿಶೇಷವಾಗಿ ಒಂದು ಸಾವಯವ ಹಾಲು ಉತ್ಪಾದನೆಯನ್ನು ಮಾಡೋದು ತುಂಬಾ ಚಾಲೆಂಜಿಂಗ್ ಆಗಿರುವಂಥದ್ದು, ಮತ್ತು ಅವುಗಳನ್ನ ಅಷ್ಟೇ ಆರೈಕೆ ಮಾಡಬೇಕಾಗತ್ತೆ. ಹಾಗೆ ಅವುಗಳಿಗೆ ಕೊಡುವಂತಹ ಆಹಾರದ ಬಗ್ಗೆಯೂ ಕೂಡ ನಮಗೆ ಗಮನ ಇರಬೇಕಾಗತ್ತೆ. ಸೊ ಯಾವುದೇ ರೀತಿ ಹುಲ್ಲನ್ನು ಮೇಯಿಸೋದಕ್ಕೆ ಬಿಟ್ವಿ, ಆಮೇಲೆ ಹಾಗೆ ನೋಡ್ಕೊಂಡ್ವಿ ಅಂತ ಅಂದರೆ ಆಗಲ್ಲ. ಅವಕ್ಕೆ ಕೊಡುವಂತಹ ಆಹಾರದಲ್ಲಿ ಕೂಡ ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ, ಪ್ರೋಟೀನ್ ಎಲ್ಲದೂ ಕೂಡ ಸಿಗಬೇಕಾಗತ್ತೆ. ಅದೇ ರೀತಿಯಲ್ಲೇ ನಾವು ಅವುಗಳಿಗೆ ಆಹಾರವನ್ನು ನೀಡಿದಾಗ ಅದು ಕೂಡ ನಮಗೆ ಅಷ್ಟೇ ಒಂದು ಒಳ್ಳೆಯ ಹಾಲನ್ನು ಕೂಡ ನೀಡ್ತವೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಸತೀಶ್ ಅವರಿದ್ದಾರೆ. ಅವರು ಸಾವಯವ ಹಾಲು ಉತ್ಪಾದನೆ ಮತ್ತು ಗೊಬ್ಬರ ಉತ್ಪಾದನೆಯ ಬಗ್ಗೆ ಇವತ್ತು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಸತೀಶ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸತೀಶ್ ಅವರು, ನೀವಾಗಲೇ ಹೇಳಿದ್ರಿ ಅವುಗಳಿಗೆ ಕೊಡುವಂತಹ ಆಹಾರ ಹೇಗಿರಬೇಕು, ಮತ್ತು ನೀವು ಹಾಲನ್ನು ಕೂಡ ಅಲ್ಲೇ ಮಾರ್ಕೆಟಿಂಗ್, ಲೋಕಲ್ ಮಾರ್ಕೆಟಿಂಗ್ ಮಾಡ್ತೀರಿ ಅಂತ ಹೇಳಿದ್ರಿ ಈಗಾಗಲೇ. ಜೊತೆಗೆ 205-210 ಲೀಟರ್ ಹಾಲನ್ನು ನೀವು ಪ್ರತಿ ದಿನವೂ ಕೂಡ ಉತ್ಪಾದನೆ ಮಾಡ್ತೀರಿ ಅಂತ ಹೇಳಿದ್ರಿ. ಹಾಗಾದರೆ ಈಗ ಲೋಕಲ್ ಮಾರ್ಕೆಟಿಂಗ್ ಎಲ್ಲ ಹೇಗೆ ಆಗುತ್ತೆ, ಯಾವ ರೀತಿಯಲ್ಲಿ ನೀವು ಮಾರ್ಕೆಟಿಂಗ್ ಮಾಡ್ತೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
4: ಅದರಲ್ಲಿ ಹಾಲನ್ನ ನಾನು ನೇರವಾಗಿ ಹಾಲನ್ನ ಮಾರ್ಕೆಟಿಂಗ್ ಮಾಡ್ತಿದ್ದೀನಿ. ಅಲ್ಲಿ ನನ್ನ ಗ್ರಾಹಕರು ಹೆಂಗಿದೆ ಅಂದರೆ ಹಾಲಿನ ರುಚಿಗಳ ಬದಲಾವಣೆ ಇದೆ ಅಲ್ಲಿ. ಅಂದರೆ ಹಾಲು ಆ ಥರ ಇದೆ ಸರ್, ನಿಮ್ದು ಈ ಥರ ಇದೆ ಸರ್, ನಮ್ಗೆ ಎಕ್ಸ್ಪ್ಲೈನ್ ಏನು, ತುಂಬ ಖುಷಿಯಾಗುತ್ತೆ. ನಾವು ಎಲ್ಲೋ ಒಂದು ಸಾವಯವ ಕಂಪ್ನಿ ಕೊಡ್ತಿದ್ವಿ, ಅವ್ರು ಎಲ್ಲೋ ತೊಗೊಂಡೋಗಿ ಅವರು ತುಂಬ ದುಡ್ಡು ಮೇಲೆ ಮಾರ್ಕೋತಿದ್ರು, ನೋಡೇ ಬಿಡೋಣ ಅಂತ ನಾನು 6 ವರ್ಷದಿಂದ ಅಲ್ಲಿ ಇಲ್ಲಿ ಬರೀ ಒದ್ದಾಡದೇ ಆಯಿತು. ಆ ಉದ್ದೇಶ ಕೇಳ್ಬಿಡ್ಬೋದು, ತುಂಬ ಚೆನ್ನಾಗಿದೆ ಸರ್. ಹಸು ಸೆಲೆಕ್ಷನ್ಗಿಂತ ನಮ್ಮ ಫಾರಮಲ್ಲಿರುವಂಥ ಹಸುಗಳನ್ನ ಡೆವಲಪ್ಮೆಂಟು ಮತ್ತು ಕರುಗಳ ಬೆಳವಣಿಗೆಗೆ ಉತ್ತಮವಾಗಿ ಒತ್ತು ಕೊಡಬೇಕು. ಕರು ಈ ಉತ್ಪಾದನೆ ಏನಪ್ಪ ಅಂದರೆ ಫಸ್ಟ್ ಟೈಮು ಬೈಫು ಮತ್ತು ABS ಸೀಟ್ಗಳನ್ನ ನಾವು ಸೆಮೆನ್ ಮಾಡಿಸ್ಕೋಬೋದು. ಎರಡನೇದು, ಕರು ಹುಟ್ಟಿದ ಮೇಲೆ ಕರುಗಳನ್ನ ಬೆಳವಣಿಗೆಯಲ್ಲಿ ಇಂಪಾರ್ಟೆಂಟು. ನಾವು ಏನು ಡಿವಾರ್ಮಿಂಗು ಮತ್ತು ಕರುಗಳ ಹಾಲು, ನಾವು ಒಂದು ಸರಿ ಕರು ಹುಟ್ಟಿದ ಮೇಲೆ ಕರು 1 ತಿಂಗಳ ಗಂಟ 3 ಲೀಟ್ರು, ಬೆಳಗ್ಗೆ 3, ಸಂಜೆ 3, 6 ಲೀಟ್ರು ಹಾಲು ಕೊಡಬೇಕಾಗುತ್ತೆ. ಕರು 1 ತಿಂಗಳಲ್ಲಿ ಏನು ಬೆಳೆಯುತ್ತೋ ಅದೇ ಇಂಪಾರ್ಟೆಂಟ್. ಮತ್ತೊಂದೇನು ವಿಚಾರ ಅಂತಂದರೆ, ಕರು ಹುಟ್ಟಿದ 7 ದಿವಸದಿಂದ ನೀರನ್ನು ಶುರು ಮಾಡಬೇಕಾಗತ್ತೆ. ಅದಕ್ಕೆ 3 ಲೀಟ್ರ್ ಹಾಲು ಕೊಟ್ಟಮೇಲೆ ಸಂಪೂರ್ಣವಾಗಿ ನೀರು ಕೊಡಬೇಕು. ಆವಾಗ ಕರುಗಳು ಈ 3 ತಿಂಗಳಿಗೆ ರಕ್ತ ಥರ ಉಚ್ಚೋದು ಅದೆಲ್ಲ ಸಮಸ್ಯೆಗಳು ಬರಲ್ಲ. ಆಮೇಲೆ ಕರುಗಳ ಮೂಳೆ ಬೆಳವಣಿಗೆಗಳು ಜಾಸ್ತಿ ಆಗುತ್ತೆ. ನಂತರ ಅದು 10 ದಿವಸದ ನಂತರ ಅದಕ್ಕೆ ಕ್ಯಾಟಲ್ ಫೀಡ್ಗಳು ಬರುತ್ತೆ ಅಲ್ಲ, ಕಡಲೆಕಾಯಿ ಹಿಂಡಿ ಮತ್ತು ಜೋಳದ ನುಚ್ಚು ಇದನ್ನು ಮಿಕ್ಸ್ ಮಾಡಿ ಅಂದರೆ ಕ್ಯಾಟಲ್ ಫೀಡ್ ಟೈಪು ಮಿನರಲ್ ಮಿಕ್ಸ್ ಅದಕ್ಕೆ ತಿನ್ನೋ ಕೊಟ್ಟರೆ ಅದು ಎಷ್ಟು ಬೇಕು ಅಂದರೆ 100 ಗ್ರಾಮು 200 ಗ್ರಾಮು, 1/2 kg, 1.5 kg, 1/2 kg, 1 kg, ಇಲ್ಲಿವರೆಗೆ ಬರೋದಕ್ಕೆ 3 ತಿಂಗಳಾಗುತ್ತೆ. ಅದು ನೆಕ್ಕೊಂಡು ತಿನ್ಕೊಂಡು ಬರುತ್ತೆ, ಅದು ಪೌಡ್ರ್ ಮಾಡಿ ಕೊಟ್ಟರೆ. ಈಗ ಇದು ABS ಸೊ ಇದು ಕರು, ಈಗ 14 ಲೀಟ್ರ್ ಕೊಡ್ತೇನೆ ನಾನು. ಇದಕ್ಕೆ 2.5 ವರ್ಷ ಆಗಿದೆ ಈಗ. ಆನಂದರಲ್ಲಿ ಫಾರಮಲ್ಲಿ ಈಗ 3 ಕರುಗಳಿದ್ದಾವೆ. ನಾವು ಕರುನ ಕರೆಕ್ಟಾಗಿ ಬೆಳೆಸಿದ್ರೆ 9 ತಿಂಗಳಿಗೆ ಹೀಟ್ ಬರುತ್ತೆ. ಅಲ್ಲಿಂದ ಅದು ಹೀಟ್ ಅದು ಪರ್ಫೆಕ್ಟ್ ಇರಲ್ಲ, 11 ತಿಂಗಳಿಂದ 12 ತಿಂಗಳೊಳಗೆ ಬರುತ್ತೆ. ಒಂದು ಕರುನ 2 ವರ್ಷದಲ್ಲಿ ಹಸು ಮಾಡಿ ತಿರ್ಗ ಒಂದು ಪುನಃ ಕರು ಬರುತ್ತೆ. ಅಂದರೆ ನೀವು ಹೊರಗಡೆ ತಂದು 50,000 1 ಲಕ್ಷ ಖರ್ಚು ಮಾಡಿ ಇದೆಲ್ಲ ಮಾಡೋದ್ರ ಬದಲು ಕರುಗಳ ಬೆಳವಣಿಗೆಯಲ್ಲಿ ಮುತುವರ್ಜಿ ವಹಿಸಿದ್ರೆ ನಿಮಗೆ ಇದು 1.5 ಲಕ್ಷ ಈ ಥರ ಹಸುಗಳು ನಾವು ಏನಾರು ಮಾಡಬೇಕು ಅಂತ ಅಂದರೆ ನಾವು ಆಮೇಲೆ ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತಿದ್ದು. ಯಾವಾಗಲೂ ನಮ್ಮ ಇದರಲ್ಲಿ ನಮ್ಮ ಮೇವಕ್ಕೆ ನಮ್ಮ ವಾತಾವರಣಕ್ಕೆ ನಾವು ಹಸು ಶೆಡ್ನ ತುಂಬ ಕಡಿಮೆ ಖರ್ಚಲ್ಲಿ ತುಂಬ ಕಡಿಮೆ ಖರ್ಚು ಅಂದರೆ ಒಂದು 3-3.5 ಲಕ್ಷದಲ್ಲಿ ಫಾರ್ಮು ಸಂಪೂರ್ಣವಾಗಿ ಅಂದರೆ ಪೆನ್ಸು ಶೆಡ್ಡು ಆಲ್ಕರಿಯ ಪಾರ್ಲರು ಎಲ್ಲ ಸಂಪೂರ್ಣವಾಗಿ ಮುಗಿಸಿದ್ದೀವಿ 3.5 ಲಕ್ಷದಲ್ಲಿ. ಅಷ್ಟು ಸಾಕಾಗುತ್ತೆ. ಯಾಕೆ ಅಂತಂದರೆ ಹಸುಗಳನ್ನ ನಾವು ಕಟ್ಟೋ ಆಗಿಲ್ಲ, 24 ಗಂಟೆ ಟೈಮು ಫ್ರೀ ಆಗಿರಬೇಕು ಹಸುಗಳು. ಯಾವಾಗಲೂ ಅವಕ್ಕೆ ಸಾಕಷ್ಟು ನೀರು ಕುಡಿಬೇಕು, ನೀರನ್ನು ಸಪ್ರೇಟ್ ಟಬ್ಗಳಲ್ಲಿ ಇಟ್ಟಿದ್ದೀವಿ ನಾವು. ಮತ್ತು ಆಹಾರ ತಿನ್ಬೇಕಾದ್ರೆ ಅವು ಸಂಪೂರ್ಣವಾಗಿ 24 ಗಂಟೆ ಟೈಮು ಅವು ಮಧ್ಯರಾತ್ರಿ ತಿಂತಾವ, ಮಧ್ಯರಾತ್ರಿ ನೀರು ಕುಡಿತಾವ. ಹಸುಗಳನ್ನ ನಾವು ಕ್ಯಾಶುವಲಾಗಿ ಅಂದರೆ ನಾವು ಕಟ್ಟಿದ್ರೆ ಅವು ತಪ್ಪೆ ಮೇಲೆ ಮಲಗುತ್ತೆ, ಇನ್ಫೆಕ್ಷನ್ಗಳಾಗುತ್ತೆ, ಕೆಲವೊಂದ್ಸರಿ ಕೆಚ್ಚು ಬಾವುಗಳು ಜಾಸ್ತಿ ಆಗುತ್ತೆ. ಹೆಚ್ಚು ಹಸು ಆಗಿರೋದ್ರಿಂದ ಚಾಪಿಂಗ್ ಮಾಡಿ ನಾವು ಆಹಾರ ಕೊಡಬೇಕಾಗತ್ತೆ, ಅಂದರೆ ಮೇವು ಮಿಷಿನ್ ಮೇವಲ್ಲೇ ಕಟ್ ಮಾಡಿದ್ರೆ ಸಂಪೂರ್ಣವಾಗಿ ಡೈಜೆಷನು ಬೇಗ ಆಗುತ್ತೆ. ಇದೊಂದು ಅನುಕೂಲ. ನಾವು ಯಾವಾಗಲೂ ಹಸುಗಳನ್ನ ಕಟ್ಟಲಿಲ್ಲ ಅಂದರೆ ನಾವು 1 ವರ್ಷಕ್ಕೊಂದ್ಸರಿನೂ 1 ಹಸುನ ತೊಳೆಯಲ್ಲ, ಅಂದರೆ 1 ವರ್ಷ ಆದ್ರೂ ತೊಳೆಯಲ್ಲ. ಯಾಕಂದರೆ ಅವು ತಪ್ಪೆ ಮೇಲೆ ಮಲಗಲ್ಲ, ಅವಕ್ಕೆ ಫ್ರೀ ಆಗಿಬಿಟ್ಟಾಗ. ಆಮೇಲೆ ಹಸುಗಳ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ, ಹಸುಗೂ ಹಸುಗೂ ಅಟ್ಯಾಚ್ಮೆಂಟ್ ಇರುತ್ತೆ. ಕರು ಆಗ್ತಾಗ ಅದೇ ಸೆಕ್ಯೂರಿಟಿ ಮಾಡ್ಕೊಳುತ್ತೆ. ಮತ್ತು ಪ್ರೆಗ್ನೆನ್ಸಿಗಳಲ್ಲಿ ನಾನು ಹಸು ಬಿಟ್ಟಾಗ ಸೆತ್ತೆ ಬೀಳೋದು, ಕರು ಹಾಕೋದು, ಕೆಲವೊಂದ್ಸರಿ ಕಿತ್ತಲು ಎವಿ ಆಗ್ಬಿಟ್ಟು ಅದಾಯಿತು ಇದಾಯಿತು ಆಮೇಲೆ ಕರು ಬರಲಿಲ್ಲ ಅಂದರೆ ಹಸು ಬಿಟ್ಟಾಗ ವಾಕಿಂಗ್ ಮಾಡುತ್ತೆ ನಮ್ಮಲ್ಲಿ. ವಾಕಿಂಗ್ ಮಾಡಿದ ತಕ್ಷಣ ಅದು ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಲಿ ವಾಕಿಂಗ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಕರು ಬರುತ್ತೆ. ನಾವು ಇದುವರೆಗೆ 2-3 ವರ್ಷದ ಒಳಗೆ ಒಬ್ಬ ಡಾಕ್ಟ್ರುಗಳನ್ನ ಕರ್ಕೊಂಡು ಕರು ಸೆತ್ತೆ ತೆಗ್ಸೋದು ಅಥವಾ ಕರು ಮಾಡ ಎಳೆಯೋದು ಅಥವಾ ಏನೋ ಸೆತ್ತೆ ಬೀಳಿಲ್ಲ ಅನ್ನೋದು ಅಥವಾ ಆ ಹುಲ್ ಮೇವು ತಿಂದಿಲ್ಲ. ಆಮೇಲೆ ನಾನು ಕರು ಹಾಕಿದ 1 ಅವರು ಸಹ ಶೆಡ್ಡಿಂದ ಹೊರಗಡೆ ಬಿಡಲ್ಲ ಅದನ್ನು. ಅದೇ ಆಹಾರ ಪದ್ಧತಿ ಇರುತ್ತೆ, ಅದೇ ಮೇವು ಇರುತ್ತೆ. ಈ ಕರು ಹಾಕೋ ತಕ್ಷಣ ಯಾರೋ ಒಬ್ಬರು ಇದು ಬೇಡ ಅಂತಾರೆ, ಏನೋ ತಿಂಡಿ ಹಾಕ್ಬಿಡಿ, ಅದು ಮಾಡಿಬಿಡಿ, ಇದು ಮಾಡಿಬಿಡಿ, ಮೇವು ಕೊಡಬೇಡಿ ಅಂತಾರೆ. ಯಾವುದೇ ಕಾರಣಕ್ಕೂ ಯಾವುದೂ ಅದಕ್ಕೂ ಇದಕ್ಕೂ ಸಂಬಂಧಗಳಿರಲ್ಲ. ನೀವು ಅದಕ್ಕೆ ಬೇಕಾದ ಏನು ಬೇಕೋ ಅದು ತಿನ್ನುತ್ತೆ, ಅದು ಎಷ್ಟು ಬೇಕೋ ಅದು ನೀರು ಕುಡಿಯುತ್ತೆ, ಅದಕ್ಕೆ ಯಾವ ಮೇವು ಬೇಕೋ ಅದು ತಿನ್ನುತ್ತೆ. ಅದನ್ನು ನಾವು ರಿಸ್ಟ್ರಿಕ್ಷನ್ ಮಾಡಿದಾಗ ಹಸುಗಳು ವೀಕ್ ಆಗುತ್ತೆ, ಕೆಲವೊಂದ್ಸರಿ ಸಮಸ್ಯೆಗಳು ಜಾಸ್ತಿ, ಅಂದರೆ ಈ ಕಟ್ಟದ ಸಮಸ್ಯೆಗಳೇ ತುಂಬ ಜಾಸ್ತಿ ಇರುತ್ತೆ ನಮಗೆ. ಹಸುಗಳನ್ನ ಫ್ರೀ ಬಿಟ್ಟಾಗ 100% ನಾವು ಪರ್ಫೆಕ್ಟಾಗಿ ಹಾಲಿನ ಉತ್ಪಾದನೆಯಲ್ಲೂ ಅಷ್ಟೇ, ನಾವು ಒಂದು ಟೈಮ್ಗೆ ಅಂದರೆ 1,000-1,100 ಲೀಟ್ರ್ ನೀರು ಕುಡಿತೇವೆ ನಮಗೆ. ಈಗ 15 ಹಸುಗಳು 3 ಕರುಗಳು ಅಂತಂದರೆ 1,000 ಲೀಟ್ರ್ ನೀರು ಕುಡಿತೇವೆ ಹೆಚ್ಚಿಗೆ ಒಂದು ದಿನದಲ್ಲಿ 24 ಗಂಟೆ ಲೆಕ್ಕ ನಮ್ಮದು. ಮೇವು ಪ್ರಮಾಣದಲ್ಲಿ ಅದು 40-30-32-35 ಕೆಜಿ ಮೇಲೆ ಮೇವು ತಿನ್ನಲ್ಲ. ಎಲ್ಲ ಹೇಳ್ತಾರೆ ಅದೇ ಬಿಟ್ಬಿಟ್ರೆ ಅಷ್ಟು ತಿನ್ನುತ್ತೆ ಇಷ್ಟು ಅಂತ, ಇದೆಲ್ಲ ಸುಳ್ಳು. ಒಂದು ಸಂಪೂರ್ಣವಾಗಿ ನಾವು ಕ್ರ್ಯಾಜುವಲಾಗಿ ಮೇವು ಕೊಡ್ಕೊಂಡ್ರೆ 32-35 ಕೆಜಿ ಹೈಯೆಸ್ಟ್ ಮೇವನ್ನು.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರ್ಸೇನೆ ಸರ್. ಸೊ ಹಾಗೆ ಇವತ್ತು ಹೈನುಗಾರಿಕೆಯಲ್ಲಿ ಈ ಒಂದು ಸಾವಯವ ಹಾಲು ಕೃಷಿಯನ್ನು ಮಾಡುವಂಥದ್ದು ಅಥವಾ ಸಾವಯವ ಹಾಲನ್ನು ಉತ್ಪಾದನೆ ಮಾಡುವಂಥದ್ದು ಈ ಥರದ್ದು ಏನಿದೆ, ಸೊ ಇದು ತುಂಬಾ ಒಂದು ಚಾಲೆಂಜಿಂಗ್ ಆಗಿರುವಂಥದ್ದು ಮತ್ತು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಯಾಕೆಂದರೆ ಈಗ ನಾವು ಈ ರೀತಿಯಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ತಿದ್ವಿ ಅಂತಂದಾಗ ಜನಗಳು ಕೂಡ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಾಗ ನಮಗೆ ಇನ್ನೂ ಅದರಲ್ಲಿ ಉತ್ತೇಜನ ಬರುತ್ತೆ, ಹಾಗೆ ಅದು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ವಿ ಅನ್ನುವಂತಹ ಒಂದು ಸಮಾಧಾನ ನಮಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಈ ರೀತಿಯ ಒಂದು ಹಾಲು ಉತ್ಪಾದನೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು ಮಾಡಿದಾಗ ಒಳ್ಳೆಯ ಒಂದು ಆದಾಯ ಕೂಡ ನಮಗೆ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸದಸ್ಯರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಬಹುದು, ಆ್ಯಂಡ್ ನೀವು ಮಾಡ್ತಾ ಇರುವಂತಹ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ಸತೀಶ್ ಅವರು ಇದ್ದಾರೆ. ಹಾಗೆ ಅವರು ಕೂಡ ಇವತ್ತು ಹೈನುಗಾರಿಕೆಯಲ್ಲಿ ವಿಶೇಷವಾಗಿ ಸಾವಯವ ಹಾಲು ಉತ್ಪಾದನೆಯನ್ನು ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಹಸುಗಳನ್ನು ಸಾಗಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇವತ್ತು ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಈ ಒಂದು ಸಾವಯವ ಹಾಲು ಉತ್ಪಾದನೆಯನ್ನು ಜೊತೆಗೆ ಒಳ್ಳೆಯ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಜೊತೆಗೆ ಒಂದು ಒಳ್ಳೆಯ ಉತ್ಪನ್ನವನ್ನು ಅವನ ಜನರಿಗೆ ನೀಡ್ತಾ ಇದ್ದಾರೆ. ಸೊ ಹಾಗಾದರೆ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಈ ಒಂದು ಹಾಲು ಉತ್ಪಾದನೆ ಜೊತೆಗೆ ಇನ್ನೂ ಏನೆಲ್ಲ ಈ ಒಂದು ಹೈನುಗಾರಿಕೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಕೇಳೋಣ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸತೀಶ್ ಅವರೇ. ಸತೀಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು

0: ಕೊಟ್ಟಿಗೆಯ ನಿರ್ಮಾಣವನ್ನು ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ ಹೇಗೆ ಅಂತೇಳಿ. ಸೊ ಅದೇ ರೀತಿಯಲ್ಲಿ ಈಗ ಕೊಟ್ಟಿಗೆಯ ನಿರ್ಮಾಣ ಆದ ನಂತರದಲ್ಲಿ ಹಸುಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು, ಕೊಟ್ಟಿಗೆನ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಮತ್ತು ಈಗ ಅವುಗಳಿಗೆ ರೋಗಗಳು ಬರುವಂಥದ್ದು ಈ ಒಂದು ಕೊಟ್ಟಿಗೆಯಲ್ಲಿ ಸ್ವಚ್ಛತೆ ಇಲ್ಲದೆ ಇರುವಂತಹ ಸಮಯದಲ್ಲಿ. ಸೊ ಹಾಗಾದರೆ ನೀವು ಈ ಒಂದು ಸಾವಯವ ಹಾಲು ಉತ್ಪಾದನೆಯನ್ನು ಮಾಡ್ತಿರುವಾಗ ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಮತ್ತು ರೈತರು ಈ ಒಂದು ಹೈನುಗಾರಿಕೆ ಮಾಡ್ತೀರಂತಂದಾಗ ತುಂಬಾ ಮುಖ್ಯವಾಗಿ ನೆನಪಲ್ಲಿ ಇಟ್ಕೋಬೇಕಾದಂತಹ ವಿಚಾರಗಳೇನು, ಇದ್ರ ಬಗ್ಗೆ ಹೇಳ್ಬೋದಾ?
1: ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರಗಳೇನಪ್ಪ ಅಂತಂದರೆ, ನಾವು ಹಸು ಕಟ್ಟೋ ಜಾಗದಲ್ಲೇ ಮೇಯ್ನ್ ಹಾಲು ಕರಿಬಾರ್ದು, ಹಾಲು ಕರಿಯೋ ಪ್ರದೇಶನೇ ಬೇರಬೇಕು, ಹಸು ಮೇಯ ಪ್ರದೇಶನೇ ಬೇರೆ ಇರಬೇಕು. ಯಾಕೆಪ್ಪ ಅಂತಂದರೆ, ಹಸು ಕಟ್ಟೋ ಜಾಗದಲ್ಲಿ ಹಾಲು ಕರೆದ್ರೆ ಹಾಲು ಯಾವಾಗ ಹಾಲು ಕರಿಬೇಕಾದ್ರೂ ಒಂದು 100 ಗ್ರಾಮ್ ಅಥವಾ ಒಂದು 20 ml ಒಂದು 10 ml ಹಾಲು ಚೆಲ್ಲೇ ಚೆಲ್ಲುತ್ತೆ. ಆ ಚೆಲ್ಲಿದಾಗ ಕಾಲಿನ ಸಮಸ್ಯೆ ಬರುತ್ತೆ, ಮತ್ತು ಕಿಚ್ಚಲು ಬಾವು. ಮೇಯ್ನ್ ಇಂಪಾರ್ಟೆಂಟ್, ಹಾಲು ಬಿದ್ದ ಒಂದು 10 ನಿಮಿಷದಲ್ಲೇ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತೆ, ಅದು ಎಲ್ಲರಿಗೂ ತಿಳಿದಿರೋ ವಿಚಾರಗಳು. ಆ ಉದ್ದೇಶದಿಂದ ಹಸು ಕಟ್ಟೋ ಜಾಗದಲ್ಲಿ ನಾವು ಹಾಲನ್ನು ಕರಿಬಾರ್ದು. ಮತ್ತು ಹಾಲಿಗೋಸ್ಕರ ಪಾರ್ಲರ್ ಸಿಸ್ಟಮ್ ಅಂದರೆ ಪರ್ಯಾಯ ಸಿಸ್ಟಮ್, ಪರ್ಯಾಯ ವ್ಯವಸ್ಥೆ ಅಂದರೆ ಒಂದು ಕಡೆಯಿಂದ ಅದೇ ಹಸು ಆಟೋಮೆಟಿಕಾಗಿ ಬರುತ್ತೆ, ಈ ಕಡೆ ಇಳಿದೋಗುತ್ತೆ, ಈ ಥರ ಸಿಸ್ಟಮ್ನ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಹಸು ಹಾಲು ಕರಿಬೇಕಾರೆ ಫ್ಲೂಟ್ ಸೌಂಡ್ ಅಂದರೆ ಇದು ಕೊಳಲು ಸೌಂಡ್ನ ಒಂದು ಸ್ಪೀಕರಲ್ಲಿ ಹಾಕ್ತೀವಿ, ಅದರಿಂದ ನಮಗೆ ಉತ್ತಮ ಜಾಸ್ತಿ ಬರುತ್ತೆ ಅಂತ ಅನ್ನೋ ವಿಚಾರ ಅಲ್ಲ. ಹಸುಗಳು ತುಂಬ ಶಾಂತವಾಗಿರುತ್ತೆ ಆ ಸೌಂಡ್ ಕೇಳಿದಾಗ, ಅಂದರೆ ಬೆಳಿಗ್ಗೆ ಹಾಲು ಕರಿಬೇಕಾರೆ, ಸಂಜೆ ಹಾಲು ಕರಿಬೇಕಾರೆ, ಒಂದು ಅವಾಗ ಒನ್ ಅವರು ಸಂಜೆ ಒನ್ ಅವರು. ಮತ್ತು ನಮ್ಗೆ ಇಂಪಾರ್ಟೆಂಟ್ ಏನು ವಿಚಾರಪ್ಪ ಅಂದರೆ, ನಾವು ಟೈಮಿಂಗ್ಸ್ನ ವ್ಯತ್ಯಾಸ ಮಾಡಬಾರ್ದು. ಬೆಳಿಗ್ಗೆ ಏನು ಟೈಮಲ್ಲಿ ಹಾಲು ಕರಿದೈತೋ ಸಂಜೆ ಅದೇ ಟೈಮು, ಮತ್ತು ಇನ್ ನಂತರ ಬೆಳಿಗ್ಗೆ ಎದ್ದು ಹಾಲು ಕರಿತೀವಿ, ಅದನ್ನು 5:30 ಕರಿತಾನೆ 5:30 ಅಥವಾ 6 ಗಂಟೆ ಕರಿತಾನೆ 6 ಗಂಟೆ, ಬೆಳಿಗ್ಗೆ ಸಂಜೆ ಹೊತ್ತು ಅಷ್ಟೇ. ಅದನ್ನು ಪದ್ಧತಿನ ಸಂಪೂರ್ಣವಾಗಿರ್ಬೇಕು. ಫ್ರೀ ಬಿಡೋದ್ರಿಂದ 99% ನಮಗೆ ರೋಗಗಳು ತುಂಬ ಕಡಿಮೆ ಇರುತ್ತೆ. ಕೆಚ್ಚಲು ಬಾವು ಮೇಯ್ನು, ಸಾಮಾನ್ಯವಾಗಿ ಕೆಚ್ಚಲು ಬಾವು ತುಂಬ ಕಡಿಮೆ ಇದೆ. ಅದರಲ್ಲಿ ಬಂದರೆ ನಮಗೆ ಹೋಮಿಯೋಪತಿದಲ್ಲೇ ಕೆಚ್ಚಲು ಬಾವುಗೆ ಅಂತಲೇ ಕೆಲವೊಂದು ಮೆಡಿಷನ್ಗಳಿದ್ದಾವೆ, ಅದನ್ನು ಹೋಮಿಯೋಪತಿಲಿ ಕೆಚ್ಚಲು ಬಾವು ಪ್ರಥಮವಾಗಿ. ನೆಕ್ಸ್ಟು ಜ್ವರ ಬಂದರೆ, ಜ್ವರ ಬಂದ್ರೂ ಅದು ಹೋಮಿಯೋಪತಿನೇ ಇದೆ, ಬಟ್ ಅಂದರೆ ನಾವು ಫಸ್ಟ್ ಟೈಮೇ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದರೆ ಕೆಲವೊಂದು ಸಾರಿ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೆಚ್ಚಲು ಬಾವು ಅಷ್ಟೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕ್ಲಿಯರ್ ಮಾಡ್ಕೋತೀವಿ. ಅಂದರೆ ನಾನು ಸ್ವಂತವಾಗಿ ಫಾರ್ಮ್ ನಡೆಸೋದ್ರಿಂದ ನನಗೆ ನನ್ನ ಹಸುಗಳ ಗುಣಲಕ್ಷಣಗಳು ನಮಗೆ ಕಾಣಿಸುತ್ತೆ. ಆ ಉದ್ದೇಶದಿಂದ ನಾವು 90-90% ಗುಣ ಮಾಡ್ಕೋತೀವಿ. ನೆಕ್ಸ್ಟ್ ಮತ್ತೊಂದೇನಪ್ಪ ಅಂದರೆ, ಅವನ್ನ ಹೀಟಿಂಗ್ ವ್ಯವಸ್ಥೆ ಅಂದರೆ ಸೆಮೆನ್ ಹೀಟ್ ವ್ಯವಸ್ಥೆ ಹೆಂಗೆ ಅಂತಂದರೆ, ನಾನು ಹಸು ಕರು ಹಾಕಿದ 1.5-2 ತಿಂಗಳೊಳಗೆ ಹೀಟ್ ಮಾಡಿಸ್ತೀನಿ. ಹೆಂಗೆ ಅಂದರೆ, ಪ್ರತಿ ವರ್ಷ ಒಂದು ಕರು ಒಂದು. ಎರಡನೇನಪ್ಪ ಅಂದರೆ, ನಮ್ಮ ಹಸು 1.5 ತಿಂಗಳಿಗೆ ಹೀಟ್ ಮಾಡಿದ್ರೆ ಅಲ್ಲಿಂದ 9 ತಿಂಗಳು ಅದು ಕರೆಯೋದೆ 9 ತಿಂಗಳು. ನಾವು ಈ 3-4 ತಿಂಗಳು ಹೀಟ್ ಮಾಡಿದ್ರೆ 1 ವರ್ಷಕ್ಕೆ ಬಂದ್ಬಿಟ್ಟು ನಿಲ್ಲುತ್ತೆ. ಅಂದರೆ ಹೀಟಿಂಗ್ ಸಮಸ್ಯೆ ಅದು ಇದೊಂದು. ಫಸ್ಟ್ ಹೀಟು 20 ದಿವಸ, 42 ದಿವಸ. ಆ 42-60 ದಿವಸದೊಳಗೆ ನಾವು ಕಂಪ್ಲೀಟಾಗಿ ಹೀಟನ್ನ ಕಂಪ್ಲೀಟ್ ಮಾಡಬೇಕು. ಆಗ ನಮ್ಗೆ ಕರೆಕ್ಟಾಗಿ ವರ್ಷಕ್ಕೆ ಕರೆಕ್ಟಾಗಿ ಒಂದು ಕರು ಬರುತ್ತೆ. ಒಂದು ಹಾಲು ನಮಗೆ, ನಾವು ಕರು 7 ತಿಂಗಳಿಗೆ ನಿಲ್ಲಿಸ್ತೀವಿ ಹಾಲನ್ನ. ಮಳೆ ಹೋದಾಗ ಕಾಲಿನ ಸಮಸ್ಯೆಗಳಿರುತ್ತೆ. ಕಾಲಿನ ಸಮಸ್ಯೆಗಳಿಗೆ ಏನಿಲ್ಲ, ಕೆಲವೊಂದು ಸರಿ ಕೆಲವೊಂದು ಇದು ಅರ್ಶಿನದ ಪುಡಿ ಮತ್ತು ನಮ್ಮದು ಇದು ಬರುತ್ತಲ್ಲ ಕೊಬ್ಬರಿ ಎಣ್ಣೆ, ಎರಡು ಮಿಕ್ಸ್ ಮಾಡಿ ಹಚ್ಚಿದ್ರೆ 100% ಅದು ಕ್ಲಿಯರ್ ಆಗುತ್ತೆ. ಯಾಕೆ 2-3 ವರ್ಷ ಆಯಿತು, ಡಾಕ್ಟ್ರುಗಳ ಫಾರಮ್ ಒಳಗೆ ಯಾರು ಕರೆಸಿ ನಾವು ಇದು ಮಾಡಲಿಲ್ಲ. ಸೆಮೆನ್ ಒಂದು ಮಾಡಿಸಿ ಹೊರಗಿನ ಕರೆಸಿ, ಮಿಕ್ಕಿದ್ದೆಲ್ಲ ನಾವು ಸಣ್ಣ ಪುಡ ಹೋಮಿಯೋಪತಿ ಅದು ಇದು ಮಾಡ್ಕೊಂಡು, ಮತ್ತು ಆಲವೇರಗಳಲ್ಲಿ ಆ ಕಿಚ್ಚಲು ಜಾಸ್ತಿ ಊತ ಬಂದಾಗ ಅಲವೇರ ಅರ್ಶಿನ ಪುಡಿ ತಿಕ್ಕೋದು, ಅಂಗಡಿ ತುಪ್ಪ ಅರ್ಶಿನ ಪುಡಿ ತಿಕ್ಕೋದು, ಈ ಥರಗಳು ಬಳಸ್ಕೋತೀವಿ ಹೊರತು ಇನ್ನು ಬೇರೆ ಯಾವುದೋ ವಿಚಾರಗಳು. ಮತ್ತು ಹಸು ಕರು ಹಾಕಿದ್ಮೇಲೆ ಅವಕ್ಕೆ ಕೆಲವೊಂದು ದ್ವಿದಳ ಧಾನ್ಯಗಳ ಕಾಳನ್ನ ಆಡಿಸ್ಕೊಡೋದು, ಇದೊಂದು ಪದ್ಧತಿ ಇದೆ. ಪ್ರತಿಯೊಂದು ಹಸುಗೂ ಡಾಟಾಗಳು ಮಡಿಕೊಂಡಿರ್ತೀವಿ, ಇದು ಈಗ ಈ ಕರು ಆಗ್ತೋ, ಇದು ಇಷ್ಟು ವಯಸ್ಸಲ್ಲಿ ಹುಟ್ಟಿದೆ, ಈ ಕರು ಹುಟ್ಟಿದೆ, ಈ ಹಸು ಈಗ ಈಟ್ ಹಾಕ್ಸಿದ್ದೀನಿ, ಇನ್ನೆಷ್ಟು ಪ್ರೆಗ್ನೆನ್ಸಿ, ಈಗ ಈ ತಿಂಗಳಲ್ಲಿ 2 ಕರು ಹಾಕುತ್ತೆ, 3 ತಿಂಗಳಿಗೆ 15-20 ದಿವಸದಲ್ಲಿ ಹೆಚ್ಚು ಕಮ್ಮಿ ಕರು ಇಲ್ಲ, ಅಲ್ಲಿಗೆ 1-2 ಹಸುಗಳು ಹಾಲು ಬಿಡ್ತೀವಿ, 2 ಕರು ಹಾಕೋದ್ರೆ 2 ಹಾಲು ಬಿಡ್ತೀವಿ. ಆ ಥರ ಒಂದು ಪ್ಲಾನಿಂಗ್ ಮಾಡಿಕೊಂಡು ನಾವು 99% ಅಂದರೆ ವರ್ಷವಿಡೀ ಪ್ರತಿದಿನ 200 ಲೀಟ್ರ್ ಹಾಲು ಕರೆಯೋ ವ್ಯವಸ್ಥೆಯಲ್ಲಿ ಇದು ಮಾಡ್ಕೊಂಡಿದ್ದೀವಿ. ಯಾವಾಗಲೂ ಸಾಮಾನ್ಯವಾಗಿ ಕೆಲವೊಂದು ಸರಿ ಹೇಳ್ತಾರೆ, ಸುಮ್ಮನೆ 10 ದಿವಸ ಹಾಲು ಕರೆದು ಬಿಡುತ್ತೆ, 10 ದಿವಸ ಹಾಲು ನಿಂತೋಗುತ್ತೆ, 5 ದಿವಸ ಕರಿಬೇಕು, ಅವಾಗ ಫಾರ್ಮ್ಗಳು ತುಂಬ ಲಾಸಸ್ ಬರುತ್ತೆ.
0: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಕೊಟ್ಟಿಗೆ ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತು ಅವುಗಳನ್ನ ಹೇಗೆ ನೋಡ್ಕೋಬೇಕು, ಮತ್ತು ಅವುಗಳಿಗೆ ಯಾವ್ದಾದ್ರು ರೋಗಗಳು ಬಂದಾಗ ಅವುಗಳನ್ನ ಆರೈಕೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಹಾಲನ್ನು ಉತ್ಪಾದನೆ ಮಾಡೋದ್ರ ಜೊತೆಗೆ ಸಾವಯವ ಪದ್ಧತಿನಲ್ಲೇ ಅವುಗಳಿಗೆ ಆಹಾರವನ್ನು ಕೊಡೋದು ಹೇಗೆ, ಮತ್ತು ಅದು ಗೊಬ್ಬರ ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತು ಅದು ಕೊಟ್ಟಿಗೆ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಹಾಗಾದರೆ ಸತೀಶ್ ಅವ್ರ ಜೊತೆಗೆ ಮಾತ್ರ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಅರ್ಜುನ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ ಹಾಗೆ ಇವತ್ತು ಹೈನುಗಾರಿಕೆಯಲ್ಲಿ ಒಂದು ಉತ್ತಮವಾದಂತಹ ಲಾಭವನ್ನು ಪಡಿಬೇಕು ಅಂತಂದರೆ, ಹಾಗೆ ಒಳ್ಳೆಯ ಒಂದು ಆದಾಯವನ್ನು ಗಳಿಸಬೇಕು ಅಂತಂದರೆ, ನಮಗೆ ಹೈನುಗಾರಿಕೆಯಲ್ಲಿ ನಾವು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡ್ತೀವಿ ಮತ್ತು ಹಾಲಿನ ಉತ್ಪಾದನೆ ಹೇಗಿರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ರೀತಿಯಲ್ಲಿ ಒಂದು ಹಾಲನ್ನು ಉತ್ಪಾದನೆ ಮಾಡ್ತಾ ಇವತ್ತು ಒಳ್ಳೆಯ ಆದಾಯವನ್ನು ಗಳಿಸ್ತಾರೆ. ಜೊತೆಗೆ ಇವ್ರು ಮಾಡ್ತಿರುವಂತಹ ಈ ಒಂದು ಹೈನುಗಾರಿಕೆ ತುಂಬಾ ವಿಶೇಷವಾಗಿ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸತೀಶ್ವರನ ಮತ್ತೊಮ್ಮೆ ಸ್ವಾಗತಿಸೋಣ. ಸತೀಶ್ವರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸತೀಶ್ವರ, ನೀವಾಗಲೇ ಹೇಳ್ತಾ ಇದ್ರಿ ಒಂದು ಕೊಟ್ಟಿಗೆ ನಿರ್ವಹಣೆ ಹೇಗೆ ಮಾಡಬೇಕು ಮತ್ತು ಹಾಲಿನ ಉತ್ಪಾದನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗಾದರೆ ಸತೀಶ್ವರ, ಇವಾಗ ಭಾಳಷ್ಟು ಜನಕ್ಕೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಈಗ ನಾವು ಡೈರಿ ಫಾರ್ಮಿಂಗಲ್ಲಿ ಅಥವಾ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ ಕೇಳ್ತಾ ಇರ್ತಾರೆ. ಸೊ ಅಂಥವ್ರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಈ ಒಂದು ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
1: ನಾವು ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ಒಂದು ಕರು ತಗೋಬೇಕು.

0: ಗ್ರಾಹಕರು ಎರಡು ವರ್ಷದೊಳಗೆ ತರು ಹಾಕಂಗಿರಪ್ಪ, ವ್ಯವಸ್ಥಿತವಾಗಿ ನಾವು ಮಾಡ್ಕೋಬೇಕು. ಎರಡನೇದಂದ್ರೆ ಓನರ್ ಅಂದರೆ ಫಾರಮ್ ನಡೆಸೋವಂಥವ್ರು, ಡೈರಿ ಫಾರಮ್ ನಡೆಸೋವಂಥವ್ರು ಸಾಮಾನ್ಯ ಇನ್ವಾಲ್ವ್ಮೆಂಟ್ ಅಲ್ಲ, 90% ಅವರೇ ವರ್ಕ್ ಮಾಡಬೇಕು. ವರ್ಕ್ ಮಾಡಬೇಕು ಅಂದರೆ ಇದು ಮೇವು ಸಗಲಿ ಇವೆಲ್ಲ ಲೇಬರ್ ಮಾಡ್ತಾರೆ, ಹಾಲು ಕರೆಯೋ ಪದ್ಧತಿ, ಹಸುಗಳನ್ನ ಟ್ರೀಟ್ ಮಾಡೋದು ಪದ್ಧತಿ ಇವೆಲ್ಲನೂ ಅವ್ರು ಮಾಡಬೇಕು. ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಅಂದರೆ ಮೇವನ್ನ ನಾವೇ ಬೆಳ್ಕೋಬೇಕು. ಮೇವು ಅಂದರೆ ಯಾವುದೋ ಜೋಳ ಬೆಳೆದ್ಬಿಟ್ಟು ಹಾಕೋದು, ಯಾವುದೋ ನೇಪಿಯರ್ ಬೆಳೆದ್ಬಿಟ್ಟು ಹಾಕೋದು, ಅದು ಮೇವಲ್ಲ. ಅಂದರೆ ನಾವು ಅವ್ರಿಗೆ ಅಂಗಡಿಗೆ ಹೋಗಿ ಫೀಡಿಂಗು ಅಂದರೆ ನಾವು ಈಗ ಕಡಲೆಕಾಯಿನ ಹಿಡಿತಿರ್ತೀನಿ, ಹಿಂದೆ ಅದ್ರ ಜೊತೆಗೆ ಏನಾರು ತರಬೇಕು ಅಥವಾ ಏನಾರು ತರಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದ್ರ ಬದಲು ನಾವು ದ್ವಿದಳ ಧಾನ್ಯಗಳನ್ನ ಬೆಳ್ಕೋಬೇಕು ಮೇಯ್ನು. ಎರಡನೇದೇನಪ್ಪ ಅಂದರೆ ಮರಮೇವುಗಳನ್ನ ಬೆಳ್ಕೊಂಡ್ರೆ ನಮಗೆ 70% ನಮಗೆ ಬರ್ಡನ್. ಅಂದರೆ ನಾವು ಈಗ 4 kg ಒಂದು ಸುಗೆ ತಿಂಡಿ ಹಾಕ್ತೀವಿ ಅಂತಂದರೆ 2 kg ತಿಂಡಿಲಿ ನನ್ನ ಹಸುನ ಮೇಂಟೈನ್ ಮಾಡ್ಬೋದು 100% ಆಗಿ. ಮತ್ತು ಅದರಲ್ಲಿ ನಾವು ಈಗ ಅಂಗಡಿಲಿ ತರೋದು ಯಾವ ಕೆಮಿಕಲ್ ಇರುತ್ತೋ ಏನಿರುತ್ತೋ ಯಾವುದು ಗೊತ್ತಿರಲ್ಲ, ಅಲ್ಲಿ ನಮಗೆ ಬರೋಂಥ ಸಗಣಿನೂ ಸಹ ಅದು ಕೆಮಿಕಲ್ ಆಗಿ ಇರುತ್ತೆ. ಕೆಮಿಕಲ್ ಆಹಾರ ತಗೊಂಡ್ಮೇಲೆ ಕೆಮಿಕಲೇ ಹಿಂಗಡಿನ ಕೊಡುತ್ತೆ, ನಮಗೆ ಖರ್ಚು ತುಂಬ ಕಡಿಮೆ ಆಗುತ್ತೆ ನಾವು ಆಹಾರ ಬೆಳ್ಕೊಂಡ್ರಂತೂ. ಮತ್ತು ಓನರು ಫಾರಮ್ ಒಳಗಿದ್ದು ಹಾಲು ಕರಿಯೋದಲ್ಲಿ, ಮತ್ತೊಂದು ಹಸುಗಳು ಟ್ರೀಟ್ ಮಾಡೋದಲ್ಲಿ, ಮತ್ತು ಅದ್ರ ಕಡೆ ಜೊತೆ ಸಂಬಂಧಗಳು ಅಂದರೆ ಅದು ಪಾಲಿಷ್ ಮಾಡೋದು ಅಥವಾ ಅದ್ರ ಜೊತೆ ಓಡಾಟ ಮಾಡಿಕೊಂಡು ಇದಿದ್ರೆ 100% ಸಕ್ಸಸ್ ಆಗ್ತಾರೆ. ನಾವು ರೈತ ಆಗಿ ರೈತನ ಕೆಲಸನೇ ಫಾರಮ್ ಒಳಗೆ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. 100% ಇನ್ವಾಲ್ವ್ಮೆಂಟ್ ಇದ್ದರೆ 100% ನಮ್ಗೆ ಆದಾಯ ಇದೆ. ಒಂದು ಹೊಸ ಡೈರಿ ಫಾರಮ್ನ ಶುರು ಮಾಡಬೇಕು ಅಂತಂದರೆ ಹೆಂಗಪ್ಪ ಅಂತಂದರೆ ಚಿಕ್ಕ ಪ್ರಮಾಣದಿಂದ ಶುರು ಮಾಡಬೇಕು. ಯಾವ ಥರ ಅಂದರೆ ಒಂದು 2 ಹಸು ತರೋದು, ಫಸ್ಟು ಹಾಲು ಕರಿಯೋದು, ಕೈಯಿಂದ ಹಾಲು ಕರಿಬೇಕು. ನೆಕ್ಸ್ಟು ಒಂದು ಚಿಕ್ಕ ಮಿಷಿನ್ ಮಡಿಕೊಂಡು ಹಾಲು ಕರಿಬೇಕು. 2-3 ಹಸು, ಹಸುಗಳಿಗೆ ಏನು ಸಮಸ್ಯೆಗಳು ಬರ್ಬೋದು, ಏನು ಸಮಸ್ಯೆ ಇರುತ್ತೆ ಆ ಥರ ಶುರು ಮಾಡಬೇಕು. ಮತ್ತು ಫಾರಮ್ ಕನ್ಸ್ಟ್ರಕ್ಷನ್ಗೆ ಯಾರಾದರೂ ಅಷ್ಟೇ ಒಂದು 3-4 ಲಕ್ಷ ಅಷ್ಟೇ. ಅಂದರೆ ಫಾರಮ್ಗಳು ತುಂಬ ಇನ್ವೆಸ್ಟ್ಮೆಂಟ್ ಮಾಡೋದು ಇದೆಲ್ಲ ಅನ್ವರ್ತು, ಅಂದರೆ ಯಾವುದೇ ಕಾರಣಕ್ಕೂ ಇದು ವರ್ಕ್ ಆಗಲ್ಲ. ನೀವು ಫಸ್ಟು 2-3 ಹಸು ಕಟ್ಕೊಂಡು ಅದರಿಂದ ನಂತರ ಚೆನ್ನಾಗಿ ಬಂತು ಅಂದರೆ ಒಂದು 5-6 ಹಸುಗಳು ಅದರಲ್ಲಿ ಕರು ಉತ್ಪಾದನೆ ಈ ಥರ ಮಾಡಿ ಚಿಕ್ಕದಾಗಿ ನೀವು ಮಾಡಿದ್ರೆ ಚೆನ್ನಾಗಿ ಸಕ್ಸಸ್ ಆಗ್ತೀರಿ. ಯಾಕಂದರೆ ಹಸುಗಳ ಸಂಬಂಧಗಳು ಗೊತ್ತಿರುತ್ತೆ, ಅದಕ್ಕೆ ಸಮಸ್ಯೆಗಳು ಏನಿದೆ ಅಂತ ನಮಗೆ ಗೊತ್ತಿರುತ್ತೆ. 4 ಹಸು 2 ಹಸು ಆ ಸರ್ಕಲ್ ಮಾಡ್ಕೊಂಡು ಅಂದರೆ ಇವತ್ತು ಕರು ಹಾಕುತ್ತೆ ಒಂದು ಹಸು ಪ್ರೆಗ್ನೆನ್ಸಿ ತರ್ತೀವಿ ಈ ಥರ ಸರ್ಕಲ್ ಮಾಡ್ಕೋಬೇಕು. ನಾವು ಇಲ್ಲಾಂದರೆ ಒಂದು 10 ಹಸುನು ಒಟ್ಟಿಗೆ ಕರಿ ಹಸು ತರೋದು ತಿರುಗ ಸ್ಟಾಪ್ ಆಗೋದು ಈ ಥರ ಮಾಡೋ ಸಮಸ್ಯೆ ಇರುತ್ತೆ. ಫಸ್ಟ್ ಒಂದು ಏನಪ್ಪ ಅಂದರೆ ಚಿಕ್ಕದಾಗಿ ಶುರು ಮಾಡಬೇಕು. ಎರಡನೇದು ಏನಪ್ಪ ಅಂದರೆ ಫಾರಮ್ ಕನ್ಸ್ಟ್ರಕ್ಷನ್ ಕಡಿಮೆ ಇರಬೇಕು ತುಂಬ. ಮತ್ತು ಓಪನ್ ಶೆಡ್ ಇರಬೇಕು, ಯಾವಾಗಲೂ ಹಸುಗಳಿಗೆ ಗಾಳಿ ಬೆಳಕು ತುಂಬ ಜಾಸ್ತಿ ಯಥೇಚ್ಛವಾಗಿರಬೇಕು. ಮತ್ತು ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು. ಆಹಾರನ ಸೈಲೇಜ್ ಬಳಕೆ ಜಾಸ್ತಿ ಉತ್ತಮವಾಗಿ ಮಾಡಿದ್ರೆ ಸೈಲೇಜ್ ಬಳಕೆ ಮಾಡಬೇಕು. ಇಷ್ಟೊಂದು ಮಾಡಿದ್ರೆ 100%. ಮತ್ತು ಓನರ್ ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ರೆ 100% ಅಂದರೆ ಚಿಕ್ಕದ್ರಿಂದ ಶುರು ಮಾಡಿದ್ರೆ ಅವ್ರು ಕೊನೆಯವರೆಗೂ 100% ಗೆಲ್ತಾರೆ. ಮತ್ತು ಏನು ಆದಾಯ ಉಳಿತದೆ ಅದೆಲ್ಲ ಚಿಕ್ಕದ್ರಿಂದ ಶುರು ಗೊತ್ತಾಗಿರುತ್ತೆ. ಕೊನೆವರೆಗೆ ಅದನ್ನು ನಾವು ಕಾಪಾಡ್ಕೊಂಡು ಅದನ್ನು ಹಂಗೆ ಗ್ರ್ಯಾಜುವಲ್ ಆಗಿ ಮೇಂಟೈನ್ ಮಾಡ್ಬೋದು. ಇಲ್ಲ ಸಡನ್ನಾಗಿ ನಾನು ಒಂದು 25 ಹಸು ಹಾಕ್ತೀನಿ, 50 ಹಸು ಹಾಕ್ತೀನಿ, 50 ಹಸುನಲ್ಲಿ 20 ಡಿಸೀಸ್ ಬರುತ್ತೆ, 25 ಹಾಲು ಕರೀತಾ ಇರುತ್ತೆ ಅಥವಾ 25 ಏನೋ ಸಮಸ್ಯೆ ಆಗುತ್ತೆ. ಇದಾದಾಗ ತುಂಬ ಸಮಸ್ಯೆ ಇಲ್ಲಿ ಇದಾಗುತ್ತೆ ನಿಮಗೆ. ಒಂದು 2-3 ಹಸುನ ಶುರು ಮಾಡಿದ್ರೆ 100% ಗೆಲ್ಬೋದು. ಹೊಸ ಯುವಕರುಗಳು ಯಾರು ಮಾಡ್ತಾರೆ ಅಂದರೆ ಯಾರು ಯಾವುದು ಇನ್ವೆಸ್ಟ್ಮೆಂಟ್ ಮಾಡೋದು ಲಕ್ಷ ಲಕ್ಷ ತರದು ಯಾವುದು ಅವಶ್ಯಕತೆ ಇಲ್ಲ. ಒಬ್ಬ ಹಸು ಸಾಕೋನು ಮಿನಿಮಮ್ 2-3 ವರ್ಷ ಬೇಕು ಗೆಲ್ಲಬೇಕೆ. ಶುರು ಮಾಡ್ತೀನಿ ಅಂದರೆ 3 ವರ್ಷ ಬೇಕು. 1-2 ತಿಂಗಳು ನನಗೆ ಕರೆದು ಸಂಪಾದನೆ ಮಾಡ್ತೀನಿ ನಾನೆಲ್ಲ ಗೊತ್ತದೆ, ಇದೆಲ್ಲ ಸುಳ್ಳು. ಇದು 10 ಲೀಟ್ರ್ ಬರುತ್ತೆ, ಇಂಟು 20 ಇಂಟು 20 ಲೀಟ್ರ್, 20 ಲೀಟ್ರ್ ಇಂಟು 30 ರೂಪಾಯಿ, 600 ರೂಪಾಯಿ ಬಂದ್ಬಿಡುತ್ತೆ. ಇವೆಲ್ಲ ಸುಳ್ಳು ಸರ್. ಅದು ಯಾಕಂದರೆ ನಾವು ಹಸುಗಳ ಸಮಸ್ಯೆಗಳಿರುತ್ತೆ, ಮತ್ತು ಹಸು ನಾವು ತಂದಿರೋ ಸರಿ ಇರಲ್ಲ, ಕೆಲವೊಂದು ಸರಿ ಹಸುಗಳು ನಾವು ತಂದ ಮೇಲೆ ನಮ್ಮ ಮೇವ್ಗೆ ಅಡ್ಜಸ್ಟ್ ಆಗಿರಲ್ಲ. ಇವೆಲ್ಲ ತೋರಿಸೋ ಚಿಕ್ಕದ್ರಿಂದ ಹೋದಷ್ಟು ಒಂದೊಂದೇ ಅಂತ ಹೋದಷ್ಟು ನಾವು ತುಂಬ ಚೆನ್ನಾಗಿ ಆದಾಯಗಳನ್ನು ಮಾಡ್ಬೋದು, ತುಂಬ ಗೆಲ್ಲಬಹುದು. ನಾವು ಬಳಸೋಂಥ ಆಹಾರಗಳು ಚೆನ್ನಾಗಿರಬೇಕು. ಫಸ್ಟು ಸೈಲೇಜು, ಪ್ರೋಟೀನ್ ವ್ಯವಸ್ಥೆ, ಮತ್ತು ನಾವು ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಇದು ಕರೆಕ್ಟಾಗಿ ಮಾಡ್ಕೊಂಡ್ರೆ 100% ಯುವಕರು ಗೆಲ್ಬೋದು. ಮತ್ತು ಚಿಕ್ಕದ್ರಿಂದ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಇನ್ವೆಸ್ಟ್ಮೆಂಟ್ 10 ಲಕ್ಷ 15 ಲಕ್ಷ ಮಾಡಿದೆ ಅದನ್ನ ಕಟ್ಟೋದಕ್ಕೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಈಗ ನಾವು ಸಾವಯವ ಮೇವು ಹಾಕೋದ್ರಿಂದ ಸಾವಯವ ಸಗಲೇ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟು, ಮತ್ತು ಕರೆಕ್ಟ್ ಇದರಲ್ಲಿ ನಿರ್ಧಾರದಲ್ಲಿ ನಾವು ಇದು ಮಾಡಿದ್ದೀವಿ. ಈಗ ನಮಗೆ 4 ದಿನಕ್ಕೆ 1 ಟ್ರ್ಯಾಕ್ಟರ್ ಲೋಡ್ ಸಗಣಿ ಸಿಗುತ್ತೆ. ಸಗಣಿ ಏನಪ್ಪ ಹೆಂಗೆ ಒಂದು 4 ದಿನಕ್ಕೆ 1 ಲೋಡ್ ಸಿಗುತ್ತೆ ಅದನ್ನು ಹಸುಗೆ ಅಂತಂದರೆ, ನನ್ನ ಹಸುಗಳು ತಿರುಗಾಡೋದ್ರಿಂದ ಹಸು ಸಗಲೆ ಮೇಲೆ ಮಲಗಲ್ಲ, ಮತ್ತು ಸಗಲಿಗಳು ವೇಸ್ಟ್ ಆಗಲ್ಲ. ಅಂದರೆ ಎಲ್ಲ ತೂಳು ಹಾಕೋದು, ಯಾವುದೋ ಗಂಚೋದು, ನೀರು ಹೊಡಿಯೋದು ಆ ಥರ ಇಲ್ಲ. ಸಗಳನ್ನ ಇಂಡಿವಿಜುವಲ್ ಆಗಿ ಅಂದರೆ ಸಪ್ರೇಟಾಗಿ ತಗೊಂಡೋಗಿ ನಾವು ಟ್ರ್ಯಾಕ್ಟರ್ ಹಾಕ್ಕೊಂಡು ನೇರವಾಗಿ ಹೊಲಕ್ಕೆ ಇದು ಮಾಡ್ತೀವಿ. ನಾನೀಗ ಒಂದು 6-7 ವರ್ಷ ಆಗಿದೆ. 7 ವರ್ಷದಿಂದ ನಾವು ಯಾವುದಕ್ಕೆ ಅಂದರೆ 1 ರೂಪಾಯಿ ಕೆಮಿಕಲ್ ಹಾಕ, ಯಾವ ಜೋಳ ಬೆಳೀಲಿ, ದ್ವಿದಳ ಧಾನ್ಯ ಬೆಳೀಲಿ, ನನ್ನ ಕಬ್ಬು ಬೆಳೀಲಿ, ಕಬ್ಬು ಸಹ ಬೆಳಿತೀವಿ. ಈಗ ನಾವು ಅದೊಂದು 2 ಎಕರೆಯಲ್ಲಿದೆ, ಎಲ್ಲ ನಾವು ಪೂರ್ತಿ ಸುಭಾಷ್ ಪಾಳೇಕರ್ ಬದಲಿ ಈ ಗೊಬ್ಬರನೇ ಹಾಕೊಂಡು ಬೆಳಿತೀವಿ ಪ್ರತಿ ಸತಿನೂ. ಮತ್ತು ನನ್ನ ಮೇವುಗಳು, ಮತ್ತು ತೋಟ ಇದೆ, ನಮ್ಮ ತೆಂಗು ಅಡಿಕೆ ತೋಟ ಸಂಪೂರ್ಣವಾಗಿ 99% ಸರ್ ನಾನು ಈ ಸಗಳಿಂದನೇ ನಾನು ಎಲ್ಲನೂ ಈಗ ಇದನ್ನು ಬೆಳೆನ ಮಾಡ್ಕೊಂಡು ಹೋಗ್ತೀನಿ.
1: ತುಂಬ ಚೆನ್ನಾಗಿ ಈ ಒಂದು ಹೈನುಗಾರಿಕೆ ಬಗ್ಗೆ, ಹಾಗೆ ಸಾವಯವ ಹಾಲು ಉತ್ಪಾದನೆ ಹೇಗೆ ಮಾಡಬೇಕು, ಮತ್ತು ಸಾವಯವ ಹಾಲು ಉತ್ಪಾದನೆಯ ಜೊತೆಗೆ ಗೊಬ್ಬರವನ್ನು ಕೂಡ ಕೊಟ್ಟಿಗೆಯಿಂದಲೇ ಪಡ್ಕೊಂಡು ಮತ್ತು ಅದನ್ನು ಕೃಷಿಗೂ ಕೂಡ ಬಳಕೆ ಮಾಡ್ತಿದ್ದೀರಾ, ತುಂಬಾ ಖುಷಿಯಾಯಿತು ನಿಮ್ಮ ಕೃಷಿಯ ಅನುಭವಗಳನ್ನು ಕೇಳ್ತಾ. ಸೊ ಹಾಗೆ ಯಾರೆಲ್ಲ ಈ ಒಂದು ಹೈನುಗಾರಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಸೊ ಅವರಿಗೆ ಈ ಒಂದು ಕಾರ್ಯಕ್ರಮ ತುಂಬಾ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686 0 9 6 7 9 ಈ ಸಂಖ್ಯೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಮುಗಿಸಿದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ಬಾಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686-98-099 ಅಥವಾ 7090077-7755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
8: ಯುರೋಪ್ ಜಗತ್ತಿನ ಅದ್ಭುತವಾದ ಭೂಖಂಡ. ಅಲ್ಲಿಯ ವಾಯುಗುಣ ಸದಾ ಹಿತಕರವಾದದು. ಅದನ್ನು ನೋಡಬೇಕೆಂದು ಬಹಳ ವರ್ಷಗಳಿಂದ ಕಾದಿದ್ದೆ. 2013 ಜೂನ್ ತಿಂಗಳಿನಲ್ಲಿ ಕಾಲ ಕೂಡಿ ಬಂತು. ಆಗ ನಾನು ಮೊದಲು ನೋಡಿದ್ದೆ ಇಂಗ್ಲೆಂಡ್ ದೇಶವನ್ನು. ಇಂಗ್ಲೆಂಡ್ ಎಂದರೆ ಭಾರತ ಬೆಚ್ಚಿಬೀಳುತ್ತದೆ. 2 ಶತಮಾನಗಳ ಕಾಲ ಬ್ರಿಟಿಷರು ಭಾರತವನ್ನು ಆಳಿದರು. ಬಹುತೇಕ ಭಾರತದ ಸಂಪತ್ತು ಕರಗಿ ಹೋಗಿದ್ದು ಬ್ರಿಟಿಷರಿಂದಲೇ. ಹಾಗಾಗಿ ಬ್ರಿಟಿಷರನ್ನು ಮರೆಯುವುದಾದರೂ ಹೇಗೆ? ಇಂಗ್ಲೆಂಡಿಗೆ ಮತ್ತೊಂದು ಹೆಸರು ಲ್ಯಾಂಡ್ ಆಫ್ ಏಂಜಲ್ಸ್. ಬ್ರಿಟಿಷರು ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯಶಾಹಿಗಳು ಹಾಗೂ ವ್ಯಾಪಾರಿಗಳು. ಜಗತ್ತಿನ 56 ಪ್ರದೇಶಗಳಲ್ಲಿ ಅವರು ವಸಾಹತು ಸ್ಥಾಪಿಸಿ ರಾಜ್ಯಭಾರಿ ಮಾಡಿದ ಚಕ್ರವರ್ತಿಗಳು. ಶಿಸ್ತು, ಜಾಣ್ಮೆ, ಸಾಹಸ, ಮಿಲಿಟರಿ ದರ್ಪ ಅವರಲ್ಲಿ ಮನೆ ಮಾಡಿದ್ದವು. ಹಾಗಾಗಿಯೇ ಇಂಗ್ಲೆಂಡನ್ನು ಸೂರ್ಯ ಮುಳುಗದ ಸಾಮ್ರಾಜ್ಯ ಎನ್ನುತ್ತಾರೆ. ಕೈಗಾರಿಕಾ ಕ್ರಾಂತಿ ಜಗತ್ತಿನಲ್ಲಿ ಮೊದಲು ಆರಂಭವಾದದ್ದು ಇಂಗ್ಲೆಂಡಿನಲ್ಲಿ. 1857 ಆ ಕ್ರಾಂತಿಗೆ ಭಾರತದ ಬಹುದೊಡ್ಡ ಕೊಡುಗೆ ಇದೆ. ಅಲ್ಲಿಯ ಮ್ಯಾಂಚೆಸ್ಟರ್, ಲ್ಯಾಂಕಾಶೈರ್ ಬಟ್ಟೆ ಕೈಗಾರಿಕೆಗಳಿಗೆ ಭಾರತದಿಂದಲೇ ಕಚ್ಚಾ ಹತ್ತಿ ಪೂರೈಕೆಯಾಗುತ್ತಿತ್ತು. ಅಲ್ಲಿಂದ ಮತ್ತೆ ಭಾರತಕ್ಕೆ ಸಿದ್ಧವಾದ ಉಡುಪುಗಳು ವಾಪಸ್ಸು ಬರುತ್ತಿದ್ದವು. ಅದನ್ನು ಸಹಿಸದ ಗಾಂಧೀಜಿ ವಿದೇಶಿ ಬಟ್ಟೆಯನ್ನು ಬಹಿಷ್ಕರಿಸಿ ಸ್ವದೇಶಿ ಆಂದೋಲನ ಆರಂಭಿಸಿ ಖಾದಿ ಬಟ್ಟೆಯನ್ನು ಸ್ವಂತ ಚರಕದಿಂದ ನೇಯತೊಡಗುತ್ತಾರೆ. ಇಂಗ್ಲೆಂಡ್ ಚಿಕ್ಕ ದೇಶವಾದರೂ ಜಗತ್ತಿನ ಅರ್ಧದಷ್ಟು ಜನರ ಮೇಲೆ ಆಧಿಪತ್ಯ ಸಾಧಿಸಿದ್ದು ಸಾಮಾನ್ಯ ಮಾತಲ್ಲ. ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ ಕ್ಷೇತ್ರದಲ್ಲೂ ಇಂಗ್ಲೆಂಡ್ ಮೇಲುಗೈ ಸಾಧಿಸಿತು. ಜೆಟ್ ಎಂಜಿನ್, ಹಬೆಯಂತ್ರ, ಕಂಪ್ಯೂಟರು, ನೇಯುವ ಯಂತ್ರ ಮುಂತಾದವು ಆವಿಷ್ಕಾರವಾದದ್ದು ಇಂಗ್ಲೆಂಡಿನಲ್ಲಿಯೇ. ಅಲ್ಲಿಯ ಪ್ರಸಿದ್ಧ ವಿಜ್ಞಾನಿಗಳಾದ ಸರ್ ಐಸಾಕ್ ನ್ಯೂಟನ್, ಮೈಕಲ್ ಫ್ಯಾರಡೆ, ರಾಬರ್ಟ್ ಹೂಕ್, ಜೋಸೆಫ್ ಪ್ರೀಸ್ಟ್ಲೇ, ಚಾರ್ಲ್ಸ್ ಬ್ಯಾಬೇಜ್, ಚಾರ್ಲ್ಸ್ ಡಾರ್ವಿನ್, ಸ್ಟೀಫನ್ ಹಾಕಿಂಗ್ ಅಂಥವರು ಹುಟ್ಟಿ ಬೆಳೆದದ್ದು ಇಂಗ್ಲೆಂಡ್ ದೇಶದಲ್ಲಿಯೇ. ಶೇಕ್ಸ್ಪಿಯರ್, ವರ್ಡ್ಸ್ವರ್ತ್, ಕೀಟ್ಸ್, ಬೈರನ್, ಶೆಲ್ಲಿ, ಚಾರ್ಲ್ಸ್ ಡಿಕೆನ್ಸ್, ಕೋಲ್ರಿಡ್ಜ್ ಮುಂತಾದ ಸಾಹಿತಿಗಳು ಕೂಡ ಜನ್ಮ ತಾಳಿದ್ದು ಇಂಗ್ಲೆಂಡ್ ದೇಶದಲ್ಲಿಯೇ. ಥೇಮ್ಸ್ ನದಿ ದಡದಲ್ಲಿರುವ ಲಂಡನ್ ಇಂಗ್ಲೆಂಡಿನ ರಾಜಧಾನಿ. ಇಡೀ ಜಗತ್ತಿನ ವೇಳೆಯನ್ನು ಲೆಕ್ಕ ಹಾಕಲು ನಾವು ಬಳಸುವುದು GMT, ಅಂದರೆ ಗ್ರೀನ್ವಿಚ್ ಮೀನ್ ಟೈಮನ್ನು. ಅಂದರೆ ಭೂಮಿಯ ಮೇಲಿನ 360 ಡಿಗ್ರಿ ಕಾಲ್ಪನಿಕ ರೇಖಾಂಶಗಳಲ್ಲಿ ಪ್ರಧಾನ ರೇಖಾಂಶ 0 ಡಿಗ್ರಿಯನ್ನು ಪ್ರಪಂಚದ ನಕಾಶೆಯ ಮೇಲೆ ಎಳೆಯಲಾಗಿದೆ. ಅದು ಲಂಡನ್ ಮೂಲಕವೇ ಹಾದು ಹೋಗಿದೆ. ನ್ಯೂಯಾರ್ಕ್ ನಂತರ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ನಗರವೆಂದರೆ ಲಂಡನ್. ಸುಮಾರು 1600 ಚದುರ ಕಿಲೋಮೀಟರ್ ವಿಸ್ತಾರದ ಈ ಜಾಗದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಜನ ವಾಸಿಸುತ್ತಾರೆ. 1000 ವರ್ಷಗಳ ಬ್ರಿಟಿಷರ ಐತಿಹಾಸಿಕ ಬೀಡಾದ ಲಂಡನ್ ನಗರ ಪ್ರಸಿದ್ಧವಾದ ಪುರಾತನವಾದ ನಗರವಾಗಿದೆ. ಚಿತ್ರ ವಿಚಿತ್ರ ವೇಷಭೂಷಣದವರು, ಅರ್ಥವಾಗದ ಭಾಷೆಯಲ್ಲಿ ಮಾತನಾಡುವವರು ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಗುತ್ತಾರೆ. ಇದೊಂದು ಸಮ್ಮಿಶ್ರ ಸಂಸ್ಕೃತಿಯ ನಗರ. ಇಲ್ಲಿ ಸುಮಾರು 300 ಭಾಷೆಗಳನ್ನಾಡುವ ಜನರಿದ್ದಾರೆ. ಜಗತ್ತಿನ ಸಾಂಸ್ಕೃತಿಕ ರಾಜಧಾನಿ ಎಂದೇ ಹೆಸರು ಪಡೆದ ಲಂಡನ್ ಜಗತ್ತಿನ ಅತಿದೊಡ್ಡ ವಿಮಾನಯಾನದ ಜಾಲವನ್ನು ಹೊಂದಿದೆ. ಜಗತ್ತಿನ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಾದ ಲಂಡನ್ ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ವಾಣಿಜ್ಯ, ವ್ಯಾಪಾರ, ಸಂಶೋಧನೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದೆ. ಜಗತ್ತಿನ ಮೂಲೆ ಮೂಲೆಯಿಂದ ಇಲ್ಲಿಯ ಕೇಂಬ್ರಿಡ್ಜ್, ಆಕ್ಸ್ಫರ್ಡ್ನಂಥ ವಿಶ್ವವಿದ್ಯಾಲಯಗಳಿಗೆ ಜನ ಓದಲು, ಸಂಶೋಧನೆ ಮಾಡಲು ಬರುತ್ತಾರೆ. ಯುರೋಪ್ ಖಂಡದ 43 ವಿಶ್ವವಿದ್ಯಾಲಯಗಳು ಲಂಡನ್ ನಗರ ಒಂದರಲ್ಲಿಯೇ ಕೇಂದ್ರೀಕೃತವಾಗಿವೆ. ಕ್ರೀಡಾ ಕ್ಷೇತ್ರದಲ್ಲಿ ಇಂಗ್ಲೆಂಡ್ ಅತ್ಯಂತ ಮುಂದುವರೆದಿದೆ. ಇದುವರೆಗೆ ಈ ನಗರದಲ್ಲಿ 3 ಬಾರಿ ಬೇಸಿಗೆ ಒಲಿಂಪಿಕ್ ಕ್ರೀಡೆಗಳು ನಡೆದಿವೆ. 2nd ಶತಮಾನದಲ್ಲಿ ಲುಡ್ ಎಂಬ ಚಕ್ರವರ್ತಿ ಲಂಡನ್ ನಗರಕ್ಕೆ ಕೀರ್ಲ್ಯಾಂಡ್ ಎಂದು ನಾಮಕರಣ ಮಾಡಿದ. 1898ರಲ್ಲಿ ಆ ಹೆಸರು ತಿರಸ್ಕಾರಗೊಂಡು ಲೊನಿಡಿಯಾ ಎಂದು ಮರುನಾಮಕರಣವಾಯಿತು. ಲೊನಿಡಿಯಾ ನಂತರ ಲಂಡನ್ ಎಂದು ಹೆಸರು ಪಡೆಯಿತು. ಲೊನಿಡಿಯಾ ಎಂದರೆ ದಾಟಲಾರದ ಅಗಲವಾದ ನದಿ ಎಂದರ್ಥ. ಅಂದರೆ ಲಂಡನ್ ಒಂದು ದೊಡ್ಡ ಥೇಮ್ಸ್ ನದಿ ದಡದ ಮೇಲೆ ಸ್ಥಾಪಿತವಾಗಿದೆ. ಥೇಮ್ಸ್ ನದಿಯಿಂದ ಲಂಡನ್ ಇಬ್ಭಾಗವಾಗಿದೆ. ಪಶ್ಚಿಮದಲ್ಲಿ ಹೊಸನಗರವಿದೆ, ಪೂರ್ವದಲ್ಲಿ ಹಳೆಯ ನಗರವಿದೆ. ಪಶ್ಚಿಮದಲ್ಲಿ ಮನೆ, ಅಂಗಡಿ, ಮನರಂಜನಾ ಕೇಂದ್ರ, ಕಾಲೇಜು, ವಿಶ್ವವಿದ್ಯಾಲಯಗಳಿವೆ. ಪೂರ್ವದಲ್ಲಿ ಹಳೆಯ ಕೈಗಾರಿಕೆಗಳು, ವಲಸೆ ಬಂದವರ ಮನೆಗಳು, ಬಂದರುಗಳು ಎಲ್ಲವೂ ಇವೆ. ಈಗ ಲಂಡನ್ ಗ್ರೇಟರ್ ಲಂಡನ್ನಾಗಿ ಅತ್ಯಂತ ಸುಸಜ್ಜಿತ ನಗರವಾಗಿದೆ. ಆಧುನಿಕ ರೂಪತಾಳಿ ಬೆಳೆದು ನಿಂತಿದೆ. ರಾತ್ರಿಯಂತೂ ನಗರ ಅತ್ಯಂತ ಮನಮೋಹಕವಾಗಿ ಕಾಣಿಸುತ್ತದೆ. ದೀಪಗಳ ಸಾಲು, ಪುಟಿಯುವ ಕಾರಂಜಿಗಳು, ಬಗೆ ಬಗೆಯ ಅಂಗಡಿ ಮುಗ್ಗಟ್ಟುಗಳು, ಹೋಟೆಲ್ಲುಗಳು, ರೆಸ್ಟೋರೆಂಟ್ಗಳು, ಸ್ಮಾರಕಗಳು, ಚರ್ಚೆಗಳು ಪ್ರವಾಸಿಗರನ್ನು ಚುಂಬಕದಂತೆ ಆಕರ್ಷಿಸುತ್ತವೆ. ಕೆಂಪು ಇಟ್ಟಿಗೆಯ ಇಳಿಜಾರದ ಕೆಂಪು ಮನೆಗಳು, ಕೆಂಪು ಹಂಚಿನ ಮನೆಗಳು ಮಲೆನಾಡಿನ ಮನೆಗಳನ್ನು ಹೋಲುತ್ತವೆ. ಪ್ರತಿಯೊಂದು ಮನೆಯ ಮುಂದೆ ಕಡ್ಡಾಯವಾಗಿ ಹೂವಿನ ಕುಂಡಗಳಿರುತ್ತವೆ. ವಿಶಾಲವಾದ ರಸ್ತೆ, ಬಿಡಿ ಬಿಡಿಯಾದ ಮನೆ, ಚೇತೋಹಾರಿಯಾದ ಹವಾಗುಣ ಖುಷಿ ಕೊಡುತ್ತವೆ. ಜನರಂತೂ ಸದಾ ಹಸನ್ಮುಖಿಗಳಾಗಿ ಚಟುವಟಿಕೆಯಿಂದ ಕೂಡಿದವರಾಗಿರುತ್ತಾರೆ. ಇಂಥವರಿಂದ ಕಲಿಯಬೇಕಾದ ಪಾಠಗಳು ಸಾಕಷ್ಟಿವೆ. ಹಾಗಾದರೆ ನಾವೊಮ್ಮೆ ಲಂಡನ್ ನಗರಕ್ಕೆ ಯಾಕೆ ಹೋಗಬಾರದು?
7: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
9: ಹಲೋ ಗೆಳೆಯರೇ.
10: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
11: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
10: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
12: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
13: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
14: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
15: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
14: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
16: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಕ್ಕರೆ ಅದೇ ಸ್ವರ್ಗ ಎನ್ನುವಂತ ಒಂದು ಚಿತ್ರದ ಗೀತೆ, ನಗಬೇಕು ನಗಿಸಬೇಕು. ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1967 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ನರಸಿಂಹ ರಾಜು ಅವರ ಒಂದು ನಟನೆ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
5: ಏನು ಕಷ್ಟ ಬರಲಿ, ಏನು ನೋವು

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಅಳಿಯ ಗೆಳೆಯ ಚಿತ್ರದ ಒಂದು ಗೀತೆ, ನಗುತ್ತಿದೆ ದರೆ ಇಂದು. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಟಿ ಜಿ ಲಿಂಗಪ್ಪ ಬರೆದಿರುವಂತಹ ಒಂದು ಗೀತೆ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮನ ಮೆಚ್ಚಿದ ಮಡದಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಸಿರಿತನ ಬೇಕೆ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂಡ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ನಟನೆಯ ಚಿತ್ರ. ಇದು 1963 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಂಪತ್ತಿಗೆ ಸವಾಲ್ ಎನ್ನುವಂತ ಒಂದು ಚಿತ್ರದ ಗೀತೆ, ನಗುವುದು ಅಳುವುದು. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.
8: Oh.

0: ಇದೆಯಾ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮುಗ್ಧ ಮಾನವ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಗುವೆ ಸ್ನೇಹದ ಹಾಡು. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಇದು ಶ್ರೀನಾಥ್ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಬೇಡ ಬಿಡಿಪ್ಪ, ನಾ ಬರ್ತೀನಕ್ಕ.
2: ಅವ್ಳು ಕೇಳ್ತಿದ್ರೇನೋ, ನಾ ಕೇಳ್ತೀನಿ ಹಾಡು.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಿನಗಾಗಿ ನಾನು ಎನ್ನುವಂತಹ ಒಂದು ಚಿತ್ರದ ಗೀತೆ, ನಗುತ್ತಲಿರು ನಗುತ್ತಲಿರು. ಈ ಒಂದು ಗೀತೆ, ಇದು ಶ್ರೀನಾಥ್ ಅವರ ಒಂದು ನಟನೆಯ ಚಿತ್ರ. ಇದು 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸಮುದ್ರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬಿಡುಗಡೆಯ ಬೇಡಿ ಎನ್ನುವಂತಹ ಒಂದು ಚಿತ್ರಗೀತೆ, ನಗುವ ಹೂವೆಲ್ಲ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಅವರ ಒಂದು ಚಿತ್ರದ ಗೀತೆ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ದೇವರ ಕಣ್ಣು ಎನ್ನುವಂತಹ ಒಂದು ಚಿತ್ರದ ಗೀತೆ, ನಗುವಿನ ಅಳುವಿನ ಸಂಕೋಲೆ. ಇದು KG ಯೇಸುದಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ವಿಜಯ ನರಸಿಂಹ ಅವರ ಒಂದು ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು 1975 ತೆರೆ ಕಂಡಿರುವಂತಹ ವರ್ಷ. ಇದು ಲೋಕೇಶ್ ಹಾಗೂ ಆರತಿ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.

ಸ್ವತಂತ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಗೆಜ್ಜೆ ಪೂಜೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮಗುವೆ ನಿನ್ನ ಎನ್ನುವಂತಹ ಒಂದು ಗೀತೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಲೀಲಾವತಿ ಅವರ ಒಂದು ನಟನೆ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಆರಾಧನೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ವಲ್ಲವೇ ಚೆಲುವ ಎನ್ನುವಂತಹ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಗೀತಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಮಂಡು ಪಪ್ಪಿ ಡ್ಯಾಡಿಗೆ, ಮಂಡು ಪಪ್ಪಿ ಮಮ್ಮಿಗೆ, ಮಮ್ಮಿ ಕೊಟ್ಟ ಪಪ್ಪಿ ಸಿಹಿ, ಡ್ಯಾಡಿ ಪಪ್ಪಿ ಇನ್ನೂ ಸಿಹಿ.

ಕೃತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ದೀಪ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಗು ನಗು ತೀರುವ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ MN ವ್ಯಾಸರಾವ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಮಂಜುಳ ಹಾಗೂ ಅಶೋಕ್ ಅವರ ಒಂದು ನಟನೆ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬಂಗಾರದ ಹೂ ಎನ್ನುವಂತಹ ಒಂದು ಚಿತ್ರದ ಗೀತೆ, ನೀ ನೆಡವ ಹಾದಿಯಲ್ಲಿ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1967 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಚಿತ್ರ. ಇದು ಚಿತ್ರಕಥೆ ಬರೆದವರು ಬಿ ಎ ಅರಸುಕುಮಾರ್ ಅವರಿಂದ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪಲ್ಲವಿ ಅನು ಪಲ್ಲವಿ ಎನ್ನುವಂತಹ ಒಂದು ಚಿತ್ರಗೀತೆ ನಗು ಎಂದಿದೆ. ಇದು ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಇಳೆಯ ರಾಜಾ ಅವರ ಒಂದು ಸಂಗೀತ ನಿರ್ದೇಶನ. ಇದು ಲಕ್ಷ್ಮಿ ಹಾಗೂ ರೋಹಿತ್ ಅವರ ಒಂದು ನಟನೆ. ಈ ಒಂದು ಚಿತ್ರ 1983 ತೆರೆ ಕಂಡಿರುವಂತಹ ವರ್ಷ. ಇದು ಚಿತ್ರಕಥೆ ಬರೆದವರು ಮಣಿರತ್ನಂ ಅವರಿಂದ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾವೇರಿ ಚಿತ್ರದ ಒಂದು ಗೀತೆ, ಆಕಾಶದಲ್ಲಿ ಬಾನಾಡಿಯಾಗಿ. ಇದು ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಹಾಗೂ ಎಸ್. ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ. ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಹಾಗೂ ಭಾರತಿ ಅವರ ಒಂದು ನಟನೆ. ಇದು 1975 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪರಶುರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆ, ನಗುತ್ತಾ ನಗುತ್ತಾ ಬಾಳು ನೀನು. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನ. ಇದು 1989ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್, ಮಹಾಲಕ್ಷ್ಮಿ, ವಾಣಿ ವಿಶ್ವನಾಥ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೇಮದ ಕಾಣಿಕೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಚಿನ್ನ ಎಂದು ನಗುತ್ತಿರು. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಆರತಿ ಹಾಗೂ ಜಯಮಲ ಅವರ ಒಂದು ಜೋಡಿಯ ಚಿತ್ರ. ಇದು ಚಿತ್ರಕಥೆ ಬರೆದವರು ವಿ ಸೋಮಶೇಖರ್. ಈ ಒಂದು ಚಿತ್ರ 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದು ನಾಲ್ಕಿದು ನಾಲ್ಕೇ ಮುತ್ತುಗಳು. ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು ಒಂದು.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಯೂಹಿ ತುಮ್ ಮುಜ್ಸೆ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಪತಿದೇವ, ತಾವು ಯೋಗ ನಿದ್ರೆಯಲ್ಲಿ ಏನನ್ನು ವಿಚಾರ ಮಾಡುತ್ತಾ ಕುಳಿತಿರುವಿರಿ ಸ್ವಾಮಿ?
1: ನೋಡು ದೇವಿ, ನಾನೀಗ ಭೂಲೋಕಕ್ಕೆ ಹೋಗಬೇಕಾಗಿದೆ. ಯಾಕೆಂದರೆ ಅಲ್ಲಿ ನನ್ನ ಪರಮ ಭಕ್ತನಾದ ತ್ರಿಪಲೇಶ್ವರದ ಅರಸನು ದಿನಾಲೂ ನನ್ನ ಶಿವಮಯ ಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾನೆ. ಅದು ಅಲ್ಲದೆ ತನಗೆ ಮಕ್ಕಳಿಲ್ಲದ ಕಾರಣ ನನ್ನ ಶಿವಮಯ ಲಿಂಗಕ್ಕೆ ಹಣಿಯನ್ನು ಅಪ್ಪಳಿಸಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನಾನು ಭೂಲೋಕಕ್ಕೆ ಹೋಗಿ ಬರುತ್ತೇನೆ ದೇವಿ.
0: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
1: ಭೃಂಗ ನರ್ತಿಕೆಯರೇ, ನೀವಾದರೂ ನಿಮ್ಮ ಸ್ಥಾನಗಳಿಗೆ ಹೋಗುವಂತರಾಗಿರಿ.
0: ಆಗಲಿ ಸ್ವಾಮಿ.
1: ನಾರದರೆ,
2: ಮತ್ತೇನು ಪ್ರಭು?
1: ತಾವಾದರೂ ಈ ತ್ರಿಲೋಕವನ್ನು ಸಂಚಾರ ಮಾಡುತ್ತಾ ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗುವಂತರಾಗಿರಿ.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ತ್ರಿಲೋಕ ಸಂಚಾರ ಮಾಡುತ್ತಾ ನಾನಾದರೂ ಹೋಗಿ ಬರುವೆ ಪ್ರಭು. ನಾರಾಯಣ ನಾರಾಯಣ.

0: ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ. ಚಿಂತೆಯನ್ನು ಬಿಟ್ಟು ಶಾಂತನಾಗು, ಶಾಂತನಾಗು, ಶಾಂತನಾಗು.
1: ಏನು ನನ್ನ ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ? ಎಲ್ಲ ಪರಮಾತ್ಮನೆ ನೀನು ಹೇಳುತ್ತಿರುವೆನಪ್ಪ, ನೀನು ಹೇಳುತ್ತಿರುವೆನು. ಮಕ್ಕಳಿಲ್ಲದವನ ಮೋಕ್ಷವಿಲ್ಲದ ಸುರ್ತಿ ವಾಕ್ಯ ಸಾರುತ್ತಿರುವಾಗ ನಾನು ಮಕ್ಕಳಿಲ್ಲದ ಬಳಲಿ ಬಳಲಿ ಸಾಯ್ಬೇಕೇನಪ್ಪ, ಸಾಯ್ಬೇಕೇನು? ಇದು ನನ್ನಿಂದ ಸಾಧ್ಯವಿಲ್ಲ. ಈಗಾಗಲೇ

0: ಮಹಾನುಭಾವನಾದ ರಾಜನೇ, ಮೆಚ್ಚಿದನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತನಾಗು.
1: ನನಗೊಂದು ಪುತ್ರ ತಗೊಂಡು ದಯ ಪಾಲಿಸು ನನ್ನಪ್ಪ.
0: ಅದನ್ನಾದರೂ ಅನುಗ್ರಹಿಸಿದ್ದೇನೆ ರಾಜನೇ. ತೆಗೆದುಕೋ ಈ 5 ಫಲಗಳನ್ನು.
1: ಅಯ್ಯೋ ಶೋಷಭಾವ ಶಂಕರ ಪರಮೇಶ್ವರ, ಇದನ್ನು ಬೇರೆ ವಿಚಿತ್ರ ಮಾಡಿಬಿಟ್ಟು ಸ್ವಾಮಿ, ನನ್ನ ಕೈಯಲ್ಲಿ 5 ಗುಳಿಗಳು.
0: ಗಾಬರಿಯಾಗಬೇಡ ರಾಜನೇ, ಅವೇ 5 ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ. ಅದು ಅಲ್ಲದೆ ಆ 5 ಗುರುಳುಗಳನ್ನು 5 ಬಂಗಾರದ ತೊಟ್ಟಿಲಲ್ಲಿಟ್ಟು ಕೈ ತೊಳೆದುಕೋ. ಆಗ ಆ 5 ಗುರುಳುಗಳನ್ನು ಒಂದೊಂದಾಗಿ ಒಡೆಯುವಂತನಾಗು. ಅವೇ 5 ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ ರಾಜನೇ.
1: ಆಗಲಿ ದೇವ, ಆಗಲಿ.
0: ತಥಾಸ್ತು.
1: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಗಂಡು ಮಗವನ್ನು ಕೊಡುವಂತ ನಾನು ಬೇಡಿದರೆ ನನಗೂ 5 ಹೆಣ್ಣು ಮಕ್ಕಳನ್ನು ಕೊಟ್ಟಿ ಏನಪ್ಪ ಕೊಟ್ಟಿ. ನನ್ನ ದೈವದಲ್ಲಿ ಗಂಡು ಮಕ್ಕಳವಿಲ್ಲ. ಒಂದಾಗ 5 ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡಾದರೂ ಏನು ಮಾಡಲಿ ಸ್ವಾಮಿ? ಹೆಣ್ಣು ಹುಟ್ಟಿದರೆ ಜಗತ್ತಿಗೆ ಒಂದು ಹುಣ್ಣು ಹುಟ್ಟಿದಂತೆ ಸರಿ. ಇವುಗಳನ್ನು ಇಟ್ಟುಕೊಂಡಾಗ

0: ಅಕ್ಕ, ಆ ಪಾತಾಳ ಲೋಕದಿಂದ ಈ ಭೂಲೋಕಕ್ಕೆ ಬಂದಂತವಾಯ್ತು, ಇನ್ನು ಮುಂದೆ ನಾವು ಎಲ್ಲಿರುವುದಕ್ಕ?
1: ನೋಡು ತಂಗಿ, ಈ ವಿಶ್ವದಲ್ಲಿ ಎಲ್ಲಿ ಆನಂದ ಕಾಣಿಸುತ್ತವೆ ಅಲ್ಲೇ ಇದ್ದ ಬಿಡುನ.
0: ಅಕ್ಕ, ಈ ಪಾತಾಳ ಲೋಕದಲ್ಲಿ ನಾಗಶೇಷನು ನಮ್ಮಿಂದ ಒಂದು ಮಹತ್ಕರವಾದ ಕಾರ್ಯವನ್ನು ಆಗಬೇಕಾಗಿದೆ. ನಮ್ಮಿಂದ ಏನು ಅಂತ ಮಹಾಕಾರ್ಯವಾಗಬೇಕಾಗಿದೆ?
1: ಹೌದೇ ತಂಗಿ, ನಾವು 5 ಮಂದಿಯಲ್ಲಿ ಅವು 3 ಅಲ್ಲೇ ಇಟ್ಟುಕೊಂಡ, ನಮ್ಮನಿಬ್ಬರನ್ನು ಭೂಲೋಕಕ್ಕೆ ಕಳಿಸಿದ. ಇದರಲ್ಲಿ ಬೇರೆ ವಿಚಿತ್ರದೇ ಏನೋ ನನಗಂತೂ ತಿಳಿಯದ ಆಯ್ತು.
0: ಅಕ್ಕ, ಆ ನಾಗಶಿಷ್ಯನ ಲೀಲೆ ಯಾರಿಗೆ ತಿಳಿಯದಕ್ಕ? ಯಾರಿಗೆ ತಿಳಿಯದು? ಮೇಲಾಗಿ ನಮ್ಮನ್ನು ಲಾಲನೆ ಪಾಲನೆ ಮಾಡಿ ಕಾಪಾಡಿದ ಸದ್ಗುರು ಅವನು ನಮ್ಮನ್ನು ಏತಕ್ಕಾಗಿ ಕರೆಸಿರೋನು? ಯಾರಿಗಾಗಿ ಕರೆಸಿರೋನು? ನನಗೊಂದು ತಿಳಿಯದಕ್ಕ ಒಂದು ತಿಳಿಯದು.
1: ತಂಗಿ, ಅದು ಏನೇ ಇರಲಿ ಬಿಡು, ಒಂದು ಮನೋರಮವಾದ ಸ್ಥಾನವನ್ನು ಹುಡ್ಕೊಂಡು ಬಾರೆ.
0: ಹಾಗಾದ್ರೆ ನಡೆಯಕ್ಕ ಹೋಗೋಣ.
1: ತಂಗಿ, ಅದೇ ನೋಡು, ಗಿಡ ಬಳ್ಳಿಗಳು ಎಷ್ಟು ಸುಂದರವಾಗಿ ಕಾಣಿಸುತ್ತವೆ.
0: ಹೌದ್ ನೋಡಕ್ಕ, ಎಷ್ಟು ಮಧುರವಾಗಿದೆಯಲ್ಲ.
1: ತಂಗಿ, ಒಣಕಂತೂ ಬಂದಂತಾಯ್ತು.
0: ಆಹಾಹಾ, ಎಂತ ರಮೆಣವು! ಗಿಡದಿಂದ ಗಿಡಕ್ಕೆ ಹಬ್ಬಿದ ಬಳ್ಳಿವು ಎಷ್ಟು ಸುಂದರವಾದ ಹೂಗಳನ್ನು ಬಿಟ್ಟು ಆನಂದದಿಂದ ನಗುತ್ತಾ ಇಲ್ವೇ ಅಕ್ಕ? ಅಕ್ಕ, ಇವು ಯಾವ ಗಿಡ ಮರಗಳು?
1: ತಂಗಿ, ಇವು ಆಲದ ಮರಗಳು ಇವೆ. ಇದು ಹೆಣ್ಣು ಆಲದ ಮರ, ಇದು ಗಂಡು ಆಲದ ಮರ. ನಾವು ಇರ್ಬೇಕಾದ್ರೆ ಮಹಾಪತಿವರ್ತಿಯರು ಇದೇ ಹೆಣ್ಣು ಆಲದ ಮರದಲ್ಲಿ ಇದ್ದ ಬಿಡುನ.
0: ಅಕ್ಕ, ಅದು ನೋಡು, ಅಲ್ಲಿ ಯಾರೋ ಬರುವಂತೆ ಕಾಣುತ್ತದೆ. ಓಹೋ, ಬಂದೇ ಬಿಟ್ರು.
2: ಓ ತಾಯಿಗಳರ, ತಾವು ಯಾರಮ್ಮ? ಈ ನಿರ್ಜನವಾದ ಕಾಡಿನಲ್ಲಿ ವಾಸಿಸುವ ಕಾರಣೇನಮ್ಮ?
1: ಅಯ್ಯ, ತಾವು ಯಾರು? ತಾವು ಯಾವ ಊರಿನವರು? ತಮ್ಮ ಹೆಸರೇನು?
2: ಅಮ್ಮ ಅಮ್ಮ, ನಾನು ಇದೇ ತಿಪ್ಪಲೇಶ್ವರದ ಅರಸನಮ್ಮ.
0: ಹಾಗಾದ್ರೆ ನೀವು ಇಲ್ಲೇನ ಕಾರಣ ಬಂದಿರೋಪ್ಪ?
2: ಭೇಟಿಯಾಗಿ ಬಂದಿರುವಮ್ಮ.
1: ಸರಿ, ಹಿಂದೊಮ್ಮೆ ನಿಮಗೆ ಪರಮಾತ್ಮ ಕೊಟ್ಟು 5 ಹೆಣ್ಣು ಮಕ್ಕಳನ್ನು ಇದೇ ತಿಪ್ಪಲೇಶ್ವರದ ಕೆರೆಯಲ್ಲಿ ಒಗೆದವರು ನೀವೇ ಅಲ್ಲಪ್ಪ?
3: ಹೌದು
2: ಹೌದು ತಾಯಿಗಳರೇ, ನಾನೇ. ಅದೇ ಪಾಪಾತ್ಮ ನಾನಮ್ಮ. ಇದು ಹೇಗೆ ಗೊತ್ತಮ್ಮ ನಿಮಗೆ?
0: ನೀನು ಒಗೆದ ಕೂಶಿಗಳನಪ್ಪ.
2: ಸತ್ಯವೇನಮ್ಮ, ಸತ್ಯವೇನು?
1: ಅದೇ ಸತ್ಯವನ್ನು ಹೇಳಲಾಕೆ ಬಂದಿರುವೇ ಈ ಭೂಲೋಕಕ್ಕೆ.
0: ನೋಡಪ್ಪ, ನೀನು ನಮ್ಮನ್ನ ಕೆರೆಯಲ್ಲಿ ಒಗಿದು ಕೂಡಲಿ ಆದಿಶೇಷನು ಬಂದು ನಮ್ಮನ್ನು ಪಾತಾಳಲೋಕಕ್ಕೆ ಕರೆದುಕೊಂಡು ಹೋಗಿ ಸಾಕಿ ಸಲ್ವಿ ಇಷ್ಟು ದೊಡ್ಡವರನ್ನು ಮಾಡಿ 3 ಅಕ್ಕಂದ್ರನು ಅಲ್ಲೇ ಇಟ್ಟುಕೊಂಡ, ನಮಗಿಬ್ಬರಿಗೆ ಭೂಲೋಕಕ್ಕೆ ಹೋಗಿ ಬಂದು ಕಳಿಸಿದನು.
1: ನಮ್ಮಿಂದ ಏನೋ ಒಂದು ಮಹತ್ವದ ಕಾರ್ಯ ಆಗಬೇಕಾಗಿದೆ ಅಂತೆ.
2: ಆಗಲಿ ಮಗಳೇ, ಆ ಆದಿಶಿಷ್ಯನು ನಿಮ್ಮನ್ನು ಕಾಪಾಡಲಿ. ನಡ್ರಮ್ಮ, ಅರಮನೆ ಹೋಗೋಣ.
1: ನಾವು ಎಲ್ಲಿ ಬರುವಂತಿಲ್ಲ, ನಿನ್ನಿಂದ ನಮಗೆ ಸ್ವಲ್ಪ ಸಹಾಯ ಮಾಡು ಅಷ್ಟೇ ಸಾಕು.
2: ನೋಡು ಮಗಳೇ, ನನ್ನಿಂದ ಏನು ಸಹಾಯ ಮಾಡಬೇಕಾಗಿದೆ ಬೇಗ ಹೇಳು ಮಗಳೇ.
1: ನೋಡಪ್ಪ, ಈ ಕಾಡಾರಣ್ಯದಲ್ಲಿ ನಾವು ಇರಬೇಕಾಗುತ್ತದೆ. ಈ ಹೆಣ್ಣು ಆಲದ ಗಿಡದ ಮೇಲೆ ಅಂತರ ಗಮನವನ್ನು ಕಟ್ಟಿಸಿಕೊಡಪ್ಪ, ಅಷ್ಟೇ ಸಾಕು.
2: ಆಗಲಿ ಮಗಳೇ, ಈಗಿಂದೀಗಲೇ ಅರಮನೆಗೆ ಹೋಗಿ ಎಲ್ಲ ಸಾಹಿತ್ಯವನ್ನು ತಂದು ಅಂತರ ಗಮನವನ್ನು ಕಟ್ಟಿಸಿಕೊಡ್ತೇನೆ.
1: ಅಷ್ಟು ಮಾಡಿಬಿಡಪ್ಪ, ಸಾಕು.
2: ಹೋಗಿ ಬರ್ತೇನೆ ಮಗಳೇ.
0: ಹಾಗಾದ್ರೆ ಹೋಗಿ ಬೇಗನೆ ಬಂದ್ಬಿಡುವಪ್ಪ.
2: ಆಗಲಿ ಮಗಳೇ, ಬೇಗನೆ ಹೋಗಿ ಬೇಗನೆ ಬರುತ್ತೇನೆ.
4: ನಾರದರೇ, ನಾವು ಇನ್ನು ಮೇಲೆ ಎಲ್ಲಿಗೆ ಹೋಗೋಣ? ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗೋಣ ನಡೇನ್.
5: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
0: ಅಕ್ಕ, ನಮ್ಮಂತ ಪತಿವರ್ತರು ಯಾರು ಇರುವುದಿಲ್ಲ ಈ ಜಗದಲ್ಲಿ.
1: ಹೌದೇ ತಂಗಿ, ಎಲ್ಲರಕ್ಕಿಂತಲೂ ನಾವೇ ದೊಡ್ಡವರು, ನಾವೇ ಮಹಾಪತಿವರ್ತಿಯರು. ನಮ್ಮನ್ನು ಬಿಟ್ಟರೆ ಯಾರಿರುವರು ಈ ಭೂಲೋಕದಲ್ಲಿ? ನಾವೇ ಹೆಚ್ಚಿರೋರು.
5: ನಾರಾಯಣ ನಾರಾಯಣ. ಓ ಗುರುದೇವ.
4: ಮತ್ತೇನು ನಾರದ?
5: ಏಕೋ ನಿಮ್ಮೊಡನೆ ಬರಲು ನನ್ನ ಮನಸ್ಸು ಒಪ್ಪದು. ನಾರಾಯಣ ನಾರಾಯಣ.
4: ಯಾಕೋ ನಾರದ, ಹೀಗೇಕೆ ಮಾತನಾಡುತ್ತಿರುವಿ? ನೋಡು, ನಾನಾದರೂ ಸಂಚಾರ ಮಾಡುತ್ತಾ ಹೋಗುವಂತನಾಗುತ್ತೇನೆ. ನೀನು ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಆಗಲಿ ಪ್ರಭು.
4: ಆಗಲಿ ಎಂದು ಈ ಭೂಲೋಕದ ಸವಿ ಸುಖವನ್ನು ಉಣ್ಣುತ್ತಾ ಕೂಡಬೇಡ. ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಹೋಗಿ ಬರ್ತಾ ಇದ್ದೀರಿ ಪ್ರಭು?
4: ನಾನು ಹೋಗಿ ಬರುತ್ತೇನೆ ನಾರದ.
5: ಹೋಗಿ ಬನ್ನಿ ಪ್ರಭು. ನಾರಾಯಣ ನಾರಾಯಣ. ಹೋಗಿ ಗುರುದೇವ, ಹೋಗಿ. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ನಡೆಯಲಾರವು. ಏಕೆಂದರೆ ತ್ರಿಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ಮಾಡುವರು ಯಾರು? ನಾರಾಯಣ ನಾರಾಯಣ.
0: ಅಕ್ಕ, ಇಲ್ಲಿ ಹೆಣ್ಣು ಅಂದರೆ ನಾವೇ, ಗಂಡು ಅಂದರೆ ನಾವೇ ನೋಡಕ್ಕ.
1: ಹೌದೇ ತಂಗಿ, ಅಲ್ಲ ಒಂದವರು ಯಾರು? ನಾವಿದ್ದ ಸ್ಥಾನದಲ್ಲಿ ಒಂದು ಗಂಡು ಜಾತಿಯ ಹಕ್ಕಿ ಗುಬ್ಬಿ ಕಾಗಿ ಯಾವ್ಯಾವುದೂ ಸುಳಿಯಲಾರದು.
0: ಅಕ್ಕ, ಗಂಡು ಜಾತಿ ಪ್ರಾಣಿಗಳು ಬಂದರೆ ಅವು ನಮ್ಮ ಪತಿವರ್ತ ಸಕ್ತಿಂದೆ ಸುಟ್ಟು ಭಸಮಾಗುತ್ತ ನೋಡಕ್ಕ.
5: ನಾರಾಯಣ ನಾರಾಯಣ ನಾರಾಯಣ. ಎಷ್ಟು ಸೊಕ್ಕೆ ನಿಮ್ಮಲ್ಲಿ! ಇಂಥ ಸೊಕ್ಕಿನವರು ನನ್ನ ಕೈಯಿಂದ ಯಾರೂ ಪಾರಾಗಿಲ್ಲ. ನಿಮನಂತೂ ಬಿಡುವುದೇ ಇಲ್ಲ. ಈಗಲೇ ಕೈಲಾಸಕ್ಕೆ ಹೋಗಿ ಆ ನನ್ನ ತಾಯಿಯಾದ ಪಾರ್ವತಿ ದೇವಿ ತಲೆಯನ್ನು ಕೆಡಿಸಿ. ಅವಾಗ ನೋಡು ನಿಮ್ಮ ಪತಿವ್ರತ ಎಲ್ಲಿ ಇರುವುದೋ ಮತ್ತು ಯಾವ ಮೂಲೆಯಲ್ಲಿ ಅಡಗಿ ಕುಳಿತಿರುವುದು ಅದನ್ನು ನಾಡು ಬಿಡಲಾರೆ. ನಾರಾಯಣ ನಾರಾಯಣ ಜಗನ್ಮಾತೆಯವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಬಂದ ಸುದ್ದಿ ಏನೇನು?
5: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
0: ಅದಾವ ಸಮಾಚಾರ ಬೇಗನೆ ಹೇಳು ನಾರದ.
5: ಅಮ್ಮ, ಭೂಲೋಕದಲ್ಲಿ ತಿಪಲೇಶ್ವರ ಕೆರೆಯ ದಂಡೆಯ ಮೇಲೆ ಇಬ್ಬರು ಹೆಣ್ಣು ಮಕ್ಕಳಿರುವರು.
0: ಇದ್ದರೆ ಇರಬಹುದು.
5: ಅವರು ಏನು ಅನ್ನುತ್ತಾರೆ ಗೊತ್ತಾ ತಾಯಿ?
0: ಅವರೇನನ್ನುತ್ತಾರೆ ನನಗೇನು ಗೊತ್ತು ನಾರದ.
5: ಅಮ್ಮ, ಪರಮೇಶ್ವರನ ಸತಿ ಪಾರ್ವತಿ ನಮಗಿಂತಲೂ ಕಡಿಮೆ, ನಾವೇ ಮಹಾಪತಿ ವರ್ತಿಯರು, ನಾವು ಮನಸ್ಸು ಮಾಡಿದರೆ ಈ ಆಕಾಶವನ್ನು ಬುಡುಮೇಲೆ ಮಾಡುತ್ತೇವೆ ಅಂತೆ.
0: ಸಾಕು ಮಾಡು ನಾರದ, ಏನಿಲ್ಲ ಮಾತನ್ನು.
5: ಪಾತಾಳ ಲೋಕವನ್ನು ತಿರುವರ್ಣಲ್ಲಿ ಇಟ್ಟುಕೊಳ್ಳುತ್ತೇವೆ ಅಂತೆ, ಕೈಲಾಸ ಲೋಕವನ್ನು ನುಂಗಿ ನೀರು ಕುಡಿದು ಬಿಡ್ತೇವೆ ಅಂತೆ. ಒಂದೇ ಎರಡೇ ನಾರಾಯಣ
0: ನಾರಾಯಣ ಶಬ್ದವನ್ನು
5: ನಾರಾಯಣ ನಾರಾಯಣ ನಾರಾಯಣ. ನಾನು ಹೋಗಿ ಬರ್ತಾ ಇದ್ದೇನಮ್ಮ, ನನಗೆ ಆಶೀರ್ವಾದ ಮಾಡಿ.
0: ಮಂಗಲವಾಗಲಿ ನಾರದ.
5: ನಾರಾಯಣ ನಾರಾಯಣ.
0: ಎಲ್ಲ ಪಾಪಾತ್ಮರೇ, ಇಷ್ಟು ಸುಖ ನಿಮಗೆ. ನಾನು ಪಾರ್ವತಿ ಚಂಡಿ ಚಾಮುಂಡಿ ಮೈಸೂರನ ಮಾರ್ತೀನಿ. ನಾನು ನನ್ನಂತವಳಿದೆ ಇಂತ ಅಣಕದ ಮಾತು ಛೇ ಬೇಡ, ನನ್ನಿಂದ ಬೇಡ. ನನ್ನ ಪತಿಯಾದ ಪರಮೇಶ್ವರನಿಂದ, ನನ್ನ ಪತಿಯಾದ ಪರಮೇಶ್ವರನಿಂದ ಅವರ ಪತಿವ್ರತೆಯನ್ನು ಕೆಡಿಸದಿದ್ದರೆ ನನ್ನ ಹೆಸರು ಪರಮಾತ್ಮನ ಸತಿ ಪಾರ್ವತಿನೇ ಅಲ್ಲ.

0: ದೇವಿ, ಹೀಗೇಕೆ ಮೌನವಾಗಿ ಕುಳಿತಿರುವೆ?
1: ನೀವು ಕೇಳಬೇಡಿ, ನಾನು ಹೇಳುವುದಿಲ್ಲ.
0: ಏನು, ನನ್ನ ಕೂಡ ಮಾತನಾಡುವುದಿಲ್ಲವೇ? ದೇವಿ ಹೇಳು, ಈ 36 ಕೋಟಿ ದೇವಾಣು ದೇವತೆಗಳಲ್ಲಿ ಯಾರು ಏನಾದರೂ ಅಂದಿದ್ದರೆ ಹೇಳು, ಅವರ ತಲೆಯನ್ನು ಸಹಸ್ರ ಹೋಳು ಮಾಡಿ ಬರುತ್ತೇನೆ. ದೇವಿ
1: ಪತಿದೇವ, ಹಾಗಾದರೆ ತಾವು ನಾನು ಹೇಳಿದ್ದನ್ನು ಮಾಡುವಿರಾ ಸ್ವಾಮಿ?
0: ಅವಶ್ಯವಾಗಿ ಮಾಡುವೆ ದೇವಿ.
1: ಹಾಗಾದ್ರೆ ವಚನ ಕೊಡು ಪತಿದೇವ.
0: ದೇವಿ ನನ್ನಿಂದ ವಚನ ಆಗಲಿ, ತೆಗೆದುಕೋ ವಚನವನ್ನು.
1: ಪತಿದೇವ, ತಿಪಲೇ ಸೂರಕಿರೆ ದಂಡೆಯ ಮೇಲೆ ಅತಿವೃತ ಪತಿವೃತ ಅಂತಕ್ಕಂತ ಇಬ್ಬರು ಹೆಣ್ಣು ಮಕ್ಕಳು ಇರುವರು. ಅವರು ಏನು ಅನ್ನುತ್ತಾರೆ ಗೊತ್ತಾ?
0: ಏನನ್ನುತ್ತಾರೆ ದೇವಿ?
1: ಪರಮಾತ್ಮನ ಸತಿ ಪಾರ್ವತಿ ನಮಕ್ಕಿಂತಲೂ ಕಡಿಮೆ, ನಾವೇ ಹೆಚ್ಚಿನವರೆಂದು ನನಗೆ ಇಲ್ಲದ ಸಲ್ಲದ ಅಪಮಾನದ ಮಾತುಗಳನ್ನು ಆಡಿದ್ದಾರೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ಮತ್ತು ಪರಮಾತ್ಮರು ಭಾ ಅಂದಾಗ ಬರಬೇಕಂತೆ, ಹೋಗು ಅಂದಾಗ ಹೋಗಬೇಕಂತೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ನೀವು ಈಗಾಗಲೇ ಆ ತಿಪ್ಪಲೇಸೂರ ಕೆರೆಯ ದಂಡೆಗೆ ಹೋಗಿ ಅವರ ಪತಿವ್ರತೆಯನ್ನು ಕೆಡಿಸಿ ಬರಬೇಕು ಸ್ವಾಮಿ. ಇಷ್ಟೇ ನನ್ನ
0: ಪಾರ್ವತಿ. ಎಂತ ಅನಾಹುತದ ಕೆಲಸಕ್ಕೆ ಕೈ ಹಾಕಿರುವಿ? ಪತಿವ್ರತೆಯರೆಂದರೆ ಸಾಮಾನ್ಯರೆಂದು ತಿಳಿದಿರುವೆಯ? ಅವರನ್ನು ರಕ್ಷಿಸುವವರು ನಾವು, ಜಗದೋದ್ಧಾರಕರಾದ ನಾವೇ ಈ ತರಹ ಮಾಡಹತ್ತಿದ ಮೇಲೆ ಇನ್ನುಳಿದವರ ಪಾಡೇನು ದೇವಿ? ಇದನ್ನೊಂದನ್ನು ಬಿಟ್ಟು ಬೇಕಾದನ್ನು ಕೇಳು, ನಾನು ಕೊಡುತ್ತೇನೆ.
1: ಪತಿದೇವ, ಅವರ ಪತಿವ್ರತೆಯನ್ನು ಕೆಡಿಸಿ ಬರುವ ತನಕ ನನ್ನ ಮನಸ್ಸಿಗೆ ಶಾಂತಿ ಕೂಡ ಇರುವುದಿಲ್ಲ ಸ್ವಾಮಿ.
0: ಹಾಗೆಣ್ಣಬೇಡ ದೇವಿ, ಹಾಗೆಣ್ಣಬೇಡ. ಹಿಂದಕ್ಕೆ ನಾನು ಮಹಾಸತಿ ಅನುಸಯನ ಮನೆಯಲ್ಲಿ ಬ್ರಹ್ಮ ವಿಷ್ಣುವಿನ ಜೊತೆ ನಾನು ಸಹ ಕೂಸಾಗಿ ಕುಳಿತಿದ್ದೆ. ಆಗ ನನ್ನನ್ನು ಗುರುತು ಹಿಡಿಯಲು ಆಗಲಿಲ್ಲ ನಿನಗೆ. ಆಗ ಎಲ್ಲಿ ಹೋಗಿತ್ತು ನಿನ್ನ ಪತಿವ್ರತೆ?
1: ಪತಿದೇವ, ಹಾಗಾದರೆ ತಾವು ಕೊಟ್ಟ ವಚನ ಸುಳ್ಳೆಂದು ಬಿಡ್ರಿ ಸ್ವಾಮಿ.
0: ವಚನ ಕೊಟ್ಟು ತಪ್ಪು ಮಾಡಿದೆ ದೇವಿ, ವಚನ ಕೊಟ್ಟು ತಪ್ಪು ಮಾಡಿದೆ. ಆಗಲಿ, ನಿನಗೆ ವಚನ ಕೊಟ್ಟ ಪ್ರಕಾರ ಭೂಲೋಕದಲ್ಲಿರುವ ತಿಪಲೇಶ್ವರದ ಕೆರೆ ದಂಡೆಯ ಮೇಲೆ ಹೋಗಿ ಅಲ್ಲಿ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರುತ್ತೇನೆ. ಆದರೆ ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ. ದೇವಿ ನಿನಗಾದರೂ ಇದು ಮುಂದೆ ಒಂದು ದಿನ ಕಟ್ಟಿಟ್ಟದ ಬುತ್ತಿ ಎಂದು ತಿಳಿದುಕೋ, ನಾನಿನ್ನು ಬರುತ್ತೇನೆ.

0: ವಚನ ಕೊಟ್ಟ ಪ್ರಕಾರ ನಾನೀಗ ತ್ರಿಪಲೇಶ್ವರದ ಕೆರೆಯ ದಂಡೆ ಮೇಲಂತೂ ಬಂದಂತಾಯಿತು. ಅದು ಅಲ್ಲದೆ ಅತಿವ್ರತೆ ಪತಿವ್ರತೆಯರೆಂಬ ಹೆಂಗಳೆಯರು ಇಲ್ಲೇ ಇರುವರು. ನಾನೀಗ ಇದು ಗಂಡು ಆಲದ ಮರ, ಇದು ಹೆಣ್ಣು ಆಲದ ಮರ. ನಾನೀಗ ಈ ಗಂಡು ಆಲದ ಮರದಲ್ಲಿ ಅಡಕವಾಗಿ ಕೂಡಿರಬೇಕು, ಮೇಘರಾಜನನ್ನು ಕರೆಯಿಸಬೇಕು. ಆಗವರು ಗುಡುಗು ಸಿಡಿಲು ಕೋಲ್ ಮಿಂಚುಗಳಿಗೆ ಹೆದರುತ್ತಾ ಬಂದು ನಾನಿದ್ದ ಗಂಡು ಆಲದ ಮರಕ್ಕೆ ಹಾಯುತ್ತಾರೆ. ಆಗವರ ಪತಿವ್ರತೆಯು ಹಾನಿಯಾಗುತ್ತದೆ. ಇದೇ ಒಳ್ಳೆಯ ಸಮಯ. ಎಲ್ಲೋ ಮೇಘರಾಜನೇ, ನೋಡು, ನೀನು ಈಗಿಂದೀಗಲೇ ತಿಪ್ಪಲೇಶ್ವರದ ಕೆರೆಯ ದಂಡೆ ಮೇಲೆ ಇಳಿದು ಬರಬೇಕು.
1: ಆಗಲಿ ಪ್ರಭು, ನಾನು ಸರಂಜಾವಣ ಸರಕಿನ ಸಮೇತವಾಗಿ ಬರುತ್ತೇನೆ.
0: ಬೇಗ ಬಾ ಮೇಘರಾಜನೇ.
2: ಅಮ್ಮ, ಇದೇನು ಮಳೆಯ ಗಾಳಿ ಗುಡುಗು ಸಿಡಿಲಿನ ಆರ್ಭಾಟ?
3: ಬಿಡಮ್ಮ ಬಿಡು, ನೀನು ಯಾವಾಗಲೇ ಬರೇ ಸೌಶನ್ಯ ಕಟ್ಟಿಕೊಳ್ತಿ. ಇರ್ಲಿ ಬಾರಿ, ಬೇಗನೆ ಮನೆಗೆ ಹೋಗೋಣ.
2: ನಡಿ ಅಮ್ಮ. ಹಾಗಾದ್ರೆ
3: ಅಕ್ಕ, ಅದು ನೋಡು, ಒಂದ ಗಂಡು ಆಲದ ಮರವಿದೆ. ತಪ್ಪಿ ಮುಟ್ಟಿಗಿಟ್ಟಿ ಎತ್ತರ
2: ಎತ್ತರಿಂದ ಬರುವ. ನಡಿಯಮ್ಮ, ನಾನೇನು ಅಷ್ಟು ಮಳೆ ಅಲ್ಲ.
3: ಬಾರಮ್ಮ, ಬಾ ಮೆಲ್ಲ ಮೆಲ್ಲನೆ ಬಾ.
2: ಅಯ್ಯೋ ತಂಗಿ, ಘಾತವಾಯ್ತಮ್ಮ, ಘಾತವಾಯ್ತು.
3: ಅಕ್ಕ ಅಕ್ಕ, ಏನಾಯ್ತೆ ಅಕ್ಕ, ಏನಾಯ್ತೆ?
2: ಏನು ಹೇಳಲಿ ತಂಗಿ, ಏನು ಹೇಳಲಿ? ಬರದಿಂದ ಬೀಸುವ ಗಾಳಿ ಜೋಲಿ ತಾವಲಾರದೆ ಗಂಡು ಆಲದ ಮರವನ್ನು ಮುಟ್ಟಿನಮ್ಮ, ಮುಟ್ಟಿನಿ.
3: ಅಯ್ಯೋ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟೆ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟಿ. ಅಯ್ಯೋ ನಾಗೇಶನಿ, ಈಗ ಹೇಗೆ ಮಾಡುವುದು ನನ್ನಪ್ಪ, ಇನ್ನು ಹೇಗೆ ಮಾಡುವುದು?
2: ಅಯ್ಯೋ ತಂಗಿ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದಿದಂತೆ ಆಗುತ್ತದೆ. ನನ್ನ ಹೃದಯ ತುಂಬೆಲ್ಲ ಸಿಡ್ಲು ಬರದಂತೆ. ಅಯ್ಯೋ ತಂಗಿ, ಕಣ್ಣಿಗೆ ಕತ್ತಲ, ಈ ಬೇನೆಯನ್ನು ಹೇಗೆ ಸಹಿಸಿಕೊಳ್ಳಲಮ್ಮ, ಹೇಗೆ ಸಹಿಸಿಕೊಳ್ಳಲಿ?
3: ಸಹಿಸಿಕೊಳ್ಳಕ್ಕ ಸಹಿಸಿಕೊಳ್ಳು. ಎಲ್ಲವ ನಾಗೇಶನ ಲೀಲೆ, ಆತನ ನಾಮಸ್ಮರಣೆಯನ್ನು ಮಾಡೋಣ, ಅವನೇ ನಮ್ಮನ್ನು ಕಾಪಾಡ್ತಾನೆ.

0: ನಾಗೇಶ, ಇದನ್ನೇನು ಮಾಡಿಬಿಟ್ಟಿ ನನ್ನಪ್ಪ, ಇದನ್ನೇನು ಮಾಡಿಬಿಟ್ಟಿ, ಇಂಥ ಸಂಕಟವನ್ನು ಅನುಭವಿಸಲು ನಮ್ಮನ್ನು ಭೂಲೋಕಕ್ಕೆ ಕಳಿಸಿದೇನಪ್ಪ.
1: ತಾಳಮ್ಮ ತಾಳು, ಸಂಕಟವ ಬಂದಾಗ ವೆಂಕಟರಮಣ ಎಂಬಂತೆ 84 ಲಕ್ಷ ಜೀವರಾಶಿಗಳು ಸೇವೆ ಮಾಡುವ ಪುಣ್ಯವಂತನವನು ಎಂದಾಗ ಬಾರದು ಬಪ್ಪದು ಬಪ್ಪದು ತಪ್ಪದೆಂಬ ಆರವಣೆ ಅಂತೇವೆ. ನಾವು ಸದಾ ಸುಖಿಗಳಾಗಿರ್ಬೇಕಕ್ಕ, ಸದಾ ಸುಖಿಗಳು ಆಗಿರ್ಬೇಕು.
0: ಅಯ್ಯೋ ತಂಗಿ, ಸಂಕಟ

0: ಪಾರ್ವತಿ.
1: ಯಾಕೆ ಪತಿದೇವ?
0: ನೋಡು, ನೀನು ಈಗಿಂದೀಗಲೇ ಆ ಬ್ರಹ್ಮನನ್ನು ಮಾಯಾಕೋಸವನ್ನಾಗಿ ಮಾಡಿ ತೆಗೆದುಕೊಂಡು ಬರುವಂತಳಾಗು ದೇವಿ.
1: ಆಗಲಿ ಪತಿದೇವ. ಪತಿದೇವ, ತಮ್ಮ ಅಪ್ಪಣೆಯ ಮೇರೆಗೆ ನಾನು ಬ್ರಹ್ಮನನ್ನು ಮಾಯಾಕೋಸನ್ನಾಗಿ ಮಾಡಿಕೊಂಡು ಬಂದಿರ್ತೇನೆ. ತೆಗೆದುಕೊಳ್ಳು ಪತಿದೇವ.
0: ಕೊಡುವಂತಳಾಗು ದೇವಿ. ದೇವಿ, ನೀನು ನಿನ್ನ ಸ್ಥಾನಕ್ಕೆ ಹೋಗಿ ಬರುವಂತಳಾಗು.
1: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
0: ಬಾರಪ್ಪ ಬಾ. ನೀನು ಮೊದಲಿಗೆ ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮನು ನೀನು. ಈಗ ಈ ಭೂಲೋಕದಲ್ಲಿ ಅತಿವ್ರತೆ ಪತಿವ್ರತೆಯರ ಹೊಟ್ಟೆಯಿಂದ ಬ್ರಹ್ಮಣ್ಣನಾಗಿ ಅವತಾರ ಧಾರಣೆಯನ್ನು ಮಾಡು. ಮುಂದೆ ನಿನ್ನ ಹೊಟ್ಟೆಯಿಂದ ಸಿದ್ಧವೀರೇಶನಾಗಿ ಬಂದು ಆ ಕೋಣೇಶ್ವರನ ಸಂಹಾರ ಮಾಡುತ್ತೇನೆ. ಹೋಗಿ ಬಾರಪ್ಪ. ಹರವೋ.

0: ನಮಃ ತತಸ್ತು.
1: ಅಕ್ಕ ಅಕ್ಕ, ಇಂತ ಕಾಡ ಕಾಂತರದಲ್ಲಿ ನನ್ನನ್ನು ಒಬ್ಬಳನ್ನು ಮಾಡಿಬಿಟ್ಟನಕ್ಕ, ಒಬ್ಬಳನ್ನು ಮಾಡಿಬಿಟ್ಟನು. ಅಕ್ಕ ಅಕ್ಕ, ಇದು ನೋಡಿ ಅಕ್ಕ, ಇದು ನೋಡಿ, ಗಂಡು ಮಗನನ್ನು ಹಡದಲ್ಲವೇ, ಎಂತ ಪುಣ್ಯವಂತಿ.
2: ಏನು ಗಂಡು ಮಗು?
1: ಹೌದಕ್ಕ, ಗಂಡು ಮಗು ಚಂದ್ರನಂತೆ ಹೊಳೆಯುತ್ತಾನೆ.
2: ಏನಿದ್ದರೆ ಏನು ಮಾಡುವುದಮ್ಮ, ಏನಿದ್ದರೆ ಏನು ಮಾಡುವುದು, ಅದು ನಮ್ಮೊಡನೆ ಇದ್ದರೆ ನಮಗೆ ಕುಂದು ಬರ್ತದೆ ಅಮ್ಮ, ಕುಂದು ಬರ್ತದೆ.
1: ಕಂದ ಕಂದ, ನೀನು ಅವತಾರ ಪುರುಷನಪ್ಪ, ಅವತಾರ ಪುರುಷನು. ಹ ಅಕ್ಕ ಅಕ್ಕ, ಅದು ನೋಡಿ ಅಕ್ಕ, ಅದು ನೋಡಿ, ತಂದೆ ಅವರು ಬಂದೇ ಬಿಟ್ರು ನೋಡಕ್ಕ, ತಂದೆ ಅವರು ಬಂದೇ ಬಿಟ್ರು.
3: ಏನ್ರಮ್ಮ ಈ ಕೂಸನ್ನು ಎಲ್ಲಿಂದ ತಂದರಿ?
2: ಏನು ಹೇಳಲಿ ತಂದೆ, ಏನು ಹೇಳಲಿ,
3: ಏನು ಹೇಳಲಿ, ನನ್ನ ಅರಣ್ಯಕ್ಕೆ ಬಂದ ಇಂತ ಪಾಪ ಕೀರ್ತಿಯನ್ನು ಮಾಡಿದ್ರೆ ಇದು ನ್ಯಾಯವೇ, ಅದು ಧರ್ಮವೇ, ಪತಿವ್ರತರ ನಿಯಮವೇ?
2: ಇಲ್ಲ ತಂದೆ ಇಲ್ಲ, ನಾವು ಪಾಪ ಕೀರ್ತ್ಯವನ್ನು ಮಾಡವರಲ್ಲ, ಇದು ಒಂದು ವಿಚಿತ್ರ ಘಟನೆ ನಡೆದು ಹೋಯ್ದು ಮಾತು ತಂದೆ.
3: ಅಂದರೆ ಇದರಲ್ಲಿ
1: ಏನು ಅನ್ಯಾಯವಿಲ್ಲವಪ್ಪ. ಒಂದು ದಿನ ನಾವು ತಿರುಗಾಡಲು ಹೋದ ಸಮಯದಲ್ಲಿ ಮಳೆ ಗಾಳಿ ಗುಡುಗು ಸಿಡ್ಲು ಭಯಂಕರವಾಗಿ ಬಂದ ಬಿಡ್ತು. ಆಗ ಅಕ್ಕ ದಿಕ್ಕ ತೊಳಲಾಡುತ್ತಾ ಗಂಡು ಆಲದ ಮರವನ್ನು ಮುಟ್ಟಿದ್ರು, ಅದಕ್ಕೆ ನಮಗೆ ಶಿಕ್ಷೆ ನೋಡಪ್ಪ, ಶಿಕ್ಷೆ.
3: ಹಾಗಾದ್ರೆ ಇದು ಯಾರು ಅಲ್ಲ, ಆ ಜಗದ ಒಡೆಯನಾದ ಪರಮಾತ್ಮನ ನೀಲೆ.
2: ಅಪ್ಪ, ಈ ಮಗುವನ್ನು ನಾವು ಹೊತ್ತುಕೊಂಡು ತಿರುಗಾಡಿದ್ರೆ ನಮಗೆ ಕುಂದು ಬರುವುದಪ್ಪ, ಕುಂದು ಬರುವುದು.
3: ನೋಡು ಮಗಳೇ, ನಿನಗೆ ಕುಂದು ಬರುವಂತಿದ್ದರೆ ನಾ ಒಂದು ಉಪಾಯ ಹೇಳುತ್ತೇನೆ ಕೇಳು ಮಗಳೇ.
1: ಅದ ಉಪಾಯ ಬೇಗನೆ ಹೇಳುವಪ್ಪ.
3: ಈಗಿಂದ ಈಗಲೇ ಟಿಪ್ಪಲೇಶ್ವರದ ಕೆರೆಗೆ ಹೋಗೋಣ, ಅಲ್ಲಿ ಸಾಕಷ್ಟು ತಾರಲ್ಲಿ ಎಲೆಗಳು ಸಿಗುತ್ತವೆ, ಅವುಗಳನ್ನು ತಂದು ನೀಲವಾಗಿ ತೆಪ್ಪವನ್ನು ಕಟ್ಟಿ ಅದರಲ್ಲಿ ನಿಮ್ಮ ಮಗುವನ್ನು ಹಾಕಿ ಕೆರೆಯಲ್ಲಿ ಬಿಟ್ಟು ಬಿಡ್ರಮ್ಮ.
1: ಹೌದೇ ಅಕ್ಕ, ಇದೇ ಒಳ್ಳೆಯ ಉಪಾಯ.
2: ಹೌದೇ, ಇದೇ ಒಳ್ಳೆಯ ಉಪಾಯ. ಹಾಗಾದ್ರೆ ನಡೆಯರಪ್ಪ, ಹೋಗಿ ಬರೋಣ.
3: ಹಾಗಾದ್ರೆ ನಡೆಯರಮ್ಮ, ಹೋಗಿ ಬರೋಣ.
4: ನಾರಾಯಣ ನಾರಾಯಣ ನಾರಾಯಣ, ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತವಾಯಿತು. ಭೂಲೋಕದಲ್ಲಿ ಮಹಾದೇವರ ದೇವರ ಸೇವೆಯನ್ನು ಅನಂತ ಕಾಲದಿಂದ ಮಾಡುತ್ತಾ ಬಂದಿದ್ದೇನೆ. ದಿನಾಲೂ ಈ ಭೂಲೋಕಕ್ಕೆ ಬಂದು ಪತ್ರ ಪುಷ್ಪಾದಿಗಳ ತೆಗೆದುಕೊಂಡು ಹೋಗುತ್ತೇನೆ. ಆದರೆ ಆದರೆ ಈಗ ನಾನು ಹಾಲು ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರವನ್ನು ತಿರುಗಾಡಿ ಬಂದಂತವಾಯಿತು. ಆದರೆ ಇಂದೇಕೋ ನನ್ನ ಮನ ಆ ಜಂಬು ದೀಪದ ಗಡ್ಡೆಯಲ್ಲಿರುವಂತ ಕಮಲದ ಹೂವನ್ನು ಕೊಯ್ದುಕೊಂಡು ಹೋಗಬೇಕಂತ ನನ್ನ ಮನಸ್ಸಾಗಿದೆ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆ. ಈ ವನದಲ್ಲಿರುವ ಒಳ್ಳೆಯ ಹೂವನ್ನು ತಿರುಗಾಡಿ ಕೊಯ್ದುಕೊಂಡು ಹೋಗುತ್ತೇನೆ. ಓಹೋ, ಇವು ಇದ್ದರೆ ಬೇರೆ ಇವೆ. ಇವು ಇದ್ದರೆ ಕೆಂಪು ವರ್ಣದವಿದೆಯಲ್ಲ, ಇದು ಇದ್ದರೆ ಬಂಗಾರು ವರ್ಣದವಿದೆಯಲ್ಲ. ಓಹೋ, ಆ ಪರಮಾತ್ಮನ ಲೀಲೆ ವಿಚಿತ್ರವಾಗಿದೆ. ಇದೇ ಹೂವನ್ನು ಕೊಯ್ದುಕೊಂಡು ಹೋಗಿ ಆ ನನ್ನ ಗುರುನಾದ ಪರಮೇಶ್ವರನ ಸೇವೆಗಾಗಿ ಮೀಸಲಾಗಿ ಇಡುವೆ. ಓಹೋ, ಒಳ್ಳೆಯ ಕಮಲ, ಮೃದುವಾದ ಕಮಲ, ಬಂಗಾರದ ಕಮಲ. ನಾರಾಯಣ ನಾರಾಯಣ ನಾರಾಯಣ.
5: ನಾರದನು ನಾರದನು ನನ್ನ ಪೂಜೆಗೆ ಬರುವ ಸಮಯವಾಯಿತು. ನಾನೀಗ ನಾರದನ ಸೇವೆಯನ್ನು ಕೈಕೊಳ್ಳುತ್ತೇನೆ.
4: ನಾರಾಯಣ ನಾರಾಯಣ ನಾರಾಯಣ, ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು, ನಿನ್ನ ಪೂಜೆಯನ್ನು ನೆರವೇರಿಸುವಂತನಾಗು.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ಹರ ಹರ ಹರ ಹರ ಹರ ಹರ. ಗುರುದೇವ,
5: ಮತ್ತೇನು ನಾರದ?
4: ಈ ಪೂಜೆಯಲ್ಲಿ ಏನಾದರೂ ತಪ್ಪು ತಡೆಗಳಾದರೂ ನನ್ನನ್ನು ಕ್ಷಮಿಸಬೇಕು ಗುರುದೇವ.
5: ನಾರದ, ನಿನ್ನ ಪೂಜೆಯು ಬಲು ಪ್ರತಿಷ್ಠೆವಾದದ್ದು. ನೀನು ದಿನಾಲೂ ಇದೇ ತೆರನಾಗಿ ಪೂಜೆಯನ್ನು ಸಾಂಗವಾಗಿ ಮಾಡುತ್ತಾ ಹೋಗುವಂತನಾಗು.
4: ಆಗಲಿ ಪ್ರಭು.
5: ನಿನಗೆ ಯಾವ ಕುಂದು ಕೊರತೆಗಳು ಬಾರದಂತೆ ನಾನು ಅನುಗ್ರಹಿಸುತ್ತೇನೆ ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
5: ನಾರದನು ನಾರದನು ಬ್ರಹ್ಮನನ್ನು ನುಂಗಿದ ಕಮಲವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವನು. ನಾಳೆ ನಾಳೆ ಆ ಹೂ ಒಂದು ಕೂಸನ್ನು ಉಗುಳುತ್ತದೆ, ಇದೊಂದು ಮಜುಕುರವಾಗುತ್ತದೆ, ನೋಡೋಣ.
4: ನಾರಾಯಣ ನಾರಾಯಣ ನಾರಾಯಣ, ಏನಿದು ವಿಚಿತ್ರ! ದೇವಾಲಯದಲ್ಲಿ ಸಣ್ಣ ಮಗುವ ದಣಿ ಅಳುವುದು ಕೇಳಿ ಬರುತ್ತಿದೆಯಲ್ಲ, ಏನಿದು ವಿಚಿತ್ರ! ನಾರಾಯಣ ನಾರಾಯಣ, ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು.
4: ನಾರಾಯಣ ನಾರಾಯಣ. ಏನು ಪ್ರಭು, ಇದು ತಮ್ಮ ದೇವಾಲಯದಲ್ಲಿ ಸಣ್ಣ ಮಗುವಿನ ದಣಿಯಲು ಅಳುವುದು ಕೇಳೇ ಬರ್ತಿದೆಯಲ್ಲ, ಏನದು ವಿಚಿತ್ರ?
5: ನಾರದರೇ, ನಿನ್ನೆ ನೀವು ನನ್ನ ಪೂಜೆಗೆ ಬಂದಾಗ ಎಲ್ಲಿಂದ ಹುಳುವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ? ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ತೆಗೆದು ನನ್ನ ಎಡತೊಡೆಯ ಮೇಲೆ ಇಡುವಂತನಾಗು.
4: ನಾರಾಯಣ ನಾರಾಯಣ, ಗುರುದೇವ, ತಮ್ಮ ಮಸ್ತಕದ ಮೇಲೆ ಇಟ್ಟಿರುವುದು ಹುಳವಲ್ಲ, ಚಂದ್ರನಂತ ಹೊಳೆಯುವುದು ಕಮಲದ ಪುಷ್ಪವು. ಮುಂದೇನಾಯಿತು ನನಗೆ ಗೊತ್ತಿಲ್ಲ ಪ್ರಭು, ನನಗೆ ಗೊತ್ತಿಲ್ಲ.
5: ಅದೇಗೆ ಗೊತ್ತಿಲ್ಲ? ನೋಡು, ನಿನ್ನೆ ನೀನು ನನ್ನ ಪೂಜೆಗೆ ಬಂದಾಗ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ. ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ಅದನ್ನು ತೆಗೆದು ನನ್ನ ಎಡತಡೆ ಮೇಲೆ ಇಡುವಂತನಾಗು ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ನಾನು ಇಳಿಸಿ ಕುಡಿಸ್ತಾ ಇದ್ದೇನೆ ಪ್ರಭು. ನಾರಾಯಣ ನಾರಾಯಣ, ಬಾರಪ್ಪ ಬಾ. ಎಲ್ಲಿಂದ ಬಂದಿರುವೆ? ನನ್ನನ್ನು ಹುತ್ತಲಂತೆ ಮಾಡಿಬಿಟ್ಟಿದೆಯಲ್ಲ, ಅಳುವುದನ್ನು ನಿಲ್ಲಿಸು. ತಿಳಿಯತೇ ಗುರುದೇವ?
5: ಮತ್ತೇನು ನಾರದ?
4: ಇಳಿಸಿ ತಮ್ಮ ಬಗಲಲ್ಲಿ ಕೂಡಿಸಿದ್ದಾಯಿತು.
5: ಆಯ್ತು ನಾರದ. ನಾರದ ನೋಡು, ನೀನು ಈಗಿಂದ ಈಗಲೇ ಕೈಲಾಸದಲ್ಲಿರುವ ಪಾರ್ವತಿಯ ಮಂದಿರಕ್ಕೆ ಹೋಗಿ ಪರಮಾತ್ಮರು ನಿಮಗೆ ಮುತ್ತಿನ ಆರುತಿಯನ್ನು ತುಂಬಿಕೊಂಡು ಭರ್ಜರಿ ಪಿತಾಂಬರವನ್ನು ಉಟ್ಟುಕೊಂಡು ರಟ್ಟಿಗೆ ತೋಳದಿಂಬಿಗೆ ಶೇಷಾಭರಣವನ್ನು ಹಾಕಿಕೊಂಡು ಮುಂಗೈಗೆ ಬಂಗಾರದ ಬಳೆ, ಕೈ ಬೆರಳುಗಳಿಗೆ ಬಂಗಾರದ ಉಂಗುರ, ಕಾಲಲ್ಲಿ ಪಾಯಜಾಣು, ಕಾಲು ಬೆರಳುಗಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟುಕೊಂಡು ಬಂಗಾರದ ಕಿರೀಟವನ್ನು ಧರಿಸಿಕೊಂಡು ಮುಗುಳು ನಗೆ ನಗುತ್ತಾ ಮುತ್ತಿನ ಆರತಿಯನ್ನು ಮಾಡಿ ಹೋಗು ಎಂದಿದ್ದಾರೆಂದು ಹೇಳು ನಾರದ.
4: ನಾರಾಯಣ ನಾರಾಯಣ, ಆಗಲಿ ಪ್ರಭು.

0: ನಾರಾಯಣ ನಾರಾಯಣ. ಜಗನ್ಮಾತೆಯವರಿಗೆ ನಮೋ ನಮಃ.
1: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಮತ್ತೇನು ಸುದ್ದಿಯನ್ನು ತಂದಿರುತ್ತಿ?
0: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
1: ನಾರದ, ಅದು ನನಗೆ ಮೊದಲೇ ಗೊತ್ತು. ನೀನು ಬಂದರೆ ಹಾಗೆ ಬರುವನಲ್ಲ, ಏನಾದರೂ ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿರುತ್ತಿ. ಇರಲಿ ನಾರದ, ಅದಾವ ಸಮಾಚಾರ, ಬೇಗನೆ ಹೇಳುವಂತವನಾಗು.
0: ಅಮ್ಮ, ಪರಮಾತ್ಮರು ತಮಗೆ ಒಂದು ಮಾತನ್ನು ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ಅದಾವ ಮಾತು, ಬೇಗನೆ ಹೇಳು ನಾರದ.
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ತಮಗೆ ಆರತಿಯನ್ನು ಮಾಡಲು ಹೇಳಿದ್ದಾರೆ ತಾಯಿ.
1: ಓಹೋ, ಪರಮಾತ್ಮರು ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಾ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನದೇನೋ ಸತ್ವ ಪರೀಕ್ಷೆ ಇದ್ದಂತೆ ಕಾಣುತ್ತದೆ. ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ, ಆದರೆ ಪರಮಾತ್ಮರು ನನಗೆ ಯಾವ ಯಾವ ವೇಷದಿಂದ ಬಾಂದಿದ್ದಾರೆ?
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ಭರ್ಜರ ಪಿತಾಂಬರವನ್ನು ಉಟ್ಟು, ಜರದ ಕುಬ್ಬಸವನ್ನು ತೊಟ್ಟು, ರಟ್ಟಿಗೆ ಶೇಷಾಭರಣ ತೋಳ್ಬಿಂದಿಗೆ ನಿಟ್ಟು, ಮುಂಗೈಗೆ ಬಂಗಾರದ ಬಳೆ, ಕೈಬರಳಿಗೆ ಉಂಗುರ, ಕಾಲಲ್ಲಿ ಪಾಯಿಜಾಣ, ಕಾಲಬರಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟು, ಕಿರೀಟವನ್ನು ಧರಿಸಿಕೊಂಡು, ಮುಗುಳು ನಗೆ ನಗುತ್ತಾ ಆರತಿಯನ್ನು ಮಾಡಿ ಹೋಗಬೇಕಂತ ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ.
0: ಅಲ್ಲ, ವಿಚಿತ್ರವಿದೆ ಈ ದೇವಲೋಕದಲ್ಲಿ. ಆ ಪರಮಾತ್ಮನು ಏನು ಮಾಡುತ್ತಾನೆ ಎಂಬುದು ಈ ನನ್ನ ತಾಯಿಯಾದ ಪಾರ್ವತಿ ಕೂಡ ತಿಳಿದಿಲ್ಲ. ಮತ್ತು ಈ ನನ್ನ ತಾಯಿ ಏನು ಮಾಡುತ್ತಾಳೆ ಎಂಬುದು ಆ ಜಗದೊಡೆಯನಾದ ಪರಮೇಶ್ವರನು ಕೂಡ ತಿಳಿದಿಲ್ಲ. ಮತ್ತು ಇವರಿಬ್ಬರು ಏನು ಮಾಡುತ್ತಾರೆ ಎಂಬುದು ತ್ರಿಲೋಕ ಸಂಚಾರಿಯಾದ ನಾರದನಿಗೂ ಕೂಡ ತಿಳಿದಿಲ್ಲ. ವಿಚಿತ್ರವಿದೆ ಇವರ ನಡತೆ. ನಾರಾಯಣ ನಾರಾಯಣ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಂದಿರುತ್ತೇನೆ. ನಡೆ, ಕೈಲಾಸ ಮಂದಿರಕ್ಕೆ ಹೋಗೋಣ.
0: ನಡೆರಮ್ಮ, ಬೇಗ ಬೇಗನೆ ಹೋಗೋಣ.
2: ಪೂಜೆ

0: ಪತಿ ಹೀಗೇಕೆ ದಿಗ್ಭ್ರಮೆಯಾಗಿ ನಿಂತಿರುವೆ?
1: ಪತಿದೇವ, ತಮ್ಮ ಸಿಂಹಾಸನದ ಮೇಲೆ ನನ್ನ ಕಣ್ಣಿಗೆ ಎರಡು ಕೂಸುಗಳು ಮಾತ್ರ ಕಾಣುತ್ತವೆ ಸ್ವಾಮಿ. ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು ಪತಿದೇವ? ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು?
0: ಪಾರ್ವತಿ, ಇದು ನೀನು ಮಾಡಿದ ತಪ್ಪಿಗಾಗಿಯೇ ಈ ಶಿಕ್ಷೆ.
1: ಪತಿದೇವ, ಅಂತ ತಪ್ಪನ್ನು ನಾನೇನು ಮಾಡಿರುವೆನು ಪತಿದೇವ? ಅಂತ ತಪ್ಪನ್ನು ನಾನೇನು ಮಾಡಿರುವೆ?
0: ನಿನಗೆ ನೆನಪಿನಲ್ಲಿಲ್ಲವೇ, ಹಿಂದಕ್ಕೆ ನೀನು ನನ್ನಿಂದ ವಚನವನ್ನು ತೆಗೆದುಕೊಂಡು ಆ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರಲಿಕ್ಕೆ ಹೇಳಲಿಲ್ಲವೇ? ನಿನಗೂ ಈಗ ಅದೇ ಶಿಕ್ಷೆ ನೋಡು. ನಿನ್ನ ಪತಿ ಯಾರೆಂದು ಕಂಡು ಹಿಡಿದು ಆರತಿಯನ್ನು ಮಾಡು ದೇವಿ, ಆರತಿಯನ್ನು ಮಾಡು.
1: ಪತಿದೇವ, ಅದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ನನ್ನಿಂದ ಸಾಧ್ಯವಿಲ್ಲ.
0: ಹಾಗಾದರೆ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳುವೆಯಾ?
1: ಪತಿದೇವ, ನನ್ನಿಂದ ಸರ್ವತಾ ತಪ್ಪಾಯಿತು ಸ್ವಾಮಿ, ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು ಪತಿದೇವ.
0: ಧನ್ಯ ಸಾಧ್ವಿಯ.

0: ಕಂದನಿಗೆ ನಾಮಕರಣವನ್ನು ಮಾಡುದೇವಿ.
1: ಪತಿದೇವ, ಇವನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮನು. ಇವನಿಗೆ ಪೂರ್ವದ ಹೆಸರನ್ನು ಮರೆಯಲಾಗದೆ ಈಗಾದರೂ ಈ ಭೂಲೋಕದಲ್ಲಿ ಬರಮಣ್ಣ ಬರಮಣ್ಣ ಎಂದು ಕರೆದು ಬಿಡೋಣ.
0: ಹಾಗೆ ನಾಮಕರಣ ಮಾಡುದೇವಿ.
1: ಬರ್ಮಣ್ಣ ಬರ್ಮಣ್ಣ ಕುರ್ರ ಬರ್ಮಣ್ಣ ಬರ್ಮಣ್ಣ ಕುರ್ರ.
2: ನಾರಾಯಣ
1: ಕಂದನಿಗೆ ನಾಮಕರಣ ಮಾಡಿದಂತಾಯ್ತು.
0: ಆಯ್ತು ದೇವಿ.
2: ನಾರಾಯಣ ನಾರಾಯಣ.
0: ದೇವಿ, ಈ ಕಂದನನ್ನು ನಾರದರಿಗೆ ಕೊಟ್ಟು ಬಿಡು.
1: ಆಗಲಿ ಪತಿದೇವ.
2: ಕೊಡಿತಾಯವ್ರೇ.
1: ತೆಗೆದುಕೊಳ್ಳಿ ನಾರದ.
2: ನಾರಾಯಣ ನಾರಾಯಣ ನಾರಾಯಣ.
0: ನಾರದರೇ,
2: ಮತ್ತೇನು ಪ್ರಭು?
0: ಈ ಕಂದನಿಗೆ ಯಾವ ಕುಂದುಕೊರತೆಗಳು ಬಾರದಂತೆ ನೋಡಿಕೊಳ್ಳಬೇಕು.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಈ ಕಂದನಿಗೆ ಯಾವ ಕುಂದ ಕೊರತೆ ಬಾರದಂತೆ ನಾನು ನೋಡಿಕೊಳ್ಳುತ್ತಾ ಇದ್ದೇನೆ ಪ್ರಭು. ನನಗೂ ಈ ಕಂದನಿಗೂ ಆಶೀರ್ವಾದ ಮಾಡಿ ಪ್ರಭು.
1: ಹೋಗಿ ಬಾ ನಾರದ, ನಿನಗೆ ಮಂಗಲವಾಗಲಿ.
2: ನಾರಾಯಣ ನಾರಾಯಣ ನಾರಾಯಣ.
0: ದೇವಿ, ನಾವಾದರೂ ನಮ್ಮ ಸ್ಥಾನಕ್ಕೆ ಹೋಗುವಣ ನಡೆ.
1: ಆಗಲಿ ಪತಿದೇವ.
2: ನಾರಾಯಣ ನಾರಾಯಣ ನಾರಾಯಣ. ಕೈಲಾಸ ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು. ನಾರದ, ಮತ್ತಾವ ಸಮಾಚಾರವನ್ನು ತೆಗೆದುಕೊಂಡು ಬಂದಿರುವೆ?
2: ಗುರುದೇವ, ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿದ್ದೇನು.
0: ಅದಾವ ಸಮಾಚಾರ ಹೇಳು ನಾರದ.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದರೆ
0: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳು.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ.
0: ನಾರದ, ನೀನು ಕಾಶಿ ಕ್ಷೇತ್ರ ಮಾಡುತ್ತಾ ಹೋದರೆ ನನ್ನ ಪೂಜೆಗೆ ಯಾರನ್ನು ನೇಮಿಸಿ ಹೋಗುವೆ?
2: ಗುರುದೇವ, ಈ ಕೈಲಾಸದಲ್ಲಿ 36 ಕೋಟಿ ದೇವಾದಿ ದೇವತೆಗಳಲ್ಲಿ ತಾವು ಯಾರನ್ನು ಬಟ್ಟ ಮಾಡಿ ತೋರಿಸುವಿರಿ, ಅವರನ್ನು ತಂದು ತಮ್ಮ ಸೇವೆಯನ್ನು ಮಾಡಲಿಟ್ಟು ಹೋಗುತ್ತೇನೆ ಪ್ರಭು.
0: ನಾರದರೇ, ಅವರಿವರೆನ್ನುವುದೇ ಬೇಡ. ನಿನ್ನ ಮನೆಯಲ್ಲಿ ಸಾಕಿ ಸಲುಹಿದ ಬರಮಣ್ಣನಿಲ್ಲವೇ? ಅವನನ್ನು ನನ್ನ ಪೂಜೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇನ್ನೂ ಅವನಿಗೆ ಮದುವೆ ಇಲ್ಲ, ಅವನು ತಮ್ಮ ಸೇವೆಯನ್ನು ಮಾಡಲು ಯಜ್ಞನೇ ಪ್ರಭು.
0: ನಾರದರೇ, ನಿಮ್ಮ ಮನೆಯಲ್ಲಿ ಸಾಕಿ ಸಲುಹಿದ ನಿಮ್ಮ ತಂಗಿ ಸೂರಮ್ಮನಿಲ್ಲವೇ? ಆ ಸೂರಮ್ಮಳನ್ನು ಬರಮಣ್ಣನಿಗೆ ಕೊಟ್ಟು ಲಗ್ನ ಮಾಡಿಬಿಡಿ.
2: ಗುರುದೇವ,
0: ಆಗ ಆ ಬರಮಣ್ಣನನ್ನು ನನ್ನ ಸೇವೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇದು ತಮ್ಮ ಆಜ್ಞೆ.
0: ಹೌದು ನಾರದರೆ, ಇದು ನನ್ನ ಆಜ್ಞೆ.
2: ಗುರುದೇವ, ತಾತ್ಕಾಲದಲ್ಲಿ ಎಲ್ಲ ಸಿದ್ಧತೆ ಹೇಗೆ ಪ್ರಭು?
0: ನೋಡು ನಾರದರೆ, ಅದಕ್ಕೆಲ್ಲ ನನ್ನ ಅನುಗ್ರಹ ಇದ್ದೇ ಇರುತ್ತದೆ. ಬೇಗನೆ ಇವತ್ತೇ ಕೈಲಾಸದಲ್ಲಿ 11 ಗಂಟೆಗೆ ಲಗ್ನದ ಏರ್ಪಾಡು ಆಗಬೇಕು.
2: ಆಗಲಿ ಪ್ರಭು, ಬೇಗನೆ ಏರ್ಪಾಡು ಮಾಡ್ತಾ ಇದ್ದೇನೆ. ಇಂದು ನಮ್ಮ ದೇವಲೋಕದಲ್ಲಿ ನನ್ನ ತಂಗಿಯಾದ ಸೂರಮ್ಮ, ಸಾಕ ಮಗನಾದ ಬರಮಣ್ಣ ಇವರ ಲಗ್ನ ಸಮಾರಂಭವೂ ಇದೆ. ತಾವು ಮಂತ್ರವನ್ನು ಉಚ್ಚರಿಸಿ ಅಕ್ಷತಾರೋಹಣವನ್ನು ಮಾಡಬೇಕು. ಇಂದು 11 ಗಂಟೆಗೆ ನೆರವೇರ್ತಾ ಇದೆ, ತಾವು ಮಂತ್ರವನ್ನು ಉಚ್ಚರಿಸಿರಿ.
3: ಹಾಗಾದ್ರೆ ಎಲ್ಲರಿಗೆ ಅಕ್ಷತಾ ಕೊಡೋಣ.
2: ಹಾ, ಕೊಡಿ ಎಲ್ಲರಿಗೆ.

0: ಸಾಕ ಮಗನಾದ ಭರಮಣ್ಣ, ತಂಗಿ ಆದ ಸೂರಮ್ಮ, ಪ್ರಭುವಿನ ಪಾದಕ್ಕೆ ನಮಸ್ಕರಿಸಿರಪ್ಪ.
1: ಆಗಲಿ ಗುರುದೇವ, ಗುರುದೇವ ನಮಸ್ಕರಿಸುತ್ತೇನೆ.
2: ಮಂಗಲವಾಗಲಿ ಭರಮಣ್ಣ, ಮೇಲೆ ಕೇಳುವಂತನಾಗು.
0: ನಾರಾಯಣ ನಾರಾಯಣ ನಾರಾಯಣ. ಭರಮಣ್ಣ ಭರಮಣ್ಣ.
3: ಯಾಕೆ ಗುರುದೇವ ನನ್ನನ್ನು ಕರೆದ ಕಾರಣವೇನು?
0: ಕಾರಣವಿದ್ದಾಗ ಕರೆಯಬೇಕಾಗಿದೆಪ್ಪ.
3: ಹಾಗಾದ್ರೆ ಏನ ಕಾರಣವಿರೋದು ತಿಳಿಸಿಕೊಡಿ ಗುರುದೇವ.
0: ನೋಡು ಭರಮಣ್ಣ, ಈಗ ನಾನು ಕಾಶಿಗೆ ಹೋಗಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದ ಕಾರಣ ನೀನು ನಾನು ಮರಳಿ ಬರುವವರಿಗೆ ನನ್ನ ಪ್ರಭುವಿನ ಸೇವೆಯನ್ನು ಮಾಡಬೇಕಪ್ಪ.
3: ಆಗಲಿ ಗುರುದೇವ.
0: ಆಗಲಿ ಎಂದರೂ ಅದು ಬಹಳ ಕಷ್ಟಕರವಾದದ್ದು, ಅದನ್ನು ನೀನು ತಪ್ಪಿಸಲಾರದೆ ಮಾಡಬೇಕು, ತಿಳಿತೇನಪ್ಪ.
3: ಆಗಲಿ. ಆ ಪರಮೇಶ್ವರನ ಕರ್ಪ ಕಟಾಕ್ಷ ಬಂದಿದ್ರೆ ಸಾಕು, ಏನೇ ಬರಲಿ, ಎಷ್ಟೇ ಕಷ್ಟ ಬರಲಿ, ಪ್ರಾಣ ಕೊಟ್ಟಾದರೂ ಸೇವೆ ಮಾಡುವೆ. ತಮಗ ಯಾವ ಕಳಂಕು ತರಲಾರೆ ಗುರುದೇವ.
0: ನೋಡು ಭರಮಣ್ಣ, ಸೇವೆ ಮಾಡಬೇಕಾದರೆ ಎಲ್ಲಿಗೆ ಹೋಗಬೇಕು, ಏನು ತರಬೇಕು, ಹೇಗೆ ಮಾಡಬೇಕೆಂಬುದನ್ನು ಸವಿಸ್ತಾರವಾಗಿ ತಿಳಿಸಿಕೊಡುವ ಚಿತ್ತದಲ್ಲಿ ಇಟ್ಟುಕೊ ಭರಮಣ್ಣ.
3: ಆಗಲಿ. ತಾವು ಹೇಳಿದ್ದನ್ನು ಚಿತ್ತದಲ್ಲಿ ಇಟ್ಟುಕೊಂಡು ಭಕ್ತಿ ಪೂರ್ವಕವಾಗಿ ಸೇವೆ ಸಲ್ಲಿಸುವೆ ಆ ಗುರುದೇವನಿಗೆ. ಬೇಗನೆ ಏನು ಹೇಳ್ತೀರಿ ಹೇಳಿರಿ.
0: ಶಹಬ್ಬಾಜ್, ಇದ್ದರೆ ನಿನ್ನಂತವರು ಇರಬೇಕು ಜಗತ್ತಿನಲ್ಲಿ, ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ ಗುಣ ಇರಬೇಕು. ನೋಡು ಭರಮಣ್ಣ, ಸೇವೆಯ ಮಾಡುವ ಬಗೆ ಹೀಗಿವೆ. ಪ್ರಾತಃ ಕಾಲದಲ್ಲಿ ಎದ್ದು ಜಾಮ ಜಳಕವನ್ನು ಮಾಡಿ ಮಡಿ ಒಟ್ಟು ಮಡಿ ಹೊತ್ತುಕೊಂಡು ಹೋಗಿ ಸೀತಾಳ ಬಿಂದಿಗೆ ಹೂವಿನ ಕರಡವನ್ನು ತೆಗೆದುಕೊಂಡು ಹೋಗಿ ಹಣಿಗೆ ವಿಭೂತಿಯನ್ನು ಧರಿಸಿ ನಾನಾ ತರದ ಪತ್ರ ಪುಷ್ಪಾದಿಗಳನ್ನು ತಂದು ಗುರುವಿಗೆ ನೀರ ಮಜ್ಜಲ, ಎಣ್ಣೆ ಮಜ್ಜಲ, ತುಪ್ಪದ ಮಜ್ಜಲವನ್ನು ಮಾಡಿ ಅಗರ ಚಂದನ, ಗಂಧ ಕಸ್ತೂರಿ ಇವು ಎಲ್ಲವನ್ನು ಗುರುವಿಗೆ ಅರ್ಪಿಸಿ ನೀನು ತಂದ ಪತ್ರ ಪುಷ್ಪಾದಿಗಳನ್ನು ಏರಿಸಿ ಗುಗ್ಗಳ ಹಾಕಿ ಘಂಟಾನಾದವನ್ನು ಮಾಡಿದ್ದಾದರೆ ನಿನಗೆ ಯಾವ ಕುಂದಗಳವು ಬಾರವು ಭರಮಣ್ಣ, ನಿನಗೆ ಯಾವ ಕುಂದಗಳವು ಬಾರವು.
3: ಆಗಲಿ, ತಾವು ಹೇಳಿದಂತೆ ಶಿರಸ ವಹಿಸಿ ಮಾಡುತ್ತೇನೆ. ಆದರೆ ತಾವು ಕಾಶಿ ಯಾತ್ರೆಗೆ ಯಾವ ಸಂಕೋಚವಿಲ್ಲದೆ ಹೋಗಿ ಬನ್ನಿ ಗುರುದೇವ.
0: ಹೋಗಿ ಬರ್ತಾ ಇದ್ದೇನೆ ಮಗು ಭರಮಣ್ಣ, ನನ್ನ ಪ್ರಭುವಿನ ಸೇವೆಯನ್ನು ಬಲು ಎತ್ತರದಿಂದ ಮಾಡಬೇಕು.
3: ಆಗಲಿ ಗುರುದೇವ.
0: ನಾರಾಯಣ ನಾರಾಯಣ.
3: ಶಿವಶಿವ, ಈಗ ನನಗೆ ಎಂತ ಸಂಕಟವನ್ನು ತಂದು ಒಡ್ಡಿದಪ್ಪ. ಹೋ ಗುರುದೇವ, ನಿನ್ನ ದಯಾ ಒಂದು ಇದ್ರೆ ಸಾಕು, ಈ ಮೂರು ಲೋಕದಲ್ಲಿ ತಿರುಗಾಡಿ ಹೋ ಪತ್ರಿ ಶೋಧ ಮಾಡಿಕೊಂಡು ಬಂದು ನಿನ್ನ ಸೇವೆ ಮಾಡುತ್ತೇನೆ ಗುರುದೇವ, ಮಾಡುತ್ತೇನೆ.

0: ಸುತ್ತಾಳ ಸಮುದ್ರಕ್ಕೆ ಬಂದಂತೆ ವಾಯ್ತು. ಆದರೆ ಇಲ್ಲಿ ಎಲ್ಲ ಹೂ ಬಳ್ಳಿಗಳಿಗೆ ಬರೇ ದುಂಬಿಗಳೇ ಮುಸುಕಿರುವಲ್ಲ. ಇವು ಮುಟ್ಟದ ಹೂವ, ಇವು ಶಿವಪೂಜೆಗೆ ಸಲ್ಲಲಾರವು. ಈಗ ಹೇಗೆ ಮಾಡಬೇಕು? ಈ ಭೂಲೋಕದಲ್ಲಿ ಹೂಗಳೇ ಉತ್ತಮ ಇಲ್ಲಂದಾಗ ಹೇಗೆ ಮಾಡಬೇಕು? ಪರಮೇಶ್ವರ, ನನ್ನ ಕೈಯಿಂದ ಪೂಜೆ ಮಾಡುವ ಸಮಯ ಕೂಡಿ ಬಂದಿಲ್ಲವೇನಪ್ಪ. ಇದೇನು ಎಂತ ಕಾಂತರದಲ್ಲಿ ಹೆಣ್ಣು ಮಕ್ಕಳು ನಗುದನಿ ಕೇಳಿ ಬರ್ತದೆಯಲ್ಲ. ನೋಡು ಎಲ್ಲಿ ಇರುವುದು, ಹುಡುಕ್ಯಾಡೆ ನೋಡು. ಹೋಹೋ, ಇವರು ನಾಗಲೋಕದ ದೇವಗಣ್ಯರು. ಇದು ಗಣ್ಯರ ಮಡು ಇರುತ್ತದೆ. ಈಗ ತಮ್ಮ ಮಡಿಗಳನ್ನು ಕಳೆದಿಟ್ಟು ಜಳಕವನ್ನು ಮಾಡುತ್ತಿದ್ದಾರೆ. ಈಗ ಇವ್ರನ್ನ ಮಾತನಾಡಿಸಿದರೆ ಸರಿಯಲ್ಲ. ಈಗೊಂದು ನಾನು ಚೀಜ ಮಾಡಿ ಬಿಟ್ಟರವಾಯ್ತು. ಇವರ ಮಡಿಗಳನ್ನು ಕಳುವು ಮಾಡಿಕೊಂಡು ಹೋಗಿ ಮರದಡಿಯಲ್ಲೇ ಕುಳಿತರಾಯ್ತು. ಇವರು ಮುಂದೆ ಜಳಕವನ್ನು ಮಾಡಿ ಎದ್ದು ಬಂದು ನೋಡುತ್ತಾರೆ. ತಮ್ಮ ಮಡಿಗಳನ್ನು ಇಲ್ಲದನ್ನು ನೋಡಿ ನನಗ ಅಂಗಲಾಚಿ ಬೇಡುತ್ತಾರೆ. ಇವರಿಂದವೇ ನಮ್ಮ ಕೆಲಸವಾಗುದು. ನಾನು ಬೇಡಿದ್ದನ್ನು ಕೊಟ್ಟರೆ ಇವರ ಶಲ್ಯಗಳನ್ನು ಕೊಟ್ಟರವಾಯ್ತು, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ನಮ್ಮ ಸೀರೆಗಳೇ ಇಲ್ಲವಲ್ಲ.
2: ಹೇಳೋ, ನಮ್ಮ ಸೀರೆಯನ್ನು ಕದ್ದಿದವನು ಯಾರು ನೀನು? ಮನುಷ್ಯನೋ ಅಥವಾ ರಾಕ್ಷಸೋ? ಯಾವ ನಿರ್ವಹಣೆ ಮುಂದೆ ಬಂದು ಮಾತನಾಡು.
1: ನರಮಾನವನಾಗಿದ್ದರೆ ಸುಟ್ಟು ಭಸ್ಮ ಮಾಡುತ್ತೇವೆ. ಕಾಸ ಪರಮಾತ್ಮನ ಮಗನಾಗಿದ್ದರೆ ಬೇಡಿದ್ದನ್ನು ಕೊಡ್ತೇವೆ.
0: ಓಹೋ, ಶಿವನ ಮಗನ ಆಗಿದ್ದರೆ ಬೇಡಿದ್ದನ್ನು ಕೊಡ್ತೇವೆ ಅಂದ್ರಲ್ಲ, ಈಗ ಒಳ್ಳೆ ಸಮಯ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ಅವನಿಂದ ವಚನ ತೆಗೆದುಕೊಂಡು ಅವರ ಸೀರೆಗಳನ್ನು ಕ್ವಾಟ್ರವಾಯಿತು. ಇದೇ ಒಳ್ಳೆ ಸಮಯ. ಓ ತಾಯಿಗಳರ, ನಾನು ದೇವಲೋಕದಿಂದ ಬಂದಿರುವೇನಮ್ಮ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ವಚನ ಕೊಟ್ರೆ ನಿಮ್ಮ ಸೀರೆಗಳನ್ನು ಕೊಡುತ್ತೀನಿ, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ದೇವಲೋಕದಿಂದ ಬಂದಿದ್ದಾನೆ ಅಂತ ನೋಡಿ.
2: ಸರಿ, ದೇವಲೋಕದಿಂದ ಬಂದಿದ್ದ

0: ಬಂದು ತಲುಪಿತಂತೆ. ಆಗ ಕಮಲದ ಹೂವನ್ನು ನನ್ನನ್ನು ನೋಡಿ ಬಾಗಿ ನುಂಗಿಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಾರುಷಿ ಶಿವಪೂಜಿ ಹೂವಿಯಾಗಿ ಬಂದನಂತೆ. ಆಗ ಎಲ್ಲ ಕಡೆಗೆ ನೋಡಿದ್ರ ಒಳಗೆ ನನ್ನನ್ನು ನುಂಗಿದ ಕಮಲವು ಬಲು ಸುಂದರವಾಗಿ ಕಂಡ ಒಡನೆ ಅದನ್ನ ಕೊಯ್ದುಕೊಂಡು ಹೋಗಿ ಶಿವನ ಸರದ ಮೇಲೆ ಏರಿಸದಂತೆ. ಆಗ ಮರುದಿನ ಸೂರ್ಯದೇ ಕಾಲಕ್ಕೆ ಆ ಕಮಲದ ಹೂವನ್ನು ನನ್ನನ್ನು ಹೊರಗೆ ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ಗಾಬರಿಯಾಗಿ ಶಿವನ ಆಜ್ಞೆಯಂತೆ ನಾರದರು ನನ್ನನ್ನು ಲಾಲನೆ ಪಾಲನೆ ಮಾಡಿ ತಮ್ಮ ತಂಗಿಯಾದ ಸೂರಮ್ಮನನ್ನು ಕೊಟ್ಟು ನನಗೆ ಲಗ್ನ ಮಾಡಿದರು. ಈಗ ನನ್ನ ಗುರು ಸೇವೆಗಂತೂ ನೇಮಿಸಿ ನಾರದರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ನಾನು ಹೂಪತ್ರಿಯಾಗಿ ಬಂದಿರುವೆ ತಾಯಿ, ಇಷ್ಟು ನನಗ ಗೊತ್ತು.
1: ಅಯ್ಯೋ ಪಾಪ, ಯಾರೂ ದಿಕ್ಕಿಲ್ಲವೇ, ಎಲ್ಲವ ಶಿವನ ತಂತ್ರ, ಯಾರಿಗೇ ತಿಳಿಯದು. ಇರ್ಲಿ, ನಮ್ಮಿಂದ ವಚನ ತೆಗೆದುಕೊಂಡ ರಹಸ್ಯವೇನಪ್ಪ, ಬೇಗನೆ ಹೇಳುವಂತವರಾಗಿರಿ.
0: ನೋಡು ತಾಯಿ, ನಾನು ಎಲ್ಲಿ ನೋಡಿದಲ್ಲಿ ಹೂಗಳು ಬರೇ ಭಿನ್ನವಾಗಿವೆ. ಅದಕ್ಕೆ ನನ್ನ ಗುರುವಿಗೆ ಒಳ್ಳೆ ಹೂವಿನ ಬೀಜನು ಬೇಕು ತಾಯಿ.
1: ಅವು ಯಾವ ಪ್ರಕಾರದ ಬೀಜವಪ್ಪ?
0: ನೋಡು ತಾಯಿ, ಸಂಜಿಲೆ ಹಾಕಿದ ಬೀಜ ಮುಂಜೇನೆ ಅನ್ನೋದ್ರೊಳಗೆ ಗಿಡವಾಗಿ ಹೂ ಬಿಡಬೇಕು, ಅಂತ ಬೀಜನು ಕೊಡಿ ತಾಯಿ.
1: ನೋಡಪ್ಪ, ನಮಗೆ ಯಾವ ಬೀಜ ಮಾತ್ರ ಗೊತ್ತಿಲ್ಲ. ನಮ್ಮನ್ನು ಸಾಕಿ ಸಲಿವಿದ ತಂದಿ ಪಾತಾಳ ಲೋಕದಲ್ಲಿ ಇರುವನು, ಅವನಲ್ಲಿಗೆ ಹೋಗಿ ಯಾವ ಬೀಜವನ್ನು ಕೇಳಿ ಇಸಿದಕೊಂಡು ಬರ್ತೇವೆ. ನೀನು ಇಲ್ಲೇ ಕುಳಿತುಕೊಳ್ಳಪ್ಪ.
0: ಆಗಲಿ ತಾಯಿ.
1: ಅಕ್ಕ ಬೇಗನೆಡೆ ಹೋಗಿ ಇಸಿದಕೊಂಡ ಬರೋಣ. ಆಗಲಿ ತಂಗಿ, ಬೇಗನೆ ಹೋಗಿ ಬೇಗನೆ ಬರೋಣ. ನಾಗರಾಜರಿಗೆ
2: ಎಲ್ಲೋ ಬಾಲಿಕರೆ, ನಿಮ್ಗೆ ಕಲ್ಯಾಣವಾಗಲಿ, ಮೇಲೆ ಕೆಳುವಂತವರಾಗರಿ. ಅಲ್ಲ, ಭೂಲೋಕಕ್ಕೆ ಹೋಗಿ ಜಳಕ ಮಾಡಿ ಬರುತ್ತೇವಂತ ಹೋದವರು ಮರಳಿ ಈ ಬರೇಕೆ ಬಂದರಮ್ಮ? ಮತ್ತು ನಿಮ್ಮ ಮುಖದ ಕಲೆ ಏಕೆ ಆವರಿಸಿದಮ್ಮ?
1: ಏನು ಹೇಳಲಿ ತಂದೆ, ಏನು ಹೇಳಲಿ. ನಾವು ಐವರು ಕೂಡಿ ಮರಿಗಳನ್ನು ಕಳೆದಿಟ್ಟು ಸ್ನಾನ ಮಾಡಿ ಎದ್ದು ನೋಡಿದ್ರೊಳಗೆ ಮರಿಗಳ ಬಿದ್ದಿದ್ದಿಲ್ಲ. ಯಾವನೇ ಕದ್ದಿ ಮರದಲ್ಲಿ ಕುಳಿತಿದ್ದ.
2: ಏನು ಭೂಲೋಕದಲ್ಲಿ ನರಮಾನವನು ಬಂದು ನಿಮ್ಮ ಸೀರೆಯನ್ನು ಕತ್ತಿದನೆ?
3: ಹೌದು ತಂದೆ, ನಾವು ಸ್ನಾನ ಮಾಡಿ ಎದ್ದು ಬಂದು ನೋಡೋದ್ರಲ್ಲಿ ಆಗ ನಮ್ಮ ಮಡಿಗಳೇ ಬಿದ್ದಿದ್ದಿಲ್ಲ. ಆಗ ನಾವು ಶಿಟ್ಟಿಗೇರಿ ಎಲ್ಲ ಯಾರು ನೀನು, ಮನುಷ್ಯನಾಥ ರಾಕ್ಷಸನ ಎಂದು ಕೇಳಿದಾಗ ಇಲ್ಲ ತಾಯಿ, ನಾನು ಮಹಾದೇವರ ಮಗನಿದ್ದೇನೆಂದು ಹೇಳಿದ್ದ.
2: ಸರಿ ಆಯ್ತು, ಈಗ ಬಂದ ಕಾರಣ ಏನಮ್ಮ?
1: ಕಾರಣವಿದೆ ತಂದೆ, ಸಂಜಿಲಿ ಹಾಕಿದ ಬೀಜ ಮುಂಜಾನೆ ಎನ್ನುವುದರೊಳಗೆ ಗಿಡವಾಗಿ ಹೂಡಬೇಕಂತೆ. ಅಂತ ಬೀಜನ್ನು ಕೊಡಿ ಎಂದು ನಮ್ಮಿಂದ ವಚನ ಸಿದ್ಧಕೊಂಡಿದ್ದಾನೆ ಪ್ರಭು. ತಾವೇ ನಮ್ಮನ್ನು ಕಾಪಾಡಬೇಕು.
2: ಆಗಲಿ ಅಮ್ಮ, ಅವನ ಹೆಸರೇನಂತೆ?
1: ಅವನ ಹೆಸರು ಬ್ರಹ್ಮಣ್ಣನಂತೆ.
2: ಅವರ ತಂದೆ ತಾಯಿ ಹೆಸರೇನಂತೆ?
1: ಗೊತ್ತಿಲ್ಲಂತೆ.
3: ಅವನು ಕೋಶವಿದ್ದಾಗ ಯಾವ ಪುಣ್ಯವಂತರು ಸ್ಥಾಡಲಿಲಿಯ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ರಂತೆ. ಆಗ ಅವನು ಎಲ್ಲಡಿಗೆ ತೇರುತ್ತಾ ಜಂಬು ದೀಪದ ಗಡ್ಡಿಗೆ ಹೋಗಿ ತಲುಪಿದಂತೆ. ಆಗ ಕಮಲವನ್ನು ಕಂದನನ್ನು ಹೋಗಿ ನೋಡಿ ಬಾಗಿ ನುಂಗಿಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಹರ್ಷಿ ಶಿವಪೂಜೆ ಹೂವಿಗಾಗಿ ಬಂದನಂತೆ. ಆಗ ಕಂದನ ನುಂಗಿದ ಕಮಲವನ್ನು ಕೊಯ್ದುಕೊಂಡು ಹೋಗಿ ಶಿವನ ಶಿರದ ಮೇಲೆ ಏರಿಸಿದಂತೆ. ಆಗ ಕಮಲವನ್ನು ಶಿವನ ತಲೆಯ ಮೇಲೆ ಕಂದನನ್ನು ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ನೋಡಿ ಚಿಕಿತ್ಸರ ಆಗಿ ಶಿವನ ಆಜ್ಞೆಯಂತೆ ನಾರದರು ಲಾಲನೆ ಪಾಲನೆ ಮಾಡಿ ತನ್ನ ತಂಗಿಯಾದ ಸುರಮ್ಮನನ್ನು ಕೊಟ್ಟು ಲಗ್ನವನ್ನು ಮಾಡಿ ಗುರು ಸೇವೆಗಂತ ನೇಮಿಸಿ ನಾರದರು ಕಾಶಿಗೆ ಹೋಗಿದ್ದಾರೆ. ಅದಕ್ಕೆ ಅಂತ ಒಳ್ಳೆ ಹೂವಿನ ಬೀಜನ ಕೊಡಿ ಎಂದು ಹಠ ಮಾಡುತ್ತಿದ್ದಾರೆ ತಂದೆ.
2: ಓಹೋ, ಎಷ್ಟು ಬೇಗ ಮರೆತು ಬಿಟ್ರಮ್ಮ ನಿಮ್ಮ ಮಗನನ್ನು?
1: ತಂದೆ
2: ನೋಡಮ್ಮ, ನೀನು ಅತಿವರತಿ, ನೀನು ಪತಿವರತಿ, ಹಿಂದೊಂದ ಬಾರಿ ನಿಮ್ಮನ್ನ ಭೂಲೋಕಕ್ಕೆ ಕಳಿಸಿದ್ದಲ್ಲವೇ?
1: ಹೌದು ತಂದೆ.
2: ಹಾಗೂ ನೀವು ಶಿವನ ನೀರಾ ಜಾಲದಿಂದ ಗಂಡು ಮಗನನ್ನು ಹೊಡೆದಿದ್ದಲ್ಲವೇ?
1: ಹೌದು ತಂದೆ.
2: ನಿಮ್ಮ ಮಗವನ್ನು ನಿಮ್ಮ ಒಡನಿದ್ದರೆ ನಿಮ್ಮ ಅಪವಾದ ಕಾಂಜಿ ನಿಮ್ಮ ತಂದೆಯಾದ ತಿಪ್ಪಲೇಶ್ವರ ಅರಸನಿಂದ ತಾರಲಿ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ಟಿದ್ದಲ್ಲವೇ?
1: ಹೌದು ತಂದೆ.
2: ಅದೇ ಆಗಿನ ಕೂಸು ಈ ಮನೆಯ ನಿಮ್ಮ ಮಗ ಬರಮಣ್ಣ ನೋಡಮ್ಮ.
1: ಏನು, ಇವನೇ ನನ್ನ ಮಗ ಬರಮಣ್ಣ?
2: ಇವನೇ ನೋಡಮ್ಮ.
1: ಆಗಲಿ ತಂದೆ,
2: ತೆಗೆದುಕೊಳ್ಳಮ್ಮ ಈ ಬೀಜವನ್ನು.
3: ತಂದೆ, ಈ ಬೀಜಗಳನ್ನು ಯಾವ ಪ್ರಕಾರ ಹಾಕಬೇಕು?
2: ನೋಡಮ್ಮ, ಸಂಜಿಲೆ ಹಾಕಿ ನೀರು ಉಣಿಸಿದರೆ ಮುಂಜಾನೆ ಸೂರು ಉದಿಯಾಗುವ ಕಾಲಕ್ಕೆ ಗಿಡವಾಗಿ ಹೂಕೊಡ್ತೇವೆ ನೋಡಮ್ಮ.
1: ಆಗಲಿ ತಂದೆ, ಸದಾವ ಕಾಲದಲ್ಲಿ ನನ್ನ ಮಗನಾದ ಬರಮಣ್ಣನ ಮೇಲೆ ತಮ್ಮ ಆಶೀರ್ವಾದವಿರಲಿ.
0: ಇನ್ನು ನನ್ನ ಗುರು ಸೇವೆ ಮಾಡಲು ಹೊತ್ತಾಗುತ್ತದೆ, ಅದಕ್ಕೆ ಅಪ್ಪಣೆ ಕೊಡಿ ತಾಯಿ, ಹೋಗಿ ಬರುತ್ತೇನೆ.
1: ಏಳು ಕಂದ, ಹೋಗಿ ಬಾ, ನಿನಗೆ ಆ ಗುರುನಾಥ ಕಲ್ಯಾಣ ಮಾಡಲಿ.
4: ನಾರಾಯಣ ನಾರಾಯಣ ನಾರಾಯಣ. ಈಗ ನಾನು ಕೈಲಾಸ ಬಿಟ್ಟು ಕಾಶಿಗೆ ಹೋಗಿ 12 ವರ್ಷ ಕಳೆದವು. ಪರಮಣ್ಣನ ಸೇವೆಯಲ್ಲಿ ಪರಮಾತ್ಮನು ತಲ್ಲಿನನಾಗಿ ಕುಳಿತಿರುವನು. ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ, ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ. ಹೇಗಾದ್ರೂ ಒಂದು ಉಪಾಯ ಮಾಡಿ ಆ ಶಿವನ ತಲೆ ಕೆಡಿಸಿ ಈ ಭರಮಣ್ಣನ ಹೊರಗೆ ಹಾಕ್ಸಿದ್ರೆ ನನಗೆ ಸ್ಥಾನ.

0: ಇಲ್ಲವಾದರೆ ಇಲ್ಲ ಎಲೋ ಬರಮ. ನಿನ್ನ ಸೇವೆಯನ್ನು ನಿಷ್ಫಲ ಮಾಡಿ ಶಿವನು ನಿನ್ನನ್ನು ಸೇರದಂತೆ ಮಾಡಿ ನಿನ್ನನ್ನು ಮನೆಗೆ ಕಳಿಸಿದರೆ ನನ್ನ ಆತ್ಮಕ್ಕೆ ಶಾಂತಿ, ಇಲ್ಲವಾದರೆ ನಾನು ನಿನ್ನ ಕೈಯಲ್ಲಿ ಗೊಂಬೆ ಆಗಬೇಕಾಗುತ್ತದೆ ಗೊಂಬೆ. ಎಲೋ ದ್ವಾರಪಾಲಕನೇ.
1: ಯಾಕೆ ಗುರುದೇವ?
0: ಈಗ ನಾನು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೇನೆ. ಕಾರಣ ಶಿವನಿಗೆ ಒಂದು ಮೂರು ಮಾತುಗಳನ್ನು ಹೇಳಬೇಕಾಗಿದೆ. ನೀವು ಒಳಗಡೆ ಹೋಗಿ, ನಾರದರು ಈಗ ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ, ನಿಮಗೆ ಒಂದು ಮೂರು ಮಾತುಗಳನ್ನು ಹೇಳಬೇಕಾಗಿದೆ ಅಂತ ಹೇಳಿ ನೀವು ಒಳಗಡೆ ಹೋಗಿ ಅಪ್ಪಣೆಯನ್ನು ತೆಗೆದುಕೊಂಡು ಬಂದುಬಿಡಿ.
1: ಆಗಲೇ ನಾರದರೆ. ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
2: ಎಲ್ಲೋ ದ್ವಾರಪಾಲಕಣೇ, ನನ್ನ ಅಪ್ಪಣೆ ಇಲ್ಲದೆ ಒಳಗೇಕೆ ಬಂದೆಯೋ?
1: ಗುರುದೇವ, ನಾರದರು ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ. ಅವರು ತಮಗೆ ಮೂರು ಮಾತು ಹೇಳಬೇಕಂತ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಒಳಗೆ ಕಳಿಸಿಕೊಡ್ತೇನೆ ಗುರುದೇವ.
2: ದ್ವಾರಪಾಲಕಣೆ, ಏನು ನಾರದರು ಬಂದಿರುವರೆ?
1: ಹೌದು ಗುರುದೇವ.
2: ಹಾಗಿದ್ದರೆ ಅವರನ್ನು ಒಳಗೆ ಬಿಡುವಂತನಾಗು.
1: ಆಗಲಿ ಗುರುದೇವ.
0: ನಾರಾಯಣ ನಾರಾಯಣ. ಏನಪ್ಪಾ ದ್ವಾರಪಾಲಕಣೆ, ಅಪ್ಪಣೆ ಸಿಕ್ಕಿತು, ಏನು ಮುಖಕ್ಕೆ ಮಂಗಳಾರತಿವಾಯಿತು.
1: ನಾರದ್ರೆ, ನೀವಿನ್ನು ಒಳಗೆ ಹೋಗಬಹುದು.
0: ಹಾಗಾದ್ರೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಾರಾಯಣ ನಾರಾಯಣ. ಜಗದ್ ಪ್ರಭುನಿಗೆ ನಮೋ ನಮಃ.
2: ಮಂಗಲವಾಗಲಿ ನಾರದರೆ, ಮೇಲಕ್ಕೆ ಏಳುವಂತರಾಗಿರಿ. ನಾರದರೆ, ತಮ್ಮ ಕಾಶಿ ಪ್ರವಾಸವು ಹೇಗಾಯಿತು?
0: ಗುರುದೇವ, ತಮ್ಮ ಆಶೀರ್ವಾದದಿಂದ ನನ್ನ ಪ್ರವಾಸವು ಸರಿಯಾಯಿತು. ಆದರೆ
2: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳುವಂತನಾಗು.
0: ಗುರುದೇವ, ಆದರೆ ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ ಅಪಹಾಸ್ಯ ಮಾಡಿ ನಗುತ್ತಿದ್ದಾರೆ ಜನ.
2: ಏನು, ಕೈಲಾಸದಿಂದ ಭೂಲೋಕದವರಿಗೆ, ಭೂಲೋಕದಿಂದ ಕೈಲಾಸದವರಿಗೆ, ಅದೇನೆಂದು ಅಪಹಾಸ್ಯ ಮಾಡಿ ನಗುತ್ತಿರುವರು ಹೇಳು ನಾರದ.
0: ಇನ್ನು ಏನಾಗಬೇಕಾಗಿದೆ ಗುರುದೇವ? ಎಲ್ಲ ಜನ ಅನ್ನುತ್ತಾರೆ, ಏನು ಎಂತ ಶಿವನಿವನು, ಪುಟ್ಟ ಬಂಜಿಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಇದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ?
2: ಸಾಕು ಮಾಡು ನಾರದ ಈ ನಿನ್ನ ತುಚ್ಛ ಮಾತುಗಳನ್ನು. ಏನು, ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ, ಇವನೆಂತ ಶಿವನು, ಇವನೆಂತ ಶಿವನು, ಹುಟ್ಟು ಬಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರೆ.
0: ಹೌದು ಪ್ರಭು, ಎಲ್ಲ ಜನ ಅನ್ನುತ್ತಾರೆ, ಏನು ಎಂತ ಶಿವನಿವನು, ಹುಟ್ಟ ಬಂಜೆಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ? ಛೇ ಛೇ ಛೇ,
2: ಸಾಕು ನಾರದ ಸಾಕು ಈ ನಿನ್ನ ಮಾತುಗಳು. ಎಲ್ಲ ಬರಮಣ್ಣ.
1: ಯಾಕೆ ಗುರುದೇವ?
2: ನೋಡು, ಇಂದಿನಿಂದ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ.
1: ಯಾಕೆ ಗುರುದೇವ?
3: ಗುರುದೇವ, ನನ್ನ ಮೇಲೆ ತಮ್ಮ ಕೋಪ, ತಮ್ಮ ಪಾದಿಗೆ ಬಿದ್ದು ಬೇಡ್ಕೊಳ್ಳುತ್ತೇನೆ ಗುರುದೇವ.
2: ಬರಮಣ್ಣ.
3: ಗುರುದೇವ, ನಾನು ತಮ್ಮ ಸೇವೆಯನ್ನು ಬಿಡಿಸಿ ಹೊರಗೆ ಹಾಕಬೇಡಿ ಗುರುದೇವ, ಹೊರಗೆ ಹಾಕಬೇಡಿ.
2: ಬರಮಣ್ಣ, ಕೈಲಾಸದಿಂದ ಭೂಲೋಕದವರೆಗೆ, ಭೂಲೋಕದಿಂದ ಕೈಲಾಸದವರೆಗೆ, ಹುಟ್ಟು ಪಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನು ಆಡುತ್ತಿದ್ದಾರಂತೆ. ಅದಕ್ಕಾಗಿ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ. ಇಂದಿನಿಂದ ನೀ ನನ್ನ ಶಿಷ್ಯನಲ್ಲ, ನಾ ನಿನ್ನ ಗುರು ಅಲ್ಲ, ನಾನಿನ್ನೂ ಬರುತ್ತೇನೆ.
0: ನಾರಾಯಣ ನಾರಾಯಣ. ಎಂತ ಹುಚ್ಚನಪ್ಪ ನೀನು, ಎಂತ ಹುಚ್ಚನು. ಅಲ್ಲವೆಂದವರ ಮನೆಯ ಕಡೆ 6 ತಿಂಗಳ ಸುಳಿಯಕೂಡದು ಎಂಬ ವಾಕ್ಯವಿದೆಯೋ? ಎಷ್ಟು ತಿಳಿದು ತಿಳಿದು ಇನ್ನು ಅವರ ಮುಂದೆ ಅಳುತ್ತಾ ಕುಳಿತರೆ ಆಗುವುದೇನು? ಹೋಗು ಹೋಗು ಸುಮ್ಮನೆ, ನಿನ್ನ ಮನೆಯ ಕಡೆ ಹೋಗು.
3: ಹೋಗುತ್ತೇನೆ ನಾರದ, ಹೋಗುತ್ತೇನೆ. ಹೋಗುವ ಮುಂದೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಇಲ್ಲಿಯ ತನಕ ನೀನು ನನ್ನನ್ನು ಸಾಕಿ ಸಲಿವಿದ ತಂದೆ ಎಂದು ನಿನ್ನ ನಂಬಿದೆ. ಆದರೆ ನನ್ನ ಹೃದಯದಲ್ಲಿ ನಿನ್ನನ್ನು ಇಟ್ಟುಕೊಂಡು ನೆಮೆಸಿ ಆನಂದ ಪಡುವುತ್ತಿದ್ದೆ. ಮೇಲಾಗಿ ನನ್ನ ಸತಿಯಳ ಅಣ್ಣ ಸೋದರ ಭಾವನೆ ಎಂದು ತಿಳಿದುಕೊಂಡು ಇದ್ದೆ. ಇವತ್ತು ನನ್ನ ಹೃದಯಕ್ಕೆ ಇಟ್ಟು ಬೆಂಕಿ ನಿನಗಾದರೂ ಒಂದಿನ ಕಟ್ಟಿ ಇಟ್ಟಿದ ಬತ್ತಿಯನ್ನು ನಾರದ, ನೀನು ಮಾತ್ರ ಮರಿಬೇಡ, ನನ್ನ ರಕ್ತ ಸಂಬಂಧದವರಿ. ನಿನ್ನನ್ನು ಇಡೀ ಕೂಡಿದ ಜನರಲ್ಲಿ ಅಪಹಾಸ್ಯ ಮಾಡಿ ನಗುವಂತ ಭೂಪ ಹುಟ್ಟಿ ಬರುತ್ತಾನೆ. ನೀನು ಮಾತ್ರ ಮರಿಬೇಡ ನಾರದ, ನೆನಪಿನಲ್ಲಿ ಇಟ್ಟುಕೋ. ಬರುತ್ತೇನೆ ನಾರದ, ಬರುತ್ತೇನೆ.
0: ಹೋಗಲಿ ಹೋಗು, ದೇವರ ದೇವ ನಾನಿರುವಾಗ ನೀಯಲಿದ ಬಂದು ಪರಮದೇವ. ತ್ರೀಲೋಕ ಸಂಚಾರ ಮಾಡುವ ಕಾಪಾಟ ಸೂತ್ರಧಾರಿ ನಾನು, ನನಗೆ ಸವಾಲು ಹಾಕುವ್ಯಾ ನೀನು. ಹೋಗು ಭರಮಣ್ಣ, ನಿನ್ನ ಪೂಜೆಯನ್ನು ಬಿಡಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಕೂಡ ಇದ್ದಿದ್ದಿಲ್ಲ. ಇನ್ನ ನನ್ನ ಮನಸ್ಸಿಗೆ ಆನಂದ, ದಿವ್ಯಾನಂದ, ಸದಾನಂದ, ಪರಮಾನಂದ.
1: ಪರಮೇಶ್ವರ, ನನ್ನ ಪತಿದೇವರು ಕೈಲಾಸನಾಥನ ಪೂಜೆಗೆ ಹೋಗಿದ್ದಾರೆ ಸ್ವಾಮಿ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ. ಆಹಾ, ಇವತ್ತೇಕೋ ನನ್ನ ಹೊಟ್ಟೆಯಲ್ಲಿ ಸಂಕಟ, ಎಡಗನ್ನು ಹಾರ್ಲಿಕ್ಕೆ ಹತ್ತಿದೆ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ.
3: ಶಿವ ಶಿವ ಶಂಕರ.
1: ಸ್ವಾಮಿ, ತಮ್ಮ ಕಣ್ಣಲ್ಲಿ ನೀರು, ಮುಖವೆಷ್ಟು ಕಳೆಗುಂದಿದೆ. ಸ್ವಾಮಿ, ಯಾರಾದರೂ ಬೈದರು ಅಥವಾ ಬಡಿದರು?
3: ಏನು ಹೇಳಲಿ ದೇವಿ, ಏನು ಹೇಳಲಿ?
1: ಹಾ, ಏನು ಹೇಳಲಿ?
3: ವಸ್ತಿಯೇ ನಮ್ಮ ದೈವ ವಿಚಿತ್ರವಾಗಿದೆ ದೇವಿ.
1: ನಮ್ಮ ದೈವದಲ್ಲಿ ಅಂತ ವಿಚಿತ್ರ ಮಾತು ಏನಾಗಿದೆ ಸ್ವಾಮಿ?
3: ನಿಮ್ಮ ಅಣ್ಣ ನಾರಾಯಣ ಗೌಡನೇ ಇದಕ್ಕೆ ಮೂಲ ಕಾರಣ
1: ಸ್ವಾಮಿ. ನನ್ನ ಅಣ್ಣ ನಾರಾಯಣ ಗೌಡ ತಮ್ಮ ಅಂತರಾತ್ಮಕ್ಕೆ ಪೆಟ್ಟು ಹತ್ತುವ ಮಾತು ಏನಾಡಿದ ಸ್ವಾಮಿ, ಏನಾಡಿದ
3: ನೋಡುದ್ದಿ. ನೀನು ತಿಳಿದುಕೊಂಡಟ್ಟು ನಿಮ್ಮ ಅಣ್ಣ ಒಳ್ಳೆಯವನಿರುವುದಿಲ್ಲ ಗೊತ್ತಾ? ನಾವು ಹೊಟ್ಟ ಪಂಜಿಯ ಕಡೆ ಮುಟ್ಟಿ ಪೂಜಿಸಿಕೊಳ್ಳುದು ಹೇಗೆವೆ
1: ಸ್ವಾಮಿ?
3: ಪರಮಾತ್ಮನ ಅಂತ ಕರ್ಣನು ಕೆಡಿಸಿ ನನ್ನನ್ನು ಹೊರಗ ಹಾಕಿಸಿ ಬಿಟ್ಟ ನಿಮ್ಮ ಅಣ್ಣ ನಾರಾಯಣ ಗೌಡ.
1: ಸ್ವಾಮಿ ಸ್ವಾಮಿ, ನಾನು ಸಹಿಸಲಾರೆ ಸ್ವಾಮಿ.
3: ದೇವಿ,
1: ಪಂಜಿಯ ಮಾತು ನನ್ನ ಅಂತರಾಳದಲ್ಲಿ ಮೂಡಿದೆ ಸ್ವಾಮಿ, ನಾನು ಇದನ್ನು ಸಹಿಸಲಾರೆ ಸ್ವಾಮಿ.
3: ದೇವಿ,
1: ನಾನು ಈಗಾಗಲೇ ಕೈಲಾಸ ಮಂದಿರಕ್ಕೆ ಹೋಗಿ ಸಂತಾನ ಭಾಗ್ಯವನ್ನು ಪಡೆದುಕೊಂಡು ಬರುತ್ತೇನೆ. ನನಗೆ ಆಶೀರ್ವಾದ ಮಾಡಿ.
3: Yeah.

0: ನಿನ್ನ ಭಕ್ತಿಗೆ. ನಿನ್ನ ಇಚ್ಛೆ ಏನಿದೆ ಕೇಳುವಂತಳಾಗಮ್ಮ.
1: ನನ್ನಪ್ಪ, ನನಗೆ ಸಂಜೆಲೆ ಹೊಟ್ಟಲೆ ಮುಂಜಾನೆ ಸಾಯಲಿ, ಬಂಜಿ ಎಂಬ ನಿಂದೆ ಹೋದರೆ ಸಾಕು ತಂದೆ, ನನಗೊಂದು ಪುತ್ರ ರತ್ನವನ್ನು ದಯಪಾಲಿಸು ನನ್ನಪ್ಪ.
0: ಓ ಅಮ್ಮ, ಮರಣ ಹೊಂದುವ ಮಗನು ಬೇಡವಮ್ಮ ನಿನ್ನ ಉದರದಿಂದ. ಓ ಅಮ್ಮ, ಒಳ್ಳೆಯ ಕೀರ್ತಿವಂತ ಮಗನು ಜನಿಸುತ್ತಾನಮ್ಮ ನಿನ್ನ ಉದರದಿಂದ. ತಾಯಿ, ಈ ಫಲವನ್ನು ಸೇವಿಸಮ್ಮ.
1: ಆಗಲಿ ನನ್ನಪ್ಪ.

0: ಪತಿದೇವ ನಮಸ್ಕರಿಸುತ್ತೇನೆ.
1: ದೇವಿ ಮಂಗಲವಾಗಲಿ ಹೇಳು. ದೇವಿ ಹೋದ ಕೆಲಸವೇನಾಯ್ತು? ದೇವಿ
0: ಪತಿದೇವ ಆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿದ ಸ್ವಾಮಿ.
1: ದೇವಿ ಅಂತೂ ನಿನಗ ಗುರುಕೃಪೆ ಆಯ್ತು.
0: ಸ್ವಾಮಿ ಆ ಪರಮಾತ್ಮ ನಮ್ಮಿಬ್ಬರ ಮೇಲೆ ಅಂತಃಕರಣ ತೋರಿದ. ಈಗ ಸ್ವೀಕಾರ ಮಾಡಲಿಕ್ಕೆ ಖಾರಿ ಕಪ್ಪಲಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಸ್ವೀಕಾರ ಮಾಡಿದರೆ ನಮಗೊಬ್ಬ ಸುಪುತ್ರನು ಜನಿಸುತ್ತಾನಂತ ಆಶೀರ್ವಾದ ಮಾಡಿದ್ದಾನೆ ಸ್ವಾಮಿ.
1: ನೋಡುದೇವಿ ಈಗ ಆ ಖಾರಿಕ ಫಲಗಳನ್ನು ಸೇವಿಸಿ ಹೋಗು.
0: ಪತಿದೇವ ತಮ್ಮ ಪಾದ ಸೇವೆ ಯಾದ ಕೂಡಲಿ ಇಬ್ಬರು ಕೂಡ ಸ್ವೀಕಾರ ಮಾಡೋಣ.
1: ಆಗಲಿ ದೇವಿ.

0: ನಾನು 5 ತಿಂಗಳ ಗರ್ಭವತಿ ಸ್ವಾಮಿ.
1: ಏನು ದೇವಿ, ಈಗ ನೀನು 5 ತಿಂಗಳ ಗರ್ಭವತಿ? ಈಗ ನನ್ನ ಮನಸ್ಸಿಗೆ ಆನಂದವೇ ಆನಂದ ನೋಡು ದೇವಿ.
0: ಸ್ವಾಮಿ, ನಾನೀಗ 5 ತಿಂಗಳ ಗರ್ಭವತಿ. ನನಗೆ ತವರ ಮನೆಯಿಂದ ತಂದ ಬಯಕೆಯ ಬುತ್ತಿಯನ್ನು ತಿನ್ನಬೇಕೆಂಬ ಆಸೆ ನನ್ನಲ್ಲಿ ಮೂಡಿದೆ. ಆದ ಕಾರಣ ನಗರಿ ಪಟ್ಟಣದಲ್ಲಿ ಇದ್ದ ನನ್ನ ಅಣ್ಣ ನಾರಾಯಣಗೌಡನಿಗೆ ನಿನ್ನ ತಂಗಿಯಾದ ಸೂರಮ್ಮ ಈಗ 5 ತಿಂಗಳ ಗರ್ಭಿಣಿ ಅಂತ ಹೇಳಿ ಬಯಕೆಯ ಬುತ್ತಿಯನ್ನು ತರಿಸಬೇಕಂತ ಮಾಡಿದ್ದೇನೆ ಸ್ವಾಮಿ. ತಾವು ಹೇಳಿ ಕಳಿಸಂದರೆ ಕಳಿಸುತ್ತೇನೆ, ಇಲ್ಲವಾದರೆ ಇಲ್ಲ ಸ್ವಾಮಿ.
1: ನೋಡುದ್ದೇ, ನಮ್ಮ ಜನ್ಮದಲ್ಲಿ ಹೊಟ್ಟ ಭಂಜಿ ಎಂಬ ಅಪವಾದವು ದೊಡ್ಡದಾಗಿತ್ತು. ಅದು ಈಗ ಗುರು ಕರ್ಪೆ ಎಂದು ನಶಿಸಿ ಹೋಯಿತು. ಈಗ ನೀನು ಯಾರಿಗಾಗಿ ಹೇಳಿ ಕಳಿಸ್ತೇ ಕಳಿಸು, ನಾನು ಮಾತ್ರ ಗುರುಸೇವೆಗೆ ಹೋಗುತ್ತೇನೆ. ನನ್ನ ಚಿಂತೆಯನ್ನು ಬಿಡು, ಶಾಂತಳಾಗಿ ಇರು, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಗುರುಸೇವೆಗೆ ಹೋದರೆ ನನ್ನ ಗತಿ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಕಂದನ ಗತಿ ಹೇಗೆ ಸ್ವಾಮಿ?
1: ನೋಡುದ್ದೇವಿ, ನಾನು ಗುರುಸೇವೆಗೆ ಹೊರಟಾಗ ಏನು ತಂದ್ರಿಗಳನ್ನು ಕೊಡಬೇಡ, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಹೋಗಿ ಬನ್ನಿರಿ ಸ್ವಾಮಿ.
1: ದೇವಿ,
0: ಸ್ವಾಮಿ,
1: ಸ್ವಾಮಿ,
0: ಸ್ವಾಮಿ, ಸ್ವಾಮಿ.

0: ತಾಯಿ ನಮ್ಮವ್ವ ಬಿಸಿ ಬಿಸಿ ಅಡಿಗೆಯನ್ನು ಮಾಡಿ ಬೇಗನೆ ಊಟ ಮಾಡ್ಬೋ ತಾಯಿ.
1: ನೋಡು ದೂತೆ, ನಾನೀಗ 5 ತಿಂಗಳ ಗರ್ಭವತಿ ಆದ ಕಾರಣ ನೀನೀಗ ನಗರಿ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ನನ್ನ ಅಣ್ಣನಾದ ನಾರಾಯಣಗೌಡನಿಗೆ ನಿನ್ನ ತಂಗಿ ಸೂರಮ್ಮ 5 ತಿಂಗಳ ಗರ್ಭಿಣ ಅಂತ ಹೇಳಿ ಬಯಕೆಯ ಬೂತಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಬೇಕು. ನೋಡುದು
0: ಆಗಲಿ ಅಮ್ಮ, ಬೇಗನೆ ಹೋಗಿ ಬೇಗನೆ ಬರ್ತೇನೆ. ನಮಸ್ಕಾರ ನಾರಾಯಣಗೌಡ್ರ.
2: ಮತ್ತೇನು ದೂತಿ, ಮತ್ತೇನು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಮ್ಮ?
0: ನೋಡಿ ಗೌಡ್ರೆ, ತಾಯಿ ಸೂರಮ್ಮ 5 ತಿಂಗಳ ಗರ್ಭಿಣಿ, ಆದ ಕಾರಣ ಬಯಕೆಯ ಕಾಲಕ್ಕೆ ಎತ್ತಿದ್ದೇವೆ. ಅದಕ್ಕೆ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು. ನೋಡಿ ಗೌಡ್ರೆ.
2: ಏನು ದೂತಿ, ನನ್ನ ತಂಗಿ ಈಗ 5 ತಿಂಗಳ ಗರ್ಭಿಣಿ?
0: ಹೌದು ಗೌಡ್ರೆ.
2: ಹಾಗಾದ್ರೆ ನಾನು ನಾಳೆ ಸೋಮವಾರ ದಿನ ಬರುತ್ತಾರೆ ಅಂತ ತಂಗಿಗೆ ಹೇಳು.
0: ಆಗ್ಲಿ ಗೌಡ್ರ.
2: ಮತ್ತು ಇಲ್ಲಿ ಎಲ್ಲರೂ ಕ್ಷೇಮವಾಗಿ ಇದ್ದಾರಂತ ಹೇಳಮ್ಮ.
0: ಆಗ್ಲಿ ಗೌಡ್ರೆ, ನಾನು ಹೋಗಿ ಬರುತ್ತೇನೆ.
2: ಹೋಗಿ ಬರುವಂತೊಳಾಗು. ಎಲೋ ಸೂರಮ್ಮ, ನಿನಗೆ ಈಗ ನಾನು ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ಓಹೋ, ಎಲೋ ಸೂರಮ್ಮ, ಕೈಲಾಸದಲ್ಲಿ ಪರಮಾತ್ಮನ ಸೇವೆಯ ಮಾಡುವ ಭರಮಣನ ಹೊರಗೆ ಹಾಕಿಸಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವ ನೀನು ನನಗಾಗಿ. ಸೂರಮ್ಮ, ನಿನಗೆ ಈಗ ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ನನಗೆ ಒಳ್ಳೆಯ ಸಮಯ ಸಾಧಿಸಿತು. ಅದು ಹೇಗೆಂದರೆ, ನಾನು ಕಳಿಸುವ ಬಂಕೆಯ ಬುತ್ತಿಯಲ್ಲಿ ವಿಷವನ್ನು ಬೆರೆಸಿ ಕಳಿಸಬೇಕು. ಅದನ್ನು ನೀನು ಉಂಡಾಗ ನಿನ್ನ ಗರ್ಭದಲ್ಲಿ ಕೂಸು ಸತ್ತು ಗರ್ಭಪಾತವಾಗುವುದು. ಇದೇ ಒಳ್ಳೆಯ ಮಾರ್ಗ. ಸೂರಮ್ಮ, ನಿನಗೆ ಬಂಜೆ ಎಂದು ನಿಂದೆ ಮಾಡಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವೆ ನೀನು ನನಗಾಗಿ.
0: ಓಹೋ, ಇವತ್ತು ಸೋಮವಾರ, ನನ್ನ ಅಣ್ಣ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿದವನು ಇನ್ನೂ ಏಕೆ ಬರಲಿಲ್ಲ? ಸ್ವಲ್ಪ ನನಗೆ ತೂಕಡಿಕೆ ಬರಲಿಕ್ಕೆ ಹತ್ತಿದೆ. ಸ್ವಲ್ಪ ಹೊತ್ತು ಮಲಗಿ, ಆಮೇಲೆ ಎದ್ದು ವಿಚಾರ ಮಾಡುತ್ತೇನೆ.
3: ಅಮ್ಮ ಅಮ್ಮ,
0: ಯಾರಪ್ಪ ನೀನು?
3: ಅಮ್ಮ, ನೀನೇನು ಅಂಜುಬೇಡ, ನೀನೇನು ಗಾಬರಿಯಾಗಬೇಡ. ನಿನ್ನ ಗರ್ಭದಲ್ಲಿರುವ ನಿನ್ನ ಕಂದನಮ್ಮ.
0: ಕಂದ, ಇನ್ನೂ ನನ್ನ ಹೊಟ್ಟೆಯೊಳಗೆ ಇರುವೆ, ಈಗಾಗಲೇ ಮಾತನಾಡುವೇನಪ್ಪ?
3: ಹೌದಮ್ಮ, ಮಾತನಾಡಬೇಕಾಗಿದೆ.
0: ಕಂದ, ಏನು ಹೇಳಬೇಕೆಂದ್ರೆ ಹೇಳು.
3: ಅಮ್ಮ, ನಿನ್ನ ತವರ ಮನೆಯಿಂದ ಬರುವ ಬಯಕೆಯ ಬುತ್ತಿಯನ್ನು ಆದಿಕಾಯಿತಾ ಕುಳಿತಿರುವೆಯಲ್ವೇ?
0: ಹೌದು ಕಂದ.
3: ಅಮ್ಮ, ನಿನ್ನ ಅಣ್ಣ ಸೋಮಣ್ಣವನಲ್ಲ, ಅದರಲ್ಲಿ ವಿಷ ಬೆರೆಸಿ ಕಳಿಸಿದ್ದಾನೆ. ಅದು ಹಾದಿಯಲ್ಲಿ ಬರ್ಲಕ್ಕೆ ಹತ್ತಿದೆ. ಅದನ್ನು ವಿಚಾರ ಮಾಡಲಾರ್ದೆ ಉಣ್ಣಬೇಡಮ್ಮ. ಇದೇ ನಿನ್ನ ಮಗನ ಅವಿಲಾಶ.
0: ಕಂದ, ನನ್ನ ಅಣ್ಣ ಅಂತ ಕೆಟ್ಟ ಕೆಲಸವನ್ನ ಮಾಡವನಲ್ಲ ಕಂದ.
3: ನೋಡು ನೋಡು, ಏನು ಹೇಳಿದ್ರು ಅಣ್ಣನನ್ನು ಮೇಲಿಗಟ್ಟುಕೊಳ್ಳುತ್ತಿದೆ ಈ ಹೆಣ್ಣ ಕರಳು. ನನ್ನ ಅಮ್ಮಗೆ ಇನ್ನೊಮ್ಮೆ ತಿಳು ಹಾಗೆ ಹೇಳುತ್ತೇನೆ. ಅಮ್ಮ ಅಮ್ಮ.
0: ಯಾಕಪ್ಪ ಕಂದ?
3: ಅಮ್ಮ, ನಿನ್ನ ಮಗನನ್ನು ನಂಬುವುದಾದ್ರೆ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕೂ ಏನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
0: ದೂತೆ ದೂತೆ,
3: ಏನಾಯ್ತಮ್ಮ ಇಷ್ಟಕ್ಕೂ ಗಾಬರಿಯಾಗಿರುವಿ?
0: ದೂತೆ, ನನ್ನ ಹೊಟ್ಟೆಯೊಳಗಿನ ಕಂದ ನನ್ನ ಕೂಡ ಮಾತನಾಡಿದೆ.
3: ಅಯ್ಯ ಬಿಳಮ್ಮ ಬಿಡು, ಇದು ಹಗಲು, ನೀನು ಚಚ್ಚಿಲ ಬಸರು, ನಾರ್ಯಾರ ಕನಸು ನಾಳು ಬಲ ಎಂಬಂತೆ ಅದನ್ನ ಮನಸ್ಸು ಕಚ್ಚಬತ್ತೆ. ಬಿಡ ನಮ್ಮವ್ವ, ಯಾರಿದ್ದೀರಮ್ಮ ಮನೆಯಲ್ಲಿ?
0: ನಿಮಗೆ ಬೇಕಾದವರು ಇದ್ದು ಒಳಗೆ ಬನ್ನಿರಮ್ಮ.
3: ಅಮ್ಮ, ನೀನು ಒಳಗೆ ಹೋಗಿ ಊಟವನ್ನು ಮಾಡು, ಆಮೇಲೆ ನಾವು ಉಡಿ ತುಂಬು ಕಾರ್ಯಕ್ರಮವನ್ನು ನೋಡುತ್ತೇವೆ. ಅಮ್ಮ ಅಮ್ಮ, ನಾನು ಹೇಳಿದ ಪ್ರಕಾರ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕವೇನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
0: ನೋಡಿರಮ್ಮ, ನೀವು ಮಾಡುವ ಕಾರ್ಯವನ್ನು ಮಾಡಿ ಮುಗಿಸಿರಿ, ಆಮೇಲೆ ನಾನು ಊಟ ಮಾಡ್ತೇನೆ.
3: ಆಗಲಮ್ಮ,

0: ಅಮ್ಮ ಅವರೇ, ನೀವಾದರೂ ನಿಮ್ಮ ಪತಿರಾಯರ ಹೆಸರನ್ನು ಹೇಳ್ರಮ್ಮ.
1: ಆಗಲೇಮ್ಮ. ಹೊಲಕ್ಕೆ ಒಡ್ಡು ಚಂದ, ಒಡ್ಡಿಗೆ ಗಿಡುವ ಚಂದ, ಗಿಡದಲ್ಲಿ ಪಕ್ಷಿ ಚಂದ, ಪಕ್ಷಿಗೆ ರೆಕ್ಕೆ ಚಂದ, ಆಕಾಶಕ್ಕೆ ಚುಕ್ಕಿ ಚಂದ, ಚುಕ್ಕಿಯಲ್ಲಿ ಚಂದಿರಳೆ ಚಂದ, ಹಣಿಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಮೂಗಿಗೆ ಮೂಗುತೇ ಚಂದ, ನನಗೆ ನನ್ನ ಪತಿದೇವರೇ ಚಂದ, ನನ್ನ ಪತಿದೇವರ ಹೆಸರು ಬರಮದೇವರು. ನಡ್ರಮ್ಮ, ಎಲ್ಲರೂ ಊಟ ಮಾಡ ನಡೆಯಿರಿ.
2: ಆಗಲಮ್ಮ.
3: ಅಮ್ಮ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದುತ್ತದೆ, ಕಣ್ಣಿಗೆ ಕತ್ತಲ, ಬೆನ್ನಿನಲ್ಲಿ ಚಳಕ, ಅಮ್ಮ ಈ ಬ್ಯಾಳ

0: அம்மா அம்மா தூதே
1: சைசுக்கொள்ளம்மா சைசுக்கொள்ளு
0: ஹேகே தாழலம்மா
1: அம்மா சைசுக்கொள்ளம்மா
0: தூதே ಈ ಬ್ಯಾಣಿಯನ್ನು ನಾನು ತಾಳಲಾರಮ್ಮ ನನಗೆ ಹೊಟ್ಟೆಯಲ್ಲಿ ಸಂಕಟವಾಗಲಿಕ್ಕೆ ಹತ್ತಿದೆ ದೂತೆ ನೀನು ನಗರಿ ಪಟ್ಟಣಕ್ಕೆ ಹೋಗಿ ನನ್ನ ಅಣ್ಣ ನಾರಾಯಣ ಗೌಡನಿಗೆ ನಿನ್ನ ತಂಗಿ ಪ್ರಸೂತಿ ವೇದನೆಯಲ್ಲಿ ಇರುವಳು ಅಂತ ಹೇಳಿ ಸೂಲಗಿತ್ತಿ ಸುಬ್ಬಕ್ಕಳನ್ನು ನಡ ಹಿಡಿಯುವ ನಾಗಮ್ಮನನ್ನು ಕರೆದುಕೊಂಡು ಬಾರಮ್ಮ
1: ಆಗ್ಲಮ್ಮ ನಾಳೆ ಆದ್ರೂ ನಗರಿ ಪಟ್ಟಣಕ್ಕೆ ಹೋಗಿ ಈ ಸುದ್ದಿ ಆದ್ರೂ ತಿಳಿಸಿ ಬರ್ತೇನೆ ತಾವು ಶಾಂತಳಾಗಿ ಇರಮ್ಮ
0: ಬೇಗನೆ ಹೋಗಿ ಬೇಗನೆ ಬಂದು ಬಿಡುವಮ್ಮ
1: ಆಗ್ಲಮ್ಮ ನಮಸ್ಕಾರ ರೀ ನಾರಾಯಣ ಗೌಡ್ರ
2: ಮತ್ತೇನು ದೂತಿ ಮತ್ತೇನಾದ್ರೂ ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಿ
1: ಹೌದು ಗೌಡ್ರೆ ಸಮಾಚಾರ ಆದ್ರೂ ತೆಗೆದುಕೊಂಡು ಬಂದಿರ್ತೇನೆ
2: ಅದಾವ ಸಮಾಚಾರ ಬೇಗನೆ ಹೇಳಮ್ಮ
1: ನೋಡಿ ಗೌಡ್ರೆ ತಾಯಿ ಸುರಮ್ಮ ಹೊತ್ತು ಹತ್ತಿನ ಬ್ಯಾಳಿ ಕತ್ತಿಲೆ ಕಡದಂತೆ ಆದ ಕಾರಣ ಮತ್ತು ಸೂಲಿಗೆತ್ತಿ ಸುಬ್ಬಕ್ಕಣ ಮತ್ತು ನಡ ಹಿಡಿ ನಾಗಮ್ಮನ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು ನೋಡಿ ಗೌಡ್ರೆ
2: ಏನು ದೂತಿ ನನ್ನ ತಂಗಿ ಈಗ ಪ್ರಸೂತಿ ವೇದನೆಂದಿರುವಳೆ
1: ಹೌದು ಗೌಡ್ರೆ
2: ಇರಲಿ ನೀನು ಊಟವನ್ನು ಮುಗಿಸಿಕೊಂಡು ಹೋಗಮ್ಮ ನಾನು ಸೂಲಿಗಿತ್ತಿ ಸುಬ್ಬಕ್ಕ ನಡಹಿಡಿ ನಾಗಮ್ಮ ಇವರನ್ನಾದ್ರೂ ಕಳಿಸಿಕೊಡ್ತಾ ಇದ್ದೀನಿ
1: ಆಗ್ಲಿ ಗೌಡ್ರ ನಾನು ಹೋಗಿ ಬರುತ್ತೇನೆ
2: ಹೋಗಿ ಬರುವಂತವಳಾಗು ಎಲೋ ಸೂರಮ್ಮ ಮೊನ್ನೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬರುವ ಕೂಸು ನಾರದನಿಗೆ ಮೃತ್ಯು ಎಂದು ಹೇಳುತ್ತಿದೆ ಈ ನನ್ನ ನೀಲರಮಣವತ್ತಿಗೆ ಇನ್ನೊಂದು ನಿನಗೆ ನಿನಗೆ ಹೆಣ್ಣು ಹುಟ್ಟಿದರೆ ನನ್ನ ಗಂಡಿಗೆ ಮೂಲ ನಿನಗೆ ಗಂಡು ಹುಟ್ಟಿದರೆ ನನ್ನ ಹೆಣ್ಣಿಗೆ ಮೂಲಾಗುವುದು ಖಂಡಿತ ಎಲೋ ಸುಬ್ಬಕ್ಕ ನಾಗಮ್ಮ ಈಗಾಗಲೇ ನೀವು ಚಂದನಗಿರಿಗೆ ಹೋಗಬೇಕು ಚಂದನಗಿರಿಯಲ್ಲಿ ಸೂರಮ್ಮ ಹಡಿಯಲು ಕುಳಿತಿದ್ದಾಳೆ ನೀವು ಆಕೆಯ ಸಂರಕ್ಷಣೆ ಮಾಡಲಿಕ್ಕೆ ಹೋಗಬೇಕು ನೀವು ಹೋಗುವ ಮುಂದೆ ಉಕ್ಕಿನ ಉಗ್ರಗಳನ್ನು ಒಯ್ಯಬೇಕು ಆಗ ಕಾಲು ಬಂದರೆ ಉಕ್ಕಿನ ಉಗರಿನಿಂದ ಕತ್ತರಿಸಿ ಹಾಕಬೇಕು ರುಂಡ ಬಂದರೆ ರುಂಡವನ್ನು ಕತ್ತರಿಸಿ ಹಾಕಬೇಕು ಯಾರಿಗೂ ತಿಳಿಯಬಾರದು ಆ ಸೂರಮಣಿ ಕೂಡ ಸುದ್ದಿ ಹತ್ತಬಾರದು ಎಚ್ಚರ
1: ಆಗ್ಲಿ ಗೌಡ ನಾವಾದ್ರೂ ಹೋಗಿ ಬರುತ್ತೇವೆ
2: ಬೇಗನೆ ಹೋಗಿ ಬರುವಂತವರಾಗಿರಿ
1: ಆಗ್ಲಿ ಗೌಡ ನಾವು ಹೋಗಿ ಬರುತ್ತೇವೆ
2: ನಿಮ್ಮ ಕೆಲಸ ಸರಿಯಾಗಿ ಸಾಗಲಿ
1: ಆಗ್ಲಿಪ್ಪ
2: ಯಾರೋ ಸೂರಮ್ಮ ಇನ್ನು ನೋಡು ಈ ನಿನ್ನ ಅಣ್ಣ ನಾರಾಯಣ ಗೌಡನ ಪ್ರಭಾವ ನೋಡು ನೋಡುವುದರಲ್ಲಿ ಮೇಲವಾಗಿ ಯಮಲೋಕಕ್ಕೆ ಕಳಿಸಿ ಬಿಡ್ತಾ ಇದ್ದೇನೆ
0: ಅಮ್ಮ ಈ ಬ್ಯಾಣಿಯನ್ನು ಹೇಗೆ ತಾಳಲಮ್ಮ
1: ತಾಳಮ್ಮ ತಾಳು
0: ಈ ಬ್ಯಾಣಿಯನ್ನು ಹೇಗೆ ತಾಳಲಿ ಹೊಟ್ಟೆಯಲ್ಲಿ ಸಂಕಟ ಎದುಗೆ ಬಂದು ಕೂತಿದಂತೆ ಆಗುತ್ತದೆ ಈ ಬ್ಯಾಣಿಯನ್ನು ತಾಳಲಾರೆ
1: ತಾಳಮ್ಮ ತಾಳು ತಂಗಿ ಏನತ್ತಕ್ಕ ನೀನು ಡುಬ್ಬವನ್ನು ಹಿಡಿದುಕೊಂಡು ನಿಲ್ಲು ಆಗಲಿ ಅಕ್ಕ ನಾನು ಸೂಲಗಿತ್ತಿ ಕೆಲಸ ಆದರೂ ಮಾಡುತ್ತೇನೆ ಆಗಲಿ ಅಕ್ಕ
3: ಈ ಮದಾಂಧರು ಸೂರಮ್ಮ ದೇವಿಯ ಗರ್ಭದಿಂದ ಬರುವ ಮಗುವಿನ ಪ್ರಾಣವನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ ಇವರಿಗೆ ನನ್ನಿಂದ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಹರ ಓಂ ತತ್ಸತ್ ಪರ ಬ್ರಹ್ಮಣೇ ಎಣ್ಣ ಮಹಾ ಹರ ಓಂ ತತ್ಸತ್ ಪರ ಬ್ರಹ್ಮಣೇ ಎಣ್ಣ ಮಹಾ ಓಂ ತತ್ಸತ್ ಪರ ಬ್ರಹ್ಮಣೇ ಎಣ್ಣ
0: ಮಹಾನಾಯ
1: ನಾನು ಸ್ವಂಟ ಮುರಿದು ಒಳಗೆ ಕಥ ಕಥ ಸುತ್ತ ಕಥ ನಾಯಂಗ್ ಮಾಡಿ ಯವ್ವ ಈಗ
0: ಏ ತಂದಿ ನದಿ ನಾರಾಯಣ ಗೌಡದ ಮನೆ ತಕ್ಕನ ಹೋಗುನ್ ನದಿ
1: ನಡಿಯಕ್ಕ ಹೋಗುಣು
0: ಏ ನಾರಾಯಣ ಮನ್ಯಾಗ ಅದಿವೇನಿಲ್ಲ
2: ಯಾರವರು ನನ್ನ ಮಣ್ಣಿ ಮುಂದೆ ಬಂದು ಬಗಳುವರು
0: ಯಪ್ಪ ಬಾದ ನಿನಗ್ ಪುಣ್ಯ ಆದಲಿ
2: ಎಲೋ ನಾಗಮ್ಮ ಸುಬ್ಬಕ್ಕ ಏನಿದು ವಿಚಿತ್ರ ಹೀಗಾಗಿ ಬರಲು ಕಾರಣವೇನು
0: ಏನ್ ಹೇಳಿಯಪ್ಪ ಏನ್ ಹೇಳಿ
2: ಎಲೋ ಹೆಬ್ಬಾವಗಳೇ ಕತ್ತಿ ಹಾಗೆ ಏಕೆ ಬಬ್ಬಿಕೊಟ್ಟಿವಿರಿ ಹೋದ ಕೆಲಸವೇನಾಯಿತು ಸರಿಯಾಗಿ ಬಗಳಿರಿ
0: ಬೆಂಚಿ ಹಚ್ಚಿ ಬೆಂಚಿ
2: ತೂ ಹೇಸಿಗಳನ್ನು ತಂದು ಅಡಿಗೆ ಮನೆಯಲ್ಲಿ ಕೂಡಿಸಿದ್ರಂತೆ ಚೋಟಿ ಕೋಸನ್ನು ಕೊಲ್ಲುವುದು ಅದು ಹೇಗೆ ಆಗಲಿಲ್ಲ
1: ಎಲ್ಲಿ ತೋಚಿ ಕೂತದ ಈಗ ತಾಯಿ ಗದಬಿಲ್ಲ ಅಂದ ಬದದ ಅಗದ ಬಂಬ್ ಆಗಿ ತಗದ ಬಂಬ್ ನನ್ನ ಹಲ್ಲಿಗೆ ಬದಿತ್ತು ನನ್ನ ಯಾವ್ದು ಹಲ್ಲು ಹದದು ಅಕ್ಕಿ ತಂತಕ್ಕೆ ಬದಿತ್ತು ಅಕ್ಕಿ ತಂತ ಮುದಿತ್
2: ಥೂ ಆಳು ಮಾಡಿದ್ದು ಹಾಳು ಮಗನು ಮಾಡಿದ್ದು ಮಧ್ಯಮ ತಾನು ಮಾಡಿದ ಉತ್ತಮ ಎಂಬ ಮಾತಾ ಸುಳ್ಳ ಆಗಲಾರದು ಬೇಡ ಬೇಡ ಇದಕ್ಕೆ ನಾನೇ ಅನಿಯಾಗಿ ನಿಲ್ಲಬೇಕು
1: ಯಪ್ಪ ನೀ ಅನಿಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮರ್ಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮೊದಲು ನಮ್ಮ ಹಾನಿ ಕದಿಮ ಅದಪ್ಪ
2: ಅಂದರೆ ಈ ಪೀಡೆ ಕಳೆದು ಹೋಗುವುದು ಹಾಗಾದ್ರೆ ನಿಲ್ಲಿ, ಒಳಗಡೆ ಹೋಗಿ ನೀಲಿ ಹೊತ್ತಿಗಿದೆ, ಅದನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದನ್ನು ನಿಮಗೆ ಮುಟ್ಟಿಸಿದರೆ ಸರಿಯಾಗುವುದು. ಎಲೋ ನಾಗಮ್ಮ, ಸುಬ್ಬಕ್ಕ, ಸರಿಯಾಗಿ ನಿಲ್ಲಿರಿ. ಎಲೋ ಸುಬ್ಬಕ್ಕ, ಈಗ ನಿನಗೆ ಹೇಗಾಯ್ತಮ್ಮ?
0: ಗೌಡ ನೆಟ್ಟಗಾತ್ ನೋಡ್ರಿ ಗೌಡ.
2: ನಾಗಮ್ಮ ನಿನಗೆ ಹೇಗಾಯ್ತಮ್ಮ?
0: ನನಗೂ ನೆಟ್ಟಗಾಯ್ತು ನೋಡ್ರಿ ಗೌಡ.
2: ಎಲೋ ಸೂರಮ್ಮ, ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ, ಮತ್ತು ಸುಬ್ಬಕ್ಕನ ಕೈಗೆ ಹಾಕಿಕೊಳ್ಳಲು ಕೊಟ್ಟ ಉಕ್ಕಿನ ಉಗರಿನಿಂದ ಕೆಲಸವಾಗಲಿಲ್ಲ. ಇನ್ನು ಮೇಲೆ ಮೇಲವಾಗಿ ಚಂದನಗಿರಿಗೆ ಹೋಗಬೇಕು. ಚಂದನಗಿರಿಯಲ್ಲಿ ಸೂರಮ್ಮ ತನ್ನ ಕಂದನೊಡನೆ ಕುಳಿತಿರುತ್ತಾಳೆ.

0: ಬರ್ತೈತಿ.
1: ಏನ್ ಚಲೋ ಐತಮ್ಮ, ಡೇಟ್ ಬರಮ್ ದೇವ್ರನ್ನ ಓದತ್ ನೋಡುವ.
0: ನೋಡ್ರಮ್ಮ, ನನ್ನ ಮಗನಿಗೆ ಜೋಗಳವನ್ನು ಹಾಡಿ ನಾಮಕರಣವನ್ನು ಮಾಡಿ.
1: ಆಗ್ರಮ್ಮ.
2: ಓ ಅಮ್ಮ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ ಏನಮ್ಮ?
1: ಹೌದಪ್ಪ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ. ಸೂರಮ್ಮ ದೇವಿ ಆಳ ಮನುಷ್ಯರಂದ್ರು ನಾವೇ.
2: ಓ ಅಮ್ಮ, ಆ ತಾಯಿ ಇದ್ರೆ ಸ್ವಲ್ಪ ಹೊರಗಡೆ ಕಳಿಸಿ ಕೊಡ್ರಮ್ಮ.
1: ಆಗ್ಲಯ್ಯ, ಅವರಾದ್ರೂ ಕಳಿಸಿ ಕೊಡುತ್ತೇವೆ. ಅಮ್ಮ, ಬಾಗಿಲಲ್ಲಿ ಜಂಗಮರಮ್ಮ ನಿಂತಿರುವರು.
0: ಬನ್ನಿ ಸ್ವಾಮಿ, ನನ್ನಪ್ಪ ಬಡವರ ಮನೆಗೆ ಭಾಗ್ಯ ದೇವತೆ ತಾನಾಗೆ ಬಂದಂತಾಯಿತು.
2: ಆಗಲಿ ಅಮ್ಮ.
0: ನನ್ನಪ್ಪ, ಇವತ್ತು ನನ್ನ ಮಗನ ನಾಮಕರಣವಿರುತ್ತದೆ. ನನ್ನ ಮಗನಿಗೆ ನಾಮಕರಣವಾದ ಕೂಡಲೇ ಊಟವನ್ನು ಮುಗಿಸಿಕೊಂಡು ದಕ್ಷಿಣವನ್ನು ತೆಗೆದುಕೊಂಡು ಹೋಗಿರಿ.
2: ಆಗಲಿ ತಾಯಿ, ಹಾಗೆ ಮಾಡುವೆನು.

0: ಆಹಾ, ಎಂತ ಧೀರ ಮಗಳು ಜನಿಸಿದ್ದಾನಮ್ಮ ನಿನ್ನ ಉದರದಿಂದ. ಅಂಗಾಲಲ್ಲಿ ಪದ್ಮ, ಅಂಗೈಯಲ್ಲಿ ಪದ್ಮ, ನೆತ್ತಿಗೆ ಸತ್ತಿಗೆ ಸಾವಿರ ಸುಳಿ, ಬೆಳ್ಳಿಯ ಹೊಕ್ಕಳು. ಇವನ ಹೆಸರು ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿ ತಾಯಿ.
1: ಆಗಲಿ ನನ್ನಪ್ಪ, ನನ್ನ ಮಗನಿಗೆ ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡುತ್ತೇನೆ. ದೂತೆ, ನನ್ನ ಮಗನಿಗೆ ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿಬಿಡಮ್ಮ.
2: ಆಗಲಿ ಅಮ್ಮ.
1: ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಕುಡ್ರ.

0: ಕೇಳಿರಿ ಕೇಳಿರಿ, ಒಂದು ಹಕ್ಕಿಪಣ ಕಟ್ಟಿನ್ರಿ, ಆಯ್ತ ರಮಾಸ ದಿನ ಹುಟ್ಟಿದ ಕೂಸ, ಅದರಿಂದ ಬಾಳ ದುಃಖ ಆಗುದೈತ್ರಿ ಗೌಡ್ರ, ಬಾಳ
1: ನೋಡ್ರಿ ಮಗ ಎಲ್ಲ ಗೋಳ್ ನಾನು ಮಳ ಹತ್ತಿಳ್ದೇನ್ ಲೇ ಮಗನ
2: ಏನ್ ಪಾ ಬುಡ್ಬುಡಿಕೆ ಮಾತು ಕೇಳ್ಕೊತ ನಿಂತಿರ್ಲ
3: ಬುಡ್ಬುಡಿಕೆ ಬಂದನಪ್ಪ ಮಲಯಾಳ ದೇಶದ ಬುಡ್ಬುಡಿಕೆ ಅಂತ ಹೇಳಿ ಅವ ಹಕ್ಕಿ ಪಣ ಕಟ್ಟ್ಯಾನತ್ತ, ಮತ್ತೇನೋ ಕೂಸಿಂದ ಒಂದು ದುಃಖದ ಸಮಾಚಾರಿ ಬಂದತ್ತ, ಅದನ್ನ ಸಕನ ಹೇಳಕ್ ಬಂದಾನತ್ತ, ಎಲ್ಲಾರು ಕೂಡಿ ವಿಚಾರ ಮಾಡಬೇಕಾಗೈತಿ ಸದ್ಯಕ್ಕೆ.
2: ಸುಮ್ಮನಿಂದ್ರಂಗ್ರೇನಿದ್ದಲ್ಲ ಹೇಳ್ಬಿಡ್ಲಿ ಬಿಚ್ಚಿ
3: ಹೇಳಪ್ಪ ಬುಡ್ಬುಡಿಕೆ.
0: ಅಚ್ಚ ಕನ್ನಡದಾಗ ಬಿಚ್ಚಿ ಹೇಳ್ತೀನಿ ತಿಳ್ಕೊ ಗೌಡ, ಹಿಂಗ ಕೇಳಿದ್ರೆ ತಿಳಿಸಿ ಹೇಳ್ತೀನಿ ಗೌಡ. ಹಕ್ಕಿ ಪಣ ಬಹಳ ಸುಮಾರಾಗೈತಪ್ಪ ಗೌಡ, ಹೇಳಲಾಕ ನನಗೊಂದು ಇಟ್ಟ ಅನುಮಾನ ನೋಡ ಗೌಡ.
3: ಬುಡ್ಬುಡ್ಕ್ಯಾನ ಮಾತ ಬುಡ್ತಾನ ಸುಳ್ಳತ್ತ, ಹಿರಿಯರು ಹೇಳಿದ ಶಾಸ್ತ್ರ ಅತ್ತಿದ, ಇವ ಏನ್ ಹೇಳ್ತಾನೋ ಏನಿಲ್ಲೋ ಎಲ್ಲ ಗೊಳ್ಳತಿ, ಪಕ್ಕ ವಿಚಾರ ಮಾಡಿದಾಗ ಹೇಳ್ತಾನ.
2: ಬುಡ್ಬುಡ್ಕ್ಯಾನ ಮಾತ ಸ್ವಲ್ಪ ಸಂಶಯ ಬರ್ಲಾಯ್ತಾವ, ಅವ ಹಕ್ಕಿ ಪನ ಕಟ್ಟಿದ ಮಾತ ಎಂದು ಹುಷಿ ಆಗುದಿಲ್ಲ, ಅವನು ಏನಿದ್ದಿದೆಲ್ಲ ಸರಿಯಾಗಿ ಬಿಚ್ಚಿ ಕೇಳಿಬಿಡನು.
4: ನಮ್ಮ ತಾಯಿ ಸ್ವಲ್ಪ ಭವಿಷ್ಯ ಹೇಳ್ಪ ನೋಡುನು.
0: ಓಹೋ, ನಾನು ಬೇಡಿದ್ದನ್ನು ಕೊಡ್ತೇನೆಂದ್ರೆ ವಚನ ಕೊಡ್ತಾಯಿ ಹೇಳ್ತಾ ಇದ್ದೀನಿ,
4: ತೆಗೆದುಕೊಳ್ಳಪ್ಪ ವಚನವನ್ನು.
0: ನಾನು ಬೇಡಿದ್ದನ್ನು ಕೊಡಲು ಸಿದ್ಧಳಾಗಿ ನಿಂತಿದ್ದಲ್ಲಮ್ಮ ತಾಯಿ. ನೋಡಮ್ಮ ತಾಯಿ, ಊರ ಮಂದಿ ಬಂದು ನಿಮಗೆ ಬಹಿಷ್ಕಾರ ಹಾಕುತ್ತಾರೆ, ಏನಂದರೆ ನೀನು ನಿನ್ನ ಕಂದನನ್ನು ಚಂಡ ಹಿಡಿದ ಊರ ಹೊರಗೆ ತಳ್ಳಿಬಿಡುತ್ತಾರೆ. ಇಷ್ಟೆಲ್ಲ ಸಂಕಟ ಮಾಡುವುದಕ್ಕಿಂತ ಸುಮ್ಮನೆ ನಿನ್ನ ಮಗನನ್ನು ನನಗೆ ದಾನವನ್ನಾಗಿ
4: ನೀಡಿಬಿಡುತ್ತಾರೆ.
5: ಅಮ್ಮ
4: ದೂತೆ,
5: ಅಮ್ಮ ಇದೇನು ಅನ್ಯಾಯ ಮಾಡಿಬಿಟ್ಟ ದೂತೆ, ನಾನು ಹೇಗೆ ಮಾಡಲಪ್ಪ.
4: ಅಮ್ಮ ದೇವರಲ್ಲಿ ನಿಂತ ತಂದ ಮಗನನ್ನು ದಾನ ಕೊಡ್ತೀರೇನಮ್ಮ?
5: ಬುಡುಬುಡಿಕೆ ನನ್ನ ಮಗನನ್ನು ದಾನವಾಗಿ ಬೇಡುತ್ತಾಳಪ್ಪ.
4: ಇಲ್ಲ ದೂತೆ, ನಾನೇನು ನನ್ನ ಮಗನನ್ನು ದಾನವಾಗಿ ಕೊಡಲಾರೇನಮ್ಮ. ಅವನಿಗೆ ಬೇಕಾದರೆ ಮುತ್ತು ಮಾಣಿಕ್ಯವನ್ನು ನೀಡಿ ಕಳಿಸಿ ಬಿಡಮ್ಮ. ವಚನವನ್ನು ತೆಗೆದುಕೊಂಡು ನಮ್ಮನ್ನು ಮೋಸ ಮಾಡಿ ಬಿಟ್ಟಳಮ್ಮ. ನನ್ನ ಮಗನನ್ನು ದಾನವಾಗಿ ಬೇಡುವುದು ನನಗೆ ಗೊತ್ತಿದ್ದರೆ ನಾನು ವಚನ ಕೊಡುತ್ತಿದ್ದಿಲ್ಲವಮ್ಮ. ಮೋಸದಿಂದ ಬುಡುಬುಡಿಕೆ ನನ್ನ ಮಗನನ್ನು ದಾನವಾಗಿ ನಾನು ನನ್ನ ಮಗನನ್ನು ದಾನವಾಗಿ ಹೇಗೆ ಕೊಡಲಿ? 9 ತಿಂಗಳು ಹೊತ್ತು ಹೆತ್ತು ಈಗ ನನ್ನ ಮಗನನ್ನು ನನ್ನ ಕೈಯಿಂದ ದಾನವಾಗಿ ಹೇಗೆ ಕೊಡಲಿ ದೂತಿ? ನನ್ನ ಮಗನನ್ನು ದಾನವಾಗಿ ಬೇಡುತ್ತಾನೆಂದು ನನಗೆ ತಿಳಿದಿರಲಿಲ್ಲ, ನಾನು ಏನು ಮಾಡಲಿ ದೂತೆ?
0: ಓ ತಾಯಿ, ಕೊಡುತ್ತೇನೆಂದ್ರೆ ಕೊಡಿ, ಇಲ್ಲವಾದರೆ ಬಿಡಿ. ಅಪಮಾನವಾಗುವ ಕಾಲದಲ್ಲಿ ನನ್ನನ್ನು ನೆನೆಸುವಿರಿ ತಾಯಿ.
4: ದೂತೆ, ನಾನು ವಚನ ಕೊಟ್ಟ ಪ್ರಕಾರ ನಾನು ದಾನವು ಕೊಡಲೇಬೇಕಮ್ಮ. ನನ್ನ ಮಗನನ್ನು ದಾನ ಕೊಡುವುದಾಯಿತಮ್ಮ. ತೆಗೆದುಕೊಳ್ಳಪ್ಪ ಬುಡುಬುಡಿಕೆ ಈ ನನ್ನ ಮಗನನ್ನು.
0: ಓ ತಾಯಿ, ಈಗ ಬೇಡ, ನಾನು ದೈತರ ಕೈಯಲ್ಲಿ ಹೇಳಿ ಕಳಿಸ್ತಾ ಇದ್ದೀನಿ. ನೀನು ತೊಟ್ಟಿಲ ಶೃಂಗಾರ ಮಾಡಿ ಅವರ ಕೈಯಲ್ಲಿ ಕೊಡುತ್ತಾಯಿ, ನಾನು ಬರುತ್ತಾ ಇದ್ದೇನೆ.
4: ದೂತೆ, ಅಮ್ಮ ನಾನು ಹೇಗೆ ಮಾಡಲಮ್ಮ? ಸೂರಮ್ಮ ದೇವಿಯ ಮನೆ ಇದೆಯಪ್ಪ, ತಾವು ಯಾರಪ್ಪ?
2: ನಾವು ದೈತರ ತಾಯಿ.
4: ನಿಮ್ಮನ್ನು ಯಾರು ಕಳಿಸಿರುವರಪ್ಪ? ನನ್ನ ಮಗನನ್ನು ಒಯ್ಯಲಿಕ್ಕೆ ಬಂದಿರೇನಪ್ಪ?
3: ಒಯ್ಯಲಕ್ಕೆ ಬಂದಿವ್ ತಾಯಿ.
4: ದೂತೆ,
2: ಏನಾಯ್ತಮ್ಮ?
4: ನನ್ನ ಮಗ ಸಿದ್ಧ ವೀರೇಶ ನಮ್ಮನ್ನು ಬಿಟ್ಟು ಪರದೇಶಿಯಾಗಿ ಹೋಗುವನಮ್ಮ. ಅವನಿಗೆ ಹಾದಿಯಲ್ಲಿ ಹಸಿವಾದ್ರೆ ಉಣಿಸುತ್ತಾರೆ, ತೊಟ್ಟಿಲ ಸಿಂಗಾರವನ್ನು ಮಾಡಿಕೊಂಡು ಹಾಲು ಬಾಣನ್ನು ಸಿದ್ಧಪಡಿಸಿಕೊಂಡು ಬಾರಮ್ಮ.
2: ಆಗಲಮ್ಮ, ಹಾಲು ಬಾಣವಾದರೂ ಸಿದ್ಧಪಡಿಸಿಕೊಂಡು ಬರುತ್ತೇನೆ.
4: ಕಂದ, ತಾಯಿಯನ್ನು ಬಿಟ್ಟು ಹೋಗುವೇನಪ್ಪ. ನೋಡಿರಪ್ಪ, ನನ್ನ ಮಗನನ್ನು ನೀವೇ ಎತ್ತುಕೊಂಡು ಹೋಗಿಬಿಡಿ.
3: ಎಂತ ಸತ್ಯ ಪುರುಷದಾನು, ಅವನು ತೊಟ್ಲು ಬಂತು ಯಾವಾಗಲೂ ಇದು ಒಟ್ಟು ಕೈ ಬಿಟ್ಟು ಕಡೆಕಾಗಬಲ್ದು, ಭೂಮಿ ಬಿಟ್ಟು ಮ್ಯಾಲ ಬರಬಲ್ದು, ಎಂತ ಸತ್ಯ ಪುರುಷಿಮ. ನಮಗಂತೂ ತೊಟ್ಲು ನಿಗುವಲ್ದು, ಅವ್ರ ತಾಯಿ ಬರುತ್ತಾಳೆ ಸದ್ಯಕ್ಕೆ ಅವಸರ ಮಾಡಿ ನಿಗುವನು.
2: ಹೌದು, ಅವ್ರ ತಾಯಿಗೆ ನಮಸ್ಕಾರ ಮಾಡಿಬಿಡೋಣ.
3: ತಾಯಿ, ನಮಗಂತೂ ತೊಟ್ಟ ನೆಗುಲಿಲ್ಲ, ನೀನ ಕೈ ಮುತ್ತ ಹೊರಿಸಬೇಕು.
4: ನನ್ನ ಮಗಳನ್ನು ಇನ್ನು ಒಯ್ದಿಲ್ಲ ವೇಣಪ್ಪ, ನನ್ನ ಮಗಳನ್ನು ಇನ್ನು ಏಕೆ ಒಯ್ದಿಲ್ಲವಪ್ಪ?
2: ತಾಯಿ ಏನು ಮಾಡಿದ್ರು ನೆಗುಲಿಲ್ಲಮ್ಮ?
4: ವೀರೇಶ, ತಾಯಿಯ ಕೈಯಿಂದ ಮಗಳನ್ನು ಬಿಟ್ಟು ಹೋಗಬೇಕೆಂದು ವೇಣಪ್ಪ. ಕಂದ, ಇನ್ನೊಮ್ಮೆ ಇನ್ನೊಮ್ಮೆ ನಿನ್ನ ತಾಯಿಯ ಮಲೆ ಹಾಲನ್ನು ಕುಡಿದು ಮನೆ ಬಿಟ್ಟು ಹೋಗಿ ಬಿಡಪ್ಪ ಕಂದ.
6: Thank you.

0: ಹೊರಸಿ ಕಳಿಸಿ ಬಿಡಮ್ಮ.
1: ತಾಯಿಯನ್ನು ಒಬ್ಬಳನ್ನಾಗಿ ಮಾಡಿ ನೀನು ಒಬ್ಬನೇ ಹೋಗಿ ಬಿಡುವೇನಪ್ಪ ಕಂದ. ಬುಡುಬುಡಿಕ್ಯ, ನಿನ್ನನ್ನು ದಾನವಾಗಿ ಬೇಡುವುದು ಗೊತ್ತಿದ್ದರೆ ವಚನ ಕೊಡುತ್ತಿದ್ದಿಲ್ಲ ಕಂದ. ತಾಯಿ ಇರುವಾಗಲೇ ಪರದೇಶಿ ಆಗುವುದು ಬಂತೇನು ಕಂದ? ಕಂದ,
0: ತಾಯಿ ಹೊರಿಸಿ ಕಳಿಸಿ ಬಿಡಮ್ಮ ಬೇಗನೆ.
1: ಕಂದ ಹೋಗಿ ಬಾರಪ್ಪ ಕಂದ, ಕಂದ ಹೋಗಿ ಬಾರಪ್ಪ, ಹೋಗಿ ಬಾ ಸಿದ್ಧ ಬೀರೇಶ.
2: ಬೀರೇಶ, ನನ್ನ ಬಿಟ್ಟು ಹೋಗಿಬಿಡಪ್ಪ. ನಿನಗೆ ಸೋಲ ಸತ್ತಿಗೆ ನೆರಳಾಗಲಿ, ಒಡ್ಡಿ ಒಳಗಾಗಲಿ, ನೆಲ್ಲಕ್ಕಿ ಬಾಣಾಗಲಿ, ಪಲ್ಲಕ್ಕಿ ಪದಿಯಾಗಲಿ, ಜಗತ್ತಿನಲ್ಲಿ ಸಿದ್ಧ ಬೀರೇಶ ಎಂಬ ನಾಮ ಯಾವಾಗಲೂ ಉಳಿಯಲಿ. ಸಿದ್ಧ ವೀರೇಶನಿಗೆ
3: ಜೈವಾಗಲಿ.
2: ಸಿದ್ಧ ವೀರೇಶನಿಗೆ
3: ಜೈವಾಗಲಿ.
2: ಸಿದ್ಧ ವೀರೇಶನಿಗೆ
3: ಜೈವಾಗಲಿ.
2: ವೀರೇಶ,
4: ಏ ಈ ಕುಸಿನ ರುದ್ರ ಭೂಮಿಗೆ ಒಯ್ಯನು. ಹೋದ ಅಲ್ಲಿ ಕಡದ ಕೆಸಿಂದ ನಾರಾಯಣಗೌಡ ಹೋದ ನೆತ್ರ ಕೊಡುವನು.
0: ಆಗಲಿ ನಡಿಯಪ್ಪ, ಹೋಗುಣ. ಏ ಇಲ್ಲೇ ಇಳಿಸುವ ಕಾರ್ ರುದ್ರ ಭೂಮಿ ಬತ್ತು.
4: ಏ ಇಳಿಸಿದಂಗ ಆತು, ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತ್ ನೋಡು.
0: ಹೌದಲು, ಏ ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತಿ, ಅದನ್ನ ಮೊದಲು ಸ್ಯಾಂಪಲ್ ತಿಂದು ನೋಡ್ತಾನ.
4: ಏ ಇಬ್ರು ಕೂಡೆ ತಿನ್ನೋಣ ಇಟ್ಟಿಟ.
0: ಏ ಬ್ಯಾಡ, ಅದ್ರಾಗ ಇಸಾಗಿಸ ಹಾಕಿದ್ರಂದ್ರ ಇಬ್ರು ಕೂಡೆ ಸತ್ ಹೋಗದಾಕತ್ತೆ. ನಾವು ಅಪ್ಪನ ಸ್ಯಾಂಪಲ್ ತಿಂದು ನೋಡ್ತಾನ.
4: ಹೋ ತಿಂದು ನೋಡು. ನೀರ ಈಸದ ಕುಡಿ, ಕಾಡ ರುದ್ರ ಭೂಮಿ ಐತಿದ.
0: ಏ ನೀರ್ ನನಗಾಸು.
4: ಏ ನನಗಾಸು.
0: ಹಾ, ಏನ್ ಕುಸಿನ ಕಡಿದ ಯಾರು?
4: ನೀನ ಕಡಿಪ.
0: ನಾನ ಕಡಿಲಿ?
4: ಹ್ಮ್,
0: ಇಟ್ಟತ್ತನ ಅವಂದ ಅಣ್ಣ ತಿಂದಿ, ಅವ್ನ ಹೆಂಗ್ ಕಡಿದು?
4: ಏ ಅದಕ್ಕ ನನಗ್ ನೆಗುದಲು. ಅಣ್ಣ ತಿಂದವ್ರ ಮ್ಯಾಲ ಅನ್ಯಾಯ ಬೇಡ್ಬಾರ್ದು, ತಿರಾರ ನೇಮತಿ. ಮತ್ತ ನಾರಾಯಣಗೌಡ್ರ ಮನ್ಯಾಗ ಮೂರು ಬಂಡಿ ಅಣ್ಣ ಆರ್ ಕೂಡ ನೀರ್ ಕುಡಿದ್ರ ಸಾಲ್ತಿದ್ದಿಲ್ಲ. ಪರ್ಯಾಣ ಕಿತ್ತಡಿ ನಾ ತಿಂದ ಉಳದತ್ತಿ.
0: ಏ ಮತ್ ನಾರಾಯಣಗೌಡ್ ಸುದ್ದಿ ಏನ್ ಹೇಳುದು? ಇಲ್ಲೇ ಅದನ್ನ ಕುಸಿನ ಬಿಟ್ಟು ಹೋದ್ರ.
4: ಏ ನಮಗಾಗೆ ನೋಡು, ರಟ್ಕೊಂಡ್ ಗಿಡ ಹಣ್ಣಾಗಿ ನಿಂತತಿ.
0: ಹಾ,
4: ಅದನ್ನ ಒಂದ್ ಕಾಯಿ ಹರದ ರಕ್ತ ಬಟ್ಟಲ್ದಾಗ ಹಿಂಡ್ಕೊಂದ ಹೋದ ನಾರಾಯಣಗೌಡ್ ತೋರಿಸ್ಬಿಡುನು.
0: ಏ ಹೌದ್ಲೆ, ಇದ ಬರಾಬರಿ. ಈ ಕುಸಿನ ಇಲ್ಲ ಬಿಟ್ಟು ಹೋಗಣು. ಇಲ್ಲ ಹದ್ರೆ ಕಾಯಿರ ಏನ್ ಯಾಕೆ ಕರ್ಕೊಂತನು ಅನತ್. ಇಲ್ಲ ಕಂಚಿನ ಆಲದ ಮರಕ್ಕೆ ಕಟ್ಟಿ ಹೋಗ್ಬಿಡು. ನಡಿ ನಡಿ, ಏನ್ ಹೋಗಣು.
5: ಇಂದಣ್ಣು ಇಂದಣ್ಣು ಆರು ಸುಟ್ಟರೆ ಅರ್ಗಾಡ, ಮೂರು ಸುಟ್ಟರೆ ಸುಡಗಾಡ. ಕಾಂತಾರ ಒಣ ಕಾಡ ರುದ್ರ ಭೂಮಿಯಲ್ಲಿ ನನ್ನ ದೈತರು ಕೊಂದು ರಕ್ತವನ್ನು ತೆಗೆದುಕೊಂಡು ಬರುತ್ತಾರೆ. ಇಲ್ಲೇ ಹಾದಿ ಕಾಯುತ್ತಾ ನಿಲ್ಲಬೇಕು.
6: ನಮಸ್ಕಾರ.
5: ಏನು ದೈತರೆ, ಹೋದ ಕೆಲಸವೇನಾಯಿತು ಸರಿಯಾಗಿ ಹೇಳಿರಿ.
0: ಹೋದ ಕೆಲಸ ಸರಿಯಾಗಿ ಮಾಡ್ಕೊಂಡ್ ಬಂದಿ ನೋಡ್ರಿ.
5: ಏನು ದೈತರೆ, ನಿಮ್ಮ ಮಾತಿನಲ್ಲಿ ನಾನು ನಂಬಲಾರಿ.
0: ಮತ್ ಹ್ಯಾಂಗ್ರಿ?
5: ಏನಾದ್ರೂ ಒಂದು ಕೂಣವನ್ನು ತೆಗೆದುಕೊಂಡು ಬಂದಿರೋ ಅಥವಾ ಹಾಗೆ ಬಂದಿರ್ವಿ?
0: ಕಡದ ರಕ್ತಗಳ ತಂದಿ ನೋಡ್ರಿ ಬಟ್ಟಲ್ದಾಗ.
5: ಶಹಬಾಶ್, ಇದ್ದರೆ ನಿಮ್ಮಂತವ್ರು ಇರಬೇಕು ಜಗತ್ತಿನಲ್ಲಿ ದೈತರು. ಎಲೋ ದೈತರೆ, ನೀವು ಏನಾದ್ರೂ ಆಸ್ತಿವನ್ನು ಬೇಡುವುದಾದ್ರೆ ಬೇಡಿ ಬಿಡಿ. ನಿಮಗೆ ಬೇಡಿದ ಆಸ್ತಿಯನ್ನು ನಾನು ಕೊಡ್ಲಿಕ್ಕೆ ಸಿದ್ಧ ನಿರ್ತೇನೆ.
0: ನಮ್ಗೊಂದ್ ಹತ್ತು ಕೋರಿ ಹಚ್ಚಬೇಡಿ ನನಗ ಅಪ್ಪಗ.
5: ದೈತರೆ, ನಿಮಗೆಲ್ಲವನ್ನು ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ.
0: ಆಗಲ್ರಿ,
4: ಹೋಗಿ ಬರ್ತೀರಿ.
0: ಹೋಗಿ ಬರ್ತೀರಿ. ನಮಸ್ಕಾರ.
5: ಹೋಗಿ ಬರುವಂತವರಾಗಿರಿ. ಎಲೋ ಸೂರಮ್ಮ, ನಾನು ಹಾಕಿದ ಪಣವು ಕಡೆಗೊಂಡಿತು. ಆನಂದವೇ ಆನಂದ.
7: ತಂಗಿ, ನಾವೀಗ ಅಡವಿಗೆ ಬಂದೇವೆ. ಎಲ್ಲಿ ಅಳುವ ಕೂಸಿನದಲ್ಲಿ ಕೇಳಿಸಿ ಬರ್ತಾ ಇದೆಯಲ್ಲ, ಮುಂದಕ್ಕೆ ಹೋಗಿ ಸ್ವಲ್ಪ ವಿಚಾರಿಸೋಣ.
8: ಆಗಲಿ ಅಕ್ಕ, ಮುಂದಕ್ಕೆ ಹೋಗಿ ನೋಡೋಣ.
7: ತಂಗಿ, ಇದು ನೋಡು, ಗಂಡು ಮಗು. ತಂಗಿ, ಈ ಮಗು ನನಗೆ ಸಲ್ಲತಕ್ಕದ್ದು. ಈ ಮಗುವನ್ನು ನಾನೇ ಹೋಯ್ತೀನಿ.
8: ಇಲ್ಲವ ಅಕ್ಕ, ಮಗು ನನಗೂ ಬೇಕು.
7: ತಂಗಿ, ನಾವು ಅಕ್ಕ ತಂಗಿಯರು ಈ ಕೂಸಿನ ಸಲುವಾಗಿ ಜಗಳಾಡೋದು ಬೇಡ. ಎಲ್ಲಾರು ಐದು ಸುತ್ತವನ್ನು ಹಾಕೋಣ. ಮಲಿ ಹಾಲು ಯಾರಿಗೆ ಬೀಳುತ್ತವೆ ಅವರೇ ಕಂದನನ್ನು ಓದ ಬಿಡುವನ.
8: ಅಕ್ಕ, ನನ್ನ ಮಲಿಗೆ ಆದ್ರೂ ಹಾಲು ಬೀಳಿಲ್ಲ.
7: ಹಾ ತಂಗಿ, ತಂಗಿ, ನನಗಾದ್ರೂ ಮಲಿ ಹಾಲು ಬಿದ್ದು. ತಂಗಿ, ಈ ಕೂಸನ್ನು ಇಬ್ಬರಿಗೆ ಸಲತಕ್ಕದ್ದು.
8: ಆಗಲಿ ತಂಗಿ, ಇಲ್ಲಿ ಹಸ್ತು ಮಾನಗಳ ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
7: ತಂಗಿ, ಇಲ್ಲಿ ಹಸ್ತು ಮಾನಗಳ ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
8: ಆಗಲಿ ಅಕ್ಕ, ಇಲ್ಲೇ ಆದ್ರೂ ವಸ್ತಿಯನ್ನು ಮಾಡೋಣ.
7: ಇಲ್ಲಿ ಬಾಗಿನಾಡ ಬಕನಾಥನ ಇರುವನು. ಇವನ ಹತ್ತಿಯಲ್ಲಿ ಸ್ವಲ್ಪ ಜಾಗವನ್ನು ಇಸಿದಕೊಂಡು ಇಲ್ಲೇ ವಸ್ತಿ ಮಾಡಿ ಬಿಡುವನ. ಬಕನಾಥ, ಬಕನಾಥ.
9: ಯಾರು ನೀವು?
7: ನಾವು ಚಂಚಲಿ ಮಾಯಕ್ಕನ ಇರುತ್ತೇವೆ.
8: ನಾನು ಮಾಯಕ್ಕನ ತಂಗಿ ಯಂಕವಣ್ಣಾದ್ರೂ ಇರ್ತೇನೆ.
6: ಇದುವರೆಗೂ ಇಂಥ ಸುಂದರ ಸ್ತ್ರೀಯರನ್ನ ನಾನು ಕಂಡಿದ್ದೇ ಇಲ್ಲ. ಅಡ್ಡಿಲ್ಲ, ಸುಂದರ ತರುಣಿಯರು. ಹುಲಿಯ ಬಾಯಲ್ಲಿ ಇಲಿ ಬಂದು ಸಿಕ್ಕಂತಾಯಿತು. ಮೋಸದಿಂದ ಇವರನ್ನು ಅರಮನೆಯ ಒಳಗೆ ಕಳಿಸಬೇಕು. ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಅರಮನೆ, ಇಲ್ಲಿ ಇಲ್ಲಿ ಹೋಗಿ, ಇಲ್ಲೇ ಹೋಗಿ.
8: ತಂಗಿ, ಇದರಲ್ಲಿ ಏನೋ ಸ್ವಲ್ಪ ಮೋಸವಿದ್ದಂತೆ ಕಾಣಿಸ್ತಾ ಇದೆ.
9: ಹೌದಕ್ಕ,
8: ಇಲ್ಲಿ ನಿಂತು ಸ್ವಲ್ಪ ವಿಚಾರ ಮಾಡೋಣ.
6: ಇನ್ನೆಲ್ಲಿ ವಿಚಾರ ಮಾಡ್ತೀರಿ? ವಿಚಾರ ಮಾಡ್ತಾರಂತೆ ವಿಚಾರನ. ಸುಂದರ ತರುಣಿಯರು, ಈ ನಿಮಿಷಾರ್ಧದಲ್ಲಿ ನಿಮ್ಮಿಬ್ಬರ ಶೀಲರನ್ನ ಮಾಡಿಬಿಡ್ತೀನಿ. ಯಾರು ಬರ್ತಾರೋ ಬರ್ಲಿ ನನ್ನ ಮೇಲೆ.
8: ಎಲ್ಲೋ ಪಕ್ಕನಾಥ, ನಿನ್ನ ಮೀಸೆಯನ್ನು ಕಿತ್ತ ನಾನು ಹಚ್ಚಲಿಲ್ಲ. ನನ್ನ ಹೆಸರು ಚಂಚಲಿ ಮಾಯಕ್ಕನೆ ಅಲ್ಲ,
9: ನಾನು ಮಾಯಕ್ಕನ ತಂಗಿ ಎಂಕವನೇ ಅಲ್ಲ.
8: ಅಮ್ಮ, ನನ್ನೇಗೆ ಕೂಗಿ ಕರೆದಿ ಅಮ್ಮ? ಕಂದ ಬಾಗಿನಾಡ ಬಕನಾಥನು ನನ್ನ ಮೇಲೆ ಮೋಹ ಮಾಡಿದ್ದ, ಅದರ ಸಲುವಾಗಿ ನಿನ್ನನ್ನು ಕೂಗಿ ಕರೆದೇಬೇಕಂದ.
9: ಅಮ್ಮ, ಆ ಬಾಗಿನಾಡ ಬಕನಾಥನು ಎಲ್ಲಿರುವನಮ್ಮ?
8: ಕಂದ, ಆ ಬಾಗಿನಾಡ ಬಕನಾಥನು ಇದೇ ಕವಿಯಲ್ಲಿ ಇರುವನು.
6: ಓಹೋ, ಈ ಸುಂದರ ತರುಣಿಯರ ರಕ್ಷಣೆಗೆ ನೀನು ಬಂದಿದ್ಯಾ ಚೋಟುದ್ದ ಹುಡುಗ?
8: ಎಲೋ ಬಾಗಿನಾಡ ಬಕನಾಥ, ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ಕೊದಳಿಗೆ ನಂದಿನ ವನವನ್ನು ಬಿಟ್ಟು ನನ್ನ ತಾಯಿಯನ್ನು ಕರೆದುಕೊಂಡು, ನಿನ್ನನ್ನು ಮರ್ದನ ಮಾಡುವುದಕ್ಕೋಸ್ಕರ ನನ್ನ ತಾಯಿಯನ್ನು ಕರೆದುಕೊಂಡು ಬಾಗಿನಾಡಿಗೆ ಬಂದಿದ್ದೇನೆ. ಈ ಭೂಮಿಯ ಮೇಲೆ ನಿನ್ನ ಪಾಪವು ತುಂಬಿ ತುಳುಕಲಿಕ್ಕೆ ಹತ್ತಿದೆ. ಹಿಂದಕ್ಕೆ ನೀನು ಎಷ್ಟೋ ಸಾಧ್ವಿ ಶಿರೋಮಣಿಯರ ಚೀಲವನ್ನು ಕೆಡಿಸಿದ ಪಾಪಿನಿ, ಈಗ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಪಾತಾಳಕ್ಕೆ ತುಳಿದು ನಾನು ಮುಂದಕ್ಕೆ ಹೋಗುತ್ತೇನೆ.
6: ಸಿದ್ಧ ಭೀರೇಶ,
8: ಅಮ್ಮ, ಬಗಲಾದರ ಪ್ರಾಣವು ಹೋಗುವುದು. ಅವನಿಗೆ ಏನ ಶಾಪ ಕೊಟ್ಟು ಬಿಡುತ್ತಿ? ಕೊಟ್ಟು ಬಿಡಮ್ಮ.
1: ಆಗಲಿ ಕಂದ, ಎಲ್ಲ ಬಾಗಿನಾಡ ಬಕನಾಥ, ನಿನ್ನ ಗುಡಿಯಲ್ಲಿ ಕತ್ತೆ ಕುದುರೆ ಮೇಯಲಿ, ನಿನ್ನ ಗತ್ತಿಗೆ ಕಲ್ಲನ್ನು ನನ್ನ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಮೆರೆಯಲಿ, ಬಿಟ್ಟು ಬಿಡು ಪ್ರಾಣವನ್ನು.
8: ಎಲೋ ಬಾಗಿನಾಡ ಬಕನಾಥ, ನನ್ನ ತಾಯಿ ಹೇಳಿದ ಪ್ರಕಾರ ನಿನ್ನ ಗತ್ತಿಗೆ ಕಲ್ಲ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಬೀಳಬೇಕು. ನನ್ನ ತಾಯಿ ದಿನಾಲು ಅದರ ಮೇಲೆ ಸ್ನಾನ ಮಾಡಬೇಕು. ಬಿಟ್ಟು ಬಿಡು ನಿನ್ನ ಪ್ರಾಣವನ್ನು. ಬಾಗಿನಾಡವನ್ನು ಬಿಟ್ಟು ನಾವು ಚಿಂತಲಿ ಗ್ರಾಮಕ್ಕೆ ಬಂದಂತಾಯ್ತಮ್ಮ.
1: ಹೌದು ಕಂದ.
8: ಅಮ್ಮ, ನನಗೆ ಮುತ್ತಿನ ಚಂಡನ್ನು ತಂದು ಕೊಡಮ್ಮ.
1: ಏನು ಕಂದ, ನಿನಗೆ ಮುತ್ತಿನ ಚಂಡು ಬೇಕು?
8: ಹೌದಮ್ಮ, ನನಗೆ ಚಂಡನ್ನು ಆಡುವ ಆಸೆ ಆಗಿದೆ.

0: ನನಗೆ ಈ ಚಂಡು ಆಡಿ ಆಡಿ ಬೇಜಾರವಾಗಿದೆ ಅಮ್ಮ.
1: ಕಂದ, ಮತ್ತೇನು ಬೇಕು?
0: ಅಮ್ಮ, ನನಗೆ ಬಾಣು ತಂದು ಕೊಡಮ್ಮ.
1: ಏನು ಕಂದ, ನಿನಗೆ ಬಾಣು ಬೇಕು?
0: ಹೌದಮ್ಮ.
1: ಕಂದ, ಎಂತ ಬಾಣು ಬೇಕು?
0: ಅಮ್ಮ, ನನಗೆ ಭೂಮಿ ತೂಕದ ಬಾಣು ಬೇಕಮ್ಮ.
1: ಏನು ಕಂದ, ಈ ಭೂಮಿ ತೂಕದ ಬಾಣವು ನಿನಗ ಬೇಕು?
0: ಹೌದಮ್ಮ.
1: ಆಗಲಿ ಕಂದ, ಎರಡೇ ಸಂತಿಗೆ ಹೋಗಿ ಭೂಮಿ ತೂಕದ ಬಾಣ ಆದರೂ ತೆಗೆದುಕೊಂಡು ಬರ್ತೇನೆ.
0: ಆಗಲಿ ಅಮ್ಮ.
1: ಕಂದ, ಭೂಮಿ ತೂಕದ ಬಾಣ ಆದರೂ ತಂದಿರ್ತೇನೆ, ತೆಗೆದುಕೋ.
0: ಆಗಲಿ ಅಮ್ಮ.
1: ಕಂದ, ಈ ಬಾಣವನ್ನು ಆಡುತ್ತಾ ಈ ದಾರಿಯಲ್ಲಿ ಹೋಗಬೇಡ, ಇದೇ ದಾರಿಯಲ್ಲಿ ಬಾಣವನ್ನು ಆಡಿ ಬೇಗನೆ ಮನೆಗೆ ಬಂದು ಬಿಡು.
0: ಆಗಲಿ ಅಮ್ಮ, ನೀನು ಹೇಳಿದ ದಾರಿಗೆ ಹೋಗಿ ಬಾಣನು ಆಡಿ ಬರ್ತೇನೆ.
1: ಆಗಲಿ ಕಂದ, ನಾನು ಇನ್ನು ಹೋಗಿ ಬರುತ್ತೇನೆ.
0: ಓಹೋ, ದಿನಾಲು ನನ್ನ ತಾಯಿ ಒಂದೇ ದಾರಿಗೆ ಹೋಗೆಂದು ಹೇಳುತ್ತಾಳೆ. ನಾನು ಇವತ್ತು ಅವಳ ಹೋಗಬೇಡಂದ ದಾರಿಗೆ ಬಾಣನು ಆಡುತ್ತಾ ಹೋಗುತ್ತೇನೆ. ಇದರಲ್ಲಿ ಏನು ಚಮತ್ಕಾರವಿದೆ ಏನೋ. ಆಗಲಿ, ನಾನು ಬಾಣನು ಆಡುತ್ತಾ ಹೋಗಿ ಬರ್ತೇನೆ.

0: ಸ್ವಲ್ಪ ಮುಂದಕ್ಕೆ ಹೋಗಿ ತುಂಬೋಣ.
1: ಆಗಲಿ ಅಕ್ಕ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋ ತುಂಬಿಕೊಂಡು ನೋಡಿ.
0: ಆಗಲಿ ತಂಗಿ.
1: ಹೂವ ಅಕ್ಕ, ನಂದು ಹೊಡಿತ ಅಕ್ಕ.
0: ಏನ್ ಹೊಡಿತಾ ತಂಗಿ?
1: ಕೊಡ ಹೊಡಿತ್ ಮತ್ತೇನ್ ಹೊಡಿತತಿ?
0: ಅಯ್ಯ ತಂಗಿ, ಕೊಡ ಹೊಡಿತು. ಹೆಂಗ್ ಹೊಡಿತವ?
1: ಯಾಕ
0: ಏನಾತ ತಂಗಿ?
1: ಅಲ್ಲೊಂದು ಹುಡುಗ ಐತಿ.
0: ಹುಡುಗ ಐತಿ? ರೆಡಿ ಬಾ, ಹಂಗಾದ್ರೆ ಮುಂದಕ್ಕೆ ಹೋಗಿ ವಿಚಾರಿಸೋಣ.
1: ಅದ ಬಾಣ್ ಬಿಟ್ಟು ನಾನು ಕೊಡ ಹೊಡಿತ್ ನೋಡುವ.
0: ತಂಗಿ ಬಾಣ್ ಬಿಟ್ಟು ಕೊಡ ಹೊಡ್ದ?
1: ಹೌದಕ್ಕ.
0: ಏ ತಮ್ಮ, ಯಾರು ನೀನು ಬಾಣ್ ಬಿಟ್ಟು ಕೊಡ ಹೊಡ್ದವ?
1: ಏ ನಾ ಇಲ್ಲಿ ನಿಮ್ ಕೊಡ ಹೊಡೆದಿನಿ, ನಿಮ್ ಕೊಡ ನಾ ಹೊಡೆದೇ ಇಲ್ಲ.
0: ಮತ್ ಯಾರು ಹೊಡೆದ್ರ ತಮ್ಮ? ನಿನ್ ಹಿಂಗ ಬಿಡಂಗಿಲ್ಲ, ನಿನ್ನ ಕಟ್ಟು.
1: ನನ್ನೇನು ಕಟ್ತೀರಿ? ನಾನು ಬಾಣ್ ಬಡ್ದೈತೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು?
0: ಏ ತಮ್ಮ, ನಾವು ನೋಡ್ಯಾವ ಕಣ್ಮುಟ್ಟ.
1: ಈಗ ನಾಕ್ ನಿಮ್ ಕೊಡ ಹೊಡೆದಿಲ್ಲ.
0: ಹೊಡೆದಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ.
1: ನಾ ನಿಮ್ ಬಿಂದಿಗೆ ಕೊಡಂಗಿಲ್ಲ.
0: ಕೊಡಂಗಿಲ್ಲ ಅಂದ್ರೆ ನಾವು ಕೇಳಂಗಿಲ್ಲ.
1: ಏನ್ ನಿಮ್ ಬಿಂದಿಗಿನ ಬೇಕಣ?
0: ಹೌದು.
1: ಯಾಕ ಕೊಡ್ಲಿಕ್ಕೆ ಏನ್ ಮಾಡ್ತೀರಿ?
0: ಕೊಡ್ಲಿಕ್ಕಂದ್ರೆ ಕಟ್ತೇವು.
1: ಏ ನಮ್ಮ ಅವನ ಮುಂದೆ ಹೇಳ್ತು, ನಾನು ಹಾದಿ ಬಿಡ್ಲಿಕ್ಕಂದ್ರ?
0: ನಿಮ್ ಅವನ ಮುಂದಾದ್ರೆ ಹೇಳು, ನಿಮ್ ಅಪ್ಪನ ಮುಂದಾದ್ರೆ ಹೇಳು.
1: ನಾ ಕೊಡಂಗಿಲ್ಲ ನೋಡ್ ಬಿಂದಿಗೆ.
0: ಕೊಡಂಗಿಲ್ಲ,
1: ನಾ ಕೊಡಂಗಿಲ್ಲ.
0: ನಾವು ಬಿಡಂಗಿಲ್ಲ.

0: பார்த்து மாறுற குழாயில தங்கி ஏனாத்தக்கா இவன் நான் முந்து குணது கெறிந்த நம்ம மரள மாடி ஓடி வகாயும் தங்கி இவன் இங்க விடுது பேட
1: விடுது பேடக்கா நம்ம பிந்தி கொடுத்தானா
0: இவன கட்டி விடுவனும் தந்தி தாய் இதுல எட்டுமே உருத்தித்த உரிமி
1: ஏனோ நனக்கு தாய் இல்ல தேத்திர நீ
0: எல்லாம் என் தாய்
1: ஏ ಹುಷಾರಲ್ಲೇ ಮಾತಾಡ್ರ ನಮ್ಮ ಅವ್ವನ ಮುಂದೆ ಹೇಳ್ತೀನಿ ನಮ್ಮ ಅವ್ವ ಮಾಯಾಕ ಮನ್ಯಾಗದ ತೋರಿಸ್ತೀನಿ ನಿಮಗ
0: ಎಲ್ಲಿ ನಿಮ್ಮ ಅವ್ ಮಾಯಾಕ ಕಾಡು ದುರ್ಭೂಮಿಯಾಗ ಯಾಪ ಯಾರು ಬಿಟ್ಟಿದ್ರೋ ಏನೋ ತಂದ ಜೋಪಾನ್ ಮಾಡ್ಯ ಅದಕ್ಕೆ ನಿನ್ ತಾಯಿಯಾಗ್ಯಾಳೇನು
1: ನಮ್ಮ ಅವ್ವ ಅಲ್ಲ ಹೇಳ್ತೀರಿ ನಮ್ಮ ಅವ್ವನ ಮಲ್ಯಾಗ ಹಾಲು ಹೆಂಗ್ ಬರ್ತಿದ್ದು ನಾ ನಮ್ಮ ಅವ್ವನ ಮಲಿಯನ್ನ ಕುಡಿತೀನಿ
0: ಭಕ್ತಿ
1: ಭಕ್ತಿ ನಿಮ್ದಿಲ್ಲನ ಭಕ್ತಿ
0: ನಮ್ದಿಲ್ಲ
1: ನಡ್ರಿ ನಿಮ್ ಬಹಳ ಬಹಳ ಮಾತಾಡ್ರಿ ನಮ್ಮ ಅವ್ವನ ಮುಂದೆ ಹೇಳ್ತೀನಿ ನಿಮ್ನ ಬಿಡುದೇ ಇಲ್ಲ ಈಗ
0: ನಮ್ ಬಿಂದಿಗೆ ಕೊಡ್ತಕ್ಕ ನಿನ್ ಬಿಡಂಗಿಲ್ಲ ನಾವು
1: ಏ ನಿಮ್ ಬಿಂದಿಗೆ ಕೊಡ್ತೀನಿ ನನಗ ಹಾಗೆ ಹೀಗೆ ಎಷ್ಟು 108 ಮಾತಾಡ್ರಲ್ಲ
0: ಏ ತಮ್ಮ ಹೋಗೇ ನಿಮ್ ತಾಯಿನ ಕೇಳ ಸುಳ್ಳಿದ್ರ ನಮ್ನ ಏನ್ ಬೇಕಾದ್ ಮಾಡಕತ್ತ
1: ಈ ಸದ್ದ ನಿಮಗ ಬಿಂದಿಗೆ ಕೊಟ್ಟು ಕಳಿಸ್ತೀನಿ ಈ ಮಾತು ಒಂದ ಸುಳ್ಳು ಆದ್ರ ನಿಮ್ ನೋಡ್ ಮಾತ
0: ಅಟ್ ಮಾಡ್ಬಿಡ್ತಮ್ಮ
1: ಏ ತೆಗೆದುಕೊಂಡು ಹೋಗ್ರಿ ಬಿಂದಿಗೆ
0: ತಂಗಿ
1: ಏನತ್ತಕ್ಕ
0: ಏನ ಬಂಗಾರ ಬಿಂದಿಗೆ ಬತ್ತಲ ಮಣ್ಣಿನ ಬಿಂದಿಗೆ ಹೋಗಿ
1: ಬಂಗಾರದೈತಿ
0: ಹೌದಾ ತಂಗಿ
1: ಹೌದಲ್ ನೋಡುವ ಮತ್ತ
0: ಐ ತಂಗಿ ಬಂಗಾರದೈತಿ ಇನ್ನ ನಾ ಹೋಗಿ ಬಿಡುವನು
1: ಬಾರ್ವ ಹೋಗೋಣ ಹಂಗಾರ
0: ನಡಿ ತಂಗಿ ಹಂಗಾದ್ರ
2: ಅಮ್ಮ ಅಮ್ಮ
0: ನಿನ್ನ ತಾಯಿ ಇದ್ದರೆ ಎಷ್ಟು ಮೆರೆಯುತ್ತಿದ್ದಿ ನಿನಗೆ ತಾಯಿ ತಂದೆ ಯಾರು ಇರುವುದಿಲ್ಲವೆಂದು ನನಗೆ ಸಿಕ್ಕ ಹಾಗೆ ಬೈದರಮ್ಮ ಅಮ್ಮ
2: ಏನಾಯ್ತು ಕಂದ ತಾಯಿ ತಂದೆ ಸತ್ಯವಾಗಿ ಯಾರು ಹೇಳಮ್ಮ
0: ಕಂದ ಹಾಗಾದ್ರೆ ಹೇಳುತ್ತೀನಿ ಕೇಳು ಕಂದ ನಿನ್ನ ತಾಯಿ ಚಂದನಗಿರಿಯಲ್ಲಿ ಸುರಮ್ಮ ದೇವಿ ಅಂತೂ ಇರುವಳು
2: ಏನು ನನ್ನ ತಾಯಿ ಚಂದನಗಿರಿಯಲ್ಲಿ ಇರುವಳೆ
0: ಹೌದು ಕಂದ
2: ಅಮ್ಮ ನಾನು ನಿನ್ನ ಕೈಗೆ ಹೇಗೆ ಸಿಕ್ಕಿನಮ್ಮ
0: ಕಂದ ನಾವು ಅಕ್ಕ ತಂಗಿ ಯಾರು ಬೆಕ್ಕ ಹುಡುಕುತ್ತಾ ಹೋದಾಗ ಕಾಡರುದ್ದರ ಭೂಮಿಯಲ್ಲಿ ಆರ ಸುಟ್ಟರ ಅರೆಗಾಡ ಮೂರ ಸುಟ್ಟರ ಸುಡುಗಾಡ ಕಾಂತಾರವಣ ಕಾಡರುದ್ದರ ಭೂಮಿಯಲ್ಲಿ ಬಿಟ್ಟು ಹೋಗಿದ್ರು ಕಂದ ಹಾಗೆ ನಾವು ಹೋಗಿ ನಿನ್ನನ್ನು ತಂದು ನಾವು ಜೋಪಾನ ಮಾಡಿದೆವು ಕಂದ
2: ಅಮ್ಮ ನನ್ನ ತಾಯಿ ನನ್ನನ್ನು ಆರ ಸುಟ್ಟರ ಗಾಡ ಮೂರ ಸುಟ್ಟರ ಸುಡುಗಾರ ಕಾಂತಾರವಣದಲ್ಲಿ ಬಿಡಲು ಕಾರಣವೇನಮ್ಮ
0: ಕಂದ ಇದಕ್ಕೆ ನಿನ್ನ ಸೋದರ ಮಾವನಾದ ನಾರಾಯಣ ಗೌಡನೇ ಮೂಲ ಕಾರಣ
2: ಅಮ್ಮ ನನ್ನ ಸೋದರ ಮಾವನಾದ ನಾರಾಯಣ ಗೌಡನು ಹಿಂದಕ್ಕೆ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಅಗಲಿಸಿದ ಪಾಪಿಯವನು
0: ಹೌದು ಕಂದ
2: ಅಮ್ಮ ಇವತ್ತು ನಾನು ಅವನನ್ನು ಮತ್ತು ಅವನ ಮಗಳ ಕಾಮಲಂತಿಯನ್ನು ಅಗಲಿಸಿ ಬಿಡುತ್ತೇನೆ ಕಾಮಲಂತಿಯನ್ನು ಮಾಯದಿಂದ ಜದ್ದು ತಂದು ನಿನ್ನ ಪಾದಕ್ಕೆ ಸೊಸೆಯನ್ನಾಗಿ ಮಾಡುತ್ತೇನಮ್ಮ
0: ಆಗಲಿ ಕಂದ
2: ಅಮ್ಮ ನಾನು ಹೋಗಿ ಬರುತ್ತೇನೆ ನನಗೆ ಆಶೀರ್ವಾದ ಮಾಡಮ್ಮ
0: ಹೋಗಿ ಬಾಕಂದ ನಿನಗೆ ಮಂಗಲವಾಗಲಿ
3: ಮಗಳೇ ಕಾಮಣಂತಿ
4: ಯಾಕ್ರಿ ತಂದೆಯವ್ರಿ
3: ಇಂದು ನಿಂದ 11 ಗಂಟೆಗೆ ಲಗ್ನ ನಿಶ್ಚಯನೂ ಆಗಿದೆ ಆದ ಕಾರಣ ನೀನು 7 ಅಂತಸ್ತದ ಮಾಡಿದ ಮೇಲೆ ಇರಬೇಕು
4: ಆಗಲಿ ತಂದೆಯವ್ರಿ
3: ಅಲ್ಲಿ ಸುತ್ತ ಪಾರವಾಗಿ 7 ದೈತ್ಯರನ್ನು ಕಾವಲಾಗಿ ಇಡ್ತಾ ಇದ್ದೇನೆ ನೀನು ಎಲ್ಲಿಗೆ ಹೋಗಕೂಡದು
4: ಆಗಲಿ ತಂದೆಯವ್ರಿ
2: ಓಹೋ ಈ ಅರಮನೆಯ ಸುತ್ತಲೂ ಬಿಚ್ಚಗತ್ತಿ ಕಾವಲು ಇರುತ್ತದೆ ಇದೇನು ಅವಳನ್ನು ಹೇಗೆ ತರುವುದು ಈಗ ನಾನು ಮಾಯದ ಬಳಗರನಾಗಿ ಅಲ್ಲಿಗೆ ಹೋಗಬೇಕು ಕಾಮಲಂತಿ ನಾನು ನಿನ್ನ ಸೋದರತ್ತೆಯ ಮಗ ಸಿದ್ಧ ವೀರೇಶನಿದ್ದೇನೆ ನಾನೀಗ ಒಳಗೆ ಬರಬೇಕಾದರೆ ಮಾಯದ ಬಳಗಾರನಾಗಿ ಬಂದಿದ್ದೇನೆ ಕಾಮಲಂತಿ ನಿನ್ನನ್ನು ಇಲ್ಲಿ ಬಿಡುವುದಿಲ್ಲ ಈಗ ನಿನ್ನನ್ನು ಮಾಯದಿಂದ ಗೆದ್ದುಕೊಂಡು ನನ್ನ ತಾಯಿ ಹತ್ತಿರ ಒಯ್ದು ಬಿಡುತ್ತೇನೆ ಬಾ ಕಾಮಲಂತಿ ಹೋಗಿಬಿಡೋಣ
4: ಆಗಲಿ ನಡಿ ಸ್ವಾಮಿ
3: ದೂತೆ ದೂತೆ
0: ಏನಾಯ್ತು ಗೌಡ್ರೆ
3: ಕಾಮಣಂತಿ ಒಳಗಡೆ ಇರುವಳೆ
0: ಗೌಡ್ರೆ ಯಾರ ಮಾಯದಿಂದ ತೆಗೆದುಕೊಂಡು ಹೋಗಿಬಿಟ್ರು
3: ಏನು ದೂತೆ ನನ್ನ ಮಗಳನ್ನು ಯಾರು ತೆಗೆದುಕೊಂಡು ಹೋದರಂತ ಹೇಳುವಿಯಾ ನಾನು 7 ಸುತ್ತ ದೈತ್ಯರನ್ನು ಕಾವಲಾಗಿಟ್ಟಿರುವೆ ನೀನು ಸುಳ್ಳು ಮಗಳುವಿಯಾ

0: ಕಾಯಕಮ್ಮ. ಅಮ್ಮ, ಹಿಂದಕ್ಕೆ ನಾನು ಕೈಲಾಸದಲ್ಲಿ ಭೌಳಿ ಶಂಕರನಾಗಿದ್ದಾಗ ನನ್ನ ನಂದಿ ವಾಹನನನ್ನು ಕ್ವಾನೇಶ್ವರ ದೈತನೊಡನೆ ಯುದ್ಧ ಮಾಡಲಿಕ್ಕೆ ಕಳಿಸಿದ್ದೆ. ಆಗ ಕ್ವಾನೇಶ್ವರ ದೈತನು ನನ್ನ ನಂದಿಯ ಒಂದು ಕೊಂಬನ್ನು ಭಿನ್ನ ಮಾಡಿ ಕಳಿಸಿದನು. ಆಗ ನಂದಿ ವಾಹನ ನನ್ನ ಪಾದಗಳ ಮೇಲೆ ಬಂದು ಬಿದ್ದು, ಭೌಳಿ ಶಂಕರನೇ, ನೀನು ಭೂಮಿಯ ಮೇಲೆ ಅವತರಿಸದಿದ್ದರೆ ಕ್ವಾನೇಶ್ವರ ದೈತನು ಯಾರಿಂದ ಸಾಯಲಾರನೆಂದು ನನಗೆ ಅಂಗಲಾಚಿ ಬೇಡಿಕೊಂಡನಮ್ಮ. ಭೌಳಿ ಶಂಕರನೇ, ಈ ಭೂಮಿಯ ಮೇಲೆ ದೈತರ ಕಾಟವು ಬಹಳವಾಗಿದೆ. ಸ್ವತಃ ನೀನೇ ಭೂಮಿಗೆ ಇಳಿದು ದೈತರನ್ನು ಸಂಹಾರ ಮಾಡಬೇಕೆಂದು ನನ್ನಲ್ಲಿ ಅಂಗಲಾಚಿ ಬೇಡಿಕೊಂಡನಮ್ಮ.
1: ಹೌದು ಕನ್ನ.
0: ಅವಾಗ ನಾನು ಏನು ಹೇಳಿದೆಂದರೆ, ಎಲೋ ನಂದಿ ವಾಹನನೇ, ನೀನು ಬಾರಾಮತಿ ಪಟ್ಟಣದಲ್ಲಿ ಅಮೃತದೇವಿ ಹೊಟ್ಟಿಲೆ ಮಾಳಂಗರಾಯನಾಗಿ ಹುಟ್ಟಿ ಬಾ. ನಾನು ಚಂದನಗಿರಿಯಲ್ಲಿ ಸೂರಮ್ಮದೇವಿ ಹೊಟ್ಟಿಲೆ ಬೀರದೇವರನಾಗಿ ಬರುತ್ತೇನೆ. ಬೀರದೇವರನಾಗಿ ಬಂದು ಕೋಣೇಶ್ವರ ದೈತನನ್ನು ಮರ್ದನ ಮಾಡುತ್ತೇನೆ. ಅಮ್ಮ, ನನ್ನ ಮಾಳಂಗರಾಯನಿಗೆ ನನಗೆ ಗೋಡಗೇರಿ ಗುಡ್ಡಿನಲ್ಲಿ ಭೇಟಿಯಾಗುತ್ತದೆಯಮ್ಮ.
1: ಹೌದು ಕಂದ.
0: ಅಮ್ಮ, ನಾವೀಗ ಅಷ್ಟರು ಕೂಡಿ ಕ್ವಾನೇಶ್ವರ ದೈತನ ಮರ್ದನಕ್ಕೆ ಹೋಗೋಣ ನಡೆಯಿರಮ್ಮ.
1: ಆಗಲಿ ಕಂದ.
2: ನಾನು ಕ್ವಾನೇಶ್ವರ ದೈತನಿದ್ದೇನು. ಜಮಖಂಡಿ ನಾಡದಲ್ಲಿ ಜಂಬೂ ದೀಪದ ಗಡ್ಡೆದಲ್ಲಿ ನನ್ನ ವಸ್ತಿ. ಜಂಬೂ ಬೆಟ್ಟಕ ತೆಲಿ ಕೊಟ್ಟ ಮಣಗಿನ ಮಂಟೂರ ಕಣಿಮೆಯಾದ ನಾ ಕಾಲ ಚಾಚಿನ್ನೆ. ಹಂತ ದೈತ ನಾನು. ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊತ್ತು ನಿದ್ದಿ ಗರವತಿನಿ. ಮೂಗಿನ ಉಸಲ ಬಿಟ್ಟರ ಮೂರ ಹರದಾರಿ ಮಠ ದೂರ ಆಡತಿತ್ತು. ಹಂತ ಕ್ವಾಣಿ ಸೂರ್ ದೈತನ ಇದ್ದೇನು. ಯಾವ ಪಟಣ ಬರುತ್ತಾನ ಬರ್ಲಿ ಅಂತೇಳಿ ವೀರ ಸೂರ ಆಗಿ ಮೆರೆದಿಡಲಕ ಹತ್ತಿನಿ.
0: ಎಲೋ ಕ್ವಾಣಿ ಸೂರ ದೈತ, ನಾನು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ನಾನು ಕೊದಲಿಗೆ ನಂದನವನವನ್ನು ಬಿಟ್ಟು ನಾಗಠಾಣ ಗ್ರಾಮದಲ್ಲಿ ನಾಗರ ಮಿಡಿ ಏರಿ ನೋಡಿದಾಗ ನೀನು ಜಮಖಂಡಿ ನಾಡ ಜಂಬು ದೀಪದ ಗಟ್ಟಿಗೆ ತಲೆಯನ್ನು ಕೊಟ್ಟು ಮಂಟರ ಕಡಿಮೆ ಮೇಲೆ ಕಾಲ ಒಗೆದು ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊಚ್ಚಿಕೊಂಡು ನಿದ್ದೆಯನ್ನು ಮಾಡುತ್ತಿದ್ದಿ. ಅದಕ್ಕಾಗಿ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ದೈತ, ಇನ್ನು ನಾನು ನಿನ್ನನ್ನು ಬಿಡುವುದಿಲ್ಲ.
2: ಸೂರ್ಯಚಂದ್ರ ಇರುವರೆಗೆ ನನ್ನ ಹೆಸರ ಏನು ಇಡುವತ್ತಿ ಇಡೋ, ಅಲ್ಲಿ ತನಕ ನಾನು ಪ್ರಾಣವನ್ನು ಬಿಡಬೋದಿಲ್ಲ.
0: ಎಲೋ ಕ್ವಾನೇಶ್ವರ ದೈತ, ನಿನ್ನ ಮುಂಡಿ ಬಿದ್ದಲ್ಲಿ ಮುಂಡಗುನೂರ ಗ್ರಾಮವಾಗಲಿ, ನಿನ್ನ ಕಳ್ಳ ಬಿದ್ದಲ್ಲಿ ಕಳ್ಳಿಗುತ್ತಿ ಗ್ರಾಮವಾಗಲಿ, ನಿನ್ನ ಶಿರ ಬಿದ್ದಲ್ಲಿ ಸದರ ಕತ್ತಿ ಗ್ರಾಮವಾಗಲಿ, ಕ್ವಾಣ ಬಿದ್ದಲ್ಲಿ ಕ್ವಾಣಗನೂರ ಗ್ರಾಮವಾಗಲಿ, ನಿನ್ನನ್ನು ಹೊಡೆದಂತವನು ನಾನು. ಕೋಣೂರ ಗ್ರಾಮದಲ್ಲಿ ಕರೇ ಸಿದ್ದೇಶ್ವರನಾಗಿರುತ್ತೇನೆ. ಬಿಟ್ಟು ಬಿಡು ಪ್ರಾಣವನ್ನು. ಕಂದ, ಕ್ವಾನೇಶ್ವರ ದೈತನನ್ನು ಸಂಹಾರ ಮಾಡಿದಿ, ಹಾಲಮತದ ಕೀರ್ತಿಯನ್ನು ಬೆಳಗಿಸಿದಿ, ಜಾತಿ ಮತ ಪಂಥಗಳ ನೆನೆಸದೆ ಸೂರ್ಯಚಂದ್ರ ಇರುವ ಪರ್ಯಂತರ ಬೀರಣ್ಣ ದೇವನಾಗಿ ಮೆರೆದು ಒಲಿದು ಬಂದ ಭಕ್ತರನ್ನು ಕಾಪಾಡುವ ದೇವನಾಗಿ ಪೂಜೆಗೊಳ್ಳು. ನಿನಗೆ ಮಂಗಲವಾಗಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಶ್ರೀ ವರ್ಷ ಅವರು ಹಾಡಿರುವಂತಹ ಒಂದು ಅಯ್ಯಪ್ಪ ಸ್ವಾಮಿಯ ಮೇಲಿನ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದು ಶ್ರೀ ಚಂದ್ರು ಅವರು ಬರೆದಿರುವಂತಹ ಒಂದು ರಚನೆ, ಹಾಗೆ ರಾಮ್ ಸುಂದರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಂದಗಾತಿ ದಾನೇಶ್ವರಿಗೆ ಎನ್ನುವಂತ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಮನೋರಂಜನ್ ಪ್ರಭಾಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಈ ದಿವ್ಯ ಭವ್ಯ ಧರ್ಮಸ್ಥಳ ಎನ್ನುವಂತ ಒಂದು ಗೀತೆಯನ್ನ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಶೇಷಚಂದ್ರ ಅವರ ಒಂದು ರಚನೆ, ಹನುಮಂತ ಆಚಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಯ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅದುವೇ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಮೇಲಿನ ಒಂದು ಗೀತೆ, ಅದುವೇ ಕರುಣಾಳು ಬ್ರಹ್ಮಲಿಂಗೇಶ ಬ್ರಹ್ಮಲಿಂಗೇಶ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ನಮ್ಮ ರಕ್ಷಿತ್ ಕದಳಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಎಲ್ಲಿ ಪರಿಮಳ ಎನ್ನುವಂತ ಒಂದು ಅಯ್ಯಪ್ಪ ಸ್ವಾಮಿಯ ಮೇಲಿನ ಅದ್ಭುತವಾದಂತ ಭಕ್ತಿ ಗೀತೆಯನ್ನ ವೀರಮಣಿ ರಾಜು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ನಮ್ಮ ಡಾಕ್ಟರ್ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ದಾಸರ ಒಂದು ಕೃತಿಯನ್ನು ಇದೀಗ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಧುರವಾದಂಥ ಈ ಒಂದು ಭಕ್ತಿ ಗೀತೆ, ಸುಂದರವಾದಂಥ ಈ ಒಂದು ಗೀತೆಯನ್ನ ಎಷ್ಟು ಬಾರಿ ಕೇಳಿದರೂ ಸಾಕು ಎನ್ನುವಂಥ ಪದಗಳೇ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.